ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಜ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಜ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ ಹಾಗೂ ಎಫ್ಎಂ 103 ಮೆಗಾಹರ್ಟ್ಜ್ ಕಂಪನಾಂಕಗಳಲ್ಲಿಯೂ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಇಂದು ಬುಧವಾರ, ರಾಷ್ಟ್ರೀಯ ಪಂಚಾಂಗ ಶಾಲಿ ವಾಹನ ಶಕೆ 1948, ಆಷಾಢ ಮಾಸದ 24ನೆಯ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 15ನೇ ತಾರೀಖು. ಈಗ ಸಮಯ 5:58:59. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು, ಶುಭೋದಯ.

0: ಆಕಾಶವಾಣಿ ಧಾರವಾಡ, ಸಮಯ 6 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.
1: ನಮಸ್ಕಾರ, ಆಕಾಶವಾಣಿ ಸಮಾಚಾರ ಕೆ ಸಾಥ್ ಮೈ ವೈಷ್ಣವಿ.

0: ಆಕಾಶವಾಣಿ ಧಾರವಾಡ.
1: ಆತ್ಮೀಯರೇ,
2: ರಾಮಧಾನ್ಯದ ಕೃತಿಯನು
1: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
2: ಭೂಮಿ ಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
3: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.
0: ಈಗ ಮಾಲತಿ ಮುದಕವಿ ಅವರಿಂದ ಚಿಂತನ.
4: ಪ್ರಾಚೀನ ಕಾಲದಲ್ಲಿ ಜನರು ತಮ್ಮ ಆಗಮನದ ಸುದ್ದಿಯನ್ನು ತಮ್ಮ ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ತಿಳಿಸಲು ಯಾವುದೇ ಸಂವಹನ ಮಾರ್ಗವನ್ನು ಹೊಂದಿರಲಿಲ್ಲ. ಆದ್ದರಿಂದ ಅತಿಥಿಯು ಒಬ್ಬರ ಮನೆಗೆ ಅನಿರೀಕ್ಷಿತ ಸಂದರ್ಶನ ಕೊಡಬೇಕಾಗುತ್ತಿತ್ತು. ಆದ್ದರಿಂದ ಅವರು ಅತಿಥಿಗಳು. ಇಂದಿನ ಜೀವನ ಕ್ರಮದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಅತಿಥಿಗಳನ್ನು ಉತ್ತೇಜಿಸುವುದು ಅಸಾಧ್ಯವಾಗುತ್ತಿದೆ. ಏಕೆಂದರೆ ಹೊತ್ತಲದ ಹೊತ್ತಿನಲ್ಲಿ ಬಂದವರನ್ನು ಉಪಚರಿಸಬೇಕಾದರೆ ಅತಿಥಿ ಹಾಗೂ ಗೃಹಸ್ಥರಿಬ್ಬರಲ್ಲಿ ಜೀವನ ಕ್ರಮವೂ ಅದಕ್ಕೆ ಹೊಂದಿಕೊಳ್ಳುವಂತಿರಬಹುದು. ಹೀಗಾಗಿ ಸ್ವಂತ ನೆಂಟರಾದರೂ ಸಮಯವನ್ನು ಮೊದಲೇ ನಿಗದಿಪಡಿಸಿಕೊಂಡೇ ಹೋಗುವ ಪಾಶ್ಚಾತ್ಯ ಪದ್ಧತಿ ಇತ್ತೀಚೆಗೆ ನಮ್ಮ ದೇಶಕ್ಕೂ ಕಾಲಿಟ್ಟಿದೆ. ಇದು ಮೊಬೈಲ್ ಫೋನ್ ಈ ಆಧುನಿಕ ಯುಗದಲ್ಲಿ ಕಾಲಿಟ್ಟಿರುವುದರ ಪರಿಣಾಮವೇ ಇದ್ದಿತು. ಯಾರಾದರೂ ಹೇಳದೆ ಕೇಳದೆ ಬಂದರೆ ಮುಖದಲ್ಲಿ ಒಂದು ಆದರದ ನಗೆ ಕೂಡ ಅತಿಥೇಯರಿಗೆ ಇರುವುದಿಲ್ಲ. ಆದರೂ ಮನೆ ಎಂದ ಮೇಲೆ ಅತಿಥಿಗಳು ಬರುವುದು ಒಮ್ಮೊಮ್ಮೆ ಅನಿವಾರ್ಯ. ಮನೆಗೆ ಬಂದವರಿಗೆ ಕೊಡುವ ಕನಿಷ್ಠ ಮರ್ಯಾದೆಯನ್ನಾದರೂ ನಾವು ಅತಿಥಿಗಳಿಗೆ ಕೊಡಬೇಕಾಗುತ್ತದೆ. ಈಗ ಅತಿಥಿಗಳು ಹೆಚ್ಚಿನ ಜನರಿಗೆ ಅನ್ವಾಂಟೆಡ್. ಹೆಂಗಸರು ಸೀರಿಯಲ್ ಸಮಯದಲ್ಲಿ ಯಾರದೇ ಮನೆಗೆ ಹೋದರೂ ನಿಮಗೆ ನೀರಸ ಸ್ವಾಗತ ಕಟ್ಟಿಟ್ಟದ್ದು. ಆದರೂ ಇಲ್ಲಿ ಕೆಲವೊಂದು ಟಿಪ್ಸ್ ಅತಿಥೇಯರಿಗೆ. ಅತಿಥಿಗಳನ್ನು ನಗುಮೊಗದಿಂದ ಸ್ವಾಗತಿಸಿರಿ. ಯಾಕೆಂದರೆ ನಾಳೆ ನಾವು ಅವರ ಸಹಾಯ ಪಡೆಯುವ ಪ್ರಸಂಗ ಬಂದಿತ್ತು. ಅವರ ಮನೆಗೆ ಹೋಗುವ ಪ್ರಸಂಗವೂ ಬಂದಿತ್ತು. ಅವರ ಮಕ್ಕಳು ಹೆಚ್ಚು ಕಾರ್ಭಾರ ಮಾಡಿದರೆ ಅವರ ತಂದೆ ತಾಯಿಯರಿಗೆ ಕಾಣದಂತೆ ಕಣ್ಣಲ್ಲೇ ಗದರಿಸಬೇಕು. ಹಲವಾರು ಮನೆಗಳಲ್ಲಿ ಅತಿಥಿಗಳು ಬಂದರೂ ಕೂಡ ಕುಳಿತ ಜಾಗದಿಂದ ಎದ್ದು ಬಂದವರನ್ನು ಬರಮಾಡಿಕೊಳ್ಳುವುದಿಲ್ಲ. ಅತಿಥಿಗಳು ಮನೆಗೆ ಬಂದಾಗ ಕೂಡಲೇ ಎದ್ದು ನಮಸ್ಕರಿಸಿ ಅವರನ್ನು ಬರಮಾಡಿಕೊಳ್ಳಬೇಕು. ಇಂದಿನ ದಿನಮಾನಗಳಲ್ಲಿ ಪರಿಚಿತರು ಮನೆಗೆ ಬಂದರೆ ಮನೆ ಯಜಮಾನರು ಒಳಗೆ ಆದರದಿಂದ ಕರೆದರೂ ಮನೆಯ ಇತರ ಸದಸ್ಯರು ತಾವು ಮಾಡುತ್ತಿರುವ ಕೆಲಸಗಳಿಂದ ವಿಮುಖರಾಗುವುದಿಲ್ಲ. ಹಾಗಾಗಬಾರದು. ಅವರೊಂದಿಗೆ ಮಾತನಾಡುವಾಗ ಹಸನ್ಮುಖರಾಗಿ ಮತ್ತು ಪ್ರೀತಿಯಿಂದ ಮಾತಾಡಬೇಕು. ಅತಿಥಿಗಳು ನಿಮ್ಮ ಮನೆಯಿಂದ ಹೊರಡಲು ಸಿದ್ಧವರಾಗುತ್ತಿದ್ದರೆ ನೀವು ಕೂಡ ತಕ್ಷಣ ಎದ್ದು ಅತಿಥಿಗಳನ್ನು ಮನೆಯಿಂದ ಬೀಳ್ಕೊಡಲು ಅವರೊಂದಿಗೆ ನಾಲ್ಕು ಹೆಜ್ಜೆ ನಡೆಯಬೇಕು. ಇನ್ನು ಅತಿಥಿಗಳಿಗೂ ಕೆಲವು ಅಲಿಖಿತ ನಿಯಮಗಳಿವೆ. ಬದಲಾಗುತ್ತಿರುವ ಇಂದಿನ ದಿನಗಳಲ್ಲಿ ಯಾವುದೇ ಮುನ್ಸೂಚನೆ ಕೊಡದೆ ಅತಿಥಿಗಳು ಬಂದು ಬಿಟ್ಟರೆ ಆತಿಥೇಯರಿಗೆ ಕೂಡ ಬಹಳಷ್ಟು ಸಮಸ್ಯೆಗಳಾಗುತ್ತವೆ. ಹೀಗಾಗಿ ಒಳ್ಳೆಯ ಅತಿಥಿಗಳಾಗಲು ಒಂದಿಷ್ಟು ಶಿಷ್ಟಾಚಾರ, ಸ್ವಲ್ಪ ಶಿಸ್ತು ಹಾಗೂ ನಯ ವಿನಯತೆ ಇದ್ದರೆ ಯಾರೇ ಆಗಲಿ ನಿಮ್ಮನ್ನು ಅತಿಥಿಯಾಗಿ ಉಪಚರಿಸಲು ಹೆಮ್ಮೆ ಪಡುತ್ತಾರೆ. ನಾವು ಯಾರ ಮನೆಗೆ ಹೋಗುತ್ತಿರುವೆವೋ ಅವರಿಗೆ ಫೋನ್ ಮೂಲಕ ನಾವು ತಲುಪುವ ಸಮಯ ತಿಳಿಸುವುದು ಸೂಕ್ತ. ಒಂದು ವೇಳೆ ನಾವು ಯಾರದೋ ಕಾರ್ಯಕ್ರಮಕ್ಕೆ ಹಾಜರಾಗಲು ಹೊರಟಿದ್ದರೆ ಅವರ ಫೋನ್ ನಂಬರ್ ನಮ್ಮ ಬಳಿ ಇರುವುದು ಕೂಡ ಸೂಕ್ತ. ಏಕೆಂದರೆ ವಿಳಾಸ ಹುಡುಕುವುದು ನಮಗೆ ಕಷ್ಟವಾಗುವುದಿಲ್ಲ. ಯಾವುದೇ ಕಾರಣದಿಂದ ಅಲ್ಲಿಗೆ ತಡವಾಗಿ ತಲುಪುತ್ತಿದ್ದರೆ ಆ ಬಗ್ಗೆಯೂ ಅವರಿಗೆ ತಿಳಿಸಬೇಕಾಗುತ್ತದೆ. ಹೋಗುವ ಮುನ್ನ ತಿಳಿಸಿ ಹೋದರೆ ಅವರು ನಿಮ್ಮನ್ನು ಸೂಕ್ತ ರೀತಿಯಲ್ಲಿ

0: ಬರಮಾಡಿಕೊಳ್ಳಲು ಸಿದ್ಧತೆ ಮಾಡಬಹುದು. ಅತಿಥಿಗಳು ಇತರರಿಗೆ ಭಾರವಾಗದಂತೆ ತಮ್ಮದೇ ಸೋಪು, ಟವಲ್ಲು, ಕಾಸ್ಮೆಟಿಕ್ಸ್ ತರಬೇಕು. ತಮ್ಮ ಬಟ್ಟೆಗಳನ್ನು ಅಲ್ಲಲ್ಲಿ ಎಸೆಯದೆ ನೀಟಾಗಿ ತಮ್ಮ ಬ್ಯಾಗಿನಲ್ಲಿ ಜೋಡಿಸಿಕೊಂಡಿರಬೇಕು. ಈಗ ಎಲ್ಲರ ಮನೆಗಳಲ್ಲಿ ಮೊದಲಿನಂತೆ ಮಾಡುವ ನೀಡುವ ಕೈಗಳಿರುವುದಿಲ್ಲ. ಹೀಗಾಗಿ ಒಂದೋ ಎರಡೋ ದಿನಗಳಿಗೆ ಮಾತ್ರ ಸೀಮಿತವಾಗುವಂತೆ ತಮ್ಮ ವಾಸ್ತವ್ಯವನ್ನು ಸೀಮಿತಗೊಳಿಸಬೇಕು. ಮನೆಯವರಿಗೆ ಅಡಿಗೆ ಮನೆಯಲ್ಲಿಯೋ ಮತ್ತಿತರ ಕೆಲಸಗಳಲ್ಲಿಯೋ ಸಹಾಯವನ್ನೂ ಮಾಡಬೇಕು. ಖಾಲಿ ಕೈಯಲ್ಲಿ ಯಾರದಾದರೂ ಮನೆಗೆ ಹೋಗುವುದು ಶೋಭೆ ತರುವ ಸಂಗತಿಯಲ್ಲ. ಯಾರದಾದರೂ ಮನೆಗೆ ಅತಿಥಿಯಾಗಿ ಹೋಗಿದ್ದರೆ ಅವರ ಮನೆಯಿಂದ ಹೊರಡುವಾಗ ಆತಿಥ್ಯ ನೀಡಿದವರಿಗೆ ಕೃತಜ್ಞತೆ ಹೇಳಬೇಕು. ಒಟ್ಟಿನಲ್ಲಿ ಇಬ್ಬರೂ ಎಚ್ಚರ ವಹಿಸಿದರೆ ಅತಿಥಿ ತುಮ್ ಕಬ್ ಜಾವೋಗೆ ಎನ್ನುವ ಪರಿಸ್ಥಿತಿ ಬಾರದು.
1: ಇದುವರೆಗೆ ಮಾಲತಿ ಮುದಕವಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಇದೀಗ ರೈತರಿಗೆ ಸಲಹೆಗಳು.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
7: ರೈತ ಬಾಂಧವರೇ ನಮಸ್ಕಾರ. ಶೇಂಗಾ ಬೆಳೆಯು ನಮ್ಮ ರಾಜ್ಯದ ಪ್ರಮುಖ ಎಣ್ಣೆಕಾಳು ಬೆಳೆಯಾಗಿದ್ದು, ಈ ಬೆಳೆಯನ್ನು ಮುಖ್ಯವಾಗಿ ಮಳೆಯಾಶ್ರಿತ ಬೆಳೆಯಾಗಿ ಮುಂಗಾರು ಹಂಗಾಮಿನಲ್ಲಿ ಹಾಗೂ ನೀರಾವರಿ ಲಭ್ಯವಿರುವ ಪ್ರದೇಶಗಳಲ್ಲಿ ಹಿಂಗಾರು ಅಂದರೆ ಬೇಸಿಗೆ ಬೆಳೆಯಾಗಿ ಬೆಳೆಯಲಾಗ್ತದೆ. ಶೇಂಗಾ ಬೆಳೆಯ ಇಳುವರಿಯನ್ನು ಕುಂಠಿತಗೊಳಿಸುವಲ್ಲಿ ಜೈವಿಕ ಮತ್ತು ಅಜೈವಿಕ ಒತ್ತಡಗಳು ಕಾರಣಗಳಾಗಿವೆ. ಅದರಲ್ಲಿ ಮುಖ್ಯವಾಗಿ ಜೈವಿಕ ಕಾರಣಗಳಾದ ರೋಗ ಮತ್ತು ಕೀಟಗಳ ಬಾಧೆಯಿಂದ ಸುಮಾರು 10-90% ಇಳುವರಿ ನಷ್ಟವನ್ನು ಅಂದಾಜಿಸಲಾಗಿದೆ. ಆದ್ದರಿಂದ ಶೇಂಗಾ ಬೆಳೆಯನ್ನು ಪೀಡಿಗಳಿಂದ ರಕ್ಷಿಸಲು ರೋಗ ಮತ್ತು ಕೀಟಗಳ ಬಾಧೆಯಿಂದ ಉಂಟಾಗುವ ಲಕ್ಷಣಗಳನ್ನು ಮತ್ತು ಅವುಗಳ ನಿರ್ವಹಣೆಗೆ ಅನುಸರಿಸಬೇಕಾದ ಕ್ರಮಗಳನ್ನು ನೋಡುವುದಾದರೆ, ಬೀಜಕೊಳೆ ಹಾಗೂ ಸಸಿ ಸೊರಗು ರೋಗದ ಲಕ್ಷಣಗಳು ಏನಪ್ಪಾ ಅಂದರೆ, ಬೀಜಗಳು ಮೊಳಕೆ ಒಡೆಯದೆ ಭೂಮಿಯಲ್ಲಿ ಕೊಳಿತವೆ. ಅಂತಹ ಬೀಜಗಳ ಮೇಲೆ ವಿವಿಧ ಪ್ರಕಾರದ ಶಿಲೀಂಧ್ರಗಳು ಬೆಳೆದಿರುತ್ತವೆ. ಮೊಳಕೆ ಒಡೆದ ಮೇಲೆ ಸಸಿಗಳು ನಾಶವಾಗಿ ಹೊಲದಲ್ಲಿ ಬೆಳೆ ಅಂಗಳವಾಗ್ತದೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದರೆ, ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ತೈರಾಮ್ 75 WP ಅಥವಾ ಟ್ರೈಕೋಡರ್ಮ 10 ಗ್ರಾಂ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡಬೇಕು. ಇನ್ನು ಶಿಲೀಂಧ್ರದ ಕತ್ತುಕೊಳೆ ರೋಗದ ಲಕ್ಷಣಗಳು ಏನಪ್ಪ ಅಂದರೆ, ಬೆಳೆಯ ಯಾವುದೇ ಹಂತದಲ್ಲಿ ರೋಗ ಉಂಟಾಗಬಹುದು. ನೆಲದ ಸಮಾನಾಂತರದ ಕಾಂಡಕ್ಕೆ ಬಿಳಿ ಬಣ್ಣದ ಶಿಲೀಂಧ್ರದ ಸೋಂಕು ಕಂಡುಬರುವುದು. ರೋಗಪೀಡಿತ ಗಿಡ ಮೊದಲು ಗಿಡ್ಡದಾಗಿದ್ದು ಹಳದಿ ಬಣ್ಣಕ್ಕೆ ತಿರುಗ್ತದೆ, ನಂತರ ಪೂರ್ತಿ ಗಿಡ ಒಣಗಿ ಸಾಯ್ತದೆ. ಅಂತಹ ಗಿಡಗಳನ್ನು ಪರೀಕ್ಷಿಸಿದಾಗ ಬಿಳಿ ಬೂಸ್ಟು ಕಾಂಡದ ಮೇಲೆ ಬೆಳೆದಿರುವುದು ಕಂಡುಬರ್ತದೆ ಹಾಗೂ ಸಾಸಿವೆ ಕಾಳಿನ ಗಾತ್ರ ಹಾಗೂ ಬಣ್ಣ ಹೊಂದಿದ ಶಿಲೀಂಧ್ರದ ಬೀಜಗಳು ಕಂಡುಬರ್ತವೆ. ರೋಗ ಲಕ್ಷಣಗಳು ಕಾಯಿ ಹಾಗೂ ಕಾಯಿ ದೇಟಿಗೂ ಹರಡುವುದು. ಗಿಡಗಳನ್ನು ಕೀಳುವ ವೇಳೆ ಕಾಯಿಗಳು ಭೂಮಿಯಲ್ಲಿ ಉಳಿಯುವು. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದರೆ, ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ತೈರಾಮ್ 75 WP ಅಥವಾ ಟ್ರೈಕೋಡರ್ಮ 10 ಗ್ರಾಂ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡಬೇಕು. ಇಲ್ಲವೇ ಪ್ರತಿ ಕಿಲೋಗ್ರಾಂಗೆ ಬೀಜಕ್ಕೆ 3 ಗ್ರಾಂ ಕಾರ್ಬೆಕ್ಸಿನ್ 75 WP ಜೊತೆಗೆ ತೈರಾಮ್ ಅಥವಾ 3 ಗ್ರಾಂ ಕಾರ್ಬನ್ ಡೈಜಿಮ್ ಜೊತೆಗೆ ಮ್ಯಾಂಕೋಜೊಬ್ ಅನ್ನು ಉಪಯೋಗಿಸಬಹುದು. ಇಲ್ಲವೇ 1 ಗ್ರಾಂ ಟೆಬೋಕೋನಾಜಾಲ್ ಶೇ2 DS ಬೀಜೋಪಚಾರ ಮಾಡಿ ಬಿತ್ತಬೇಕು. ರೋಗವು ಹೆಚ್ಚು ಕಂಡು ಬಂದ ಹೊಲವನ್ನು ಸಜ್ಜೆ, ಜೋಳ ಅಥವಾ ಮೆಕ್ಕೆಜೋಳದಿಂದ ಪರಿವರ್ತನೆ ಒಳಪಡಿಸಬೇಕು. ಮಾಗಿ ಉಳುಮೆಯನ್ನು ಹೆಚ್ಚು ಆಳವಾಗಿ ಮಾಡಿ ಮಣ್ಣಿಗೆ ಹೆಚ್ಚು ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ಹಾಕಬೇಕು. ಶೇಂಗಾ ಅಥವಾ ಔಡಲ ಅಥವಾ ಬೇವಿನ ಹಿಂಡಿಯನ್ನು 200 ಕಿಲೋಗ್ರಾಂ ಪ್ರತಿ ಎಕರೆ ಮಣ್ಣಿನಲ್ಲಿ ಬೆರೆಸುವುದು ಉತ್ತಮ. ಇನ್ನು ಎಲೆ ಚುಕ್ಕೆ ರೋಗ, ಈ

0: ರೋಗದ ಲಕ್ಷಣಗಳು ಏನಪ್ಪ ಅಂದ್ರೆ ಕಂದು ಬಣ್ಣದ ವೃತ್ತಾಕಾರದ ಚುಕ್ಕೆಗಳು ಬೆಳೆಯ ಕೆಳಭಾಗದ ಎಲೆಗಳ ಮೇಲೆ ಮೊದಲು ಕಾಣಿಸಿಕೊಂಡು ನಂತರ 2-3 ಮಿಲಿಮೀಟರ್ ಗಾತ್ರದ ಕಪ್ಪು ಚುಕ್ಕೆಗಳಾಗಿ ಕಾಣಿಸಿಕೊಳ್ಳುವು. ರೋಗ ಲಕ್ಷಣಗಳು ಎಲೆದೇಟು ಹಾಗೂ ಕಾಂಡಭಾಗದ ಮೇಲೆ ಸಹ ಕಂಡುಬರುತ್ತದೆ. ತೀವ್ರವಾಗಿ ರೋಗ ಹರಡಿದಾಗ ಎಲೆಗಳು ಹಾಗೂ ದೇಟು ಉದುರಿ ಬೀಳುತ್ತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಕ್ಲೋರೋಥ್ಲೋನಿನ್ 75 WP ಅಥವಾ 1.0 ಮಿಲಿಲೀಟರ್ ಎಕ್ಸಾಕೋನಾಜಾಲ್ 5 EC ಅಥವಾ 1.0 ಮಿಲಿಲೀಟರ್ ಡೈಫನ್ ಕೋನಾಜಾಲ್ 25 EC ಅಥವಾ 2.0 ಗ್ರಾಂ ಕಾರ್ಬನ್ ಡೈಜಿಮ್ ಜೊತೆಗೆ ಮ್ಯಾಂಕೋಜಬ್ 75 WP ಅಥವಾ 1.5 ಮಿಲಿಲೀಟರ್ ಟೆಬಕೋನಾಜಾಲ್ 250 EC ಅಥವಾ 2.5 ಗ್ರಾಂ ಝೈನಬ್ ಜೊತೆಗೆ ಎಕ್ಸಾಕೋನಾಜಾಲ್ ಶೇಕಡ 4ರಷ್ಟು ಬೆರೆಸಿ ತಯಾರಿಸಿದ ದ್ರಾವಣದ ಸಿಂಪರಣೆಯನ್ನು ಬೆಳೆಯು 35 ಹಾಗೂ 50 ದಿನದ ಅವಧಿಯಲ್ಲಿ ಈ ಸಿಂಪರಣೆ ಮಾಡಬೇಕು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಆಕಾಶವಾಣಿ ಧಾರವಾಡ.
3: ಆಲೋಚನೆ ಸಮ ಆಲೋಚನೆ ಕಲಿಬುದು ಆಲೋಚನೆ
2: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
3: ಪಾಲನೆ ಪೋಷಣೆ ಬೇಕಾಲೋಚನೆ.
2: ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಲೈಫ್ ಕ್ಲಿನಿಕ್ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸಂಪರ್ಕಿಸಿ ಡಾಕ್ಟರ್ ಗುರುರಾಜ್ ಪಾಟೀಲ್ ದೂರವಾಣಿ ಸಂಖ್ಯೆ 9886736567. ಕೇಳುಗರಿಗೆಲ್ಲ ನಮಸ್ಕಾರ. ಮೌನ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳುತ್ತೀರಿ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
4: ಇವತ್ತಿನ ಸುಬೋಧ ಸಮಾಲೋಚನೆಯ ವಿಷಯ ಏನ್ ಮಾತಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತಾಗ ಜೀವನದೊಳಗ ಸಾಧನೆ ಮಾಡಬೇಕು ಅಂತ ಎಲ್ಲರೂ ಮಾತಾಡ್ತೀವಿ. ಸಾಧನೆ ಮಾಡಬೇಕು ಅಂದ್ರೆ ಹೆಂಗ್ ಸಾಧನೆ ಮಾಡಬೇಕು? ಅದಕ್ಕೆ ಒಂದು ಪ್ಲಾನ್ ಮಾಡ್ಕೋಬೇಕು, ಸಾಧಿಸುವ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗಿರ್ಬೇಕು ಅಂತ ಕೂಡ ಅಂತೀವಿ. ಆದ್ರೆ ಬರೀ ನಾನು ಸಾಧನೆ ಮಾಡಬೇಕು ಅಂತ ಹೇಳ್ಕೋತ ಕೂತ್ರ ಸಾಧನೆಯ ಮೆಟ್ಟಲು ಹತ್ಲಿಕ್ಕೆ ಆಗ್ತದೇನು? ಆಗೋದಿಲ್ಲ, ಅಲ್ಲೇ ಮುಗುರ್ಸ್ಕೊಂಡು ಬೀಳ್ತಿರ್ತೀವಿ. ಹಂಗಂದ್ರ ಸಾಧನೆಯ ಶಿಖರವನ್ನ ಹತ್ತುದು ಹೆಂಗ ಅಂತ ಇವತ್ತ ಮಾಹಿತಿ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವ್ರೆ.
5: ನಮಸ್ಕಾರ.
4: ನನ್ಗ ಏನೋ ಸಾಧನೆ ಮಾಡ್ಬೇಕು ಅಂತ ಮನಸ್ನಾಗ ಬಹಳ ಆಸೆ ಅದ. ಅದೊಂದ್ ಮಾತು ಹೇಳ್ತಾರಲ್ಲ, ಬರೀ ಮನಸ್ನ ಮಂಡಿಗಿ ತಿನ್ನೋದು ಅಂತ, ಹಂಗ ಮಂಡಿಗಿ ತಿನ್ನೋದು ಆಗ್ಯದ. ಸಾಧನೆಯ ಶಿಖರ ಹತ್ತೋದು ಹೆಂಗ?
5: ಬಹಳ ಚಲೋ ಅದ ಇವತ್ತಿನ ಪೀಠಿಕೆ ಮತ್ತ ನಿಮ್ಮ ಪ್ರಶ್ನೆ. ಅದಕ್ಕಿನ್ನ ಮುಖ್ಯ ಅಂದ್ರ ಧಾರವಾಡ ಜಿಲ್ಲಾದಾಗ ಮಸ್ತ್ ಮಳಿ ಅಂತೂ ಆಗ್ಲಿಕ್ಕೆ ಮಳೆ ಆಗ್ಲಿಕ್ಕೆತ್ತದ. ರೈತ ಒಂದು ಮಂದಹಾಸದ ನಗುವನ್ನ ಅವನ ಮುಖದೊಳಗೆ ನೋಡಬಹುದು. ಯಾಕಂದ್ರ ಈ ಜುಲೈ ಮಿಡ್ಲೊಳಗ ಗಾಬರಿ ಹೊಡಿಸಿಬಿಟ್ಟಿದ್ರು ಈ ಸಲ ಮಳಿ ಕಡಿಮೆ ಆಗ್ಲಿಕ್ಕೆತ್ತದಂತ. ಬಟ್ ಹಂಗೇನಿಲ್ಲ, ಸಮೃದ್ಧಿ ಹಸಿರು ಎಲ್ಲಾ ಕಡೆ ಕಾಣ್ಲಿಕ್ಕೆತ್ತದ. ನಾವ್ ಒಂಚೂರು ಜಾರಿದೀವಿ ಅಂತ ತಿಳ್ಕೊಡ್ರಿ, ರೋಡ್ನಾಗ ಹೊಂಟಾಗ ಮಳಿ ಚಲೋ ಆಗ್ಯದ ಅಂತ ಅರ್ಥ. ಮಳಿ ಅಂತೂ ಚಲೋ ಆಗ್ಯದ. ಮತ್ತ ಹಂಗ ಇವತ್ತಿನ ಪೀಠಿಕೆ ವಿಷಯಕ್ಕೆ ಬರೋಣಂತ. ಇವತ್ತು ನೀವೇನು ಶುರು ಮಾಡಿದ್ರಿ ಅಂದ್ರೆ ಸಾಧನೆ ಮಾಡೋದು ಹೆಂಗ ಅಂಥೇಳಿ. ಈಗ ಎಷ್ಟೋ ಸರಿ ಜೀವನದೊಳಗೆ ನೋಡ್ರಿ, ನಾವೇನೇನೋ ಅನ್ಕೊಂಡಿರ್ತೀವಿ, ಯಾವ್ದಾವುದೋ ಕಾರಣಕ್ಕೆ ಅದನ್ನ ಸಂಪೂರ್ಣವಾಗಿ ಆ ಗುರಿಯನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಈ ವಿಚಾರ ಇವತ್ತು ಹಂಚ್ಕೊಳಿಕತ್ತೀನಿ. ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ ಅವ ಲೈಫ್ ಒಳಗೆ, ಅವನ್ನ ನಾ ಅದನ್ನ ಹಂಗ ಕೆಲಸ ಮಾಡಿದಾಗ ಅದಕ್ಕೊಂದು ಬೇರೆ ಆಯಾಮ ಕೊಟ್ಟಾಗ ಅದು ನನಗೆ ಫಲಕಾರಿಯಾಗಿರುವಂತಹದ್ದು ಒಂದು ಉದಾಹರಣೆ. ಇನ್ನೊಂದು ಹೇಳ್ತೀನಿ, ಏನರ ಸಾಧನೆ ಮಾಡಬೇಕು ಅಂದ್ರೆ ಕೇವಲ ಒಂದೇ ವಿಷಯ ಸಾಲದು. ಇದಕ್ಕೆ ನಾನು ಹೆಂಗ್ ಹೇಳ್ತೀನಿ ಅಂದ್ರೆ, ಈಗ ನೋಡ್ರಿ ಮನಿ ಕಿಲಿ ಹಾಕ್ಬೇಕಾದ್ರೆ 2 ಟೈಪ್ ಕಿಲಿ ಅವ. 2 ಸಲ ಲಾಕ್ ಮಾಡಿಬಿಟ್ವಿ ಹಿತ್ತಾಳೆ ಅಂದ್ರೆ ಮುಗೀತು. ಇನ್ನೊಂದು ಕಿರ್ತದ ನಂಬರ್ ಲಾಕ್ ಇರ್ತದೆ. ನಂಬರ್ ಲಾಕ್ ಅಂದ್ರೆ ಅದ್ರೊಳಗೆ 4-6 ನಂಬರ್ಸ್ ಇರ್ತಾವ, ಅವನ್ನ ನಾವು ಏನ್ ಮಾಡ್ತೀವಿ ಸೆಟ್ ಮಾಡ್ತೀವಿ. ಅಂದ್ರೆ ಇಲ್ಲಿ 1 ಬಟನ್ ಇಲ್ಲ, 6 ಬಟನ್ ಅವ. ಅಂದ್ರೆ ಬೇರೆ ಬೇರೆ ಎಲ್ಲವೂ ಸರಿಯಾದಾಗ ಅದು ಲಾಕ್ ಅನ್ಲಾಕ್ ಆಗ್ತದೆ. ಹಂಗ ಒಂದು ಸಮಯ ಇದ್ರೆ ಇನ್ನೊಂದು ಶಕ್ತಿ, ಇನ್ನೊಂದು ಬುದ್ಧಿಮಟ್ಟ, ಇನ್ನೊಂದು ಹೊಂದಾಣಿಕೆ, ಇವೆಲ್ಲವೂ ಸರಿ ಸಮನಾಗಿ ತುಲನೆ ಮಾಡಿ ನೋಡ್ತಾ ಇದ್ದಾಗ ನಂಗೆ ಇನ್ನೊಂದು ಬಹಳ ಪವರ್ಫುಲ್ ಆಗಿ ಬಹಳ ಸಶಕ್ತವಾಗಿ ಕಂಡುಕೊಂಡಿದ್ದ ಧ್ಯಾನ ಅಂದ್ರೆ ಮೌನ ಸಾಧನ ಅಂತ. ಈ ಮೌನ ಸಾಧನ ಅಂದ್ರೆ ಏನು? ನಾವೇನ್ ಮಾಡ್ತೀವಿ, ಮಾಡೋಕಿನ ಮೊದ್ಲೇಕ 4 ಮಂದಿಗೆ ಹೇಳ್ತೀವಿ, ನಾ ಹೇಳ್ಬಾಡ್ರಿ ಅಂತ ಹೇಳಿಕತ್ತಿಲ್ಲ. ಹೇಳಲಾರ್ದ ಮಾಡಿದ್ರೆ ಏನಾಗ್ತದೆ ಅನ್ನೋದು. ಕೆಲವೊಂದ್ಸರಿ ನಮ್ಗ ಯಾವ್ದೋ ಒಂದು ಪ್ರಾಜೆಕ್ಟ್ ನಾನು ಮಾಡ್ತೀನಿ, ಇದನ್ನ ನಾನು 1.5 ವರ್ಷದಿಂದ ಲಾಂಚ್ ಮಾಡೀನಿ. ಇಲ್ಲೇ ಕನ್ನಡ ಪಾಡ್ಕಾಸ್ಟ್ ನಡೀತಾ ಇರ್ತದೆ. ಬೇರೆ ಬೇರೆ ಜನರನ್ನ ಕರೆದು ಅದರೊಳಗೆ ಚರ್ಚೆ ವಿಮರ್ಶೆಗಳನ್ನ ಮಾಡುವಂತಹದ್ದು. ಬಟ್ ಈ ಕೆಲಸ ಮಾಡೋದಕ್ಕಿಂತ ಮೊದ್ಲೇಕ್, ಅದನ್ನ ಲಾಂಚ್ ಮಾಡೋಕಿನ್ನ ಮೊದ್ಲೇಕ್,

0: ಒಂದು 6 ತಿಂಗಳ ನಾ ಒಬ್ಬನ ಮನಸ್ಸಿನಾಗ ಯಾರಿಗೂ ಹೇಳಲಾರ್ದು ಹೋಮ್ವರ್ಕ್ ಮಾಡ್ತಿದ್ದೆ. ಅದು ಹೋಮ್ವರ್ಕ್ ಮಾಡ್ತಾ ಮಾಡ್ತಾ ಅದು ವಿಚಾರದೊಳಗಿದ್ದಾಗ ಅಲ್ಲೇ ಲಾಭ ನಷ್ಟ ಆಮೇಲೆ ಅಲ್ಲಿ ಬೇಕಾಗುವಂಥ ಶ್ರಮ ಪರಿಶ್ರಮ ಎಲ್ಲವೂ ನಮಗೊಬ್ಬರಿಗೆ ಅದನ್ನು ಅವಲೋಕನ ಮಾಡಲಿಕ್ಕೆ ಅವಕಾಶ ಇರ್ತದೆ. ಯಾವಾಗ ಈ ರೀತಿ ಅವಲೋಕನ ಮಾಡ್ತಾ ಇರ್ತೀವಲ್ಲ ಆವಾಗ ಅಲ್ಲೊಂದೇನೋ ಕನ್ಸ್ಟ್ರಕ್ಷನ್ ನಡೀತಾ ಇರ್ತದೆ. ಈ ರೀತಿ ಕನ್ಸ್ಟ್ರಕ್ಷನ್ ನಡೆದಾಗ ಒಂದು ದಿವಸ ಅದನ್ನು ನೀವು ಯಾವಾಗ ಪ್ರಾಜೆಕ್ಟ್ ಮಾಡ್ತೀರಿ ಆ ಪ್ರಾಜೆಕ್ಟ್ ಮಾಡಿದೊಳಗೆ ಬರುವಂಥ ಅಡೆತಡೆಗಳಿಗೆ ನಮ್ಮ ಹತ್ರ ಸೊಲ್ಯೂಷನ್ಸ್ ಇರ್ತಾವ. ಯಾಕಂದ್ರೆ 6 ತಿಂಗಳು ಕಟ್ಟಿದವ್ ನಾನು ಅದನ್ನ ಮನಸ್ಸಿನಾಗ. ನೀವಾಗ್ಲೇ ಅಂದ್ರಲ್ಲ ಮನಸ್ಸಿನಾಗ ಮಂಡಿಗೆ ತಿಂದ್ರೆ ಗೋಧಿ ಲೆಕ್ಕ ಕೊಡೋರು ಯಾರು ಅಂತ. ಈ ಗೋಧಿ ಲೆಕ್ಕನು ನಾವ ಕೊಡ್ಲಿಕ್ಕೆ ಬರ್ತದ, ಆದ್ರೆ ಮನಸ್ಸಿನಾಗ ಮಂಡಿಗೆ ತಿನ್ನೋಕಿನ ಮೊದ್ಲೇಕ ಮನಸ್ಸಿನಾಗ ಮಂಡಿಗೆ ಮಾಡ್ಬೇಕು, ಮಾಡಿದ ಮ್ಯಾಲೆ ತಿನ್ಲಿಕ್ಕೆ ಬರ್ತದ. ಹಂಗ ಇವತ್ತು ನಾನು ಹಂಚ್ಕೋಬೇಕಾಗಿರುವಂತ ವಿಷಯ ಏನಂತಂದ್ರ ಮೌನ ಸಾಧನೆ.
1: ಅಂದ್ರೆ ಇಲ್ಲಿ ನನಗೆ ಒಂದು ವಚನ ನೆನಪಿಗೆ ಬರ್ತದ, ಆಡದೆ ಮಾಡುವನು ರೂಢಿಯೊಳಗ ಉತ್ತಮನು, ಆಡಿ ಮಾಡುವನು ಮಧ್ಯಮನು, ಆಡಿ ತಾನು ಮಾಡದೇ ಇರುವವನು ಅಧಮನು ಅಂತ ಹೇಳ್ತಾರೆ.
0: ಬಹಳ ಚಂದ ಹೇಳಿದ್ರಿ.
1: ಹೌದಿಲ್ಲ,
0: ಬಹಳ ಚಂದ ಹೇಳಿದ್ರಿ ಇದನ್ನ. ಯಾಕಂದ್ರ ಪರಿಸರ ಮತ್ತು ಇವತ್ತಿನ ಪ್ರಪಂಚ ಎದುರಿಸುತ್ತಲೂ ಕೂತದಂದ್ರೆ ಅಬ್ಸರ್ವ್ ಮಾಡ್ತಿರ್ತಾರೆ. ಸಪೋಸ್ ನಾ ಹೇಳಿದೆ ಅಂತೇಳಿರಿ, ನಾನು ಹೇಳಿದ ಮೇಲೆ ನನಗೆ ಐಡಿಯಾ ಕೊಡೋರು ಜನ ಏನಂತಾರಂದ್ರೆ ಅದು ಹೆಂಗ ಆಗಂಗಿಲ್ಲ ಅಂತ ಐಡಿಯಾ ಕೊಡ್ತಿರ್ತಾರೆ, ಹೆಂಗ ಆಗ್ತದ ಅಂತ ಐಡಿಯಾ ಕೊಡಂಗಿಲ್ಲ, ಹೆಂಗ ಆಗಂಗಿಲ್ಲ ಅಂತ ಐಡಿಯಾ ಕೊಡ್ತಿರ್ತಾರೆ. ನಾನೇನ್ ಮಾಡ್ತೀನಿ, ಹೆಂಗ ಆಗಂಗಿಲ್ಲ ಅಂತ ಏನು ವಿಚಾರ ಮಾಡ್ತೀನಲ್ಲ ಅದನ್ನ ಅಲ್ಲಿ ಸರಿಪಡಿಸ್ಲಿಕ್ಕೆ ಹೋಗ್ತೀನಿ. ನಾನು ಕೆಲಸ ಮಾಡಂಗಿಲ್ಲ, ಅದ್ರ ಕನ್ಸ್ಟ್ರಕ್ಷನ್ ಕೆಲಸ ಮಾಡಂಗಿಲ್ಲ, ಅದನ್ನ ರಿಪೇರಿ ಕೆಲಸ ಅದು ಆಗೋಕಿನ ಮೊದ್ಲೇಕ ದಣದ ಸೂಚಿಸ್ತಾ ಬಿಡುದು, ಮನಸ್ಸಿನಾಗ ಸುಸ್ತಾಗೋದು. ಹಿಂಗಾಗೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಎಷ್ಟೋ ಕೆಲಸಗಳನ್ನ ಜೀವನದೊಳಗ ಕೈ ಬಿಡ್ತೀವಿ. ನಾ ಏನಂತೀನಿ, ಎಲ್ಲವನ್ನೂ ಹಂಗ್ ಮಾಡಬಾರ್ದು. ನಂದೊಂದು ಕಮ್ಯುನಿಟಿ ಅದ, ಅನ್ಲರ್ನ್ ಟು ಲರ್ನ್ ಕಮ್ಯುನಿಟಿ. ಪ್ರತಿಯೊಂದು ಶುಕ್ರವಾರ ಪಾಲಕರಿಗೆ ತರಬೇತಿ ಕೊಡ್ತಿರ್ತೀನಿ. ಅವ್ರಿಗೇನು ಟಾಸ್ಕ್ ಕೊಡ್ತೀನ ಅಂತಂದ್ರೆ, ಜೀವನದೊಳಗ ಒಂದು ಕೆಲಸನೇ ಬಿಟ್ಕೋಬೇಕು. ಈಗ ಆ ಕೆಲಸ ನಿಮ್ಮನ್ನ ಬಿಟ್ಟು ನೀವು ನಿಮಗೆ ಹೇಳಬಾರ್ದು, ನೀವು ಅದನ್ನ ನಿಮಗೆ ಹೇಳ್ಕೋಬಾರ್ದು. ಆ ಕೆಲಸನಷ್ಟ ಮಾಡ್ತಾ ಇರ್ಬೇಕು, ಸಾಧನೆ ಒಳಗಿರ್ಬೇಕು. ಅದು ಒಂದ್ ದಿವಸ ಪ್ರಕಟ ಆಗೇ ಆಗ್ತದೆ ಪ್ರಪಂಚಕ್ಕೆ. ಯಾವಾಗ ಅದು ಪ್ರಕಟ ಆಗ್ತದೋ ಮತ್ತೆ ನೀವು ಎರಡನೇದು ಇಟ್ಕೊಡ್ರಿ. 10 ಕೆಲಸದೊಳಗ ಒಂದು ಕೆಲಸನ ಮೌನವಾಗಿ ಸಾಧನೆ ಮಾಡ್ರಿ. ಯಾಕಂದ್ರೆ ನಾವು ನಮ್ಮ ಕಣ್ಣೊಳಗೆ ನಾವು ಸಾಧಕರಾಗಬೇಕಾದ್ರೆ ಸಾಧನೆಯ ಪ್ರತಿಫಲ ಸಿಕ್ಕಾಗ ಮಾತ್ರ ಸಾಧನೆ ಆಗಲಿಕ್ಕೆ ಸಾಧ್ಯ. ಇವತ್ತು ನಾನು ಬರೆಯುವಂಥ ಪುಸ್ತಕಗಳಿರ್ಬೋದು, ನಾನು ಯಾಕೆ ನನ್ನ ಉದಾಹರಣೆ ಇವತ್ತು ಕೊಡ್ಲಿಕ್ಕತ್ತೀನಂದ್ರೆ, ನಾನು ಎಷ್ಟೋ ಕೆಲಸ ನನಗೆ ಭಾಳ ಖುಷಿ ಕೊಟ್ಟದ, ಮೌನವಾಗಿದ್ದಾಗ ಪ್ರತಿಫಲ ಭಾಳ ಚಂದ ಸಿಗ್ತದೆ.
1: ಇದ ಸಂದರ್ಭದಾಗ ನಾನು ನಮ್ಮ ಕೇಳುಗರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಸುಬೋಧ ಸಮಾಲೋಚನೆಯನ್ನ ನಿಮಗೆ ಕೇಳಿಸ್ತಾ ಬಂದೀವಿ, ಪ್ರತಿ ವಾರ ಕೇಳಿಸ್ತೀವಿ. ನಾವಿಲ್ಲಿ ಮಾತಾಡ್ತಿರ್ಬೇಕಾದಾಗ ಗುರುರಾಜ್ ಪಾಟೀಲ್ ಅವರು ನಮಗೆ ವಿಷಯ ಹೇಳಿರುವುದೇ ಇಲ್ಲ. ಇಲ್ಲಿ ಬಂದು ಕುತ್ಕೊಂಡಾಗನ ಇವತ್ತೇನ್ ಮಾತಾಡೋದು ಅಂದಾಗ ಅವರು ತಮ್ಮ ಮೌನವನ್ನ ಪ್ರಕಟಗೊಳಿಸ್ತಾರೆ. ಹಂಗಾಗಿ ಇವತ್ತು ಸುಬೋಧ ಸಮಾಲೋಚನೆ ಜನರ ಮನಸ್ಸಿನೊಳಗ ಉಳಿದದ ಅಂದ್ರೆ ಇದೊಂದು ಮೌನ ಸಾಧನೆಗೆ ಉದಾಹರಣೆ ಅಂತ ಹೇಳ್ಬಹುದು.
0: ಇದನ್ನ ನಾವು ಇವತ್ತು ಪ್ರಪಂಚದೊಳಗಡೆ ನಾನು ಆಗ್ಲೇ ಹೇಳಿದೆ, ನಾವು ಯಾವಾಗ ಇದನ್ನ ವ್ಯಕ್ತಪಡಿಸ್ತೀವಿ, ವ್ಯಕ್ತಪಡಿಸಿದಾಗ ಅಡೆತಡೆಗಳನ್ನ ಹ್ಯಾಂಡಲ್ ಮಾಡುವಂತಹ ಕ್ಷಮತೆ ಇಲ್ಲದೆ ಇದ್ದಾಗ ನಾವೇನ್ ಮಾಡ್ತೀವಿ, ಅನುಭೋಗಿಸುದು, ಆಮೇಲೆ ಅದನ್ನ ಆಗೋದಿಲ್ಲ ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನ ಅದೇ ಒಂದು ಪಥದಲ್ಲಿ ನಾವು ಹೋಗ್ತಾ ಇದ್ದಾಗ ನಾವು ಆಗದೇ ಇದ್ದದನ್ನ ನೋಡ್ತೀವಿ. ಇವತ್ತು ನಾವು ಮಕ್ಕಳೊಳಗೆ ನೋಡ್ಬೋದು ಇದನ್ನ. ನಾವೇನಂತೀವಿ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಒಂದು ಟೈಟಲ್ ಜನರಿಗೆ ಕೊಟ್ಟಿರ್ತಾರೆ. ನಾ ಇದನ್ನ ರಿವರ್ಸ್ ಮಾಡ್ಲಿಕ್ಕೆ ಬರ್ತದೆ ಮತ್ತೆ ಇದನ್ನ ಡಿಸ್ಪ್ರೂವ್ ಮಾಡ್ಲಿಕ್ಕೂ ಬರ್ತದೆ. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ಆಲ್ ಆಗ್ಲಿಕ್ಕೂ ಸಾಧ್ಯ ಅದ. ಯಾಕೆ ಆಲ್ ಆಗ್ಲಿಕ್ಕೆ ಸಾಧ್ಯದ ಅಂತಂದ್ರೆ, ಮಾಸ್ಟರ್ ಆಫ್ ಆಲ್ ಜಾಕ್ ಆಫ್ ಆಲ್ ಅನ್ನೋ ಒಂದು ಈ ಶಬ್ದ ಅದಲ್ಲ. 2005 ನಾನು ಟ್ರೈನಿಂಗ್ ಪ್ರೊಫೆಷನ್ ಅನ್ನ ಸ್ಟಾರ್ಟ್ ಮಾಡಿದೆ. ನನಗೆ ಫಸ್ಟ್ ನಾನು ಸ್ವಲ್ಪ ದಿವಸ ಮುಂದೆ 4 ಹೆಜ್ಜೆ ಇಟ್ಟ ಮೇಲೆ ನನ್ನ ಸುತ್ತಲೂ ಪ್ರಪಂಚದೊಳಗೆ ಜನ ಇದು ಆಗಂಗಿಲ್ಲ ನಿನ್ನ ಕಡೆಯಿಂದ ಅಂತ ಹೇಳೋದನ್ನ ಬಿಟ್ರೆ ನಾಳೆ ಇನ್ನೊಂದು ಹೆಜ್ಜೆ ಇಡ ಅಂತ ನಂಗೆ ಯಾರು ಹೇಳಿಲ್ಲ. ಇವತ್ತಿಗೆ ನಾನು ಒಂದು 21 ವರ್ಷಗಳು ಗತಿಸಿ ಹೋದು, ಜನರು ಇವತ್ತು ಕರ್ನಾಟಕದೊಳಗೆ ಎಲ್ಲರೂ ನನ್ನ ಗುರುತಿಸ್ತಾರೆ. ತರಬೇತಿ ಕೊಡಲಿಕ್ಕೆ ಟೀಚರ್ಸ್ ಟ್ರೈನಿಂಗ್ ಇರ್ಬೋದು, ಪೇರೆಂಟಿಂಗ್ ಸೆಮಿನಾರ್ ಇರ್ಬೋದು, ಕಾರ್ಪೊರೇಟ್ ಟ್ರೈನಿಂಗು, ಗೌರ್ಮೆಂಟ್ ಟ್ರೈನಿಂಗು, ಎಲ್ಲಿದ್ರು ನಾನು ಇವತ್ತು ಹೋಗ್ತೀನಿ, ಕರೀತಾರೆ, ಅದೆಲ್ಲ ನಡೆದು. ಯಾವ ವಿಷಯ ಹೇಳಬೇಕಾಗಿದೆ ನಿಮಗೆ, ಯಾವಾಗ ಆಗಂಗಿಲ್ಲ ಅಂದ್ರು ನಾನು ಅವಾಗ ಉತ್ತರ ಕೊಡ್ಲಿಲ್ಲ, ನಾ ಮಾಡಿದ ಕೆಲಸ ಏನಂದ್ರೆ ಮೌನವಾಗಿದ್ದೆ,
1: ಮೌನವಾಗಿ ಸಾಧನೆಯನ್ನ ಮಾಡ್ತಾ ಹೋದ್ರೆ
0: ಸಾಧನೆ ಮಾಡ್ತಾ ಹೋದ್ರೆ ಯಾರು ಇವತ್ತು ಆಗಂಗಿಲ್ಲ ಅಂದ್ರು ಅವರ ಇವತ್ತು ಅದಕ್ಕೆ ಚಪ್ಪಾಳೆ ತಟ್ಟಿರ್ತಾರೆ. ಹೌದಾ? ಇದು ಒಂದ. ಎರಡನೇದು ಮಾಸ್ಟರ್ ಆಫ್ ಆಲ್ ಹೇಳಿಕತ್ತೀನಿ ನಾನು ನಿಮಗೆ. ನಾನು ಕೌನ್ಸಿಲಿಂಗು ಮಾಡ್ತೀನಿ, ಇದು ಶುರು ಮಾಡಿ 15 ವರ್ಷ ಆಯ್ತು, ಇದು ಹಂಗೆ ನಡೆದದ. ಬರೀತೀನಿ, ಅದಕ್ಕೂ ಏನೂ ಆಗಿಲ್ಲ. ಆನ್ಲೈನ್ ಕೋಚ್ ಇದ್ದೀನಿ, ಅದೂ ನಡೆದದೆ. ನಾ ಏನು ಹೇಳಿಕತ್ತೀನಿ, ಯಾವಾಗ ನಾವು ಅನ್ಕೊಂಡಿದ್ದನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ, ಜನ ನಮಗ ಪ್ರಶ್ನಿಸಿದಾಗ, ಧಿಕ್ಕರಿಸಿದಾಗ, ಅಲ್ಲಗಳೆದಾಗ ನಿಮ್ಮ ಹತ್ರ ಮೌನವಾಗಿರೋ ಸಾಮರ್ಥ್ಯ ಇದ್ರೆ ನೀವು ನಿಜವಾಗ್ಲೂ ಬೆಳಿತೀರಿ.
1: ಅಂದ್ರ ಜನ ಇಲ್ಲಿ ನಮ್ಮ ಕಾಲು ಎಳಿಲಿಕ್ಕೆ ಬಂದ್ರು ಅಥವಾ ನಕಾರಾತ್ಮಕವಾಗಿ ಮಾತಾಡ್ಲಿಕ್ಕೆ ಬಂದ್ರು ಅಂದ್ರೆ ನಾವು ಅದಕ್ಕೆ ಒಂದು ಪ್ರಾಶಸ್ತ್ಯ

0: ಅದನ್ನ ಕೊಡಬಾರದು. ನನ್ನ ಒಂದು ವೈಯಕ್ತಿಕ ಆಸೆ, ನಾನು ಏನ್ ಮುಟ್ಟಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಗುರಿ ಕಂಡುಕೊಂಡಿನಿ, ಒಂದು ಸಂಕಲ್ಪ ಮಾಡಿನಿ, ಆ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗಬೇಕು ಅಂತ ಹೇಳ್ತೀರಿ. ಅದು ಮೌನವಾಗಿ ಮತ್ತೆ ಮತ್ತೆ ಹಂಚ್ಕೊಂಡ್ ಇದು ಮಾಡ್ಲಿಕ್ಕತ್ತೀನಿ, ಮಾಡ್ಲೇನು ಇದು ಮಾಡ್ಲೇನು ಅಂತ 10 ಮಂದಿ ಕೇಳಿದ್ರ 10 ಸಲ ಹಳಸಿ ಹೋಗ್ತೇವೆ. ಅದ್ರ
1: ಈಗ 10 ಪ್ರಶ್ನೆ 10 ಹಳಸುವಂತ ಐಡಿಯಾಸ್ಗಳು ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ. ಏನಾರ ಮಾಡ್ಲಿಕ್ಕೆ ಹೋಗ್ತೀನಿ ಅಂದಾಗ ಅದು ಹೆಂಗ ಆಗಂಗಿಲ್ಲ ಅನ್ನೋದನ್ನ ಹೇಳ್ತಾರ ಅಂತ ಹೇಳಲಿಕ್ಕತ್ತಿದ್ದೆ. ಯಾರನ್ನೂ ನಾ ತಪ್ಪುಗಳಿಲಿಕ್ಕತ್ತಿಲ್ಲ ಇವತ್ತು, ಯಾಕಂದ್ರೆ ಯಾರಿಗೆ ಗೊತ್ತು ನಾನು ಯಾರಿಗಾರ ನನ್ನ ಹತ್ರ ಏನೋ ಕೇಳಲಿಕ್ಕೆ ಬಂದ ನಾನು ಹಂಗೆ ಹೇಳಿನೋ ಏನೋ, ಇದು ಹ್ಯೂಮನ್ ನೇಚರ್ ಇರ್ಬೋದು. ಆದ್ರೆ ನಮ್ಮ ನೇಚರ್ ಏನಾಗಬೇಕು ಅಂದ್ರೆ ಇದನ್ನ ಸಾಧನೆ ಮಾಡಬೇಕು ಅಂತ ಮನಸ್ಸಿನೊಳಗೆ ನಾವು ಸಂಕಲ್ಪ ಮಾಡಿದ ಮೇಲೆ ಅದನ್ನ ನಿಧಾನಗತಿ ಒಳಗಡೆ ಹೋಗ್ತಾ ಇರಬೇಕು, ಹೋಗ್ತಾ ಇರಬೇಕು, ಹೋಗ್ತಾ ಇರಬೇಕು.
0: ಅಂದ್ರೆ ಸಾಧಿಸುವ ಒಂದು ಗುರಿಯತ್ತ ನಮ್ಮ ಚಿತ್ತ ಇರಬೇಕು ಅಂತ ಹೇಳ್ತೀರಿ. ಈಗ ಇನ್ನೊಂದು ಗುರುರಾಜ್ ಪಾಟೀಲ್ ಅವರ, ಬೇರೆಯವ್ರಿಗ ಲೋಕೋ ಭಿನ್ನ ರುಚಿ ಅಂತೀವಿ, ಜನ ಬಂದು ನಮಗ ಬೇರೆ ಬೇರೆ ಅಭಿಪ್ರಾಯಗಳನ್ನ ಸೂಚಿಸಬಹುದು. ಆದ್ರೆ ಆ ಅಭಿಪ್ರಾಯಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡಬೇಕು ಅನ್ನೋದನ್ನ ನಾವು ಅರಿತುಕೊಂಡಿರ್ಬೇಕು, ನಮ್ಮ ಗುರಿಯತ್ತ ಗಮನ
1: ಸಾಧಿಸಬೇಕು
0: ಅನ್ನೋದು.
1: ಹೌದು. ಇನ್ನ ಇದು ಮೌನ ಎಲ್ಲದ ಎಲ್ಲಿಟ್ಕೋಬೇಕಂತ ಒಂದ್ ಶಬ್ದ ಹೇಳ್ತಾರ, ಯಾವ್ದಾದ್ರು ವಿಷಯನ
0: ಹೊಟ್ಟಾಗಿಟ್ಟುಕೊಳ್ಳೋದು,
1: ನಾ ಅದಕ್ಕೇನಂತೀವಿ ಅಂಡ ಅಂಡ ಅಂತ. ಯಾವ ವಿಷಯ ಅಂಡಾಂಡದೊಳಗೆ ಇರ್ತದಲ್ಲ ಅದು ಬ್ರಹ್ಮಾಂಡಕ್ಕೆ ಪರಿಚಯ ಆಗಿರ್ತದಂತ. ಅದಕ್ಕೆ ಲಾ ಆಫ್ ಸಿಕ್ರೆಟ್, ಲಾ ಆಫ್ ಅಟ್ರಾಕ್ಷನ್ ಅನ್ನೋದು. ಅದಕ್ಕೆ ಅದಕ್ಕೆ ಹೆಂಗೆ ಕನೆಕ್ಟಿವಿಟಿ ಅದ, ನಿಮ್ಮ ಮನಸ್ಸಿನೊಳಗೆ ಆ ಶಕ್ತಿ, ಅದನ್ನ ನೀವು ಪದೇ ಪದೇ ಅದೇ ವಿಚಾರವನ್ನ ಪೋಷಣೆ ಮಾಡ್ತಾ ಇದ್ರೆ ಪ್ರಪಂಚ ನಿಮಗೆ ಸಾಥ್ ಕೊಡ್ತದೆ, ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡ್ತದೆ. ಹೆಂಗ್ ಸಪೋರ್ಟ್ ಮಾಡ್ತದೆ ಅಂದ್ರೆ, ನಾನು ಅನ್ಕೊಳಿಕತ್ತೀನಿ ಇದು ನಡಿಬೇಕು ಅಂತ ಹೇಳಿ, ಅಥವಾ ಇದಾಗಬೇಕು ಅಂತ ಪ್ರಪಂಚ. ಅದ್ ಹೆಂಗ, ನನಗೆ ಏನೋ ಒಂದು ಸ್ವೀಟ್ ತಿನ್ಬೇಕಂತ ನಂಗೆ ಯಾರೋ ಬಂದು 2 ಚಾಕ್ಲೇಟ್ ಕೊಟ್ರು ಅಂತ ತಿಳ್ಕೊಡ್ರಿ. ಇದ್ ಹೆಂಗ್ ಸಾಧ್ಯ, ನಾ ಬಾಯ್ ಬಿಟ್ಟು ಕೇಳಿಲ್ಲ, ಆದ್ರೆ ನಾ ಹೇಳಿದ್ದು ಯೂನಿವರ್ಸ್ ಕೇಳ್ಯದ, ಮೌನ ರೀತಿಯೊಳಗೆ ನಾವ್ ಹೇಳಿದ್ದು ಯೂನಿವರ್ಸ್ ಕೇಳ್ತದ, ಆ ಯೂನಿವರ್ಸ್ ಯಾರದರ ಮುಖಾಂತರ ಅದನ್ನ ಫುಲ್ಫಿಲ್ ಮಾಡ್ತದೆ. ಅದಕ್ಕೆ ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ ಅಂದ್ರೆ ಇದನ್ನ ಕನೆಕ್ಟ್ ಮಾಡ್ತೀನಿ ಅಂತ. ನಾನು ಜೂನ್ ಮೊದಲೇ ವಾರದೊಳಗೆ ನನ್ನ ವಾಟ್ಸಪ್ ಸ್ಟೇಟಸ್ ಒಳಗೆ ಒಂದು ಮೆಸೇಜ್ ಅಂದ್ರೆ ನ್ಯೂಸ್ ಬಂತು, ಏನಂದ್ರೆ ಈ ವರ್ಷ 21% ಮಳೆ ಕಡಿಮೆ ಅದ ನಮ್ಮ ರಾಜ್ಯದೊಳಗಂತ. ಇದಕ್ಕೆ ನಾನು ತ್ರಾಸ ಪಟ್ಕೊಂಡು ರೈತ ವಿಮೆ ನೀರು ಅನ್ನ ಮುಂದ ಒಂದ್ ವರ್ಷದ ಇದನ್ನ ನಾ ಎಲ್ಲ ಜಗತ್ತಿನ ಚಿಂತೆ ನಮ್ಮ ಮನಸ್ಸಿನ ಒಬ್ಬನ ಮಾಡ್ಕೋತ ಕೂತ್ರ ಏನಾಗೋದದ, ನಂದು ಏನರ ಒಂದು ಸಹಾಯ ಮಾಡ್ಬೇಕು, ಏನರ ಒಂದು ಜಗತ್ತಿನ ಜೊತೆ ನಾನು ಇಂಟ್ರಾಕ್ಟ್ ಮಾಡ್ಬೇಕಲ್ಲ. ನಾ ಏನ್ ಮಾಡ್ತೇನೆ ಅಂದ್ರೆ ಗೂಗಲ್ ಒಳಗಿಂದು ಮಳಿ ಬರೋ ಫೋಟೋನ ಡೌನ್ಲೋಡ್ ಮಾಡ್ಕೋತೀನಿ, ಅದನ್ನ ಸ್ಟೇಟಸ್ನಾಗ ಜನ ನಂಗೆ ಕೇಳ್ತಾರ ಈ ಎಲ್ಲಿ ಹೋಗಿದ್ರಿ ಅಂತೇಳಿ. ಎಲ್ಲೂ ಹೋಗಿಲ್ಲ ನಾನು, ಮತ್ತೆ ಈ ಫೋಟೋ ಎಲ್ಲಿ ಅಂತ ಕೇಳ್ತಾರೆ. ಎಲ್ಲಿ ಇವು ಹಿಂಗ ಆಗ್ತದ ವಾತಾವರಣ, ನೀವು ಇಂಥವ ಸ್ಟೇಟಸ್ ಇಡ್ರಿ ಅಂತ. ನಾ ಏನಲ್ಲಿಕ್ಕತ್ತೀನಿ ಇಲ್ಲೇ, ನಾವು ಅದನ್ ಬಗ್ಗೆ ಒಳ್ಳೆ ವಿಚಾರ ಇಟ್ಕೊಂಡಾಗ, ಭಾವನೆಗಳು ಆ ದೃಷ್ಟಿಕೋನದೊಳಗೆ ಕೆಲಸ ಇದ್ದಾಗ ಆ ಪರಮಾತ್ಮ ಆ ಪ್ರಪಂಚ ನಮಗೆ ಸಪೋರ್ಟ್ ಕೊಡ್ತದೆ.
0: ಅಂದ್ರೆ ಒಂದು ಸಕಾರಾತ್ಮಕವಾಗಿ ನಾವು ಯೋಚನೆ ಮಾಡಬೇಕು, ಒಳ್ಳೆ ವಿಚಾರಗಳನ್ನ ಇಟ್ಕೊಳ್ಬೇಕು, ಎಲ್ಲರಿಗೂ ಒಳ್ಳೆಯದನ್ನ ಬಯಸಬೇಕು,
1: ಆವಾಗಲೇ ಪ್ರಪಂಚ ಸಪೋರ್ಟ್ ಮಾಡುದು. ಈಗ ನಾನು ಮಂಜುಳಾ ಪುರಾಣಿಕ್ ಅವ್ರ ಅಕೌಂಟ್ ನಾಗಿಂದ ಎಲ್ಲ ನನ್ನ ಅಕೌಂಟಿಗೆ ಬರ್ಲಿ ಅಂದ್ರೆ ಪ್ರಪಂಚ ಸಪೋರ್ಟ್ ಮಾಡುದಿಲ್ಲ. ಆಮೇಲೆ ಈಗ ಇಷ್ಟ ನಾನು ಹಿಂಗೆ ಬಾಯಿ ಬಿಟ್ಟು ಕೇಳಿದ್ರು ನೀವೇನು ಕೊಡಂಗಿಲ್ಲ
0: ನೋಡ್ರಿ. ಅದಕ್ಕೆ ಎಲ್ಲರ ಅಕೌಂಟ್ನಾಗೂ ದುಡ್ಡು ಬರಲಿ ಅಂತ ನೀವು
1: ಬಯಸಬೇಕು,
0: ಆವಾಗ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತದೆ.
1: ಬಾ ಚಂದ ಹೇಳಿದ್ರಿ. ಸೊ ಹಂಗ ಅಂದ್ರ ನೀವು ನನಗೆ ಖುಷಿ ಅನಿಸ್ತು ಹಿಂಗೆ ಮಾತಾಡಿದ್ರೆ, ನೀವು ಅದಕ್ಕೆ ಚಂದ ಪ್ರಸ್ತಾವನೆ ಮಾಡಿದ್ರಿ ಅಂತ ಹೇಳಿದೆ. ಅಂದ್ರೆ ನಿಮ್ಮ ವಿಚಾರ ಚಲೋ ಇದ್ರ ಒಳಗೆ ಪ್ರಪಂಚ ನಮಗೆ ಸಾಥ್ ಕೊಡ್ತದೆ. ನೀವು ಏನಾರ ಒಂದು ಚಲೋ ಬಯಸ್ರಿ, ಡೆಫಿನೆಟ್ಲಿ ದೇವ್ರು ನಮ್ಮ ಸಲುವಾಗಿದ್ದಾನೆ. ಅದನ್ನ ನಾವು ಬೇರೆ ರೀತಿಯಿಂದ ಮಾಡಿದ್ರೆ ಪಾಪ ನಂಗೆ ಕೆಟ್ಟ ಅನಿಸ್ತದೆ. ಎಷ್ಟೋ ಜನರನ್ನು ನೋಡ್ತೀವಿ ನಾವು, ಏನೋ ಮಾತಾಡ್ತಾರ, ಜೀವನದಾಗ ಏನೇನೋ ಅನುಭವಿಸ್ಲಿಕ್ಕತ್ತಾರ.
0: ಹೌದು. ಅದಕ್ಕೆ ಅಲ್ಲೇನು ಗುರುರಾಜ್ ಪಾಟೀಲ್ ಅವರ, ದೇವ್ರು 2 ಕಣ್ಣು ಕೊಟ್ಟಾನ, ಕಣ್ಣಿನೊಳಗ ಸೌಂದರ್ಯವನ್ನ ನೋಡ್ಬೇಕು, ಕೆಟ್ಟದನ್ನ ಯಾಕೆ ನೋಡ್ಬೇಕು?
1: ಹೌದು ಹೌದು ಹೌದು.
0: ನೀವು ಒಳ್ಳೇದನ್ನ ನೋಡಿದ್ರ ನಿಮ್ಗೆ ಜಗತ್ತು ಚಂದ ಕಾಣ್ತದೆ. ನಾವು ಬೇರೆದನ್ನ ಏನೇನೋ ಕಲ್ಪಿಸಿಕೊಂಡು ನೋಡ್ಲಿಕ್ಕೆ ಹೋದ್ವಿ ಅಂದ್ರ ನಮ್ಗ ಒಂದು ನಕಾರಾತ್ಮಕ ವಿಚಾರಗಳು ಬರ್ತಾವ, ಕೆಟ್ಟ ದೃಶ್ಯಗಳು ಕಣ್ಣಿಗೆ ಕಾಣ್ತಾವ. ಹಂಗಾಗಿ ಒಳ್ಳೇದನ್ನ ನೋಡು, ಒಳ್ಳೇದನ್ನ ಮಾತಾಡು, ಎಲ್ಲರಿಗೂ ಒಳ್ಳೇದನ್ನ ಬಯಸು
1: ಅಂತ. ಇದನ್ನೆಲ್ಲವೂ ಮೌನವಾಗಿದ್ದಾಗ, ನಮ್ಮೊಳಗಡೆ ಇಂಥ ಒಳ್ಳೆ ವಿಚಾರಗಳಿದ್ದಾಗ ಸಾಧನೆ ಸುಮ್ಮನೆ ಸಾಧ್ಯ.
0: ಹೌದು, ಸಾಧನವಾಗಿ
1: ಮೌನವಾಗಿದ್ದಾಗ ಸಾಧನೆ ಸಾಧ್ಯ ಅನ್ನೋದು ಇವತ್ತಿನ ನನ್ನ ವಿಚಾರ.
0: ಅಂದ್ರೆ ಈ ಒಂದು ಮೌನ ಸಾಧನೆ ಈಗ ನೀವ್ ಹೆಂಗ್ ಸಾಧಿಸ್ಕೊಂಡಿರಿ, ಹಿಂಗ ನಮ್ಮ ಹಲವಾರು ಜನ ಕೇಳುಗರು ಕೂಡ ಸಾಧಿಸ್ಕೊಂಡಿರ್ಬಹುದು ಮೌನ ಸಾಧನೆ. ಅವರ ಒಂದು ಸಾಧನೆಯ ಯಶಸ್ಸನ್ನ ನಮಗವ್ರು ಬರೆದು ಕಳಿಸ್ಲಿ. ಆಯ್ತು ಗುರುರಾಜ್ ಪಾಟೀಲ್ರ, ಮೌನ ಸಾಧನೆ ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ವಿವರವಾದ ಮಾಹಿತಿಯನ್ನ ನೀಡಿದ್ರಿ. ಇನ್ನ ನಮ್ಮ ಕೇಳುಗರು ಈ ಮೌನ ಸಾಧಕರ ಆಗ್ಲಿಕ್ಕೆ ಹೋಗ್ತಾರ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನ ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ.

0: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ. 580030. ದೂರವಾಣಿ ಸಂಖ್ಯೆ 9886736567. ಮೌನ. ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ.
1: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
2: ಪಾಲನೆ ಪೋಷಣೆ ಬೇಕಾಲೋಚನೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು:
3: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
1: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
3: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
1: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
3: ವಿಶಾಲವಾದ ಕ್ಯಾಂಪಸ್,
1: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
3: ಆಟದ ಮೈದಾನ,
1: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
3: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
1: 8120-42637.
0: ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಧಾರವಾಡ. ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ. 7:45 ಚಿತ್ರಗೀತೆಗಳು. 8:30 ಆನಂದ್ಗೌಡ ಪಾಟೀಲ್ ಅವರ ಗಾಯನವಿದೆ. 9:05 ದೀಪ್ತಿ ಆರ್ ಭಟ್ ಅವರಿಂದ ಸುಗಮ ಸಂಗೀತ. 9:15 ಕನ್ನಡ ಗೀತ ರಾಮಾಯಣದ ಮರುಪ್ರಸಾರ. ಮೂಲ ರಚನೆ ಗದಿ ಮಾಡ್ಗುಳ್ಕರ್, ಕನ್ನಡ ರೂಪಾಂತರ ಡಾಕ್ಟರ್ ಶ್ರೀನಿವಾಸ್ ತೋಫ್ಖಾನೆ, ಸಂಗೀತ ಸಂಯೋಜನೆ ಸುಧೀರ್ ಫಡಕೆ, ಪ್ರಸಾರ ಸಂಯೋಜನೆ ವೆಂಕಟೇಶ್ ಗೋಡ್ಕಿಂಡಿ. 9:30 ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 10:30 ಯಕ್ಷಗಾನ ಸೂತ್ರದ ಗೊಂಬೆಯಾಟದ ಧ್ವನಿ ರೂಪ ವಿರಾಟ ಪರ್ವದಲ್ಲಿ ಕೀಚಕ ವಧೆ ಪ್ರಸ್ತುತಪಡಿಸುತ್ತಾರೆ ಹರಪನಹಳ್ಳಿ ತಾಲೂಕು ಹಲುವಾಗಲಿನ ಬಿಆರ್ ದೇವೇಂದ್ರಪ್ಪ ಹಾಗೂ ಸಂಗಡಿಗರು. 11:00 ದಿವ್ಯಾಂಗ ತರಂಗ ನೇರ ಫೋನಿನ್ ಕಾರ್ಯಕ್ರಮ. 11:30 ಹನುಮಂತಪ್ಪ ಬಿ ತಿಮ್ಮಾಪೂರ್ ಅವರ ವೈಲಿನ್ ವಾದನವಿದೆ. 12:05 ವನಿತಾ ವಿಹಾರ, ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಮಮತಾ ನವೀನ್ ಶೆಟ್ಟಿ. 12:35 ಆರೋಗ್ಯ ಕಾರ್ಯಕ್ರಮ. ವಿಶ್ವ ಪ್ಲಾಸ್ಟಿಕ್ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ, ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 11:00 ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ಆತ್ಮನಿರ್ಭರ ಆಯಿಲ್ ಸೀಡ್ಸ್ ಅಭಿಯಾನ ಕುರಿತು ಮಾಹಿತಿ ಕೇಳುವಿರಿ. 11:20 ಹಾಗೂ ಸಂಜೆ ಕೃಷಿರಂಗದಲ್ಲಿ ಕಲಘಟಗಿ ತಾಲೂಕು ನೆಲ್ಲಿಹರವಿಯ ಬಸವಣ್ಣಪ್ಪ, ದುರ್ಗಪ್ಪ, ಸಿದ್ದೋಜಿ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳುವಿರಿ. 12:40 ಹೊಸ ಕನ್ನಡ ಚಿತ್ರಗೀತೆಗಳು. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು. 4:00 ಪಿಟಾರ ಪ್ರಾಯೋಜಿತ ಕಾರ್ಯಕ್ರಮ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ. ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು. 6:30 ರಸವಾರ್ತೆ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿರಂಗ, ಮುಂಗಾರು ಹಾಗೂ ಹಿಂಗಾರು ಬೆಳೆಗಳ ಸಮಗ್ರ ಕೃಷಿ ನಿರ್ವಹಣೆ, ಈ ಕುರಿತು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಬೂದಿಹಾಳ್ ಗ್ರಾಮದ ಪ್ರಗತಿಪರ ರೈತರಾದ ಮಹೇಶ್ವರಯ್ಯ, ಗಂಗಾಧರಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕುಮಾರ್ ಅಗಡಿ. ವಿಶ್ವ ಯುವ ಕೌಶಲ್ಯ ದಿನದ ಸಂದರ್ಭದಲ್ಲಿ ಯುವ ಕಲಾವಿದ ಲೋಹಿತ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಾಯಾರಾಮನ್. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಪ್ರಚಲಿತ ವಿದ್ಯಮಾನ.

ಹತ್ತು ಗಂಟೆಗೆ ನಾಟಕ ಒಂದು ಮನೆ ಎರಡೂವರೆ ಕೋಣೆಗಳು. ಮೂಲ ಬಂಗಾಲಿ ಭಗೀರಥ್ ಮಿಶ್ರಾ, ಕನ್ನಡಕ್ಕೆ ಅನುವಾದಿಸಿದವರು ಎನ್ಜಿ ಗಲಗಲಿ. ನಿರ್ಮಾಣ ಮಂಜುಳಾ ಪುರಾಣಿಕ್. 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಧಾರವಾಡ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: विनाशकारिणः जलप्लावनस्य स्थितिः अद्यापि नितरां संकटमयी वर्तते, येन राज्यस्य 600 अपि जनपदेषु 37,000+ जनाः अत्यन्तं दुष्प्रभाविताः। शोकाकुले अस्मिन् संकटावधौ शोणितपुर जनपदस्य चारिद्वार मण्डले जले निमज्जनात् एकः जनः पञ्चत्वं गतः। भारतीय ऋतु विज्ञान विभागेन अद्य बिहार ओडिशा राज्ययोः अतिवृष्टिपरा रक्तवर्णीया संचेतना प्रकटिता। ऋतुवैज्ञानिकैः इदमपि संसूचितं यत् ईदृश्येव संकट स्थितिः उत्तर पूर्व भारते, छत्तीसगढ़ झारखण्ड पश्चिम बंगाल राज्येषु च श्वः यावत् अश्रान्तं प्रवर्तयिष्यते। पुरुषोणाम् एकदिवसीय अन्ताराष्ट्रिय क्रिकेट प्रतिस्पर्धायां ह्यः रात्रौ त्रिस्पर्धानां श्रृङ्खलायाः प्रथमे द्वन्द्वे बर्मिंघम नगरस्य एस्बेस्टन क्रीडांगणे भारतेन इंग्लैंड दलं 6 पराजितम्। अक्षर पटेलः स्वस्य उत्तम प्रदर्शनाय स्पर्धायाः श्रेष्ठ क्रीडकः इति सम्मानम् अलभत। इति वार्ताः।
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ವರೆಗೆ ಸಹಾಯ ಸಿಗುತ್ತೆ.
2: 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
6: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
5: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
6: ಕೊಡುಗೆಗಳು ಜುಲೈ 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ನೀರು ಜೀವಜಲ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ರಾಜ್ಯಕ್ಕೆ ಬರ ಅಧ್ಯಯನ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರೈಲ್ವೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ, ಭೂಸ್ವಾಧೀನಕ್ಕೆ ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಆರಂಭ. ರಾಜ್ಯಾದ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇಂದು ವಿಶ್ವ ಯುವ ಕೌಶಲ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರ ಸರ್ಕಾರ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಪತ್ರದ ಮೂಲಕ ಮನವಿ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಕೇಂದ್ರ ಸರ್ಕಾರ ನಿಯೋಜಿತ ತಂಡದ ಭೇಟಿಯು ಉದ್ಭವಿಸುತ್ತಿರುವ ಬರ ಪರಿಸ್ಥಿತಿಯ ತೀವ್ರತೆಯನ್ನು ಪ್ರತ್ಯಕ್ಷವಾಗಿ ಮೌಲ್ಯಮಾಪನ ಮಾಡಲು ಸಹಕಾರಿಯಾಗುತ್ತದೆ. ಭಾರತ ಸರ್ಕಾರದಿಂದ ಆರಂಭಿಕ ಮೌಲ್ಯಮಾಪನ ಮತ್ತು ಸಮಯೋಚಿತ ಬೆಂಬಲವು ವಿಕೋಪಕ್ಕೆ ತಿರುಗುತ್ತಿರುವ ಬರ ಪರಿಸ್ಥಿತಿಯ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಲು ರಾಜ್ಯ ಸರ್ಕಾರವು ಕೈಗೊಳ್ಳುತ್ತಿರುವ ಪ್ರಯತ್ನಗಳಿಗೆ ಹೆಚ್ಚಿನ ಬಲವನ್ನು ನೀಡುತ್ತದೆ ಎಂದರು. ರಾಜ್ಯ ಸರ್ಕಾರವು ಉದ್ಭವಿಸುತ್ತಿರುವ ಪರಿಸ್ಥಿತಿಯನ್ನು ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಂಭಾವ್ಯ ಕ್ರಮಗಳನ್ನು ಪೂರ್ವಭಾವಿಯಾಗಿ ಕೈಗೊಂಡಿದೆ. ಕೃಷಿ ತಜ್ಞರೊಂದಿಗೆ ಸಮಾಲೋಚಿಸಿ ಬೆಳೆ ಸಲಹೆಗಳು ಮತ್ತು ಜಿಲ್ಲಾವಾರು ತುರ್ತು ಯೋಜನೆಗಳನ್ನು ಹೊರಡಿಸಲಾಗಿದೆ. ಸೂಕ್ತ ಬರ ಪರಿಹಾರ ಕ್ರಮಗಳನ್ನು ಅನುಷ್ಠಾನಗೊಳಿಸಲು ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡಲಾಗಿದೆ. ಇದಲ್ಲದೆ ನೀರಿನ ಲಭ್ಯತೆಯ ಕೊರತೆಯನ್ನು ಗಮನದಲ್ಲಿಟ್ಟುಕೊಂಡು ಜಲಾಶಯಗಳಲ್ಲಿ ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಸಂರಕ್ಷಿಸಲು ರಾಜ್ಯ ಸರ್ಕಾರವು ಅತ್ಯುನ್ನತ ಆದ್ಯತೆ ನೀಡುವ ನೀತಿ ನಿರ್ಧಾರವನ್ನು ಕೈಗೊಂಡಿದೆ ಎಂದು ತಿಳಿಸಿದರು. ರೈಲ್ವೆ ವಲಯದಲ್ಲಿ ಆಧುನೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಆಡಳಿತಾತ್ಮಕ ಸುಧಾರಣೆ ಮತ್ತು ಉನ್ನತ ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಾಗಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಮೀನು ಸ್ವಾಧೀನ ಪ್ರಕ್ರಿಯೆ ನಿರ್ವಹಣೆ ಸರಳಗೊಳಿಸಲು ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಜಾರಿಗೊಳಿಸಲಾಗುವುದು. ರಸಗೊಬ್ಬರ ಹಾಗೂ ವಿದ್ಯುತ್ ಉತ್ಪಾದನಾ ಘಟಕಗಳ ಹಾರು ಬೂದಿ ಸಾಗಣೆಗೆ ಕಂಟೈನರ್ ಬಳಸಲು ಸೂಚಿಸಲಾಗಿದ್ದು, ಇದರಿಂದ ಪರಿಸರ ಮಾಲಿನ್ಯ ತಡೆಗಟ್ಟಿದಂತಾಗುವುದು. ಕಂಟೈನರ್ ಮೂಲಕ ಸಾಗಣೆಗೆ ಏಕೀಕೃತ ಪರವಾನಿಗೆ ವ್ಯವಸ್ಥೆ ನೀತಿ ರೂಪಿಸಲಾಗಿದೆ ಎಂದು ತಿಳಿಸಿದರು. ಕೈಗಾರಿಕೆಗಳ ಅಗತ್ಯಕ್ಕೆ ತಕ್ಕಂತೆ ಸರಕು ಸಾಗಣೆ ಬೋಗಿಗಳ ವಿಶೇಷ ಮತ್ತು ನಿರ್ದಿಷ್ಟ ವಿನ್ಯಾಸಕ್ಕೆ ಅನುಮತಿ ನೀಡಲಾಗಿದೆ. ಇದರ ಅನುಸಾರ ಉತ್ಪಾದಕರು ಅಥವಾ ವಿನ್ಯಾಸಕರು ಬೋಗಿ ವಿನ್ಯಾಸದ ಪ್ರಸ್ತಾಪ ಸಲ್ಲಿಸಬಹುದು. ರೈಲ್ವೆ ವಿನ್ಯಾಸ ಸಂಶೋಧನೆ ಮತ್ತು ಗುಣಮಟ್ಟ ಸಂಸ್ಥೆ ಈ ಪ್ರಸ್ತಾವ ಪರಿಶೀಲಿಸಿ ಅನುಮತಿ ನಿರ್ಧಾರ ಕೈಗೊಳ್ಳಲಿದೆ. ಮುಂದಿನ 2 ವರ್ಷಗಳಲ್ಲಿ ರೈಲ್ವೆ ವಲಯದ ಎಲ್ಲ ಯೋಜನೆಗಳಲ್ಲಿ ಕೌಶಲ ಪ್ರಮಾಣ ಪತ್ರ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ ಬಿರುಸಿನಿಂದ ಸಾಗಿದೆ. ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಹಾಸನ ಜಿಲ್ಲೆ ಶೇ.98.33% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 15,42,802 ಮತದಾರರ ಪೈಕಿ 15,17,024 ಜನರಿಗೆ ಈಗಾಗಲೇ ಗಣತಿ ನಮೂನೆ ವಿತರಿಸಲಾಗಿದೆ. ಕೇವಲ 25,778 ಮತದಾರರಿಗೆ ಮಾತ್ರ ನಮೂನೆಗಳ ವಿತರಣೆ ಬಾಕಿ.

0: ಕಿದೆ. ಇಲ್ಲಿಯವರೆಗೆ ಸಂಗ್ರಹಿಸಲಾದ ನಮೂನೆಗಳ ಪೈಕಿ 783,773 ಮತದಾರರ ವಿವರಗಳನ್ನು ಬಿಎಲ್ಒ ಆಪ್ನಲ್ಲಿ ದಾಖಲಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ 98%ಗಿಂತ ಹೆಚ್ಚಿನದಾಗಿ ಎನ್ಯುಮರೇಷನ್ ಫಾರ್ಮ್ ಅನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಈವನ್ ಡಿಜಿಟೈಸೇಷನ್ ಅಂತ ಹೇಳ್ತೇವೆ, ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಟ್ಟಿದ್ದನ್ನ ಕಲೆಕ್ಟ್ ಮಾಡಿ ಅದನ್ನ ನಮ್ಮ ಬಿಎಲ್ಒಸ್ ಅಪ್ಲೋಡ್ ಮಾಡ್ತಾರೆ ಅವರ ಮೊಬೈಲ್ ಆಪ್ ಅಲ್ಲಿ. ಅದು ಇದುವರೆಗೂ ಸುಮಾರು 48% ಆಗಿದೆ. ಹಾಗಾಗಿ ನಮ್ಮ ಎಸ್ಐಆರ್ ಪ್ರಕ್ರಿಯೆ ಈಗ ತುಂಬಾ ತ್ವರಿತವಾಗಿ ಮತ್ತೆ ಆರೋಗ್ಯಕರವಾಗಿ ನಡೀತಾ ಇದೆ. ಈ ಗಣತಿ ನಮೂನೆ ಕೆಳಗಡೆಗೆ ಬಿಎಲ್ಒ ಅವರ ಹೆಸರು ಮತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ. ಈ ನಂಬರ್ಗೆ ನಮ್ಮ ವೋಟರ್ಸ್ ಯಾವುದೇ ಮಾಹಿತಿ ಬೇಕಂದ್ರೆ ಫೋನ್ ಮಾಡಬಹುದು.
0: ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು, ಈವರೆಗೆ ಶೇಕಡಾ 99.99% ಮತದಾರರಿಗೆ ಅರ್ಜಿಗಳನ್ನು ಮನೆ ಮನೆಗೆ ವಿತರಿಸಲಾಗಿದೆ ಹಾಗೂ ಶೇಕಡಾ 35%ರಷ್ಟು ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಜಿಲ್ಲೆಯ ಒಟ್ಟು 12,95,265 ಮತದಾರರ ಪೈಕಿ ಈಗಾಗಲೇ 12,94,948 ಅರ್ಜಿಗಳನ್ನು ವಿತರಿಸುವ ಮೂಲಕ ಶೂನ್ಯ ದೋಷದ ಗುರಿಯತ್ತ ಸಾಗುತ್ತಿದ್ದೇವೆ ಎಂದು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಯುವ ಕೌಶಲ್ಯ ದಿನ. ಉದ್ಯೋಗ, ಯೋಗ್ಯ ಕೆಲಸ ಮತ್ತು ಉದ್ಯಮಶೀಲತೆಗಾಗಿ ಯುವ ಜನರನ್ನು ತಾಂತ್ರಿಕ, ವೃತ್ತಿಪರ ಮತ್ತು ಡಿಜಿಟಲ್ ಕೌಶಲ್ಯಗಳೊಂದಿಗೆ ಸಜ್ಜುಗೊಳಿಸುವ ನಿರ್ಣಾಯಕ ಅಗತ್ಯವನ್ನು ಎತ್ತಿ ತೋರಿಸಲು ಜಾಗತಿಕವಾಗಿ ವಿಶ್ವ ಯುವ ಕೌಶಲ್ಯ ದಿನವನ್ನು ಆಚರಿಸಲಾಗುತ್ತದೆ. 2014ರಲ್ಲಿ ವಿಶ್ವಸಂಸ್ಥೆಯಿಂದ ಸ್ಥಾಪಿಸಲ್ಪಟ್ಟ ಈ ವಾರ್ಷಿಕ ಆಚರಣೆಯು ವೇಗವಾಗಿ ಬದಲಾಗುತ್ತಿರುವ ಜಾಗತಿಕ ಆರ್ಥಿಕತೆಗಳಿಗೆ ಯುವಕರನ್ನು ಸಿದ್ಧಪಡಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ವಿಶ್ವ ಯುವ ಕೌಶಲ್ಯ ದಿನದ ಅಂಗವಾಗಿ ಧಾರವಾಡದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ್ ಗ್ರಾಮೀಣ ಜೀವನಾಧಾರ ಕೇಂದ್ರದ ವತಿಯಿಂದ ಇಂದು ಧಾರವಾಡದ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಯುವ ಕೌಶಲ್ಯ ಸಮಾವೇಶವನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ 10:00 ಧಾರವಾಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭುವನೇಶ್ ದೇವಿದಾಸ್ ಪಾಟೀಲ್ ಸಮಾವೇಶಕ್ಕೆ ಚಾಲನೆ ನೀಡುವರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ವಿವೇಕ್ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಂಯೋಜಕರಾದ ಸಂಪತ್ ಕುಮಾರ್ ಹೊಂಗಲ್ಮಠ್.
5: ಕಳೆದ 3 ವರ್ಷಗಳಲ್ಲಿ ನಮ್ಮ ಜೀವನಾಧಾರ ಕೇಂದ್ರದಿಂದ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದಿರತಕ್ಕಂತಹ 154 ಜನರಲ್ಲಿ 85% ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದಾರೆ. ಅದೇ ರೀತಿಯಾಗಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯಲ್ಲಿ 152 ಜನ ತರಬೇತಿಯನ್ನು ಪಡೆದಿದ್ದು, 112 ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದು, ಶೇಕಡಾ 74% ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಗಂಡು ಮಕ್ಕಳಿಗಾಗಿ ಮೊಬೈಲ್ ರಿಪೇರಿ ತರಬೇತಿ ನೀಡಿದ್ದು, ಒಟ್ಟು 32 ಜನ ತರಬೇತಿ ಪಡೆದಿದ್ದು, ಅದರಲ್ಲಿ 24 ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದು ಸ್ವಂತ ಅಂಗಡಿಗಳನ್ನು ಕೂಡ ತೆರೆದಿದ್ದಾರೆ. ಅದೇ ರೀತಿಯಾಗಿ ರೈತರಿಗಾಗಿ ಹೈನುಗಾರಿಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಮತ್ತು ಹೂವಿನ ಕೃಷಿ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಒಟ್ಟಾರೆಯಾಗಿ ರೈತರಿಗಾಗಿ ಹಮ್ಮಿಕೊಂಡಿರತಕ್ಕ ತರಬೇತಿಗಳಲ್ಲಿ 987 ಜನ ತರಬೇತಿಯನ್ನು ಪಡೆದಿದ್ದು, ಅದರಲ್ಲಿ 840 ಜನ ತಮ್ಮ ಬದುಕನ್ನು ಕಟ್ಟಿಕೊಂಡು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ.
0: ದೇಶದ ಆಹಾರ ಧಾನ್ಯ ಸಂಗ್ರಹಗಾರ ವ್ಯವಸ್ಥೆ ಬಲಪಡಿಸಲು ಪ್ರಸ್ತಾವಿತ ಉಗ್ರಾಣ ನೀತಿ ಮತ್ತು ಖಾಸಗಿ ಉದ್ಯಮಶೀಲತೆ ಗ್ಯಾರಂಟಿ ಯೋಜನೆ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿ ಪರಾಮರ್ಶೆ ನಡೆಸಿದರು. ಆಹಾರ ಧಾನ್ಯ ನಿರ್ವಹಣೆ ವಲಯದಲ್ಲಿನ ಪ್ರಸಕ್ತ ಸವಾಲುಗಳು, ಪ್ರಾದೇಶಿಕ ಉಗ್ರಾಣ ಅಸಮತೋಲನ, ಹೆಚ್ಚುವರಿ ದಾಸ್ತಾನು ನಿರ್ವಹಣೆ, ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಳ, ಪ್ರಸಕ್ತ ಧಾನ್ಯ ಖರೀದಿ ಪ್ರಮಾಣಕ್ಕೆ ಅನುಗುಣವಾಗಿ ಉಗ್ರಾಣ ವ್ಯವಸ್ಥೆ ಅಭಿವೃದ್ಧಿಪಡಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಹಿರಿಯ ಅಧಿಕಾರಿಗಳು ಹಾಗೂ ಭಾಗಿದಾರರೊಂದಿಗೆ ಸಚಿವರು ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ

ಅವರು 2007 ಉಗ್ರಾಣ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಯ ಪ್ರಸ್ತಾವಿತ ತಿದ್ದುಪಡಿ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಪರಿಕಲ್ಪನೆ ಅನುಸಾರ ದೇಶದ ಆಹಾರ ಭದ್ರತೆಗೆ ಅನುಗುಣವಾಗಿ ವೈಜ್ಞಾನಿಕ ಮತ್ತು ಭವಿಷ್ಯಕ್ಕೆ ಸಜ್ಜುಗೊಂಡ ಸಂಗ್ರಹಣಾ ವ್ಯವಸ್ಥೆ ರೂಪಿಸಲು ಹಾಗೂ ಮತ್ತಷ್ಟು ದಕ್ಷತೆಯಿಂದ ನಿರ್ಮಿಸಲು ನೂತನ ಸುಧಾರಣೆಗಳು ನೆರವಾಗಲಿವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ 2 ಮತ್ತು 3ನೇ ಸ್ತರದ ನಗರ ಮತ್ತು ಪಟ್ಟಣಗಳು ಸಹ ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚಿನ ಕೊಡುಗೆ ನೀಡುತ್ತಿರುವುದು ಆಶಾದಾಯಕ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ವಿವರ ನೀಡಿರುವ ಅವರು, ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚು ಹೆಚ್ಚು ವಸತಿ ಕಟ್ಟಡಗಳು ಸೌರಶಕ್ತಿ ಉತ್ಪಾದನೆಯಲ್ಲಿ ತೊಡಗಿರುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಶುಲ್ಕ ಉಳಿತಾಯವಾಗಿ ಜೊತೆಗೆ ಪರಿಸರ ರಕ್ಷಣೆಗೆ ಕೊಡುಗೆ ನೀಡಿದಂತಾಗಿದೆ. ಅಲ್ಲದೆ ಸ್ವಚ್ಛ ಮತ್ತು ಇಂಧನ ಭದ್ರತೆಯನ್ನು

0: ನೆರವಾಗಲಿವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ಎರಡು ಮತ್ತು ಮೂರನೇ ಸ್ಥಳದ ನಗರ ಮತ್ತು ಪಟ್ಟಣಗಳು ಸಹ ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚಿನ ಕೊಡುಗೆ ನೀಡುತ್ತಿರುವುದು ಆಶಾದಾಯಕ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ವಿವರ ನೀಡಿರುವ ಅವರು, ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚು ಹೆಚ್ಚು ವಸತಿ ಕಟ್ಟಡಗಳು ಸೌರಶಕ್ತಿ ಉತ್ಪಾದನೆಯಲ್ಲಿ ತೊಡಗಿರುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಶುಲ್ಕ ಉಳಿತಾಯವಾಗಿ ಜೊತೆಗೆ ಪರಿಸರ ರಕ್ಷಣೆಗೆ ಕೊಡುಗೆ ನೀಡಿದಂತಾಗಿದೆ. ಅಲ್ಲದೆ ಸ್ವಚ್ಛ ಮತ್ತು ಇಂಧನ ಭದ್ರತೆಯನ್ನು ಖಾತ್ರಿಪಡಿಸಿದಂತಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಪರಿಕಲ್ಪನೆಯಡಿಯಲ್ಲಿ ಈ ಸ್ವಚ್ಛ ಇಂಧನ ಅಭಿಯಾನ ಜನಾಂದೋಲನವಾಗಿ ವಿಸ್ತಾರಗೊಂಡಿದ್ದು ಸುಸ್ಥಿರ ಅಭಿವೃದ್ಧಿಗೆ ನೆರವಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ ಬರ ಅಧ್ಯಯನ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರೈಲ್ವೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ, ಭೂಸ್ವಾಧೀನಕ್ಕೆ ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಆರಂಭ. ರಾಜ್ಯಾದ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇಂದು ವಿಶ್ವ ಯುವ ಕೌಶಲ್ಯ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಸಂಶೋಧನೆ ಮತ್ತು ಯೋಜನೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು.
4: ಕೇಳುಗರೆ ನಮಸ್ಕಾರ. ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಉದಾಹರಣೆಗಳ ಮೂಲಕ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಮಾಹಿತಿ ನೀಡುವುದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ.
5: ನಮಸ್ಕಾರ.
4: ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು, ಹೇಗೆ ಕೆಲಸ ಮಾಡುತ್ತೆ ಹಾಗೂ ಯಾವುದೇ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನ ರೀಪ್ಲೇಸ್ ಮಾಡಲ್ಲ ಅಂತ ಹೇಳಿದ್ರಿ. ಭವಿಷ್ಯದಲ್ಲಿ ಆರೋಗ್ಯ, ಬ್ಯಾಂಕಿಂಗ್, ರಕ್ಷಣಾ ವ್ಯವಸ್ಥೆ ಹಾಗೂ ಸಂವಹನ ಈ ಎಲ್ಲದರ ಮೇಲೂ ಕ್ವಾಂಟಮ್ ತಂತ್ರಜ್ಞಾನ ಪ್ರಭಾವ ಬೀರಲಿದೆ ಅಂತ ಹೇಳ್ತಾ ಇದ್ದೀರಾ.
5: ಕ್ವಾಂಟಮ್ ಭೌತಶಾಸ್ತ್ರದಲ್ಲಿ ನೋ ಕ್ಲೋನಿಂಗ್ ಅಂತ ಒಂದು ತತ್ವ ಇದೆ. ಇದರ ಪ್ರಕಾರ ಒಂದು ಕ್ವಾಂಟಮ್ ಸ್ಥಿತಿಯನ್ನು, ಯಾವುದೇ ಒಂದು ಗೊತ್ತಿಲ್ಲದೆ ಇರುವಂತಹ ಒಂದು ಕ್ವಾಂಟಮ್ ಸ್ಥಿತಿಯನ್ನು ನಿಖರವಾಗಿ ನಾವು ನಕಲು ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಈ ಕ್ವಾಂಟಮ್ ಮಾಹಿತಿಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಕಳಿಸ್ತಾ ಇರುವಾಗ ಮಧ್ಯದಲ್ಲಿ ಯಾರಾದರೂ ಇದನ್ನ ಕದ್ದು ನೋಡೋದಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಅದನ್ನ ಅಳತೆ ಮಾಡಲು ಪ್ರಯತ್ನಿಸಿದ್ರೆ ಅದರ ಸ್ಥಿತಿಯೇ ಸಂಪೂರ್ಣವಾಗಿ ಬದಲಾಗುತ್ತದೆ. ಅಂದ್ರೆ ಒಂದು ಸರಳ ಉದಾಹರಣೆ ತಗೊಂಡ್ರೆ, ಯಾವ್ದಾದ್ರೂ ಒಂದು ರಹಸ್ಯವಾದಂತ ಒಂದು ಸಂದೇಶವನ್ನ ನಾವು ಒಂದು ಪತ್ರದಲ್ಲಿ ಬರೆದು ಅದನ್ನ ಸೀಲ್ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಮಧ್ಯದಲ್ಲಿ ಯಾರಾದರೂ ಅದನ್ನ ತೆರೆಯಲು ಪ್ರಯತ್ನಿಸಿದ್ರೆ ಆ ಸೀಲ್ ಓಪನ್ ಆಗಿರುವಂತಹದ್ದು ಮತ್ತು ಆ ಲಕೋಟೆಯ ಮೇಲೆ ಸ್ಪಷ್ಟವಾಗಿ ಅದರ ಗುರುತು ಕಾಣುತ್ತೆ. ಇದೇ ರೀತಿ ಕ್ವಾಂಟಮ್ ಕಮ್ಯುನಿಕೇಶನ್ ಅಲ್ಲಿ ಕೂಡ ಮಧ್ಯದಲ್ಲಿ ಯಾರಾದರೂ ಈ ಸಂದೇಶವನ್ನ ಓದೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಅದರ ಗುರುತು
4: ಶೀಘ್ರವಾಗಿ
5: ತಿಳಿಯುತ್ತೆ ಮತ್ತು ಈ ಸಂವಹನವನ್ನ ನಾವು ಮುಂದುವರಿಸಬಾರದು, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿ ನಾವು ಅದನ್ನ ತಡೆಗಟ್ಟಬಹುದಾಗಿದೆ.
4: ನೀವು ಹೇಳಿದ್ರೆ ಈಗ ನಾವು ಸಂವಹನ ನಡೆಸುವಾಗ ಮಧ್ಯದಲ್ಲಿ ಯಾರಾದ್ರೂ ಇಂಟರಪ್ಟ್ ಆದ್ರೆ ಅದು ನಮ್ಗೆ ಶೀಘ್ರವಾಗಿ ಗೊತ್ತಾಗುತ್ತೆ, ನಾವು ಅಲ್ಲಿ ಸ್ಟಾಪ್ ಮಾಡಬಹುದು ಅಥವಾ ಕಂಟಿನ್ಯೂ ಮಾಡಬಹುದು, ಅದು ನಮ್ಮ ನಿರ್ಧಾರದ ಮೇಲೆ ಬಿಟ್ಟಿರತ್ತೆ ಅಂತ. ಈ ಹ್ಯಾಕಿಂಗ್ ಮಾಡ್ತಾರಲ್ಲ,
5: ಹ್ಯಾಕಿಂಗ್ ಮಾಡುವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಸಂದೇಶಗಳು ರವಾನೆ ಆಗ್ತಾ ಇರುವಾಗ ನಾವು ಮ್ಯಾನ್ ಇನ್ ದ ಮಿಡಲ್ ಅಂತ ಹೇಳ್ತೀವಿ. ಅಂದ್ರೆ ಈ ಹ್ಯಾಕರ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂದೇಶ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಈ ಸಂದೇಶವನ್ನ ಕ್ಯಾಪ್ಚರ್ ಮಾಡಿ ಆ ಸಂದೇಶ

0: ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಈ ಸಂದೇಶವನ್ನ ಮಾರ್ಪಾಡು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದನ್ನ ಈ ಕ್ವಾಂಟಮ್ ಸಂವಹನ ಅಥವಾ ಕ್ವಾಂಟಮ್ ಕಮ್ಯುನಿಕೇಶನ್ ತಂತ್ರಜ್ಞಾನವನ್ನು ಬಳಸಿ ನಾವು ತಡೆಯಬಹುದಾಗಿದೆ.
1: ಹಾಗಾಗಿ ಅತ್ಯಂತ ಸುರಕ್ಷಿತವಾಗಿ
0: ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನೆಯನ್ನ ಮಾಡಬಹುದಾಗಿದೆ.
1: ಇದರಿಂದ ಗೊತ್ತಾಗುತ್ತೆ ಕ್ವಾಂಟಮ್ ತಂತ್ರಜ್ಞಾನ ತುಂಬಾ ಭರವಸೆ ಮೂಡಿಸ್ತಾ ಇರುವಂತಹ ಕ್ಷೇತ್ರ ಅಂತ. ಶ್ರೀ ಸಾಮಾನ್ಯರೆಲ್ಲರೂ ಈ ತಂತ್ರಜ್ಞಾನವನ್ನ ಬಳಕೆ ಮಾಡೋದಕ್ಕೆ ಹಾಗೆ ಈ ತಂತ್ರಜ್ಞಾನವನ್ನ ಶೀಘ್ರವಾಗಿ ಮುಂದೆ ತಗೊಂಡು ಹೋಗೋದಕ್ಕೆ ಏನಾದ್ರೂ ಸವಾಲುಗಳಿದೆಯಾ? ಯಾವ ರೀತಿ ಸವಾಲುಗಳನ್ನ ಎದುರಿಸಬೇಕಾಗತ್ತೆ?
0: ನಿಜ, ಇದು ಒಂದು ಪ್ರಮುಖವಾದಂತಹ ಪ್ರಶ್ನೆ. ಕ್ವಾಂಟಮ್ ತಂತ್ರಜ್ಞಾನ ಅತ್ಯಂತ ಶಕ್ತಿಶಾಲಿ ಸಾಧ್ಯತೆಗಳನ್ನು ಹೊಂದಿದ್ರೂ ಕೂಡ ಇದರ ಅಭಿವೃದ್ಧಿಗೆ ಇಂದು ಅನೇಕ ಸವಾಲುಗಳಿವೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಒಂದು ಸರಳ ಉದಾಹರಣೆಯನ್ನ ನಾವು ತೆಗೆದುಕೊಳ್ಬಹುದು. ಒಂದು ಮೇಣದ ಬತ್ತಿ ಅಥವಾ ಒಂದು ದೀಪವನ್ನ ನಾವು ಗಾಳಿಯೇ ಇಲ್ಲದೆ ಇರುವಂತಹ ಒಂದು ರೂಮ್ ನಲ್ಲಿ ಇಟ್ಟರೆ ಅದರ ಜ್ವಾಲೆ ಪ್ರಖರವಾಗಿ ಉರಿತನ ಇರುತ್ತೆ. ಅದೇ ತುಂಬಾ ಗಾಳಿ ಇರುವಂತಹ ಒಂದು ಪ್ರದೇಶದಲ್ಲಿ ನಾವು ಈ ಮೇಣದ ಬತ್ತಿ ಅಥವಾ ಒಂದು ದೀಪನ ಇಟ್ಟರೆ ಆ ಜ್ವಾಲೆ ಉರಿತಾ ಇರೋ ಹಾಗೆ ನಾವು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮ್ಗೆಲ್ಲರಿಗೂ ಗೊತ್ತು. ಇದೇ ರೀತಿ ನಾನು ಈಗಾಗಲೇ ಹೇಳದಂತೆ ಕ್ಯೂಬಿಟ್ ನಾವು ಏನ್ ಬಳಸ್ತೀವಿ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ, ಈ ಕ್ಯೂಬಿಟ್ಗಳಲ್ಲಿ ನಾವು ಮಾಹಿತಿಯನ್ನ ಶೇಖರಣೆ ಮಾಡಿದಾಗ ಅದು ಅದೇ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಸವಾಲುಗಳಿವೆ. ಈ ವಾತಾವರಣದಲ್ಲಿ ಆಗುವಂತ ಏರುಪೇರುಗಳು, ತುಂಬಾ ಸಣ್ಣ ಏರುಪೇರುಗಳು ಅಥವಾ ತಾಪಮಾನದಲ್ಲಿ ಆಗುವಂತಹ ಸಣ್ಣ ಏರುಪೇರುಗಳು ಕೂಡ ಈ ಸ್ಥಿತಿಯನ್ನ ಬದಲಾಯಿಸಬಹುದಾಗಿದೆ. ಸೊ ಹಾಗಾಗಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಾಣ ಮಾಡುವುದಕ್ಕೆ ಅತ್ಯಂತ ಕಡಿಮೆ ತಾಪಮಾನದ ಉಪಕರಣಗಳನ್ನು ನಾವು ಬಳಸಬೇಕು. ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ತಾಪಮಾನ ಎಷ್ಟು ನಾವು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಇದೆಯೋ ಅಂಥ ಕಡಿಮೆ ತಾಪಮಾನದಲ್ಲಿ ಈ ರೀತಿಯಾದಂತಹ ಕ್ವಾಂಟಮ್ ಕಂಪ್ಯೂಟರ್ಗಳು ತಮ್ಮ ಕಾರ್ಯನಿರ್ವಹಣೆಯನ್ನು ನಡೆಸ್ತಾ ಇದೆ. ಸೊ ಹಾಗಾಗಿ ಈ ಕ್ವಾಂಟಮ್ ಸ್ಥಿತಿಗಳು ಬಹಳ ಫ್ರೆಜೈಲ್ ಅಂತ ಹೇಳ್ತೀವಿ, ಅಂದ್ರೆ ಅವುಗಳನ್ನ ಅದೇ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದು ತುಂಬಾ ದೊಡ್ಡ ಸಂಕೀರ್ಣವಾದಂತಹ ವಿಷಯ. ಇದಕ್ಕೆ ನಾವು ಯಾವ ರೀತಿಯಾದಂತಹ ಸಂಶೋಧನೆ ನಡೆಸಬಹುದು, ಯಾವ ರೀತಿಯಾದಂತಹ ಉಪಕರಣಗಳನ್ನು ನಾವು ಬಳಸಿ ಈ ಸ್ಥಿತಿಯನ್ನ ಅದೇ ಈ ರೀತಿಯಾದಂತಹ ಬದಲಾವಣೆಗಳು ಇದ್ರೂ ಕೂಡ ಅವುಗಳು ತಮ್ಮ ಸ್ಥಿತಿಯನ್ನ ಹೇಗೆ ಕಾಪಾಡಿಕೊಳ್ಳಬಹುದು ಅಂತ ನಾವು ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಅನೇಕ ಸವಾಲುಗಳು ಇವೆ. ಈಗಾಗಲೇ ನಾನು ಹೇಳಿದಂಗೆ ಈ ಸ್ಥಿತಿಗಳು ಒಂದು ಚೂರು ಏರ್ಪೇರ್ ಆದ್ರೂ ನಾವು ಇದನ್ನ ಎರರ್ ಅಂತ ಹೇಳ್ತೀವಿ. ಈ ಎರರ್ಸ್ ಅನ್ನ ನಾವು ಹೇಗೆ ಕರೆಕ್ಟ್ ಮಾಡಬಹುದು, ಎರರ್ ಕರೆಕ್ಷನ್ ಅಂತ ಹೇಳ್ತೀವಿ. ಸೊ ಈ ಎರರ್ ಕರೆಕ್ಷನ್ ಕೂಡ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನದಲ್ಲಿ ಅತ್ಯಂತ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಸೊ ಈ ಎಲ್ಲ ಸವಾಲುಗಳಿಂದ ಹೇಗೆ ನಾವು ಶಕ್ತಿಶಾಲಿಯಾದಂತಹ ಮತ್ತು ಹೆಚ್ಚು ಕೆಪಾಸಿಟಿ ಇರುವಂತಹ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಇವತ್ತು ನಾವು ಎದುರಿಸ್ತಾ ಇರುವಂತಹ ಅನೇಕ ಚಾಲೆಂಜ್ಗಳಾಗಿದೆ.
1: ಈ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗಬೇಕು, ಶಕ್ತಿಶಾಲಿಯಾಗಿರುವಂತಹ ಕ್ವಾಂಟಮ್ ಕಂಪ್ಯೂಟರ್ಗಳು ನಿರ್ಮಾಣ ಆಗೋದಿಕ್ಕೆ ಎಲ್ಲಾ ಸ್ತರಗಳಲ್ಲೂ ಕೆಲಸ ಮಾಡೋದಿಕ್ಕೆ ಅಂತ ಹೇಳ್ತಾ ಇದ್ದೀರಾ?
0: ಖಂಡಿತ. ಇದರಲ್ಲಿ ಒಂದು ಆಶಾದಾಯಕ ವಿಷಯ ಏನು ಅಂತ ಹೇಳಿದ್ರೆ ಜಗತ್ತಿನಾದ್ಯಂತ ಈ ಎಲ್ಲ ನಿಟ್ಟಿನಲ್ಲೂ ಅತ್ಯಂತ ವೇಗವಾಗಿ ಸಂಶೋಧನೆ ನಡೀತಾ ಇದೆ ಮತ್ತು ಭಾರತ ಕೂಡ ಈ ಕ್ಷೇತ್ರದಲ್ಲಿ ಅನೇಕ ಮಹತ್ವದ ಹೆಜ್ಜೆಗಳನ್ನ ಇಡ್ತಾ ಇದೆ.
1: ಆಗ್ಲೇ ಹೇಳಿದ ಹಾಗೆ ಎಲ್ಲ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಕ್ವಾಂಟಮ್ ತಂತ್ರಜ್ಞಾನವು ಯಾವ ಹಂತದಲ್ಲಿ ಇದೆ, ಈಗ ಹೇಗೆ ಮುಂದುವರಿತಾ ಇದೆ?
0: ಇಂದು ಕ್ವಾಂಟಮ್ ತಂತ್ರಜ್ಞಾನವನ್ನ ಅನೇಕ ರಾಷ್ಟ್ರಗಳು ಭವಿಷ್ಯದ ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿದೆ. ನಾನು ಈಗಾಗಲೇ ಹೇಳದಂತೆ ಆಂತರಿಕ ಭದ್ರತೆ ಮತ್ತು ರಕ್ಷಣಾ ಕ್ಷೇತ್ರಗಳಿಗೂ ಕೂಡ ಈ ತಂತ್ರಜ್ಞಾನವನ್ನು ನಾವು ಬಳಸಬಹುದಾಗಿರೋದ್ರಿಂದ ಎಲ್ಲ ದೇಶಗಳು ಕೂಡ ಈ ತಂತ್ರಜ್ಞಾನವನ್ನು ತಮ್ಮ ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿ ಅದರಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಗತ್ತಿನ ಪ್ರಮುಖ ರಾಷ್ಟ್ರಗಳಾದಂತಹ ಅಮೆರಿಕ, ಚೀನಾ ಮತ್ತು ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳು, ಕೆನಡಾ, ಜಪಾನ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ಹೀಗೆ ಎಲ್ಲ ದೇಶಗಳು ಕೂಡ ಕ್ವಾಂಟಮ್ ಕಂಪ್ಯೂಟಿಂಗ್, ಕ್ವಾಂಟಮ್ ಕಮ್ಯುನಿಕೇಶನ್ ಮತ್ತು ಕ್ವಾಂಟಮ್ ಸೆನ್ಸಿಂಗ್ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿವೆ. ಇದರ ಜೊತೆಗೆ ಜಗತ್ತಿನ ದೊಡ್ಡ ತಂತ್ರಜ್ಞಾನ ಕಂಪನಿಗಳು, ಗ್ಲೋಬಲ್ ಜೈಂಟ್ಸ್ ಅಂತ ನಾವು ಏನ್ ಹೇಳ್ತೀವಿ, IBM, ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್, ಈ ಎಲ್ಲ ಕಂಪನಿಗಳು ಕೂಡ ಸಾಕಷ್ಟು ಕೆಲಸಗಳನ್ನ ಈ ನಿಟ್ಟಿನಲ್ಲಿ ಮಾಡ್ತವೆ. ಮತ್ತೆ ಅದರ ಜೊತೆಗೆ ಸ್ಟಾರ್ಟ್ಅಪ್ಗಳು ಕೂಡ ತಮ್ಮದೇ ಆದಂತಹ ಕ್ವಾಂಟಮ್ ಪ್ರೊಸೆಸರ್ಗಳನ್ನ ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕ್ಲೌಡ್ ಆಧಾರಿತ ಕ್ವಾಂಟಮ್ ಸೇವೆಗಳನ್ನ ಜನಗಳಿಗೆ ದೊರಕಿಸಿಕೊಡುವುದರಲ್ಲಿ ಮತ್ತು ಹೊಸ ರೀತಿಯಾದಂತಹ ಕ್ವಾಂಟಮ್ ಅಲ್ಗಾರಿದಮ್ಗಳ ಅನ್ವೇಷಣೆ ಮಾಡುವುದರಲ್ಲಿ ಈ ಎಲ್ಲ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ.
1: ಜಗತ್ತಿನ ಯಾವ ಯಾವ ಪ್ರಮುಖ ದೇಶಗಳು ಯಾವ ಹಂತದಲ್ಲಿ ಕೆಲಸ ಮಾಡ್ತಾ ಇದಾವೆ ಅಂತ ತಿಳಿಸಿದ್ರೆ ಈಗ ನಮ್ಮೆಲ್ಲರಿಗೂ ಒಂದು ಕುತೂಹಲ ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶ ಈ ಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿ ಇದೆ?
0: ಭಾರತ ಕೂಡ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅತ್ಯಂತ ವೇಗವಾಗಿ ಮುಂದುವರಿತಾ ಇದೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಂತ ಒಂದು ಯೋಜನೆಯನ್ನ ಘೋಷಿಸಿದೆ. ಇದರ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಪ್ರಮುಖ ಕ್ವಾಂಟಮ್ ತಂತ್ರಜ್ಞಾನ ರಾಷ್ಟ್ರವನ್ನಾಗಿ ರೂಪಿಸುವುದು. ಈ ಯೋಜನೆಯ ಅಡಿಯಲ್ಲಿ ದೇಶದಾದ್ಯಂತ ಅನೇಕ ಸಂಶೋಧನಾ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳು ಮತ್ತು ಸ್ಟಾರ್ಟ್ಅಪ್ಗಳು

0: ಅನೇಕ ಕೈಗಾರಿಕೆಗಳು ಇವೆಲ್ಲವೂ ಸೇರಿ ಈ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸಿಡ್ಯಾಕ್ ಸಂಸ್ಥೆ ಕೂಡ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಈ ಸಚಿವಾಲಯದ ಬೆಂಬಲದೊಂದಿಗೆ ನಮ್ಮ ಸ್ವದೇಶಿ ಕ್ವಾಂಟಮ್ ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ನಿರ್ಮಾಣ ಮತ್ತು ಕೌಶಲ್ಯ ಅಭಿವೃದ್ಧಿ ಈ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಒಟ್ಟಾರೆ ಇದೆಲ್ಲದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತ ತನ್ನದೇ ಆದಂತಹ ಸ್ವದೇಶಿ ತಂತ್ರಜ್ಞಾನಗಳನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು ಅನ್ನೋದ್ರ ಕಡೆ ಗಮನ ಹರಿಸ್ತಾ ಇದ್ದೇವೆ.
1: ಭಾರತ ತನ್ನದೇ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಾ ಗಮನ ಹರಿಸ್ತಾ ಇದೆ ಅನ್ನೋದು ಭಾರತೀಯರಿಗೆ ಹೆಮ್ಮೆಯ ವಿಷಯ. ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಖಂಡಿತ ಇದು ಪ್ರೇರಣೆ ನೀಡುತ್ತೆ ಅಂದ್ಕೊಳ್ತೀನಿ. ಈ ಕ್ವಾಂಟಮ್ ಕಂಪ್ಯೂಟರ್ನ ನೋಡಬಹುದಾ? ಕಂಪ್ಯೂಟರ್ ಗಳನ್ನ ನೋಡಿದ್ದೀವಿ, ಲ್ಯಾಪ್ಟಾಪ್ ಬಳಸ್ತಾ ಇದ್ದೀವಿ, ಈ ಕ್ವಾಂಟಮ್ ಕಂಪ್ಯೂಟರ್ ಹೇಗಿರುತ್ತೆ?
0: ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇವತ್ತು ಗೂಗಲ್ನಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ನೀವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಸರ್ಚ್ ಮಾಡಿದ್ರೆ ಒಂದು ದೊಡ್ಡ ಜುಮ್ಕಿ ಅಥವಾ ನಾವು ಶ್ಯಾಂಡಲಿಯರ್ ಅಂತ ಹೇಳ್ತೀವಿ, ಈ ರೀತಿಯಾದಂತಹ ಒಂದು ಚಿತ್ರ ಅದು ತೋರಿಸುತ್ತೆ. ಇದನ್ನ ನಾವು ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗಿರೋದ್ರಿಂದ ಇದನ್ನ ನಾವು ಫ್ರಿಡ್ಜ್ ಅಂತ ಹೇಳ್ತೀವಿ, ಅಂದ್ರೆ ಡೈಲ್ಯೂಷನ್ ರೆಫ್ರಿಜರೇಟರ್ ಅಂತ ಹೇಳ್ತೀವಿ. ಈ ಕಡಿಮೆ ತಾಪಮಾನವನ್ನ ಅಚೀವ್ ಮಾಡುವುದಕ್ಕೆ ಈ ಫ್ರಿಡ್ಜ್ಗಳು ಅತ್ಯಂತ ಸಹಕಾರಿಯಾಗಿರುತ್ತವೆ. ಸಾಮಾನ್ಯ ಕಂಪ್ಯೂಟರ್ಗಳು ಕೂಡ ನಾವು ಈಗ ಒಂದು 40 ಅಥವಾ 50 ವರ್ಷಗಳ ಹಿಂದೆ ನಾವು ಗಮನಿಸಿದ್ರೆ ಇದೇ ಕಂಪ್ಯೂಟರ್ಗಳು ಅಂದ್ರೆ ಎಲೆಕ್ಟ್ರಾನಿಕ್ ಬೇಸ್ಡ್ ಕಂಪ್ಯೂಟರ್ಸ್ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಈ ಕಂಪ್ಯೂಟರ್ಗಳು ಕೂಡ ಒಂದು ದೊಡ್ಡ ರೂಮಿನಷ್ಟು ಗಾತ್ರದ್ದಾಗಿರ್ತಾ ಇದ್ವು. ಕಾಲಕ್ರಮೇಣ ಇದರ ಸೈಜ್ ಚಿಕ್ಕದಾಗಿವೆ. ಅದೇ ರೀತಿ ನಾವು ಇವತ್ತು ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನೋಡಬೇಕಾದ್ರೆ ಒಂದು ದೊಡ್ಡ ರೂಮಿನಷ್ಟು ಗಾತ್ರದ ಉಪಕರಣಗಳು ಮತ್ತು ಅದರ ಬೇಕಾಗಿರುವಂತ ಅನೇಕ ಸಲಕರಣೆಗಳು ಎಲ್ಲ ಸೇರಿ ಬಹಳ ದೊಡ್ಡದಾಗಿ ಇವತ್ತು ಇರುತ್ತೆ. ಸಿಡ್ಯಾಕ್ನಲ್ಲಿ ನಾವು ಭಾರತದಲ್ಲೇ ಅತ್ಯಂತ ದೊಡ್ಡದಾದಂತ 108 ಕ್ಯೂಬಿಟ್ಸ್ ಬೇಸ್ಡ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನಾವು ಇಲ್ಲಿ ಸೆಟಪ್ ಮಾಡ್ತಾ ಇದ್ದೀವಿ. ಇನ್ನೊಂದು 3-4 ತಿಂಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ ಇನಾಗ್ರೇಟ್ ಆಗ್ತಾ ಇದೆ. ಸೊ ಅದಾದ ನಂತರ ಎಲ್ಲರೂ ಕೂಡ ಈ ಕ್ವಾಂಟಮ್ ಕಂಪ್ಯೂಟರ್ ಗಳನ್ನ ಬಂದು ನೋಡಬಹುದಾಗಿದೆ.
1: ಕ್ವಾಂಟಮ್ ಕಂಪ್ಯೂಟರ್ ನ ಯಾರ್ಯಾರು ನೋಡಬೇಕು ಅಂತ ಅನ್ಕೊಂಡಿದ್ರು, ಆ ನಿಮ್ಮ ಕನಸು ನನಸಾಗ್ತಾ ಇದೆ. ಡಾಕ್ಟರ್ ಅಶ್ವಿಜ ಬಿ ಅವರು ಆಹ್ವಾನವನ್ನ ಕೊಡ್ತಾ ಇದ್ದಾರೆ, ಖಂಡಿತವಾಗಿ ಎಲ್ಲರೂ ಬಂದು ನೋಡಬಹುದು ಅಂತ. ಇನ್ನು ಕಳೆದ ಕಾರ್ಯಕ್ರಮದಲ್ಲಿ ಭಾರತ ಕೂಡ ಹಿಂದೆ ಬಿದ್ದಿಲ್ಲ ಈ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅಂತ ಹೇಳಿದ್ರೆ, ಸಿಡ್ಯಾಕ್ ಈ ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ಇನ್ನು ವಿವರವಾಗಿ ತಿಳಿಸಬಹುದಾ?
0: ಖಂಡಿತವಾಗಿ. ಸಿಡ್ಯಾಕ್ ದೇಶದಲ್ಲಿ ಕ್ವಾಂಟಮ್ ತಂತ್ರಜ್ಞಾನಗಳು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಮುಖವಾಗಿ ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ, ನಾನು ಈಗಾಗಲೇ ಹೇಳಿದಂತೆ ದೇಶದಲ್ಲೇ ಅತ್ಯಂತ ದೊಡ್ಡದಾದಂತಹ 108 ಕ್ಯೂಬಿಟ್ಸ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನಾವು ನಮ್ಮ ಸಿಡ್ಯಾಕ್ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಕ್ವಾಂಟಮ್ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಅದಕ್ಕೆ ಅಗತ್ಯ ಇರುವಂತಹ ಸಾಫ್ಟ್ವೇರ್ ಮತ್ತು ಅನೇಕ ತಂತ್ರಜ್ಞಾನಗಳನ್ನು ನಾವು ಸ್ವದೇಶಿಯಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಮತ್ತು ಕ್ವಾಂಟಮ್ ಕಮ್ಯುನಿಕೇಶನ್ ಕ್ಷೇತ್ರದಲ್ಲಿ ಅತ್ಯಂತ ಸುರಕ್ಷಿತವಾಗಿ ನಾವು ಹೇಗೆ ಸಂವಹನಗಳನ್ನು ಮಾಡಬಹುದು ಅನ್ನೋ ವ್ಯವಸ್ಥೆಗಳನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ನಾವು, ಈ ತಂತ್ರಜ್ಞಾನವನ್ನು ಕೂಡ ನಾವು ಬಳಸಿ ಈ ತಂತ್ರಜ್ಞಾನವನ್ನು ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಮತ್ತೆ ಈಗಾಗಲೇ ನಾನು ಹೇಳಿದಂತೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ದೊಡ್ಡದಾಗಿರುವಂತಹ ಸಿಸ್ಟಮ್ಗಳು, ಸೊ ಅದರ ಬೆಲೆ ಕೂಡ ಅತ್ಯಂತ ದುಬಾರಿಯಾದಂತಹ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಅಥವಾ ಯಾರೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಬೇಕಾದ್ರೆ ಇದು ಒಂದು ದೊಡ್ಡ ಹಿನ್ನಡೆಯಾಗಿದೆ. ಸೊ ಹಾಗಾಗಿ ಸಿಡ್ಯಾಕ್ ಕ್ವಾಂಟಮ್ ಸಿಮ್ಯುಲೇಟರ್ಗಳು ಅಂತ ಸಾಫ್ಟ್ವೇರ್ಗಳನ್ನ ಅಭಿವೃದ್ಧಿಪಡಿಸಿದೆ. ಈ ಕ್ವಾಂಟಮ್ ಸಿಮ್ಯುಲೇಟರ್ಗಳನ್ನ ಬಳಸಿ ತಮ್ಮದೇ ಲ್ಯಾಪ್ಟಾಪ್ ಅಥವಾ ತಮ್ಮದೇ ಕಂಪ್ಯೂಟರ್ಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳ ಅನುಕರಣೆಯನ್ನ ಮಾಡಬಹುದಾಗಿದೆ. ಸೊ ಇದನ್ನ ಕೂಡ ಸಿಡ್ಯಾಕ್ ಈ ಸಿಮ್ಯುಲೇಟರ್ಗಳ ಮೂಲಕ ತಂತ್ರಜ್ಞಾನವನ್ನ ನಿರ್ಮಾಣ ಮಾಡ್ತಾ ಇದೆ. ಇದರ ಜೊತೆಗೆ ನಾನು ಈಗಾಗಲೇ ಹೇಳದಂತೆ ಮುಂದೊಂದು ದಿನ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಶಕ್ತಿಶಾಲಿ ಆದರೆ ನಮ್ಮ ಇವತ್ತಿನ ಸೈಬರ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್ ಏನಿದೆ ಅದೆಲ್ಲದಕ್ಕೂ ಒಂದು ದೊಡ್ಡ ಸವಾಲನ್ನು ತಂದೊದಗ್ತಾ ಇದೆ. ಸೊ ಹಾಗಾಗಿ ಭವಿಷ್ಯದ ಕ್ವಾಂಟಮ್ ಕಂಪ್ಯೂಟರ್ಗಳಿಂದಲೂ ಹೇಗೆ ನಾವು ಸುರಕ್ಷಿತವಾಗಿರಬಹುದು ಅನ್ನೋ ನಿಟ್ಟಿನಲ್ಲಿ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅನ್ನೋ ಒಂದು ಕ್ಷೇತ್ರದಲ್ಲಿ ಕೂಡ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಸೊ ಈ ಎಲ್ಲಾ ಪ್ರಯತ್ನಗಳು ಕೂಡ ಭಾರತದ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ನ ಉದ್ದೇಶಗಳಿಗೆ ಹೊಂದಿಕೊಂಡಿವೆ. ಇದರ ಪ್ರಮುಖ ಗುರಿ ನಾನೀಗಾಗಲೇ ಹೇಳಿದಂತೆ ನಮ್ಮ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಭಾರತವನ್ನ ಈ ಪ್ರಮುಖವಾದಂತಹ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೇಗೆ ನಾವು ಭಾರತವನ್ನ ನಾಯಕ ರಾಷ್ಟ್ರವನ್ನಾಗಿ ರೂಪಿಸಬಹುದು ಅನ್ನೋದರ ನಿಟ್ಟಿನಲ್ಲಿ ಇದೆ.
1: ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ, ನಮ್ಮ ವಿದ್ಯಾರ್ಥಿಗಳು ಕೂಡ ತಮ್ಮ ಮೊಬೈಲ್ ಅಥವಾ ತಮ್ಮ ಕಂಪ್ಯೂಟರ್ನಲ್ಲಿ ಈ ರೀತಿಯ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬಹುದು ಅಂತ ಹೇಳಿದ್ರಿ. ಇದೊಂದು ಆಶಾದಾಯಕ ವಿಷಯ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಅನ್ಸತ್ತೆ.

0: ಇನ್ನು ಕಾರ್ಯಕ್ರಮ ಮುಗಿಸುವ ಸಮಯ ಆಯಿತು. ಮತ್ತಷ್ಟು ಮಗದಷ್ಟು ಮಾಹಿತಿ ಮುಂದಿನ ವಾರದಲ್ಲಿ ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ಕೇಳುಗರೆ ನಿಮಗಾಗಿ ತರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ ಮುಂದಿನ ಕಾರ್ಯಕ್ರಮಕ್ಕೆ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
2: ಸಂಶೋಧನೆ ಮತ್ತು ಯೋಜನೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಧಾರವಾಡ.
5: ದೂರದಲ್ಲಿರುವ ನಿಮ್ಮ ಬಂಧು ಬಳಗ, ಸ್ನೇಹಿತರು, ಪರಿಚಿತರಿಗೆ ತಕ್ಷಣವೇ ಹಣ ಕಳುಹಿಸಬೇಕೇ? ಶೀಘ್ರದಲ್ಲೇ ಹಣ ತಲುಪುವ ವಿಶ್ವಾಸಾರ್ಹ ವ್ಯವಸ್ಥೆ, ಅಂಚೆ ಇಲಾಖೆಯ ಇಲೆಕ್ಟ್ರಾನಿಕ್ ಮನಿ ಆರ್ಡರ್ ಇಎಂಒ ಸೇವೆ, ದೇವಸ್ಥಾನ, ಮಸೀದಿ, ಚರ್ಚ್ ಇಂತಹ ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ಸೇವಾ ಕಾಣಿಕೆ, ದೇಣಿಗೆ ಹಣವನ್ನು ಸುರಕ್ಷಿತವಾಗಿ ವೇಗವಾಗಿ ಕಳುಹಿಸಬಹುದು. ತ್ವರಿತ ಹಣ ರವಾನೆ, ಸುರಕ್ಷಿತ ಸೇವೆ, ದೇಶವ್ಯಾಪಿ ಅಂಚೆ ಜಾಲದ ವಿಶ್ವಾಸ, ಇವೆಲ್ಲವೂ ಒಂದೇ ಸೇವೆಯಲ್ಲಿ ಲಭ್ಯ. ಇಂದೇ ಅಂಚೆ ಇಲಾಖೆಯ ಇಎಂಒ ಸೇವೆಯನ್ನು ಬಳಸಿರಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
6: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
7: ಏಕ ಪ್ರಕಾರ ಸೇ ಪಿಎಂ ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
3: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 9:15 ಕನ್ನಡ ಗೀತರಾಮಾಯಣದ ಮರುಪ್ರಸಾರವನ್ನು ಕೇಳುವಿರಿ. 9:30 ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳು. 10:30 ಯಕ್ಷಗಾನ ಸೂತ್ರದ ಗೊಂಬೆಯಾಟದ ಧ್ವನಿ ರೂಪ ವಿರಾಟ ಪರ್ವದಲ್ಲಿ ಕೀಚಕ ವಧೆ. ಪ್ರಸ್ತುತಪಡಿಸುತ್ತಾರೆ ಹರಪನಹಳ್ಳಿ ತಾಲೂಕು ಹಲುವಾಗಲಿನ ಬಿಆರ್ ದೇವೇಂದ್ರಪ್ಪ ಹಾಗೂ ಸಂಗಡಿಗರು. 11:00 ದಿವ್ಯಾಂಗ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಏರೋಫೋನಿನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 22370477 22370488 22370499 ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಭಾರತ ಯುಕೆ ಸಮಗ್ರ ಆರ್ಥಿಕ ಮುಕ್ತ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿ, ಆರ್ಥಿಕ ಬಾಂಧವ್ಯದಲ್ಲಿ ಹೊಸ ಮೈಲಿಗಲ್ಲು. ಹೈದರಾಬಾದ್ನಲ್ಲಿ ಇಂದಿನಿಂದ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ನವದೆಹಲಿಯಲ್ಲಿ ಇಂದು ನಿರ್ಣಾಯಕ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಚಾಲನೆ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 6 ವಿಕೆಟ್ಗಳ ಗೆಲುವು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ದ ಜಯಗಳಿಸಿ ಫೈನಲ್ಗೆ ಲಗ್ಗೆಯಿಟ್ಟ ಸ್ಪೇನ್. ವಾರ್ತೆಗಳ ವಿವರ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಯುಕೆ ಮಾರುಕಟ್ಟೆಯಲ್ಲಿ ಶೇಕಡಾ 99%ರಷ್ಟು ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಲಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿವೆ. ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್, ಈ ಒಪ್ಪಂದವು ಎರಡು ಬಲಿಷ್ಠ ಆರ್ಥಿಕತೆಗಳ ನಡುವಿನ ಭವಿಷ್ಯದ ಆರ್ಥಿಕ ಸಹಭಾಗಿತ್ವಕ್ಕೆ ಬಲವಾದ ಅಡಿಪಾಯ ಹಾಕಿದೆ ಎಂದು ಹೇಳಿದರು. ಈ ಒಪ್ಪಂದದ ಅಡಿಯಲ್ಲಿ ಜಾರಿಗೆ ಬಂದಿರುವ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ತಾತ್ಕಾಲಿಕವಾಗಿ ಯುಕೆ ದೇಶಕ್ಕೆ ನಿಯೋಜನೆಗೊಳ್ಳುವ ಅರ್ಹ ಭಾರತೀಯ ವೃತ್ತಿಪರರಿಗೆ ಅಲ್ಲಿನ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಯಿಂದ ವಿನಾಯಿತಿ ನೀಡಲಿದ್ದು, ಭಾರತೀಯ ಉದ್ಯೋಗಿಗಳಿಗೆ ಮತ್ತು ಉದ್ಯೋಗದಾತರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲಿದೆ. ಈ ಜನಕೇಂದ್ರಿತ ಒಪ್ಪಂದದಡಿ ಭಾರತದ ಪ್ರಮುಖ ರಫ್ತು ವಲಯಗಳಾದ ಸಂಸ್ಕರಿಸಿದ ಆಹಾರ ಉತ್ಪನ್ನ, ಕಡಲ ಉತ್ಪನ್ನ, ಇಂಜಿನಿಯರಿಂಗ್, ಚರ್ಮ ಹಾಗೂ ಜವಳಿ ಉದ್ಯಮಗಳ ಮೇಲಿದ್ದ ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಯುಕೆ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ದೇಶದ ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ವಲಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದೇ ವೇಳೆ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದು, ಡೈರಿ ಉತ್ಪನ್ನಗಳು, ಧಾನ್ಯಗಳು, ಖಾದ್ಯತೈಲಗಳು ಸೇರಿದಂತೆ ಪ್ರಮುಖ ಸೂಕ್ಷ್ಮ ವಲಯಗಳಿಗೆ ಒಪ್ಪಂದದ ಅಡಿಯಲ್ಲಿ ಸಂಪೂರ್ಣ ರಕ್ಷಣೆ ಒದಗಿಸಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ 2 ದಿನಗಳ ಸಭೆ ಇಂದಿನಿಂದ ಹೈದರಾಬಾದ್ನಲ್ಲಿ ಆರಂಭವಾಗಲಿದೆ. ಸ್ಥಿತಿಸ್ಥಾಪಕತ್ವ, ಆವಿಷ್ಕಾರ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಧ್ಯೇಯ ವಾಕ್ಯದಡಿ ಈ ಸಭೆ ಆಯೋಜಿಸಲಾಗಿದ್ದು, ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ ಕಾರ್ಮಿಕ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ 4 ಆದ್ಯತಾ ಕ್ಷೇತ್ರಗಳ ಕುರಿತು ಸಚಿವರು ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. ವಿಶೇಷವಾಗಿ ಸಾಮಾಜಿಕ ಭದ್ರತೆಯನ್ನು ಉತ್ತೇಜಿಸುವುದು, ಕಾರ್ಮಿಕ ಮಾರುಕಟ್ಟೆಗಳ ಸುಧಾರಣೆ ಹಾಗೂ ಕಾರ್ಯಪಡೆಗಳಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆಯನ್ನು ಹೆಚ್ಚಿಸುವ ಕುರಿತು ಸಮಾಲೋಚನೆ ನಡೆಯಲಿದೆ. ಇದರ ಜೊತೆಗೆ ಉದ್ಯೋಗ ಕಾರ್ಯನಿರತ ಗುಂಪು ಸಿದ್ದಪಡಿಸಿರುವ ಕರಡು ಘೋಷಣೆಯನ್ನು ಸಭೆಯಲ್ಲಿ ಪರಿಶೀಲಿಸಿ ಅಂಗೀಕರಿಸುವ ಸಾಧ್ಯತೆಯಿದೆ. ಬ್ರಿಕ್ಸ್ ರಾಷ್ಟಗಳ ನಡುವೆ ಕಾರ್ಮಿಕ ಮಾರುಕಟ್ಟೆ ನೀತಿಗಳು ಕಾರ್ಮಿಕರ ಕಲ್ಯಾಣ, ಕೌಶಲ್ಯಾಭಿವೃದ್ದಿ ಮತ್ತು ಉದ್ಯೋಗಾವಕಾಶಗಳ ಸೃಷ್ಟಿಯಲ್ಲಿ ಪರಸ್ಪರ ಸಹಕಾರವನ್ನು ಬಲಪಡಿಸಲು ಈ ಸಮ್ಮೇಳನವು ಉತ್ತಮ ವೇದಿಕೆಯಾಗಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಭಾರತದ ಉನ್ನತ ಮಟ್ಟದ ಉದ್ಯಮಿಗಳ ನಿಯೋಗದೊಂದಿಗೆ ನಿನ್ನೆ ಬೆಲ್ಜಿಯಂ ರಾಜಧಾನಿ ಬ್ರಸೆಲ್ಸ್ಗೆ ಆಗಮಿಸಿದ್ದು,

0: ಐರೋಪ್ಯ ರಾಷ್ಟಗಳೊಂದಿಗೆ ವ್ಯಾಪಾರ ಹೂಡಿಕೆ ಮತ್ತು ತಂತ್ರಜ್ಞಾನ ವಲಯದ ಬಾಂಧವ್ಯ ವೃದ್ಧಿಗೆ ಮುಂದಾಗಿದ್ದಾರೆ. ಭೇಟಿಯ ಭಾಗವಾಗಿ ಬೆಲ್ಜಿಯಂ ಉಪಪ್ರಧಾನಿ ಡೇವಿಡ್ ಕ್ಲಾರಿನ್ವಲ್ ಅವರನ್ನು ಭೇಟಿಯಾದ ಸಚಿವರು ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಗತಿ ಹಾಗೂ ದ್ವಿಪಕ್ಷೀಯ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಐರೋಪ್ಯ ಒಕ್ಕೂಟದ ಹವಾಮಾನ ಆಯುಕ್ತರು ಮತ್ತು ಕೃಷಿ ಆಯುಕ್ತರನ್ನು ಪ್ರತ್ಯೇಕವಾಗಿ ಭೇಟಿಯಾದ ಸಚಿವರು ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಸುಸ್ಥಿರ ಕೃಷಿ ಬೆಳವಣಿಗೆ ಮತ್ತು ಜಾಗತಿಕ ಆಹಾರ ಭದ್ರತೆಯ ಕುರಿತು ಸಹಭಾಗಿತ್ವವನ್ನು ವಿಸ್ತರಿಸುವ ಬಗ್ಗೆ ಮಹತ್ವದ ಮಾತುಕತೆ ನಡೆಸಿದರು. ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿ ಸಾಧನೆಗೆ ಜಾಗತಿಕ ಕ್ರಮಗಳನ್ನು ಬಲಪಡಿಸಲು ಉಭಯ ನಾಯಕರು ಸಮ್ಮತಿಸಿದರು. ಕೇಂದ್ರ ಸರ್ಕಾರ 19 ಉಪವಲಯಗಳಿಗೆ ದೇಶದ ಮೊದಲ ಪ್ರಾಯೋಗಿಕ ಸೇವಾ ಉತ್ಪಾದನಾ ಸೂಚ್ಯಂಕ ಐಎಸ್ಪಿ ಬಿಡುಗಡೆ ಮಾಡಿದೆ. ಇದರ ಮೂಲಕ ಮೊದಲ ಬಾರಿಗೆ ಸೇವಾ ವಲಯದಲ್ಲಿ ಅಲ್ಪಾವಧಿಯ ಚಟುವಟಿಕೆಯ ಮಾಸಿಕ ಅಳತೆಯನ್ನು ಒದಗಿಸಲಾಗುತ್ತಿದೆ. 2024-25 ಮೂಲ ವರ್ಷವಾಗಿ ಹೊಂದಿರುವ ಉದ್ಘಾಟನಾ ಸೂಚ್ಯಂಕ ಏಪ್ರಿಲ್ 2026 ಸಹ ಒಳಗೊಂಡಿದ್ದು ಭಾರತದ ಸೇವಾ ವಲಯದ ಸುಮಾರು 60% ಹೊಂದಿದೆ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಭಾರತದ ಸೇವಾ ವಲಯದ ಮಾಪನವನ್ನು ಸುಧಾರಿಸುವಲ್ಲಿ ಮತ್ತು ದೇಶದ ಅಂಕಿಅಂಶಗಳ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಉಪವಲಯಗಳ ಐಎಸ್ಪಿ ಒಂದು ಪ್ರಮುಖ ಮೈಲಿಗಲ್ಲು ಎಂದು ವಿವರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಇಂದು 9 ರಾಜ್ಯಗಳಲ್ಲಿ ವ್ಯಾಪಿಸಿರುವ 20 ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಸ್ವಚ್ಛ ಇಂಧನ ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ವಲಯಗಳಿಗೆ ಅಗತ್ಯವಾಗಿರುವ ಮಾಲಿಬ್ಡಿನಮ್, ಗ್ರಾಫೈಟ್, ಲಿಥಿಯಂ ಮತ್ತು ಟೈಟಾನಿಯಂ ಸೇರಿದಂತೆ ಪ್ರಮುಖ ಖನಿಜಗಳು ಈ ಬ್ಲಾಕ್ಗಳಲ್ಲಿ ಒಳಗೊಂಡಿವೆ ಎಂದು ಗಣಿ ಸಚಿವಾಲಯ ತಿಳಿಸಿದೆ. ಈವರೆಗೆ ನಡೆದಿರುವ 7 ಹಂತಗಳಲ್ಲಿ ಸಚಿವಾಲಯ 88 ಬ್ಲಾಕ್ಗಳ ಪೈಕಿ 56 ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದ್ದು ಶೇಕಡಾ 63% ಹೆಚ್ಚು ಯಶಸ್ಸಿನ ಪ್ರಮಾಣ ದಾಖಲಿಸಿದೆ. ಹರಾಜು ಸ್ವತ್ತುಗಳಲ್ಲಿ ಉದ್ಯಮ ವಲಯದಿಂದ ವ್ಯಕ್ತವಾಗುತ್ತಿರುವ ಭಾರೀ ಬೆಂಬಲ, ಸರ್ಕಾರದ ಪಾರದರ್ಶಕ ಮತ್ತು ಮಾರುಕಟ್ಟೆ ಆಧಾರಿತ ಹರಾಜು ವ್ಯವಸ್ಥೆಯ ಮೇಲಿರುವ ಹೂಡಿಕೆದಾರರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಇದರೊಂದಿಗೆ ಭಾರತೀಯ ಖನಿಜ ವಲಯವು 2025-26 ಹಣಕಾಸು ವರ್ಷದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದ್ದು ಹರಾಜು ಪದ್ದತಿ ಜಾರಿಗೆ ಬಂದ ನಂತರ ಅತ್ಯಧಿಕ ಒಟ್ಟು 212 ಖನಿಜ ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದೆ. ಬರ್ಮಿಂಗ್ಹ್ಯಾಂನ ಎಡ್ಜ್ ಬಾಸ್ಟನ್ನಲ್ಲಿ ಕಳೆದ ರಾತ್ರಿ ನಡೆದ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡದ ವಿರುದ್ದ ಭಾರತ ತಂಡ 6 ವಿಕೆಟ್ಗಳ ಜಯ ಸಾಧಿಸಿತು. ಇದರೊಂದಿಗೆ ಭಾರತ ತಂಡ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಇಂಗ್ಲೆಂಡ್ 48 ಓವರ್ಗಳಲ್ಲಿ 258 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಅಕ್ಷರ್ ಪಟೇಲ್ 4 ವಿಕೆಟ್ಗಳನ್ನು ಪಡೆದರು. ಗುರಿ ಬೆನ್ನತ್ತಿದ ಭಾರತ ತಂಡ ನಾಯಕ ಶುಭ್ಮನ್ ಗಿಲ್ ಅವರ 80 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ಸಹಾಯದಿಂದ ಸುಲಭವಾಗಿ ಜಯ ಸಾಧಿಸಿತು. ಇದಲ್ಲದೆ ವಾಷಿಂಗ್ಟನ್ ಸುಂದರ್ ಮತ್ತು ಅಕ್ಷರ್ ಪಟೇಲ್ ಇಬ್ಬರು ಅರ್ಧಶತಕ ಗಳಿಸಿದರು. ಆಲ್ರೌಂಡ್ ಪ್ರದರ್ಶನ ನೀಡಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಕ್ಷರ್ ಪಟೇಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಎರಡೂ ತಂಡಗಳು ನಾಳೆ ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 2ನೇ ಏಕದಿನ ಪಂದ್ಯದಲ್ಲಿ ಪರಸ್ಪರ ಮುಖಾಮುಖಿಯಾಗಲಿವೆ. 3ನೇ ಏಕದಿನ ಪಂದ್ಯ ಭಾನುವಾರ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಫ್ರಾನ್ಸ್ ವಿರುದ್ಧ 2-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಫಿಫಾ ವಿಶ್ವಕಪ್ 2026 ಫೈನಲ್ಗೆ ಲಗ್ಗೆಯಿಟ್ಟಿದೆ. ಮೈಕೆಲ್ ಒಯರ್ಜಾಬಲ್ 22ನೇ ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ಖಾತೆ ತೆರೆದರು. ಪೆಡ್ರೋ ಪೋರೋ 2ನೇ ಗೋಲು ಗಳಿಸುವ ಮೂಲಕ ಗೆಲುವು ಖಚಿತಪಡಿಸಿದರು.

0: ಗಳಿಸಿಕೊಂಡರು. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದ ಎಂದಿನಿಂದ ಜಾರಿ, ಆರ್ಥಿಕ ಬಾಂಧವ್ಯದಲ್ಲಿ ಹೊಸ ಮೈಲಿಗಲ್ಲು. ಹೈದರಾಬಾದ್ನಲ್ಲಿ ಇಂದಿನಿಂದ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ನವದೆಹಲಿಯಲ್ಲಿ ಇಂದು ನಿರ್ಣಾಯಕ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಚಾಲನೆ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 6 ವಿಕೆಟ್ಗಳ ಗೆಲುವು. ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ದ ಜಯಗಳಿಸಿ ಫೈನಲ್ಗೆ ಲಗ್ಗೆ ಇಟ್ಟ ಸ್ಪೇನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಧಾರವಾಡ. ಇದೀಗ ಚಿತ್ರಗೀತೆಗಳು.
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು ಜುಲೈ 9 August 9 ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು July 9 August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ಎಷ್ಟೋ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಕವಿತಾ ಸುಬ್ರಹ್ಮಣ್ಯಂ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ, ಸಮಯ 8 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದಿಲ್ಲಿ ಕೇಂದ್ರದಿಂದ.

ಆಕಾಶವಾಣಿ ಧಾರವಾಡ. ಈಗ ಆನಂದಗೌಡ ಪಾಟೀಲ್ ಅವರ ಗಾಯನದಲ್ಲಿ ಕೇಳಿ ರಾಗ್ ಅಹಿರ್ ಭೈರವ್. ತಬಲಾ ಸಾಥಿ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್. ವೈಲಿನ್ ಶಂಕರ್ ಟಿ ಕಬಾಡಿ. ಕೇಳಿ ರಾಗ್ ಅಹಿರ್ ಭೈರವ್.

ಆನಂದಗೌಡ ಪಾಟೀಲ್ ಅವರ ಗಾಯನದಲ್ಲಿ ಇದುವರೆಗೆ ರಾಗ್ ಅಹಿರ್ ಭೈರವ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್. ವಯಲಿನ್ನಲ್ಲಿ ಶಂಕರ್ ಟಿ ಕಬಾಡಿ. ಆಕಾಶವಾಣಿ ಧಾರವಾಡ.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಗೆಳತಿಯ ಗೆಳತಿ ಕೇಳು ಗೆಳತಿ ಕೇಳು ನೀ ಗೆಳತಿ ಕೇಳೇ ಕೇಳ್ತೀನಿ ಮತ್ಯಾಕ ಈ ವಿನಂತಿ ಅಂತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ ಗೊತ್ತದ ಏನೋ ವಿಶೇಷ ಇರಬಹುದು ಕುತೂಹಲ ತಡಿಲಿಕ್ಕಾಗೋಲ್ತು ಲಘೂನೆ ಹೇಳು ಗೆಳತಿ ಅಂತಿ ಹಾ ಹಾ ಇದ ಗುರುವಾರ ಮುಂಜಾನೆ 11 ಗಂಟೆಕ್ಕ ಕೇಳು ಗೆಳತಿ ನೇರ ಪ್ರಸಾರದೊಳಗ ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ನೇರ ಪ್ರಸಾರದೊಳಗ ಕೇಳ್ತೀಯಲ್ಲ ಗೆಳತಿ
1: ಕೇಳುಗರೇ ಗಮನಿಸಿ ಇಂದು ಬೆಳಗ್ಗೆ 9:15 ಕನ್ನಡ ಗೀತರಾಮಾಯಣದ ಮರುಪ್ರಸಾರವಿದೆ 10:30 ಯಕ್ಷಗಾನ ಸೂತ್ರದ ಗೊಂಬೆಯಾಟದ ಧ್ವನಿರೂಪ ವಿರಾಟ ಪರ್ವದಲ್ಲಿ ಕೀಚಕವಧೆ ಪ್ರಸ್ತುತಪಡಿಸುತ್ತಾರೆ ಹರಪನಹಳ್ಳಿ ತಾಲೂಕು ಹಲುವಾಗಲಿನ ಬಿಆರ್ ದೇವೇಂದ್ರಪ್ಪ ಹಾಗೂ ಸಂಗಡಿಗರು 11:00 ದಿವ್ಯಾಂಗ ತರಂಗ ನೇರ ಫೋನ್ಇನ್ ಕಾರ್ಯಕ್ರಮ 12:05 ವನಿತಾ ವಿಹಾರ ರಂಗೋಲಿ ಕಲಾವಿದೆ ವೀಣಾ ಐತಾಳವರೊಂದಿಗೆ ಸಂದರ್ಶನ ಕೇಳುವಿರಿ ನಡೆಸಿಕೊಡುತ್ತಾರೆ ಮಮತಾ ನವೀನ್ ಶೆಟ್ಟಿ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಪ್ಲಾಸ್ಟಿಕ್ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಈ ಕುರಿತು ತಜ್ಞ ವೈದ್ಯರಾದ ಡಾ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಜಾಂಪಣ್ಣ ಆಶಿಹಾಳ್ ಮಧ್ಯಾಹ್ನ 1:00 ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ 4:00 ಪಿಟಾರ ಪ್ರಾಯೋಜಿತ ಕಾರ್ಯಕ್ರಮ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ 7:45 ವಿಶ್ವ ಯುವ ಕೌಶಲ್ಯ ದಿನದ ಸಂದರ್ಭದಲ್ಲಿ ಯುವ ಕಲಾವಿದ ಲೋಹಿತ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಮಾಯಾರಾಮನ್ 9:15 ಪ್ರಚಲಿತ ವಿದ್ಯಮಾನ 9:30 ಕ್ರೀಡಾಲೋಕ 10:00 ನಾಟಕ 1 ಮನೆ 2.5 ಕೋಣೆಗಳು ಮೂಲ ಬಂಗಾಲಿ ಭಗೀರಥ್ ಮಿಶ್ರಾ ಕನ್ನಡಕ್ಕೆ ಅನುವಾದಿಸಿದವರು ಎನ್ಜಿ ಗಲಗಲಿ ನಿರ್ಮಾಣ ಮಂಜುಳಾ ಪುರಾಣಿಕ್

0: ಆಕಾಶವಾಣಿ ಧಾರವಾಡ. ಇದೀಗ ಸುಗಮ ಸಂಗೀತ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ?

0: ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆತ್ಮೀಯರೇ,
3: ರಾಮಧಾನ್ಯದ ಕೃತಿಯನು
2: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
3: ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
1: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ. ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ದೀಪ್ತಿ ಪಾಟೀಲ್ ಅವರಿಂದ ಶ್ರೀಪಾದರಾಜರ ಕೃತಿ.

0: ದೀಪ್ತಿ ಆರ್ ಭಟ್ ಅವರಿಂದ ಇದುವರೆಗೆ ಪುರಂದರದಾಸರ ಕೃತಿಯನ್ನ ಕೇಳಿದಿರಿ. ಸುಗಮ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ಆಕಾಶವಾಣಿ ಧಾರವಾಡ.

0: ಕೇಳಿ ಕನ್ನಡ ಗೀತಾ ರಾಮಾಯಣದ 11ನೇ ಹಾಡು. ಮೂಲ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್, ಕನ್ನಡ ರೂಪಾಂತರ ಶ್ರೀನಿವಾಸ್ ತೋಫ್ಖಾನೆ, ಮೂಲ ಸಂಗೀತ ಸಂಯೋಜಕರು ಸುಧೀರ್ ಫಡ್ಕೆ, ನಿರೂಪಣೆ ಮನೋಹರ್ ಕುಲಕರ್ಣಿ, ಹಾಡಿದ್ದಾರೆ ನೀಲಾ ಎಂ ಕೊಡ್ಲಿ.
1: ಮಿಥಿಲಾಪತಿ ಜನ

0: ಕೇಳಿ ಕನ್ನಡ ಗೀತಾ ರಾಮಾಯಣದ 11ನೇ ಹಾಡು. ಮೂಲ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್, ಕನ್ನಡ ರೂಪಾಂತರ ಶ್ರೀನಿವಾಸ್ ತೋಫ್ಖಾನೆ, ಮೂಲ ಸಂಗೀತ ಸಂಯೋಜಕರು ಸುಧೀರ್ ಫಡ್ಕೆ, ನಿರೂಪಣೆ ಮನೋಹರ್ ಕುಲಕರ್ಣಿ, ಹಾಡಿದ್ದಾರೆ ನೀಲಾ ಎಂ ಕೊಡ್ಲಿ.
1: ಮಿಥಿಲಾಪತಿ ಜನಕನು ನಡೆಸಿದ ಯಜ್ಞಕ್ಕೆಂದು ಓರ್ವ ಆಶ್ರಮೀಯ ರಾಮಲಕ್ಷ್ಮಣರನ್ನು ತನ್ನ ಜೊತೆಗೆ ಕರೆದೊಯ್ಯಲು ವಿನಂತಿಸಿದ ನಂತರ ರಾಮಲಕ್ಷ್ಮಣರು ಆತನ ವಿನಂತಿಗೆ ಓಗೊಟ್ಟು ಅವನೊಂದಿಗೆ ಮಿಥಿಲೆಗೆ ಹೊರಟರು. ಜೊತೆಗೆ ಮಹರ್ಷಿ ವಿಶ್ವಾಮಿತ್ರರೂ ಇದ್ದರು. ನಿರ್ಜನ ಪ್ರದೇಶದಲ್ಲಿದ್ದ ಆಶ್ರಮ ಕಂಡು ಶ್ರೀರಾಮ ಹೇಳುತ್ತಾನೆ, ಹೀಗೇಕೆ ಮುನಿವರರೇ, ಈ ಆಶ್ರಮ ನಿರ್ಜನವಾಗಿದೆಯಲ್ಲ ಎಂದು ಕೇಳಿದಾಗ ವಿಶ್ವಾಮಿತ್ರ ಮುನಿಗಳು ಅಹಲ್ಯೆಯ ಶಾಪದ ವೃತ್ತಾಂತವನ್ನು ಆತನಿಗೆ ವಿವರಿಸಿ ಹೇಳಿದರು. ಶ್ರೀರಾಮ, ನಿನ್ನ ಚರಣ ಸ್ಪರ್ಶದಿಂದ ಮಾತ್ರ ಅಹಲ್ಯೆಯ ಉದ್ಧಾರ ಸಾಧ್ಯ ಎಂದು ಆತನಿಗೆ ಅಪ್ಪಣೆ ಕೊಟ್ಟರು. ಮುನಿಗಳ ಮಾತಿಗೆ ಒಪ್ಪಿ ಶ್ರೀರಾಮ ಆಶ್ರಮ ಕಂಡು ಶ್ರೀರಾಮ ಹೇಳುತ್ತಾನೆ, ಜನಕನು ನಡೆಸಿದ ಯಜ್ಞಕ್ಕೆಂದು ಓರ್ವ
0: ಮೂಲ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್, ಕನ್ನಡ ರೂಪಾಂತರ ಶ್ರೀನಿವಾಸ್ ತೋಫ್ಖಾನೆ, ಮೂಲ ಸಂಗೀತ ಸಂಯೋಜಕರು
1: ತಕ್ಷಣವೇ ಅವಳು ನಿಜ

ಕೇಳುಗರೇ ಗಮನಿಸಿ, ಇಂದು ಸಂಜೆ 7:45 ವಿಶ್ವ ಯುವ ಕೌಶಲ್ಯ ದಿನದ ಸಂದರ್ಭದಲ್ಲಿ ಯುವ ಕಲಾವಿದ ಲೋಹಿತ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾರಾಮನ್.

0: ಆಕಾಶವಾಣಿ ಧಾರವಾಡ ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.

ಪಿ ವಿ ಶ್ರೀನಿವಾಸ್ ಅವರು ಹಾಡಿರುವ ಭಕ್ತ ಕುಂಬಾರ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಮಧು ಬಾಲಕೃಷ್ಣ ಅವರು ಹಾಡಿರುವ ಆಪ್ತ ಮಿತ್ರ ಚಿತ್ರದ ಗೀತೆಯನ್ನು.

0: ಆತ್ಮೀಯ ಕೇಳುಗರೆ, ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
1: ಭಾರಿ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
2: ಮೂಕಿ ಸಿನಿಮಾ, ಟಾಕಿ ಸಿನಿಮಾ, ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
3: ಕೆಳಗರೆ ಗಮನಿಸಿ, ಇಂದು ಸಂಜೆ 7:45 ವಿಶ್ವ ಯುವ ಕೌಶಲ್ಯ ದಿನದ ಸಂದರ್ಭದಲ್ಲಿ ಯುವ ಕಲಾವಿದ ಲೋಹಿತ್ ಹಿರೇಮಠ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಾಯಾರಾಮನ್. ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಡಾ ರಾಜ್ಕುಮಾರ್ ಅವರ ಸ್ವರದಲ್ಲಿದೆ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆ.

ನಂದನ ಕಾರ್ಯಕ್ರಮದಲ್ಲಿ ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ. ಈಗ ಯಕ್ಷಗಾನ ಸೂತ್ರದ ಗೊಂಬೆಯಾಟದ ಧ್ವನಿ ರೂಪ ವಿರಾಟ ಪರ್ವದಲ್ಲಿ ಕೀಚಕವಧೆ ಪ್ರಸ್ತುತಪಡಿಸುತ್ತಾರೆ ಹರಪನಹಳ್ಳಿ ತಾಲೂಕು ಹಲುವಾಗಲಿನ ಬಿಆರ್ ದೇವೇಂದ್ರಪ್ಪ ಹಾಗೂ ಸಂಗಡಿಗರು.

0: ಸಹೋದರರ, ಶ್ರೀಕೃಷ್ಣ ಪರಮಾತ್ಮನ ದಯದಿಂದ 12 ವರ್ಷದ ವನವಾಸದ ಅವಧಿಯನ್ನೇ ಸುಖರೂಪವಾಗಿ ಕಾಲ ಕಳೆದದ್ದಾಯಿತು. ಮುಂದೆ 1 ವರ್ಷದ ಅಜ್ಞಾತ ವಾಸದ ಅವಧಿಯನ್ನು ಕಾಯುವ ಭಾರವು ತಮ್ಮನ್ನೇ ಕೂಡಿದೆ. ಸಹೋದರರ, 1 ವರ್ಷದ ಅಜ್ಞಾತ ವಾಸದ ಅವಧಿಯನ್ನು ಎಲ್ಲಿ ಕಳೆಯುವುದು?
1: ಅಣ್ಣ ಧರ್ಮಮೂರ್ತಿ, ತಾವುಗಳು ಹಿಂದೆ ಅಣ್ಣ ಧರ್ಮಮೂರ್ತಿ ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿನಲ್ಲಿರುವ ಎಲ್ಲ ರಾಜರು ಆ ದುಷ್ಟ ಕೌರವನಿಗಂಜಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಅವನ ಆಳ್ವಿಕೆಯನ್ನು ಮನ್ನಿಸುವರು. ಅಂತಹ ಹೇಳಿ ರಾಜ್ಯದಲ್ಲಿ ನಮ್ಮ ಅಜ್ಞಾತವಾಸ ಪರಿಸಬಲ್ಲದೆ ಅಣ್ಣ?
2: ಅಣ್ಣ, ದಕ್ಷಿಣದಲ್ಲಿ ಮತ್ಸ್ಯನಗರವಿದೆ. ಅಲ್ಲಿ ವಿರಾಟರಾಯನ ಮೈದುರನಾದ ಕೀಚಕನ ಪ್ರಭಾವದಿಂದ ವಿರಾಟರಾಯನು ನಿರಂಕುಶ ಪ್ರಭುತ್ವವನ್ನು ಮಾಡುತ್ತಿದ್ದಾನೆ. ಹೀಗಿರುವಾಗ ಹಸ್ತಿನಾವತಿ ಮತ್ಸ್ಯನಗರಕ್ಕೆ ಬಹುದೂರವಿರುವುದರಿಂದ ಅಲ್ಲಿ ನಮ್ಮ ಅಜ್ಞಾತವಾಸವು ಸರಾಗವಾಗಿ ಸಾಗುತ್ತದೆ ಎಂದು ನನ್ನ ಅಭಿಪ್ರಾಯವನ್ನ.
0: ಸಹೋದರರೇ, ನಿಮ್ಮ ವಿಚಾರವು ಸತ್ಯವೇ ಆಗಿದೆ. ತಡೆ ಮಾಡದೆ ಮತ್ಸ್ಯ ನಗರದತ್ತ ಹೋಗಣ್ಣು, ನಡೆಯಿರಿ.

0: ಸಹೋದರರೇ, ಮತ್ಸ್ಯ ನಗರವು ಸಮೀಪಿಸುತ್ತದೆ. ಆದ್ದರಿಂದ ಈ ಬನ್ನಿಯ ವೃಕ್ಷದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಅನಂತರ ಹೋಗೋಣ.
1: ಅಣ್ಣ
2: ಅಪ್ಪಣೆ ಅಂತ ಆಗಲಿ ಅಣ್ಣ.
1: ಅಣ್ಣ, ನಾವು ಇದೇ ವೇಷದಿಂದ ಶಸ್ತ್ರಧಾರಿಗಳಾಗಿ ವಿರಾಟ ನಗರವನ್ನು ಪ್ರವೇಶ ಮಾಡಿದರೆ ಇವರೇ ಪಾಂಡವರಿಂದ ಸುಲಭವಾಗಿ ಗೋಚರಿಸುವುದಲ್ಲವೇ?
0: ಸಹೋದರರೇ, ನಮ್ಮ ಈ ಅಸ್ತ್ರಗಳೆಲ್ಲವನ್ನು ಈ ಬನ್ನಿ ಮಹಂಕಾಳಿಗೆ ಅರ್ಪಿಸಿ ನಂತರ ಮುಂದೆ ಹೋಗೋಣ.
2: ಅಮ್ಮ
0: ಮಹಂಕಾಳಿ

0: ಅಣ್ಣ ಮಹಂಕಾಳಿ, ನಮ್ಮ ಅಸ್ತ್ರಗಳನ್ನು ಕಾಯುವ ಭಾರವು ನಿಮ್ಮನ್ನೇ ಕೂಡಿದೆ. ಸಹೋದರನಾದ ಪಾರ್ಥನು ಬಂದು ಕೇಳಿದರೆ ಅವನಿಗೆ ಅಸ್ತ್ರಗಳನ್ನು ದಯಪಾಲಿಸು. ಭೀಮಸೇನೇನಾದರೂ ಬಂದು ಕೇಳಿದಲ್ಲಿ ಆತನಿಗೆ ಒಂದನ್ನು ಕೊಡಕೂಡದೆಂದು ಪ್ರಾರ್ಥಿಸು.
1: ಏನು ಆಡುತ್ತಿರುವೆ ಸೋದರರು?

0: ಕೇಳಿದರೆ ಕೊಡು, ಈ ಭೀಮಸೇನನು ಒಂದು ಅಸ್ತ್ರವನ್ನು ಕೇಳಿದರೆ ಒಂದನ್ನು ಕೊಡು ಎಂದು ಕೊಡಬೇಡವೆಂದು ಹೇಳುತ್ತಿರುವೆ ಅಲ್ಲ ಅಣ್ಣ. ನಾನು ನಿನಗೆ ಮಾಡಿದ ದ್ರೋಹವೇನು? ಧರ್ಮಜ ಪಾರ್ಥನೋರ್ವನೇ ನಿನ್ನ ಸಹೋದರನೇನು? ಈ ಭೀಮನು ನಿನ್ನ ಸಹೋದರನಲ್ಲವೇ? ಒಂದು ಕಪಟಿಯಾದ ಕೌರವನು ಅರಗಿನ ಮನೆಯನ್ನು ರಚಿಸಿ ಅದರಲ್ಲಿ ಪಾಂಡವರೆಲ್ಲರನ್ನು ಇರುವಂತೆ ಪ್ರೇರೇಪಿಸಿ ರಾತ್ರಿ ಮಲಗಿಸಿ ನಡು ರಾತ್ರಿಯಲ್ಲಿ ಕೊಳ್ಳಿಕೊಟ್ಟ ಆ ಸಮಯದಲ್ಲಿ ಈ ಭೀಮಸೇನನು ಪಾರು ಮಾಡಿದನು ಅಥವಾ ಆ ಅರ್ಜುನನು ಪಾರು ಮಾಡಿದನು? ನಿಮ್ಮಲ್ಲಿರುವುದೇ ಬೇಡ. ನಾನು ಈಗಲೇ ಈ ಗದೆಯನ್ನು ತೆಗೆದುಕೊಂಡು ಹೋಗಿ ಆ ಹಸ್ತಿನಾವತಿಗೆ ಲಗ್ಗೆ ಹಾಕಿ ಆ ಕೌರವನನ್ನು ಸಿಂಹಾಸನದಿಂದ ಅದ್ದುರಿಸಿ ಅವನ ತೊಡೆ ಮುರಿದು ಅವನ ಸಹಾಯಕ್ಕೆ ಬಂದವರ ನೆಟ್ಟಲುಬುಗಳನ್ನು ಮುರಿದು ಯಮಪುರ ಕೆಟ್ಟುತ್ತೇನೆ. ನನ್ನ ಕಾರ್ಯಕ್ಕೆ ಹರಿಹರ ಬ್ರಹ್ಮಾದಿಗಳೇ ಅಡ್ಡಲಿಸಿದರು ಅವರನ್ನು ಲೆಕ್ಕಿಸದೆ ಹಸ್ತಿನಾವತಿಯ ಸಾಮ್ರಾಟ ನಾನಾಗಿ ಮರೆಯುತ್ತೇನೆ. ನೋಡುತ್ತಿರು ನನ್ನ ಪರಾಕ್ರಮವನ್ನು.
1: ತಮ್ಮ ಶಾಂತನಾಗು.

0: ಸಹೋದರರೇ, ಭೀಮಸೇನ, ನಿನ್ನ ಸತ್ವದಲ್ಲಿ ನನಗೆ ಸಂಶಯವಿಲ್ಲ. ತ್ರಿಭುವನದಲ್ಲಿಯೂ ನಿನ್ನನ್ನು ಮೀರಿಸಬಲ್ಲ ಅಪ್ರತಿಮ ಸಾಹಸಿಗಳಿಲ್ಲ. ಆದರೇನು, ಪಾಂಡವರಿಗೇನಾದರೂ ನೋವು ನಿಂದೆಗಳು ಬಂದಲ್ಲಿ ಸಹಿಸುವ ಶಕ್ತಿ ತಮಗಿಲ್ಲ. ಆದ್ದರಿಂದ ಆವೇಶದ ಭರದಲ್ಲಿ ತಾವು ಗದಾಧಾರಿಯಾಗಿ ಹೊಂಟಲ್ಲಿ ಇವರು ಪಾಂಡವರೆಂದು ಗುರುತಿಸಿ ಪುನಃ ವನವಾಸಕ್ಕೆ ಹೋಗಬೇಕಾಯ್ತಲ್ಲ ಎಂದು ಹೇಳಿದರೆ ವಿನ ನಿನ್ನ ಮೇಲೆ ಅನ್ಯತಾ ಭೇದವಿಲ್ಲ ಸಹೋದರ.
1: ಅಣ್ಣ ಧರ್ಮಮೂರ್ತಿ, ಪೂರ್ವಾಪರವನ್ನು ವಿಚಾರಿಸಿದೆ. ಆವೇಶದ ಬರದಲ್ಲಿ ಆಡಿದ ನನ್ನ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನನ್ನನ್ನು ಆಶೀರ್ವದಿಸಿ ವಂದಿಸಿದ್ದೇನೆ.
0: ಸಹೋದರ ಶಾಂತನಾಗು, ಶಾಂತನಾಗು. ಆದ್ರೇನು, ಓ ಸಹೋದರರೇ, ತಡ ಮಾಡಿದ ನಮ್ಮೆಲ್ಲ ವಸ್ತ್ರಗಳನ್ನು ಈ ವಸ್ತ್ರದಲ್ಲಿರಿಸಿ ಶವದಾಕಾರವಾಗಿ ಕಟ್ಟಿ ಬಲ್ಲಿಯ ವೃಕ್ಷದ ಮೇಲೆ ಭದ್ರವಾಗಿರಿಸಿರಿ.
1: ತಮ್ಮ ಅಪ್ಪಣೆ ಅಂತ ಆಗಲಿ ಅಣ್ಣ.
2: ಅಣ್ಣ, ನಾವು ಯಾವ ಯಾವ ವೇಷದಿಂದ ವಿರಾಟರಾಯನ ಆಸ್ಥಾನವನ್ನು ಸೇರಿಕೊಳ್ಳೋಣ?
0: ತಮ್ಮ, ನಾನು ಭೂಸುರ ವೇಷದಿಂದ ಕಂಕನೆಂಬ ನಾಮವನ್ನು ಪಡೆದು ವಿರಾಟನ ಆಸ್ಥಾನದಲ್ಲಿ

0: ಉಪನಿಷತ್ತು ಪುರಾಣ ಮೊದಲಾದವುಗಳನ್ನು ಹೇಳಲು ಆತನ ಆಶ್ರಯದಲ್ಲಿ ಇರ್ತೇನೆ.
1: ಅಣ್ಣ, ನಾನು ವಿರಾಟನ ಆಸ್ಥಾನದಲ್ಲಿ ಭೋಜನ ಶಾಲೆಯಲ್ಲಿ ಪಾಕ ಸಿದ್ಧಪಡಿಸಲು ವಲನನೆಂಬ ನಾಮಾಂಕದಿಂದ ಸೇರಿಕೊಳ್ಳುತ್ತೇನೆ.
0: ಅಣ್ಣ, ಹಿಂದೆ ಸ್ವರ್ಗದಲ್ಲಿ ಊರ್ವಶಿ ಒಂದು ವತ್ಸರ ನೀನು ಶಿಖಂಡಿ ಆಗಿರೆಂಬ ಶಾಪ ವಿಮೋಚನೆಗಾಗಿ ನಾನು ಬೃಹನ್ನಳೆಯ ವೇಷದಿಂದ ವಿರಾಟನ ಆಸ್ಥಾನದಲ್ಲಿ ನೃತ್ಯ ಸಂಗೀತಗಳನ್ನು ಗಳಿಸುತ್ತಾ ಆತನ ಸಂಗೀತ ಶಾಲೆಯಲ್ಲಿ ಕಾಲ ಕಳೆಯುತ್ತೇನೆ.
2: ಅಗ್ರಜ, ನಾನು ಅಶ್ವಪಾಲಕನಾಗಿ ಸೇರಿಕೊಳ್ಳುತ್ತೇನೆ.
1: ಅಣ್ಣ, ನಾನು ವಿರಾಟನ ಗೋಶಾಲೆಯಲ್ಲಿ ಗೋಪಾಲಕನಾಗಿ ಸೇರಿಕೊಳ್ಳುತ್ತೇನೆ.
2: ಪತಿಗಳಿರ, ನಾನು ಸೈರೇಂದ್ರಿ ವೇಷದಿಂದ ಮಹಾರಾಣಿಯ ಅಂತಃಪುರವನ್ನು ಸೇರಿಕೊಳ್ಳುತ್ತೇನೆ.
0: ಓ ಸಹೋದರರೇ, ತಡ ಮಾಡದೆ ಮತ್ಸ್ಯ ನಗರದಂತೆ ಹೋಗೋಣ, ನಡೀರಿ.

0: ಅಕ್ಕ, ಈ ನಿನ್ನ ತಮ್ಮನಾದ ಕೀಚಕನ ವಂದನೆಗಳು.
1: ನಿನಗೆ ಶುಭವಾಗಲಿ ಮೇಲೆ ಕೇಳು ತಮ್ಮ. ಹೋದ ಕಾರ್ಯವೇನಾಯಿತು?
0: ಅಕ್ಕ, ಈ ನಿನ್ನ ತಮ್ಮನ ಭುಜಬಲದ ಪರಾಕ್ರಮದಲ್ಲಿ ಸಂಶಯವೇ. ಅಕ್ಕ, ದಶ ದಿಕ್ಕುಗಳೆಲ್ಲ ರಾಜನಂದ ಕಪ್ಪಕಾಣಿಕೆಯನ್ನು ತಂದಿದ್ದೇನೆ, ಸ್ವೀಕರಿಸು ಅಕ್ಕ.
1: ತಮ್ಮ, ನಿನ್ನ ಪೌರುಷೋಕ್ತ ಕಾರ್ಯವನ್ನು ನೋಡಿ ನನಗೆ ಹಿಡಿಸಲಾದಷ್ಟು ಸಂತೋಷವಾಗಿದೆ. ನನ್ನ ಈ ಸಂತೋಷದಲ್ಲಿ ನಿನಗೆ ಯಾವ ಬಹುಮಾನ ಕೇಳಿದರೂ ಕೊಡುತ್ತೇನೆ. ಸಂತೋಷವಾಗಿ ಕೇಳು ತಮ್ಮ.
0: ಯಾರಿರಬಹುದು ಈ ತ್ರಿಪುರ ಸುಂದರಿ? ಕೋಟ್ಯಾವಧಿ ನಕ್ಷತ್ರಗಳ ನಡುವೆ ಚಂದ್ರನು ಬಿಂಬಿಸುವಂತೆ

0: ಯಾವುದು ಈ ಸುಂದರಿ? ರಂಭೆಯೋ, ಊರ್ವಶಿಯೋ, ಅಥವಾ ಪರಶಿವನ ಸತಿಯಾದ ಪಾರ್ವತಿಯೋ, ಅಥವಾ ವಿಷ್ಣುವಿನ ಹೆಂಡತಿಯಾದ ಲಕ್ಷ್ಮಿಯೋ, ಅಥವಾ ಬ್ರಹ್ಮನ ಮಡದಿಯಾದ ಸರಸ್ವತಿಯೋ, ಯಾರಿರಬಹುದು ಈ ಸುಂದರಿ? ಅಕ್ಕ, ಈ ಅಪೂರ್ವ ಸುಂದರಿ ಯಾರು?
1: ತಮ್ಮ, ಈಕೆಯು ಗಂಧರ್ವ ಕನ್ನಿಕೆಯು. ಈಕೆಗೆ 5 ಪತಿಗಳಿದ್ದಾರಂತೆ. ಅಲ್ಲದೆ ಆಕೆಯು ಪತಿಗಳು ಮಹಾಪರಾಕ್ರಮಿಗಳು. ಆಕೆಯ ವಿಷಯವು ಬೇಡ ತಮ್ಮ. ಪರಸ್ತ್ರೀಯ ವ್ಯಾಮೋಹವು ನಾಶಕ್ಕೆ ನಾಂದಿ. ಹೇಳ್ತೇನೆ ಕೇಳು.

0: ತಮ್ಮ ನಿನಗೇಕಿ ಪರಸ್ತ್ರೀ ಬಯಕೆ ಬಂದಿತು? ಹಿಂದೆ ನಿನ್ನಂತೆಯೇ ಶ್ರೀರಾಮಚಂದ್ರನ ಪತ್ನಿಯಾದ ಸೀತಾ ಮಾತೆಯನ್ನು ರಾವಣನು ಕದ್ದೊಯ್ದು ಆತನೆಷ್ಟೇ ಪರಾಕ್ರಮಿ ಇದ್ದರೂ ಸಹ ರಾವಣ ಹಾಗೂ ಲಂಕಾ ಸಹಿತ ಎಲ್ಲರೂ ನಾಶವಾಗಿ ಹೋದ ಉದಾಹರಣೆ ನೀನು ಕೇಳಲಿವೆ ತಮ್ಮ.
1: ಅಕ್ಕ, ಅವಳನ್ನು ಕಂಡ ಕ್ಷಣ ಅವಳ ರೂಪ ಸೌಂದರ್ಯ ನನ್ನ ದೇಹದಲ್ಲಿ ಅಡಕವಾಗಿದೆ. ಅವಳಿಲ್ಲದ ಬದುಕೇ ನನಗೆ ಶೂನ್ಯ. ಹೇಗಾದರೂ ಮಾಡಿ ನನಗೆ ದೊರಕಿಸಿಕೊಡಕ.
0: ನಾನೆಷ್ಟು ಹೇಳಿದರೂ ನೀನು ಕೇಳುವಾಗಿಲ್ಲ ತಮ್ಮ. ನಾಳಿನ ಸೂರ್ಯೋದಯಕ್ಕೆ ಸರಿಯಾಗಿ ನಿನ್ನ ಮನೆಗೆ ಮಧು ತರುವ ನೆಪದಿಂದ ಸೆಳೆಯಿಂದ ಕಳಿಸುತ್ತೇನಪ್ಪ.
1: ಧನ್ಯವಾದ ಅಕ್ಕ, ನಿನ್ನಂತ ಸೋದರನ್ನು ಪಡೆದ ನಾನೇ ಸುಕೃತಿ. ಬರುವೆನಕ್ಕ.

0: ಸುಭವಾದಲ್ಲಿ ಹೋಗುವಂತ ನಾವು. ಓ ಶೈಲೇಂದ್ರಿ
1: ಮಹಾರಾಣಿ ಅವರೇ,
0: ಸಹೋದರನಾದ ಕೀಚಕನ ಅಂತಃಪುರದಲ್ಲಿ ಮದುವಿದೆ, ಬೇಗನೆ ತೆಗೆದುಕೊಂಡು ಬಾ.
1: ಮಹಾರಾಣಿ ಅವರೇ, ನಿನ್ನ ಸಹೋದರನನ್ನು ನೋಡಿದರೆ ನನಗೆ ಏಕೋ ಭಯವಾಗುತ್ತದೆ, ಆದುದರಿಂದ ಬೇರೆ ಯಾರನ್ನಾದರೂ ಕಳಿಸಿ ತರಿಸಿಕೊಳ್ಳಮ್ಮ.
0: ಶೈಲೇಂದ್ರಿ, ಕೀಚಕನು ನನ್ನ ಸಹೋದರ, ನೀನೊಂದುಕೊಂಡಷ್ಟು ಆತನು ಕೆಟ್ಟವನಲ್ಲ, ಹೋಗು, ಬೇಗನೆ ತಡ ಮಾಡದೆ ಮದುವನ್ನು ತೆಗೆದುಕೊಂಡು ಬರುವಳಾಗು.
1: ಮಹಾರಾಣಿಯವರೇ, ನಿಮ್ಮ ಅಪ್ಪಣೆಯಂತೆ ಹೋಗುತ್ತೇನೆ, ಆದರೆ ಮುಂದೆ ನಡೆಯಲಿರುವ ಅನರ್ಥಕ್ಕೆ ನೀವೇ ಕಾರಣರು.
0: ಅದು ಏನೇ ಇರಲಿ, ಬೇಗನೆ ಹೋಗಿ ಬರುವಳಾಗು.
1: ಮಹಾರಾಣಿಯವರ ಮಾತನ್ನು ಮೀರುವ ಹಾಗಿಲ್ಲ. ಓ ಶ್ರೀಕೃಷ್ಣ, ಮುಕುಂದ, ಮುರಮರ್ದನ, ಗರುಡಧ್ವಜ, ಕೇಶವ, ಹಿಂದಕ್ಕೆ ವಸ್ತ್ರಾಪಹರಣ ಸಮಯದಲ್ಲಿ ನನ್ನನ್ನು ರಕ್ಷಿಸಿದಂತೆ ಈ ಸಮಯದಲ್ಲಿ ನನ್ನನ್ನು ರಕ್ಷಿಸು. ಓ ಸೂರ್ಯನಾರಾಯಣ, ನೀನೇ ನನ್ನನ್ನು ರಕ್ಷಿಸಬೇಕು.
2: ಬಾ ಜಗನ್ಮೋಹಿನಿ, ಬಂದೆಯ ಬಾ ಹೀಗೆ.
1: ಓ ಕೀಚಕೇಶ್ವರ, ಮಹಾರಾಣಿಯವರ ಅಪ್ಪಣೆಯಂತೆ ತಮ್ಮ ಮಂದಿರದಲ್ಲಿ ಮದುವಿದೆ, ಅದನ್ನು ಕಟ್ಟುಕೊಳಿಸಿ, ಬೇಗನೆ ಮಹಾರಾಣಿಯವರ ಅಂತಃಪುರವನ್ನು ಸೇರಿಕೊಳ್ಳುತ್ತೇನೆ.
2: ಅಷ್ಟೊಂದು ಅವಸರವೇ ಸುಂದರಿ? ಓ ನನ್ನ ಸೌಂದರ್ಯದ ಕಣಿಯೆ, ನಿನ್ನ ರೂಪಲಾವಣ್ಯಕ್ಕೆ ಮಾರು ಹೋದ ಈ ಕೀಚಕನ ದೇಹವನ್ನು ಒಮ್ಮೆ ಶಾಂತಗೊಳಿಸು, ಆಮೇಲೆ ಮದುವೆ ತೆಗೆದುಕೊಂಡು ಹೋಗು.
1: ಓ ಕೀಚಕ ಸಹೋದರ, ನನ್ನ ಮೇಲೆ ಏಕೆ ನಿನಗೆ ಈ ಮೋಹ ಉಂಟಾಯಿತು? ಬೇಡ, ನನಗೆ ಪತಿಗಳು ವೀರಾದಿ ವೀರರಿರುವರು, ಅವರಿಗೇನಾದರೂ ಈ ವಾರ್ತೆ ತಿಳಿದಲ್ಲಿ ನಿನ್ನ ಕುಲ ಸಹಿತ ನಾಶ ಮಾಡುವರು. ಬೇಡ, ನನ್ನ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಬೇಗನೆ ಮದುವು ಕೊಡಿ.
2: ಎಲೈ ಸುಂದರಿ, ನಾನೆಷ್ಟು ಕೇಳಿದರೂ ನನ್ನ ಮನಾಶೆಯನ್ನು ಈಡೇರಿಸಲಿಲ್ಲವೇ, ಬಾ ಹೀಗೆ.
1: ತೂ ಪಾಪ ಅಂದ, ಬಿಡು ಕೈಯನ್ನು. ಹಿಂದಕ್ಕೆ ಶ್ರೀರಾಮನ ಸತಿಯಾದ ಸೀತಾಮಾತೆಯನ್ನು ಕದ್ದೊಯ್ದ ಆ ರಾವಣನ ಗತಿ ಏನಾಯ್ತೆಂಬುದನ್ನು ನಿನಗೆ ಗೋಚರವಿಲ್ಲವೇ? ಬಿಡು, ಬೇಗನೆ ನನ್ನ ಕೈ ಬಿಡು. ತೂ ಪಾಪ ಅಂದ.
2: ಎಲೈ ಸಕ್ಕಿಲ ಹೆಣ್ಣೆ, ಈ ಕೀಚಕನ ಬಹು ಉಪನದಿಂದ ಬಿಡಿಸಿಕೊಳ್ಳುವರು ಯಾರು ಇಲ್ಲ. ನಿನ್ನ ಕೇಶವನ್ನು ಹಿಡಿದೆಳೆದು ನನ್ನ ಇಷ್ಟ ಪೂರೈಸುತ್ತೇನೆ. ಕರ ನಿನ್ನ ಗಂಧರ್ವರ ಪತಿಯನ್ನು ಹಿಡಿಸಿಕೊಳ್ಳಲಿ.
1: ಹಾಯ್ ರಕ್ಷಿಸಿ ರಕ್ಷಿಸಿ.

0: ಪ್ರಜೆಗಳಿರಾ, ಓರ್ವ ಅವರಿಗೆ ಬಂದ ವಿಪತ್ತನ್ನು ಕಣ್ಣಾರೆ ಕಂಡು ನೀವು ಸುಮ್ಮನಿರುವುದು ಇದು ನ್ಯಾಯವೇ? ಓ ವಿರಾಟ ಮಹಾರಾಯ, ನಿನ್ನ ಆಸ್ಥಾನದಲ್ಲಿ ಇಂಥ ಅನರ್ಥ ನಡೆಯುತ್ತಿರುವುದನ್ನು ಕಣ್ಣಾರೆ ಕಂಡು ನೀನು ಸುಮ್ಮನಿರುವೆಯಾ? ಓ ನನ್ನ ಗಂಧರ್ವ ಪತಿಗಳೇ, ನೀವಾದರೂ ನನ್ನನ್ನು ರಕ್ಷಿಸಬಾರದೆ? ಹಾಯ್ ಶಿವ ಶಿವ!
1: ಏನಿದು ದ್ರೌಪದಿಯ ಆರ್ತ ಧ್ವನಿ ಕೇಳ ಬರ್ತದೆಯಲ್ಲ, ಏನು ಆಶ್ಚರ್ಯವಿದು? ಪಂಚವಲ್ಲವೆಯಾದ ಪಾಂಚಾಳಿಯನ್ನು ನಡು ಸಭೆಯಲ್ಲಿ ಮುಡಿ ಹಿಡಿದಿರುವನಲ್ಲ, ಅದರಲ್ಲಿ ಕಾಲಿಂದ ದುರುಳಿಸಿ ನಡು ಸಭೆಯಲ್ಲಿರುವರು ಮಾನವರು ಅಥವಾ ಕಾಡು ಮೃಗಗಳ ಸಮೂಹವೋ ತಿಳಿಯದಾಯಿತು. ಏನೇ ಆಗಲಿ, ಅವಳನ್ನು ಸಂಕಟದಿಂದ ಪಾರು ಮಾಡಲು ಈ ರಾಜಾಂಗಣದಲ್ಲಿರುವ ಹೆಮ್ಮರವನ್ನೇ ಬೇರೆ ಸಹಿತ ಕಿತ್ತು ಆ ಕೀಚಕನ ವಂಶವನ್ನೇ ನಾಶ ಮಾಡುತ್ತೇನೆ.
2: ಶಾಂತರಾಗು. ಏನಯ್ಯ ಅವರಲ್ಲ, ಸಾರ್ವಜನಿಕರಿಗೆ ನೆರಳನ್ನು ಕೊಟ್ಟು ಸಂತೈಸುವ ಈ ಮರವನ್ನೇ ಕೀಳಲೆತ್ತಿಸುವಿಯಲ್ಲ, ಇದು ಹಸಿ ಮರವು, ಇದನ್ನು ಕಿತ್ತು ಒಯ್ದು ಒಯ್ಯೋದ್ರಿಂದ ನಿನ್ನ ಭೋಜನ ಶಾಲೆಗೆ ಎಂದೂ ಉಪಯೋಗವಾಗುವುದಿಲ್ಲ. ಊರ ಹೊರಗಿರುವ ಅರಣ್ಯದಲ್ಲಿ ಇರುವ ಒಣ ಮರ

0: ಬಂದು ನಿನ್ನ ಪಾಕಶಾಲೆಗೆ ಹಾಕಿಕೊಂಡ್ರೆ ನೀನು ಮಾಡುವ ಭೋಜನ ಕಾರ್ಯವು ಸರಾಗವಾಗಿ ನಡೆಯುತ್ತದೆ. ಆದ್ದರಿಂದ ಆತುರದಿಂದ ಈ ವೃಕ್ಷವನ್ನು ಕಿತ್ತು ಅನರ್ಥಕ್ಕೆ ಕೈ ಹಾಕಬೇಡವಲ್ಲ, ಶಾಂತನಾಗು.
1: ಏನು ಮಾಡಲಿ, ಸತಿಗೆ ಬಂದ ವಿಪತ್ತನ್ನು ಪರಿಹರಿಸಬೇಕೆಂದು ಹೊರಟ ನನಗೆ ಅಣ್ಣನ ಧರ್ಮಾಜ್ಞೆ ಅಡ್ಡಿಸಿತು. ಓ ಮಾಧವ, ಮಧುಸೂದನ ನೀನೇ ಕಾಪಾಡು.
2: ಓ ಸೇಳೇಂದ್ರಿ, ಇಲ್ಲಿ ನಿನ್ನನ್ನು ಆರೂ ಬಿಡಿಸುವವರಿಲ್ಲ, ತಡ ಮಾಡಿದ ರಾಣಿ ವಾಸವನ್ನು ಸೇರಿಕೊಳ್ಳು.
3: ಈ ದುಷ್ಟನು ನನ್ನನ್ನು ಕೈಬಿಡುವ ಹಾಗಿಲ್ಲ, ನನ್ನ ಪತಿಯಾದ ಭೀಮಸೇನಲ್ಲಿ ಹೋಗಿ ನನ್ನ ಈ ವೃತ್ತಾಂತವನ್ನು ಹೇಳಿಕೊಳ್ಳುತ್ತೇನೆ. ಓ ದೇವ, ಪತಿದೇವ, ಹೇಳಿ, ಎದ್ದೇಳಿ.
1: ಯಾರು? ದ್ರೌಪದಿ.
3: ಹೌದು ಮಹಾರಾಜ್.
1: ಮಧ್ಯರಾತ್ರಿಯಲ್ಲಿ ಓದುವಳೆ ಬರುವ ಕಾರ್ಯವೇನಿತ್ತು ಹೃದಯೇಶ್ವರಿ?
3: ಓ ಪ್ರಾಣೇಶ್ವರ, ನಿನ್ನೆ ನಡು ಸಭೆಯಲ್ಲಿ ನಡೆದ ಅನರ್ಥವನ್ನು ಕಣ್ಣಾರೆ ಕಂಡು ಏನೂ ಅರಿಯದವರಂತೆ ಮಾತನಾಡುತ್ತಿರುವುದು ಇದು ನ್ಯಾಯವೇ?
1: ನೋಡಿದೆ ನೋಡಿದೆ ದ್ರೌಪದಿಯ ಹೇಯ ದೃಶ್ಯವನ್ನು, ಅದನ್ನು ಮತ್ತೊಮ್ಮೆ ನೆನಪಿಗೆ ತಾರದಿರು. ಆ ದೃಶ್ಯವನ್ನು ನೋಡಿ ಸಹಿಸಲಾರದೆ ಆ ರಾಜ ಅಂಗಣದಲ್ಲಿರುವ ಮರವನ್ನೇ ಕೆತ್ತು ಅವನನ್ನು ಸರ್ವನಾಶ ಮಾಡಬೇಕೆಂದು ಹೊರಟ ನನಗೆ ಅಣ್ಣ ಧರ್ಮಜನ ಆಜ್ಞೆ ಅಡ್ಡಿಸಿತು. ಏನು ಮಾಡಲಿ, ಹೋಗು, ನಾನು ಓರ್ವನೇ ಇಲ್ಲ, ನನ್ನನ್ನು ಉಳಿದು ಇನ್ನೂ ನಾಲ್ವರಿದ್ದಾರೆ, ಅವರಲ್ಲಿ ನಿನ್ನ ಪ್ರಲಾಪವನ್ನು ಅರಿಕೆ ಮಾಡಿಕೊ, ಹೋಗು.
3: ಪತಿದೇವ, ನನ್ನ ಇಷ್ಟಾರ್ಥವನ್ನು ಪೂರೈಸುವ ವೀರಾದಿ ವೀರನು ನೀನೇ ಎಂದು ನಿನ್ನಲ್ಲಿ ನನ್ನ ಮೊರೆ ಇಟ್ಟರೆ ನೀವೇ ನೀವು ಅಣ್ಣನ ಆಜ್ಞಾಬಂಧಕರಂದ ಮೇಲೆ ಇನ್ನುಳಿದವರು ಅವರು ಅಣ್ಣನ ಆಜ್ಞಾಬಂಧಕರು. ನನ್ನನ್ನು ಈ ಸಮಯದಲ್ಲಿ ಯಾರೂ ರಕ್ಷಿಸದಿಲ್ಲದಿದ್ದ ಮೇಲೆ ಪ್ರಾಣ ಇದ್ದರೇನು, ಮಾನ ಕಳೆದುಕೊಂಡು ಪ್ರಾಣ ಇದ್ದರೇನು? ಈ ಸಮಯದಲ್ಲಿ ನನ್ನನ್ನು ರಕ್ಷಿಸದೆ ಯಾರೂ ಇಲ್ಲದಾದ ಮೇಲೆ ವಿಷವನ್ನು ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಇದೋ ನನ್ನ ಕೊನೆಯ ಪ್ರಣಾಮಗಳು.
1: ದ್ರೌಪದಿ ಸಾಕು, ಅಣ್ಣನ ಆಜ್ಞೆಯ ಭಂಗ ದೋಷವು ತಾಗಿದರು ತಾಗಲಿ, ನಿನ್ನ ಸಂಕಟವನ್ನು ಪರಿಹರಿಸುತ್ತೇನೆ. ದ್ರೌಪದಿ, ಆ ಕೀಚಕನಿಗೆ ಇಂದಿಗೆ ಮುಗಿಯಿತು ಭೂರುಣವೆಂದು ತಿಳಿ. ದ್ರೌಪದಿ, ನೀನು ನಾಳಿನ ದಿವಸ ಆ ಊರ ಮುಂದಿನ ಗರಡಿ ಮನೆಗೆ ಬರುವೆನೆಂದು ಆ ನೀಚ ಕೀಚಕನಿಗೆ ತಿಳಿಸು. ನಾನು ಅವನಿಗಿಂತಲೂ ಮೊದಲೇ ನಿನ್ನ ವೇಷವನ್ನು ಧರಿಸಿ ಗರಡಿ ಮನೆಯಲ್ಲಿ ಉಳಿಯುತ್ತೇನೆ. ಆ ನಂತರ ನೋಡುವಂತೆ ಆ ಕಾಮುಕನ ದುರಾವಸ್ಥೆಯನ್ನು.
3: ಧನ್ಯಳಾದೆ ಪತಿದೇವ.
1: ಹೋಗು, ಹೆದರಬೇಡ, ಧೈರ್ಯದಿಂದ ಹೋಗು.
3: ಬರುತ್ತೇನೆ ಸ್ವಾಮಿ.
1: ನಿನಗೆ ಶುಭವಾಗಲಿ, ಹೋಗಿ ಬಾ.
4: ನಿನ್ನೆ ದಿನ ನನ್ನೊಡನೆ ಮುನಿದು ಹೋದ ನೀನು ಇದ್ದಕ್ಕಿದ್ದಂತೆ ಈ ನಿನ್ನ ದರ್ಶನ ಕಂಡು ಬೇಸಿಗೆ ಕಾಲದಲ್ಲಿ ಬಳಲಿ ಬೆಂಡಾದ ಭೂಮಿಗೆ ಮೇಘರಾಜನು ಬಂದ ಕ್ಷಣ ಹೇಗೆ ಆನಂದವಾಗುವುದು, ಅದರ ಇಮ್ಮುಡಿಯಾಗಿದೆ ನನಗೆ ಆನಂದ. ಬಾ ಸುಂದರಿ.
3: ಓ ಕೀಚಕೇಶ್ವರ, ನಾನು ಎಷ್ಟು ಹೇಳಿದರೂ ನನ್ನ ಮೇಲಿನ ವ್ಯಾಮೋಹವು ನಿನಗೆ ಹೋಗಲಿಲ್ಲ. ಈ ವಾರ್ತೆ ಏನಾದರೂ ನನ್ನ ವೀರಾದಿ ವೀರಪತಿಗಳಿಗೆ ತಿಳಿದರೆ ನಿನ್ನ ಹಾಗೂ ನನ್ನನ್ನು ನಾಶ ಮಾಡುವರು. ಆದುದರಿಂದ ಊರ ಮುಂದಿರುವ ಗರಡಿಯ ಮನೆ ಹತ್ತಿರ ಬನ್ನಿ, ನಡುರಾತ್ರಿಗೆ ಬಂದರೆ ನಾನು ಅಲ್ಲಿಗೆ ತಪ್ಪದೆ ಬರುತ್ತೇನೆ.
4: ಧನ್ಯನಾದ ಸುಂದರಿ, ಇಂದಿಗೆ ಈ ಕೀಚಕನ ಹೃದಯ ಜನ್ಮ ಸಾರ್ಥಕವಾಯಿತು.
3: ಯಾರಿಗೂ ಗೋಚರವಾಗದಂತೆ ಬರಬೇಕು.
4: ಹಾಗೆ ಆಗಲಿ, ಮಧ್ಯರಾತ್ರಿ ಯಾರಿಗೂ ಗೋಚರಿಸಿದ ಹಾಗೆ ಬರುತ್ತೇನೆ. ನಡೆ ಸುಂದರಿ. ಓ ನನ್ನ ಕನಸಿನ ರಾಣಿಯೇ, ಎಲ್ಲಿರುವೆ? ನಿನ್ನ ಸೌಂದರ್ಯ ವರ್ಣಿಸಲು ಸಾವಿರ ನಾಲಿಗೆಗಳ ಆದಿಶೇಷನಿಗೂ ಅಸದಳ. ಈ ನಿನ್ನ ಸೌಂದರ್ಯ ಸ್ವಾದ ಸವಿಲು ತವಕಿಸುತ್ತಿದೆ ಅನ್ನ ಮನ. ಬಾ ಸುಂದರಿ.
3: ಬಾ ಹೃದಯೇಶ್ವರ, ಇಲ್ಲೇ ಇರುವೆ.
4: ಏನು ಆಶ್ಚರ್ಯವಿದು, ಕೋಮಲವಾದ ಇವಳ ದೇಹ ಎಷ್ಟೊಂದು ಕರ್ಕಶವಾಗಿದೆಯಲ್ಲ. ಸುಂದರಿ, ನಿನಗೆ ಮಾಯಾ ಮಾಟ ವಿದ್ಯೆ ಬರುವುದೇ?
1: ಎರೈ ನೀಚ ಕಾಮುಕ, ನಿಮ್ಮಂತಹ ಅನ್ಯ ಸ್ತ್ರೀಯರನ್ನು ಬಯಸುವವರಿಗೆ ಕೋಮಲವಾದದೆಲ್ಲವೂ ಕರ್ಕಶವಾಗುವುದು ಕಾಣುವುದು ಸತ್ಯ. ಪಾಪಿ
4: ಯಾರು ನೀನಾರು ದುರಾತ್ಮ, ಭೈರವನು ನಿನಗಂದುವನೆ.
1: ನಿನ್ನ ಭಾಗದ ಯಮ
4: ಯಮನಿಗೆ ಮೃತ್ಯುಂಜಯನಾಗಿ ನಾವು ಬಂದಿರುವೆ.
1: ಎರವ ಕಾಮುಕ, ಅಂದು ತುಂಬಿದ ಸಮಯದಲ್ಲಿ ಓರ್ವ ಅವಳೆಯನ್ನು ಬೆನ್ನಟ್ಟಿ ಬಂದ ನಿನ್ನ ಪರಾಕ್ರಮವನ್ನು ನಾನೇನು ಅರಿಯದವನಲ್ಲ ಮೂಢ.
4: ಎಲವೋ ಹೇಳಿ, ಈ ಕೀಚಕನಾದ್ರೂ ಈ ಧರೆಯೊಳಗೆ ಇಲ್ಲ.
2: ಎರೆದುರೇ

0: ಸೂಚಕ ಪರಸ್ತ್ರೀಯರನ್ನು ನಿನ್ನ ಕಾಮುಕ ದೃಷ್ಟಿಯಿಂದ ನೋಡಿದಾಗಲೇ ಮೃಷ್ಟು ನಿನ್ನ ಹೆಗಲೇರಿ ಕುಳಿತಿದೆ. ಇದು ಇಂದಿಗೆ ಮುಗಿಯಿತು ನಿನ್ನ ಈ ಭೂಮಿಯ ಋಣ.
1: ಎಲ್ಲವೂ ಹೇಳಿ ನಿನ್ನನ್ನು ಕೊಂದು ಈ ಸುಂದರಿಯನ್ನು ನನ್ನ ಅವಳಿಸಿಕೊಳ್ಳುತ್ತೇನೆ. ಸಿದ್ಧನಾಗು.
0: ಎಲೋಹ ಪಾಪಿ, ನಿನ್ನಂತಹ ಹೇಳಿಯು ನನ್ನಂತಹ ವೀರನನ್ನು ಕೊಲ್ಲಲು ಅಸಾಧ್ಯ. ದುರಾತ್ಮ, ನಾನು ನಿನ್ನ ಪಾಲಿಗೆ ಯಮನಾಗಿ ಬಂದಿರುವೆ. ನೋಡು, ಇಂದಿಗೆ ಮುಗಿಯಿತು ನಿನ್ನ ಅಟ್ಟಹಾಸ. ಇಂದು ನೀನು ನಿನ್ನ ತಾಯಿಯ ಬಸರಿಂದ ಪುನಃ ಹುಟ್ಟಿ ಬಂದಂತೆ ಎಂದು ತಿಳಿ. ಇದು ನನ್ನ ಮುಷ್ಟಿ ಪ್ರಹಾರದಿಂದ ಬದುಕುತ್ತಿದ್ದೇ ನೀನು ಪುನಃ ಹುಟ್ಟಿದಂತಾಗುತ್ತದೆ. ನೀಚ,
1: ಸಹಿಸು ನನ್ನ ಮುಷ್ಟಿ ಪ್ರಹಾರವನ್ನು.
0: ಎಲ್ಲವೋ ಹೇಳಿ ನಿನ್ನಂತ ಮುಷ್ಟಿ ಪ್ರಹಾರ
1: ಹಳವಾಗಿ ಸಿದ್ಧನಾಗು.
0: ಸಹಿಸದಲ್ಲಿ ಮುಷ್ಟಿ ಪ್ರಹಾರ. ಏನೇ ಹೇಳಿ, ಹೇಗಾಯ್ತು ನಿನ್ನ ವ್ಯವಸ್ಥೆ? ಒಂದು ಎಂದೇ ಆಗಲಿ ಪರಸ್ತ್ರೀಯರನ್ನು ಬಯಸುವವರಿಗೆ ಇಂತಹ ಶಿಕ್ಷೆಯಾಗಲಿ ಎಂದು ಮುಂದಿನ ಪೀಳಿಗೆಯು ಕೂಡ ಅರಿಯಲಿ. ದುರಾತ್ಮ, ನೋಡು, ಕಾಮುಕ ದೃಷ್ಟಿಯಿಂದ ನೋಡಿದ ನಿನ್ನ ಕಣ್ಣುಗಳನ್ನು ಕಿತ್ತೊಗೆದಿದ್ದೇನೆ. ಪಾಪ ದೃಷ್ಟಿಯಿಂದ ನೋಡಿದ ನಿನ್ನ ಕೈಗಳನ್ನು ಕೆತ್ತು ಮುರ ಮುಸಿ ಮುರ ಹಾಕಿದ್ದೇನೆ. ಇದು ದ್ರೌಪದಿ, ಬಾ ಹೀಗೆ ಈ ಪಾಪಿಯ ದುರಾವಸ್ಥೆಯನ್ನು ನೋಡು.
2: ಹೃದಯೇಶ್ವರ, ಇಂಥ ಪಾಪಿಗಳಿಗೆ ಇಂಥದ್ದೇ ಶಿಕ್ಷೆ ಆಗಲಿ. ನಿಮ್ಮಂಥ ವೀರಾದಿ ವೀರನನ್ನು ಕೈ ಹಿಡಿದ ನನ್ನ ಜನ್ಮ ಸಾರ್ಥಕವಾಯಿತು. ಈ ಮಂಗಳ ಸಮಯವನ್ನು ಇತ್ತ ನನ್ನ ಅಣ್ಣ ಶ್ರೀಕೃಷ್ಣನನ್ನು ಪ್ರಾರ್ಥಿಸುವ.
3: ಹೃದಯೇಶ್ವರ,

ಇದುವರೆಗೆ ಹರಪನಹಳ್ಳಿ ತಾಲೂಕು ಹಲುವಾಗಲಿನ ಬಿಆರ್ ದೇವೇಂದ್ರಪ್ಪ ಮತ್ತು ಸಂಗಡಿಗರಿಂದ ಯಕ್ಷಗಾನ ಸೂತ್ರದ ಗೊಂಬೆಯಾಟದ ಧ್ವನಿ ರೂಪ ಕೇಳಿದಿರಿ. ವಿರಾಟ ಪರ್ವದಲ್ಲಿ ಕೀಚಕವಧೆ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ.

0: ಕಾರ್ಯಕ್ರಮ ದಿವ್ಯಾಂಗ ತರಂಗ. ಇಂದಿನ ದಿವ್ಯಾಂಗ ತರಂಗ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಬಾನುಲಿ ಗೆಳತಿ ಉಮಾ ನಿಮ್ಮೊಂದಿಗೆ. ದಿವ್ಯಾಂಗ ಬಂಧುಗಳಿಗಾಗಿ ಇರುವಂತಹ ಕಾರ್ಯಕ್ರಮ, ದಿವ್ಯಾಂಗ ಬಂಧುಗಳು ಮಾತ್ರ ಕರೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಲೋ,
1: ನಮಸ್ತೆ ಜಿ.
0: ನಮಸ್ತೆ, ಹೇಳಿ, ಯಾರು ಮಾತಾಡೋದು?
1: ಜಿಲ್ಲಾ ಕೋಲ್ಹಾಪುರ, ಮಹಾರಾಷ್ಟ್ರ, ವಿಜಯ್ ಕುಮಾರ್.

0: भी बोल रहा हूँ।
1: विजय कुमार स्वामी हेल रही है की दीरा?
0: बिल्कुल मजा में एकदम आराम रही। ताव है की दीरी?
1: आराम दीरी, नाव आराम देव नोड्रि। ಯಾವ ತರದಲ್ಲಿ ದಿವ್ಯಾಂಗ ಬಂದಿದ್ರು? ನಾವು
0: 80% ಬ್ಲೈಂಡ್ ಇದೇವ್ರಿ.
1: ಬ್ಲೈಂಡ್ ಇದ್ದೀರಿ? ಹಾ ಹಾ.
0: ಈಗ ಮಧ್ಯಂತರ ಈಗ ಮೊದಲು ನಾವು ಚೊಲ್ಲಿದ್ದೇವ್ರಿ, 19 ಆಗಿದೆ ಆಗಿದೇವ್ರಿ ಈಗ.
1: ಎಲ್ಲ ಕಾರ್ಯಕ್ರಮ ಕೇಳ್ತೀರಿ?
0: ಎಲ್ಲ ಕಾರ್ಯಕ್ರಮ ಕೇಳ್ತೀರಿ ಮುಂಜಾನೆಯಿಂದ ಅಗದಿ ಮಸ್ತ್ ಅಗದಿ ಇಲ್ಲ. ಧಾರವಾಡ ಆಕಾಶವಾಣಿ ಬಹಳ ಭಾರಿ ನಮ್ಮ ಈ ಕೊಲ್ಲಾಪುರ ಸಾಂಗ್ಲಿಕ್ಕಿತ್ತನು ಧಾರವಾಡ ಆಕಾಶವಾಣಿ 1
1: ಹಾ ನೋಡ್ರಿ, ಎಲ್ಲ ಕಾರ್ಯಕ್ರಮ ಕೇಳ್ತೀರಿ ಅಂತ ಆಯ್ತು, ತುಂಬಾ ಖುಷಿ.
0: ಹನುಮಾನ್ ಸರ್ ಕೂಡ ಭಾರಿ ಇದೇರಿ ನೀವೆಲ್ಲ ಉದ್ಘೋಷಕ್ರಿ.
1: ಧನ್ಯವಾದಗಳು. ಹೇಳಿ ವಿಜಯ ಕುಮಾರ್ ಅವರೇ, ತಾವು ಏನ್ ಕೆಲಸ ಮಾಡ್ಕೊಂಡು?
0: ನೋಡ್ರಿ ಕವಿರತ್ನ ಕಾಳಿದಾಸ್ರಿ.
1: ಚಿತ್ರಗೀತೆ
0: ಕೇಳಬೇಕಲ್ಲಿ. ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ, ಒಲವಿನ ಬಯಕೆ ತುಂಬುವೆ ಸದಾ ಕನ್ನಲಿ ಪ್ರಣಯದ. ಈ ಹಾಡನ್ನು ನೋಡ್ರಿ, ದುಂಡಪ್ಪ ಅಂತ್ರಿ ಕರ್ನಾಟಕದಿಂದ, ಮತ್ತ ಬೀರಪ್ಪ ಸೌಂದತ್ತಿರಿ, ಬಾಜಿರಾವ್ ಆಗಮರಿ, ಇರ್ಪಾದ್ ಶಪ್ಪ ಕಟ್ಟಿ, ಮತ್ತ ಸುಭಾನ್ ಕೋರಿ, ಇವ್ರೆಲ್ಲರಿಗೋಸ್ಕರ ಮತ್ತ ನೀವು ಭೀ ಹಾಡನ್ನು ಕೇಳಿ.
1: ತಮ್ಗೋಸ್ಕರ, ತಮ್ಮ ಎಲ್ಲಾ ಗೆಳೆಯರಿಗೋಸ್ಕರ ಗೀತೆಯನ್ನು ಪ್ರಸಾರ ಮಾಡ್ತಾ ಇದೀವಿ ಕೇಳಿ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ ನಮಸ್ತೆ ನಮಸ್ತೆ.

0: ಹಲೋ ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಹೇಳಿ, ಯಾರು ಮಾತಾಡೋದು?
1: ನಾನು ಮೇಡಮ್, ನರಗೋನ್ ತಾಲೂಕ್ ಗದಗ ಜಿಲ್ಲಾ ಬನಾಟಿ ಗ್ರಾಮದಿಂದ ಬಸವನಗೌಡ ಪಾಟೀಲ್ ರೀ ಮೇಡಮ್ ಅವ್ರೆ.
0: ಬಸವನಗೌಡ ಅವರು?
1: ಹ್ಞೂ ರೀ ಮೇಡಮ್.
0: ಹೇಳಿ ಬಸವನಗೌಡ ಅವರೇ, ಯಾವ ಥರದಲ್ಲಿ ಇದ್ದೀವಿ ಹಂಗ್ರಿ ತಾವು?
1: ಮೇಡಮ್ ಪೂಲ್ ಬ್ಲ್ಯಾಂಡ್ ರೀ ಮೇಡಮ್, ನಂದು ಎಮ್ ಎ ಬಿ ಎಡ್ ಆಗಿದ್ರಿ ಮೇಡಮ್ ಅವ್ರೆ.
0: ಹಾಂ, ಎಮ್ ಎ ಬಿ ಎಡ್ ಮಾಡ್ಕೊಂಡಿದ್ದೀರಾ?
1: ಹ್ಞೂ ರೀ ಮೇಡಮ್. ಕಾಲೇಜ್ ಲೆಕ್ಚರ್ ಆಗಿದ್ರಿ, ಅದನ್ನ ಹೊಸಾಗಿನ ಸ್ವಾಮೀಜಿ ಆಗಿದ್ದೀವಿ ರೀ ಮೇಡಮ್ ಅವ್ರಿಗೆ.
0: ಹಾಂ ಹಾಂ ಹಾಂ, ತುಂಬ
1: ನಮ್ಮ ದಿವ್ಯಾಂಗರಿಗೆ ಹೇಳೋದು ಏನಂದ್ರೆ ಅನುಕಂಪ ಬೇಡ, ಅವಕಾಶ ಬೇಕಂತ ಹೇಳ್ತಾರೆ ಮೇಡಮ್.
0: ಸರಿ, ತುಂಬ ಒಳ್ಳೆ ಮಾತುಗಳನ್ನು ಹೇಳಿದ್ರಿ. ಅವಕಾಶಗಳು ಎಲ್ಲಿ ಸಿಗುತ್ತೆ ಅದನ್ನು ಉಪಯೋಗ ಮಾಡ್ಕೋಬೇಕು.
1: ಒಂದು ಶಾಪ್ ರೀ ಮೇಡಮ್ ಅವರು.
0: ಹಾಂ ಹಾಂ,
1: ಎಲ್ಲರಿಗೆ ಅವಕಾಶ ಬರಬೇಕು. ಎಲ್ಲಾರು
0: ಹೌದು,
1: ನಾವು ಕಣ್ಣಿದ್ದಕ್ಕಂತ ಬೆರಿಬೇಕು ರೀ ಮೇಡಮ್ ಅವರು.
0: ಹೌದು, ಯಾವುದನ್ನು ಶಾಪ ಅಂತ ತಿಳ್ಕೋಬಾರ್ದು ಬಸವನಗೌಡ ಅವರೇ. ಹಲೋ. ಹಾಂ, ಯಾವುದನ್ನು ಶಾಪ ಅನ್ಕೋಬಾರ್ದು. ಅದು ಏನೋ ಒಂದು ಪ್ರತಿಭೆ ಅಂತೂ ಇದ್ದೇ ಇರ್ತದೆ ಎಲ್ಲರ ಒಳಗಡೆನು. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಬೆಳಿಬೇಕು, ಹೆಜ್ಜೆ ಇಡಬೇಕು, ಬೆಳಿಬೇಕು. ಹಾಂ ಹೇಳ್ರಿ ಬಸವನಗೌಡ.
1: ಅದು ಕೃಪಾ ಹಿಂಗಾಗಿ ಎಲ್ಲಾರು ಮುಂದೆ ಬರ್ರಿ.
0: ಹೌದು,
1: ನಾವು ಕಣ್ಣಿಲ್ಲ ಅಂತ ಅನ್ಕೊಂಡಿರ್ಬೇಡ್ರಿ.
0: ಹೌದು ಹೌದು,
1: ಎಲ್ಲದಕ್ಕಿಂತ ಮೇಲೆ ಬಂದು ತೋರಿಸ್ಬೇಕಂತ ಹೇಳ್ತಾರೆ ಮೇಡಮ್.
0: ಹೌದು ಹೌದು,
1: ಅವ್ರು ಇನ್ನೊಬ್ರಿಗೆ ನಾವು ಬಾರಬಾರ್ದು.
0: ಹೌದು, ಹೌದು, ಎಲ್ಲರೂ ತಮ್ಮ ಕೆಲಸಗಳನ್ನು ತಾವು ಮಾಡ್ಕೋಬೇಕು. ಎಲ್ಲರಲ್ಲೂ ಸುಪ್ತವಾಗಿ ಏನೋ ಒಂದು ಒಳ್ಳೆಯ ಒಂದು ಪ್ರತಿಭೆ ಇದ್ದೇ ಇರುತ್ತೆ, ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೋಬೇಕಾಗ್ತದೆ. ತುಂಬಾ ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ಹೇಳಿ ಬಸವನಗೌಡ. ಈಗ
1: ಮೇಡಮ್ ರೇ, ನಮ್ಮ ಗುರುಗಳಾದಂತ ಎಚ್ ಎಸ್ ಅಡ್ವೇಶ್ವರ ಗುರುಗಳು, ನಮ್ಮ ಶಂಭುಲಿಂಗ ಕುರುವತ್ ಮಠ ರೀ, ಮತ್ತು ರವಿ ನೀಲಮ್ನವರು ನಮ್ಗೋಸ್ಕರ ರಾಮ ಲಕ್ಷ್ಮಣ ಹೇಳಿದ್ದು ಫುಲ್ ಆಗೋದು ಕೇಳಿದ್ದು ಸತ್ಯ ಕಾರ್ಡ್ ಹಾಕ್ರಿ ಮೇಡಮ್.
0: ರಾಮ ಲಕ್ಷ್ಮಣ ಫಿಲ್ಮ್ ಇಂದ ಅದು.
1: ಹ್ಞೂ ರೀ ಮೇಡಮ್.
0: ಹೇಳಿದ್ದು ಸುಳ್ಳಾಗಬಹುದು ಗೀತೆಯನ್ನ ಕೇಳ್ಬೇಕಾ?
1: ಹ್ಞೂ ರೀ ಮೇಡಮ್, ಅದು ಭಾರಿ ಸತ್ಯ ಐತ್ರಿ ಮೇಡಮ್ ಅದ್ರ ಕಾರ್ಡ್.
0: ಹೌದು, ತಮಗೋಸ್ಕರ ಈ ಗೀತೆಯನ್ನ ಪ್ರಸಾರ ಮಾಡ್ತಾ ಇದೀವಿ. ಕೇಳಿ ಬಸವನಗೌಡ, ಧನ್ಯವಾದ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ತೆ.
1: ನಮಸ್ತೆ ಮೇಡಮ್.
2: ಕೇಳಿದ್ದು ಸುಳ್ಳಾಗಬಹುದು

0: ಗೆಳತಿಯ ಗೆಳತಿ, ಕೇಳು ಗೆಳತಿ ಕೇಳು ನೀ ಗೆಳತಿ, ಕೇಳೇ ಕೇಳ್ತೀನಿ ಮತ್ಯಾಕೆ ಈ ವಿನಂತಿ ಅಂತಿ. ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ, ಗೊತ್ತದ ಏನೋ ವಿಶೇಷ ಇರಬಹುದು, ಕುತೂಹಲ ತಡಿಲಿಕ್ಕಾಗೋಲ್ತು, ಲಘೂನೆ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ್ಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ನೇರ ಪ್ರಸಾರದೊಳಗ ಕೇಳ್ತೀಯಲ್ಲ ಗೆಳತಿ.
1: ಹಲೋ ಹಲೋ,
2: ನಮಸ್ಕಾರ ಮೇಡಮ್.
1: ಹಾ ನಮಸ್ತೆ, ಹೇಳಿ, ಯಾರು ಮಾತಾಡೋದು?
2: ನಾವು ನವಗುಂದ ರೀ, ನವಗುಂದ ತಾಲೂಕು, ನವಗುಂದ ಪರಶೇಶ್ವರ ನಗರ.
1: ಹಾ, ತಮ್ಮ ಹೆಸರು?
2: ರಫೀಕ್ ಅಂತ.
1: ರಫೀಕ್, ಹೇಳಿ ರಫೀಕ್, ಏನ್ ಏನ್ ಹೇಳ್ತೀರಾ? ದಿವ್ಯಾಂಗ
2: ಮಾತಾಡ್ತಾರೆ.
1: ಹಾ, ದಿವ್ಯಾಂಗ ಬಂಧುಗಳಿಗಿರೋ ಕಾರ್ಯಕ್ರಮ ಇದು.
3: ಹಲೋ, ನಮಸ್ಕಾರ.
1: ಹಾ ನಮಸ್ತೆ, ಹೇಳಿ, ತಮ್ಮ ಹೆಸರು?
3: ಹೆಸರು, ನಮ್ಮ ಹೆಸರು ಬಡೇಸಾಬ್ ರೀ.
1: ಬಡೇಸಾಬ್ ಅವರು, ಹೇಳ್ರಿ, ಯಾವ ತರದಲ್ಲಿ ದಿವ್ಯಾಂಗ ಬಂಧುಗಳು ತಾವು? ಇದು ದಿವ್ಯಾಂಗ ಬಂಧುಗಳಿಗಾಗಿ ಇರೋ ಕಾರ್ಯಕ್ರಮ. ಹಾ ಹೇಳಿ, ದಿವ್ಯಾಂಗ ಬಂಧುಗಳಿಗೆ ಏನ್ ಹೇಳಿಕ್
3: ಇಷ್ಟಪಡ್ತೀರಾ?
1: ಇದೇ ಮೊದಲನೇ ಬಾರಿ ಕರೆ ಮಾಡಿದೀರಾ? ಹೌದಾ, ಇದೇ ಮೊದಲನೇ ಬಾರಿ ಮಾಡಿದೀರಾ ಕರೆ? ಮೊದಲ ಬಾರಿ ಮಾಡಿದಿರಿ. ಹೇಳಿ, ದಿವ್ಯಾಂಗ ಬಂಧುಗಳಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ರಫೀಕ್ ಅವರೇ?
3: ಬಂಧುಗಳಿಗೆ ಭಾರತ ದೇಶದಿಂದ ಏನೇ ತರ ಕಾರ್ಯಕ್ರಮಗಳನ್ನು ನೀವು ಕೇಳ್ರಿ, ನಾವು ಕೇಳ್ತೀವಿ ಅಂತ ಹೇಳಿ ಹೇಳಿದ್ರು. ಮತ್ತೆ
1: ಎಲ್ಲ ಕಾರ್ಯಕ್ರಮ ಕೇಳ್ತೀರಿ ತಾವು?
3: ಬಾಜು ಸಾತ್ರಿ, ಒಂದ್ 34-35 ವರ್ಷ ಆತ್ರಿ.
1: ಓ, ಹಾಗಾದ್ರೆ ತುಂಬಾ ಹಳೆ ಕೇಳುಗರು ತಾವು.
3: ಪ್ರತಿನಿತ್ಯ
1: ಕೇಳ್ಕೊತ ಬರ್ತಾ ಇದ್ದೀರಿ
3: ಚಿಗುರದಾಗ, ಆಮೇಲೆ ಬೆಟ್ಟದ ಹುಲಿ.
1: ಹಾ ಹಾ.

0: ನಾವು ಇಷ್ಟ ರೀ.
1: ಹೌದಾ? ಹಾ ಹಾ ಹಾ.
0: ನಾಲ್ಕೈವತ್ತು ವರ್ಷ ಕಟ್ಟಿದ್ರೆ ನಾವು ದಾಟ್ ಸ್ಟೇಷನ್ ಬಹಳ ಇಷ್ಟ ಇದ್ದಾವೆ.
1: ಹೌದಾ? ಹೀಗೆ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರಿ. ಮುಂದಿನ ದಿವ್ಯಾಂಗ ಬಂಧುಗಳ ಜೊತೆ ಮಾತಾಡ್ಲಾ ಹಾಗಾದ್ರೆ. ನಮಸ್ತೆ ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ತೆ. ಹಲೋ
2: ಹಲೋ
1: ಹಲೋ, ಹೇಳಿ, ಯಾರು ಮಾತಾಡೋದು?
2: ಹುಬ್ಬಳ್ಳಿ ಕೋಕುಟ್ ರೋಡ್ನಿಂದ ಮಂಜುನಾಥ್ ಅಂತ ಇದ್ರೆ ಮಾತಾಡೋದು.
1: ಹಾ ಮಂಜುನಾಥ್ ಅವರೇ, ಹೇಳ್ರಿ.
2: ನಾವು ಬ್ಲೈಂಡ್ ಅದೀವಿ, 44 ವರ್ಷ ಬ್ಲೈಂಡ್ ಇದ್ದೆ.
1: ಹೌದಾ? 44 ವರ್ಷ ಆಯ್ತು. ಏನ್ ಮಾಡ್ಕೊಂಡಿದ್ದೀರಾ?
2: ಅಪೂರ್ವ ಸಂಗಮ ಪಿಕ್ಚರ್ ಆಗಿಂದ ಹಾಕಿ ಒಂದು ಹಾಡು.
1: ಅಪೂರ್ವ ಸಂಗಮ?
2: ಹೌದು.
1: ಅದರಲ್ಲಿ ಯಾವ ಗೀತೆ ಕೇಳಬೇಕು?
2: ಆ
1: ಗೀತೆಯನ್ನ ಕೇಳಬೇಕು. ಏನ್ ಮಾಡ್ಕೊಂಡಿದ್ದೀರಾ?
2: ಏನಿದ್ರು ಮನೇಲಿ ಹೇಳ್ತೇವೆ. ಎಂದು ಬಹಳ ಅಶಕ್ತ ಅದೇ, ಪೂರ ಅಶಕ್ತ
1: ನಿಮ್ಮ ಕೆಲಸಗಳನ್ನೆಲ್ಲ ನೀವೇ ಮಾಡ್ಕೋತೀರಿ?
2: ಮಾಡ್ಕೋತೀರಿ.

0: ಹುಬ್ಬಳ್ಳಿ ಕೋಕುಟ್ರೋಡ್ನಿಂದ ಮಂಜುನಾಥ್ ಅಂತ ಇದ್ರೆ ಮಾತಾಡೋದು.
1: ಹಾಂ ಮಂಜುನಾಥ್ ಅವರೇ ಹೇಳ್ರಿ.
0: ನಾವು ಬ್ಲೈಂಡ್ ಆಗಿದ್ವಿ ರೀ, 44 ವರ್ಷ ಆಯ್ತು ಬ್ಲೈಂಡ್ ಇದ್ದೆ.
1: ಹೌದಾ? ಹ್ಞೂ, 44 ವರ್ಷ ಆಯಿತು. ಏನು ಮಾಡ್ಕೊಂಡಿದ್ದೀರಾ?
0: ಅಪೂರ್ವ ಸಂಗಮ ಪಿಕ್ಚರ್ದಾಗಿಂದ ಹಾಕಿ ಒಂದು ಹಾಡು.
1: ಅಪೂರ್ವ ಸಂಗಮ?
0: ಹೌದು.
1: ಅದರಲ್ಲಿ ಯಾವ ಗೀತೆ ಕೇಳಬೇಕು?
0: ಮನ ಅಂತ ಐತೆ ನೋಡಿ.
1: ಆ ಗೀತೆಯನ್ನು ಕೇಳಬೇಕು. ಏನು ಮಾಡ್ಕೊಂಡಿದ್ದೀರಾ?
0: ಏನಿದ್ರಿ ಮನೇಲಿ ಹೇಳ್ತಾ ಇದ್ದೀನಿ.
1: ಹಾಂ ಹಾಂ ಹಾಂ.
0: ಎಂದು ಭಾಳ ಅಶಕ್ತ ಅದ ರೀ, ಪೂರ ಅಶಕ್ತ ಬ್ಲ್ಯಾಂಡ್ ಅದ.
1: ನಿಮ್ಮ ಕೆಲಸಗಳನ್ನೆಲ್ಲ ನೀವೇ
0: ಮಾಡ್ಕೋತೀರಿ
1: ಮಾಡ್ಕೋತೀರಿ. ಮಂಜುನಾಥ್ ಅವರೇ, ತಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ತೆ.

0: ಹೇಳಿ ಹೇಳಿ, ಯಾರು ಮಾತಾಡೋದು?
1: ಹಲೋ
0: ಹಲೋ ಹೇಳಿ, ಯಾರು ಮಾತಾಡೋದು? ರೇಡಿಯೋ ದೂರ ಇಡಿ.
1: ಆಯ್ತ್ರಿ ಮೇಡಮ್, ನಾನು ಚಿಂತಾಮಣಿ ದೇವಟರಿ.
0: ಚಿಂತಾಮಣಿ
1: ಹುಬ್ಳಿಯಿಂದ ರೀ.
0: ಹುಬ್ಳಿಯಿಂದ ಮಾತಾಡ್ತಾ ಇದ್ದೀರಾ?
1: ಹ್ಞೂ. ನಾನು ಬ್ಲೈಂಡ್.
0: ಬ್ಲೈಂಡ್ ಇದ್ದೀರಾ? ಏನ್ ಮಾಡ್ಕೊಂಡಿದ್ದೀರಾ?
1: ಏನಿಲ್ಲ ಮೇಡಮ್, ಮನ್ಯಾಗ ಇರ್ತೇನ್ರಿ. ನಾನು ದಿವ್ಯಾಂಗ. ಮೇಡಮ್ ಅರ
0: ಹೇಳಿ.
1: ನನಗ ಒಂದ್ ನಂಬರ್ ಬೇಕಿತ್ತು.
0: ಯಾವ ನಂಬರು?
1: ಅದ ಶ್ವೇತಾ ಸವಿತಾ ಇದ ಕಾಳೆ.
0: ಹಾಗೆಲ್ಲ
1: ಮೊನ್ನೆ ದಿವ್ಯಾಂಗದ ಕಾರ್ಯಕ್ರಮ ಇತ್ರಿ ಮೇಡಮ್ ಅರ, ಅದ ಅರ್ಧ ನಂಬರ್ ಸಿಕ್ತಿರಿ ನನಗ. ಇದ ಬಾಗಲಕೋಟ್ ನೋಡ್ರಿ, 9535500 ರೀ. ಮುಂದಿಂದ ನನಗ್ ಗೊತ್ತಾಗ್ಲಿಲ್ರಿ
0: ಆ ನಂಬರು. ನಾನು ಕೇಳ್ಕೊಂಡು ಹೇಳ್ಬೇಕಾಗ್ತದ ಮುಂದಿನ ಇದ್ರೊಳಗ ಹೇಳಿ.
1: ಇದ್ರದ್ದು ಇತ್ರಿ, ಅದಕ್ಕ ನಾನು.
0: ಯಾವ್ದ್ರ ಬಗ್ಗೆ ಇತ್ತು?
1: ಅದ ಮಂಜುಳಾ ಮೇಡಮ್ ಅವ್ರ ಮಾಡಿದ್ರೆ ಇದ ರವಿವಾರ ರೀ, 7:15 ಇತ್ತು.
0: ಹೌದಾ? ಹಾಗಾದ್ರೆ ಅವ್ರಿಗೆ ಕೇಳಿ ಹೇಳ್ಬೇಕಾಗ್ತದ ಚಿಂತಾಮಣಿ ಅವರೇ, ಈಗ ಸದ್ಯಕ್ಕೆ ಲಭ್ಯ ಇರೋದಿಲ್ಲ ಹಾಗೆ.
1: ಕರೆಕ್ಟ್ ರೀ, ಅದು ಸ್ವಲ್ಪ ಬೇಗ ಅದ ಯಾವ ಅದ ನಂಬರ್ ಅಲ್ಲಿ ಕೇಳಿದ್ರೆ ಹೇಳ್ತಾರೇನ್ರಿ ಮೇಡಮ್ ಅವ್ರ?
0: ಅದೇ ಇದು ನೇರ ಫೋನಿನ ಕಾರ್ಯಕ್ರಮ ಇರ್ತದಲ್ಲ, ಹೀಗಾಗಿ ಹೋಗಿ ಕೇಳಲಿಕ್ಕೆ ಆಗೋಂಗಿಲ್ಲ. ಮುಂದಿನ ಕರೆಯಲ್ಲಿ ಹೇಳಿಕ್ಕೆ ನಾವು ಹೇಳ್ತೀವಂತೆ.
1: ನಮಸ್ಕಾರ.
0: ನಮಸ್ತೆ ನಮಸ್ತೆ. ಹಲೋ ಹಲೋ ಹಲೋ
2: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ಹೇಳಿ, ಯಾರು ಮಾತಾಡೋದು?
2: ಕಲಿಕೇರಿಯಿಂದ ದಾವೂದ್ ಸಾಬ್ ನೈಕೋರಿ ಮೇಡಮ್.
0: ಹೆಸರು ಏನಂದ್ರಿ?
2: ಕಲಿಕೇರಿ. ಕಲಿಕೇರಿಯಿಂದ ದಾವೂದ್ ಸಾಬ್ ನೈಕೋರಿ ಮಾತಾಡೋದು.
0: ದಾವೂದ್ ಸಾಬ್ ಅವರು?
2: ಹಾ ಮೇಡಮ್.
0: ಹೇಳಿ ದಾವೂದ್ ಸಾಬ್ ಅವರೇ.
2: ನಾವು ಬ್ಲೈಂಡ್ ಅದೀವಿ ಮೇಡಮ್, ನಾವು ನಮಗೂ ಕಣ್ಣು ಕಾಣಂಗಿಲ್ಲ ಮೇಡಮ್.
0: ಹೌದಾ? ಹಾ ಹಾ ಹಾ. ಎಷ್ಟು ವರ್ಷದಿಂದ?
2: ನಮಗೂ ಈಗ ಹುಟ್ಟುತ್ತಲೇ ಇಲ್ಲ ಮೇಡಮ್. ನಮ್ಗೆ ಅವು ನೆಲಬಾರ ಕಣ್ಕರ್ ಹೋಗಿಲ್ರಿ ಮೇಡಮ್, ಹುಟ್ಟುತ್ತಲೇ ಕಣ್ಣಿಲ್ರಿ. ಆರಾಮ್ ಮನ್ಯಾಗ ಕುಂಡ್ರೋದು, ಎಲ್ಲಿ ಹೋದಂಗಿಲ್ರಿ, ನಾವು ಎಲ್ಲಿ ತಿರ್ಗಾಡ್ದಂಗಿಲ್ರಿ. ಎಕ್ಕಾಡಿ ತಿರ್ಗಾಡ್ದಂಗಿಲ್ರಿ, ಒಟ್ಟ ಹುಟ್ಟುತ್ತಲೇನೆ ಒಟ್ಟ ಕಣ್ಣು ಕಾಣಂಗಿಲ್ರಿ. ಒಬ್ಬರು ಎಲ್ಲಿಯಾರ ಕರ್ಕೊಂಡ್ಬೇಕಾದ್ರೆ ಒಬ್ಬರು ಕರ್ಕೊಂಡು ಹೋಗ್ಬೇಕ್ರಿ, ಒಬ್ಬರು ಕರ್ಕೊಂಡೇ ಬರ್ಬೇಕ್ರಿ ನಮಗು.
0: ದಾವೂದ್ ಸಾಬ್ ಅವರೇ, ನೀವು ಅವಾಗ ಏನು ಕಲೀಲಿಲ್ವಾ? ಬ್ರೈಲ್ ಲಿಪಿ ಆ ತರ ಏನು ಕಲೀಲಿಲ್ವಾ?
2: ಏನು ಕಲೀಲಿಕ್ಕೇನ್ರಿ, ಅಲ್ಲಿ ಇದಕ್ ಹೋಗಿದ್ದೇವ್ರಿ, ಸಂಗೀತ ಕಲಿಯಾಕ್ ಹೋಗಿದ್ದೇವ್ರಿ ಮೇಡಮ್. ಅಲ್ಲಿ ಸಂಗೀತ ಕಲಿಯಾಕ್ ಹೋಗಿದ್ದೇವ್ರಿ, ಅಲ್ಲಿ ನಮ್ಗ ಸಂಗೀತದಲ್ಲಿ ನಮ್ಗ ಅಲ್ಲಿ ನಡೆದಿಲ್ರಿ, ಹಂಗಾಗಿ ಮತ್ ಬಂದ್ಬಿಟ್ಟೇವ್ರಿ. ನಮ್ ತಾಯಿ ತಂದಿ ಕರ್ಕೊಂಡ್ ಬಂದ್ಬಿಟ್ರಿ, ಅಲ್ಲಿ ಇರಂಗಿಲ್ಲ ಅಂತ ಕರ್ಕೊಂಡ್ ಬಂದ್ಬಿಟ್ರಿ ಅವ್ರು, ಹಿಂಗಾಗಿ ಬಂದ್ಬಿಟ್ಟೇವ್ರಿ ಮೇಡಮ್. ಆದ್ರೂ ನಮ್ಗ ಹೇಳುದು ನಮ್ಗ ಯುವ ರಂಜನೆ ಮೊನ್ನೆ ರವಿವಾರ ಇದು ಬತ್ ನೋಡ್ರಿ, ಯುವ ರಂಜನ್ ಅದು ಬಹಳ ಕೇಳ್ತೀವ್ರಿ ನಾವು.
0: ಕೇಳ್ತಿರಲ್ಲ ಎಲ್ಲಾ ಕಾರ್ಯಕ್ರಮ?
2: ಎಲ್ಲಾ ಕಾರ್ಯಕ್ರಮ ಬಹಳ ಇಷ್ಟ ಐತಿ ಸರ್ ನಮಗೆ. ಯುವ ರಂಜನೆ ಕೇಳ್ತೀವ್ರಿ, ಎಲ್ಲಾ ಯುವವಾಣಿ ಕಾರ್ಯಕ್ರಮ, ನಂದನ 9:30 ಇರ್ತದ್ರಿ ನಂದನ.
0: ಕಾರ್ಯಕ್ರಮ ಎಲ್ಲ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮ ಬರುತ್ತೆ ದಾವೂದ್ ಸಾಬ್. ನೀವು ಅದರಿಂದ ಏನು ಉಪಯೋಗ ತಗೊಂಡಿದ್ದೀರಾ, ಏನು ಉಪಯೋಗ ಮಾಡ್ಕೊಂಡಿದ್ದೀರಾ, ನಿಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ ಅಂತೀರಾ?
2: ಇಲ್ರಿ ನಮ್ಗ ಎಲ್ಲಾ ಕರೆಕ್ಟ್ ಅದಾವ್ರಿ. ಈಗ ಇದು ನೀವು ಇಟ್ಟಿದ್ದು ಕಾರ್ಯಕ್ರಮ, ಅದು ಬ್ಲೈಂಡ್ ಅವರು ದಿವ್ಯಾಂಗ ಸರ್ ಹಂಗ ಇವ್ರಿಗೆ ಇಟ್ಟಿದ್ದು ಕಾರ್ಯಕ್ರಮ ನಮ್ಗೆ ಬಹಳ ತುಂಬಾ ಹಿಡಿಸ್ಯಾದ್ರಿ ಮೇಡಮ್.
0: ಹಿಡಿಸದ ನಿಮ್ಮಲ್ಲಿ ನಿಮ್ಮಲ್ಲಿ ಒಂದು ಹೊಸ ಕಲಿಕೆ ಅಂತ ಏನಾಗಿದೆ? ಏನ್ ಹೊಸ ಹೊಸದನ್ನ ಕಲತ್ರಿ ನೀವು ದಾವೂದ್ ಸಾಬ್ ಇದ್ರಲ್ಲಿ?
2: ಆಯ್ತಾಯ್ತ್ರಿ ಮೇಡಮ್, ಕಲ್ಸಂಬ್ರಿ. ಒಂದು ಮೇಡಮ್ ನಮ್ಗೊಂದು ಮೆಚ್ಚಿನ ಒಂದು ಗೀತೆ ಹಾಕ್ಬೇಕು ಮೇಡಮ್.
0: ಹೇಳಿ ಯಾವ ಗೀತೆ ಬೇಕು
2: ನಮಗ್ ಮೇಡಮ್? ಇದು ಐತ್ ನೋಡ ಮೇಡಮ್, ರೋಡ್ ರೋಮಿಯೋ ಮೇಡಮ್.
0: ರೋಡ್ ರೋಮಿಯೋನ?
2: ಕಣ್ಣಲ್ಲಿ ಮಾಡತೀಯ ಮಾಡ್ರ ನೀ ನನಗೆ ಡರ ಡರ ಅಂತ ಒಂದು ಗೀತೆ ಉದಿತ್ ನಾರಾಯಣ ಅವರು ಪದ್ಮ ಸರ್ಗಮ್ ಅವ್ರು ಹಾಡಿದ್ದು ಐತ್ ನೋಡ.
0: ಹೌದಾ? ಆ ಗೀತೆ ಪ್ರಸಾರ ಆಗ್ತಾ ಇದೆ ದಾವೂದ್ ಸಾಬ್ ಕೇಳಿ, ಹೀಗೆ ಕರೆ ಮಾಡ್ತಾರೆ. ನಮಸ್ತೆ.
2: ಆಯ್ತಾಯ್ತು ಮೇಡಮ್.

ಹಲೋ ಹಲೋ, ದಿವ್ಯಾಂಗ ತರಂಗ ಕಾರ್ಯಕ್ರಮ. ಹಲೋ ಹಲೋ.

ಇದುವರೆಗೆ ದಿವ್ಯಾಂಗ ತರಂಗ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಕರೆ ಮಾಡಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ಇಂದಿನ ದಿವ್ಯಾಂಗ ತರಂಗ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರಕ್ಕಾಗಿ ನಮ್ಮೊಟ್ಟಿಗಿದ್ದವರು ದೀಪಾ ಬೈಜು, ಜಿತೇಂದ್ರ ಮೆಡ್ಗಾಂವ್ಕರ್ ಹಾಗೂ ಮಂಜುನಾಥ್ ಹಡಗಲಿ.

0: ಇದುವರೆಗೆ ಕಾರ್ಯಕ್ರಮ ದಿವ್ಯಾಂಗ ತರಂಗ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಹನುಮಂತಪ್ಪ ಬಿ ತಿಮ್ಮಾಪುರ ಅವರ ವಯಲಿನ್ ವಾದನದಲ್ಲಿ ಕೇಳಿ ರಾಗ್ ನಟ್ ಭೈರವ್. ತಬಲಾ ಸಾಥ್ ನೀಡಿದ್ದಾರೆ ಮಲ್ಲಿಕಾರ್ಜುನ ಕಾಡಾಪುರೆ. ಕೇಳಿ ರಾಗ್ ನಟ್ ಭೈರವ್.

ಇದುವರೆಗೆ ಹನುಮಂತಪ್ಪ ಬಿ ತಿಮ್ಮಾಪುರ ಅವರ ವಯಲಿನ್ ವಾದನದಲ್ಲಿ ರಾಗ್ ನಟ ಭೈರವ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಮಲ್ಲಿಕಾರ್ಜುನ ಕಾಡಾಪುರೆ. ಇಲ್ಲಿಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆ ಅಳ್ನಾವರ, ಕೊಪ್ಪಳ, ಬಾದಾಮಿ ರೈಲು ನಿಲ್ದಾಣಗಳು ಪ್ರಗತಿಯ ಸಂಕೇತವಾಗಿ ನಿಂತಿವೆ. ಆಧುನಿಕ ಮೂಲಸೌಕರ್ಯಗಳ ಮೂಲಕ ವರ್ಧಿತ ಪ್ರಯಾಣಿಕರ ಸೌಲಭ್ಯಗಳು ಹಾಗೂ ಪ್ರದೇಶದ ಶ್ರೀಮಂತ ಪರಂಪರೆಯೊಂದಿಗೆ ಸಂಯೋಜಿಸುತ್ತಿವೆ. ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಅಳ್ನಾವರ ರೈಲ್ವೆ ನಿಲ್ದಾಣವನ್ನು 17 ಕೋಟಿ 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ದಿವ್ಯಾಂಗ ಸ್ನೇಹಿ ಪ್ರಯಾಣಿಕರ ವ್ಯವಸ್ಥೆ, ವಿಶಾಲ ಕಾರ್ಯನಿರ್ವಹಣಾ ಕೊಠಡಿಗಳು, ಬೆಳಕಿನ ವ್ಯವಸ್ಥೆ, ಸುಂದರ ಕಲಾಕೃತಿಗಳು ಹಾಗೂ ವೈಫೈ ಸೌಲಭ್ಯಗಳ ಮೂಲಕ ನಿಲ್ದಾಣವನ್ನು ವಿಶ್ವ ದರ್ಜೆಗೇರಿಸಲಾಗಿದೆ. ಬಾದಾಮಿ ರೈಲ್ವೆ ನಿಲ್ದಾಣವನ್ನು 15 ಕೋಟಿ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಧುನೀಕರಿಸಲಾಗಿದೆ. ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21 ಕೋಟಿ 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿದೆ. ಪಂಡರಪುರದ ಆಷಾಢ ವಾರಕರಿ ಯಾತ್ರೆಗೆ ಅನುಕೂಲವಾಗುವಂತೆ ಸೊಲ್ಲಾಪುರ ರೈಲ್ವೆ ವಿಭಾಗದಿಂದ ಕಲಬುರಗಿ ಮತ್ತು ಮೀರಜ್ ನಡುವೆ 58 ವಿಶೇಷ ರೈಲುಗಳನ್ನು ಘೋಷಣೆ ಮಾಡಲಾಗಿದೆ. ಈ ಪೈಕಿ ಕರ್ನಾಟಕದ ಕಲಬುರಗಿ ಮತ್ತು ಮಹಾರಾಷ್ಟ್ರದ ಮೀರಜ್ ನಡುವೆ

0: ಪಂಢರಪುರದ ಮೂಲಕ 14 ಹೆಚ್ಚುವರಿ ರೈಲುಗಳು ಸಂಚರಿಸಲಿವೆ ಎಂದು ಕೇಂದ್ರ ರೈಲ್ವೆ ಸೋಲಾಪುರ ವಿಭಾಗದ ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ಬೆಳಗಾವಿ ಲೋಂಡಾ ರೈಲು ನಿಲ್ದಾಣದ ಯಾರ್ಡ್ನಲ್ಲಿ ನಡೆಯಲಿರುವ ಉದ್ದೇಶಿತ ಕಾಮಗಾರಿ ಹಿನ್ನೆಲೆ ಈ ತಿಂಗಳ 24-27ರವರೆಗೆ ಮೀರಸ್ ಲೋಂಡಾ ಪ್ರಯಾಣಿಕ ರೈಲು ಬೆಳಗಾವಿ ಲೋಂಡಾ ನಡುವೆ ಭಾಗಶಃ ರದ್ದುಗೊಳ್ಳಲಿದೆ. ಈ ರೈಲು ಬೆಳಗಾವಿಯಲ್ಲಿ ದಿನದ ನಿಗದಿತ ಪ್ರಯಾಣ ಕೊನೆಗೊಳಿಸಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ರಾಜ್ಯದ 5927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳಾಗಿ ಪರಿವರ್ತಿಸಬೇಕು, ಪ್ರತಿಯೊಂದು ಗ್ರಾಮೀಣ ಆಸ್ತಿಯನ್ನು ಜಿಯೋ ಟ್ಯಾಗ್ ಮಾಡಬೇಕು ಎಂದು ಪಂಚಾಯಿತಿ ಸಿಬ್ಬಂದಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಪಂಚಾಯಿತಿ ಕಾರ್ಯದರ್ಶಿ ಹಾಗೂ ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸಿಲಿಂಗ್ಗೆ ಚಾಲನೆ ನೀಡಿ ಮಾತನಾಡಿದರು. ಆಗಸ್ಟ್ 15ರೊಳಗೆ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಎಂದು ಮರು ನಾಮಕರಣ ಮಾಡುವಂತೆ ಸೂಚಿಸಿದರು.
1: ನಮ್ಮ ರಾಜ್ಯದಲ್ಲಿರುವಂತಹ 5927 ಗ್ರಾಮ ಪಂಚಾಯತ್ಗಳಿಗೆ ಅದರ ಹಿಂದೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ ಮತ್ತು ಊರ ಹೆಸರು ಆ ರೀತಿಯಲ್ಲಿ ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಎಲ್ಲಾ ಗ್ರಾಮ ಪಂಚಾಯತ್ ಎದುರುಗಡೆ ಗ್ರಾಮ ಪಂಚಾಯತ್ ಹೆಸರುಗಳನ್ನು ಇಡಬೇಕು ಅನ್ನುವಂಥದ್ದು ಸೂಚನೆಯನ್ನು ಹೇಳಿದ್ದೇನೆ. ದೆಹಲಿಗೆ ಹೋಗಿದ್ದಾಗೂ ನಾನೊಂದು ಪ್ರಸ್ತಾಪ ಮಾಡಿದ್ದೆ, ವಿಭಿಜಿ ರಾಮ್ಜಿ ಇದ್ದಿದ್ದು ಮಹಾತ್ಮ ಗಾಂಧಿ ವಿಭಿಜಿ ರಾಮ್ಜಿ ಮಾಡ್ರಿ ಅಂತ ಹೇಳಿದ್ದೆ. ಹೀಗಾಗಿ ಅದರ ಉದ್ದೇಶ ಜನರಿಗೆ ಒಂದು ಸ್ಫೂರ್ತಿ ಬರಬೇಕು, ಪ್ರೇರಣೆ ಬರಬೇಕು. ಗಾಂಧೀಜಿಯವರ ಪರಿಕಲ್ಪನೆ ಏನಿತ್ತು, ಹಳ್ಳಿಗಳ ಅಭಿವೃದ್ಧಿ, ಅದು ಮಹಾತ್ಮ ಗಾಂಧಿ ಅಂತ ಹೇಳಿದ ಮೇಲೆ ನಮ್ಮ ಮನಸ್ಸಲ್ಲಿ ಒಂದು ರೀತಿಯಲ್ಲಿ ಗೌರವ ಬರುತ್ತೆ.
0: ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಶೇಕಡ 98.64 ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಒಟ್ಟು 712,758 ಮತದಾರರ ಗಣತಿ ನಮೂನೆ ಡಿಜಿಟಲೀಕರಿಸಲಾಗಿದ್ದು ಶೇಕಡ 30.05 ಗುರಿ ಸಾಧಿಸಲಾಗಿದೆ ಎಂದಿದ್ದಾರೆ. ಕೋಲಾರ ಜಿಲ್ಲೆಯ ಒಟ್ಟು 12,95,265 ಮತದಾರರಿಗೆ ಶೇಕಡ 100ರಷ್ಟು ಎನ್ಯುಮರೇಷನ್ ನಮೂನೆಗಳ ವಿತರಣಾ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಇಂದು ವಿಶ್ವ ಯುವ ಕೌಶಲಗಳ ದಿನ. ಹಂಚಿಕೆಯ ಭವಿಷ್ಯಕ್ಕಾಗಿ ಕೌಶಲ್ಯಗಳು ಎಂಬ ಧ್ಯೇಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಈ ದಿನದಂದು ಯುವ ಸಮೂಹದ ಉದ್ಯೋಗಾವಕಾಶಗಳಿಗಾಗಿ ತಾಂತ್ರಿಕ ಹಾಗೂ ವೃತ್ತಿಪರ ಕೌಶಲಗಳ ಬೋಧನೆಯನ್ನು ಉತ್ತೇಜಿಸಲಾಗುತ್ತದೆ. ಯುವ ಸಮುದಾಯವನ್ನು ಕೌಶಲ್ಯಯುತಗೊಳಿಸುವ ಮೂಲಕ ಆತ್ಮನಿರ್ಭರ ಭಾರತ ನಿರ್ಮಿಸೋಣ ಎಂದು ಕೇಂದ್ರ ಕಿರು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಮ್ಮ ಎಕ್ಸ್ ಖಾತೆ ಮೂಲಕ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಫ್ಲ್ಯಾಟ್ ಮಾಲೀಕರ ಕಾನೂನುಬದ್ಧ ಮಾನವೀಯ ನಾಗರಿಕ ಹಕ್ಕುಗಳ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ಕಾಯ್ದೆ ತರಲು ಮುಂದಾಗಿದೆ. ಈ ಕುರಿತು ಇಂದು ಫ್ಲ್ಯಾಟ್ ಮಾಲೀಕರ ಸಂಘಗಳೊಂದಿಗೆ ಸಮಗ್ರವಾಗಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕಾವೇರಿ ಜಲ ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಸಭೆ ಇಂದು ಹೊಸದಿಲ್ಲಿಯಲ್ಲಿ ಆಯೋಜಿತವಾಗಿದೆ. ಸಭೆಯಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೂ ಪುದುಚೇರಿ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಮಿತಿ 4 ರಾಜ್ಯಗಳ ಅಭಿಪ್ರಾಯ ಆಲಿಸಿ ನೀರು ಹರಿಸುವ ಕುರಿತು ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಎಂಎಗೆ ಶಿಫಾರಸು ಮಾಡಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ.
1: ಈಗ ಕೇಳಿ ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗೆ ಸಂದರ್ಶನ.
2: ನಮಸ್ಕಾರ ಕೇಳುಗರೆ, ನಮ್ಮ ಜೊತೆ ಇದ್ದಾರೆ ವೀಣಾ ಐತಾಳ್. ಕರಾವಳಿಯ ವಿಶೇಷ ರಂಗೋಲಿ ಕಲೆಯ ಮೂಲಕ ಚಿರಪರಿಚಿತ ಹೆಸರು ವೀಣಾ ಐತಾಳ್. ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
3: ನಮಸ್ತೆ ಮೇಡಮ್.
2: ಮೇಡಮ್, ಸಾಮಾನ್ಯವಾಗಿ ರಂಗೋಲಿ ಅನ್ನುವಂಥದ್ದು ನಾವು ಹಬ್ಬ ಹರಿದಿನಗಳಲ್ಲಿ ನಾವು ಕಾಣ್ತೇವೆ,
1: ಆದ್ರೆ ನೀವು ಬಿಡಿಸೋ ರಂಗೋಲಿಯಲ್ಲಿ ಏನು ವಿಶೇಷ ಇದೆ ಮೇಡಮ್?
3: ಹಬ್ಬ ಹರಿದಿನಗಳಲ್ಲಿ ದೇವಿಯ

0: ಬಯಲ ಇದ್ದಾಗ ದೇವಿದೆಲ್ಲ ಬಿಡಿಸ್ತೇನೆ, ಗಣೇಶ ಚತುರ್ಥಿಗೆ ಗಣಪತಿದು ಬಿಡಿಸ್ತೇನೆ, ಹಾಗೆ ಯಾವ ಹಬ್ಬ ಬರ್ತದೆ ಆಗ ಬಿಡಿಸ್ತೇನೆ. ವಿಶೇಷತೆ ಅಂದ್ರೆ ನಾನು ಎಲ್ಲಾ ಟೈಪ್ ಇದು ಬಿಡಿಸ್ತೇನೆ, ಚಿಟ್ಟೆ, ಹುಲಿ, ಸಿಂಹ, ಆನೆ, ಆಮೇಲೆ ಕುದುರೆ, ಹೀಗಿದೆಲ್ಲ ಎಲ್ಲಾ ಟೈಪ್ ಅದು ಪ್ರಾಣಿಗಳದ್ದು, ದೇವರದ್ದು, ಮತ್ತೆ ಗುರುಗಳದ್ದೆಲ್ಲ ಎಲ್ಲಾ ಟೈಪ್ ಇದು ಬಿಡಿಸ್ತೇನೆ. ಅಂದ್ರೆ ಪೇಂಟಿಂಗ್ ಅಲ್ಲಿ ಮಾಡುದು, ರಂಗೋಲಿಯಲ್ಲೂ ಮಾಡಬಹುದು ಅಂತ ಹೇಳಿ ಜನರಿಗೆ ಗೊತ್ತಾಗ್ಬೇಕು.
1: ಈಗ ನಾವು ನೋಡಿರುವಂತದ್ದು ಚುಕ್ಕಿ ರಂಗೋಲಿ ಮನೆಯ ಎದುರುಗಡೆ ಬಿಡಿಸುವಂತಹ, ಮತ್ತೆ ಶುಭದ ಸಂಕೇತವಾಗಿ ನಾವು ಕಾಣುವಂತದ್ದು ಈ ರಂಗೋಲಿಯನ್ನ. ಆದ್ರೆ ನೀವು ಬಿಡಿಸುವಂತದ್ದು ಚುಕ್ಕಂಗೋಲಿ ಅಲ್ಲ, ರಂಗೋಲಿ ಪುಡಿಯನ್ನ ಬಳಸಿಕೊಂಡು ನೀವು ರಂಗೋಲಿಯನ್ನ ಹಾಕ್ತೀರಿ, ಅದರ ಬಗ್ಗೆ ಹೇಳಿ ಮೇಡಮ್.
0: ಈಗ ನಾನು ರಂಗೋಲಿ ಪೌಡರ್ ತರದಾದ್ರೆ ಒಂದೊಂದು ಸರಿ 10 ಕೆಜಿ ಹಾಗೆಲ್ಲ ತರ್ತೇನೆ, ಎಲ್ಲರೂ ಅಕ್ಕಿ ಎಲ್ಲ ತರುವಾಗ ನಾನು ರಂಗೋಲಿ ಪೌಡರ್ ತರ್ತೇನೆ. ಆಮೇಲೆ ಆ ರಂಗೋಲಿ 10 ಕೆಜಿ ಅಲ್ಲಿ ನಂಗೆ ಸಿಗುದು 5 ಕೆಜಿ, ಯಾಕಂದ್ರೆ ನಾನು ಫಿಲ್ಟರ್ ಮಾಡಿ ಅದನ್ನು ಫೈನ್ ಪೌಡರ್ ಮಾತ್ರ ಸೆಪರೇಟ್ ಮಾಡಿ ಆ ರಫ್ ಪೌಡರ್ ಅನ್ನು ವೇಸ್ಟ್ ಅದು ಬಿಡ್ತೇನೆ. ಆಗ ನಮ್ಗೆ ಈ ಪೋರ್ಟ್ರೇಟ್ ಎಲ್ಲ ಮಾಡುವಾಗ, ಕಣ್ಣೆಲ್ಲ ಮಾಡುವಾಗ ಕ್ಲಿಯರ್ ಆಗಿ ಬರ್ತದೆ ಆ ಫೈನ್ ಪೌಡರ್ ಇದ್ರೆ, ಅದು ಪೇಂಟಿಂಗ್ ಹಾಗೆ ಕಾಣ್ತದೆ ಆಗ.
1: ಹಾಗಾದ್ರೆ ಈಗ ಈ ರಂಗೋಲಿ ಬಿಡಿಸುವಂತಹ ನಿಮ್ಮ ಕಲೆ ಯಾವಾಗ ಆರಂಭ ಆಯ್ತು, ಅದರ ಹಿನ್ನೆಲೆಯನ್ನ ಹೇಳಿ ಮೇಡಮ್.
0: 2018ರಲ್ಲಿ ಆರಂಭ ಆಯ್ತು. ಅದರ ಮೊದಲು ನಾನೊಂದು ಪೆನ್ಸಿಲ್ ಸ್ಕೆಚ್ ಅಥವಾ ಪೇಂಟಿಂಗ್ ಯಾವುದೇ ಒಂದೇ ಒಂದು ಪೇಂಟಿಂಗ್ ಮಾಡಿದವಳಲ್ಲ, ಅಥವಾ ಆರ್ಟ್ ಸ್ಕೆಚ್ ಏನೂ ಮಾಡ್ಲಿಲ್ಲ. ರಂಗೋಲಿ ಪೌಡರ್ ಅಂತೂ ನಂಗೆ ಹಿಡಿಲಿಕ್ಕೂ ಗೊತ್ತಿರಲಿಲ್ಲ 2018ರವರೆಗೆ. ಆಮೇಲೆ 2018ರಲ್ಲಿ ನಮ್ಮ PPC, ನಾನು ಉಡುಪಿಯ ಪೂರ್ಣಪ್ರಜ್ಞ ಕಾಲೇಜಲ್ಲಿ ಕಲಿತದ್ದು, ಅಲ್ಲಿ ಒಂದು ದೀಪಾವಳಿ ದಿವಸ ವಾಮನದ್ದು ಯಾರೋ ಪೋಸ್ಟ್ ಮಾಡಿದ್ರು ಒಂದು ಚಿತ್ರವನ್ನು, ಅದನ್ನ ನೋಡಿ ಇದನ್ನು ರಂಗೋಲಿಯಲ್ಲಿ ಮಾಡಿದ್ರೆ ಹೇಗೆ ಅಂತ ಹೇಳಿ ಆ ದಿವಸ ಅಂಗಡಿ ಹೋಗಿ ರಂಗೋಲಿ ಪೌಡರ್ ತಕೊಂಡು ಬಂದು ಮಾಡಿದೆ. ಅದು ಮಾಡಿ ಸ್ಕೂಲ್ ಗ್ರೂಪ್, ಕಾಲೇಜ್ ಗ್ರೂಪ್, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದೆ. ಎಲ್ಲ ಕಡೆ ಅಂತ ಭಾರಿ ಚಂದಾಗಿದೆ, ಭಾರಿ ಚಂದಾಗಿದೆ ಅಂತ ಹೇಳಿ ಎಲ್ಲರೂ ಹೊಗಳಿದ್ರು. ಅದ್ಯ ಹೇಳ್ಬೇಕಂದ್ರೆ ಚಂದವೇ ಆಗಿರ್ಲಿಲ್ಲ, ಅದ್ ನನ್ನ ಫಸ್ಟ್ ರಂಗೋಲಿ. ಅವರೆಲ್ಲ ಎಪ್ರಿಶಿಯೇಟ್ ಮಾಡಿದ್ರು ಅಂತ ಹೇಳಿ ನಾನು ಇನ್ನೊಂದ್ ದಿವಸ ಇನ್ನೊಂದು ಮಾಡಿದೆ. ಅದೆಲ್ಲ ಸಣ್ಣದು 1.5 ಫೀಟ್ ಇದ್ದು ಮಾಡಿದ್ದೆ ಆಗ. ಆಮೇಲೆ ಒಂದ್ ದಿವಸ ನನ್ನನ್ನೇ ನಾನು ಮಾಡಿದೆ, ಅದು 2 ಜಡೆ ಹಾಕಿ 10ನೇ ಕ್ಲಾಸ್ ಇದು ಒಂದು ಫೋಟೋ ಇತ್ತು ನಂದು. ಅದು ಸ್ವಲ್ಪ ಕೂಡ ನನ್ನ ಹಾಗೆ ಆಗ್ಲಿಲ್ಲ. ಅದು ಡ್ರೆಸ್ ಮತ್ತೆ ಜಡೆ ನನ್ನ ಹಾಗೆ ಆಗಿದೆ, ಆ ಡ್ರೆಸ್ ಮತ್ತೆ 2 ಜಡೆ ಹಾಕಿದ್ದೆ ಅದರಲ್ಲಿ, ಅದು ನನ್ನ ಹಾಗೆ ಆಗಿತ್ತು. ಅದನ್ನು ಎಲ್ಲರೂ ಹೊಗಳಿಕ್ಕೆ ಶುರು ಮಾಡಿದ್ರು. ಹೀಗೆ ಹೊಗಳಿ ಹೊಗಳಿ ನನ್ನ ದಿವಸಕ್ಕೊಂದೊಂದಿರಲಿ, ಅಮಿತಾಬ್, ರೇಖಾ, ಫಿಲ್ಮ್ ಆಕ್ಟ್ರೆಸ್ ಇದೆಲ್ಲ, ಸುಧಾಮೂರ್ತಿ ಅವರದ್ದು, ಹಾಗೆ ಒಂದೊಂದೇ 1.5 ಫೀಟ್ ಇದು ಮಾಡ್ತಾ ಹೋದೆ. ಆಮೇಲೆ ಎಲ್ಲರೂ ನಂದು ಮಾಡು ನಂದು ಮಾಡು ಅಂತ ಹೇಳಿ ನಮ್ಮ ಕ್ಲಾಸ್ ಅವರೆಲ್ಲ ಹೇಳಿಕ್ ಶುರು ಮಾಡಿದ್ರು. ಆಮೇಲೆ ಅವ್ರದೆಲ್ಲ ಮಾಡಿದೆ. ಫಸ್ಟ್ ಗೆಲ್ಲ ಒಂದು 6-7 ಗಂಟೆ 8 ಗಂಟೆ ಎಲ್ಲ ಹಿಡಿತಿತ್ತು ಅವ್ರದೆಲ್ಲ ಮಾಡುವಾಗ. ಮಾಡಿ ಭಾರಿ ಖುಷಿಯಿಂದ ಗ್ರೂಪ್ ಅಲ್ಲಿ ಹಾಕ್ತಿದ್ದೆ ನಿನ್ನ ರಂಗೋಲಿ ಅಂತ ಹೇಳಿ. ಆಗ ಉಳ್ದವರೆಲ್ಲ ಇದು ಉಳಾಗೆ ಆಗ್ಲೇ ಇಲ್ಲ, ಇದು ಉಳಾಗೆ ಆಗ್ಲೇ ಇಲ್ಲ, ಸ್ವಲ್ಪ ಕಣ್ಣೆಲ್ಲೋ ಸ್ವಲ್ಪ ಹಾಗೆ ಆಗಿದೆ, ಬಾಯಿ ಮುಖ ಎಲ್ಲ ಆಗ್ಲಿಲ್ಲ ಅಂತ ಹೇಳಿಕ್ ಶುರು ಮಾಡಿದ್ರು. ಆಗ ನನ್ಗೆ ಆಯ್ತು, ನಾನು ಇಲ್ಲಿ 7-8 ಗಂಟೆ ಹಾಕಿ ಇವರದೆಲ್ಲ ಮಾಡಿ ಇದು ಹಾಗೆ ಆಗ್ಲಿಲ್ಲ, ಹಾಗೆ ತುಂಬಾ ಕಷ್ಟ ಆಗ್ತಿತ್ತು ಮಾಡ್ಲಿಕ್ಕೆ, ಅಷ್ಟು ಹೊತ್ತು ತಕೊಂಡಿಲ್ಲ. ಅಂದ್ರೆ ಮೊದ್ಲೇ ನಂಗೆ ಆರ್ಟಿನ ಬಗ್ಗೆ ಜ್ಞಾನವೇ ಇರ್ಲಿಲ್ಲ ಅಲ್ಲ, ಆಗ ಅದು ರಂಗೋಲಿಯಲ್ಲಿ ಅಂತೂ ಹಿಡ್ದೆ ಗೊತ್ತಿರಲಿಲ್ಲ, ಆಗ ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ 2019ಕ್ಕೆ ನಾವು ಮಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ನಾವು ಡೆಲ್ಲಿಯಲ್ಲಿ ಇದ್ದೆವು ಇದೆಲ್ಲ ಆಗುವಾಗ, 2015ರಿಂದ 2019ರವರೆಗೆ ಡೆಲ್ಲಿಯಲ್ಲಿ ಇದ್ದೆವು. 19ಕ್ಕೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆದ ಕೂಡಲೇ ಇಲ್ಲಿ ಬಂದಾಗ ನಾನು ಯಾಕೆ ಇವ್ರದೆಲ್ಲ ಮಾಡ್ಲಿ, ನಾನು ದೇವರದ್ದು ಮಾಡ್ತೇನೆ, ದೇವರದ್ದು ನಮ್ಗೆ ಏನ್ ಹೇಳುದಿಲ್ಲ, ಚಂದಾಗ್ಲಿಲ್ಲ, ಹಾಗಿಲ್ಲ, ಹೀಗಿಲ್ಲ ಹೇಳಿ ಅಂತೇಳಿ ನಾನು ದೇವರದ್ದು ಫಸ್ಟ್ ಇದ್ದು ದೈವದ ರಂಗೋಲಿ ಮಾಡಿದೆ. ಅದು ಮತ್ತೆ 8 ಫೀಟ್ ಆಗಿ ಹೋಯ್ತು ದೈವದು, ಸಡನ್ 1.5 ಫೀಟ್ ಇಂದ 8 ಫೀಟ್ಗೆ ಬಂತದು. ಆಮೇಲೆ ನಾನು ಯಾವುದು ಸ್ಕೆಚ್ ಹಾಕಿ ಮಾಡುದಿಲ್ಲ, ನಂಗೆ ಸ್ಕೆಚ್ ಹಾಕ್ಲಿಕ್ಕೆ ಸಹ ಗೊತ್ತಿಲ್ಲ. ಅದು ತುಂಬಾ ಕಲರ್ಫುಲ್ ಆಗಿ ಒಳ್ಳೆ ಪೌ ಸಿಕ್ಕಿತ್ತು ಮಂಗಳೂರಲ್ಲಿ, ಹಾಗೆ ಅದು ಮಾಡಿದೆ. ಅದಾದ್ಮೇಲೆ 2ನೇ ರಂಗೋಲಿ ಕಟೀಲು ದುರ್ಗಾ ಪರಮೇಶ್ವರಿ ಮಾಡಿದೆ. ಮೊಬೈಲ್ ಅಲ್ಲಿ ನೋಡುದು ಸಣ್ಣದು ಚಿತ್ರ, ಒಂದು 6 ಇಂಚಿದು, ಅದು 8 ಫೀಟ್ ಆಯ್ತು ಕಟೀಲು ದುರ್ಗಾ ಪರಮೇಶ್ವರಿ. ಹಾಗೆ ಒಂದೊಂದೇ ದೇವಿಯರದ್ದು ದೇವರದ್ದೆಲ್ಲ ಮಾಡ್ತಾ ಹೋದೆ.
1: ಅಂದ್ರೆ ಸಾಮಾನ್ಯವಾಗಿ ನೀವು ಆ ಬಣ್ಣವನ್ನ ಹಾಕುವಾಗ ತುಂಬಾ ಜಾಗ್ರತೆ ಇರಬೇಕು, ಒಂದು ಚೂರು ಇದಾದ್ರೂ ಕೂಡ ಅದು ತುಂಬಾ ಹಾಳಾಗಿ ಬಿಡ್ತದೆ. ಅಂತಹ ಸಂದರ್ಭದಲ್ಲಿ ಯಾವ ರೀತಿಯ ಜಾಗರೂಕತೆಗಳನ್ನೆಲ್ಲ ವಹಿಸ್ತೀರಿ?
0: ಒಂದ್ಸರಿ ಹಾಗೆ ನನ್ನ ಹಸ್ಬೆಂಡ್ ನಾವು ಡೆಲ್ಲಿರುವಾಗ ಅಲ್ಲಿ ಮೈ ಬಿಸಿಯಾಗಿ ಇರ್ಲಿಕ್ಕೆ ವಾರ್ಮ್ ಇರ್ಲಿಕ್ಕೆ ಚಳಿಗಾಲದಲ್ಲಿ ನೆಲಕಡಲೆ ತಿಂತಾರೆ ಎಲ್ಲರೂ, ಇವರು ಹಾಗೆ ನಾವು ಹೀಟರ್ ಹಾಕಿದ್ದೆವು, ಹೀಟರ್ ಹಾಕಿ ದೂರದಲ್ಲಿ ಕೂತಿದ್ರು ಅವರು. ಆಮೇಲೆ ಸಿಪ್ಪೆ ತೆಗೆದು ನೆಲಕಡಲೆ ತಿಂತಾ ಇದ್ರು. ನಾನು ಇಲ್ಲಿ ರಂಗೋಲಿ ಮಾಡ್ತಾ ಇದ್ದೆ ಒಂದು 8 ಫೀಟ್ ಈಚೆ. ನಾನು ಹೇಳಿದೆ ಸಿಪ್ಪೆ ಹಾಕ್ಬೇಡಿ, ಅದು ಲೈಟ್ ವೈಟ್ ಅಲ್ಲ, ಸಿಪ್ಪೆ ಹಾಕ್ಬೇಡಿ, ಸಿಪ್ಪೆ ಹಾಕ್ಬೇಡಿ, ಜಾಗ್ರತೆ, ಆ ಹೀಟರ್ ಇದ್ದು ಗಾಳಿಗೆ ಈಚೆ ಬರುದು ಅಂತ. ಇಲ್ಲ ಇಲ್ಲ ಎಂತ ಬರುದಿಲ್ಲ, ಜಾಗ್ರತೆಯಿಂದ ನಾನು ತಿಂತೇನೆ ಹೇಳಿ ಅಲ್ಲೇ ಕೂತು ತಿಂತಾ ಇದ್ರು. ಆಮೇಲೆ ಎಂತ ಕೈಯಿದ್ರು ಹೇಳುವಾಗ ಅವರ ಇದ್ರಲ್ಲಿ ಕಾಲಲ್ಲಿ ಇದ್ದ ಸಿಪ್ಪೆ ಪೂರ ಹೀಟರ್ನ ಗಾಳಿಗೆ ನನ್ನ ರಂಗೋಲಿ ಬಿತ್ತು. ಆಗೆಲ್ಲ ರಂಗೋಲಿ ಚಿಕನ್ ಪಾಕ್ಸ್ ಆದವರಾಗಿ ಆಯ್ತು ಆ ಹುಡುಗಿದು ಮುಖ, ಅಂದ್ರೆ ಸಿಪ್ಪೆ ಬಿದ್ದು. ಆಗ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ನಾನು ಎಣಿಸಿದ್ದೆ ಇದನ್ನ ತೆಗೆದು ಬೇರೆ ಇನ್ನೂ ಚಂದ ಮಾಡಿ ಮಾಡಿ ಹೇಳಿ ಅದನ್ನ ತೆಗೆದು ಬೇರೆ ಮಾಡಿದೆ. ಮತ್ತೆ ಹೀಗೆಲ್ಲ ಒಂದೊಂದು ಅವಾಂತರ ಆಗ್ತಾ ಇತ್ತು.

0: ಅಲ್ಲ ಅದೇ. ಈಗ ಅದು ಅಂದ್ರೆ ಈಗ ಈ ಚಿತ್ರ ಬಿಡಿಸುವಾಗ ನೀವು ಹೇಳಿದ್ರೆ 1.5 ಫೀಟ್ ಈಗ 8 ಫೀಟ್ ವರೆಗೆ ಹೋಯ್ತು ಅಂತ, ಅಂದ್ರೆ ಈ ಅಂದಾಜು ಅಳತೆಗಳನ್ನ ಯಾವ ರೀತಿ ಇದ್ ಮಾಡ್ತೀರಿ?
1: ಇಲ್ಲ, ನನ್ಗೆ ಅಂದಾಜೆ ಇರುದಿಲ್ಲ, ಮಾಡುವಾಗ ಎಷ್ಟು ಆಗ್ಬೋದು ಇದು ಅಂತ ಸಹ ಅಂದಾಜು ಇರುದಿಲ್ಲ. ಒಮ್ಮೆ ಕಾಳಿಕಾಂಬ ದೇವಿ ಕೋಟೇಶ್ವರದ್ದು ರಂಗೋಲಿ ಮಾಡ್ಲಿಕ್ಕೆ ಶುರು ಮಾಡಿದೆ, ಮಾಡಿ ಮಾಡಿ ಮಾಡಿ ಅದೊಂದು 10.5 ಫೀಟ್ ವರೆಗೆ ಹೋಯ್ತು. 10.5 ಫೀಟ್ ಉದ್ದ, 5.5 ಫೀಟ್ ಅಗಲ ಆಯ್ತು. ಆಮೇಲೆ ನಾನು ಗೂಗಲ್ ಅಲ್ಲಿ ಚೆಕ್ ಮಾಡುವಾಗ ಆ ದೇವಿಯು ಅಷ್ಟೇ ಇತ್ತು, 10.5 ಫೀಟ್ 10.5 ರಿಂದ 11 ಫೀಟ್ ಅಂತ ಹೇಳಿ ಇತ್ತು. ನಾನು ರಂಗೋಲಿಯು 10.5 ಫೀಟ್ ಆಯ್ತು. ಅದೇ ಹೇಳುದು, ಅದು ದೈವ ಶಕ್ತಿಯಿಂದಲೇ ಇದು ಆಗುದಷ್ಟೇ, ನಮ್ದು ಏನೂ ಇಲ್ಲ, ಏನು ಗೊತ್ತಿಲ್ಲದೊಳದು ಅಷ್ಟೇ ದೊಡ್ಡದು ದೇವರನ್ನ ಮಾಡ್ಬೇಕಂದ್ರೆ ಅದು ಆ ದೇವಿಯೇ ಮಾಡಿಸಿದ್ದು ನನ್ನ ಕೈಯಿಂದ.
0: ಯಾವೆಲ್ಲ ಸವಾಲುಗಳಿದೆ ಮೇಡಮ್ ಈ ರಂಗೋಲಿ ಬಿಡಿಸುವಾಗ?
1: ರಂಗೋಲಿ ಬಿಡಿಸುವಾಗ ಒಮ್ಮೊಮ್ಮೆ ಕಲರ್ ಕಾಂಬಿನೇಷನ್, ಒಂದು ಸಿಂಹದ್ದು ಮಾಡಿದ್ದು ನಾನು, ಅದಕ್ಕೊಂದು 38 ಗಂಟೆ ಹಾಕಿ ಸಿಂಹದ್ದು ಮಾಡಿದೆ. ಆಮೇಲೆ ಎಲ್ಲ ನೋಡುವಾಗ ಆ ಸಿಂಹದ ಕಲರೇ ಬರಲಿಲ್ಲ ಅದು. ನಮ್ಗೆ ರಾತ್ರಿಯಲ್ಲಿ ಬೇರೆ ಕಲರ್ ಕಾಣಿತು, ಹಗಲಲ್ಲಿ ಬೇರೆ ಆಯ್ತು. ಓ, ಇದು ಹಾಗೆ ಕಲರ್ ಬರೆದಿದ್ರೆ ಅದು ಸಿಂಹದಾಗಿ ಚಂದ ಆಗುದಿಲ್ಲ ಹೇಳಿದೆ. ಅದರ ಮುಖದಿಂದ ಎಲ್ಲ ತೆಗೆದು ಬಿಟ್ಟೆ, ಆ 38 ಗಂಟೆ ಹಾಕಿದ್ದನ್ಸ ತೆಗೆದು ಬಿಟ್ಟೆ. ಆಮೇಲೆ ಪುನಃ ಅದಕ್ಕೊಂದು 28 ಗಂಟೆ ಹಾಕಿ, ಒಂದು 60 ಗಂಟೆ ಆಗಿರ್ಬೋದು ಆ ಸಿಂಹದ ಮುಖಕ್ಕೆ, ಆದ್ರೆ ಸ್ವಲ್ಪ ನಿಯರೆಸ್ಟ್ ಆ ಕಲರ್ ಬಂತು. ಅಂದ್ರೆ ಕಲರ್ ಬರದಿದ್ರೆ ಅದು ಎಷ್ಟಂತ ಎಣಿಸಬಾರ್ದು, ನಾವು ಅದರಲ್ಲಿ ಕಲಿಯುತ್ತಾ ಇರ್ತೇವೆ ಅಲ್ವಾ. ಈಗ ಅದ್ರ ಕಲರೇ ಬರ್ಬೇಕು. ನಂಗಂದ್ರೆ ಕಲರ್ ಕಾಂಬಿನೇಷನ್ ಗೊತ್ತಿರ್ಲಿಲ್ಲ, ಏನೋ ಮಿಕ್ಸ್ ಮಾಡಿ ಏನೋ ಆಯ್ತದು. ಆಮೇಲೆ ಎರಡನೇ ಸಡಗ ಸಾಧಾರಣ ಹಾಗೆ ಬಂತದು, ಹಾಗೆ ಬಂದ್ರೆ ಅಲ್ಲ ಒಂದು ಪ್ರಾಣಿಗಳನ್ನ ಅದೇ ಅಂತ ಹೇಳ್ಬೋದು.
0: ಸಾಮಾನ್ಯವಾಗಿ ಎಲ್ಲಿ ಬಿಡಿಸ್ತೀರಿ ರಂಗೋಲಿಯನ್ನ?
1: ನಮ್ಮ ಮನೆಯ ಹಾಲ್ ಅಲ್ಲಿ, ದೇವರ ಕಂಡಿ ಎದುರೆ.
0: ಅದು ಅಂದ್ರೆ ಮತ್ತೆ ಅದನ್ನು ಸ್ವಚ್ಛ ಮಾಡುವಂತದ್ದು ಇದೆಲ್ಲ?
1: ಒಂದು ರಂಗೋಲಿಗೆ ಕೆಲವೊಮ್ಮೆ ಐದಾರು ದಿವಸ ಎಲ್ಲ ಬೇಕಾಗ್ತದೆ. ಐದಾರು ದಿವಸ ಬೇಕು, ಆದ್ರೆ ಒಂದೇ ದಿವಸ ಇಡ್ತೇನೆ, ನೆಕ್ಸ್ಟ್ ತೆಗ್ದೇ ಬಿಡ್ತೇನೆ. ತೆಗೆಯುವಾಗ ಅದು ನಾನು ಹಿಡ್ಸುಡಿ ಎಲ್ಲ ಹಾಗೆ ಎಲ್ಲ ಇದು ಗುಡಿಸಿ ತೆಗೆಯುವುದಿಲ್ಲ, ಕೈಯಿಂದಲೇ ಎಲ್ಲ ಒಟ್ಟು ಮಾಡಿ ತೆಗೆಯುದು. ಯಾಕಂದ್ರೆ ನಂಗೆ ಅದು ದೇವರಂತಲೇ ಆಗ್ತದೆ, ಅದು ನಿಜ ದೇವರಾಗೆ ಫೀಲ್ ಆಗ್ತದೆ. ಅದಕ್ಕೆ ಹಿಡ್ಸುಡಿ ಎಲ್ಲ ಮುಟ್ಸುದಿಲ್ಲ, ಅದು ಎಷ್ಟು 10 ಫೀಟ್ ಇರಲಿ ಎಷ್ಟೇ ಫೀಟ್ ಇರಲಿ ಕೈಯಿಂದ ತೆಗಿತೇನೆ ನಾನು.
0: ಈಗ ನೀವು ಈ ರಂಗೋಲಿಯನ್ನ ಬಿಡಿಸುವಂತಹ ಆರಂಭ ಆದ ನಂತರ ಹಲವಾರು ಚಿತ್ರಗಳನ್ನ ನೀವು ಬಿಡಿಸಿದ್ದೀರಿ. ಅದರಲ್ಲಿ ನೀವು SP ಬಾಲಸುಬ್ರಹ್ಮಣ್ಯಂ ಅವರದ್ದು ಬಿಡಿಸಿರುವಂತದ್ದು, ಬಹಳ ಪಬ್ಲಿಸಿಟಿ ಕೂಡ ನಿಮಗೆ ಅದಕ್ಕೆ ಸಿಕ್ಕಿತ್ತು, ಅದರ ಬಗ್ಗೆ ಹೇಳಿ ಮೇಡಮ್.
1: ಇತ್ತೀಚೆಗೆ ಬಿಡಿಸಿದ್ದಲ್ಲ, ಅವರು ತೀರಿ ಹೋದ ಸಂದರ್ಭದಲ್ಲಿ ಒಂದು, ಆಗ ಅದೇ ನಾನು ಇನ್ನು ಕಲಿತು 2.5 ವರ್ಷ ಆದದ್ದು ಅಷ್ಟೇ ಕಾಣ್ತದೆ, ಆಗ ಬಿಡಿಸಿದದು. ಅದೊಂದು ನಂಗೆ ಅಷ್ಟು ಸರಿ ಬರಲಿಲ್ಲ ಅದು, ಅದು ನೋಡುವವರಿಗೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ನನ್ಗೆ ಅದು ಈಗ ಕಾಣ್ತದೆ ಅಷ್ಟು ಸರಿ ಬರಲಿಲ್ಲ ಅಂತ ಹೇಳಿ, ಇನ್ನು ಇಂಪ್ರೂವ್ ಮಾಡ್ಬೋದಿತ್ತು.
0: ಮತ್ತೆ ಶ್ರೀನಿವಾಸಂದು ಬಿಡಿಸಿದ್ದೀರಿ,
1: ತಿರುಪತಿ ಬಾಲಾಜಿ. ಅದು ನನ್ನ ಫ್ರೆಂಡ್ ಒಬ್ಳು ವಿದ್ಯಾ ಶೆಣೈ ಅಂತೇಳಿ, ಅವಳು ನನ್ಗೆ ಆರ್ಡರ್ ಕೊಟ್ಟದ್ದು ಅದು ಮಾಡ್ಲಿಕ್ಕೆ. ಒಂದು 6 ತಿಂಗಳಿಂದ ಹೇಳ್ತಾ ಇದ್ಲು ನಂಗೆ ರಂಗೋಲಿ ಮಾಡಿ ಕೊಡು ಅಂದ್ರೆ, ನಾನು ಮಾಡಿ ಕೊಟ್ಟು ಅದರ ಫೋಟೋ ಫ್ರೇಮ್ ಹಾಕಿ ಅವ್ರಿಗೆ ಕೊಡುದು, ಯಾರು ಕೇಳ್ತಾರೆ ಅವರಿಗೆ. ಹಾಗೆ ಅವಳು 6 ತಿಂಗಳ, ಅದು ನಂಗೆ ಪ್ರೇರಣೆ ಬಂದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ, ನಂಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವಳು ಹೇಳಿ ಒಂದು ಫೆಬ್ರವರಿ ಹಾಗೆ ಅವಾಗ ಹೇಳಿ, ನವೆಂಬರ್ ಅಲ್ಲಿ ಬಂತು ನಂಗೆ ದೀಪಾವಳಿ ದಿವಸ ಬಾಲಾಜಿ ಮಾಡುವ ಪ್ರೇರಣೆ. ಅದು ಮಾಡ್ಲಿಕ್ಕೆ ಹೋದ್ರೆ ಅದ್ರಲ್ಲಿ ತುಂಬಾ ಕೆಲಸ ಇರ್ತದಲ್ಲ, ನಮ್ಗೆ ಆ ಶಕ್ತಿಯೂ ಸಿಗ್ಬೇಕು, ಎಷ್ಟು ಗಂಟೆ ಬೇಕಿದ್ರು ಹಾಕ್ಬಹುದು ಅದ್ರಲ್ಲಿ ಆ ಶಕ್ತಿ ಇದೆಲ್ಲ. ಮಾಡಿದೆ ಮಾಡಿದೆ ಮಾಡಿದೆ, ಒಂದು 8 ದಿವಸ ಆಯ್ತು, 9 ದಿವಸ ಆಯ್ತು, ಇನ್ನೂ ಮುಗಿಲಿಲ್ಲ ಇದು. ಕಡೆಗೆ ಲಾಸ್ಟ್ ಅದು ಇಲ್ಲರೆ ಡಲ್ ಆಗ್ತಾ ಬರ್ತದೆ, ನಾನು ಆದಷ್ಟು ಬೇಗ ಮುಗಿಸ್ಲೇಬೇಕದು. ಆಮೇಲೆ 9ನೇ ದಿವಸ ಆಯ್ತು ನನ್ಗೆ, ಅದು ನಾನು ರಾತ್ರಿ ನಿದ್ದೆ ಬಿಟ್ಟೆ ಮಾಡ್ತೇನೆ ಅಂತ ಹೇಳಿ ಮುಗಿಸ್ಲೇಬೇಕು ಅಂತ ಹೇಳಿ ಕೂತೆ ರಾತ್ರಿ. ನಾನೊಂದು 1:25 ಗಂಟೆ ನೋಡಿದ್ದೆ, ಆಮೇಲೆ ಮಾಡ್ತಾ ಹೋದೆ. ಆಮೇಲೆ ಬೆಳಿಗ್ಗೆ ನಂಗೆ ಹಕ್ಕಿ ಕೂಗುವಾಗಲೇ ಗೊತ್ತಾಗ ಹೋಗಿ ಆಯ್ತು ಅಂತ ಅಂದ್ರೆ, ನಂಗೆ ಅದು ಗೊತ್ತೇ ಆಗುದಿಲ್ಲ, ನಾನು ಅಲ್ಲಿ ಕೂತು ಮಾಡುದು ನನ್ಗೆ ಅದು ಗೊತ್ತೇ ಆಗುದಿಲ್ಲ. ಏನೋ ನನ್ನಿಂದ ಒಂದು ಶಕ್ತಿ ಮಾಡಿಸ್ತಾ ಹೋಗ್ತದೆ, ಇಲ್ಲದ್ರೆ ನಾನು ಅದಕ್ಕೆ ಒಂದು 100 ಗಂಟೆ ಹಾಕಿದ್ದೇನೆ, ನನ್ಗೆ ಇಲ್ಲದದ್ದು 1/2 ಗಂಟೆಯಲ್ಲಿ ಮಾಡಿ ಮುಗಿಸಿದ ಹಾಗೆ ಆಯ್ತು.
0: ಓಹೋ,
1: ಇಲ್ಲದ್ರೆ ನಾವು ಹಾಗೆ ಬಗ್ಗಿ ಕೂತು ನಮ್ಗೆ ಬೆನ್ನೋ ಆಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದಲ್ಲ. ಅದೇ ಏನೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ತಾ ಉಂಟು.
0: ಈಗ ಅದು ಚಿತ್ರಗಳ ಆಯ್ಕೆ ಹೇಗೆ ಮಾಡ್ತೀರಿ ನೀವು?
1: ಏನ್ ಮನಸ್ಸಿಗೆ ಬರ್ತದೆ ಅದನ್ನ ಮಾಡುದು ನಾನು. ಅಂದ್ರೆ ಈಗ ನಾನು ರಾತ್ರಿ ಪಾತ್ರೆ ತೊಳಿತಾ ಇರ್ತೇನೆ ಅಂತ ಎಣಿಸಿ, 10:30 11 ಗಂಟೆ, ಆಗ ನನ್ನ ಸಂಕಲ್ಪ ಇರ್ತದೆ ಯಾವುದೋ ಒಂದು ದೇವರದ್ದು, ಆಗ ಬರುದು, ಹಾ ಈಗ ಮಾಡು ಅಂತ ಹೇಳುವ ಹಾಗೆ ಒಂದು ಫೀಲ್ ಆಗ್ತದೆ. ಆಗ ನಾನು ಹೋಗಿ ಮಾಡ್ಬೇಕು, ಆಗ ಅದು ಮುಖ ಆದ್ರೂ ಮಾಡಿ ಬರ್ಬೇಕು, ಆಗ ಅದು ಆ ದೇವರ ಇದು ಬರ್ತದೆ, ಅದ್ರಲ್ಲಿ ಕಳೆ ಬರ್ತದೆ. ಆಗ ಇಲ್ಲರೆ ನಾನೇ ನನ್ನ ಖುಷಿ ಪ್ರಕಾರ ಮಾಡಿದ್ರೆ ಅದು ಹಾಗೆ ಬರುದಿಲ್ಲ ಅಷ್ಟೊಂದು. ಅದು ನಾನು ನೋಡಿದ್ದೆ ಒಮ್ಮೆ, ಅದು ಹಾಗೆ ಪ್ರೇರಣೆ ಬಂದ್ರೆ ಆಗಿ ಕೊಂಡು ಹೋಗ್ತದೆ.
0: ನೀವು ಅತಿ ಹೆಚ್ಚಾಗಿ ಮಾಡುವಂತದ್ದು ದೈವ ದೇವರುಗಳನ್ನು ಮಾತ್ರವಾ, ಅಥವಾ ಈಗ ಬೇರೆ ಚಿತ್ರಗಳನ್ನು ಕೂಡ ಏನು ರಂಗೋಲಿ ಬಿಡಿಸ್ತಾ ಇದ್ದೀರಾ ಹೇಗೆ?
1: ನಾನು ಎಲ್ಲಾ ಟೈಪ್ ಇದು ಮಾಡುವ ಅಂತೇಳಿ, ಈಗ ಚಿಟ್ಟೆ ಇದು ವಿಮೆನ್ಸ್ ಡೇಗೆ ಒಬ್ರು ಮ್ಯಾಂಗ್ಳೂರ್ ಸಿಟಿ ವೈಬ್ಸ್ ಅವರು ಹೇಳಿದ್ರು, ನೀವು ರಾಣಿ ಹಬ್ಬಕ್ಕನದ್ದು ಮಾಡಿ, ನಾನು ನಿಮ್ಮ ಮನೆಗೆ ಇಂಟರ್ವ್ಯೂಗೆ ಬರ್ತೇನೆ, ಮಹಿಳಾ ದಿನಾಚರಣೆಗೆ ಅದು ಸ್ಪೆಷಲ್ ಆಗ್ತದಲ್ವಾ ಅಂತೇಳಿ ಅವರು 2 ದಿವಸ ಕೊಟ್ಟದ್ದು. ಆ 2 ದಿವಸದಲ್ಲಿ 6 ಫೀಟ್ ಉದ್ದ, 6 ಫೀಟ್

0: ಆಗಲದ್ದು, ಅದ್ ಹೇಗೆ ಮಾಡಿ ಮುಗಿಸಿದೆ ಅಂತಲೇ ನಂಗೆ ಗೊತ್ತಿಲ್ಲ. ಅದರಲ್ಲಿ ಕುದುರೆ, ಅದರ ಕುದುರೆಗೆ ಚಿನ್ನ, ರಾಣಿದು ಕುದುರೆ ಅಲ್ಲ,
1: ರಾಣಿ ಹಬ್ಬಕ್ಕಂದು, ಹೌದು,
0: ಕುದುರೆಗೆ ಚಿನ್ನ, ಕುದುರೆಗಳು, ರಾಣಿ, ರಾಣಿಯ ಕೈಯಲ್ಲಿ ಗುರಾಣಿ ಕತ್ತಿ ಎಲ್ಲವೂ ಇತ್ತು. ಧೂಳು ಬಂದ ಹಾಗೆ, ಯುದ್ಧಕ್ಕೆ ಹೊರಟ ಹಾಗೆ ಅವಳು ಎಲ್ಲ. ಅದು ಹೇಗ ಮಾಡಿ ಮುಗಿಸಿದೆ ಎರಡು ದಿವಸದಲ್ಲಿ. ಆಮೇಲೆ ಅವ್ರ ಇಂಟರ್ವ್ಯೂಗೆ ಬಂದ್ರು, ಅದು ಬಂದ್ಲಾಕೆ ವ್ಯೂಸ್ ಎಲ್ಲ ಹೋಗಿತ್ತು ಅದಕ್ಕೆ.
1: ಈಗ ನೀವು ಬಿಡಿಸುವಾಗ, ಈಗ ಅದು ಹೇಳಿದ್ರೆ ಕೆಲವೊಂದ್ಸಲ ಎರಡು ದಿವಸ, ಕೆಲವು 10 ದಿವಸ ಕೂಡ ಹೋಗಿದ್ದು ಇದೆ ಅಂತ, ಅದು ಬಣ್ಣ ಯಾಕೆ ಬದಲಾಗ್ತಾ ಹೋಗ್ತದೆ ಬಿಡಿಸ್ತಾ ಹೋಗುವಾಗ?
0: ಯಾಕಂದ್ರೆ ನಾವು ಹಾಕಿ ಯಾವುದೇ ರಂಗೋಲಿ ಅದು ಫೇಡ್ ಆಗ್ತಾ ಹೋಗ್ತದೆ ಕಲರ್. ಈಗ ಮಳೆ ಎಲ್ಲ ಅಂತ ಬಂದ್ರೆ ಅದು ಬೇರೆ ಟೈಪ್ ಆಗ್ತದೆ, ಇದ್ದ ಕಲರ್ ನ್ಯಾಚುರಲ್ ಲುಕ್ ಇರುದಿಲ್ಲ. ಈಗ ಬಾಲಾಜಿ ಹಾಗೆ ನಾನು 8ನೇ ದಿವಸ ಆಗೋದು ಡಲ್ ಆಗ್ತಾ ಬಂತು. ಆಮೇಲೆ ಪುನಃ ಆ 9 ಫೀಟ್ಗೆ, 9 ಫೀಟ್ ಉದ್ದ, 5 ಫೀಟ್ ಆಗ್ಲಿಕ್ಕೆ ನಾನು ಪುನಃ ಎಲ್ಲ ಹೂವನ್ನು ಪುನಃ ಎಲ್ಲ ರೀ ಕಲರ್ ಹಾಕಿದೆ ಪುನಃ ಅದರ ಮೇಲೆ. ಆಗ ಅದು ಪುನಃ ನ್ಯಾಚುರಲ್ ಇದಕ್ಕೆ ಬಂತು ಕಲರ್, ಡಲ್ ಆದದ್ದು ಸರಿ ಆಯ್ತು. ಆಗ ಅಂದ್ರೆ 9 ಫೀಟ್ಗೆ ಹಾಕ್ಲಿಕ್ಕೆ ನಂಗೆ ಪುನಃ ಅದಕ್ಕೊಂದು 2 ಗಂಟೆ ಆದ್ರೂ ಬೇಕು ಪುನಃ ಮಾಡ್ಲಿಕ್ಕೆ. ಯಾಕಂದ್ರೆ ಅದು 9 ಫೀಟ್ ಎಲ್ಲ ಮೇಲಿಂದ ಕೆಳಗೆವರೆಗೆ ಅದು

0: ಕಲರ್ ಹಾಕಿದೆ ಪುನಃ ಅದರ ಮೇಲೆ. ಆಗ ಅದು ಪುನಃ ನ್ಯಾಚುರಲ್ ಇದಕ್ಕೆ ಬಂತು, ಕಲರ್ ಡಲ್ ಆದದ್ದು ಸರಿ ಆಯ್ತು. ಆಗ ಅಂದ್ರೆ 9 ಫೀಟ್ಗೆ ಹಾಕ್ಲಿಕ್ಕೆ ನಂಗೆ ಪುನಃ ಅದಕ್ಕೊಂದು 2 ಗಂಟೆ ಆದ್ರೂ ಬೇಕು ಪುನಃ ಮಾಡ್ಲಿಕ್ಕೆ. ಯಾಕಂದ್ರೆ ಅದು 9 ಫೀಟ್ ಎಲ್ಲ ಮೇಲಿಂದ ಕೆಳಗೆವರೆಗೆ ಅದು ಒಂದೊಂದು ಹೂವಿನ ಹಾರ 6.5 ಇಂಚ್ ಇತ್ತು ಅಗಲ. ಅಂದ್ರೆ ಅದು ಅಷ್ಟು ದೊಡ್ಡ ಬಾಲಾಜಿಗೆ ಗ್ರ್ಯಾಂಡ್ ಲುಕ್ ಬರ್ಬೇಕಾದ್ರೆ ಅಷ್ಟು ಹೂವಿನ ಅಗಲ ಇರ್ಲೇಬೇಕು 6 ಇಂಚ್.
1: ಈಗ ಚಿನ್ನದ ಬಣ್ಣವನ್ನೆಲ್ಲ ಹೇಗೆ ಆಯ್ಕೆ ಮಾಡ್ತೀರಿ?
0: ಚಿನ್ನದ ಬಣ್ಣ ಅಂತ ಹೇಳಿದ್ರೆ ಹಳದಿ ಮತ್ತೆ ಕೇಸರಿ ಮಿಕ್ಸ್ ಮಾಡುದು. ಅದು ಅದರಲ್ಲಿ ಹಾಕುವಾಗ ಗೋಲ್ಡ್ ಆಗಿ ಬರ್ತದೆ, ಹೇಗೆ ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ಅದು ದೇವಿದ್ದೆ ದಯೆ. ಒಮ್ಮೆ ಕಾಪು ಮಾರಿಯಮ್ಮನದ್ದು ಮಾಡಿದೆ, ಅದು ಗೋಲ್ಡ್ ಮುಖದಾಗಿ. ಅದು ಹಾಗೆ ಅದು ನಮ್ಮ ಮನೆಯವರಿಗೆ ಸಹ ಎಲ್ಲ ಆಶ್ಚರ್ಯ, ಅದು ಕಾಪು ಮಾರಿಯಮ್ಮದ ಅದು ಹೇಗೆ ಬಂತು ಅಂತ ಹೇಳಿ ಆಶ್ಚರ್ಯ ಆಯ್ತು. ಮತ್ತೆ ನನ್ನ ಅಮ್ಮನ ಕಸಿನ್ಸ್ ಎಲ್ಲ ಮನೆಗೆ ಬಂದಿದ್ರು, ಅದು ಹಾಗೆ ಉಂಟಾ ಇಲ್ವಾ ಅಂತ ಹೇಳಿ ನೋಡ್ಲಿಕ್ಕೆ. ಅವರಿಗೂ ಅದು ಹೌದು ನಿಜ ಗೋಲ್ಡ್ ಹಾಗೆ ಬಂದಿದೆ ಅಂತ ಹೇಳಿ ಹೇಳಿದ್ರು ಅವರೆಲ್ಲ. ಮತ್ತೆ ನನ್ನ ಮಗ ಆಗ ಬ್ಯಾಂಗ್ಳೂರಿಂದ ಬರ್ಲಿಕ್ಕಿತ್ತು, ಅವನು ಹೇಳಿದ ಅಮ್ಮ ಈ ರಂಗೋಲಿ ತೆಗಿಬೇಡ, ನಾನು ಬಂದು ನೋಡ್ಬೇಕು ಅದು ಮುಖ ಅಂತ ಹೇಳಿ. ಅವನ್ ಬರ್ಲಿಕ್ಕೆ ಮತ್ತೊಂದು 5 ದಿವಸ ಇತ್ತು, ಆದ್ರೂ ಅವನ್ ಬರುವ ತನಕ ಅದ್ರ ಫೇಡ್ ಆಗ್ಲಿಲ್ಲ, ಏನು ಇಲ್ಲ, ಹೇಗೆ ಹಾಕಿದೇನು ಹಾಗೇ ಇತ್ತದು.
1: ಅದೇ ಫ್ಯಾನಿನ ಗಾಳಿ ಎಲ್ಲ ಹಾಕಿ ಇರುವಂತಹ ಸಂದರ್ಭದಲ್ಲಿ ತುಂಬಾ ಜಾಗ್ರತೆ ಇರಬೇಕು. ಹಾಗೆ
0: ನಾನ್ ರಂಗೋಲಿ ಮಾಡುವಾಗ ಎಲ್ಲಿಂದಲೂ ಗಾಳಿ ಬರ್ಲೇಬಾರ್ದು, ನಾನು ಎಷ್ಟು ಬೆವರಿ ಚಂಡಿ ಆದ್ರೂ ಗಾಳಿ ಬರಬಾರ್ದು. ಆಮೇಲೆ ಮಾಡಿ ಎದ್ಮೇಲೆ ಹಾಕ್ಬಹುದು ಫ್ಯಾನ್, ಹಾಗೇನಾಗುದಿಲ್ಲ. ಮಾಡ್ತಾ ಇರುವಾಗ ಗಾಳಿ ಬರಬಾರ್ದು ಅಷ್ಟೇ.
1: ಸಾರಿ ರಂಗೋಲಿ ತುಂಬಾ ಒಂದು ವಿಭಿನ್ನ ಅಂತ ಅನ್ನಿಸ್ತು, ಸಾರಿಯ ಹಾಗೆ ಕಾಣ್ತಾ ಇತ್ತು.
0: ನವರಾತ್ರಿ ದಿವಸ ಬೆಳಿಗ್ಗೆ ನಾನು ಹೆಚ್ಚಾಗಿ ಮಾಡುದು ರಾತ್ರಿಯೇ ರಂಗೋಲಿ. ಆ ದಿವಸ ಬೆಳಿಗ್ಗೆ ನಂಗೆ ಬೇಗ ದೇವಿದು ಕೆಂಪು ಕಲರ್ ಸೀರೆ ಇತ್ತು ಆ ದಿವಸ ನವರಾತ್ರಿಯಲ್ಲಿ. ನಾನು ಆಗ ಬಂತು ಪಾತ್ರೆ ತೊಳಿತಾ ಇಂತ ತಿಂಡಿ ಮಾಡ್ತಾ ಇದ್ದೆ, ಈಗ ಮಾಡು ಅಂತ ಹೇಳುವ ಹಾಗೆ ಬಂತು. ಓಡಿ ಹೋಗಿ ಒಂದು 1/2 ಗಂಟೆಯಲ್ಲಿ ಮಾಡಿ ಮುಗಿಸಿದ ರಂಗೋಲಿ. ಅದು ಸಾರಿಯಾಗಿ ಆಯ್ತು ನೋಡುವಾಗ.
1: ಹೌದು,
0: ನ್ಯಾಚುರಲ್ ಸಾರಿ, ತುಂಬಾ ಜನ ಅದನ್ನ ಸಾರಿ ಅಂತಲೇ ಎಣಿಸಿದಾರಂತೆ.
1: ಈಗ ಸಾಮಾನ್ಯವಾಗಿ ಕೆಲವೊಂದು 1/2 ಗಂಟೆಯಲ್ಲಿ ಆಗ್ತದೆ ಅಂತ, ಅದು ಹೇಗೆ?
0: ಈ ಬಟರ್ಫ್ಲೈ ಎಲ್ಲ ಸುಲಭ, ಅದು 1/2 ಗಂಟೆಯಲ್ಲಿ ಮಾಡಿ ಮುಗಿಸಬಹುದು. ಅದು ಬಟರ್ಫ್ಲೈ ಅಂದ್ರೆ 3D ಅದ್ರ ನೆರಳು ಬರೋದು ಹೇಗಂದ್ರೆ ವೈಟ್ ಮತ್ತೆ ಬ್ಲಾಕ್ ಮಿಕ್ಸ್ ಮಾಡ್ಬೇಕು. ವೈಟ್ ತುಂಬಾ ಬ್ಲಾಕ್ ಸ್ವಲ್ಪ ಹಾಕಿದೆ, ಅದು ಶೇಡ್ ಹಾಗೆ ಬರ್ತದೆ, ಅದು ಬಟರ್ಫ್ಲೈ ಶೇಡ್ ಹಾಗೆ.
1: ಈಗ ಹೊಸದಾಗಿ ಕಲಿಯುವವರಿಗೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಿ?
0: ಅವರಿಗೆ ತುಂಬಾ ಪೇಷನ್ಸ್ ಫಸ್ಟ್ ಬೇಕಿದೆ, ತುಂಬಾ ಪೇಷನ್ಸ್ ಬೇಕು. ಯಾರೋ ಒಬ್ರು ನನ್ಗೆ ಮೆಸೇಜ್ ಮಾಡಿದ್ರು, ನನ್ಗೆ ನಾಳೆ ಕಾಲೇಜಲ್ಲಿ ರಂಗೋಲಿ ಕಾಂಪಿಟೇಷನ್ ಉಂಟು, ನಂಗೆ ಒಂದು ರಂಗೋಲಿ ಹೇಳಿಕೊಡಿ, ನಂಗೆ ಫಸ್ಟ್ ಪ್ರೈಸ್ ಬರಬೇಕು ಅಂತ. ನಾನು ಹೇಳಿದೆ ಪ್ರೈಸ್ ಬರಬೇಕು ಅಂತ ಹೇಳಿ ನಾನು ಇವತ್ತೇ ಹೇಳಿಕೊಡುದು, ನೀವು ಅಲ್ಲಿ ಮಾಡುದು ಅದು ಆಗುದಿಲ್ಲ, ಇದಕ್ಕೆ ತುಂಬಾ ಸಾಧನೆ ಮಾಡ್ಬೇಕು, ಇದಕ್ಕೆ ತುಂಬಾ ಅಂದ್ರೆ ತಪಸ್ಸಿನಾಗೆ ಮಾಡ್ಬೇಕು. ಈಗ 6 ವರ್ಷದಲ್ಲಿ ನಂದು ನಾನು ಎಷ್ಟು ತಪಸ್ಸು ಮಾಡಿದ ಹಾಗೆ ಮಾಡಿದ್ದೇನೆ. ಆ ದೇವಿ ಒಲ್ದು ನಿಜವಾಗಿ ಒಲ್ದು, ನಮ್ಮ ಮನೆಗೆ 100+ ದೇವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಈಗ ಒಂದು ರಂಗೋಲಿ ಅದ್ಕೊಳ್ಳಿ, ಇನ್ನೊಬ್ರು ನನ್ನ ರಂಗೋಲಿ ಮಾಡು ಅಂತ ಪ್ರೇರಣೆ ಕೊಟ್ಟ ಹಾಗೆ ನನ್ಗೆ ಹಾಗೆ ಫೀಲ್ ಆಗ್ತದೆ. ಈಗ ಶಾರದೆಗೆ ಜೆಲ್ಲಿ ಹಾಕ್ಲಿಕ್ಕಿತ್ತಲ್ಲ ಶಾರದೆ ರಂಗೋಲಿಗೆ, ಆ ಜೆಲ್ಲಿ ಹಾಕುವಾಗ ಆಗ್ಲಿ, ಅದಕ್ಕೆ ಚಿನ್ನದ ಸರ ಕರಿಮಣಿ ಎಲ್ಲ ಮಾಡುವಾಗ ದೇವಿಗೆ ನಾನೇ ಮಾಡ್ತಾ ಇದ್ದೇನೆ ಅಲಂಕಾರ ಅಂತ ಆ ಫೀಲ್ ಬರುವಾಗ ಉಂಟು ನೋಡಿ, ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ.
1: ಈಗ ಬಣ್ಣದ ಆಯ್ಕೆ ಯಾವ ರೀತಿ ಇರ್ತದೆ? ಅದು ಮಿಕ್ಸ್ ಮಾಡ್ಬೇಕಲ್ಲ ಒಂದು ಕರೆಗಿಂತ ಇನ್ನೊಂದು ಕಲರ್.
0: ಒಂದ್ ದಿವಸ ಅದೇ ನಾನು ರಂಗೋಲಿ ಶುರು ಮಾಡಿ ಒಂದು 2 ವರ್ಷ ಆಗಿರ್ಬಹುದು, ಮಂಗಳಾದೇವಿ ರಂಗೋಲಿ ಮಾಡ್ಲಿಕ್ಕೆ ಅಂತ ಕೂತೆ. ಅದು ಸಿಲ್ವರ್ ಫೇಸ್ ಇತ್ತು, ನಾನು ಫಸ್ಟ್ ಟೈಮ್ ಅದು ಬೆಳ್ಳಿಯ ಮುಖ ಮಾಡುದು. ಎಂತ ಮಾಡಿದ್ರು ಬೆಳ್ಳಿ ಬರ್ಬಹುದು ಅಂತ ಹೇಳಿ ಹಿಡ್ಕೊಂಡು ಕೂತಿದ್ದೇನೆ. ಆಮೇಲೆ ಮಾಡ್ತಾ ಹೋದೆ, ಅದು ಹಾಗೆ ಬಂತದು ಬೆಳ್ಳಿಯ ಮುಖದಾಗೆ ಬಂತು. ಅದು ಫಸ್ಟ್ ಬೆಳ್ಳಿ ಮುಖ ಮಾಡಿದ್ ನಾನು, ಅದೇ ಬೆಳ್ಳಿ ಮುಖ ಎಲ್ಲರೂ ಹೇಳಿದ್ರು. ಮತ್ತೆ ದೇವಿ ಬೆಳ್ಳಿದ ಹಾಗೆ ಬಂದಿದೆ, ಒಳ್ಳೇದು ಬಂದಿದೆ ಅಂತ ಹೇಳಿ. ಅಲ್ಲಿ ಮಂಗಳದೇವಿಯಲ್ಲಿ ಈಗಲೂ ಅದನ್ನು ಈ ಹಾಕಿದ್ದಾರೆ, ಅಲ್ಲಿಗೆ ಕೊಟ್ಟಿದ್ದೆ, ದೇವರ ಎದುರು ಪೂಜೆ ಮಾಡಿ ಗೋಡೆಯಲ್ಲಿ ಹಾಕಿದವರು.
1: ಈಗ ತುಂಬಾ ಸೂಕ್ಷ್ಮ ಡಿಸೈನ್ ಗಳನ್ನ ಅದನ್ನ ಹೇಗೆ ಬಿಡಿಸ್ತೀರಿ?
0: ಸೂಕ್ಷ್ಮ ಡಿಸೈನ್ ಅಂದ್ರೆ ಕಣ್ಣು ಮೇನ್, ನಾನು ಕಣ್ಣಿಂದ ಬಿಡಿಸೋದು. ಆ ಕಣ್ಣು ಬಿಡಿಸ್ತಾ ಇರುವಾಗ ಯಾರಾದ್ರೂ ಬಂದ ನನ್ನ ಹತ್ರ ಮಾಡಬಾರ್ದು, ನಾನದು ಎಷ್ಟು ಅಲ್ಲಾಡದೆ ಮಾಡ್ತೇನೆ ಅಂತ ಹೇಳಿದ್ರೆ, ಒಂಚೂರಲ್ಲಿ ಮಾತಾಡಿದ್ರೆ ಅದು ಬಿಳಿ ಡಾಟ್ ಹಾಕ್ಲಿಕ್ಕೆ ಇರ್ತದಲ್ಲ, ನಂಗೆ ನಿಜ ಡಾಟ್ ಹಾಕ್ಲಿಕ್ಕೆ ಬರುದಿಲ್ಲ, ಅದು ಉದ್ದವೇ ಆಗುದು ಯಾವಾಗಲೂ, ರೌಂಡ್ ಬರುದೇ ಇಲ್ಲ. ಆದ್ರೆ ಅದೇ ಕಣ್ಣಿನೊಳಗೆ ಡಾಟ್ ಹಾಕುವಾಗ ಅದು ರೌಂಡ್ ಬರ್ತದೆ, ಅದು ಹೇಗೆ ಬರ್ತದೆ ಅಂತ ನಂಗೆ ಗೊತ್ತಿಲ್ಲ.
1: ಸೂಕ್ಷ್ಮ ಕೆಲಸಗಳನ್ನ
0: ಎಲ್ಲ ಅದು ಆಗಿಕೊಂಡು ಹೋಗ್ತದೆ, ಅದು ಹೇಗೆ.
1: ಈಗ ಅಂತಹ ನೀವು ಮಾಡಿದ ರಂಗೋಲಿಯನ್ನ ಅದನ್ನ ಏನ್ ಮಾಡ್ತೀರಿ? ಮತ್ತೆ ಫೋಟೋ ತೆಗೆದು ಅದರ ಮುಂದಿನ ಬೆಳವಣಿಗೆ ಏನು?
0: ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇನೆ, ಅದನ್ನ ನೋಡಿ ಕೆಲವರೆಲ್ಲ ಆರ್ಡರ್ ಕೊಡ್ತಾರೆ. ಈಗ ಸಾಲಿಗ್ರಾಮದಲ್ಲಿ ಒಂದು ಕೊಟ್ಟಿದ್ದೆ, ಸಾಲಿಗ್ರಾಮ ಗುರು ನರಸಿಂಹ ನಮ್ಮ ಕುಲದೇವರು, ಅಲ್ಲಿ ಒಂದು ಫೋಟೋ ಕೊಟ್ಟಿದ್ದೆ, ಅವರು ಆಫೀಸ್ ರೂಮ್ ಅಲ್ಲಿ ಹಾಕಿದ್ರು. ಅದನ್ನ ನೋಡಿ ಮತ್ತೆ ಇಬ್ರು ನಮ್ಗೆ ಸಹ ಬೇಕು ಅಂತ ಹೇಳಿದ್ರು, ಹಾಗೆ ಅವರಿಗೆ ಅದರ ಫೋಟೋ ತೆಗೆದು ಫ್ರೇಮ್ ಹಾಕಿ ಕೊಡ್ತೇನೆ ನಾನು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರಿಂದ ಒಬ್ಬರಿಗೆ, ಈಗ ನಮ್ಮ ತಾಯಿ ಮಗಳದ್ದು ಮಾಡಿ, ಹೈಕೋರ್ಟ್ ಇದ್ದು ಮಾಡಿ, ಅದು ಯಾರಿಗ ಲಾಯರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಏನವರಿಗೆ, ಆಮೇಲೆ ನಮ್ಮ ಅಮ್ಮಂದು ಮಾಡಿ ಅವರ ಬರ್ಡೇಗೆ ಗಿಫ್ಟ್ ಕೊಡ್ಲಿಕ್ಕೆ ಅಂತ ಅವ್ರದೆಲ್ಲ ಮಾಡಿ ಕೊಡ್ತೇನೆ ನಾನು, ಮಾಡಿ ಫೋಟೋ ತೆಗೆದು ಫ್ರೇಮ್ ಹಾಕಿ ಕೊಡುದು.
1: ಈಗ ಸಾಮಾನ್ಯವಾಗಿ ನೀವು ಈ ಹೊರಗಡೆ ಎಲ್ಲ ಕಾರ್ಯಕ್ರಮ

0: ಮಗಳಲ್ಲಿ ಮಾಡೋದಿಲ್ವಾ ಇದು?
1: ಮಾಡಿದ್ದೆ. ಕೃಷ್ಣ ಪಾಲೆಮಾರ್ ಅವರದು ಒಂದು 2000 ಜನರು ಸೇರಿದ್ರು, ಅಲ್ಲಿ ಯಕ್ಷಗಾನ ಇತ್ತು ದೇವಿ ಮಹಾತ್ಮೆ ಅಂತೇಳಿ, ಅಲ್ಲಿ ನಾನು ಮಾಡಿದ್ದೆ. ನನ್ನನ್ನು ಕರೆಸಿ ಮಾಡಿಸಿದ್ದು. ಅಲ್ಲೆಲ್ಲ ಫಾರಿನರ್ಸ್ ಎಲ್ಲ ಬಂದು ಬಂದು ಬಂದು ಅದ್ರ ಹತ್ರ ಫೋಟೋ ತೆಗೆದು, ತುಂಬಾ ಜನ ಫಾರಿನರ್ಸ್ ಬಂದಿದ್ರು ಅದೇ ಶ್ರೀದೇವಿ ಮಹಾತ್ಮೆಗೆ ಯಕ್ಷಗಾನ ನೋಡ್ಲಿಕ್ಕೆ. ಅವರಿಗೆಲ್ಲ ತುಂಬಾ ಆಶ್ಚರ್ಯ. ನಾವು ಫೋಟೋ ಅಲ್ಲಿ ಚಪ್ಪಲ್ ತೆಗೆದು ಆ ರಂಗೋಲಿ ಹತ್ರ ಬರ್ತಿದ್ರು ಆ ಫಾರಿನರ್ಸ್ ಎಲ್ಲ. ಆಮೇಲೆ ಅಲ್ಲಿ ಫೋಟೋ ತೆಗೆದು ನನ್ನೊಟ್ಟಿಗೆ ಸೆಲ್ಫಿ ತೆಗೆದು ಆಮೇಲೆ ಖುಷಿಯಿಂದ ನೋಡಿ ಎಲ್ಲ ಹೋಗ್ತಿದ್ರು. ಆಮೇಲೆ ಕಾಂತಾರ ರಂಗೋಲಿ ಮಾಡಿದ್ದೆ, ಅದು ರಿಷಬ್ ಶೆಟ್ಟು ನೋಡಿ ಅದನ್ನು ಬಂದು 4 ನಮಸ್ಕಾರ ಹಾಕಿ ಅವರು ಸಹ ತುಂಬಾ ಖುಷಿ ಪಟ್ಟಿದ್ರು. ಮತ್ತೆ ಆ ಕಾಂತಾರ ರಂಗೋಲಿ ಮಾಡಿದ್ ನಾನು ನಮ್ಮ ಕ್ಲಾಸ್ಮೇಟ್ ಸತೀಶ್ ಚಂದ್ರ ಅಂತೇಳಿ, ಅವರು ತರಂಗ ಆರ್ಟಿಸ್ಟ್. ಎಲ್ಲ ಕಡೆ ನಿಮ್ಗೆ ಪೋಸ್ಟರ್ ಸಿಗೋದು ಹಾಫ್ ಅಲ್ಲ ಕಾರದ್ದು. ಅವರು ಚೇರ್ ಅಲ್ಲಿ ಕೂತು ಅವರ ಫೋಟೋ ತೆಗೆದು ಆ ಕಾಂತಾರ ರಂಗೋಲಿಯನ್ನು ಫುಲ್ ಮಾಡಿದ್ದಾರೆ ಅವರು. ಅದರ ಗಗ್ಗರ್ ಎಲ್ಲ ಅವ್ರದೇ ಐಡಿಯಾ. ಅವರು ತುಂಬಾ ಫೇಮಸ್ ಆರ್ಟಿಸ್ಟ್ ಅವರು. ಅವ್ರು ಸಣ್ಣದಿಂದಲೇ ಮಾಡ್ತಾ ಇದ್ರು, ಅವರು ಕಲೀಲಿಲ್ಲ, ಗುರು ಇಲ್ಲದ ವಿದ್ಯೆ ಅವರಿಗೆ ಸಹ, ಅದು ಗಾಡ್ ಗಿಫ್ಟ್. ಅವರು ತುಂಬಾ ಚಂದ ಮಾಡ್ತಾರೆ.
0: ಈಗ ನಿಮ್ಮ ಮನೆಯಲ್ಲಿ ಇದಕ್ಕೆ ಪ್ರೋತ್ಸಾಹ ಹೇಗಿದೆ?
1: ಮನೆಯಲ್ಲಿ ಪ್ರೋತ್ಸಾಹ, ದೊಡ್ಡ ಪ್ರೋತ್ಸಾಹ ಅಂತ ಹೇಳಿದ್ರೆ ಎಲ್ಲರೂ ಅವರಷ್ಟಕ್ಕೆ ಸುಮ್ಮನೆ ಇರ್ತಾರೆ. ಅದು ನಂಗೆ ದೊಡ್ಡ ಪ್ರೋತ್ಸಾಹ. ಯಾಕಂದ್ರೆ ನಾವೀಗ 8 ft 9 ft ಎಲ್ಲ ಮಾಡುವಾಗ ಅಲ್ಲಿ ಅಷ್ಟು ಧೂಳು, ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಮನೆ ಇಡೀ ಧೂಳು ಧೂಳು ಧೂಳು. ಅದ್ರದ್ದು ನಾ ಫಿಲ್ಟರ್ ಮಾಡುವಾಗ ಉಂಟಲ್ಲ ಧೂಳು ಬರ್ತದೆ, ಆದ್ರೂ ಅವರೆಲ್ಲ ಅದನ್ನು ಸಹಿಸಿಕೊಂಡಿದ್ದಾರಲ್ಲ, ಅದೇ ನಂಗೆ ದೊಡ್ಡ ಪ್ರೋತ್ಸಾಹ. ಮಾಡಬೇಡ ಅಂತ ಹೇಳಿದ್ರೆ ನಂಗೆ ಮತ್ತೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅವರದೇ ಒಂದ್ ದಿವಸ ಸಹ ಅವ್ರು ಮಾಡ ಅಂತ ಹೇಳಿಲ್ಲ, ನನ್ನ ನನ್ನಷ್ಟಕ್ಕೆ ಮಾಡ್ಲಿಕ್ಕೆ ಬಿಡ್ತಾರೆ. ಅದೇ ದೊಡ್ಡ ಪ್ರೋತ್ಸಾಹ. ನನ್ನ ಗಂಡ ಮಂಜುನಾಥ ಆಯ್ತಾಳೆ ಅಂತೇಳಿ, ನನ್ಗೆ 2 ಗಂಡ್ಮಕ್ಳು, ದೊಡ್ಡವನು ವರುಣ್ ಅಂತ ಹೇಳಿ, ಸಣ್ಣವನು ಶರಣ್ ಅಂತ ಹೇಳಿ, ಅವರೆಲ್ಲ ಪ್ರೋತ್ಸಾಹ ಮಾಡ್ತಾರೆ.
0: ಈಗ ಸಾಮಾನ್ಯವಾಗಿ ಈ ಅಂದ್ರೆ ಹೊರಗಡೆ ನೀವು ಆರ್ಡರ್ ಗಳನ್ನ ತಗೊಳ್ಳುವಾಗ ಅಲ್ಲಿ ಹೋಗಿ ಮಾಡುವಾಗ ತುಂಬಾ ಸಮಯ ತಗೊಳ್ತದಲ್ಲ, ಅಂದ್ರೆ ಅಷ್ಟು ಸಮಯ ಕೂಡ ಅಂದ್ರೆ ಅಲ್ಲಿ ಕೂತು ಮಾಡ್ತೀರಾ ಹೇಗೆ?
1: ಅದೇ ಪಾಲೆಮರ್ ಅವರದ್ದು ಅಲ್ಲಿ ಗಾರ್ಡನ್, ಅದು ಗಾರ್ಡನ್ ಅಲ್ಲಿ ಫುಲ್ ಮರವೇ ಅಲ್ಲ. ನಾನೆನ್ಸಿದ್ದೆ ಬೆಳಿಗ್ಗೆ ಹೋಗಿ ನೋಡ್ತೇನೆ ಎಷ್ಟು ಮರ ಅಂದ್ರೆ ಅಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ದಿವಸ ತುಂಬಾ ಟೈಲ್ಸ್ ಎಲ್ಲ ಹಾಕಿ ಯಕ್ಷಗಾನಕ್ಕೆ ರೆಡಿ ಮಾಡ್ತಾ ಇದ್ರು. ಅಲ್ಲಿ ಕೆಲಸದವರೆಲ್ಲ ಹೇಳುದು, ನೀವಿದ 3 ಒಳಗೆ ಮಧ್ಯಾಹ್ನದೊಳಗೆ ಮಾಡ್ಬೇಕು, ಅಂದ್ರೆ ನಾನು ಬೆಳಿಗ್ಗೆ 6 ಶುರು ಮಾಡಿದ್ದೇನೆ, ನೀವು 3 ಒಳಗೆ ಮಾಡಿದ್ರೆ ಇಲ್ಲಿ ಎಲ್ಲ ಗಾಳಿ ಬೀಸ್ತದೆ ಇಷ್ಟು ಮರದಿಂದ, ನಿಮ್ಗೆ ಆಗುದಿಲ್ಲ ಮಾಡ್ಲಿಕ್ಕೆ ಅಂತ. ನಂದು 3 ಒಳಗೆ ಮಾಡ್ಲಿಕ್ಕೆ ಆಗುದಿಲ್ಲ ಇದಂತಲೂ ನಂಗೆ ಗೊತ್ತುಂಟು, ಇದು ಸಾಯಂಕಾಲದ ಮೇಲೆ ಹೋಗ್ತದೆ 7 ಅಂತ ಹೇಳಿ ಗೊತ್ತಿತ್ತು. ಅದಕ್ಕೆ ಅವ್ರ ಹತ್ರ ನಾನು ನೋಡುವ ದೇವರಿದ್ದಾರೆ ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದೆ. ಆಮೇಲೆ ನಾನು 6:30 ಆಗುವ ತನಕ ಒಂಚೂರು ಗಾಳಿ ಬರ್ಲಿಲ್ಲ. ನಂದು ಯಾವಾಗ ರಂಗೋಲಿ ಮುಗೀತು ಎಲ್ಲಾ ಮಳೆ ನಡ್ಲಿಕ್ಕೆ ಶುರು ಆಯ್ತು. ಅಲ್ಲಿ ಅದೇ ಹೇಳುದಲ್ಲ, ದೇವರ ಮೇಲೆ ನಾವು ಮಾಡಿದ್ರೆ ಅಷ್ಟು. ನಾನೊಂದು ವಿಡಿಯೋಸ ತೆಗೆದೇನದು, ಎಷ್ಟು ಮರ ಉಂಟಲ್ಲಿ, ಗಾಳಿ ಒಂದು ಎಲೆ ಅಲ್ಲಾಡ್ಲಿಲ್ಲ, ಏನು ನನ್ನ ರಂಗೋಲಿ ಮೇಲೆ ಕಸ ಬೀಳ್ಲಿಲ್ಲ, ಅದು ಏನು ಆಗ್ಲಿಲ್ಲ.
0: ಈಗ ನೀವು ಒಂದು ವೇಳೆ ಈ ರಂಗೋಲಿ ಬಿಡಿಸದೆ ಇರ್ತಾ ಇದ್ರೆ ಏನಾಗ್ತಾ ಇದ್ರಿ?
1: ಬಿಡಿಸದಿದ್ರೆ ನಾನು ಮನೆದು ಕೆಲಸದಲ್ಲೇ ಮಾಡುದು ರಾತ್ರಿ ಅಲ್ಲ. ನಂದು ಅಲ್ಲಿಗೆ ICICI ಪ್ರುಡೆನ್ಶಿಯಲ್ ಅಲ್ಲಿ ಅಡ್ವೈಸರ್ ನಾನು. ಆಮೇಲೆ ನಂದೊಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೆ ನಾನು, ಟೀಶರ್ಟ್ ಪ್ರಿಂಟಿಂಗ್ ಎಲ್ಲ ಕಸ್ಟಮೈಸ್ಡ್. ಆಮೇಲೆ ನಾನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಬೇರೆ ಬೇರೆ ಅಡಿಗೆ ನನ್ಗೆ ಸಂಟ್ ಇಲ್ಲ, ಅದರದ್ದು ರಾಶಿ ರಾಶಿ ಪಾತ್ರೆ ಗುಡ್ಸುದು ಬರ್ಸುದು ಮನೆಯದೆಲ್ಲ ಇರ್ತದೆ ನಂಗೆ, ರಾತ್ರಿವರೆಗೂ ನಂಗೆ ಕೆಲಸ ಇರ್ತದೆ. ಈಗ ರಂಗೋಲಿ ಮಾಡುದು ರಾತ್ರಿ 11, ಮಧ್ಯರಾತ್ರಿ 3 ಆ ಟೈಮ್ ನಂದೇ ಅಲ್ಲ, ಯಾರು ಉಪದ್ರೆ ಕೊಡ್ಲಿಕ್ಕಿಲ್ಲ, ಆಗ ರಾತ್ರಿ ಮಾಡುದು ನಾನು, ಎಲ್ಲರೂ ನಾನು ಬಿಸಿ ಇರ್ತೇನೆ.
0: ಈಗ ಈ ಟೀ ಶರ್ಟ್ ಪ್ರಿಂಟಿಂಗ್ ಅದೆಲ್ಲ ಯಾವಾಗದಿಂದ ಆರಂಭ ಮಾಡಿದ್ರಿ?
1: ಅದು ಫಸ್ಟ್ ಗೆ ನನ್ನ ಮಗ ಮಾಡ್ತಾ ಇದ್ದ, ಅವನೀಗ ಬ್ಯಾಂಗ್ಳೂರಲ್ಲಿ MBA ಮಾಡ್ತಾ ಇದ್ದಾನೆ. ಹಾಗೆ ಅವನು ಅದ್ ನಿಲ್ಸುದು ಬೇಡ ಅಂತ ಹೇಳಿದ, ಅದಕ್ಕೆ ನಾನು ರಿಧಾನ್ ಮಾಡ್ಕೊಂಡು ಹೋಗ್ತೇನೆ ಅಂತೇಳಿ. ಅಂದ್ರೆ ನಾನು ಪ್ರಿಂಟ್ ಅಲ್ಲ ಮಾಡುದು,
0: ಹೌದು
1: ಮಾಡಿಸಿ ಕೊಡ್ತೇನೆ.
0: ಒಂದು ಕಡೆಯಲ್ಲಿ ಜಾಬ್, ಇನ್ನೊಂದು ಕಡೆಯಲ್ಲಿ ನಿಮ್ಮ ಹವ್ಯಾಸ, ಎರಡನ್ನ ಹೊಂದಿಸಿಕೊಂಡು ಹೋಗುವಂತದ್ದು ಒಂದು ಚಾಲೆಂಜಿಂಗ್ ಅಂತ ಅನ್ಸೋದಿಲ್ವಾ?
1: ನಿಜ ಚಾಲೆಂಜಿಂಗ್ ಅದು. ಜಾಬ್ ಅಂತ ನಾನು ಹೋಗ್ಬೇಕಂತಿಲ್ಲ, ಅದು ಕಾಲ್ ಮಾಡಿ ಮಾಡಬಹುದು,
0: ಆದ್ರೂ ಒಂದು ಜವಾಬ್ದಾರಿ ಅನ್ನುವಂಥದ್ದಿದೆ.
1: ಎಲ್ಲವನ್ನೂ ನೋಡ್ಕೊಂಡು ಮಾಡುದು, ಅದು ಶಕ್ತಿ ಕೊಡುದು ದೇವ್ರೆ. ಯಾಕಂದ್ರೆ ಅಷ್ಟು ನಾ ಹಗಲಿಕ್ಕೆ ಕೆಲಸ ಮಾಡಿ ರಾತ್ರಿ ನಿದ್ದೆ ಬರ್ಬೇಕು, ನೀವು ಅಷ್ಟು ಸುಸ್ತಾಗ್ಬೇಕಲ್ಲ, ನಿದ್ದೆ ಜಾಸ್ತಿ ನಂಗೆ. ಆದ್ರೆ ರಂಗೋಲಿ ಎದುರು ಕೂತ್ರೆ ಅದು ಫ್ರೆಶ್ ಆಗಿ ಆರಾಮದಲ್ಲಿ ಮಾಡ್ತೇನೆ ನಾನು. ಅದರಲ್ಲಿ ಮುಳುಗಿ ಹೋಗಿ ಯಾರು ಎಂತ ಇದು ಮಾಡಿದ್ ನಂಗೆ ಗೊತ್ತಾಗಲ್ಲ, ಅದರಲ್ಲೇ ಮುಳುಗಿ. ನನ್ನ ಮಗ ಹೇಳುದು ವರುಣ್, ನೀನು ಮತ್ತೆ ಅದು ಒಂದಾಗಿ ಬಿಡ್ತೀರಿ ಆ ರಂಗೋಲಿ ಮಾಡುವಾಗ ಅಂತ. ಅಂದ್ರೆ ಗೊತ್ತೇ ಆಗುದಿಲ್ಲ, ಈಚಿನ ಇದರಲ್ಲೇ ಇರುದಿಲ್ಲ, ನಾನು ಮುಳುಗಿ ಹೋಗಿರ್ತೇನೆ ಅದ್ರಲ್ಲಿ. ಯಾವುದೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ಕೊಂಡು ಹೋಗ್ತದೆ.
0: ಈಗ ಮಹಿಳೆಯರು ಸಾಮಾನ್ಯವಾಗಿ ಕೇವಲ ಮನೆ ಕೆಲಸ ಅದಕ್ಕೆ ಮಾತ್ರ ಸೀಮಿತ ಆಗಿ ಬಿಡ್ತಾರೆ. ಇಂತಹ ಹವ್ಯಾಸಗಳನ್ನು ಬೆಳೆಸಿಕೊಂಡು ಹೋದ್ರೆ ಮಾನಸಿಕವಾಗಿ ನಾವು ಒಂದು ಆರೋಗ್ಯಯುತವಾಗಿ ಇರ್ಲಿಕ್ಕೂ ಅದು ಸಹಾಯಕ ಆಗಿರುತ್ತದೆ. ಏನ್ ಹೇಳ್ತೀರಿ ಇದರ ಬಗ್ಗೆ?
1: ಹೌದು, ನಿಜವಾಗಿ ಯಾರಿಗಾದ್ರೂ ಒಂದು ಹವ್ಯಾಸ ಅಂತ ಇರ್ಲೇಬೇಕು. ಎಲ್ಲರೂ ಕುತ್ಕೊಂಡು ಯಾರ್ಯಾರೋ ಬಗ್ಗೆ ಗಾಸಿಪ್ ಇದು ಅದು ಅಂತ ಹೇಳ್ಕೊಂಡು ಟೆನ್ಷನ್ ತಲೆಯಲ್ಲೆಲ್ಲ 1000 ಬರ್ತದೆ ಅಲ್ಲ. ನಮ್ಗೆ ಅದೆಲ್ಲ ಆಲೋಚನೆ ಮಾಡ್ಲಿಕ್ಕೂ ಪುರುಸೋತಿರುದಿಲ್ಲ, ಮತ್ತೆ ಒಳ್ಳೆ ಖುಷಿ ಆಗ್ತದೆ. ಒಂದು ಏನಾದ್ರೂ ಒಂದು ಹಾಬಿ ಇದ್ರೆ ನಮ್ಗೆ ಅದರಲ್ಲಿ ಯಾರು ಎಂಥದೇ ಆಗ್ಲಿ, ಅದು ಹಾಡೋದಿರ್ಬೋದು, ರಂಗೋಲಿ

0: ಪೇಂಟಿಂಗ್, ಏನೇ ಗಾರ್ಡನಿಂಗ್, ಏನಾದರೂ ಟೈಲರಿಂಗ್, ಯಾವುದಾದ್ರು ಒಂದು ಹವ್ಯಾಸ ಇದೆ, ಅದರಷ್ಟು ಒಳ್ಳೇದು ಯಾವುದೂ ಅಲ್ಲ. ಹವ್ಯಾಸ ಈಗ ಗೊತ್ತಿಲ್ಲ ಅಂತ ಹೇಳಿದರೆ, ಈಗ ಯೂಟ್ಯೂಬ್ ಅಲ್ಲಿ ಇರ್ತದೆ, ಮೊಬೈಲ್ ಇಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆ ಯೂಟ್ಯೂಬ್ ನೋಡಿ ಏನಾದ್ರು ಒಂದು ಸಣ್ಣದು ಕಲಿಬಹುದಲ್ಲ ಯಾರಿಗಾದ್ರೂ. ಒಟ್ಟು ಟೈಮ್ ವೇಸ್ಟ್ ಮಾಡಬಾರ್ದಷ್ಟೇ, ಏನಾದ್ರು ಒಂದು ಕಲಿಬೇಕಷ್ಟೇ.
1: ಹೊಸತನವನ್ನ ಹುಡುಕಿಕೊಂಡು ನಾವು ಹೋಗಬೇಕು.
0: ಹೌದು, ಹೋಗ್ಬೇಕು. ಈಗ ನನ್ಗೆ ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ, ಹಠ ಹಿಡ್ದು ಯಾಕೆ ಆಗಿಲ್ಲ, ಬಾಯಿ ವಾರೆ ಆಗಿದೆ ಹೇಳಿದ್ರು. ಬಾಯಿಯಲ್ಲೇ 6-7 ಗಂಟೆ ಒಮ್ಮೊಮ್ಮೆ ಕಳೆದಿದ್ದೇನೆ ಆ ಬಾಯಿ ಮಾಡುದ್ರಲ್ಲಿ. ಅಂದ್ರೆ ಈಗ ಒಂದು ಯಾವ್ದೋ ಮಾಡುವಾಗ ಆ ಲಿಪ್ಸಿನ ಕಲರ್ ಸ್ವಲ್ಪ ಚೇಂಜ್ ಆದ್ರೆ ಅವರಿಗೆ ಅದು ಸೂಟ್ ಆಗುದಿಲ್ಲ. ಜೆಂಟ್ಸ್ ಇದೆಲ್ಲ ಅವರಲ್ಲಿ ರೆಡ್ ಲಿಪ್ಸ್ ಹಾಕಿರೋದು ಒಂಚೂರು ಸೂಟ್ ಆಗುದಿಲ್ಲ. ಆ ನ್ಯಾಚುರಲ್ ಲಿಪ್ಸ್ ಇದೇ ಕಲರ್ ಬರಬೇಕು. ಆಗ ಅದು ಪ್ರಯತ್ನ ಮಾಡಿ ಮಾಡಿ ಮಾಡಿ ಮಾಡಿ ನ್ಯಾಚುರಲ್ ಲಿಪ್ಸ್ ಎಲ್ಲವೂ ಸರಿ ಆಗ್ಲಿಕ್ಕೆ ಶುರು ಆಯ್ತು. ಅದು ಮತ್ತೆ
1: ಈಗ ದೇವರದ್ದು ಮಾಡುವಾಗ ಅದೊಂದು ಅಂದ್ರೆ ಅದಕ್ಕೆ ಸೂಕ್ತವಾದ ಬಣ್ಣದ ಆಯ್ಕೆ ಇದೆಲ್ಲ ಗೊತ್ತಾಗ್ತದೆ ನಿಮಗೆ ಹೇಗೆ?
0: ಬಣ್ಣದ ಆಯ್ಕೆ ಅದೇ ಹೇಳಿದ, ಅದು ಆಗಿಕೊಂಡು ಹೋಗ್ತದೆ ಅದರಷ್ಟಕ್ಕೆ. ಅದು ಅದೇ ಈಗ ಮಾಡಿ ಮಾಡಿ ಮಾಡಿ ಅದು ಗೊತ್ತಾಗ್ತದೆ. ಹಾಗೆ ನಂಗೆ ಸ್ವಲ್ಪ ಡೌಟ್ ಎಲ್ಲ ಇದ್ರೆ ನಮ್ಮ ಅವರು ಸತೀಶ್ ಚಂದ್ರ ಅಂತ ಹೇಳಿದೆ ಅಲ್ಲ, ಅವ್ರ ಹತ್ರ ಸ್ವಲ್ಪ ನಾನೀಗ ಪೋರ್ಟ್ರೇಟ್ ಎಲ್ಲ ಮಾಡುವಾಗ ಸ್ವಲ್ಪ ಲೈನ್ಸ್ ಎಲ್ಲ ಇರ್ತದೆ, ರಿಂಗ್ಸ್ ಎಲ್ಲ ಇರ್ತದೆ, ಅದಕ್ಕೆ ಯಾವ ಕಲರ್ ಹಾಕು ಅವ್ರ ಹತ್ರ ಅವ್ರ ಗೈಡೆನ್ಸ್ ಕೊಟ್ಟಿದ್ದಾರೆ.
1: ಈಗ ನಿಮ್ಮ ಮನೆಯಲ್ಲಿ ಹಬ್ಬ ಹರಿದಿನ ಎಲ್ಲ ಬಂದಾಗ ಮನೆಯನ್ನ ಯಾವ ರೀತಿ ಅಲಂಕಾರ ಮಾಡ್ತೀರಿ?
0: ನಮ್ಮ ಮನೆಯಲ್ಲಿ ನನ್ನ ಅಡಿಗೆ ಮನೆಯಲ್ಲಿ ಫಸ್ಟ್ ಪೇಂಟಿಂಗ್ ಮಾಡಿದ್ ನಾನು. ಇಡೀ ಗೋಡೆಯಲ್ಲಿ ದಿನ ಪಾತ್ರೆ ತೊಳಿ, ಈ ಗೋಡೆ ನೋಡಿ ನೋಡಿ ನೋಡಿ ನನಗೆ ಬೇಜಾರಾಗ್ತದೆ. ದಿನ ಅದೇ ತೊಳೆಯುದು ಅಂತ ಹೇಳಿ ಒಳ್ಳೆ ಒಂದು ಸನ್ರೈಸ್ ಇದ್ದು, ಅಲ್ಲಿ ಎರಡು ಜಿಂಕೆ, ಒಂದು ಈ ಸಮುದ್ರದ ಹತ್ರ ನಿಂತ ಹಾಗೆ, ಒಂದ್ ಸೈಡ್ ಅಲ್ಲಿ ನೈಟ್ ವ್ಯೂ, ಅಲ್ಲಿ ಒಂದು ಚಂದ್ರ, ಅಲ್ಲಿ ಸ್ಟಾರ್ಸ್ ಆಕಾಶದಲ್ಲಿ ಇದ್ದಾಗೆ, ಬ್ಲೂ ಆಕಾಶ, ಹಾಗೆಲ್ಲ ಮಾಡಿದ್ದೇನೆ. ಮತ್ತೊಂದು ಕಡೆ ಜೋಗ್ ಫಾಲ್ಸ್ ಮಾಡಿದ್ದೇನೆ. ಹಾಗೆ ಮೂರು ಗೋಡೆಯಲ್ಲಿ ಮೂರು ಉಂಟು. ಪಾತ್ರೆ ತೊಳಿತಿರುವಾಗ ಅದನ್ನೇ ನೋಡುದು. ನಾನು ಬೀಚಲ್ಲೇ ಇದ್ದಾಗೆ ಆಗ್ತದೆ, ಇಲ್ಲ ಜೋಗ್ ಫಾಲ್ಸ್ ಅಲ್ಲಿ ಇದ್ದಾಗೆ ಆಗ್ತದೆ ಈಚೆ ನೋಡಿದ್ರೆ. ಅಲ್ಲ, ಬಾತ್ರೂಮ್ ಡೋರ್ ಅಲ್ಲಿ ಒಂದು ಲೇಡಿದು ಪೇಂಟಿಂಗ್ ಮಾಡಿದೆ, ಒಂದು ದೊಡ್ಡದು, ಒಂದು 5 ಫೀಟ್ ಇದ್ದು. ನಮ್ಮ ಮನೆಯವ್ರು ಬೈದ್ರು ಅದಕ್ಕೆ, ಇದೆಂತ ಲೇಡೀಸ್ ಟಾಯ್ಲೆಟ್ ಅಂತ ಹೇಳಿ ಬೈದ್ರು. ಆದ್ರೆ ಅದು ಬೋಳ್ ಇರೋದಕ್ಕಿಂತ ಒಂದು ಚಂದ ಕಾಣ್ತದೆ. ಲುಕ್ ಬಂದವರೆಲ್ಲ ಚಂದಾಗಿದೆ ಪೇಂಟಿಂಗ್. ಅದು ನನ್ನ ಫಸ್ಟ್ ಪೇಂಟಿಂಗ್, ರಾತ್ರಿಯಿಂದ ಬೆಳಿಗ್ಗೆವರೆಗೆ ಕೂತು ಮಾಡಿದ್ದು.
1: ಅದು ಬಿಟ್ಟು ನೀವು ಆಯಿಲ್ ಪೇಂಟಿಂಗ್ ಅದೆಲ್ಲ ಮಾಡ್ತೀರಾ?
0: ಇಲ್ಲ, ನಾನ್ ಎಂತದು ಮಾಡುದಿಲ್ಲ, ಅದೇ ಫಸ್ಟ್ ಪೇಂಟಿಂಗ್. ನಂಗೆ ಪೇಂಟಿಂಗ್ ಇಷ್ಟ, ನಂಗೆ ರಂಗೋಲಿಯೇ ಖುಷಿ, ರಂಗೋಲಿಯೇ ನಂಗೆ ಇಷ್ಟ ಮಾಡ್ಲಿಕ್ಕೆ.
1: ಸುಮಾರು ಒಂದು 50-60 ಗಂಟೆ ವಿನಿಯೋಗಿಸಿ ತಯಾರಿಸಿದಂತಹ ರಂಗೋಲಿಯನ್ನ ಮತ್ತೆ ಅಷ್ಟು ಚಂದಾಗಿರುವಂತಹ ರಂಗೋಲಿಯನ್ನ ತೆಗೆಯುವಾಗ ಬೇಜಾರನ್ಸೋದಿಲ್ವಾ ನಿಮಗೆ?
0: ಇದು ಸಾಧಾರಣವಾಗಿ ಎಲ್ಲಾ ಇಂಟರ್ವ್ಯೂ ಅಲ್ಲಿ ಈ ಪ್ರಶ್ನೆ ಕೇಳ್ತಾರೆ. ತೆಗೆಯುವಾಗ ಬೇಜಾರಾಗುದಿಲ್ಲ, ಆ ಜಾಗದಲ್ಲಿ ಇನ್ನೊಬ್ರು ಬರ್ಲಿಕ್ಕೆ ರೆಡಿ ಆಗ್ತಾರಲ್ಲ, ಆಗ ನಾನು ಇದನ್ನು ತೆಗೆಯೋದು, ಆ ದೇವರಿಗೆ ಜಾಗ ಮಾಡಿ ಕೊಡುದು ನಾನು.
1: ಒಳ್ಳೇದು ಮೇಡಮ್. ಇಷ್ಟು ಹೊತ್ತು ರಂಗೋಲಿ ಕಲೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಮತ್ತೆ ನೀವು ಅದರ ಜೊತೆ ಒಂದಾಗಿರುವಂತಹ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ನಿಮಗೆ.
0: ನಿಮಗೂ ಧನ್ಯವಾದಗಳು, ಹಾಗೂ ಎಲ್ಲ ಕೇಳುಗರಿಗೆ ಧನ್ಯವಾದಗಳು.
2: ಇದುವರೆಗೆ ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ.
3: ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಧಾರವಾಡ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಏನು ರಂಗ ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
3: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಳಾಪುರ ಧಾರವಾಡ

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.

0: ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
1: ಸಿಗ್ಲಿ ತಡಿಯ ನನ್ನ ಮಗ, ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
2: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
1: ಏನ್ ಹಂಗಂದ್ರೆ
3: ಸುಮ್ನಿರಿ, ಸಾಕಿನ.
2: ಅಲ್ಲ, ನೀ ಕಿಡಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಲ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತ.
3: ಸಿಟ್ಟು ಬರಾಕಿಲ್ಲ ಮತ್ತ ಅವ್ರಿಗೆ
2: ಮುದಕ್ ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
3: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
1: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ. ತಲೆಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೆ ಇಲ್ಲ ಅಂತ ನಮಗ.
2: ಅಪ್ಪ ತಪ್ಪು ನಿಂದ, ಹೌದಿಲ್ಲ ಒಪ್ಕೋ.
0: ನೀವೇನಂತೀರಿ ಡ್ರೈವರ್?
4: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
0: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
1: ರೈಟ್ರಾ.

ಇನ್ನು ಮುಂದೆ 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿಪಥ, 1:10 ಕನ್ನಡದಲ್ಲಿ ವಾರ್ತೆ ಕೇಳುತ್ತೀರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ. ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾ ರಮ್ಯಾ ಬೀಡು ಬೈಲು ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮ್ಯಾ ಬೀಡುಬೈ. ಇವರು ಪ್ಲಾಸ್ಟಿಕ್ ಸರ್ಜರಿ ಮತ್ತೆ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ತಜ್ಞರು. ಹೌದು ಮೇಡಮ್, ನಮಸ್ಕಾರ.
2: ನಮಸ್ಕಾರ.
1: ಈಗ ನಾವು ಪ್ಲಾಸ್ಟಿಕ್ ಸರ್ಜರಿ ಅಂತ ಕ್ಷಣ ನಮ್ಮ ಕೇಳುಗರಿಗೆ ಗೊತ್ತಾಗ್ಬಿಡುತ್ತೆ, ಓ ಏನೋ ಬಣ್ಣವನ್ನೇ ಬದಲಿ ಮಾಡೋದಾಗಲಿ, ಇದ್ದದ್ದಿಂಗ್ ಇದ್ದಂಗೆ ಮಾಡೋದಾಗಲಿ, ಅಥವಾ ಸೊಟ್ಟ ಪೊಟ್ಟ ಇದ್ರೆ ಅದನ್ನು ಸರಿಪಡಿಸೋದಾಗಲಿ, ಇವನ್ನೆಲ್ಲವನ್ನೂ ಕೂಡ ಸರಿಪಡಿಸ್ಬಿಡ್ತಾರೆ ಅಂಥೇಳಿ ಒಂಥರ ಕಾಮನ್ ಆಗಿ ಪ್ಲಾಸ್ಟಿಕ್ ಸರ್ಜರಿ ಆ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅಂತಲೂ ಹೇಳ್ಬೋದು, ಗೊತ್ತಿದ್ರೆ ಅರೆಬರೆ ಗೊತ್ತಿರ್ತದೆ. ಮೇಡಮ್, ಈ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು ಅಂಥೇಳಿ, ನಂತರ ನಾವು ಅಪಘಾತ ಸಂದರ್ಭದಲ್ಲಿ ಆದಂತಹ ಸಮಸ್ಯೆಗಳಿರ್ತವೆ ಅದನ್ನು ಸರಿಪಡಿಸೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ಪ್ಲಾಸ್ಟಿಕ್ ಸರ್ಜರಿ ಅದು ಏನು ಮೇಡಮ್?
2: ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತ ವರ್ಡ್ ಬಂದಿರೋದು ಪ್ಲಾಸ್ಟಿಕ್ಸ್, ಅದೊಂದು ಗ್ರೀಕ್ ಪದ, ಪ್ಲಾಸ್ಟಿಕೋಸ್ ಇಂದ ಬಂದಿರೋದು. ಅದರ ಅರ್ಥ ಇಂಗ್ಲಿಷ್ ಅಲ್ಲಿ ಹೇಳಬೇಕಾದ್ರೆ ಟು ಮೋಲ್ಡ್ ಅಥವಾ ಶೇಪ್, ಅಂದ್ರೆ ಏನೇ ಆ ಕಡೆ ಈ ಕಡೆ ಇದ್ರೆ ಅದನ್ನ ಸರಿಪಡಿಸೋದು ಪ್ಲಾಸ್ಟಿಕ್ ಸರ್ಜರಿ ಅವರ ಕೆಲಸ. ಈಗ ನಮ್ದರಲ್ಲಿ ಎಲ್ಲರೂ ಬರೀ ಸೌಂದರ್ಯವರ್ಧಕ ಚಿಕಿತ್ಸೆ ಅದರ ಬಗ್ಗೆ ಯೋಚನೆ ಮಾಡ್ತಾರೆ, ಆದ್ರೆ ಅದು ಮಾತ್ರ ಅಲ್ಲ, ಅಪಘಾತಕ್ಕೊಳಗಾಗಿ ಅಲ್ಲಿ ಆಗಿರೋ ಚರ್ಮ ಮತ್ತೆ ಇದು ಮಾಂಸದ ಕೊರತೆ ಇದ್ದಲ್ಲಿ ಅಥವಾ ಕ್ಯಾನ್ಸರಿಗೆ ಒಳಗಾಗಿ, ಈಗ ಸ್ತನ ಕ್ಯಾನ್ಸರ್ ಆಗಲಿ ಬಾಯಿಯ ಕ್ಯಾನ್ಸರ್ ಆಗಲಿ, ಅಲ್ಲಿ ಚರ್ಮ ಮಾಂಸ ಕೊರತೆ ಇದ್ದಲ್ಲಿ, ಅಥವಾ ಈಗ ಹುಟ್ಟಿನಿಂದಲೇ ಕೆಲವೊಬ್ಬರಿಗೆ ಡಿಫಾರ್ಮಿಟೀಸ್ ಇರುತ್ತೆ, ಅದಕ್ಕೆ ಕರೆಕ್ಷನ್ ಮಾಡೋದು. ಸೊ ಇದೆಲ್ಲ ಕವರೇಜ್, ಕರೆಕ್ಷನ್, ರೀಕನ್ಸ್ಟ್ರಕ್ಷನ್,

0: ಈಗ ಕಟ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ಮನೆಯಲ್ಲಿ, ಬೆರಳು ಕಟ್ಟಾಗುತ್ತೆ, ಅದನ್ನ ವಾಪಸ್ ಜೋಡಿಸೋದು, ರೀಇಂಪ್ಲಾಂಟೇಷನ್, ಇದೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಬರೋದು. ಸೊ ಈ ಸೌಂದರ್ಯವರ್ಧಕ ಚಿಕಿತ್ಸೆ ಅನ್ನೋದು ಅದರಲ್ಲಿ ಒಂದು ಸಣ್ಣ ಭಾಗ.
1: ಅದೇ ಅದೇ, ಅಂದ್ರೆ ಕಪ್ಪಿದವರನ್ನು ಬೆಳ್ಳಗ್ ಮಾಡೋದು ಅಥವಾ ಮುಖವನ್ನು ಚಂದ, ಆಮೇಲೆ ಮೂಗು ಸರಿ ಇದೆಯಲ್ಲ ಅಂದ್ರೆ ಮೂಗು ಸರಿ ಮಾಡೋದು ಅಂತೆಲ್ಲ ಅನೇಕ ಕೆಲವು ಸಿನಿಮಾ ನಟಿಯರು ಮಾಡಿಸ್ಕೊಂಡಿರ್ತಾರೆ ಅಂತೆಲ್ಲ ಎಲ್ಲ ಕೇಳಿದ್ವಿ ನಾವು. ನೀವು ಬಹಳ ಚೆನ್ನಾಗಿ ನಿಜವಾಗ್ಲು ಹೇಳಿದ್ರಿ. ಈಗ ಬೆರಳು ಕಟ್ ಮಾಡಿದ್ರೆ ಬೆರಳನ್ನ ಮತ್ತೆ ವಾಪಸ್ ಜೋಡಿಸೋದಾಗ್ಲಿ, ಅಥವಾ ಕೈಯೇ ಕಟ್ಟಾದ್ರೆ ಕೂಡ ಕೈನೂ ಜೋಡಿಸುವ ಸಂದರ್ಭದಲ್ಲಿ ಅದನ್ನ ಸರ್ಜರಿ ಮಾಡೋರು ಮಾಡಿದ್ರು ರೀಕನ್ಸ್ಟ್ರಕ್ಟಿವ್ ಸ್ಪೆಷಲಿಸ್ಟ್ ತಾವು ಇರೋದ್ರಿಂದ ಅದು ಮತ್ತೆ ಅದನ್ನ ವಾಪಸ್ ಜೋಡಿಸುವ ಕೆಲಸವನ್ನು ಕೂಡ ಮಾಡ್ತೀರಿ ಅಲ್ವಾ? ಅದು ಹೇಗಿದೆ ಅಂದ್ರೆ ಕೈ ತರಾನೆ ಕಾಣಿಸ್ಬೇಕು, ಬೆರಳ ತರಾನೇ ಕಾಣಿಸ್ಬೇಕು, ಎಲ್ಲವೂ ಕೂಡ ಆ ಚರ್ಮದಲ್ಲಿ ಏನು ವ್ಯತ್ಯಾಸ ಆಗಬಾರ್ದು, ಅಷ್ಟು ಒಳ್ಳೆ ರೀತಿಯಲ್ಲಿ ಕಾಣೋ ಹಾಗೆ ಮಾಡ್ತೀರಿ. ಹಾಗೆ ಕಾಣಿಸುತ್ತಾ ಮೇಡಮ್ ಈಗ ಏನೇ ಒಂದು ಜೋಡಿಸಿದ್ರೆ?
0: ರೂಪ ಮಾತ್ರ ಅಲ್ಲ, ಒಂದು ಕೈಗೆ ಏನ್ ಇಂಪಾರ್ಟೆಂಟ್, ಅದಕ್ಕೆ ಫಂಕ್ಷನ್ ಇಂಪಾರ್ಟೆಂಟ್, ಫಂಕ್ಷನಾಲಿಟಿ ಮತ್ತೆ ಎಸ್ಥೆಟಿಕ್ಸ್, ಕೈ ಕೆಲಸ ಮಾಡುವಾಗ ಆಗ್ಬೇಕು ಕಡೆಗೆ. ಸೊ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ನಾವು ಕೆಲಸ ಮಾಡೋದು
1: ಕರೆಕ್ಟ್. ಈಗ ಈ ತಾವ್ ಹೇಳಿದ್ರಲ್ಲ ಈಗ ಅದು ಕೆಲಸ ಮಾಡ್ಬೇಕು ಅಂತ ಹೇಳಿ, ಎಷ್ಟೋ ಸಲ ಕಾಲ್ ಕಟ್ಟಾದಾಗ ಕಾಲ್ ಜೋಡಿಸಿರ್ತಾರೆ, ಅದಕ್ಕೆ ಕಾಲೇ ಕಟ್ಟಾಗಿರ್ತದೆ, ಹಾಗಾದ್ರೆ ಏನು ಮಾಡಕ್ ಬರಲ್ಲ, ಅದಕ್ಕೆ ಆ ಕಾಲ್ ರೀತಿ ಕಾಣೋ ಹಾಗೆ ಕಾಲನ್ನ ಜೋಡಿಸಿರ್ತಾರೆ.
0: ಅದು ಪ್ರಾಸ್ಥೆಟಿಕ್ಸ್ ಅಂತ ಹೇಳ್ತೇವೆ. ಯಾವಾಗ ಕಾಲನ್ನ ವಾಪಸ್ ಜೋಡಿಸ್ಲಿಕ್ಕೆ ಆಗಲ್ವೋ ಅವಾಗ ಅದ್ ಮಾಡ. ಈಗ ಕಾಲ್ ಜೋಡಿಸೋದು, ಇಡೀ ಕಾಲನ್ನು ಜೋಡಿಸಿದೇವೆ, ಅದನ್ನು ಮಾಡ್ತೇವೆ. ಸೊ ರೀಇಂಪ್ಲಾಂಟ್ ಅಂತ ಯಾವ್ದಕ್ಕೆ ಟರ್ಮ್ ಇದೆ ಅದನ್ನು ಮಾಡ್ತೇವೆ.
1: ಡಾಕ್ಟರ್ ರಮ್ಯ ಅವರೇ, ತಾವು ಹೇಳ್ತಾ ಇದ್ರಿ ಕಾಲನ್ನು ಕೂಡ ಜೋಡಿಸ್ತೀವಿ, ಬೆರಳನ್ನು ಕೂಡ ಜೋಡಿಸ್ತೀವಿ ಅಂತಂದ್ರೆ, ಇದು ಬಹುಶಃ ನಮ್ಮ ಈ ಅಪಘಾತಗಳಿಂದ ಆದ ಸಂದರ್ಭದಲ್ಲಿ ಅದನ್ನ ಹೇಗೆ ವಾಪಸ್ ಜೋಡಿಸ್ಬೇಕು ಅನ್ನೋ ವಿಷಯಕ್ಕೆ ನಾವು ಬಂದಿದೀವಿ. ಇವಾಗ ಹೇಗೆ ಅದನ್ನ ಜೋಡಿಸ್ಬೇಕಾದ್ರೆ ಏನೇನು ಬೇಕಾಗತ್ತೆ?
0: ಈಗ ಅಪಘಾತ ಒಳಗಾದಾಗ ನಿಮ್ಮ ಸುತ್ತಮುತ್ತ ಇರೋರು ಯಾರಿಗಾದ್ರೂ ಹೀಗಾದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು ಅವಾಗ? ಈಗ ನೀವು ಕೇಳಿರ್ಬೋದು ಆ ತುಂಡಾದ ಭಾಗವನ್ನು ಐಸ್ ಜೊತೆ ತಗೊಂಡ್ ಬರ್ಬೇಕು ಅಂತ.
1: ಐಸ್ ಜೊತೆಗೆ
0: ಬಟ್ ಅದರಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಐಸ್ ಜೊತೆಗೆ ಡೈರೆಕ್ಟ್ ಸಂಪರ್ಕವಾಗಬಾರದು. ಸೊ ಆ ತುಂಡಾದ ಭಾಗವು ಇನ್ನೊಂದು ಪ್ಲಾಸ್ಟಿಕ್ ಅಲ್ಲಿ ಇಟ್ಟು ಇನ್ನೊಂದು ಐಸ್ ಬ್ಯಾಗ್ ಒಳಗೆ ಇಡ್ಬೇಕು. ಸೊ ಐಸ್ ಮತ್ತೆ ತುಂಡಾದ ಭಾಗ ಯಾವತ್ತು ಜೊತೆಗೆ ಸಂಪರ್ಕ ಆಗಬಾರದು. ಸೊ ಅದರಿಂದ ಏನಾಗುತ್ತೆ, ಅಲ್ಲಿರೋ ರಕ್ತನಾಳಗಳು ಚಿಕ್ಕದಿರುತ್ತೆ, ಇದು ಕೂದಲಿಂದನೂ ಸಣ್ಣದಿರುವ ರಕ್ತನಾಳಗಳು. ಸೊ ಅದೆಲ್ಲ ಕುಗ್ಗಿ ಹೋಗುತ್ತೆ. ಸೊ ಅದಕ್ಕೆ ಅದನ್ನ ಯಾವತ್ತು ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇಡಬಾರ್ದು, ಇನ್ನೊಂದು ಪ್ಲಾಸ್ಟಿಕ್ ಅಲ್ಲಿ ಇಟ್ಟು ತಗೊಂಡ್ ಬರ್ಬೇಕು.
1: ನೋಡಿ ಹೇಗಿದೆ, ಅರ್ಧಮರ್ಧ ತಿಳ್ಕೊಂಡಿರಬಾರ್ದು. ಅದನ್ನೆಲ್ಲ ಐಸ್ ಹಾಕಿ ಪ್ಲಾಸ್ಟಿಕ್ ಅಲ್ಲಿ ತಗೊಂಡ್ಬರ್ಬೇಕು ಅಂತಂದಾಗ ಐಸು ಅದ್ರಲ್ಲಿ ಸೇರಿಸಿ ತಗೊಂಡ್ಬಂದ್ಬಿಡ್ತಾರೆ. ಸೊ ಸರಿಯಾದ ಜ್ಞಾನ ಬೇಕಾಗತ್ತೆ, ಅದನ್ನ ಮೊದಲು ಪ್ಲಾಸ್ಟಿಕ್ ಅಲ್ಲಿ ಸುತ್ತಿ ಆಮೇಲೆ ಐಸ್ ಬ್ಯಾಗ್ ಅಲ್ಲಿ ಇಟ್ಟು ಆ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಅದರೊಳಗೆ ಇಟ್ಟು ತರಬೇಕು.
0: ಹೌದು, ಒಂದು ಒಳ್ಳೆ ಕ್ಲೀನ್ ಆದ ಬಟ್ಟೆ ಸುತ್ತಮುತ್ತ ಇದ್ರೆ ಅದರಲ್ಲಿ ಅದನ್ನ ರ್ಯಾಪ್ ಮಾಡಿ, ಅದನ್ನ ಸುತ್ತಿ ಮತ್ತೆ ಅದನ್ನ ಪ್ಲಾಸ್ಟಿಕ್ ಅಲ್ಲಿ ಇಟ್ಟು ಇನ್ನೊಂದು ಪ್ಲಾಸ್ಟಿಕ್ ತಗೊಂಡು ಅದರಲ್ಲಿ ಐಸ್ ಅಥವಾ ಕೋಲ್ಡ್ ವಾಟರ್ ಇಟ್ಟು ಇದನ್ನ ತಗೊಂಡ್ ಬರ್ಬೇಕು. ಮತ್ತೆ ಇದು ಆದಷ್ಟು ಬೇಗ ಹತ್ತಿರ ಮಲ್ಟಿ ಸ್ಪೆಷಾಲಿಟಿ ಒಳ್ಳೆ ಹಾಸ್ಪಿಟಲ್ ಗೆ ಕರ್ಕೊಂಡು ತಗೊಂಡು ಹೋದ್ರೆ ಒಳ್ಳೇದು.
1: ಎಷ್ಟು ಆದಷ್ಟು ಬೇಗ ಅಂದ್ರೆ,
0: ಈಗ ಪ್ರತಿಯೊಂದು ಭಾಗಕ್ಕೂ ಅದರದ್ದೇ ಆದ ಟೈಮ್ ಸ್ಪ್ಯಾನ್ ಇದೆ, ಲೈಫ್ ಸ್ಪ್ಯಾನ್ ಇದೆ. ಸೊ 6 ಗಂಟೆ ಒಳಗೆ ಅಂತ ಹೇಳ್ತೇವೆ. ಸೊ ಆದಷ್ಟು ಬೇಗ 6 ಗಂಟೆ ಒಳಗೆ ಆಪರೇಷನ್ ಮಾಡಿದ್ರೆ ಸಕ್ಸಸ್ ಹೆಚ್ಚು.
1: ಸೊ ದೊಡ್ಡ ದೊಡ್ಡ ಆಸ್ಪತ್ರೆ ಸುತ್ತಮುತ್ತ ಏನಾದ್ರೂ ಅಪಘಾತಗಳು ಆದ್ರೆ ಇದು ಒಂಥರ ಮನುಷ್ಯನಿಗೆ ಧೈರ್ಯ, ಅಂದ್ರೆ ಅಷ್ಟು ಮಾಡಕ್ ಸಾಧ್ಯ ಇದೆ, ಬಟ್ ಅದ್ರ ಬಗ್ಗೆ ಜ್ಞಾನ ಇರಬೇಕು, ಗೊತ್ತಿರಬೇಕು, ಹೇಗೆ ತರಬೇಕು ಅನ್ನೋದ್ರ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಈ ಸಾಕಷ್ಟು ಅಪಘಾತಗಳಾಗ್ತವೆ ನೋಡಿ, ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತಂದ್ರೆ ಈಗ ಅಪಘಾತ ಆದಾಗ ಅಪಘಾತವನ್ನ ಸರಿಪಡಿಸಬೇಕು, ಅಲ್ಲಿ ಮೊದಲು ಟ್ರೀಟ್ಮೆಂಟ್ ಕೊಡಬೇಕು, ಒಂಥರ ಎಮರ್ಜೆನ್ಸಿ ಇರುತ್ತೆ. ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ ಮೊದಲಿಗೆ ಗಮನ ಕೊಡೋದು ಏನು?
0: ಈಗ ತುರ್ತು ಚಿಕಿತ್ಸೆ ಕೆಳಗೆ ಬರೋದಾದ್ರೆ, ಈಗ ಅಪಘಾತ ಆದ ಸ್ಥಳದಲ್ಲಿ ಫಸ್ಟ್ ಆಂಬ್ಯುಲೆನ್ಸ್ ನ ಕರಿತೇವೆ. ಅದ್ರ ಜೊತೆಗೆ ಆ ತುಂಡಾದ ಭಾಗವನ್ನು ಯಾವತ್ತು ಎಳೆದು ಮಸಾಜ್ ಮಾಡಿ ಅಥವಾ ತುಂಬಾ ಒತ್ತಡ ಕೊಡೋದು ಇದೆಲ್ಲ ಮಾಡಬಾರ್ದು. ರಕ್ತಸ್ರಾವ ಇದ್ರೆ ಸ್ವಲ್ಪ ಒತ್ತಡ ಕೊಟ್ಟು ಒಂದು ಕ್ಲೀನ್ ಆದ ಬಟ್ಟೆಯಲ್ಲಿ ಸುತ್ತಿ ಯಾವ್ದಾದ್ರು ಹತ್ತಿರ ಇರೋ ಕಡ್ಡಿ ಅಂದ್ರೆ ಅಥವಾ ಉದ್ದಕ್ಕೆ ಇರೋ ಲಾಗ್ ಬೋರ್ಡ್ ಅಥವಾ ಸ್ಕೇಲ್ ಇಂಥದ್ದನ್ನ ಇಟ್ಟು ಇದನ್ನ ಸ್ಪ್ಲಿಂಟ್ ಆಗಿ ಯೂಸ್ ಮಾಡ್ಬೇಕು.
1: ನಡುವೆ ಬಾಗಬಾರ್ದು ಆ ಕಡೆ ಕಡೆ ಅಂತ.
0: ಹೌದು, ಅದು ಜಾಸ್ತಿ ಅಲ್ಗಾಡಬಾರದು. ಅಲ್ಗಾಡಿದ್ರೆ ಅಲ್ಲಿರೋ ರಕ್ತನಾಳಗಳು ಅಥವಾ ಎಲುಬು ಅದೆಲ್ಲಾನು ಡಿಸ್ಟರ್ಬ್ ಆಗ್ಬಿಡುತ್ತೆ. ಸೊ ಅದನ್ನ ಅಲ್ಲಿ ಹೇಗೆ ಎಷ್ಟಾಗುತ್ತೆ ಅಷ್ಟು ಅದನ್ನ ಸ್ಟ್ರೈಟ್ ಮಾಡಿ ಪೇಷಂಟ್ ಅನ್ನ ಆಸ್ಪತ್ರೆ ಕರ್ಕೊಂಡು ಬಂದ್ರೆ ಒಳ್ಳೇದು.
1: ಈಗ ಸಾಮಾನ್ಯ ನಾವು ಈ ತರ ಈ ಕಟ್ಟಾದ ಭಾಗವನ್ನ ತರೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅಪಘಾತಗಳು ಏನಾಗ್ತಾವಲ್ಲ, ಯಾವ ರೀತಿ ಏನು ತೊಂದರೆ ಆಗುತ್ತೆ ಅನ್ನೋದು ಹೇಳಕ್ಕಾಗಲ್ಲ, ಯಾವ ರೀತಿ ಅಪಘಾತ ಅಂತ ಗೊತ್ತೇ ಆಗಲ್ಲ. ಒಂದು ಕಾರ್ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಎಲ್ಲಿಂದನೋ ಬಿದ್ದಿರ್ಬೋದು, ಅಲ್ಲಿ ಬದ್ದಾಗ ಇನ್ನೊಂದು ಏನೋ ತಾಗಿರ್ತದೆ, ಇವೆಲ್ಲ ಅಪಘಾತಗಳು ಏನೇನು ಸಾಮಾನ್ಯ ಈಗ ನಿಮ್ಮ ಈ ಚಿಕಿತ್ಸೆ ಅಡಿಯಲ್ಲಿ ಇವನ್ನೆಲ್ಲವನ್ನು ಸರಿಪಡಿಸಬಹುದು ಅಂತ ಹೇಳ್ತೀರಿ, ಯಾವ್ಯಾವ ರೀತಿಯ ಅಪಘಾತಗಳು?
0: ಈಗ ಕೆಲವೊಮ್ಮೆ ಹೊರಗಿಂದ ಏನು ಕಾಣಿಸೋದಿಲ್ಲ, ಒಳಗೆ ಎಲುಬು ಫ್ರಾಕ್ಚರ್ ಆಗಿರುತ್ತೆ. ಇದನ್ನು ಆರ್ಥೋಪೆಡಿಕ್ಸ್ ಅವ್ರು

0: ನೋಡ್ಕೋತಾರೆ.
1: ಓಕೆ.
0: ಕೆಲವೊಮ್ಮೆ ಅಲ್ಲಿ ಚರ್ಮ ಮಾಂಸದ ಕೊರತೆ ಅವಾಗ್ಲೇ ಕಾಣುತ್ತೆ ನಮಗೆ. ಕೆಲವೊಮ್ಮೆ ಬ್ಲಡ್ ವೆಸಲ್ ಅಂದ್ರೆ ರಕ್ತನಾಳ ಕೂಡ, ರಕ್ತನಾಳ ನರ ಸುತ್ತಮುತ್ತ ಇರೋ ಅದೆಲ್ಲವೂ ಕಟ್ ಆಗಿ ಬಿಡುತ್ತೆ. ಕೆಲವೊಮ್ಮೆ ಅದು ಕ್ರಶ್ ಆಗುತ್ತೆ ಅಂದ್ರೆ ಈಗ ಯಾವ್ದಾದ್ರು ಮೆಷಿನ್ ಒಳಗೆ ಹೋಗಿದ್ರೆ ಕಾಲು
1: ತಾಗ್ಬಿಟ್ಟಾಗ ಅದು ಕಮ್ಮಿ ಆಗಿ ಒತ್ತು ಬಿಡುತ್ತೆ
0: ಅಂದ್ರೆ ಫ್ರಿಕ್ಷನ್ ಕ್ರಶ್
1: ಕ್ರಶ್
0: ಅಂತ ಒಂದು ಇಂಜುರಿ ಆಗುತ್ತೆ. ಮತ್ತೆ ಕೆಲವೊಮ್ಮೆ ಆ ಭಾಗ ಆ ಅಪಘಾತ ಆದ ಸ್ಥಳದಲ್ಲೇ ಫುಲ್ ತುಂಡಾಗ್ಬಿಡುತ್ತೆ. ಸೊ ಇದೇ ಇಂಥದ್ದು ವೆರೈಟಿ ಇದೆ.
1: ಯಾವುದೇ ರೀತಿ ಅಪಘಾತ ಆಗಬಹುದು, ಆ ಎಲ್ಲಾ ಅಪಘಾತಗಳಿಗೂ ಕೂಡ ಅದನ್ನ ಚಿಕಿತ್ಸೆ ಕೊಡುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅದನ್ನು ಸರಿಪಡಿಸಬಹುದು ಅಂತ. ಅಂದ್ರೆ ತುಂಡಾದ ಭಾಗವನ್ನು ಜೋಡಿಸೋದು ಒಂದಾಯ್ತು, ಮತ್ತು ಅಲ್ಲಿ ನೋಡಕ್ಕೆ ಏನೂ ಕೂಡ ಸರ್ಜರಿ ಆಗಿಲ್ಲ ಅನ್ನೋ ರೀತಿಲಿ ಎಷ್ಟು ಸಾಧ್ಯವೋ ಅಷ್ಟು ಸರಿಪಡಿಸೋದು ಇದೆ. ಈಗ ಯಾವ ರೀತಿಯ ಅಪಘಾತಗಳು ಅಂತಂತದನ್ನ ನಾವು ಡೆಫಿನೇಷನ್ ಕೊಟ್ಟು ಹೇಳೋಂಗಿಲ್ಲ, ಅಪಘಾತ ಹೇಗಾಗತ್ತೆ ಹೇಳಕ್ಕಾಗಲ್ಲ. ಬಟ್ ನೀವು ವೈದ್ಯರಾದವರು, ತಜ್ಞ ವೈದ್ಯರಾದವರು, ಎಷ್ಟು ಸರಿಪಡಿಸಕ್ ಸಾಧ್ಯ ಇದೆ ಅದನ್ನೆಲ್ಲ ಮಾಡ್ತೀರಿ.
0: ಈಗ ಒಂದು ಎಲುಬು ತುಂಡಾದ್ರೆ ಈಗ ಅದಕ್ಕೆ ಸುತ್ತಮುತ್ತ ಒಳ್ಳೆ ಮಾಂಸ ತುಂಡಾಗ್ಲಿ ಚರ್ಮ ತುಂಡು ಇಲ್ಲದೆ ಇದ್ರೆ ಅದಕ್ಕೆ ಪೋಷಣೆ ಬರುವುದಿಲ್ಲ, ಆ ಎಲುಬು ತುಂಡಾಗುತ್ತೆ, ಎಲುಬು ಇನ್ಫೆಕ್ಷನ್ ಆಗುತ್ತೆ ಮುಂದೆ, ಆಸ್ಟಿಯೋಮೈಲೈಟಿಸ್ ಅಂತ ಕರೀತೇವೆ. ಸೊ ಅದಕ್ಕೆ ಸುತ್ತಮುತ್ತ ಒಳ್ಳೆ ಟಿಶ್ಯೂಗಳು ಇರಬೇಕು, ಒಳ್ಳೆ ಚರ್ಮದ ತುಂಡು ಮಾಂಸ ತುಂಡು ಇರಬೇಕು.
1: ಮೇಡಮ್, ಈಗ ಈ ಅಪಘಾತ ಆದಾಗ ಆ ಮಾಂಸದ ಭಾಗ ಎಲ್ಲೋ ಒಂದ್ ಕಡೆ ಸಿಗೋದೇ ಇಲ್ಲ, ಆದ್ರೆ ಕಾಲು ಹಿಂಗೆ ಕಿತ್ಕೊಂಡು ಹೋಗಿರ್ತದೆ, ಆ ಖಂಡನೆ ಹೋಗಿರ್ತದೆ, ಅದನ್ನ ತಗೊಂಡ್ಬರ್ತಾರೆ ಅನ್ಕೋಣ.
0: ಅವಾಗ ಇಲ್ಲ, ಹಾಗೆ ಹಾಕ್ ತಗೊಂಡ್ ಬಂದಾಗ ಯಾವ್ದಾದ್ರು ಒಂದು ತುಂಡು ತಗೊಂಡ್ ಬಂದಾಗ ಅದನ್ನ ಜೋಡಿಸ್ಲಿಕ್ಕೆ.
1: ಅಲ್ಲ, ನಾನು ಹೇಳೋದು ಈಗ ಕಾಲಿನ ತುಂಡಿನ ಭಾಗ ಯಾವ್ದೋ ಒಂದು ಸಿಕ್ಕಲ್ಲ, ಅರ್ಜೆಂಟ್ ಆಗಿ ಬರಬೇಕಾಗತ್ತೆ ಕಾಲಿನ ಚರ್ಮ, ಅಲ್ಲಿನ ಸರಿಪಡಿಸಬೇಕಂದ್ರೆ ಬೇರೆ ಯಾವ್ದಾದ್ರು ಚರ್ಮವನ್ನ ಕಸಿ ಮಾಡಿ ಅದನ್ನ ಹೊಂದಾಣಿಕೆ ಮಾಡಕ್ಕಾಗತ್ತ?
0: ಹೌದು. ಸೊ ಅವಾಗ ಏನ್ ಮಾಡ್ತೇವೆ, ಬೇರೆ ಕಡೆಯಿಂದ ಅಂದ್ರೆ ಇನ್ನೊಂದು ತೊಡೆಯಿಂದ ಸರಿ ಇದ್ರೆ, ಇಲ್ಲ ಬೆನ್ನಿನಿಂದ, ಹಾಗೆ ಹಲವಾರು ಭಾಗಗಳಿದೆ, ಅಲ್ಲಿಂದ ಅಲ್ಲಿದು ರಕ್ತನಾಳ ಜೊತೆ ತೆಗೆದು ಇಲ್ಲಿ ರಕ್ತನಾಳ ಜೊತೆ ಮೈಕ್ರೋಸ್ಕೋಪ್ ಅಂಡರ್ ಸೇರಿಸ್ತೇವೆ. ಸೊ ಅವಾಗ ಇಲ್ಲಿರೋ ಕೊರತೆಯನ್ನು ಮುಚ್ಚೋದು, ಮತ್ತೆ ಅಲ್ಲಿ ಕೊರತೆ ಆಗುತ್ತೆ ಅಂತ ನೀವು ಅನ್ಕೊಳ್ತೀರಿ, ಬಟ್ ಅಲ್ಲಿಗೆ ಜಸ್ಟ್ ಸ್ಕಿನ್ ಗ್ರಾಫ್ಟಿಂಗ್ ಒಂದು ಮಾಡಿದ್ರೆ ಅದು ಮುಚ್ಚೋಗುತ್ತೆ.
1: ನೋಡಕ್ಕೆ ಅಂದ್ರೆ ಒಂದು ಏನೋ ಭಾಗ ಸೇರಿಸಬಹುದು ಅಷ್ಟೇ, ಅಂದ್ರೆ ರಕ್ತ ಚಲನೆ, ನರಗಳ ಒಂದು ಕಾರ್ಯಶೈಲಿ ಅವೆಲ್ಲವೂ ಸರಾಗವಾಗಿ ಆಗತ್ತಾ?
0: ಆಗತ್ತೆ.
1: ಇನ್ನು ಏನು ಯಾವ ಭಾಗದಿಂದ ಚರ್ಮ ತಗೊಂಡ ಜೋಡಿಸಿರ್ತೀವಿ ಅದಕ್ಕಾಗತ್ತೆ.
0: ಹೌದು.
1: ಅಕಸ್ಮಾತ್ ಆ ಚರ್ಮ ಹಿಂಗೆಲ್ಲ ಅದು ಏನು ಹಾಕಕ್ ಆಗ್ಲೇ ಇಲ್ಲ, ಅದನ್ನ ನೋಡಕ್ಕೆ ಅದು ಕುರೂಪವಾಗಿ ಕಾಣಿಸಬಾರ್ದು ಅಂದ್ರೆ ಏನ್ ಮಾಡ್ತೀರಾ? ಏನು ಸಿಗಲ್ಲಪ್ಪ ನಿಮ್ಗೆ ಅವಾಗ.
0: ಈಗ ಬೇರೆ ಕಡೆಯಿಂದ ಚರ್ಮ ಮಾಂಸದ ತುಂಡು ಅಂದ್ರೆ ಫ್ಲಾಪ್ ಅಂತ ಹೇಳ್ತೀವಿ ಅದು, ಅಥವಾ ಸುತ್ತಮುತ್ತ ಇರುವ ಫ್ಲಾಪ್, ಅದನ್ನ ಉಪಯೋಗಿಸಿ ಅದನ್ನ ಮುಚ್ಚಬಹುದು.
1: ಬೇರೆಯವರಿಂದ ತಗೋಬಹುದಾ?
0: ಬೇರೆಯವರಿಂದ ಚರ್ಮ ಮಾಂಸ ಇಂಥದ್ದು ತಗೊಳ್ಳೋದು ಹಾಕೋದು ಫ್ಲಾಪ್ ಅಂತ ಏನ್ ಹೇಳ್ತೇವೋ ಅದನ್ನ ಮಾಡ್ಲಿಕ್ಕಾಗಲ್ಲ. ಆದ್ರೆ ಈಗ ಬರ್ನ್ಸ್ ವಿಕ್ಟಿಮ್ಸಿಗೆ, ಕೆಲವೊಬ್ರು ಬರ್ನ್ಸ್ ವಿಕ್ಟಿಮ್ಸಿಗೆ ಈಗ ಸುಟ್ಟು ಗಾಯ ಹಾಕೊಂಡ್ ಬರ್ತಿರ್ತಾರೆ, ಅವರಿಗೆ ಬೇರೆಯವರಿಂದ ತಗೊಂಡ ಸ್ಕಿನ್ ಅನ್ನು ಹಾಕ್ಬಹುದು. ಅಂದ್ರೆ ಬೇರೆಯವರಿಂದ ತಗೊಂಡ ಚರ್ಮ, ಯಾವ್ದು ಚರ್ಮ ದಾನವನ್ನ ಮಾಡಿರ್ತಾರಲ್ಲ ಆ ಚರ್ಮವನ್ನು ಹಾಕ್ಬಹುದು ಅದು. ಬಟ್ ಈ ಸಾಫ್ಟ್ ಟಿಶ್ಯೂ ಡಿಫೆಕ್ಟ್ ಯಾವಾಗ ಇರುತ್ತೋ, ಇಡೀ ಚರ್ಮ ಮಾಂಸವನ್ನು ಬೇರೆ ಇಂಡಿವಿಜುವಲ್ ಇಂದ ಇಲ್ಲಿ ತನಕ ಹಾಗೆ ಮಾಡ್ಲಿಲ್ಲ, ಹಾಗೆ ಮಾಡ್ಲಿಕ್ಕೆ ಆಗಲ್ಲ.
1: ಈಗ ಯಾವಾಗ ಯಾವಾಗೋ ಅಪಘಾತಗಳಾಗ್ತವೆ, ಆ ಸಂದರ್ಭಗಳಲ್ಲಿ ತುರ್ತು ಚಿಕಿತ್ಸಾ ಘಟಕಗಳು ಇರ್ತವೆ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ. ಆ ಸಂದರ್ಭದಲ್ಲಿ ನಿಮ್ಮ ರೀತಿ ಪ್ಲಾಸ್ಟಿಕ್ ಸರ್ಜನ್ಸ್ ಕೂಡಲೇ ಸಿಗ್ಲಿಕ್ಕಿಲ್ಲ, ಅವ್ರನ್ನ ಕರೆಸಬೇಕಾಗತ್ತೆ. ಈ ರೀತಿಯಾದಂತಹ ಚಿಕಿತ್ಸೆಗೆ ಅದು ನಡೀತಾ ಇರೋ ಸಂದರ್ಭದಲ್ಲಿನೇ ನೀವು ಆ ಸಂದರ್ಭದಲ್ಲಿ ಬರ್ತೀರಿ, ಬಂದ ನಿಮ್ಮ ಪಾತ್ರ ಏನಿರ್ತದೆ ಆ ಸಂದರ್ಭದಲ್ಲಿ? ಅಲ್ಲಿ ಇನ್ನೊಂದು ಪ್ರಮುಖವಾಗಿ ಜೀವ ಉಳಿಸೋದಿರುತ್ತೆ, ಮೇನ್ ಆ ಕಡೆ ಗಮನ ಕೊಟ್ಟಿರ್ತಾರೆ. ಇದನ್ನು ಎರಡೂ ಒಟ್ಟೊಟ್ಟಿಗೆ ಚಿಕಿತ್ಸೆ ಮಾಡ್ತೀರಾ? ಯಾಕಂದ್ರೆ 6 ತಾಸಿನ ಅವಧಿನಲ್ಲಿ ಅವ್ರು ಬಂದಿರ್ತಾರೆ, ಅದರೊಳಗೆ ಲೇಟ್ ಆಗಬಾರ್ದಲ್ಲ. ಈ ಚಿಕಿತ್ಸೆ ಕೊಟ್ಟ ನಂತರ ನಿಮ್ ಚಿಕಿತ್ಸೆ ಶುರುವಾಗೋ ಅಷ್ಟೊತ್ತಿಗೆ ಲೇಟ್ ಆಗಿ ಅದು ಚರ್ಮ ಹೊಂದಾಣಿಕೆ ಆಗ ಕಷ್ಟ ಆಗ್ಬಹುದು.
0: ಮೊದಲನೇದು ಜೀವ,
1: ಜೀವ
0: ಅದು ಉಳಿತಾ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಬೇರೆದೆಲ್ಲ ಶುರು ಮಾಡ್ಬೋದು. ಅಂದ್ರೆ ಕೆಲವೊಬ್ರು ಸ್ಟೇಬಲ್ ಇರೋದಿಲ್ಲ, ಅಂದ್ರೆ ಅವ್ರದ್ದು ಸಿವಿಯರ್ ಕ್ರಿಟಿಕಲ್ ಆಗಿ ಬಂದಿರ್ತಾರೆ, ಅವರನ್ನ ಅವರಿಗೆ ಜೀವಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ.
1: ಜೀವಕ್ಕೆ ಇಂಪಾರ್ಟೆಂಟ್ ಕೊಡ್ತೀರಿ ನಿಜ,
0: ಆ
1: ಜೀವದ ವಿಷಯ ಬೇರೆ. ಈಗ ನಿಮ್ಮ ಸರ್ಜರಿ ಮಾಡೋ ಟೈಮ್ನಲ್ಲಿ ನೀವು ಉದಾಹರಣೆಗೆ ಕಾಲು ಕಟ್ ಆಗಿರ್ತದೆ, ಸೊ ಅಲ್ಲಿ ಆರ್ಥೋಪೆಡಿಕ್ಸ್ ಅವರು ಕಾಲನ್ನು ಜೋಡಿಸೋದ್ರ ಕಡೆ ಗಮನ ಕೊಡ್ತಾರೆ, ಅದು ನಡೀತಾ ಇರ್ತದೆ. ಅದೇ ಸಂದರ್ಭದಲ್ಲಿ ನಿಮ್ಮ ಒಂದು ಅಗತ್ಯತೆನೂ ಇರುತ್ತೆ.
0: ಹೌದು, ನಾವು ಅವಾಗಲೇ ಈಗ ಫಸ್ಟ್
1: ಹೋದಂಗೆ
0: ಫಸ್ಟ್ ಈ ಮೂಲೆಗಳನ್ನ ಫಿಕ್ಸ್ ಮಾಡಿ ಅದರ ನಂತರ ನಮ್ದು ಕೆಲಸ ಶುರು ಆಗುತ್ತೆ. ಅಂದ್ರೆ ಈ ಮಾಂಸ
1: ಒಟ್ಟಿಗೆ ಮಾಡಬೇಕು ಎಲ್ಲರೂ ಸೇರ್ಕೊಂಡು.
0: ಹೌದು, ಎಲ್ಲರೂ ಜೊತೆಗೆ. ಅದನ್ನ ಆರ್ಥೋಪ್ಲಾಸ್ಟಿಕ್ಸ್ ಅಪ್ರೋಚ್ ಅಂತ ಕರಿತೇವೆ. ಸೊ ಅದು ಒಟ್ಟಿಗೆ ಮಾಡೋದು, ಅವರು ನಮಗೆ ಕರೆ ಕೊಡ್ತಾರೆ, ನಾವು ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಬಂದು ನಾವು ಮಾಡ್ತೇವೆ. ಎಮರ್ಜೆನ್ಸಿಯಲ್ಲೂ ಮಾಡ್ತೇವೆ, ಪ್ಲಾಸ್ಟಿಕ್ ಸರ್ಜನ್ಸ್ ಬರೀ ಎಲೆಕ್ಟಿವ್

0: ಅಲ್ಲ, ಎಮರ್ಜೆನ್ಸಿಯೇ ಮಾಡ್ತೇವೆ.
1: ಈಗ ಮೇಡಮ್, ಈಗ ಸಣ್ಣ ಮಕ್ಕಳಿಗೆ ಏನಾದರೂ ಒಂದು ಅಪಘಾತ ಆದರೆ ಅಥವಾ ಅವ್ರಿಗೆ ಏನೇ ತೊಂದರೆ ಆದರೆ ಅದು ಸರಿಯಾಗ್ಬಿಡುತ್ತೆ, ಬರ್ಬರ್ತಾ ವಯಸ್ಸಾದಂಗಾದಂಗೆ ಅಂತ ಹೇಳ್ತಿರ್ತಾರೆ. ಯಾವ ಹಂತದಲ್ಲಿ ಆದಂತಹ ಒಂದು ಅಂಗ ಊನತೆ ಅಥವಾ ಚರ್ಮದ ಒಂದು ಅಪಘಾತ ಅಥವಾ ಚರ್ಮ ತರಚಿದ್ದಾಗಿರ್ಬೋದು, ಇವೆಲ್ಲವೂ ಸರಿಪಡಿಸ್ಬೇಕಂದ್ರೆ ಚಿಕ್ಕ ವಯಸ್ಸಿನವರಿಗೆ ಸರಿಯಾಗತ್ತೆ ಅಂದ್ಕೊಂಡಿದ್ವಿ, ನೀವು ಹೇಳಿ ಏನೇನಾಗುತ್ತೆ ಈಗ ದೊಡ್ಡವರಲ್ಲಿ ಯಾವ ಸಂದರ್ಭದಲ್ಲಿ ಅದು ಸರಿಪಡಿಸಕ್ ಆಗದೇ ಇರೋ ತರ ಸಂದರ್ಭ ಬರುತ್ತಾ ಅಂತ.
0: ಈಗ ಚಿಕ್ಕ ವಯಸ್ಸಲ್ಲಿ ಆದಾಗ ಗಾಯ ತುಂಬಾ ಆಳವಾಗಿರುತ್ತೆ, ಅಂದ್ರೆ ಚಿಲ್ಡ್ರನ್ ಆರ್ ಬ್ಯಾಡ್ ಸ್ಕಾರ್ ಫಾರ್ಮರ್ಸ್ ಅಂತ ಕರೀತೇವೆ,
1: ತುಂಬಾ ಮೃದು ಇರ್ತಾರೆ, ಅವ್ರಿಗೆ ಏನೇ ಪೆಟ್ಟು ಬಿದ್ರು ಜಾಸ್ತಿ ಬೀಳುತ್ತೆ.
0: ಹಾ, ಮತ್ತದು ಹೆಚ್ಚು ಕಾಣ್ಕೊಳ್ಳುತ್ತೆ. ಅದೇ ತುಂಬಾ ಸೂಪರ್ಫಿಷಿಯಲ್ ಆದ್ರೆ ಟೈಮ್ ಹೋದಾಗೆ ಯಾರಿಗಾದ್ರೂ ಅದು ಸ್ವಲ್ಪ ಲೈಟ್ ಆಗಿ ಹೋಗಿಡುತ್ತೆ. ಹಾಗೆ
1: ಅವರ ಚಿಕಿತ್ಸೆ ಅಂದ್ರೆ ಯಾವ ಮಕ್ಕಳಿಗೆ ಬೇಗ ಚಿಕಿತ್ಸೆ ಕೊಡೋದು ಸುಲಭ ಅನ್ಸುತ್ತೋ, ತುಂಬಾ ಗಾಯ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಚಿಕಿತ್ಸೆ ಕೊಡೋದು ತುಂಬಾ ಕಠಿಣಕಾರಿನ
0: ಮಕ್ಕಳನ್ನ? ಹೌದು, ಮಕ್ಕಳಿಗೆ ಚಿಕಿತ್ಸೆ ಕೊಡೋದು ಸ್ವಲ್ಪ ಕಠಿಣವೇ. ಅವ್ರದ್ದೆಲ್ಲವೂ ಚಿಕ್ಕ ಚಿಕ್ಕದಿರುತ್ತೆ. ಈಗ ನಮಗೆ ಇದುವೇ 1 mm ಅಂತಂದ್ರೆ ರಕ್ತನಾಳ, ಇದು ಇನ್ನೂ ಚಿಕ್ಕದು, 0.5 mm ಇರ್ಬೋದು, 0.8 mm ಇರ್ಬೋದು. ಸೊ ಅದು ಸ್ವಲ್ಪ ಚಾಲೆಂಜಿಂಗ್.
1: ಈಗ ನಿಮಗೆ ನಿಮ್ಮ ಅನುಭವಕ್ಕೆ ಬಂದಿರೋ ಹಾಗೆ ಯಾವ್ಯಾವ ಸವಾಲುಗಳು ನೀವು ನೋಡಿದ್ದೀರಿ, ಆ ರೀತಿಯಾದಂತಹ ಅನುಭವಗಳ ಬಗ್ಗೆ ಹೇಳಿ. ಅಪಘಾತ ಆದಾಗ ಅದು ಇನ್ನು ಹಿಂಗಾಗಿತ್ತು ಹಿಂಗಾಗಿತ್ತು, ಇಂತಹ ಸಂದರ್ಭದಲ್ಲಿ ಅವರಿಗೊಬ್ಬರಿಗೆ ಹಿಂಗಾಗಿತ್ತು ಅಂತ ಈ ತರ.
0: ಈಗ ಸದ್ಯಕ್ಕೆ ಒಂದು 10 ವರ್ಷದ ಹುಡುಗ ಹೀಗೆ ಶುಗರ್ ಕೇನ್ ಮಿಲ್ ಹತ್ರ ಇದ್ದ, ಸೊ ಎರಡೂ ಕಾಲ್ಗಳು ಕಟ್ಟಾಗಿದ್ವು. ಸೊ ಅವರು ಟೈಮಲ್ಲಿ ಬಂದ್ರು, ಒಂದೆರಡು ತಾಸು ಒಳಗೆ ಬಂದ್ರು. ಬಂದಾಗ ಎಲ್ಲ ಟೀಮ್ಸ್ ಕೂಡಿ ಸೇರಿ ಎರಡೂ ಕಾಲು ಕಟ್ಟಾಗಿತ್ತು. ಸೊ ಎರಡೂ ಕಾಲನ್ನ ಜೋಡಿಸಿದ್ದೇವೆ, ಅಂದ್ರೆ ನಮ್ಮ ಸೀನಿಯರ್ಸ್
1: ಮಾಡಿದ್ದಾರೆ.
0: ಸೊ ಈಗ ಅವನು ನಡೀತಿದ್ದಾನೆ. ಸೊ ಅದಕ್ಕಿಂತ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಅವರ ಫ್ಯಾಮಿಲಿಗೂ ನಮಗೂ.
1: ನಿಜವಾಗ್ಲೂ ಇದು ವೈದ್ಯಕೀಯ ಕ್ಷೇತ್ರದ ದೊಡ್ಡ ಸವಾಲನ್ನ ಮೆಟ್ ನಿಂತಂಗಾಯ್ತು, ಯಾಕಂದ್ರೆ ಇಂಥದ್ದನ್ನು ಕೂಡ ಮಾಡಕ್ ಸಾಧ್ಯತೆ ಇದೆ, ಅಷ್ಟು ಬೆಳೆದಿದೆ ವೈದ್ಯಕೀಯ ಕ್ಷೇತ್ರ ಅಂತ ಹೇಳಿ ಹೇಳ್ಬೋದು. ಕೈ ಕಟ್ಟಾದ್ರೂ ಕೂಡ ಅಥವಾ ಕಾಲು ಕಟ್ಟಾದ್ರೂ ಕೂಡ ಅದನ್ನು ವಾಪಸ್ ಜೋಡಿಸ್ತೀರಿ, ಆ ಜೋಡಿಸೋ ಅಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಮುನ್ನಡೆಯನ್ನು ಸಾಧಿಸಿದ್ದೇವೆ ಅಂತ ಅನ್ನೋದು ಬಹಳ ಒಳ್ಳೆಯದು. ಇನ್ನು ಮೇಡಮ್, ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿಯ ಅಪಘಾತಗಳಾಗ್ತವೆ ಅದನ್ನು ಸ್ವಲ್ಪ ಹೇಳಿ. ವೆಹಿಕಲಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಿರ್ಬೋದು, ಕಾರಲ್ಲಿ ಹೋಗ್ತಿರ್ಬೋದು, ಅಥವಾ ಅನೇಕ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಏನೆಲ್ಲ ಸಂದರ್ಭಗಳು ಬರ್ತವೆ, ಅಲ್ಲಿ ಏನೇನು ಜಾಗ್ರತೆಯನ್ನು ತಗೋಬೇಕಾಗತ್ತೆ ನಾವು? ಈ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಒಂದಿಷ್ಟು ಜ್ಞಾನ ಇದ್ದವರು ಕ್ವಿಕ್ ಆಗಿ ಅದನ್ನು ಕರ್ಕೊಂಡ್ಬರ್ತಾರೆ, ಯಾರೋ ಒಬ್ರು ಇರ್ತಾರೆ ಅಥವಾ ಪಬ್ಲಿಕ್ ಇನ್ವಾಲ್ವ್ ಆಗಿರ್ತಾರೆ, ಆ ಸಂದರ್ಭದಲ್ಲಿ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕಾಗತ್ತೆ. ಸ್ವಲ್ಪ ನಮಗೆ ನಮ್ಮ ಕೇಳುಗರಿಗೆ ಹೇಳಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಅಪಘಾತಗಳು ಆಗೋ ಸಾಧ್ಯತೆ ಇದೆ ಅಂತ.
0: ಆಕ್ಯುಪೇಷನಲ್ ಹೆಜಾರ್ಡ್ಸ್ ಅಂತ ಯಾವ್ದು ಕರಿತೇವೆ, ಅಂದ್ರೆ ಕೆಲಸ ಮಾಡುವ
1: ಕೆಲಸದ ಸಂದರ್ಭದಲ್ಲಿ ಆಗುವಂತಹ ಅಪಘಾತಗಳು
0: ಅಲ್ಲಿ ಕೂಡ ಅವರಿಗೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಆ ಮೆಷಿನ್ ಅನ್ನ ಸರಿಯಾಗಿ ಅದ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ನೋಡ್ಕೊಳ್ಳೋದು, ಮತ್ತೆ ಹೆಲ್ತ್ ಚೆಕ್ಅಪ್ಸ್ ಮಾಡ್ಕೊಳ್ಳೋದು, ಅಲ್ಲಿ ಕಣ್ಣು ಕಾಣ್ತಾ ಇದೆಯಾ ಅವನಿಗೆ, ಕೈ ಕಾಲಿಂದು ಸೆನ್ಸೇಷನ್ಸ್ ಇದೆಯಾ, ಎಲ್ಲವನ್ನು ಚೆಕ್ ಮಾಡೋದು ಟೈಮ್ ಟೈಮ್. ಮತ್ತೆ ಅಲ್ಲಿ ಒಂದು ಫಸ್ಟ್ ಏಡ್ ಯಾವತ್ತೂ ಇರಬೇಕು. ಸೊ ಇದು ಆಕ್ಯುಪೇಷನಲ್ ಆಯ್ತು. ಮತ್ತೆ ಬರ್ನ್ಸ್, ಈಗ ಮನೆಯಲ್ಲೇ ಆಗುವಂಥದ್ದು ಸುಟ್ಟು ಕಾಯಿಲೆ, ಇಲ್ಲ ಕೆಮಿಕಲ್ ಬರ್ನ್ಸ್ ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಆಗುವಂಥದ್ದು. ಮನೆಯಲ್ಲಿ ನಾವು ಯಾವತ್ತು ಜಾಗ್ರತೆ ವಹಿಸ್ಕೋಬೇಕು, ಗ್ಯಾಸ್ ಸ್ಟವ್ ಆಗಲಿ, ಸಿಲಿಂಡರ್ ಆಗಲಿ, ಫೈರ್ ಕ್ರ್ಯಾಕರ್ಸ್ ಆಗಲಿ, ದೀಪಾವಳಿ ಟೈಮಲ್ಲಿ, ಇದೆಲ್ಲ ಸುಟ್ಟು ಗಾಯಗಳಿಗೆ ಕಾರಣವಾಗಿರುತ್ತೆ.
1: ಹೌದು, ಮಹಿಳೆಯರು ಅಡುಗೆ ಮಾಡೋ ಸಂದರ್ಭದಲ್ಲಿ ಕುಕ್ಕರ್ ಇಟ್ಟಿರ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಆಗ್ಬೋದು ಅಥವಾ ಇಡಿಯಾಗಿ ಕುಕ್ಕರ್ ಕೂಡ ಸಿಡಿದು ಈ ಕಡೆ ಬರಬಹುದು, ಅದು ಓಪನ್ ಆದ್ರೆ ಅನಾಹುತ ಆಗತ್ತೆ, ಓಪನ್ ಆಗದೇನು ಕೂಡ ಯಾವುದೇ ಸಂದರ್ಭದಲ್ಲಿ ಅದು ಜಿಗಿದು ಬರಬಹುದು. ಸೊ ಬಹಳ ಎಚ್ಚರಿಕೆಯನ್ನು ತಗೋಬೇಕಾಗತ್ತೆ ಅಂತ ಸಂದರ್ಭದಲ್ಲಿ. ಒಂದು ಬ್ಲಾಸ್ಟ್ ಆಯ್ತಂತಂದ್ರೆ ಅದು ಮುಖಕ್ಕೆ ಆಗಲಿ ಮೈಗಾಗಲಿ ಅನೇಕ ವಸ್ತುಗಳು ಚುಚ್ಚಿಬಿಟ್ಟಿರ್ತವೆ, ಅದನ್ನೆಲ್ಲವನ್ನು ಕೂಡ ಅದು ಗಾಯ ಆಗ್ಬಿಡುತ್ತೆ. ಸರಿಪಡಿಸ್ಬೇಕಂತಂದಾಗ ಪ್ಲಾಸ್ಟಿಕ್ ಸರ್ಜನ್ಸ್ ನಮಗೆ ನೆನಪಾಗ್ತಾರೆ.
0: ಸುಟ್ಟು ಗಾಯಗಳನ್ನ ಪ್ಲಾಸ್ಟಿಕ್ ಸರ್ಜನ್ಸ್ ಹತ್ರನೇ ತಗೊಂಡು ಹೋಗ್ಬೇಕು
1: ಅಲ್ವಾ,
0: ಅದು ಸುಟ್ಟು ಗಾಯಗಳು ಅವರೇ ನೋಡ್ಕೊಳ್ಳೋದು. ಸೊ ಅವಾಗ ಕೂಡ ಈಗ ಒಂದು ಕ್ಲೋಸ್ಡ್ ರೂಮ್ ಕ್ಲೋಸ್ಡ್ ಸ್ಪೇಸ್ ಅಲ್ಲಿ ಆದ್ರೆ ಅದರದ್ದು ತೀವ್ರತೆ ಹೆಚ್ಚಿರುತ್ತೆ, ಅಂದ್ರೆ ಅದನ್ನ ಇನಲೇಷನಲ್ ಬರ್ನ್ಸ್ ಅಂತ ಕರಿತೇವೆ. ಅದನ್ನ ಇದು ಇನ್ಹೇಲ್ ಉಸಿರಾಟ ಮಾಡಿದಾಗ ಅದರದ್ದು ತೀವ್ರತೆ ಹೆಚ್ಚಿರುತ್ತೆ
1: ಅಲ್ವಾ. ದಟ್ಟವಾದ ಹೊಗೆ ಬಂದ್ಬಿಡುತ್ತೆ, ಅಲ್ಲಿಂದ ಪಾರಾಗಕ್ ಆಗಲ್ಲ, ಒಂದು ಇಂಜುರೀಸ್ ಬರ್ನ್ ಆಗುತ್ತೆ, ಅದೇ ಸಮಯದಲ್ಲಿ ಉಸಿರಿನ ಸಮಸ್ಯೆ ಆಗುತ್ತೆ. ಹಾಗಾಗಿ ಗಾಳಿ ಇರಬೇಕು, ಪಾರಾಗ್ಲಿಕ್ಕೆ ಸಾಕಷ್ಟು ಮಾರ್ಗಗಳು ಇರಬೇಕು, ಆ ಎಲ್ಲಾ ಮಾನದಂಡಗಳು ಇರಲೇಬೇಕು.
0: ಸೊ ಇದೆಲ್ಲವನ್ನು ನಾವು ನಮ್ಮ

0: ಸುತ್ತಮುತ್ತ ನೋಡಿಕೊಂಡ್ರೆ ಸ್ವಲ್ಪ
1: ಅಲ್ವಾ,
0: ಅಪಘಾತಗಳು ಕಮ್ಮಿ ಆಗ್ಬೋದು.
1: ಕಡಿಮೆ ಆಗ್ತದೆ. ಈಗ ಇದರಲ್ಲಿ ಕಾನೂನಿನ ತೊಡಕು ಏನಾದ್ರು ಇರುತ್ತಾ? ಅಂದ್ರೆ ಈಗ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಕ್ ಹೋದ್ವಿ ನಾವು, ಅದು ಸರಿಯಾಗಲಿಲ್ಲ ಅಂತಂತೇಳಿ. ಈಗ ಸಹಜವಾಗಿ ವೈದ್ಯಕೀಯ ಚಿಕಿತ್ಸೆ ಸಂದರ್ಭದಲ್ಲಿ ಆಗುವಂತಹ ಕೆಲವು ನಿರ್ಲಕ್ಷ್ಯಗಳು ಇರ್ತವೆ ಅಂತ ಕೆಲವೊಬ್ಬರು ವಾದ ಮಾಡ್ತಾರೆ, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಮಾಡ್ತಾರೆ. ಸೊ ನಿಮ್ಮ ಧರ್ಮ ಏನಿರ್ತದೆ, ನಿಮ್ಮ ಪಾಡಿಗೆ ನೀವು ಚಿಕಿತ್ಸೆ ಕೊಡ್ತಾ ಇರ್ತೀರಿ, ಅದರಲ್ಲಿ ಏನೇನು ಜಾಗರೂಕತೆಗಳನ್ನ ವೈದ್ಯರು ತಗೋತಾರೆ ಅಂತ? ಈಗ ಯಾವುದೇ ಒಂದು ಜೋಡಣೆ ಮಾಡೋ ಸಂದರ್ಭದಲ್ಲಿ ಕುರೂಪ ಕಾಣಬಾರ್ದಲ್ಲ ಯಾರು.
0: ಸೊ ಇದಕ್ಕೆ ಫಸ್ಟ್ ಕನ್ಸೆಂಟ್ ಅಂತ ತಗೋತೇವೆ ಪೇಷಂಟ್ಸ್ ಹತ್ರ ಎಲ್ಲವನ್ನು. ಏನೆಲ್ಲ ತಪ್ಪಾಗ್ಬೋದು, ಈಗ ಡಾಕ್ಟರ್ ತಪ್ಪಂತಾನೆ ಅಲ್ಲ, ಏನೆಲ್ಲ ಆ ಕಡೆ ಈ ಕಡೆ ಆಗ್ಬೋದು ಆಪರೇಷನ್ ಮಾಡ್ತಾ ಇರುವಾಗ, ಮುಂದೆ ಕೂಡ ಅದು ಹೇಗೆ ಕಾಣ್ಬೋದು ಅವರಿಗೆ, ಅದು ಸಕ್ಸಸ್ ಆಗ್ಲಿಕ್ಕಿಲ್ಲ ಎಲ್ಲ ಟೈಮಲ್ಲೂ. ಎಲ್ಲ ಪ್ರತಿಯೊಂದು ಆಪರೇಷನ್ ಸಕ್ಸಸ್ ಆಗೋದಿಲ್ಲ, ಅವ್ರು ತಗೊಂಡು ಬಂದಾಗ ಅಥವಾ ಅಲ್ಲಿ ಎಷ್ಟು ರಕ್ತನಾಳ ಎಷ್ಟು ಡ್ಯಾಮೇಜ್ ಆಗಿದೆ ಎಲ್ಲ ಮೇಲೆ, ಅದೆಲ್ಲಾನು ಆರ್ ಒನ್ ಆಫ್ ದ ಫ್ಯಾಕ್ಟರ್ಸ್ ಆರ್ ಫ್ಯಾಕ್ಟರ್ಸ್ ಫಾರ್ ದ ಸಕ್ಸಸ್ ಆಫ್ ದ ಸರ್ಜರಿ. ಸೊ ಅದಕ್ಕೆ ಸರಿಯಾಗಿ ಕನ್ಸೆಂಟ್ ತಗೋತೀವಿ ನಾವು ಪೇಷಂಟ್ ಪೇಷಂಟ್ ರಿಲೇಟಿವ್ಸ್ ಎಲ್ಲರ ಹತ್ರ
1: ಎಲ್ಲವನ್ನು. ಈಗ ಒಂದು ಚಿಕಿತ್ಸೆ ತುಂಬಾ ಸರಿಯಾಗಿ ಆಗತ್ತೆ ಅಂತ ಹೇಳಿ ರೋಗಿಯ ಸಂಬಂಧಿಕರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ, ಹೀಗಾಗತ್ತೆ ಹೀಗಾಗತ್ತೆ ಇದು ನೋಡಿ ಹೀಗಿದೆ ಹೀಗಾಗಿತ್ತು ಹೀಗಾಯಿತು ಅಂತ ಹೇಳಿ ಏನಾದರೂ ನೀವು ಅವ್ರಿಗೆ ತಿಳಿ ಹೇಳಿ ಒಪ್ಪಿಗೆ ತಗೋತೀರಾ? ಗಾಯವನ್ನು ಸರಿಪಡಿಸ್ತಿರ್ತೀರಿ, ಅದನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಸರಿಪಡಿಸಬೇಕಾಗಿರುವಂತಹ ಒಂದು ಪ್ರಮೇಯ ಉದ್ಭವ ಆಗುತ್ತೆ.
0: ಈಗ ಕಾಲಲ್ಲಿ ಒಂದು ಮಾಂಸದ ಕೊರತೆ ಇದೆ ಇದ್ದಾಗ ಬೇರೆ ಕಡೆಯಿಂದ ತಗೊಂಡು ಹಾಕ್ಬೇಕು. ಸೊ ಅವರಿಗೆ ಮೊದಲೇ ಹೇಳಿರ್ತೀವಿ, ಅಂದ್ರೆ ಆಪರೇಷನ್ ಆದ ನಂತರ ಒಂದು ದಿನ ತನಕ ನಿಮಗೆ ಎಲ್ಲವನ್ನು ತಿನ್ಲಿಕ್ಕಾಗಲ್ಲ, ನಿಲ್ ಬೈ ಮೌತ್ ಅಂತ ಇಡ್ತೇವೆ. ಅವಾಗ ಇಮಿಡಿಯೇಟ್ಲಿ ಅದೆಲ್ಲಾದ್ರೂ ಫ್ಲಾಪ್ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಆಪರೇಷನ್ ವಾಪಸ್ ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಅದ ನಂತರ ಕೂಡ ಅಲ್ಲಿ ಸ್ವಲ್ಪ ಅದು ಊದ್ಕೊಂಡಾಗೆ ಕಾಣ್ಬೋದು, ಎಲ್ಲಾನು ಸರಿಯಾದಾಗ ಅಲ್ಲಿ ಊದ್ಕೊಂಡಾಗ ಕಾಣ್ಬೋದು. ನಾರ್ಮಲ್ ಈಗ ಫ್ಲಾಟ್ ಆಗಿ ಆ ಕಡೆ ಹೇಗಿದೆ ಹಾಗೆ ಇರ್ಲಿಕ್ಕಿಲ್ಲ. ಸೊ ಇದನ್ನ ಬಟ್ ಮುಂದೆ ಒಂದು ಸ್ಟೇಜಸ್ ಸ್ಟೇಜ್ ಬೈ ಸ್ಟೇಜ್ ಆಗಿ ಅದನ್ನ ಸಣ್ಣದು ಮಾಡ್ಬೋದು. ಸೊ ಕೆಲವೊಮ್ಮೆ ಅಲ್ಲಿ ಇದು ಸೆನ್ಸೇಷನ್ಸ್ ಕಮ್ಮಿ ಇರುತ್ತೆ. ಸೊ ಇದನ್ನೆಲ್ಲ ನಾವು ಮೊದಲೇ ಹೇಳಿರ್ತೀವಿ, ಕನ್ಸೆಂಟ್ ಸರಿಯಾಗಿ ತಗೊಂಡಾಗ ಏನ್ ಪ್ರಾಬ್ಲಮ್
1: ಆಗಲ್ಲ. ಈಗ ಈ ಪ್ಲಾಸ್ಟಿಕ್ ಸರ್ಜರಿ ಅಂತಂದ್ರೆ ದೊಡ್ಡ ದೊಡ್ಡ ಶಹರಗಳಲ್ಲಿ ಮಾತ್ರ ಇರುತ್ತೆ ಅಂತ ಹೇಳಿ, ಅದು ಇದು ಇರುತ್ತೂ ಕೂಡ ಹಾಗೆ ಎಲ್ಲೋ ಒಂದ್ ಕಡೆ ಗ್ರಾಮೀಣ ಭಾಗದಲ್ಲಿ ಏನೋ ಒಂದು ಅಪಘಾತ ಆಗತ್ತೆ, ಅವರು ಈ ತಾವು ಹೇಳ್ತಾ ಇದ್ದೀರಲ್ಲ ಮೊದಲು ಫಸ್ಟ್ ಏಡ್ ಇರಬೇಕು, ಎಲ್ಲೋ ಒಂದು ಕಾರ್ಖಾನೆಯಲ್ಲಿ ಇದ್ದರೆ ಇರಬೇಕು ಅಂತಂಥೇಳಿ, ಈ ಪ್ರಥಮ ಚಿಕಿತ್ಸೆ ಆಗಲಿ ಅಥವಾ ಆ ರೋಗಿಯನ್ನು ವ್ಯವಸ್ಥೆ ಇರೋ ಅಂಥ ಸ್ಥಳಕ್ಕೆ ಸಾಗಿಸಬೇಕು ಅಂತಂದರೆ ಏನೇನು ಕ್ರಮ ತಗೋಬೇಕಾಗತ್ತೆ, ಮತ್ತು ಈ ರೀತಿಯಾದಂಥ ವ್ಯವಸ್ಥೆ ಪ್ಲಾಸ್ಟಿಕ್ ಸರ್ಜರಿ ವ್ಯವಸ್ಥೆಗಳು ಎಲ್ಲೆಲ್ಲಿ ಇದೆ, ನಮ್ಮ ದೊಡ್ಡ ದೊಡ್ಡ ಒಂದು ಜಿಲ್ಲಾ ಸ್ಥಳದಲ್ಲಿ ಇರುತ್ತಾ, ಮಾಡಕ್ಕೆ ಸಾಧ್ಯವ ಅಂತ ಹೇಳಿ.
0: ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಖಂಡಿತ
1: ಇರುತ್ತೆ. ಓಕೆ,
0: ಇದೆ. ಅದ್ರ ಜೊತೆಗೆ ಈಗ ಇವನ್ ಟೂ ಟೈರ್ ಸಿಟೀಸಿಗೂ ಬಂದಿದೆ. ಸೊ ಎಲ್ಲ ದೊಡ್ಡ ಆಸ್ಪತ್ರೆಗಳಲ್ಲಿ, ಹತ್ತಿರ ಇರೋ ದೊಡ್ಡ ಆಸ್ಪತ್ರೆಗಳಲ್ಲಿ ಇದೆ. ಸೊ ಆಂಬ್ಯುಲೆನ್ಸಿಗೆ ಇನ್ಫಾರ್ಮ್ ಮಾಡಿದ್ರೆ, ಕಾಲ್ ಮಾಡಿದ್ರೆ ತಕ್ಷಣ ಅವರು ಬೇಕಾಗಿರೋ ಫಸ್ಟ್ ಏಡ್ ಅನ್ನ ಮಾಡ್ತಾರೆ, ಅಂದ್ರೆ ಟೈಮಿಗೆ ತಲುಪಿದ್ರೆ ಫಸ್ಟ್ ಏಡ್ ಅನ್ನ ಮಾಡ್ತಾರೆ.
1: ಫಸ್ಟ್ ಏಡ್ ಮಾಡಿ ನಂತರ ಮುಖ್ಯವಾದ ದೊಡ್ಡ ಆಸ್ಪತ್ರೆಗೆ ಅಥವಾ ಎಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗಿರ್ತದೆ ಅಗತ್ಯತೆ ಇರುವಂತಹ ಪಟ್ಟಣಕ್ಕೆ ಅವರನ್ನು ಸಾಗಿಸಬಹುದು. ಆವಾಗ ಈ ಒಂದು ಅಂಶ ಇಂತಿಷ್ಟು ಅವಧಿನಲ್ಲಿ ಅವರನ್ನು ಸಾಗಿಸಬೇಕು ಅಂತ ಇತ್ಯಾದಿಗಳೆಲ್ಲ ಆಗಕ್ಕೆ ಸಾಧ್ಯನಾ? ಅಥವಾ ಒಂದು ಕಟ್ಟಾದ ಭಾಗವನ್ನ ಒಂದು ಯಾವುದೋ ಹತ್ತಿರದ ಜಿಲ್ಲಾ ಸ್ಥಳದಲ್ಲಿ ಇರುವಂತಹ ಆಸ್ಪತ್ರೆ ವೈದ್ಯರ ಜೊತೆಗೆ ಮಾತುಕತೆ ಮಾಡಿಕೊಂಡು ಸರಿಪಡಿಸಿ ಆ ವ್ಯಕ್ತಿಯನ್ನು ಈ ಕಡೆ ನಿಜವಾಗ್ಲೂ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಒಂದು ಆಸ್ಪತ್ರೆಯಲ್ಲಿ ಸಾಗಿಸಬಹುದಾ ಅಂತ? ಒಂದು ಎರಡು ದಿನ ಆಗ್ಬಿಡ್ಬೋದು ಅಂದ್ಕೋಣ, ಸಾಧ್ಯತೆ ಇದೆಯಾ?
0: ಅಷ್ಟೊತ್ತಿಗೆ ಅದು ಸಕ್ಸಸ್ ಆಗ್ಲಿಕ್ಕಿಲ್ಲ. ಸೊ ಆದಷ್ಟು ಬೇಗ, ಈಗ ನೀವೆಲ್ಲೇ ನೋಡಿದ್ರು ದೇಶದಲ್ಲಿ ಒಂದು 2-3 ಗಂಟೆ ಒಳಗೆ ಸಾಗಿಸಿ, ಅಂದ್ರೆ ಅಷ್ಟು
1: ಅಷ್ಟು ಅರ್ಜೆಂಟ್ ಇದ್ರೆ ಏರೋಪ್ಲೇನ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅಲ್ವಾ?
0: ಹೇಳಿದೆ, ಅಷ್ಟು ಸರ್ವಿಸಸ್ ಈಗ ಇದೆ
1: ಇದೆ ಇದೆ ಅಂದ್ರೆ ಒಂದು ಪ್ಲಾಸ್ಟಿಕ್ ಸರ್ಜರಿ ಅಂತ ಅನ್ನೋದು ಎಲ್ಲಾ ಕಡೆ ದೊರಕ್ತಾ ಇದೆಯಾ ಅಂತ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಈಗ ಸೌಂದರ್ಯ ಕಾರಣಕ್ಕಾಗಿ, ವ್ಯವಸ್ಥೆಯ ಚಿಕಿತ್ಸೆಗಾಗಿ ಅದು ಬಹುಶಃ ಬೇಕಾದ್ರೆ ಎಲ್ಲಾ ಒಂದು ಜಿಲ್ಲಾ ಸ್ಥಳದಲ್ಲಿ ನಾವು ಮಾಡಬಲ್ಲೆವು ಅಂತ ಹೇಳಿ ಆ ಹಂತಕ್ಕೆ ಬಂದಿದೆ. ಈ ಕೆಲವು ಕೆಲವು ಬಹಳ ಕ್ರಿಟಿಕಲ್ ಆಗಿರುವಂಥವು, ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗಿರೋ ಚಿಕಿತ್ಸೆಗಾಗಿ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಬರಬೇಕಾಗತ್ತೆ. ಹಾಗೆ ಇದೆಯಾ ಈಗ ಸುಟ್ಟ ಗಾಯಕ್ಕೆ ಒಂದು ಚಿಕಿತ್ಸೆ ಜಿಲ್ಲಾ ಸ್ಥಳದಲ್ಲಿ ಆಗತ್ತಾ, ತಾಲೂಕು ಸ್ಥಳದಲ್ಲಿ ಜಿಲ್ಲಾ ಸ್ಥಳದಲ್ಲಿ?
0: ಆಸ್ಪತ್ರೆ ಮೇಲೆ ಇರೋದು, ಆದ್ರೂ
1: ಅಲ್ಲಿ ತಜ್ಞ ವೈದ್ಯರು ಇರಬೇಕು
0: ಇರಬೇಕು. ಮತ್ತೆ ದೊಡ್ಡ ಗಾತ್ರದಿದ್ರೆ ಅದನ್ನ ಹತ್ತಿರನ ಸ್ಪೆಷಾಲಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದೇ ಒಳ್ಳೇದು. ಬಟ್ ಬೇಕಾಗಿರೋ ಫಸ್ಟ್ ಏಡ್, ಈಗ IV ಫ್ಲೂಯಿಡ್ಸ್ ನ ಶುರು ಮಾಡೋದು, ಇದೆಲ್ಲ ತಕ್ಷಣ ಈಗ ಎಲ್ಲರಿಗೂ ಈಗ ಅದ್ರದ್ದು ಅವೇರ್ನೆಸ್ ಇದೆ, ಮತ್ತೆ ಆಂಬ್ಯುಲೆನ್ಸ್ ಅವರಿಗೂ ಅದನ್ನ ಹೇಳ್ತೇವೆ. ಸೊ ಹಾ.

0: ಶುರು ಆಗ್ಬೇಕು.
1: ಈಗ ಮೇಡಮ್, ನಾವು ಇವಾಗ ಆದಷ್ಟು ಈ ಅಪಘಾತಗಳಿಂದ ಆದಂತಹ ಏನು ಸಮಸ್ಯೆ ಆಗಿರ್ತದೆ ಅದನ್ನು ಸರಿಪಡಿಸೋದ್ರ ಕಡೆ ಗಮನ ಕೊಡ್ತಾ ಇದೀವಿ. ತಾವು ಹೇಳಿದ್ರಿ ಕ್ಯಾನ್ಸರ್ ಅದು ಒಂದು ರೋಗ, ರೋಗದಿಂದ ಮನುಷ್ಯನಿಗೆ ದವಡೆ ಗಲ್ಲ ಅಥವಾ ಬಾಯಿ ಮೂಗು ಎಲ್ಲವನ್ನು ಏನೇನೋ ಹಾಳಾಗಿರ್ತದೆ ಎಲ್ಲವನ್ನು ತೆಗೆದು ಮತ್ತು ಸರಿಪಡಿಸುವಂತದ್ದು ಪ್ರಮೇಯ ಬರುತ್ತೆ, ಅದು ಸಾಮಾನ್ಯ ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸೆ ಆಯಿತು. ಸೊ ನಾವು ಇವತ್ತು ಈ ಅಪಘಾತಗಳಿಂದಾಗಿ ಆಗುವಂತಹ ಅನಾಹುತ ಅದನ್ನು ಸರಿಪಡಿಸೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ತಾವು ಬಹಳ ವಿವರವಾಗಿ ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಬದಲಾವಣೆ ಗಮನಿಸ್ತಾ ಇರಬೇಕು, ಎಲ್ಲವೂ ಕೂಡ ಸದ್ಯಕ್ಕೆ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಅನ್ನೋ ಅಂಶವನ್ನು ನಮ್ಮ ಕೇಳುಗರು ತಿಳ್ಕೊಳ್ಬೇಕು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ. ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತಾಗಿ ತಜ್ಞ ವೈದ್ಯರಾದ ಡಾ ರಮ್ಯಾ ಬೀಡು ಬೈಲು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ಸಿನಿಮಾ ಯಶಸ್ ಆಕಾಶವಾಣಿ ಕೈ ಸಲು ಸಿದ್ಧ. ಸಂಪರ್ಕಿಸಿ @.com.
1: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
2: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
1: ಜಡ ದಿನವ ಮುದಗೊಳಿಸೋ ಸಹಪಾಠಿ,
2: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
3: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.
0: ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
5: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ದೇಶದ ರೈತರ ಕಲ್ಯಾಣ, ಕೃಷಿ ಸ್ವಾವಲಂಬನೆ ಮತ್ತು ಗ್ರಾಮೀಣ ಮೂಲಸೌಕರ್ಯಗಳನ್ನು ಬಲಪಡಿಸುವ ಮಹತ್ವದ ಉದ್ದೇಶವನ್ನಿಟ್ಟುಕೊಂಡು ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸುಮಾರು 35,440 ಕೋಟಿ ರೂಪಾಯಿ ವೆಚ್ಚದ 2 ಮಹತ್ವದ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ರು. ಅವುಗಳಲ್ಲಿ ಒಂದು ಪಿಎಂ ಧನಧಾನ್ಯ ಕೃಷಿ ಯೋಜನೆ ಹಾಗೂ ಮತ್ತೊಂದು ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಎಂಬ ಈ 2 ಮಹತ್ವದ ಯೋಜನೆಗಳಿಗೆ ಪ್ರಧಾನಿ ಮೋದಿಯವರು ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ರು. ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನುವಂತಹ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ 1 ಅಕ್ಟೋಬರ್ ಅನುಮೋದನೆಯನ್ನು ನೀಡಿತ್ತು. 2025-26 ಸಾಲಿನಿಂದ 2030-31 ವರ್ಷದವರೆಗೆ ಅಂದ್ರೆ ಒಟ್ಟು 6 ವರ್ಷಗಳ ಅವಧಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಯೋಜನೆಗೆ ಮೋದಿಯವರು ಚಾಲನೆಯನ್ನು ನೀಡಿದ್ರು. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಬೇಳೆಕಾಳುಗಳಲ್ಲಿ ಸಂಪೂರ್ಣ ಸ್ವಾವಲಂಬನೆಯನ್ನು ಸಾಧಿಸೋದು, ದೇಶದಲ್ಲಿ ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಆಮದು ಅವಲಂಬನೆಯನ್ನು ಕಡಿಮೆ ಮಾಡೋದು. ಭಾರತ ಅತಿ ಹೆಚ್ಚು ಪ್ರಮಾಣದ ಬೇಳೆಕಾಳುಗಳ ಉತ್ಪಾದಕ ಮತ್ತು ಅವುಗಳನ್ನು ಬಳಸುವಂತಹ ದೇಶ. ಆದರೆ ಭಾರತದಲ್ಲಿ ಬೇಳೆಕಾಳುಗಳ ಬಳಕೆ ಎಷ್ಟು ಹೆಚ್ಚಿನ ಮಟ್ಟದಲ್ಲಿದೆ ಅಂದರೆ ಭಾರತದಲ್ಲಿ ಉತ್ಪಾದನೆಯಾಗುವಂತಹ ಬೇಳೆಕಾಳುಗಳು ಇಲ್ಲಿನ ಬೇಡಿಕೆಗೆ ತಕ್ಕಷ್ಟು ಸಾಲುತ್ತಾ ಇಲ್ಲ. ಹಾಗಾಗಿ ವಿದೇಶಗಳಿಂದ ಬೇಳೆಕಾಳುಗಳನ್ನು ಆಮದನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಹಾಗಾಗಿ ನಮ್ಮ ದೇಶದಲ್ಲೇ ಬೇಳೆಕಾಳುಗಳ ಉತ್ಪಾದನೆಯನ್ನ ಹೆಚ್ಚಿಸಿ ಆಮದನ್ನ ಕಡಿಮೆ ಮಾಡಬೇಕು, ರೈತರ ಆದಾಯವನ್ನ ಹೆಚ್ಚಿಸಬೇಕು ಮತ್ತು ಭಾರತದ ಆಹಾರ ಭದ್ರತೆಯನ್ನ ಇನ್ನಷ್ಟು ಬಲಪಡಿಸಬೇಕು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡು ಈ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನ ಆರಂಭ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಈ ಯೋಜನೆಗೆ

440 ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡ್ತಾ ಇದೆ. ಇದರಿಂದ ದೇಶದ ಸುಮಾರು 2 ಕೋಟಿ ರೈತರಿಗೆ ನೇರವಾದ ಪ್ರಯೋಜನ ಸಿಗ್ತಾ ಇದೆ. 2030-31 ವೇಳೆಗೆ ಬೇಳೆಕಾಳುಗಳ ಉತ್ಪಾದನೆಯನ್ನ 350 ಲಕ್ಷ ಟನ್ಗಳಿಗೆ ಹೆಚ್ಚಿಸುವಂತಹ ಒಂದು ಮಹತ್ವದ ಗುರಿಯನ್ನ ಇಟ್ಟುಕೊಂಡು ಈ ಒಂದು ಯೋಜನೆ ಕೆಲಸ ಮಾಡಲಿಕ್ಕಿದೆ. ಈಗಾಗಲೇ ಬೇಳೆಕಾಳುಗಳನ್ನ ಬೆಳೀತಾ ಇರುವಂತಹ ಪ್ರದೇಶವನ್ನ ಇನ್ನಷ್ಟು ವಿಸ್ತಾರ ಮಾಡಿ ಸುಮಾರು 310 ಲಕ್ಷ ಹೆಕ್ಟೇರ್ಗೆ ವಿಸ್ತರಿಸುವಂತಹ ಗುರಿಯನ್ನ ಇಟ್ಕೊಳ್ಳಿಕ್ಕಾಗಿದೆ. ಹಾಗೆಯೇ ಈಗಿರುವ ಬೇಳೆಕಾಳುಗಳ ಉತ್ಪಾದನೆಯನ್ನ ಇನ್ನಷ್ಟು ಹೆಚ್ಚಳವನ್ನ ಮಾಡಿ ಪ್ರತಿ ಹೆಕ್ಟೇರ್ಗೆ 1130 ಕೆಜಿ ಬೇಳೆಕಾಳುಗಳನ್ನ ಉತ್ಪಾದನೆ ಮಾಡುವ ರೀತಿಯಲ್ಲಿ ಈ ಒಂದು ಕೃಷಿಯನ್ನು ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಕೂಡ ಈ ಒಂದು ಯೋಜನೆಯ ಮೂಲಕ ಇಟ್ಟುಕೊಳ್ಳಲಾಗಿದೆ. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನು, ಎಷ್ಟೆಲ್ಲ ರೈತರಿಗೆ ಇದು ಪ್ರಯೋಜನ ಆಗಲಿಕ್ಕಿದೆ, ಯಾವೆಲ್ಲ ಕಾರ್ಯಕ್ರಮಗಳನ್ನ ಈ ಯೋಜನೆಯ ಮೂಲಕ ಸರ್ಕಾರ ಹಮ್ಮಿಕೊಂಡಿದೆ ಅನ್ನುವಂಥದ್ದನ್ನ ನೋಡೋಣ. ಈ ಬೇಳೆಕಾಳುಗಳಲ್ಲಿ ಆತ್ಮ ನಿರ್ಭರ ಮಿಷನ್ ಕಾರ್ಯಕ್ರಮದ ಮೂಲಕ ಈ ಬೇಳೆಕಾಳುಗಳನ್ನ ಬೆಳೆಯುವ ರೈತರಿಗೆ 88 ಲಕ್ಷ ಬೀಜ ಕಿಟ್ಗಳನ್ನ ಉಚಿತವಾಗಿ ನೀಡಲಾಗ್ತಾ ಇದೆ. ಅಂದ್ರೆ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜವನ್ನ ಒದಗಿಸಲಿಕ್ಕೆ ಬೀಜವುಳ್ಳಂತಹ ಕಿಟ್ಗಳನ್ನ ಉಚಿತವಾಗಿ ನೀಡುವಂತಹ ಯೋಜನೆಯನ್ನ ಸರ್ಕಾರ ಇಟ್ಕೊಂಡಿದೆ. ದೇಶದ ರೈತರಿಗೆ 126 ಲಕ್ಷ ಕ್ವಿಂಟಲ್ ಪ್ರಮಾಣೀಕೃತ ಬೀಜಗಳನ್ನ ಒದಗಿಸುವಂತಹ ಗುರಿಯನ್ನು ಕೂಡ ಇಟ್ಕೊಳ್ಳಿಕ್ಕಾಗಿದೆ. ಬೆಳೆ ಕೈಗೆ ಸೇರಿದ ನಂತರ ಅವುಗಳ ಸಂಸ್ಕರಣೆ ಸರಿಯಾದ ರೀತಿಯಲ್ಲಿ ಆಗದೆ ರೈತರು ನಷ್ಟವನ್ನು ಅನುಭವಿಸುವಂತಹ ಅಥವಾ ಕೊಯ್ಲು ಸರಿಯಾಗಿ ಬೆಳೆದ ಅಷ್ಟು ಪ್ರಮಾಣದ ಫಲ ಕೈ ಸೇರದೆ ಅವುಗಳಲ್ಲಿ ನಷ್ಟ ಉಂಟಾಗಿ ರೈತರು ಲಾಭದಿಂದ ವಂಚಿತರಾಗುವಂತಹ ಸಂದರ್ಭಗಳಿರುತ್ತೆ. ಅದನ್ನ ತಡೆಗಟ್ಟುವ ಉದ್ದೇಶದಿಂದ 1000 ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡಿ ಕೊಯ್ಲಿನ ನಂತರ ಉಂಟಾಗಬಹುದಾದಂತಹ ನಷ್ಟವನ್ನ ಕಡಿಮೆ ಮಾಡುವ ಉದ್ದೇಶವನ್ನ ಕೂಡ ಈ ಯೋಜನೆ ಇಟ್ಟುಕೊಂಡಿದೆ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಮುಂದಿನ 4 ವರ್ಷಗಳಲ್ಲಿ ತೊಗರಿ, ಉದ್ದು ಮತ್ತು ಮಸೂರ್ ಬೆಳೆಗಳ ಮೇಲೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ 100% ಖರೀದಿಯನ್ನ ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲೂ ಕೂಡ ಈ ಯೋಜನೆ ಕೆಲಸ ಮಾಡ್ತಾ ಇದೆ. ಅಂದ್ರೆ ರೈತರು ಬೆಳೆಯನ್ನ ಬೆಳೆದಿದ್ದಾರೆ, ಅದಕ್ಕೆ ಸೂಕ್ತವಾದ ಮಾರುಕಟ್ಟೆ ಸಿಗ್ತಾ ಇಲ್ಲ ಅಥವಾ ತಮ್ಮ ಬೆಳೆಯನ್ನ ಸರಿಯಾದ ದರದಲ್ಲಿ ಮಾರಾಟ ಮಾಡಲಿಕ್ಕೆ ರೈತರಿಗೆ ಸಾಧ್ಯ ಆಗ್ತಾ ಇಲ್ಲ, ಈ ರೀತಿಯ ಸಮಸ್ಯೆಗಳು ಎದುರಾಗಬಾರದು ಎನ್ನುವಂತಹ ಉದ್ದೇಶದಿಂದ ಸರ್ಕಾರ ಈ ಬೇಳೆಕಾಳುಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ರೈತರು ಎಷ್ಟು ಬೆಳೆಗಳನ್ನ ಬೆಳೆದಿದ್ದಾರೋ ಅಷ್ಟನ್ನು ಖರೀದಿಯನ್ನ ಮಾಡಿ 100%ಗೆ 100% ಮಾರುಕಟ್ಟೆಯ ಭದ್ರತೆಯನ್ನು ಒದಗಿಸಲಿಕ್ಕೆ ಸರ್ಕಾರ ಮುಂದಾಗಿದೆ. ಹಾಗೆಯೇ ದೇಶಾದ್ಯಂತ ಅನೇಕ ತಳಿಗಳನ್ನ ಇವತ್ತು ಬೆಳೀತಾ ಇದ್ದಾರೆ. ಆದ್ರೆ ಅನೇಕ ಕಡೆ ರೋಗಬಾಧೆ ಇರಬಹುದು ಅಥವಾ ಆಯಾ ಹವಾಮಾನಕ್ಕೆ ತಕ್ಕ ರೀತಿಯಲ್ಲಿ ಬೆಳೆಗಳ ಉತ್ಪಾದನೆ ಆಗದೇ ಇರಬಹುದು, ಅಲ್ಲಿನ ಮಣ್ಣಿನ ಗುಣಮಟ್ಟಕ್ಕೆ ಪೂರಕವಾಗಿ ಬೆಳೆಗಳ ಉತ್ಪಾದನೆ ಸಾಧ್ಯ ಆಗದೇ ಇರಬಹುದು. ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಯಾವ ಹವಾಮಾನಕ್ಕೆ ತಕ್ಕಂತೆ ಅಥವಾ ಅಲ್ಲಿನ ಮಣ್ಣಿಗೆ ಅಲ್ಲಿನ ವಾತಾವರಣಕ್ಕೆ ಸೂಕ್ತವಾಗುವ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿ ಆಯಾ ಪ್ರದೇಶಕ್ಕೆ ಅನುಗುಣವಾದಂತಹ ಹೆಚ್ಚು ಇಳುವರಿಯನ್ನು ನೀಡುವಂತಹ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಉಳ್ಳಂತಹ ಎಲ್ಲ ರೀತಿಯ ಹವಾಮಾನಕ್ಕೆ ಒಗ್ಗಿಕೊಳ್ಳುವಂತಹ ಸಾಮರ್ಥ್ಯವುಳ್ಳ ಹೊಸ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲೂ ಕೂಡ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಈ ಒಂದು ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಮೂಲಕ ಹೊಸ ತಳಿಗಳನ್ನ ಅಭಿವೃದ್ಧಿ ಮಾಡಿ ಈ ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಒಂದು ರೀತಿಯ ಕ್ರಾಂತಿಯನ್ನ ಉಂಟು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಆಗಲೇ ಹೇಳಿದಂತೆ ದೇಶಕ್ಕೆ ಬೇಳೆಕಾಳುಗಳ ಅಗತ್ಯ ತುಂಬಾ ಇದೆ. ಭಾರತೀಯರು ತಮ್ಮ ಅಡುಗೆಗಳಲ್ಲಿ ಬೇಳೆಕಾಳುಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾರೆ. ಆದ್ರೆ ಇಲ್ಲಿನ ಉತ್ಪಾದನೆ ನಮ್ಮ ದೇಶದ ಪೂರೈಕೆಗೆ ತಕ್ಕನಾದ ರೀತಿಯಲ್ಲಿ ಇಲ್ಲ, ನಮಗೆ ಕೊರತೆ ಇದೆ. ಹಾಗಾಗಿ ಆಮದಿನಲ್ಲೇ ಇತ್ತೀಚೆಗೆ ಸುಮಾರು 10%-20% ಆಮದಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಯಾವತ್ತಿನ ಒಂದು ಮಹತ್ವಾಕಾಂಕ್ಷೆಯ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಷಣಗಳಲ್ಲಿ ಕರೆ ನೀಡಿದ ಮಾತು ಏನೆಂದ್ರೆ ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಬೇಕು, ಆತ್ಮನಿರ್ಭರತೆಯನ್ನು ಸಾಧಿಸಬೇಕು, ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡಿ ಸ್ವದೇಶಿ ಉತ್ಪನ್ನಗಳನ್ನ ಹೆಚ್ಚು ಹೆಚ್ಚು ನಾವು ಉತ್ಪಾದನೆ ಮಾಡಬೇಕು ಅನ್ನುವಂತಹ ಕರೆಯನ್ನ ಪ್ರಧಾನಿಗಳು ಆಗಾಗ ನೀಡ್ತಾನೆ ಇರ್ತಾರೆ. ಅದೇ ರೀತಿ ಭಾರತದಲ್ಲೇ ಬೇಳೆಕಾಳುಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಿ ಆಮದನ ಅವಲಂಬನೆಯನ್ನ ತಗ್ಗಿಸಿ ಸಾಧ್ಯ ಆದರೆ ವಿದೇಶಗಳಿಗೆ ನಾವು ಪೂರೈಕೆಯನ್ನ ಮಾಡುವ ನಿಟ್ಟಿನಲ್ಲಿ ಭಾರತದ ರೈತರು ಸ್ವಾವಲಂಬಿಗಳಾಗಬೇಕು, ಆತ್ಮನಿರ್ಭರತೆಯನ್ನ ಸಾಧಿಸಬೇಕು ಅನ್ನುವಂತಹ ಉದ್ದೇಶದಿಂದ ಇಂಥ ಅನೇಕ ಯೋಜನೆಗಳನ್ನ ಜಾರಿಗೆ ತರಲಾಗಿದೆ. ಹಾಗಾಗಿ

0: ಈ ಒಂದು ಯೋಜನೆಯ ಮೂಲಕ ಈಗ ದೇಶದಲ್ಲಿ ಬೆಳೀತಾ ಇರುವಂತಹ ಬೇಳೆಕಾಳುಗಳ ಪ್ರದೇಶವನ್ನ ಇನ್ನಷ್ಟು ವಿಸ್ತಾರ ಮಾಡಿ 35 ಲಕ್ಷ ಹೆಕ್ಟೇರ್ ಹೆಚ್ಚುವರಿ ಪ್ರದೇಶದಲ್ಲಿ ಬೇಳೆಕಾಳುಗಳ ಬೆಳೆಯನ್ನ ವಿಸ್ತರಿಸುವಂತಹ ಗುರಿಯನ್ನ ಇಟ್ಟುಕೊಂಡು ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಅನೇಕ ರೈತರು ಇನ್ನು ಹಳೆಯ ತಂತ್ರಜ್ಞಾನಗಳನ್ನೇ ಮೊರೆ ಹೋಗಿರ್ತಾರೆ. ಆಧುನಿಕ ಸೌಲಭ್ಯಗಳ ಪರಿಚಯ ಅವರಿಗೆ ಇರೋದಿಲ್ಲ. ಸುಧಾರಿತ ತಂತ್ರಜ್ಞಾನಗಳ ಬಗ್ಗೆ ಅಥವಾ ಹೊಸ ಹೊಸ ಯಂತ್ರಗಳ ಬಗ್ಗೆ, ಹೊಸ ತಂತ್ರಜ್ಞಾನಗಳ ಬಗ್ಗೆ ಅವರಿಗೆ ಅರಿವು ಇರೋದಿಲ್ಲ. ರೈತರಿಗೆ ಸುಧಾರಿತ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನ ಕೊಡಬೇಕು, ಅವರಿಗೆ ತರಬೇತಿಯನ್ನ ಕೊಡಬೇಕು. ಹಾಗೆಯೇ ಹೊಸ ಮತ್ತು ಆರೋಗ್ಯಕರವಾದ ರೋಗ ನಿರೋಧಕ ಶಕ್ತಿಯ ಉಳ್ಳಂತಹ ಹೆಚ್ಚು ಹೆಚ್ಚು ಇಳುವರಿಯನ್ನು ನೀಡುವಂತಹ ಹೊಸ ತಳಿಗಳನ್ನ ಅಭಿವೃದ್ಧಿ ರೈತರಿಗೆ ಪರಿಚಯಿಸಬೇಕು. ಆಧುನಿಕ ಬೀಜಗಳನ್ನ ರೈತರಿಗೆ ನೇರವಾಗಿ ತಲುಪಿಸುವಂತಹ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಹಾಗಾಗಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಹಾಗೂ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನುವಂತಹ ಎರಡು ಪ್ರಮುಖ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಚಾಲನೆಯನ್ನು ನೀಡಿದೆ. ದೇಶದ ರೈತರು ಈ ಯೋಜನೆಗಳ ಲಾಭವನ್ನ ಪಡೆದುಕೊಳ್ಳಬೇಕು. ಪ್ರಧಾನಿ ಮೋದಿಯವರ ಕನಸಿನ ಆತ್ಮನಿರ್ಭರ ಭಾರತಕ್ಕೆ ನಾವೆಲ್ಲ ಒಗ್ಗೂಡಿ ಹೆಗಲನ್ನ ಕೊಟ್ಟು ಅದನ್ನ ಸಾಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಹೆಜ್ಜೆಯನ್ನ ಇಡೋಣ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ, ಕೇಂದ್ರ ಸಚಿವರು ಹಾಗೂ ಕೈಗಾರಿಕಾ ವಲಯದಿಂದ ಪ್ರಶಂಸೆಯ ಮಹಾಪೂರ. ಇಂದು ವಿಶ್ವ ಕೌಶಲ್ಯ ದಿನ, 11 ವರ್ಷ ಪೂರೈಸಿದ ಕೌಶಲ್ಯಾಭಿವೃದ್ದಿ ಕೇಂದ್ರಿತ ಸ್ಕಿಲ್ ಇಂಡಿಯಾ ಅಭಿಯಾನ. ಹೈದರಾಬಾದ್ನಲ್ಲಿ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ, ಮಾತುಕತೆಗೆ ಬಾರುತ್ತಿದ್ದರೆ ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್.

0: ಫೈನಲ್ಸ್ನಲ್ಲಿ ಇಂದು ಅರ್ಜೆಂಟೀನಾ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿವೆ. ಈ ಒಪ್ಪಂದ ಯುಕೆ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಲಿದ್ದು ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಡೆಯಲಿದೆ. ಈ ಜನಕೇಂದ್ರಿತ ಒಪ್ಪಂದದಡಿ ಭಾರತದ ಪ್ರಮುಖ ರಫ್ತು ವಲಯಗಳಾದ ಸಂಸ್ಕರಿಸಿದ ಆಹಾರ ಉತ್ಪನ್ನ, ಕಡಲ ಜವಳಿ ಉದ್ಯಮಗಳ ಮೇಲಿದ್ದ ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಯುಕೆ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ದೇಶದ ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ವಲಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದೇ ವೇಳೆ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದು ಡೈರಿ ಉತ್ಪನ್ನಗಳು, ಧಾನ್ಯಗಳು, ಖಾದ್ಯ ತೈಲಗಳು ಸೇರಿದಂತೆ ಪ್ರಮುಖ ಸೂಕ್ಷ್ಮ ವಲಯಗಳಿಗೆ ಒಪ್ಪಂದದ ಅಡಿಯಲ್ಲಿ ಸಂಪೂರ್ಣ ರಕ್ಷಣೆ ಒದಗಿಸಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಭಾರತ ಯುಕೆ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಕೇಂದ್ರ ಸಚಿವರು ಕೈಗಾರಿಕೆ ಸಂಸ್ಥೆಗಳು, ವ್ಯಾಪಾರ ಮಂಡಳಿಗಳು ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಂಸ್ಥೆಗಳಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಭಾರತ ಯುಕೆ ಸಂಬಂಧಗಳಲ್ಲಿ ಇಂದಿನ ದಿನವೂ ಐತಿಹಾಸಿಕ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತಾ ಒಪ್ಪಂದ ಜಾರಿಗೆ ಬಂದಿದ್ದು ಇದರಿಂದ ಭಾರತದ ಶೇಕಡಾ 99% ರಫ್ತು ಉತ್ಪನ್ನಗಳಿಗೆ ಸುಂಕಮುಕ್ತ ಮಾರುಕಟ್ಟೆ ಪ್ರವೇಶ ದೊರೆಯಲಿದ್ದು ಉಭಯ ರಾಷ್ಟಗಳ ನಡುವಿನ ಶೇಕಡಾ 100% ವ್ಯಾಪಾರ ಮೌಲ್ಯವು ಈ ಒಪ್ಪಂದದ ವ್ಯಾಪ್ತಿಗೆ ಬರಲಿದೆ ಎಂದು ತಿಳಿಸಿದ್ದಾರೆ. ಈ ಒಪ್ಪಂದ ಭಾರತದ ಆರ್ಥಿಕ ಪ್ರಗತಿ ಮತ್ತು ಜಾಗತಿಕ ಪಾಲುದಾರಿಕೆಗಳನ್ನು ಬಲಪಡಿಸುವಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಇದು ರಫ್ತುಗಳನ್ನು ಉತ್ತೇಜಿಸಿ ಎಂಎಸ್ಎಂಇಗಳಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಭಾರತೀಯ ಕೈಗಾರಿಕೆಗಳಿಗೆ ಬೆಂಬಲವಾಗಿ ನಿಂತು ಯುಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೃತ್ತಿಪರರಿಗೆ ಪ್ರಯೋಜನ ತಂದುಕೊಡಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಒಪ್ಪಂದ ದೇಶದ ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡಿ ರೈತರು ಹಾಗೂ ಕೃಷಿ ವಲಯವನ್ನು ಸಂರಕ್ಷಿಸಲಿದೆ ಎಂದಿದ್ದಾರೆ. ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ ಎಫ್ಐಸಿಸಿಐ ಪ್ರಧಾನ ಕಾರ್ಯದರ್ಶಿ ಒಪ್ಪಂದವನ್ನು ಸ್ವಾಗತಿಸಿದ್ದು ಇದು ಜಾಗತಿಕ ಮೌಲ್ಯ ಸರಪಳಿ ಮತ್ತು ನಾವೀನ್ಯತೆ ಚಾಲಿತ ಬೆಳವಣಿಗೆಯಲ್ಲಿ ಭಾರತದ ಪಾತ್ರವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದಿದ್ದಾರೆ. ಅಸೋಚಾಮ್ ಅಧ್ಯಕ್ಷ ನಿರ್ಮಲ್ ಕುಮಾರ್ ಮಿಂಡಾ ಈ ಒಪ್ಪಂದದ ಭಾರತದ ಜವಳಿ, ಚರ್ಮ, ಕಡಲ ಉತ್ಪನ್ನ, ರತ್ನ ಮತ್ತು ಆಭರಣ, ವಿದ್ಯುನ್ಮಾನ ಸರಕು ಮತ್ತು ರಾಸಾಯನಿಕ ವಲಯಗಳಲ್ಲಿ ಲಾಭ ತಂದುಕೊಡಲಿದೆ ಎಂದಿದ್ದಾರೆ. ಭಾರತೀಯ ವ್ಯಾಪಾರ ಉತ್ತೇಜನಾ ಮಂಡಳಿ ಅಧ್ಯಕ್ಷ ಮೋಹಿತ್ ಸಿಂಗ್ಲಾ ಕೂಡ ಈ ಭಾರತ ಯುಕೆ ಒಪ್ಪಂದವನ್ನು ಶ್ಲಾಘಿಸಿದ್ದು ಇದೊಂದು ಮೈಲಿಗಲ್ಲಾಗಿದೆ ಎಂದಿದ್ದಾರೆ. ದೇಶದ ಯುವಜನರಲ್ಲಿ ಉದ್ಯೋಗಾವಕಾಶ, ಉದ್ಯಮಶೀಲತೆ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಹಮ್ಮಿಕೊಳ್ಳಲಾಗಿರುವ ಸ್ಕಿಲ್ ಇಂಡಿಯಾ ಅಭಿಯಾನದ 11ನೇ ವಾರ್ಷಿಕೋತ್ಸವವನ್ನು ಇಂದು ಆಚರಿಸಲಾಗುತ್ತಿದೆ. ಉದ್ಯಮ ರಂಗಕ್ಕೆ ಪೂರಕವಾದ ಕೌಶಲ್ಯಗಳ ಮೂಲಕ ಯುವ ಶಕ್ತಿಯನ್ನು ಸಬಲೀಕರಣವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು 2015ರ ಜುಲೈ 15ರಂದು ಈ ಮಹತ್ವಾಕಾಂಕ್ಷಿ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 2014ರ ಘೋಷಣೆ ಅನ್ವಯ ಯುವಜನರಲ್ಲಿ ಉದ್ಯೋಗಕ್ಕೆ ಅಗತ್ಯವಿರುವ ಕೌಶಲ್ಯಗಳ ಮಹತ್ವವನ್ನು ಸಾರಲು ಜಾಗತಿಕವಾಗಿ ಇಂದು ವಿಶ್ವ ಯುವ ಕೌಶಲ್ಯ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯವು ತನ್ನ ವಿವಿಧ ಜನಕೇಂದ್ರಿತ ಯೋಜನೆಗಳ ಮೂಲಕ ಇದುವರೆಗೂ ದೇಶದ 6 ಕೋಟಿಗೂ ಹೆಚ್ಚು ಯುವಜನರನ್ನು ಸಬಲೀಕರಿಸಿದೆ. ಅಭಿಯಾನದ ಅಡಿಯಲ್ಲಿ ಪ್ರತಿ ವರ್ಷ 1 ಕೋಟಿಗೂ ಅಧಿಕ ಯುವಕರು ತರಬೇತಿ ಪಡೆಯುತ್ತಿದ್ದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯೊಂದರ ಅಡಿಯಲ್ಲೇ 1 ಕೋಟಿ 65 ಲಕ್ಷಕ್ಕೂ ಹೆಚ್ಚು ಯುವಜನರು ಉದ್ಯೋಗ ಆಧಾರಿತ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ

0: ಬುಧವಾರ 9:15ಕ್ಕೆ.
1: ಹನ್ನೆರಡನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆಯು ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಹೈದರಾಬಾದ್ನಲ್ಲಿ ಆರಂಭವಾಗಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಉಪಸ್ಥಿತಿಯಲ್ಲಿ ನಡೆಯುತ್ತಿರುವ ಉನ್ನತ ಮಟ್ಟದ ಸಭೆಯಲ್ಲಿ ಸಾಮಾಜಿಕ ಭದ್ರತೆ ವಿಸ್ತರಿಸುವುದು, ಮಹಿಳೆಯರ ಉದ್ಯೋಗ ಪಾಲ್ಗೊಳ್ಳುವಿಕೆ ಹೆಚ್ಚಿಸುವುದು, ಜಾಗತಿಕ ಕೌಶಲ್ಯ ನಕ್ಷೆ ರೂಪಿಸುವುದು ಹಾಗೂ ಗಿಗ್ ಮತ್ತು ವೇದಿಕೆ ಆಧಾರಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಡಿಜಿಟಲ್ ತಂತ್ರಜ್ಞಾನದ ಬಳಕೆಯನ್ನು ಉತ್ತೇಜಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯುತ್ತಿದೆ. ಇರಾನ್ ತಕ್ಷಣವೇ ಮಾತುಕತೆಗೆ ಬರದೇ ಇದ್ದಲ್ಲಿ ಮುಂದಿನ ವಾರದಿಂದ ಇರಾನ್ ಮೇಲಿನ ಮಿಲಿಟರಿ ದಾಳಿಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಮಾಧ್ಯಮದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಇರಾನ್ ಒಪ್ಪಂದಕ್ಕೆ ಮುಂದಾಗದಿದ್ದರೆ ಅಲ್ಲಿನ ಪ್ರಮುಖ ವಿದ್ಯುತ್ ಸ್ಥಾವರಗಳು, ಸೇತುವೆಗಳು ಹಾಗೂ ಇಂಧನ ಮೂಲಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗುವುದು ಮತ್ತು ಅಮೆರಿಕ ಉದ್ದೇಶಗಳು ಈಡೇರುವವರೆಗೂ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಮೆರಿಕದೊಂದಿಗೆ ಒಪ್ಪಂದ ಬರುವುದನ್ನು ಬಿಟ್ಟು ಇರಾನ್ಗೆ ಬೇರೆ ಆಯ್ಕೆಯೇ ಇಲ್ಲ ಎಂದು ಪ್ರತಿಪಾದಿಸಿದ ಅಧ್ಯಕ್ಷ ಟ್ರಂಪ್, ಜಾಗತಿಕ ಆರ್ಥಿಕತೆಗೆ ಧಕ್ಕೆಯಾಗದಂತೆ ತಡೆಯಲು ಇರಾನ್ನ ತೈಲ ರಫ್ತು ಕೇಂದ್ರವಾದ ಖಾರ್ಗ್ ದ್ವೀಪದ ತೈಲ ಘಟಕಗಳನ್ನು ಸದ್ಯಕ್ಕೆ ಉಳಿಸಿ ದಾಳಿ ನಡೆಸಲಾಗಿದೆ ಎಂದು ಬಹಿರಂಗಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆ ಕೈಗೊಳ್ಳುವಲ್ಲಿ ವಿಫಲವಾಗಿರುವುದು ಹಾಗೂ ಜಾಗತಿಕ ಸಂಘರ್ಷಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯವಾಗದಿರುವುದರಿಂದ ವಿಶ್ವಸಂಸ್ಥೆಯ ಮೇಲಿನ ಜನರ ವಿಶ್ವಾಸ ಕುಗ್ಗುತ್ತಿದೆ ಎಂದು ಭಾರತ ಅಭಿಪ್ರಾಯಪಟ್ಟಿದೆ. ವಿಶ್ವಸಂಸ್ಥೆಯಲ್ಲಿ ಭವಿಷ್ಯಕ್ಕೆ ಬಹುಪಕ್ಷೀಯ ವ್ಯವಸ್ಥೆಯನ್ನು ಸಜ್ಜುಗೊಳಿಸುವುದರ ಕುರಿತ ಸಚಿವ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಪ್ರಸ್ತುತಪಡಿಸುತ್ತಿರುವ ಜಾಗತಿಕ ಸಂಘರ್ಷಗಳಲ್ಲಿ ಭದ್ರತಾ ಮಂಡಳಿ ಮಧ್ಯಪ್ರವೇಶಿಸಲು ವಿಫಲವಾಗಿದೆ. ಇದರಿಂದ ಅಂತಾರಾಷ್ಟೀಯ ಶಾಂತಿ ಮತ್ತು ಭದ್ರತೆಯನ್ನು

0: 80 ವರ್ಷಗಳ ಹಿಂದಿನ ವಿಶ್ವಸಂಸ್ಥೆಯ ಆಡಳಿತ ವ್ಯವಸ್ಥೆಯು ಇಂದಿನ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸಮರ್ಪಕವಾಗಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ರಾಜ್ಯಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗೆ ಇಂದು ಪ್ರಮಾಣವಚನ ಬೋಧಿಸಿದರು. ಪ್ರಮಾಣವಚನ ಸ್ವೀಕರಿಸಿದ ಸದಸ್ಯರಲ್ಲಿ ಕರ್ನಾಟಕದ ಮನ್ಸೂರ್ ಅಲಿಖಾನ್ ಹಾಗೂ ಮಧ್ಯಪ್ರದೇಶದ ರಜನೀಶ್ ಕುಮಾರ್ ಅಗರ್ವಾಲ್ ಸೇರಿದ್ದಾರೆ. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೇ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡದ ವಿರುದ್ದ ಪ್ರಶಸ್ತಿಗಾಗಿ ಸೆಣಸಲಿದೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ಸ್ನಲ್ಲಿ ಪಂದ್ಯದಲ್ಲಿ ಸ್ಪೇನ್ ತಂಡ ಫ್ರಾನ್ಸ್ ವಿರುದ್ದ 2-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಫಿಫಾ ವಿಶ್ವಕಪ್ 2026 ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ, ಕೇಂದ್ರ ಸಚಿವರು ಹಾಗೂ ಕೈಗಾರಿಕಾ ವಲಯದಿಂದ ಪ್ರಶಂಸೆಯ ಮಹಾಪೂರ. ಇಂದು ವಿಶ್ವ ಕೌಶಲ್ಯ ದಿನ. 11 ವರ್ಷ ಪೂರೈಸಿದ ಕೌಶಲ್ಯಾಭಿವೃದ್ದಿ ಕೇಂದ್ರದ ಸ್ಕಿಲ್ ಇಂಡಿಯಾ ಅಭಿಯಾನ. ಹೈದರಾಬಾದ್ನಲ್ಲಿ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆ. ಇರಾನ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ. ಮಾತುಕತೆಗೆ ಬಾರದಿದ್ದರೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡನೇ ಸೆಮಿಫೈನಲ್ಸ್ನಲ್ಲಿ ಇಂದು ಅರ್ಜೆಂಟೀನಾ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ.
2: ಮೈಸೂರು ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆತ್ಮೀಯರೇ,
6: ರಾಮಧಾನ್ಯದ ಕೃತಿಯನು
5: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
6: ಭೂಮಿಗಚ್ಚರಿಯಾಗಿ ಪೇಳುವೆನಿ ಮಹಾಕಥೆಯ.
7: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.
1: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಲಘಟಕಿ ತಾಲೂಕಿನ ನೆಲ್ಲಿಹರವಿಯ ಬಸವಣ್ಣಪ್ಪ ದುರ್ಗಪ್ಪ ಸಿದ್ದೋಜಿ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದ.

0: ಇದುವರೆಗೆ ಕಲಘಟಗಿ ತಾಲೂಕು ನೆಲ್ಲಿಹರವಿಯ ಬಸವಣ್ಣಪ್ಪ ದುರ್ಗಪ್ಪ ಸಿದ್ದೋಜಿ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
2: ನಿಸರ್ಗ ಜ್ಞಾನಾಮೃತ.
0: ಕಾರ್ಯಕ್ರಮ ನಿಮ್ಮೊಂದಿಗೆ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್.

0: ನಮ್ಮೆಲ್ಲ ಶ್ರೋತೃಗಳಿಗೆ ಮಾಯಾ ಹಾಗೂ
1: ಮಂಜುಳಾನ ನಮಸ್ಕಾರಗಳು.
0: ನಮಸ್ಕಾರ. ಏನ್ ಮಂಜುಳಾ, ಎಷ್ಟೋ ಪತ್ರ ತಗೊಂಡು ಬಂದ್ಬಿಟ್ಟಿಯಲ್ಲ.
1: ಪತ್ರಗಳ ಸಂಖ್ಯೆನೂ ಅದ, ಲಘು ಲಘುನ ನಾವು ಪತ್ರ ಓದ್ಕೊಂಡು ನಂತರ ನಮ್ಮ
0: ಶ್ರೋತೃಗಳ ಕರೆಗಳನ್ನ ತಗೊಳ್ಳೋಣಂತ.
1: ನೋಡು, ನನ್ನ ಹತ್ರ ನಾಲ್ಕು ಪತ್ರ ಅವ. ಮೇಂಧಾಳದಿಂದ ಶ್ರೀನಿವಾಸ್ ಮುತಾಲಿಕ್ ದೇಸಾಯಿ ಅವರು, ಇವರಿಗೆ 8ನೇ ತಾರೀಕಿನಂದು ಪ್ರಸಾರವಾದಂಥ ವಂದನ, ಗೀತಾದಾನ್ ಶೆಟ್ಟಿಯವರ ಚಿಂತನ, ಸಲಹೆ, ಸುಬೋಧ ಸಮಾಲೋಚನೆ, ರಾಮಚಂದ್ರ ವಿ ಹೆಗಡೆ ಅವರ ರುದ್ರವೀಣಾವಾದನ, ಕನ್ನಡ ಗೀತ ರಾಮಾಯಣ ಬಹಳ ಇಷ್ಟ ಆಗಿದಂತ. ದಿನಾಂಕ 6ರಂದು ಪ್ರಸಾರವಾದ ವಂದನ, ಎಂ ಎಸ್ ಬಾದಾಮಿ ಅವರ ಚಿಂತನ, ಬಸವೇಶ್ವರ ಪೀಠ ಪ್ರಸ್ತುತ ವಚನಾಮೃತ ಕಾರ್ಯಕ್ರಮ, ವೀಣಾ ಬಡಿಗೇರ್ ಅವರ ಶಾಸ್ತ್ರೀಯ ಸಂಗೀತ, ಅರ್ಪಣ ನಂದನ ಜಾಯಿಜುಯಿ ಕಾರ್ಯಕ್ರಮ ಕೂಡ ಅವರಿಗೆ ಇಷ್ಟ ಆಗಿದಂತ ಬರೆದಾರೆ. ದಿನಾಂಕ 5ರಂದು ಮಾಲತಿ ಮುದಕವಿ ಅವರ ಚಿಂತನ, ಗಂಗೂಬಾಯಿ ಹಾನಗಲ್ ಅವರ ಶಾಸ್ತ್ರೀಯ ಗಾಯನ.

0: ಹಲ್ವಾ ಅಭಿಲಾಷ ಈ ಎಲ್ಲ ಕಾರ್ಯಕ್ರಮಗಳು ಬಹಳ ಬುತ್ತಿ. ಇದರಲ್ಲಿ ಪ್ರೊಫೆಸರ್ ವೆಂಕಟೇಶ್ ಹುಣಸಿಕಟ್ಟಿ 86 ವರ್ಷ, ಇವರನ್ನು ಸಂದರ್ಶನ ಮಾಡಿದ್ದು ಕೂಡ ಚೆನ್ನಾಗಿತ್ತು ಅಂತಾರೆ. ಸುರೇಶ್ ಗುದಗ್ನವರ್ ಅವರ ಚಿಂತನ, ಆರ್ ಚಂದ್ರಿಕಾ ಅವರ ಗಾಯನ, ಇದು ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದೊಳಗೆ ಪ್ರಸಾರ ಮಾಡಿದ್ವಿ, ಸುಮಾ ರವೀಂದ್ರ ಹೆಗಡೆ ಅವರು ಹಾಡಿದಂಥ ಸುಗಮ ಸಂಗೀತ, ಈ ಎಲ್ಲ ಕಾರ್ಯಕ್ರಮಗಳು ಇಷ್ಟ ಆಗ್ಯವಂತ ನೋಡು.
1: ಕೆ ಜಯತೀರ್ಥ ಹಾಗೂ ಕೆ ಸುಧಾ ಅವರು ದಾವಣಗೆರೆಯಿಂದ ಬರೆದಂತಹ 2 ಪತ್ರಗಳು ನನ್ನ ಕೈಯಾಗವ. ದಿನಾಂಕ 7ರಂದು ರೇವತಿ ರಾಘವೇಂದ್ರ ಅವರು ವಂದನಾದೊಳಗೆ ಹಾಡಿದ ನಾನು ನೀನು ಎನ್ನದಿರು ಟಾಪ್ 1 ಆಗಿತ್ತು ಅಂತಾರ. ಅರ್ಪಣಾದೊಳಗೆ ಅವರೇ ಹಾಡಿದ ವ್ಯಾಸರಾಜರ ಕೃತಿ ಕೂಡ ಚೆನ್ನಾಗಿತ್ತು, ಅದು ಟಾಪ್ 1 ಸ್ಥಾನ ಗಳಿಸಿದೆ ಅಂತಾರೆ. ಚಿಂತನದೊಳಗೆ ತಾಯಿಯ ತ್ಯಾಗ, ಹಿರಿಮೆ, ತಾಳ್ಮೆ ಇತ್ಯಾದಿ ಗುಣಗಳನ್ನು ಅರ್ಥಪೂರ್ಣವಾಗಿ ನಿರೂಪಿಸಿದರು. ಅಷ್ಟೇ ಅಲ್ಲ, ಮದರ್ಸ್ ಡೇ ಆಚರಿಸಿದ ದಿನಾಲು ತಾಯಿಯ ನಿಸ್ವಾರ್ಥ ಸೇವೆಗೆ ಕೃತಜ್ಞರಾಗಿರಬೇಕು ಅನ್ನೋ ಕಿವಿ ಮಾತು ಹೇಳಿದರು ಅಂತಾರೆ. ಪಕೃತಿ ಸಿಕ್ಕೋವ ಅನ್ನುವಂಥ ಲತಾ ಜಾಗೀರ್ದಾರ್ ಅವರ ಹಾಡು ಕೂಡ ಇಂಪಾಗಿತ್ತು ಅಂತಾರೆ. ಇನ್ನೊಂದು ಪತ್ರದೊಳಗೆ ಟಾಪ್ 1 ಹಾಡುಗಳು ಅಂಥೇಳಿ ಬರೆದು ಏತರ ಚೆಲುವ ರಂಗಯ್ಯ ಮತ್ತು ಶ್ರೀನಿಕೇತನ ಹೂವ ತರುವರ ಮನೆಗೆ, ಆಮೇಲೆ ಶ್ರೀ ಮುದುಕವಿಯವರ ಚಿಂತನ ನಿವೃತ್ತಿ ಜೀವನದ ಬಗ್ಗೆ ಎಳೆಳೆಯಾಗಿ ನಿರೂಪಿಸಿದರು. ಪ್ರತಿಯೊಬ್ಬರಿಗೆ ವೃತ್ತಿ, ನಂತರ ನಿವೃತ್ತಿ, ಅದರ ನಿವೃತ್ತಿ ಹೊಂದುವ ಮೊದಲು ಮಾನಸಿಕವಾಗಿ ಅದರ ನಂತರದ ಆರ್ಥಿಕ ವ್ಯವಹಾರಗಳ ಬಗ್ಗೆ ಶಿಸ್ತುಬದ್ಧ ಚಿಂತನೆ ತಯಾರಿ ಖಂಡಿತ ಮಾಡಿಕೊಳ್ಬೇಕು ಅಂತ ಅರ್ಥವತ್ತಾಗಿ ನಿರೂಪಿಸಿದರು ಅಂತಾರೆ. ಇಂತಹ ಚಿಂತನೆ ಪುನಃ ಪುನಃ ಬಿತ್ತರಗೊಳ್ಳಿ ಅನ್ನೋ ಕಳಕಳಿ ನಮ್ಮದು ಅಂತಾರೆ. ಜಯತೀರ್ಥ ಮತ್ತು ಸುಧಾ ಅವರಿಗೆ ಧನ್ಯವಾದಗಳು.
0: ಮಾಯಾ, ಬೆಲ್ಲದ ಡಬ್ಬಿ
1: ಏನವ ಎಲ್ಲಿಟ್ಕೊಂಡು?
0: ಎಲ್ಲಿಟ್ಟಿಲ್ಲ ನಾನು, ನಾಟಕ ಬೆಲ್ಲದ ಡಬ್ಬಿ ನಾಟಕ ಬಹಳ ಹಿಡಿಸೋದಂತ ಯಾರಿಗೆ, ತೇಜಸ್ವಿನಿ ಅರ್ಚನಾ ವಿಜಯ್ ಕುಮಾರ್ ಭಸ್ಮೆ ಅವ್ರಿಗೆ, ಅವ್ರಿಗೆ ಡಿನ್ನರ್ ಟೈಮ್ ಕಾರ್ಯಕ್ರಮ ಕೂಡ ಹಿಡಿಸೋದ ಅಂತ ಪತ್ರ ಬರೆದಾರೆ. ಪತ್ರಕ್ಕಾಗಿ ಧನ್ಯವಾದ ಹೇಳೋಣ.
1: ಖಂಡಿತ. ಹಿರೇ ಸಿಂಗ್ನ ಗುತ್ತಿಯ ಬಸವರಾಜ್ ಹೂಗಾರ ಅವರು ಬರೆದಂತಹ 3 ಪತ್ರಗಳು ಈಗ ನನ್ನ ಕೈಯಾಗವ. 29ರಂದು ಪ್ರಸಾರವಾದ ನೆನಪಾಗಿ ಕಾಡ್ತಾವ ಹಾಡು ಕಾರ್ಯಕ್ರಮ ಅಪ್ಯಾಯಮಾನವಾಗಿತ್ತು. ಕನ್ನಡ ನಾಡುನುಡಿಯ ಹಿರಿಮೆಯನ್ನು ವಿವರಿಸುವಂತಿತ್ತು. ಉತ್ತರ ಕರ್ನಾಟಕದ ಹೆಮ್ಮೆ ಕವಿಗಳಾದ ಹುಯಿಲ್ಗೋಳ್ ನಾರಾಯಣ ರಾವ್ ಅವರು ರಚಿಸಿದ ಉದಯವಾಗಲಿ ಅನ್ನುವ ಹಾಡು ಪಿ ಕೆ ಕಾಳಿಂಗ ರಾವ್ ಅವರು ಹಾಡಿದ್ದು ಅತ್ಯಾನಂದವಾಯಿತು ಕೇಳಿ. ಜಿ ಕಪ್ಪಣ್ಣವರ್ ಮನಮುಟ್ಟುವಂತೆ ಅದರ ವಿಶೇಷತೆಯನ್ನು ವಿವರಿಸಿದರು. ಸಿ ಯು ಬೆಳ್ಳಕ್ಕಿಯವರಿಗೆ, ಮಾಯಾ ಅವರಿಗೆ ನನ್ನ ವಂದನೆಗಳು. ಅವಿಸ್ಮರಣೀಯವಾದ ಈ ಕಾರ್ಯಕ್ರಮವನ್ನು ತಾವು ಮರುಪ್ರಸಾರ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಅಂತಾರೆ. ಇನ್ನೊಂದು ಪತ್ರದೊಳಗೆ ಅವರಿಗೆ ಧನ್ಯವಾದ ಹೇಳೋಣಂತೆ, ಹಿಂಗೆ ಕೇಳ್ತಾ ಇರಲಿ ಅಂತ ಹೇಳೋಣಂತೆ. ದಿನಾಂಕ 7ರಂದು ಚಿಂತನದೊಳಗೆ ಸುರೇಶ್ ಗುದಗ್ನವರವರು ತಾಯಿಯ ತ್ಯಾಗ, ಸಹನೆ, ಸಂಸ್ಕೃತಿಯವನ್ನು ಬಾಲ್ಯದಲ್ಲಿ ರೂಢಿಸಿಕೊಂಡ ಮಕ್ಕಳು ಮುಂದೆ ಉಜ್ವಲ ವ್ಯಕ್ತಿತ್ವ ಪಡೆದು ಪ್ರಸಿದ್ಧರಾಗ್ತಾರೆ ಅನ್ನೋದು ಮಹಾನ್ ವ್ಯಕ್ತಿಗಳ ಜೀವನದ ಉದಾಹರಣೆಗಳೊಂದಿಗೆ ಮನ ಮುಟ್ಟು ಹಂಗ ವಿವರಿಸಿದ್ರು. 8ರಂದು ಪ್ರಸಾರವಾದ ನಿಸರ್ಗ ಜ್ಞಾನಾಮೃತ ಸರಣಿ ಕಾರ್ಯಕ್ರಮದೊಳಗೆ ಪೂಜ್ಯ ಸ್ವಾಮಿಗಳು ಪ್ರತಿಯೊಬ್ಬರೂ ರಾಷ್ಟ್ರ ಧರ್ಮವನ್ನು ಪಾಲಿಸಬೇಕು ಅಂತ ಹೇಳಿದ್ರು. ಕಾರ್ಯಕ್ರಮ ಔಚಿತ್ಯಪೂರ್ಣವಾಗಿತ್ತು, ಸುರೇಖ ಸುರೇಶ್ ಅವರು ಚೆನ್ನಾಗಿ ನಡೆಸಿಕೊಟ್ರು ಅಂತಾರೆ. ಇನ್ನೊಂದು ಪತ್ರದೊಳಗೆ 4ರಂದು ಪ್ರಸಾರವಾದ ವಿಕಲಚೇತನರಿಗಾಗಿ ಇರುವ ಸೌಲಭ್ಯಗಳು ಅನ್ನೋ ವಿಷಯದ ಬಗ್ಗೆ ಸವಿತಾ ಕಾಳೆ ಅವರೊಂದಿಗೆ ನಡೆಸಿದ ಸಂದರ್ಶನ ಮಾಹಿತಿಪೂರ್ಣವಾಗಿತ್ತು, ಪ್ರಯೋಜನಕಾರಿಯಾಗಿತ್ತು ಅಂತಾರೆ. ಈ ಸಂದರ್ಶನವನ್ನು ಮಂಜುಳಾ ಅವರು ಅಚ್ಚುಕಟ್ಟಾಗಿ ನಡೆಸಿಕೊಟ್ರು. ವಚನಾಮೃತ ಕಾರ್ಯಕ್ರಮದೊಳಗೆ ಸೀಮಾ ಅವರು ಹಾಡಿದ ವಚನಗಳ ಆಶಯವನ್ನು ಮನಮುಟ್ಟುವಂಗೆ ವಿವರಿಸಿದರು ಅಂತಾರೆ. ಇದರ ಕಾರ್ಯಕ್ರಮದೊಳಗೆ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಹಾಡಿದ ಅಕ್ಕ ಮಹಾದೇವಿಯ ವಚನ ಅಕ್ಕ ಕೇಳವ ತಮ್ಮ ಮೇಲೆ ಬೀರದ ಪ್ರಭಾವದ ಬಗ್ಗೆ ಸಂಗೀತ ವಿದ್ವಾಂಸರು ಚೆನ್ನಾಗಿ ಹೇಳಿದರು ಅಂತಾರೆ. ಈ ಎಲ್ಲ ಪತ್ರಗಳಿಗಾಗಿ ಅವರಿಗೆ ಧನ್ಯವಾದಗಳು. ನಿನ್ನ ಹತ್ರ ಇರೋ ಪತ್ರ
0: ನೋಡು. ಸಾಧನಕೇರಿ, ಧಾರವಾಡದ ಸಾಧನಕೇರಿಯಿಂದ ಎಸ್ ಜಿ ಭಗವತಿ ಅವರು ಬರೆದಂತಹ ಪತ್ರ ಇದು. ತಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳನ್ನೆಲ್ಲ ಅವರು ತಪ್ಪದ ಕೇಳ್ತಾರಂತ. ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ ಅವ್ರಿಗೆ ಇಷ್ಟ ಆಗ್ತದಂತ. ಅದ್ರ ಜೊತೆಗೆ ಭಾವಯಾನ ಈ ಕಾರ್ಯಕ್ರಮದೊಳಗ ಚೆಲುವು ಒಲವು ಈ ಬಗ್ಗೆ ಕಾರ್ಯಕ್ರಮವನ್ನು ಕೇಳಿದ್ರು. ನಮ್ಮ ನೆಚ್ಚಿನ ಆಕಾಶವಾಣಿಯ ಮಂಜುಳಕ್ಕ ಮತ್ತು ಮಾಯಕ್ಕ ಇವರಿಬ್ಬರ ಮಾತುಗಳನ್ನ ಕೇಳ್ತಿದ್ರ ಇವರೇನು ಜೀವದ ಗೆಳತಿಯರೋ ಅಥವಾ ಒಡ ಹುಟ್ಟಿದವರೋ ಅಕ್ಕ ತಂಗಿಯರು ಅನ್ನೋದು ಅವ್ರಿಗೆ ತಿಳಿವಲ್ದಂತ. ಹಂಗಾಗಿ ಅಷ್ಟು ಸುಮಧುರವಾಗಿ ಇವರು ಮಾತಾಡ್ತಾ ಮಾತಾಡ್ತಾ ಉತ್ತಮ ಹಾಡುಗಳನ್ನು ಬಳಸಿಕೊಂಡು ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ರು. ಅದು ಬಹಳ ಖುಷಿಯಾಗಿದಂತ. ನಮ್ಮ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳು ಅಂದ್ರೆ ಚಿಂತನ, ವಂದನ, ವಚನಾಮೃತ, ಸುಬೋಧ ಸಮಾಲೋಚನೆ, ಡಿನ್ನರ್ ಟೈಮ್, ಯಾವತ್ತೂ ಮಿಸ್ ಮಾಡಿದ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀನಿ ಅಂತ ಹೇಳ್ಯಾರ. ಈಗ ನೀನು ನಾನು ಏನು ಅನ್ನೋದು ಅವರು ಕಾದ್ ನೋಡ್ಲಿ ಅಲ್ಲ.
1: ಹೌದಲ್ಲ, ಇಷ್ಟು ವರ್ಷಗಳಿಂದ ನಮ್ಮ ಸ್ನೇಹದ ಬಗ್ಗೆ ಅವರಿಗೆ ಅರಿವು ಇದ್ದಾದ, ಇದ ಸ್ನೇಹ ಮುಂದುವರ್ಕೊಂಡು ಹೋಗ್ತದ ಅಂತ ಅವ್ರಿಗೆ ಹೇಳೋಣಂತ.
0: ಖಂಡಿತವಾಗಿ.
1: ನನ್ನ ಹತ್ರ ಎಂ ಡಿ ಅಲಾಸೆ ಅವರು ಸೇಡ್ಬಾಳದಿಂದ ಬರೆದದ್ದು 4 ಪತ್ರಗಳವ. ಡಾಕ್ಟರ್ ಮಂಜುನಾಥ್ ಲಮಾಣಿಯವರ ಚಿಂತನ ಆಲಿಸಿದೆ, ಚೆನ್ನಾಗಿತ್ತು. ಮತ್ತು ಪತ್ರಿಕೆಗಳನ್ನು ಕೊಂಡು ಓದಲೇಬೇಕು.

0: ಅನ್ನುವಂಥದ್ದು. ಇದು ಸರಿ ಪತ್ರಿಕೆಗಳನ್ನ ಓದೋದ್ರಿಂದ ನಾವು ಜಗತ್ತನ್ನ ನೋಡುವ, ಅದು ಜಗತ್ತನ್ನ ತೋರಿಸುವಂತಹ ಒಂದು ಕಿಟಕಿ ಅಂತ ಹೇಳಿ ಬರೀತಾರ. ಅಲ್ದ ಇನ್ನೊಂದು ಪತ್ರದೊಳಗ ದಿನಾಲು ಕೃಷ್ಣಂಗ ಕೇಳ್ತೀನಿ, ಅದ್ರೊಳಗ ಗುಣಗುಣಿಸ್ತಾ ಇರುವಂತಹ ಹಂತಿಯ ಪದವನ್ನ ಧ್ವನಿ ಹೆಚ್ಚಿಸಿ ಆಲಿಸ್ತಾ ಇರ್ತೀನಿ. ಕರಿಯತ್ತ ಕಾಳಿಂಗ ಅನ್ನುವಂಥದ್ದು, ಹನಿಮ ಎತ್ತು ಯಾವ ಬಣ್ಣದ್ದು ಅಂತ ತಿಳಿಲಿಲ್ಲ ಅಂತ ಬರೀತಾರ. ಜೈ ಜವಾನ್ ಜೈ ಕಿಸಾನ್ ಅಂತ ಬರೀತಾ. ಮತ್ತೊಂದು ಪತ್ರದೊಳಗ ಒಂದೇ ಮಾತರಂ ಮತ್ತು ಸಂಗೀತ ನಂತರ ನಿರ್ವಹಣೆ ಮಾಡಿದವರ ಹೆಸರು ಹೇಳಿ ಕಾರ್ಯಕ್ರಮ ಪ್ರಾರಂಭ.
1: ಅಂದ್ರೆ ನಮ್ಮ ಉದ್ಘೋಷಕರು ಹೆಸರು ಹೇಳಿ ಶುರು ಮಾಡಬೇಕು ಅನ್ನೋದು,
0: ಇಡೀ ದಿನವೆಲ್ಲ ಒಬ್ಬರೇ ನಿರ್ವಹಿಸ್ತಾರೆ, ಇದು ಬಹಳ ಒತ್ತಡವಾಗುತ್ತದೆ. ಅದರಿಂದ ಸದರಿ ನಿರ್ವಹಣೆಯನ್ನ ಅರ್ಧ ದಿನ ಒಬ್ಬರು, ಇನ್ನುಳಿದ ಅರ್ಧ ದಿನ ಮತ್ತೊಬ್ರು ನಡೆಸಿಕೊಡ್ಬೇಕು ಅಂತ ನನ್ನ ಅನಿಸಿಕೆ. ಎಲ್ಲರೂ ಒಳ್ಳೆಯ ಚಾಕಚಕ್ಯತೆಯಿಂದ ನಡೆಸಿಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಇಲ್ಲಿಂದಲೇ ಹೃತ್ಪೂರ್ವಕ ನಮನಗಳು ಅಂತಾರ. ನಮ್ಮಲ್ಲಿ ಮೂರು ಶಿಫ್ಟ್ ಅವಲ್ಲ ಮಂಜುಳ, ಎರಡಲ್ಲ,
1: ಬೆಳಿಗ್ಗೆ ಒಬ್ರು, ಮಧ್ಯಾಹ್ನ ಒಬ್ರು, ಸಾಯಂಕಾಲಕ್ಕೊಬ್ರು.
0: ಹೌದು, ಡಾಕ್ಟರ್ ಬಿ ವಿ ಶಿರೂರ್ ಅವರ ಶ್ರವಣಬೆಳಗೊಳದ ಶಿಲಾಶಾಸನಗಳ ಕುರಿತು ಕಾರ್ಯಕ್ರಮ ಆಲಿಸಿದೆ ಅಂತಾರ. ಹಂಗನೆ ಇನ್ನೂ ಕರ್ನಾಟಕದಲ್ಲಿರುವ ಅನೇಕ ಶಿಲಾಶಾಸನಗಳ ಪರಿಚಯ ಮಾಡಿ ಬರಲಿ, ಅಭಿನಂದನೆಗಳು ಅಂತಾರ. ಖಂಡಿತ ಅಲಾಸೆ ಅವರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸೋಣ ಅಂತ.
1: ಧಾರವಾಡದಿಂದ ಯಶೋಧ ಅವರು ಬರೆದಂಥ ಪತ್ರ, ಇವರು ಪತ್ರವನ್ನು ಶುರು ಮಾಡಿದ್ದು ಹೆಂಗೆ ಗೊತ್ತೇನು, ಹೊಸ ಎಚ್ ಒ ಪಿ ಅವರು ಬಂದ ನಂತರ ಅವರು ಬರೆದಂಥ ಮೊದಲ ಪತ್ರ ಅಂತ ಇದು. ಶಾಸ್ತ್ರೀಯ ಸಂಗೀತ ಹಾಗೂ ನಾಟಕ ಪ್ರಸಾರದ ಅವಧಿ ಹೆಚ್ಚಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಮಂಗಳವಾರ 60 ನಿಮಿಷದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಸಾರ ಮತ್ತೆ ಆರಂಭವಾಗ್ಯದ. ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲಕ್ಕೆ ಹಾಕ್ತಿವಲ್ಲ, ಅದಕ್ಕಾಗಿ ಧನ್ಯವಾದ. ಆದ್ರೆ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ಕೊಂಡಂಗಾಗ್ಯದ ಅಂತಂತಾರ. ಏನಂದ್ರ ಗುರುವಾರ ಮತ್ತು ಶನಿವಾರ ಬೆಳಗಿನ 8:30 ಹಾಗೂ ಶುಕ್ರವಾರ ರಾತ್ರಿ 10 ಗಂಟೆ, ಹಿಂಗ 90 ನಿಮಿಷದ ಶಾಸ್ತ್ರೀಯ ಸಂಗೀತದ ಅವಧಿಯನ್ನ ಹಿಂಪಡೆದಿದ್ದೀರಿ ಅಂತಾರ. ಅಲ್ಲಿ ಕೆಲವು ಪ್ರಾಯೋಜಕ ಕಾರ್ಯಕ್ರಮಗಳು ಬರ್ತಾ ಇರೋದ್ರಿಂದ ಅದು ಅನಿವಾರ್ಯತೆ ಅದ. ಪ್ರಾಯೋಜಕ ಕಾರ್ಯಕ್ರಮಗಳು ಮುಗಿದು ಅಂದ್ರ ಮತ್ತಲ್ಲೂ ಕೂಡ ಶಾಸ್ತ್ರೀಯ ಸಂಗೀತನ ಬರ್ತದ ಅಂತ ಅವ್ರಿಗೆ ಹೇಳೋಣ. ಇದಲ್ಲದೆ ಶನಿವಾರ ಮತ್ತು ಭಾನುವಾರ ಎಂದಿನಂತೆ ದೆಹಲಿ ಕೇಂದ್ರದಿಂದ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್ ಬರ್ತದ, ರವಿ ವಾಸರಿಯ ಸಂಗೀತ ಬರ್ತದ. ಒಟ್ಟು ವೈವಿಧ್ಯಮಯ ಸಂಗೀತ ಕಾರ್ಯಕ್ರಮಗಳನ್ನು ಇವರಿಗೆ ಕೇಳಲಿಕ್ಕೆ ಅವಕಾಶ ಅದ ಮಾಯ. ಅದರ ಜೊತೆಗೆ ಅವ್ರು ಇನ್ನೊಂದೇನು ಹೇಳ್ತಾರೆ ಅಂತಂದ್ರೆ, ಮಂಗಳವಾರ ದಿವಸ ರಾತ್ರಿ ಜನಪದ ವೈವಿಧ್ಯ ನೀವು ಬಿತ್ತರಿಸ್ತೀರಿ, ಈ ಮಂಗಳವಾರ ರಾತ್ರಿ ರೂಪಕಗಳನ್ನು ಪ್ರಸಾರ ಮಾಡ್ರಿ ಅಂತಾರೆ. ರೂಪಕಗಳನ್ನು ನಾವು ಸೋಮವಾರ ದಿವಸ ರಾತ್ರಿ ಪ್ರಸಾರ ಮಾಡ್ತಾ ಇದ್ದೀವಿ.
0: ಹೌದು,
1: ಒಂದು ವಾರ ತಪ್ಪದ ಅವರು ಎಲ್ಲ ಕೇಳಿದ್ರೆ ಯಾವತ್ತು ಏನೇನು
0: ಅನ್ನೋದು. ಕೆಲೂರಿನ ಸಂಗಪ್ಪ ಹೂಗಾರ್ ಅವರ ಎರಡು ಪತ್ರಗಳು 2272 2278 ಈ ಸಂಖ್ಯೆಯ ಪತ್ರಗಳು ನನ್ನ ಕೈಯಾಗವ. ಯುವಕರು ಮೊಬೈಲ್ನಿಂದ ದೂರವಿದ್ದು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳುವುದರೊಟ್ಟಿಗೆ ದುಶ್ಚಟಗಳಿಂದ ದೂರ ಇರಬೇಕು ಅಂತ ವರ್ಷಾ ದೇಸಾಯಿ ಅವರು ತಿಳಿಸಿಕೊಟ್ಟದ್ದು ಯುವಕರ ಚಿತ್ತ ಎತ್ತ ಅನ್ನೋದು ಯುವವಾಣಿ ಒಳಗೆ ಬಹಳ ಚೆನ್ನಾಗಿ ಕೇಳಿ ಬಂತು ಅಂತಾರ. ಕರ್ನಾಟಕ ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಸಾಹಿತಿಗಳು ಚನ್ನಬಸಪ್ಪನ ಅವರೊಂದಿಗೆ ಜಾನಪದ ವಿಷಯ ಕುರಿತು ಸಮಗ್ರವಾಗಿ ತಿಳಿಸಿರುವುದನ್ನು ಸಂದರ್ಶಿಸಿ ಪ್ರಸಾರಗೊಳಿಸಿದ ಮಂಜುಳಾ ಅವರಿಗೆ ಧನ್ಯವಾದಗಳು ಅಂತಾರೆ. ಶ್ರೀನಿವಾಸ ವಾಡಪ್ಪಿ, ಡಾಕ್ಟರ್ ಅರವಿಂದ ಕುಲಕರ್ಣಿ ವಸಂತ ಹಾಗೂ ಡಾಕ್ಟರ್ ವಿನಯ್ ಕುಲಕರ್ಣಿ ಅವರ ಚಿಂತನೆ ಚೆನ್ನಾಗಿ ಕೇಳಿಬಂತು. ಭಕ್ತಿ ಸಂಗೀತದ ವಂದನಾ ಕೃಷ್ಣರಂಗ, ರೈತರಿಗೆ ಸಲಹೆ, ಸುಬೋಧ ಸಮಾಲೋಚನೆ, ನಿಸರ್ಗ ಜ್ಞಾನಾಮೃತ, ಕನಕ ದೀಪ ಎಲ್ಲ ಚೆನ್ನಾಗಿವೆ ಅಂತಾರೆ. ಮತ್ತೊಂದು ಪತ್ರದೊಳಗೆ ಡಾಕ್ಟರ್ ಗೀತಾ ದಾನಶೆಟ್ಟಿ ಹಾಗೂ ಬಸವೇಶ್ವರ ಪೀಠದ ನಿವೃತ್ತ ಸಂಯೋಜಕರು ಸಿಎಂ ಕುಂದಗೋಳ ಅವರು ತಿಳಿಸಿಕೊಟ್ಟ ಚಿಂತನೆ ಚೆನ್ನಾಗಿದ್ವು. ಚಪಲಚಿತ್ತರು ಇದರ ಬಗ್ಗೆ ಸವಿಸ್ತಾರವಾಗಿ 5000 ವರ್ಷಗಳ ಇತಿಹಾಸದ ಬಗ್ಗೆ ಹೇಳಿದರು ಅಂತ ಡಾಕ್ಟರ್ ಚಂದ್ರಶೇಖರ್ ವಸ್ತ್ರದವರು ತಿಳಿಸಿದ್ದು ಚೆನ್ನಾಗಿ ಕೇಳಿ ಬಂತು. 103ನೇ ಕನಕದೀಪ, 80ನೇ ನಿಸರ್ಗ ಜ್ಞಾನಾಮೃತದೊಳಗೆ ಶಿಕ್ಷಣ ಕುರಿತು ಪೂಜ್ಯರು ಹೇಳಿದ್ದು ಚೆನ್ನಾಗಿತ್ತು ಅಂತ ಹೇಳ್ತಾ, ಮಂಜುಳಾ ಮತ್ತು ಮಾಯಾ ಅವರು ಪ್ರಸ್ತುತಪಡಿಸಿದ ಭಾವಯಾನ ಕಾರ್ಯಕ್ರಮ, ನಾವಲ್ಕಿಯ ವಿಶ್ವನಾಥ್ ಹೂಗಾರ್ ಅವರ ಸಂಬಾಳವಾದನ ಜನಪದ ಸಂಗೀತದೊಳಗೆ ಚೆನ್ನಾಗಿ ಕೇಳಿ ಬಂದ್ವು. ಧನ್ಯವಾದ.
1: ನೋಡು, ಹುಬ್ಬಳ್ಳಿಯಿಂದ ವಿರೂಪಾಕ್ಷಪ್ಪ ಅರ್ಕಸಾಲಿ ಅವ್ರಿಗೆ ನಿತ್ಯ ಪ್ರಸಾರವಾಗುವ ವಂದನಾ ಅರ್ಪಣಾ ಭಕ್ತಿಗೀತೆ ಚೆನ್ನಾಗಿ ಮೂಡಿ ಬರ್ತಾ ಇವೆ. ದಿನಾಂಕ 7/8/9 ಈ 3 ದಿನದಂದು ಪ್ರಸಾರವಾದ ಚಿಂತನ ಅರ್ಥಪೂರ್ಣವಾಗಿದ್ದು, ಸುಬೋಧ ಸಮಾಲೋಚನೆ, ಕನಕದೀಪ, ನಿಸರ್ಗ ಜ್ಞಾನಾಮೃತ ಎಲ್ಲವೂ ಚೆನ್ನಾಗಿ ಮೂಡಿ ಬರ್ಲಿಕ್ಕತ್ತಾವ. ವಿವಿಧ ಕಲಾವಿದರು ಸಾದರಪಡಿಸಿದ ಸುಗಮ ಸಂಗೀತ ಭಾವಗೀತೆಗಳು ಕೂಡ ಚೆನ್ನಾಗಿದ್ದು, ಜನಪದದಲ್ಲಿ ಚೌಡ್ಕಿ ಪದ, ಭಜನಾ ಪದ, ಸಂಜ್ಞಾ ಬಾಳೆ, ದಪ್ಪಿನಾಟ, ದೊಳ್ಳಿನ ಪದ ಇವು ಕೂಡ ಅವ್ರಿಗೆ ಇಷ್ಟ ಆಗ್ಯಾವಂತ. ಇನ್ನು ಆರೋಗ್ಯದ ಬಗ್ಗೆ ಪ್ರಸಾರವಾದ ಆರೋಗ್ಯ ಪೂರಕ ಕಾರ್ಯಕ್ರಮಗಳು ಕೂಡ ಇಷ್ಟ ಆಗ್ಯಾವ. ಉಳಿದ ಎಲ್ಲ ಕಾರ್ಯಕ್ರಮಗಳು ಆಕಾಶವಾಣಿಯಿಂದ ಪ್ರಸಾರ ಆಗವು, ನನಗೆ ಇಷ್ಟ ಆಗ್ಯಾವ ಅಂತ ಪತ್ರ ಬರೆದ

0: ಬರ್ದಾರ ನೋಡು, ಎಮ್ ಡಿ ಅಲಾಸೆ ಅವರು ಬರೆದಂಥ ಒಂದು ಪತ್ರ ನನ್ನ ಹತ್ರದ. ಅಲ್ಲ, ಎಮ್ ಡಿ ಅಲಾಸೆ ಅಲ್ಲ, ಇವರು ಸುರೇಶ್ ಎಸ್ ವೈಲಾಯ. ಇವರು ಅನ್ಮೋಲ್ ಗೀತ್ ಕಾರ್ಯಕ್ರಮವನ್ನು ಇಷ್ಟಪಟ್ಟು ಪತ್ರ ಬರೆದಾರ. ಇವ್ರಿಗೆ ಈ ಕಾರ್ಯಕ್ರಮದೊಳಗೆ ಗಜಲ್ಗಳ ಬಗ್ಗೆ ಕಾರ್ಯಕ್ರಮ ತಿಳಿಸಿದ್ರೆ ಅನುಕೂಲ ಅಂತಂದಾರ. ಖಂಡಿತವಾಗಿಯೂ ಇದು ಕೂಡ
1: ಒಂದಾದ್ಮೇಲೆ ಒಂದು ತಗೊಂಡು ವಿಷಯ ತಗೊಂಡು ಮಾಡ್ತಾ ಇದ್ದಾರೆ ಈಗಾಗಲೇ, ಅದು ಕೂಡ ಬರ್ತದೆ ಅಂತ ಹೇಳೋಣಂತ.
0: ಆಮೇಲೆ ಮ ಬ ಜಂಗೀನ್ ಇವರು ಮುರುಘಾಮಠದಿಂದ ಬರೆದಾರ. ಊಟದ ಮಾತು ಅಂದರೆ ಡಿನ್ನರ್ ಟೈಮ್, ಇದು ಬಹಳ ಚೆನ್ನಾಗಿದೆ. ಇಂದಿನ ಜೀವನದಲ್ಲಿ ನಡೆಯುವ ವಾಸ್ತವಿಕ ಸತ್ಯವನ್ನು ತಿಳಿಸ್ತದೆ. ಇದು ಒಂದು ಜಾಗೃತ ಮಾತುಕತೆ ಅಂದಾರ. ಇವರ ಪತ್ರಕ್ಕಾಗಿ ಧನ್ಯವಾದಗಳನ್ನು ಹೇಳೋಣ. ದಿನಾಂಕ 26ರಂದು ಶುಕ್ರವಾರ ಸಾಯಂಕಾಲ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜ್ಞಾನೇಶ್ವರ ಅವರ ತೋಟಗಾರಿಕಾ ಉತ್ಪನ್ನಗಳ ಬಗ್ಗೆ ಒಂದು ಸಂದರ್ಶನ ಪ್ರಸಾರ ಮಾಡಿದ್ರಿ. ಇದು ಚೆನ್ನಾಗಿತ್ತು ಈ ಕಾರ್ಯಕ್ರಮ ಅಂಥೇಳಿ ಪತ್ರವನ್ನು ಬರೆದವರು ಆನಂದರಾವ್ ಜಾಂಬಳೆ. ಇವರು ಧಾರವಾಡದ ಜಯನಗರದಿಂದ ಪತ್ರ ಬರೆದಾರ. ಈ ಜಾಂಬಳೆ ಅವ್ರದ ಇನ್ನೊಂದು ಪತ್ರನೂ ಅದ ಮಾಯ. ಇವರು ಎಲ್ಲಿ ಬರೆದಾರ ಅಂದ್ರ, ಹಾಂ ಇದು ನೋಡು, ಬಾಲಕ ಶಶಾಂಕ್ ಹೆಗಡೆ ಮತ್ತು ಅವರ ತಾಯಿ ಶ್ರೀಮತಿ ಹೆಗಡೆ ಅವರ ಸಂದರ್ಶನವನ್ನು ಶನಿವಾರದ ಗಿಳಿವಿಂಡು ಅಂದರೆ ಶನಿವಾರದ ಎಳೆಯರ ಬಳಗ
1: ಹೌದು
0: ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದ್ರಿ. ಇದು ತುಂಬ ಪ್ರಶಂಸನೀಯ, ತಾಯಿಯೂ ಕೂಡ ಅಭಿನಂದನಾರ್ಹರು. ಕಾರ್ಯಕ್ರಮ ರಂಜನೀಯವಾಗಿತ್ತು ಅಂತ ಹೇಳ್ಯಾರ. ಮತ್ತೆ ಪ್ರಸಾರ ಮಾಡ್ರಿ ಅಂದಾರ, ಇನ್ನೊಂದ್ಸಲ ಪ್ರಸಾರ ಮಾಡೋಣ. ಶಶಾಂಕನಿಗೆ ಉಜ್ವಲ ಭವಿಷ್ಯ ಅದ ಅಂತ ಹೇಳ್ಯಾರ. ಖಂಡಿತವಾಗಿಯೂ ನಾವು ಅದನ್ನೇ ಬಯಸ್ತೀವಿ.
1: ಕರೆಯದ ಲಿಂಗ್ಸೂರಿನ ಶಂಕರಗೌಡ ಜಿಗೌಡರ್ ಅವರು ಬರೆದ್ರೆ ಎಷ್ಟು ಪತ್ರ ಬರೆದಿರ್ಬೇಕು ಹೇಳ, 5-6 ಪತ್ರವ ನನ್ನ ಕೈಯಾಗ.
0: ಅದರ ಸಾರಾಂಶ ಅಷ್ಟೇ ಹೇಳ್ಬಿಡ್ಲ.
1: ಹೌದು, ಚಿಂತನವನ್ನ ಡಾಕ್ಟರ್ ಗೀತಾ ಧನಶೆಟ್ಟಿ ಅವ್ರು ನಡೆಸಿಕೊಟ್ಟದ್ದು ಇಷ್ಟಪಟ್ಟಾರ. ಮತ್ತು ಇವರು ಎಲ್ಲ ವಿಷಯಗಳನ್ನು ಬರೆದಾರೆ. ಯಾವ ಹಾಡು ಕೇಳಿದೆ ಏನು ಅಂತ, ಭಾವಯಾನ ಕೇಳಿದೆ, ಮಂಜುಳಾ ಮತ್ತು ಮಾಯಾ ಅವರು ಚೆನ್ನಾಗಿ ಮಾತನಾಡಿದರು. ನೀವು ಎಲ್ಲನೂ ಕೇಳಿ ಒಂದ ಕಡೆ ಬರೀರಿ ಅಂದ್ರೆ ನಾ ಒಂದ ಪತ್ರದೊಳಗೆ ಉತ್ತರ ಬರ್ದೇನೆ. ಆದರೂ ಕೂಡ ಭಾಳ ಪತ್ರಗಳನ್ನು ಬರೆದಾರವರು. ದಿನಾಂಕ 10ರಂದು ವಂದನಾ ಚಿಂತನಾ ಮೆಚ್ಚುಗೆ ಆಯಿತು ಅಂತ, ವಂದನಾ ಚಿಂತನಾ ಸ್ವರಾಂಜಲಿ ವಿಶ್ವ ಜನಸಂಖ್ಯಾ ದಿನದ ಬಗ್ಗೆ ಮಾತನಾಡಿದ್ರು ಅಂತ ಅದನ್ನು ಬರ್ದಾರ. ಸ್ವರಾಂಜಲಿ ಕೇಳಿದೆ, ರಾಷ್ಟ್ರೀಯ ವಾರ್ತೆಗಳು, ಪ್ರದೇಶ ಸಮಾಚಾರ ಅಂತೆಲ್ಲ ಬರ್ದಾರ. ಒಟ್ಟಿನಲ್ಲಿ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳುತ್ತೇನೆ ತಿಳಿಯಿರಿ ಅಂತ
0: ಒಂದೇ ಮಾತಿನಲ್ಲೇ ಬರೆದು 6 ಪತ್ರ ಬರ್ದಾರ ಅವ್ರು, ಅದೇ ವಿಶೇಷ.
1: ಆಮೇಲೆ ಶನಿವಾರದ್ದು ಎಲ್ಲ ಕಾರ್ಯಕ್ರಮಗಳನ್ನ ಬರ್ದಾರ. ವಂದನಾ ಚಿಂತನಾ ರೈತರಿಗೆ ಸಲಹೆ ಎಲ್ಲ. ದಿನಾಂಕ 6ರಂದು ಪ್ರಸಾರವಾದದ್ದು ಎಮ್ ಎಸ್ ಬದಾಮಿಯವರು ಹೇಳಿದ ಚಿಂತನ ಚೆನ್ನಾಗಿತ್ತು. ನೆನಪಾಗಿ ಕಾಡ್ತಾವ ಹಾಡು ಕೇಳಿದೆ, ಮಲ್ಲಿಕಾರ್ಜುನ್ ಮನ್ಸೂರವ್ರು ಹಾಡಿದ್ದು ಅಂತ ಹೇಳ್ತಾರ. ಪ್ರಾರ್ಥನೆಯಲ್ಲಿ ಬಲವಿದೆ ಅಂತ ಕೇಳಿದೆ ರವಿವಾರ ಕಥಾನಾಟಕ, ಇಂದಿನ ಕಥಾನಾಟಕ, ಅದು ಕೂಡ ಚೆನ್ನಾಗಿತ್ತು ಅಂತಾರ. ಆಮೇಲೆ ದಿನಾಂಕ 30ರಂದು ವಂದನಾ ಚಿಂತನ ವಚನಾಮೃತ ಬರ್ದಿನಿ ಅದ್ರ ಬಗ್ಗೆ ಕೇಳಿ ಅಂತಂತಾರ. ಅದಲ್ಲದೆ ಇನ್ನೊಂದು ಪತ್ರದೊಳಗೆ ದಿನಾಂಕ 6ರಂದು ಪ್ರಸಾರವಾದ ಕಾರ್ಯಕ್ರಮಗಳು, ಭಕ್ತಿಗೀತೆಗಳು ಎಲ್ಲವೂ ಚೆನ್ನಾಗಿದ್ವು. ರೇಖಾ ದಿನೇಶ್ ಹೆಗಡೆ, ಚಂದ್ರಶೇಖರ್ ಪುರಾಣಿಕ್ ಮಠ ಅವರು ಹಾಡಿದ ಹಾಡು ಅಂತೆಲ್ಲ ಬರೀತಾರೆ. ವಚನಾಮೃತದ ಬಗ್ಗೆ ಕೂಡ ಬರ್ದಾರ. ವಾಣಿಶ್ರೀ ಕುಲಕರ್ಣಿ ಅವರು ಹಾಡಿದ್ದು ಹಾಡು, ಆಮೇಲೆ ಬೇರೆ ಬೇರೆ ಕಲಾವಿದರು ಏನೇನು ಹಾಡಿದ್ರು ಅದೆಲ್ಲ ವಿವರಗಳನ್ನು ಬರ್ದಾರೆ ನೋಡು.
0: ಅಂತೂ 6 ಪತ್ರ ಬರೆದು ಅವ್ರಿಗೆ ಧನ್ಯವಾದಗಳನ್ನು ಹೇಳೋಣ. ಈಗ ನೋಡು, ದಿನಾಂಕ 9ರಂದು ಭಿಕ್ಷಾಂದೇಹಿ ಅನ್ನೋ ನಾಟಕ ಬಹಳ ಅರ್ಥಪೂರ್ಣವಾಗಿತ್ತು. ಮಾನವೀಯ ಮೌಲ್ಯ ಹಾಗೂ ಅನ್ನದ ಮಹತ್ವದ ಬಗ್ಗೆ ರೋಮಾಂಚಕಾರಿಯಾಗಿ ಮೂಡಿ ಬಂತು ಅಂತಂದರೆ, ಇದು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾದಂಥ ನಾಟಕ. ಇದನ್ನು ನಾವು ಸಹ ಪ್ರಸಾರ ಮಾಡಿದ್ವಿ ಅಂಥೇಳಿ ಈ ಪತ್ರ ಬರೆದ ಅಜ್ಜಪ್ಪ ಎಂ ಗರಗ್ ಅವ್ರಿಗೆ ನಾವು ತಿಳಿಸ್ಬಿಡೋಣ. ಇವರು ನವಲಗುಂದದಿಂದ ಪತ್ರ ಬರೆದಾರ. ಇಲ್ಲೊಂದು ಪತ್ರದ ಮಾಯ, ಇದನ್ನು ಬರೆದವರು ಪರಮೇಶ್ವರ ಬಡಿಗೇರ್, ಗೋಪನಕೊಪ್ಪ ಹುಬ್ಬಳ್ಳಿ ಅಲ್ಲಿಂದ ಬರೆದಾರ. ಇವರಿಗೆ ದಿನಾಂಕ 9ರಂದು ರಾಷ್ಟ್ರ ದೇವೋಭವ ಅನ್ನುವ ಕುರಿತಾದ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಆನಂದ ಬಾಷ್ಪಗಳು ಉದುರಿದುವಂತ. ಪ್ರತಿಯೊಬ್ಬ ಭಾರತೀಯನಲ್ಲಿ ರಾಷ್ಟ್ರಾಭಿಮಾನದ ಭಾವನೆ ಬಡಿದೆಬ್ಬಿಸುವಂತಿದೆ. ತಾಯ್ನಾಡಿನ ನೆಲ, ಜಲ, ಭಾಷೆ, ಭಾವ, ಸಂಸ್ಕೃತಿ, ಪರಂಪರೆಗಳ ಕುರಿತಾದ ಭಾವನೆಗಳನ್ನು ಸಂವಿಧಾನದ ಆಶಯ ಆಶೋತ್ತರಗಳನ್ನು ಎಳೆಯ ವಯಸ್ಸಿನಲ್ಲೇ ನಾವು ಮಕ್ಕಳಲ್ಲಿ ಬಿತ್ತಬೇಕು. ನಂತರ ಅದು ಹೆಮ್ಮರವಾಗುವಂಗೆ ನೋಡ್ಕೊಳ್ಬೇಕು. ಸ್ವಾರ್ಥಕ್ಕೆ ಅವಕಾಶ ಮಾಡಿಕೊಡಬಾರದು. ಇಂಥ ಅಮೃತ ಬಿಂದುಗಳಿಂದ ಕೂಡಿದ ಈ ಕಾರ್ಯಕ್ರಮ ಅಂದರೆ ನಿಸರ್ಗ ಜ್ಞಾನಾಮೃತ ಕಾರ್ಯ

0: ಕಾರ್ಯಕ್ರಮದೊಳಗೆ ಬಸವಾನಂದ ಸ್ವಾಮೀಜಿ ಹೇಳಿದಂಥ ಮಾತುಗಳು ಬಹಳ ಉತ್ತಮವಾಗಿದ್ವು. ಪ್ರಸಾರಕ್ಕಾಗಿ ಕೋಟಿ ಕೋಟಿ ನಮನಗಳು ಅಂತಂದಾರ. ಹಿಂಗೆ ಅವರು ಕಾರ್ಯಕ್ರಮವನ್ನು ಕೇಳ್ತಾ
1: ಇರಲಿ ಅಂತ ಹೇಳೋಣಂತ. ಇನ್ನು ಧಾರವಾಡದ ಮಹಾಂತೇಶ್ ಜಂಗೀನ್ ಅವರು ಬರೆದ ಮತ್ತೊಂದು ಪತ್ರ ನನ್ನ ಕೈಯಾಗದ. ಕೌದಿ ಕಲೆಗಾರ್ತಿ ಕ್ರಿಯಾಶೀಲ ಕಲಾವಿದೆ ಕಲಾವತಿ ಅಮ್ಮನವರಿಗೆ ಇನ್ನೂ ಅವರು ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ, ಕಲೆ ಇವರಿಂದ ಇನ್ನೊಬ್ಬರಿಗೆ ಕಲಿಸುವಂತಾಗಲಿ ಅಂತ ಬರ್ದಾರ. ಬಹುಶಃ ಸಂದರ್ಶನ ಕೇಳ್ಯಾರ. ಕೌದಿ ಅನ್ಲಿಕ್ಕೆ ಇಂಡಿಯನ್ ಡ್ರಗ್ ಅಂತ ಹೇಳಿ ಬರ್ದಾರ.
0: ನೋಡು, ನಿಜವಾಗ್ಲೂ ಕೌದಿಯ ಒಂದು ಮಹಾತ್ಮೆಯನ್ನ ಅವರು ಬಹಳ ಚಂದ ಹೇಳಿದ್ರು ಸಂದರ್ಶನದಾಗ. ಆನಂದರಾವ್ ಜಾಂಬಳೆ ಅವರು ಬರೆದಂತ ಇನ್ನೊಂದು ಪತ್ರ ನನ್ನ ಹತ್ರದ ಮಾಯ. ದಿನಾಂಕ 1ನೇ ತಾರೀಕು ಜುಲೈ 1ರಂದು ಮಾಲತಿ ಹೂಗಾರ್ ಅನ್ನುವಂಥ ಜಮಖಂಡಿ ತಾಲೂಕಿನ ಸೈಕಲ್ ಪಟು ಹಳ್ಳಿಗಾಡಿನ ಹುಡುಗಿ ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಆ ಸೈಕಲ್ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಸಂದರ್ಶನ ಕೇಳಿ ರೋಮಾಂಚನ ಅನ್ನಿಸ್ತು. ರೇಡಿಯೋದಿಂದ ಅವಳ ಮಾತನ್ನು ಕೇಳ್ತಾ ಕೇಳ್ತಾ ನಾವು ಬಹಳಷ್ಟು ಭಾವುಕರಾದ್ವಿ. ಶ್ರಮ ಕಠಿಣ ಆಗಿರ್ತದೆ, ಆದರೂ ಕೂಡ ಆ ಮಟ್ಟಕ್ಕಾಕಿ ಮುಟ್ಟಿದ್ದು ಬಹಳ ಸಂತೋಷ ಆಯಿತು ಅಂದಾರ. ಇದು ಬಹುಶಃ ನಮ್ಮ ಕ್ರೀಡಾಲೋಕ ಕಾರ್ಯಕ್ರಮದೊಳಗೆ ಅವರು ಕೇಳ್ಯಾರ ಅಂತ ಅನ್ನಿಸ್ತದ.
1: ಹೌದು,
0: ಅವರ ಪತ್ರಕ್ಕಾಗಿ ಧನ್ಯವಾದ ಹೇಳೋಣ. ಇನ್ನು ವಿಜಯಪುರದಿಂದ ಗುಂಡೂರಾವ್ ಕುಲಕರ್ಣಿ ಅವರು ಬರೆದ 2 ಪತ್ರ. ಅವ್ರಿಗೂ ಕೂಡ ಆಕಾಶವಾಣಿಯಿಂದ ಪ್ರಸಾರವಾಗುವಂಥ ಎಲ್ಲ ಕಾರ್ಯಕ್ರಮಗೂ ಇಷ್ಟ ಆಗ್ತವಂತ. 3ರಂದು ರಾತ್ರಿ 8ರ ಯುವಾಣಿಯಲ್ಲಿ ಜೀವನದಲ್ಲಿ ಯುವಕರ ಚಿತ್ತ ಎತ್ತ ವರ್ಷಾ ದೇಸಾಯಿ ಅವರ ಭಾಷಣ ಸೇರ್ತಂತ. ಸ್ವರ ಸೌರಭ ಶನಿವಾರದ ಬೆಳಗಿನ ವಂದನ ಚಿಂತನ ಇದೆಲ್ಲ ಹಿಡಿಸಿದಂತ ಒಂದು ಪತ್ರದಾಗ ಬರ್ದಾರ. 13ನೇ ತಾರೀಕು ಹಿರಿಯ ಗಾಯಕಿ ಆಶಾ ಬೋಸ್, ಇದು ಬಹಳ ಹಳೆ ಪತ್ರಮಯ, ಏಪ್ರಿಲ್ ತಿಂಗಳದ ನಮಗೀಗ ಸಿಕ್ಕದ. ಹಿರಿಯ ಗಾಯಕಿ ಆಶಾ ಭೋಸ್ಲೆ ಅವರಿಗೆ ಶ್ರದ್ಧಾಂಜಲಿ, ಇದವರಿಗೆ ಹಿಡಿಸ್ತು ಅಂತ ಬರ್ದಾರ. ಇದು ಏಪ್ರಿಲ್ ತಿಂಗಳದ್ದು, ಬಹುಶಃ ಅವರು ಬರೆದಿಟ್ಕೊಂಡು ಈಗ ಪೋಸ್ಟ್ ಮಾಡ್ಯಾರೋ ಏನೋ ಗೊತ್ತಿಲ್ಲ, ನಮಗಂತೂ ಸೇರಿದ್ದು ಈಗ.
1: ಹೌದಲ್ಲ,
0: ಅಂತೂ ಪತ್ರಗಳು ಮುಗಿದ್ವು.
1: ಇಲ್ಲೇ ಕರೆ ಮಾಡ್ಲಿಕ್ಕತ್ತಾರ ಏನ್ ನಮ್ಮ ಶ್ರೋತೃಗಳು, ತಗೊಂಡೇ ಬಿಡೋಣ ಅಂತ. ಹಲೋ,
2: ಹಲೋ,
1: ಹೇಳ್ರಿ, ಯಾರು ಮಾತಾಡೋದು?
2: ನಾವು ತುಪ್ಪದ ಕುರುಟಿಯಿಂದ ಪಂಪನಹಳ್ಳಿ ಅಂತ ಹೇಳಿ.
1: ಹೇಳ್ರಿ,
2: ನಿಮ್ ಕಾರ್ಯಕ್ರಮ ಎಲ್ಲಾ ಚಲೋ ಬರ್ತಾವ್ರಿ. ನಮ್ಗ ಆಗಾಗ ನಾವು ಪುರವಂತರ ಇದೀವಿ, ಮಂಗಳವಾರಕ್ಕೊಮ್ಮೆ ತಿರುಪತಿ ಅವ್ರ ಒಡವು ಹಾಕ್ರಿ ಅಂತ ಇಷ್ಟ ಕೇಳ್ತೀವಿ.
0: ಆಯ್ತಾಯ್ತು, ಜನಪದದಲ್ಲಿ ಅದ್ರದ ಪಳೆ ಇರ್ತದ, ಅದು ಬಂದ ತಕ್ಷಣ ಹಾಕ್ತೀವಿ.
2: ಆಯ್ತು,
1: ಧನ್ಯವಾದ. ಹಲೋ,
3: ಹಲೋ, ವಿಜಯಪುರದ ಬಾಬುರಾವ್ ಕುಲಕರ್ಣಿ.
1: ಹೇಳ್ರಿ ಬಾಬುರಾವ್.
3: ಇತ್ತೀಚೆಗೆ ನಿಧನರಾದಂತ ರಾಷ್ಟ್ರೀಯ ಗಾಯಕಿ ಎಸ್ ಜಾನಕಿ ಅವರ ಹಲವು ಹಾಡುಗಳನ್ನ ಹಾಕಿ
1: ಪ್ರಸಾರ ಮಾಡಿ
3: ಯೋಗ್ಯವಾದಂತ ಒಂದು ಶ್ರದ್ಧಾಂಜಲಿ ಆಕಾಶವಾಣಿ ಅರ್ಪಿಸಿದ್ದಕ್ಕೆ ಧನ್ಯವಾದ.
1: ಧನ್ಯವಾದ. ಹಲೋ,
4: ಹಲೋ ರೀ ಮೇಡಮ್, ನಮಸ್ಕಾರ ರೀ.
1: ನಮಸ್ಕಾರ.
4: ನಾವ್ ಹಿರೇಬೇಡಿ ಗಾ ತಾಲೂಕು ಹಾವೇರಿ ಜಿಲ್ಲಾ ರಾಜೇಂದ್ರ ಸ್ವಾಮಿ ಹಿರೇಮಠ ಅಂತ ಮೇಡಮ್.
0: ರೇಡಿಯೋ ಸ್ವಲ್ಪ ದೂರ ಇಡ್ರಿ. ಅಲ್ಲ,
4: ಒಳಗೈತ್ರಿ, ನಾ ಹೊರಗೆ ಮಾತಾಡಕ.
0: ಹೇಳಿ.
4: ಹಾನ್ರಿ, ಎಲ್ಲಾ ಕಾರ್ಯಕ್ರಮಗಳು ಬಹಳ ಚೆನ್ನಾಗ್ ಮೂಡಿಬರ್ತಾವ್ರಿ. ನಾ ಮೌನದಿಂದ ಇವತ್ತ ಪಾಟೀಲ್ ಮಾತು ಬಾಳ ಮೇಡಮ್ ಅವ್ರು ನಡ್ಸ್ಕೊಟ್ಟಿರೋ ಐತ್ರಿ. ನಾವು ಕುಕಿಂಗ್ ಆಯಿಲ್ ಮಷನ್ ನಡೆಸ್ತೇನ್ರಿ, ನಾ ಹಿರೇಬೆಂಡಿಯಿಂದ.
1: ಹೇಳ್ರಿ.
4: ಹೌನ್ರಿ ಮೇಡಮ್, ಮೌನದಿಂದ ನನ್ನ ಮಷನ್ ಈಗ ಇಂಪ್ರೂವ್ಮೆಂಟ್ ಆಗೈತ್ರಿ ಮೇಡಮ್, ಅದಕ್ಕೆ ಬಹಳ ಖುಷಿ ಆಗಿ ಸಂತೋಷ ಆತ್ರಿ.
0: ನನ್ಗೆ ಸಮಾಲೋಚನೆ ಹಿರೇಬೆಂಡಿ ಸಮಾಲೋಚನೆ ಕೇಳಿದ್ರಿ.
1: ಹಲೋ, ಹೇಳ್ರಿ, ಯಾರು ಮಾತಾಡೋದು? ಇಲ್ಲ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಹೇಳ್ರಿ, ಸ್ವಲ್ಪ ಸಿಗ್ನಲ್ ಬರೋಲ್ಲಿ ನಿಂತು ಮಾತಾಡ್ರಲ್ಲ. ಇಲ್ಲ, ನಿಮ್ಮ ಮಾತು ಸರಿ ಕೇಳಿಸ್ತಾ ಇಲ್ಲ. ಹಲೋ,
5: ಹಲೋ,
1: ಹೇಳ್ರಿ, ಯಾರು ಮಾತಾಡೋದು?
5: ಹಲೋ,
1: ಹೇಳಿ ಹೇಳಿ
0: ಮಾತಾಡ್ರಿ, ಎಲ್ಲಿಂದ ಮಾತಾಡ್ತೀರಿ?
1: ಹಲೋ
5: ಮೇಡಮ್, ನಾವು ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆ ಮಲ್ಕನಮಡಿ ಗ್ರಾಮದಿಂದ ಮಾತಾಡೋದು ಮೇಡಮ್.
0: ಹೇಳಿ,
1: ನಿಮ್ಮ ಹೆಸರು?
5: ಮಹೇಶ್ ಅಂತ ಮೇಡಮ್.
1: ಹೇಳ್ರಿ.
5: ಇದು ನಿನ್ನೆ ಒಬ್ರು ಟೀಚರ್ ಬಂದಿದ್ರು ಸರ್.

0: ಮೇಡಮ್ ನಮ್ಮ ಹೋಟ್ಲಕ್ಕೆ ಈ ರೇಡಿಯೋ ನಮ್ಮ ಹುಡುಗರಿಗೆಲ್ಲ ತೋರಿಸ್ತೀನಿ, ಒಂದ್ ಕಾರ್ಯಕ್ರಮ ಕೇಳಿಸ್ತೀನಿ ನಾನಂತ ಹೇಳಿದ್ರಿ ಮೇಡಮ್. ಇದ ರೇಡಿಯೋ ಪರಿಚಯನೇ ಇಲ್ಲ ನಮ್ಮ ಹುಡುಗರಿಗೆ, ಇದು ಏನಂತ ಕೇಳಿದ್ರು ಕೂಡ ಗೊತ್ತಿಲ್ಲ ಅಂತಾರ್ರಿ. ಅದಕ್ಕೆ ಒಂದ್ ಕಾರ್ಯಕ್ರಮ ಯಾವ್ದಾದ್ರು ಸ್ಕೂಲಿಗೆ ಅನುಕೂಲಕ್ಕೆ ತಕ್ಕಂಗೆ ಹಾಕಕಾಗುತ್ತೆ ಮೇಡಮ್?
1: ನೀವು ರೇಡಿಯೋ ಕೇಳ್ತಾ ಇಲ್ಲ?
0: ನಾವ್ ರೇಡಿಯೋ ಕೇಳ್ತೀವ್ರಿ.
1: ಮತ್ತೆ
0: ಕೇಳಿಸ್ತಾರೆ ಅಂತ ಹುಡುಗರು.
1: ಅಲ್ಲ ಅದು ಸರಿ, ನಿಮ್ಮ ಮಾತು ಅರ್ಥ ಆಯ್ತು.
0: ಅವರು ನೀವು ಕಾರ್ಯಕ್ರಮ ಯಾವ್ದಾದ್ರು ನಿಮ್ ಕಡೆಯಿಂದ ಹಾಕಕ್ ಆಗತ್ತ?
1: ನಾನ್ ಹೇಳುದನ್ ಕೇಳ್ರಿ, ನೀವು ರೇಡಿಯೋ ಕೇಳ್ತಾ ಇದ್ದೀರಲ್ಲ, ನಾವು ಪ್ರತಿ ಭಾನುವಾರ ಶನಿವಾರ ಮಕ್ಕಳಿಗಾಗಿನೇ ಕಾರ್ಯಕ್ರಮ ಪ್ರಸಾರ ಆಗ್ತಾವ.
0: ಭಾನುವಾರ ಸ್ಕೂಲ್ ಇರಲ್ಲ, ಅವ್ರ ಸ್ಕೂಲಿಗೆ ಒಯ್ದು ಕೇಳಿಸ್ತಾರಂತೀರಿ?
1: ಇಲ್ಲ, ಹಂಗಂತೂ ಯಾರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ರೇಡಿಯೋದಾಗ ಪ್ರಸಾರ ಆಗುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಕೇಳ್ರಿ.
0: ಹೌದೌದು, ಆಯ್ತು ಮೇಡಮ್, ಅದ್ರ ಬಗ್ಗೆ ನಾನು ಕೇಳಲಿಕ್ಕೆ ಫೋನ್ ಹಚ್ಚಿದ್ದೆ.
1: ಆಯ್ತು ಆಯ್ತು.
2: ಹಲೋ,
3: ನಮಸ್ತೆ ಮೇಡಮ್.
2: ಹಾ ನಮಸ್ತೆ,
3: ಹೇಳ್ರಿ. ಆಕಾಶವಾಣಿ ಧಾರವಾಡದಿಂದ ಎಲ್ಲಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನೋಡಿ ಬರ್ತಾ ಇರ ಮೇಡಮ್ರಿ. ನಾಟಕ, ವಂದನ, ಚಿಂತನ, ಭಕ್ತಿ ಗೀತೆಗಳು ಎಲ್ಲವೂ ತುಂಬಾ ಸೂಪರ್ ಆಗಿ ನೋಡಿ ಬರ್ತಾ ಇರ ಮೇಡಮ್ರಿ. ಇನ್ನು ಜನಪದ ಕಾರ್ಯಕ್ರಮಗಳು ಮಾತ್ರ ಸ್ವಲ್ಪ ಯಾಕೋ ರಿಪೀಟ್ ಆಗತ್ತಾರೆ ಮೇಡಮ್ ರೀ, ಒಳಗೊಂದ್ರೆ ಅದಕ್ಕೆ ಹೊಸ ಹೊಸ ಕಾರ್ಯಕ್ರಮಗಳನ್ನ ರೆಕಾರ್ಡಿಂಗ್ ಮಾಡ್ರಿ ಅಂತ ಹೇಳಿ ಬೇಡ್ಕೋತಂತೆ.
2: ಹೊಸ ಹಾಕ್ತಿವಿ, ಹಾಗೆ ಮಾಡ್ಲಿಕ್ಕೀವಿ.
3: ಆದ್ರೆ ಎಲ್ಲರೂ ಒಂದೊಂದು ರಿಪೀಟ್ ಆಗ್ತಾರೆ.
2: ಹಲೋ
4: ಹಲೋ,
2: ಹೇಳ್ರಿ, ಯಾರು ಮಾತಾಡೋದು?
4: ಹುಬ್ಳಿ ಅಂತ ಅಶೋಕ್ ಮಾತಾಡೋದು ಮೇಡಮ್.
2: ಅಶ್ವತ್
4: ಅಶೋಕ್ ಅಶೋಕ್
2: ಅಶೋಕ್ ಹೇಳ್ರಿ.
4: ಹುಬ್ಳಿ ಅಂದ್ರಿ ಮೇಡಮ್?
2: ಹೇಳ್ರಿ.
4: ನೀನು ಕಾರಣ ನಾಟಕ ಮಾಡ್ತೀವಲ್ಲ ಮೇಡಮ್?
1: ಮಾಡ್ತೀವಲ್ಲ.
4: ಯಾವ ಮಾಡ್ತೀನಿ ಮೇಡಮ್?
1: ಒಂದೊಂದು ತಾಸಿನ ನಾಟಕಗಳು ಪ್ರತಿ ಬುಧವಾರ ರಾತ್ರಿ ಬರ್ತಾವ.
4: ಹೌದ್ರಿ.
1: ನೀನು ಸಾಹುಕಾರನಾಗು ನಾಟಕನು ಒಂದು ತಾಸಿಂದ ಅದ. ನೀವು ಬುಧವಾರ ದಿನ ರಾತ್ರಿ ನಾಟಕ ಕೇಳ್ರಿ, 10-11, ಅವಾಗ ಬರ್ತದ ಅದು ಕೂಡ.
2: ಹಲೋ, ಹೇಳ್ರಿ. ವಿರುಪಾಕ್ಷ ಮತ್ತು ರೇಡಿಯೋ ಬಿಟ್ಟು ದೂರ ಬಂದ್ ಮಾತಾಡ್ರಿ. ಅಲ್ಲ, ನನಗ್ ಗೊತ್ತಾತು, ಆದ್ರೆ ನೀವು ರೇಡಿಯೋ ಬಿಟ್ಟು ದೂರ ಬಂದ್ ಮಾತಾಡ್ರಿ, ನನಗ್ ಕೇಳಿಸ್ಲಿಕ್ಕದ್ ನಿಮಗ ಕೇಳಿಸ್ವಂತು. ಹಲೋ, ಅವ್ರಿಗೆ ಕೇಳಿಸ್ತಾ ಇಲ್ಲ. ಹಲೋ
5: ಹಲೋ,
2: ಹಾ ಹೇಳ್ರಿ, ಯಾರು ಮಾತಾಡೋದು?
5: ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಹೊನ್ನಮ್ಮ ಸಾಗರದಿಂದ ಚಂದ್ರಶೇಖರ್ ಶಿವಮಾಸನ ಮಾತಾಡೋದು.
1: ಹೇಳ್ರಿ ಚಂದ್ರಶೇಖರ್ ಅವ್ರ.
5: ಹೌದ್ರಿ,
2: ಹೇಳ್ರಿ.
5: ನಿನ್ನೆ 11:00 to 12:00 ಪ್ರಸಾದ ತಲ್ ಮೇಡಮ್ ಗುರುರಾಜ್ ಪಾಟೀಲ್ ಅವರು.
1: 11:00 to 12:00
5: ಚೆನ್ನಾಗಿತ್ತು ಅದು ಮೇಡಮ್. ಅದು ಮಕ್ಕಳ ಬಗ್ಗೆ. ಹಲೋ,
1: ಹಾ ಹೇಳ್ರಿ, ಕೇಳ್ತದ ಹೇಳ್ರಿ.
5: ನಮ್ದೊಂದು ವಿಚಾರ ಮೇಡಮ್, ಅದು ಈಗ ನಾಟಕ ಆಗಲಿ ಜನಪದ ಆಗಲಿ ಭಾವಗೀತೆಗಳು ಸಂದರ್ಶನ ಚಿತ್ರಗೀತೆಗಳು ಇವೆಲ್ಲ ಕಾರ್ಯಕ್ರಮ ಚಲೋ ಬರ್ತಾವ್ರಿ. ಮತ್ತ ಅವು ನಮ್ ಮೆಚ್ಚಕೊಂಡು ವಾಟ್ಸಪ್ ಮೂಲಕ ಈ ಕಾರ್ಯಕ್ರಮ ಚೆನ್ನಾಗಾಯ್ತು ಅಂತ ವಾಟ್ಸಪ್ ಮೂಲಕ ತಮ್ಮ ಸಂದೇಶ ಹೇಳ್ತಾರಲ್ರಿ, ಆದ್ರೆ ನೀವು ಕಾರ್ಯಕ್ರಮ ಮಧ್ಯೆ ಯಾಕೆ ಹೇಳ್ಬಾರ್ದು?
2: ಇಲ್ಲ, ಈಗ ನಮ್ಗೆ ನೋಡ್ರಿ, ಅರ್ಧ ತಾಸ್ನೊಳಗ ನಿಮ್ ಕರೆನು ತಗೊಂಡು ನಿಮ್ಮ ಪತ್ರ ತಗೊಳ್ಳೋದೇ ಬಹಳ ಆಗ್ಬಿಟ್ಟದ. ಹಿಂಗಾಗಿ ನಾವು
5: ವಾರ ಪೂರ್ತಿ ಕಾರ್ಯಕ್ರಮ ನಮ್ಗೆ ಈ ಕಾರ್ಯಕ್ರಮ ಇಷ್ಟ ಆಯ್ತು, ಈ ಕಾರ್ಯಕ್ರಮ ಈ ಹಾಡ್ ಇಷ್ಟ ಆಯ್ತು.
2: ಅದೇ ಅದಕ್ಕ ಆ ಸಂದೇಶಗಳನ್ನ ಕೆಲವೊಮ್ಮೆ ತೊಂದರೆ ಕೊಡ್ಲಿಕ್ಕತ್ತಾವ. ಇಲ್ಲ, ಅದನ್ನ
5: ಕಾರ್ಯಕ್ರಮ ಮಧ್ಯೆ ಹೇಳಿದ್ರೆ ಅನುಕೂಲ ಆಗತ್ತ ಅಂದ್ರೆ.
1: ಇಲ್ಲ, ಅವಾಗ ಅವಾಗ
5: ಇದು ವಿವಿಧ ಭಾರತಿ ಬೆಂಗಳೂರು
2: ಹೇಳಿ ಹೇಳಿ, ಅವ್ರ ನಮ್ದು ಬೇರೆ, ಅವ್ರದ್ದು ಬೇರೆ. ಈಗ ಇದಕ್ಕಾಗಿ ಮೀಸಲಿಟ್ಟಂತಹ ಕಾರ್ಯಕ್ರಮ ಅದಲ್ಲ, ಪತ್ರಗಳ ಮೂಲಕ ಆಮೇಲೆ ನಿಮ್ಗೆ ಕರೆ, ನೀವ ಸ್ವತಃ ನಮ್ ಜೊತೆ ಮಾತಾಡ್ಲಿಕ್ಕತ್ತೀರಿ ಈಗ ನೀವು. ಹಿಂಗಾಗಿ ಅದು ಸದ್ಯಕ್ಕೆ ಅದನ್ನೇ ಮಾಡ್ರಿ. ಹಲೋ ಹೇಳ್ರಿ,
1: ನೀವು ರೇಡಿಯೋ ದೂರ ಇಡಬೇಕು, ನಮ್ಮ ಪ್ರತಿಧ್ವನಿ ಆಗ್ತದ. ಅಲ್ಲ, ನಮಗ್ ಕೇಳ್ತದ, ನೀವು ರೇಡಿಯೋ ಹತ್ರ ಇಟ್ಕೊಂಡಿರಿ, ನಮ್ಮ ಪ್ರತಿಧ್ವನಿ ಆಗ್ತದ.
6: ಕಾರ್ಯಕ್ರಮ ಮಾಡ್ತಿರಲ್ಲ,
1: ಕೇಳ್ತದ ಹೇಳ್ರಿ. ಪ್ರಾಯೋಜಕ ಕಾರ್ಯಕ್ರಮಗಳು ಬಂದಾಗ ಯಾವ ಕಾರ್ಯಕ್ರಮ ಇದ್ರು ತೆಗಿಯೋದು ಅನಿವಾರ್ಯ ಆಗ್ತದೆ.
6: ಸಂಗೀತ
1: ಅಲ್ಲಲ್ಲ, ಅಲ್ಲ ಕಡಿಮೆ ಅಂತೀರಿ ವಿರುಪಾಕ್ಷಪ್ಪ ಅವ್ರ. ಈಗ ಬೆಳಿಗ್ಗೆ 8:30 ಶಾಸ್ತ್ರೀಯ ಸಂಗೀತ, ಮಧ್ಯಾಹ್ನ ಹಂಗಿದ್ರೆ ನಮ್ಗೆ ಏನೋ ದೂರವಾಣಿ ಸಮಸ್ಯೆ ಅದ. ಆಯ್ತು, ಇನ್ನೊಂದ್ಸಲ ಮಾಡೋಣ ಅಂತ ತಗೊಳ್ರಿ.

0: ಹೇಳ್ರಿ.
1: ನಮಸ್ತೆ ಮಂಜುಳಾ ಮೇಡಮ್.
0: ನಮಸ್ತೆ.
1: ನಾವು ಬದಾಮಿಯಿಂದ ಮಾತಾಡ್ತಿರೋದು, ಸೌಮ್ಯ ಪಾಟೀಲ್ ಅಂತ ಹೇಳಿ.
0: ಹೇಳ್ರಿ.
1: ಎಲ್ಲಾ ಕಾರ್ಯಕ್ರಮಗಳು ಚಲೋ ಬರ್ತಾವ್ರಿ ಮೇಡಮ್. ನಾವು ನಮ್ಮ ಅಜ್ಜಾರ್ಲಿಂತ ಈ ರೇಡಿಯೋ ಕೇಳೋ ರೂಢಿಯನ್ನ ಮಾಡ್ಕೊಂಡಿವಿ. ಅವ್ರ ಡೈಲಿ ರೆಗ್ಯುಲರ್ ಆಗಿ ಬೆಳಿಗ್ಗೆ ಹಚ್ತಾರ, ಮತ್ ಸಾಯಂಕಾಲ 5:30 ಗಂಟೆ ರಾತ್ರಿ ಮಲಗೋ ಮಟಾನು ರೇಡಿಯೋ ನಿಮ್ ಸ್ಟಾರ್ಟ್ ಇರ್ತೈತಿ. ಸ್ಪೆಸಿಫಿಕ್ ಒಂದ್ ಪ್ರೋಗ್ರಾಮ್ ಅನ್ನೋದಕ್ಕಿಂತ ಎಲ್ಲಾ ಪ್ರೋಗ್ರಾಮು ಯಾವ್ದೇ ರೀತಿ ಆಡಂಬರ ಇರ್ಲಾರ್ದನ ಸ್ಪೆಸಿಫಿಕ್ ಆಗಿ ವಸ್ತುನಿಷ್ಠವಾಗಿ ಬರ್ತಾವು. ಬಹಳ ಇಷ್ಟ ಆಗ್ತಾವ್ರಿ. ಈಗಿನ ಜನರೇಷನ್ ಆದ್ರೂ ನಾವು ಇಷ್ಟಪಟ್ಟು ರೇಡಿಯೋ ಕೇಳ್ತೀವಿ. ನಾನು ಗೃಹಿಣಿರಿ ಮೇಡಮ್.
0: ಗೃಹಿಣಿ.
1: ನಮ್ಮ ಅಜ್ಜ ಸ್ವಲ್ಪ ಮಾತಾಡ್ತಾರಿ, ಮಾತಾಡ್ರಿ. ಅವ್ರಿಂದ ನಾನು ರೇಡಿಯೋ ಕೇಳುದು.
2: ಅಡ್ಡಿಲ್ಲ ಅಡ್ಡಿಲ್ಲ, ಕೊಡ್ರಿ.
1: ನೀಲ್ಕಂಠ ಗೌಡ್ರ ಅಂತ ಹೇಳ್ರಿ.
0: ಕೊಡ್ರಿ.
3: ಹಲೋ ಮೇಡಮ್, ನಮಸ್ಕಾರ.
0: ನಮಸ್ತೆ ನೀಲ್ಕಂಠ ಗೌಡ್ರ, ಹೆಂಗಿದ್ದೀರಿ?
3: ನಮಸ್ಕಾರ. ನಾವ್ ಏನ್ ವಯಸ್ಸಾದ ಮಂದಿರಿ?
0: ಏ ನೀವ ಮುಖ್ಯ, ಯಾಕಂದ್ರೆ ಹಿರಿಯರ್ ಅಂದ್ರ ಆಲದ ಮರ ಇದ್ದಂಗ. ಯಾವ ಕಾರ್ಯಕ್ರಮ ಕೇಳ್ತೀರಿ?
3: ನಾವ್ ಎಲ್ಲಾ ಕಾರ್ಯಕ್ರಮ ನೀವು ರೇಡಿಯೋ ಕರೆಂಟ್ ಆದಂಗೆಲ್ಲ ಬಂದಾಕತ್ ನೋಡ್ರಿ. ನಿಮ್
2: ಕೇಳ್ತಾ ಇರಿ, ಇವತ್ತ ಸಮಯ ಆತು ನೀಲ್ಕಂಠ ಗೌಡ್ರ.
3: ಪ್ಲೀಸ್ ನೀವು ಹಿಂದಿನ
2: ಹೇಳ್ರಿ,
3: ಹಿಂದಿ ರೆಕಾರ್ಡ್ ಹಾಕ್ತಿರಲ್ಲ, ಹಳೆ 61ನೇ ಸಾಲಿನ ಪ್ರೊಫೆಸರ್
2: ಖಂಡಿತ ಖಂಡಿತ
0: ಹಾಕ್ತೀವಿ.
2: ಆಯ್ತು ಆಯ್ತು ಆಯ್ತು ಆಯ್ತು, ಇವತ್ತು ಸಮಯ ಆಯ್ತು. ಧನ್ಯವಾದ ಎಲ್ಲರಿಗೂ. ನಮಸ್ಕಾರ.
0: ನಮಸ್ಕಾರ.
3: ನಮಸ್ಕಾರ.
2: ನಿಮ್ಮೊಂದಿಗೆ ಪ್ರಸಾರವಾಯಿತು ಆಕಾಶವಾಣಿ ಧಾರವಾಡ. ಸಮಯ 2:00. ಇನ್ನು ಮುಂದೆ ವಾರ್ತಾ ಸಂಚಿಕೆಗಳು. 2:30 ಪ್ರದೇಶ ಸಮಾಚಾರ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
4: ಆಕಾಶವಾಣಿ ಅಂಡ್ ಐ ಆಮ್ ಅನುಜಾ ಕುಮಾರ್ ವಿತ್ ದ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್. ಇಂಡಿಯಾ ಯುಕೆ ಕಾಂಪ್ರಿಹೆನ್ಸಿವ್ ಇಕನಾಮಿಕ್ ಅಂಡ್ ಟ್ರೇಡ್ ಅಗ್ರಿಮೆಂಟ್ ಕಮ್ಸ್ ಇನ್ ಟು ಇಫೆಕ್ಟ್. Prime Minister Narendra Modi says it will give fresh momentum to India's farmers, entrepreneurs and MSMEs. Commerce and Industry Minister Piyush Goyal assures sensitive farm products including dairy, vegetables, edible oils are fully safeguarded under CETA. President Draupadi Murmu calls for adopting latest techniques in Ayurveda for greater good. India urges for UN Security Council reforms, warns inaction is eroding global public confidence. Red alert for heavy rain in Odisha today. And in FIFA World Cup, defending champions Argentina to take on England in the second semi-final at Atlanta Stadium tonight. And now the news in detail. Prime Minister Narendra Modi today said that the Comprehensive Economic and Trade Agreement, CETA, and the Agreement on Social Security, which came into force today, is a significant moment in the partnership of India and United Kingdom. Mr. Modi made these remarks while sharing a social media post of Union Commerce and Industry Minister Piyush Goyal. The Prime Minister added, the CETA will give a fresh momentum to India's farmers, entrepreneurs and MSMEs along with several vibrant sectors gaining stronger access to the UK market. The Prime Minister noted that it will also deepen cooperation in technology, professional services and innovation while supporting greater mobility for skilled Indian talent. On the Agreement on Social Security or the Double Contribution Convention coming into effect today, the Prime Minister said it will provide invaluable support to Indian professionals working temporarily in the UK and strengthen the competitiveness of Indian enterprises. The Double Contribution Convention will reinforce the mobility and competitiveness of the Indian professionals in the United Kingdom. Mr. Modi noted that this moment reflects the trust between India-UK democracies and their resolve to build a forward-looking partnership driven by trade, technology, investment and innovation. The Prime Minister highlighted that India and the UK will continue working together for shared prosperity. Our correspondent tells us more on the agreement which grants Indian exports zero-duty access to 99% of tariff lines in the UK market.
5: The agreement between India and UK marks a new phase in the country's economic diplomacy. This will significantly enhance the competitiveness of Indian exports in the UK market

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆ ಬೆಂಗಳೂರಿನ ಜಿಂದಾಲ್ನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳ ರವಾನೆ. ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು, ವಸತಿ ಸಮುಚ್ಚಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಮುಖ್ಯಮಂತ್ರಿ ಅಭಿಮತ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಿದ್ದು ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಇಂದು ಬೆಂಗಳೂರಿನ ಜಿಂದಾಲ್ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಮೊದಲ ಬಾರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯದಲ್ಲಿರುವ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಮಾತನಾಡಿ, ಈ ಒಪ್ಪಂದದಿಂದಾಗಿ ದಕ್ಷಿಣ ಭಾರತದಿಂದಾಗಿ ರಫ್ತಾಗಲಿರುವ ಹೆಚ್ಚಿನ ಉತ್ಪನ್ನಗಳು ಯುಕೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಫಿ, ಮಸಾಲೆ ಪದಾರ್ಥಗಳು ಹಾಗೂ ಮೀನಿನ ಉತ್ಪನ್ನಗಳು ರವಾನೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ಕಾಚ್, ವಿಸ್ಕಿ, ಮಿಠಾಯಿ ಉತ್ಪನ್ನಗಳು, ಐಷಾರಾಮಿ ಕಾರುಗಳು ಭಾರತದಲ್ಲಿ ಕಡಿಮೆ ಸುಂಕದೊಂದಿಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ.
1: This is the day where we are celebrating the UK-India FTA that has entered into force since midnight, and this is going to be a game changer of a deal. This has already had a positive impact on the bilateral trade, and we expect more products from and services from Bangalore, from other parts of Karnataka and the wider South India to be now available in the United Kingdom under reduced tariff rates. The first consignment of aluminium products from Jindal Aluminium is leaving Bangalore today under the new free trade agreement, and it will be reaching the United Kingdom very soon. It's a win-win for both India and the United Kingdom, and it's an absolute pleasure and honor to be part of this celebration.
0: ಇದೇ ವೇಳೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ನಿರ್ದೇಶಕಿ ಡೋರ್ನಾ ಘೋಷ್, ಈ ಒಪ್ಪಂದದ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು, ಎಂಎಸ್ಎಂಇಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ.
2: This agreement between India and UK marks the signalling of a period of growth which is unprecedented for the country, because we are going to get major share, almost tariff line reduction to 0% across 99 HS tariff lines. This is a historic event for that.
0: ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಆರಂಭವಾಗಿದೆ. ಸಮಿತಿ ಅಧ್ಯಕ್ಷ ವಿನೀತ್ ಗುಪ್ತಾ ನೇತೃತ್ವದಲ್ಲಿ ನಡೆಯುತ್ತಿರುವ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಬರ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ರಾಜ್ಯದ ವಾಸ್ತವ ಸ್ಥಿತಿಯನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ ಮಂಡಿಸಿದ್ದಾರೆ. ಕಾವೇರಿ ಕೊಳದ ವ್ಯಾಪ್ತಿಯ ಜಲಾಶಯಗಳಲ್ಲಿ ಸದ್ಯ ಸಂಗ್ರಹವಾಗಿರುವ ನೀರಿನ ಕುರಿತು ಚರ್ಚೆ ನಡೆಸಲಾಗುತ್ತಿದೆ.

0: ಸಂಪರ್ಕಿಸುತ್ತಿದೆ. ರಾಜ್ಯ ಮಾತ್ರವಲ್ಲದೆ ತಮಿಳುನಾಡು, ಕೇರಳ ಹಾಗೂ ಪುದುಚೇರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ರಾಜ್ಯದ ಜಲಾಶಯಗಳ ಸ್ಥಿತಿಗತಿ ಕುರಿತಂತೆ ವಿವರ ನೀಡಿದ್ದಾರೆ. ಪ್ರಮುಖ ಜಲಾನಯನ ಪ್ರದೇಶವಾಗಿರುವ ಮಲೆನಾಡು ಪ್ರದೇಶವು ಅತ್ಯಧಿಕ ಎಂದರೆ ಶೇಕಡಾ 34ರಷ್ಟು ಮಳೆ ಕೊರತೆಯನ್ನು ದಾಖಲಿಸಿದೆ. ಕರಾವಳಿ ಪ್ರದೇಶ ಶೇಕಡಾ 30, ಉತ್ತರ ಒಳನಾಡು ಶೇಕಡಾ 24, ದಕ್ಷಿಣ ಒಳನಾಡು ಶೇಕಡಾ 18 ಮುಂಗಾರು ಕೊರತೆಯನ್ನು ಎದುರಿಸುತ್ತಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಬೆಂಗಳೂರು ಭಾರತದ ಹೃದಯವಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ 2026 ಕುರಿತಂತೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಮಾತನಾಡಿದ ಅವರು, ಆಸ್ತಿ ಮಾಲೀಕರ ಸಮಸ್ಥೆಗಳ ಬಗ್ಗೆ ಸರ್ಕಾರಕ್ಕೆ ಅರಿವಿದ್ದು ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು ಎಂದು ತಿಳಿಸಿದ್ದಾರೆ. ಕಷ್ಟಪಟ್ಟು ಗಳಿಸಿರುವ ಆಸ್ತಿಯನ್ನು ಮಾಲೀಕರು ಸರಿಯಾಗಿ ಅನುಭವಿಸಬೇಕೆನ್ನುವುದು ಸರ್ಕಾರದ ಆಶಯವಾಗಿದೆ. ಈ ನಿಟ್ಟನಲ್ಲಿ ಸರ್ಕಾರ ರಾಜ್ಯದಲ್ಲಿ ಈ ಖಾತಾವನ್ನು ಮನೆ ಬಾಗಿಲಿಗೆ ನೀಡುವ ವ್ಯವಸ್ಥೆ ಕಲ್ಪಿಸುವ ಮೂಲಕ ಕ್ರಾಂತಿ ಉಂಟುಮಾಡಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ 40 ಲಕ್ಷ ಆಸ್ತಿಗಳಲ್ಲಿ 26 ಲಕ್ಷ ಆಸ್ತಿಗಳಿಗೆ ಈ ಖಾತಾ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಹೈರೈಸ್ ಕಟ್ಟಡಗಳ ನಿರ್ಮಾಣಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ವಿಶ್ವದ ನಾಯಕರು ಬೆಂಗಳೂರಿನತ್ತ ಆಕರ್ಷಿತರಾಗುತ್ತಿದ್ದು ವಿದೇಶಿ ಹೂಡಿಕೆದಾರರು ನಗರದಲ್ಲಿ ಹೂಡಿಕೆ ಮಾಡಲು ಆಸಕ್ತಿ ತೋರುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ರದ್ದುಪಡಿಸಬೇಕೆಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಸರ್ಕಾರದ ಈ ನಿರ್ಧಾರವು ಅಕ್ರಮ ಬಾಂಗ್ಲಾದೇಶಿಯರನ್ನು ರಾಜ್ಯದ ಶಾಶ್ವತ ಮತದಾರರನ್ನಾಗಿ ಮಾಡುವ ಹುನ್ನಾರ ಎಂದು ಆರೋಪಿಸಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕುವವರನ್ನು ಶಾಶ್ವತ ನಾಗರಿಕರನ್ನಾಗಿ ಮಾಡುವ ಪ್ರಯತ್ನ ಇದಾಗಿದೆ ಎಂದು ದೂರಿದ್ದಾರೆ. ಈ ನಿರ್ಧಾರವು ಮುಂದಿನ ದಿನಗಳಲ್ಲಿ ದೇಶದ ಕಾನೂನು ತೊಡಕುಗಳಿಗೆ ತೊಂದರೆ ಉಂಟುಮಾಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯಪಾಲರು ಮನವಿಯನ್ನು ಸ್ವೀಕರಿಸಿದ್ದು ಸರ್ಕಾರಕ್ಕೆ ಸಲಹೆ ನೀಡುವುದಾಗಿ ತಿಳಿಸಿದ್ದಾರೆ ಎಂದು ಆರ್ ಅಶೋಕ ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಲಿದ್ದು ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಬರ ಪರಿಹಾರ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಬಿಎಸ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ತಮ್ಮ ದೆಹಲಿ ಪ್ರವಾಸದ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ವರಿಷ್ಠರೊಂದಿಗೆ ಸಂಪುಟ ವಿಸ್ತರಣೆ ಕುರಿತಂತೆಯೂ ಚರ್ಚೆ ನಡೆಸಲಿದ್ದಾರೆ. ಕೇಳುಗರನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬಾರದು ಎಂದು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿದ ಅವರು ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ಮಾತನಾಡಿ, ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾಗುತ್ತಿರುವ ಸ್ವರೂಪವನ್ನು ಸಿಬ್ಬಂದಿ ಅರ್ಥ ಮಾಡಿಕೊಂಡಿರುವುದು ಸಂತಸದಾಯಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಜನರ ಜೀವನ ಶೈಲಿ ಅತ್ಯಂತ ವೇಗವಾಗಿ ಬದಲಾಗುತ್ತಿದ್ದು ಶ್ರೋತೃಗಳು ನಿರ್ದಿಷ್ಟ ಕಾರ್ಯಕ್ರಮಗಳ ಪ್ರಕಾರಕ್ಕಿಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನು ಆಲಿಸಲು ಆದ್ಯತೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಹೊಸ ಕಾಲಘಟ್ಟದ ಅಗತ್ಯತೆಗಳಿಗೆ ಅನುಗುಣವಾಗಿ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಎಂದು ಸಿಬ್ಬಂದಿಗೆ ಕಿವಿಮಾತು ಹೇಳಿದ್ದಾರೆ.
4: People see content as when they have time and you don't have any excuses when you reach out to them. Either it's good for them or it's not good for them. So I think having said that, Akashvani already knows that and always had a soul. A soul of any organization, any person, any collective is very important. For me, that is to be kept intact. And also not forgetting that we are living in new times and new challenges will come. But it doesn't mean that we have to lose our soul. How to keep our soul intact and yet be relevant and contextual would be the challenge. And I'm sure that innovation will see us through.
0: ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಾಯೋಜಿತ ಶೇಕಡಾ 50ರಷ್ಟು ಸಂಚಾರ ದಂಡ ರಿಯಾಯಿತಿಗೆ ಉತ್ತಮ ಸ್ಪಂದನೆ ದೊರೆತಿದೆ. ಈ ಯೋಜನೆಯಡಿ 19

0: ಲಕ್ಷಕ್ಕೂ ಹೆಚ್ಚು ಚಲನ್ಗಳನ್ನು ಇತ್ಯರ್ಥಪಡಿಸಿ 55 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸಲಾಗಿದೆ. ಇತ್ತೀಚಿನ ಮೆಗಾಲೋಕ ಅದಾಲತ್ನಲ್ಲಿ ಒಟ್ಟು 78,79,000 ಪ್ರಕರಣಗಳು ಇತ್ಯರ್ಥಗೊಂಡು 3,017 ಕೋಟಿ ರೂಪಾಯಿ ಮೌಲ್ಯದ ವಿವಾದಗಳು ಬಗೆಹರಿದಿವೆ. ಕೇಂದ್ರ ಸರ್ಕಾರದ ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆಯಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಹಾಗೂ ದೇಶದಲ್ಲಿ 32ನೇ ಶ್ರೇಯಾಂಕ ಗಳಿಸಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ತಿಳಿಸಿದ್ದಾರೆ. ದಾವಣಗೆರೆ ಸ್ವಚ್ಛತೆಯಲ್ಲಿ ಈ ಮಟ್ಟದ ಸಾಧನೆ ಮಾಡಲು ಸ್ವಚ್ಛತಾ ಕಾರ್ಮಿಕರ ನಿರಂತರ ಶ್ರಮವೇ ಪ್ರಮುಖ ಕಾರಣ ಎಂದು ಹೇಳಿದ್ದಾರೆ. ಮುಂದಿನ ವರ್ಷ ನಿಮ್ಮೆಲ್ಲರ ಸಹಕಾರದಿಂದ ಈ ಶ್ರೇಯಾಂಕವನ್ನು ಮತ್ತಷ್ಟು ಉತ್ತಮಪಡಿಸಿ ದೇಶದ ಅಗ್ರ ನಗರಗಳ ಪಟ್ಟಿಗೆ ತರುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆ ಬೆಂಗಳೂರಿನ ಜಿಂದಾಲ್ನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳ ರವಾನೆ. ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು, ವಸತಿ ಸಮುಚ್ಚಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಮುಖ್ಯಮಂತ್ರಿ ಅಭಿಮತ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣಪತ್ರ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टिट्यूट्स.
1: ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಕಾರ್ತಿಕ್ ಅವರ ಸ್ವರದಲ್ಲಿ ಕೇಳಿ ಸತ್ಯ ಇನ್ ಲವ್ ಚಿತ್ರದ ಗೀತೆಯನ್ನು.

0: ಇದುವರೆಗೆ ಹೊಸ ಹಾಡು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಧಾರವಾಡ. ಸಮಯ 3:59:54. ತರಂಗಾಂತರ 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರಗಳಲ್ಲಿ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಇಂದಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಯೊಂದಿಗೆ ಆರಂಭವಾಗಲಿದೆ. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುವುದು. ನಮಸ್ಕಾರ.

ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಇಲ್ಲವೇ 765 kHz ತರಂಗಾಂತರ, FM 103 MHz ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರಗಳು ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:30:40 ನಾನು ನಿಮ್ಮ ಬಾನುಲಿಗಳಲ್ಲಿ ಚೇತನಾ ಸುಬ್ಬಯ್ಯ ಮಾಡುವ ನಮಸ್ಕಾರಗಳು.

0: ಟೀ ಟೈಮ್ ಚಿತ್ರಗೀತೆಗಳು ಇದೀಗ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
4: ನಿಸರ್ಗ ಜ್ಞಾನಾಮೃತ.

0: ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆ.

ಪ್ರೀತಿಯ ಗೆಳತಿ, ಕೇಳು ಗೆಳತಿ, ಕೇಳು ನೀ ಗೆಳತಿ, ಕೇಳೇ ಕೇಳ್ತೀನಿ ಮತ್ಯಾಕ ಈ ವಿನಂತಿ ಅಂತಿ. ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ, ಗೊತ್ತದ ಏನೋ ವಿಶೇಷ ಇರಬಹುದು, ಕುತೂಹಲ ತಡಿಲಿಕ್ಕಾಗೋಲ್ತು, ಲಗೂನೇ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ್ಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ನೇರ ಪ್ರಸಾರದೊಳಗ ಕೇಳ್ತೀಯಲ್ಲ ಗೆಳತಿ.

0: ಆತ್ಮೀಯ ಕೇಳುಗರೇ, ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
1: ಭಾರಿ ಸಿನಿಮಾ,
2: ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
3: ಮೂಕಿ ಸಿನಿಮಾ, ಚಾಕಿ ಸಿನಿಮಾ, ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

ಆಕಾಶವಾಣಿ ಧಾರವಾಡ ವೇಳೆ 5:59. ಪ್ರಕಟಣೆಗಳು ಇದೀಗ

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?

0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9ರಿಂದ ಆಗಸ್ಟ್ 9ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಡಾಕ್ಟರ್ SR ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ SR ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
5: ಪ್ರಕಟಣೆಗಳು. ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಪ್ರಕಟಣೆ ಇದಾಗಿದೆ. ತುಂಗಭದ್ರಾ ಜಲಾಶಯದ ಅಚ್ಚುಕಟ್ಟುದಾರರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ತುಂಗಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ತುಂಗಭದ್ರಾ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿರುವುದಿಲ್ಲ. ಆದ ಕಾರಣ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಮತ್ತು ಎಡದಂಡೆ ನಾಲೆಯಲ್ಲಿ ನೀರು ಹರಿಸಲು ಸಾಧ್ಯವಾಗುವುದಿಲ್ಲವೆಂದು ಮತ್ತು ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರನ್ನು ಕುಡಿಯಲು ಮಾತ್ರ ಬಳಸಲು ಸರ್ಕಾರದ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟು ಭಾಗದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿ ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನವನ್ನು ಕೈಗೊಳ್ಳಲಾಗುವುದು. ಅಧೀಕ್ಷಕ ಅಭಿಯಂತರರು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಇವರ ಪ್ರಕಟಣೆ ಇದಾಗಿದೆ. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಶಿವಾಜಿ ತಂದೆ ಕೃಷ್ಣಾಜಿ ಶಿಂದೆಯವರು 51 ವರ್ಷದವರಾಗಿದ್ದು ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಧಾರವಾಡದ ದುರ್ಗಾ ಕಾಲೋನಿಯಿಂದ ಕಾಣೆಯಾಗಿದ್ದಾರೆ. ಇವರ ಎತ್ತರ 5 ಫೂಟು 5 ಇಂಚು ಇರುತ್ತದೆ. ಮೈಯಿಂದ ಸದೃಢ ದಪ್ಪ, ಹೊಟ್ಟೆಯಿದ್ದು ಸಾದಾಗಪ್ಪು ಮೈಬಣ್ಣ, ಕೋಲುಮುಖ, ದಪ್ಪ ಹುಬ್ಬು, ಉದ್ದ ಮೂಗು, ಅಗಲ ಕಿವಿಗಳು, ತಲೆಯಲ್ಲಿ ಕಪ್ಪು ಬಿಳಿ ಕೂದಲು ಇವೆ ಹಾಗೂ ಸಣ್ಣಗೆ ಕೂದಲು ಇರುತ್ತವೆ. ಸ್ಪಷ್ಟವಾಗಿ ಮಾತನಾಡಲು ಬರುವುದಿಲ್ಲ. ಹೋಗುವಾಗ ಬ್ಲೂ ಕಲರ್ ಫುಲ್ ಶರ್ಟ್ ಹಾಗೂ ಡಾರ್ಕ್ ಬ್ಲೂ ಕಲರ್ ನೈಟ್ ಪ್ಯಾಂಟ್ ಧರಿಸಿರುತ್ತಾರೆ. ಕನ್ನಡ ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಇವರ ಸುಳಿವು ಸಿಕ್ಕಲ್ಲಿ 100ಗೆ ಮಾಹಿತಿಯನ್ನು ತಿಳಿಸಿ ಎಂದು ಹೇಳಿದ್ದಾರೆ. ಆಕಾಶವಾಣಿ ಧಾರವಾಡ.
4: ಪ್ರೀತಿಯ ಗೆಳತಿ, ಕೇಳು ಗೆಳತಿ, ಕೇಳು ನೀ ಗೆಳತಿ, ಕೇಳೇ ಕೇಳ್ತೀನಿ, ಮತ್ಯಾಕೆ ಈ ವಿನಂತಿ ಅಂತಿ? ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ. ಗೊತ್ತದ, ಏನೋ ವಿಶೇಷ ಇರಬಹುದು. ಕುತೂಹಲ ತಡಿಲಿಕ್ಕಾಗೋಲ್ತು. ಲಗೂನೆ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ್ಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ನೇರ ಪ್ರಸಾರದೊಳಗ. ಕೇಳ್ತಿಯಲ್ಲ ಗೆಳತಿ.
5: ಆಕಾಶವಾಣಿ ಧಾರವಾಡ. ವೇಳೆ 6:05. ದಿಲ್ಲಿ ಕೇಂದ್ರದಿಂದ ಇದೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
6: ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್.

ಕನ್ನಡ ಬಂಧುಗಳೇ, ನಿಲಯದಿಂದ ಬಿತ್ತರವಾಗುವ ಈ ಸಂಜೆ ಹಾಗೂ ನಾಳೆಯ ಕಾರ್ಯಕ್ರಮಗಳ ವಿವರಣೆ. ಈ ಸಂಜೆ 6:30 ರಸವಾರ್ತೆ, 6:51 ಕೃಷಿರಂಗದಲ್ಲಿ ಮುಂಗಾರು ಹಾಗೂ ಹಿಂಗಾರು ಬೆಳೆಗಳ ಸಮಗ್ರ ನಿರ್ವಹಣೆ. ಈ ಬಗ್ಗೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಬೂದಿ

0: ನಿಮಿಷಕ್ಕೆ ರೈತರಿಗೆ ಸಲಹೆಗಳು. 6:35 ಪ್ರಾಯೋಜಿತ ಕಾರ್ಯಕ್ರಮ ನಿಸರ್ಗ ಜ್ಞಾನಾಮೃತ. ಭಾಗವಹಿಸುತ್ತಾರೆ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೀಯ ಶ್ರೀ ಬಸವಾನಂದ ಸ್ವಾಮಿಗಳು. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗ ಉಪಚಾರ ಚಿಕಿತ್ಸಾಲಯ ಶ್ರೀ ಗುರು ಬಸವ ಮಹಾಮನಿ ಮನಗುಂಡಿ. 7:15 ಹಾಗೂ 2:40 ಭಾವಯಾನ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯದಂಗಳ. ಪ್ರಾಯೋಜಕರು ಎಸ್ಆರ್ ರಾಮನಗೌಡರ ಆಸ್ಪತ್ರೆ ಮಾಳಾಪುರ ರಸ್ತೆ ಧಾರವಾಡ. 8:45 ರನ್ನ ಮತ್ತು ಅತ್ತಿಮಬ್ಬೆ. ಈ ಬಗ್ಗೆ ಮಾತನಾಡುತ್ತಾರೆ ಬಾಳಸಾಹೇಬ್ ಲೋಕಾಪುರ್. 9:05 ಶ್ವೇತಾ ಗಂಡಮಾಲಿ ಅವರಿಂದ ಸುಗಮ ಸಂಗೀತ. 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕನಕ ದೀಪ. ಕಾರ್ಯಕ್ರಮದ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಪ್ರಾಯೋಜಕರು ಕನ್ನಡ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 9:30 ಹೆಲೋ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಭಾವಗೀತೆಗಳು. 10:45 ಜನಪದ ಸಂಗೀತದಲ್ಲಿ ಬಾಗಲಕೋಟೆ ತಾಲೂಕಿನ ನವನಗರದ ವೆಂಕಪ್ಪ ಅಂಬಾಜಿ ಸುಗತೇಕರ್ ಮತ್ತು ಸಂಗಡಿಗರಿಂದ ಗೊಂದಲಿಪದ, ಈರಪ್ಪ ಸಣ್ಣದ್ಯಾಮಪ್ಪ ಮೆಣಸಗಿ ಮತ್ತು ಸಂಗಡಿಗರಿಂದ ಒಡಬು, ಬನವಾಸಿಯ ಗುಡ್ಡಪ್ಪ ಎನ್ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರಿ ಜೋಗಿ ಪದ. 11:00 ಕೇಳು ಗೆಳತಿ. 11:30 ಸರಳ ಮಧುಸೂದನ್ ಅವರ ಗಾಯನವಿದೆ. ಈಗೊಂದು ವಾಣಿಜ್ಯ ಪ್ರಕಟಣೆಯನ್ನು ಕೇಳೋಣ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನಾಳೆ ಮಧ್ಯಾಹ್ನ 12:30 ಆರೋಗ್ಯ, 12:05 ವನಿತಾ ವಿಹಾರ, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಕಾರ್ಯಕ್ರಮ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ ಇದು. 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಚಟುವಟಿಕೆಗಳ ಕಾರ್ಯಕ್ರಮದಲ್ಲಿ ಪಿಎಂ ವಿಕಸಿತ್ ಭಾರತ್ ಹಾಗೂ ಜಿ ರಾಮ್ಜಿ ಮಿಷನ್ ಮಾಹಿತಿ ದೊರೆಯುತ್ತದೆ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ ಇದು. 1:20 ಹಾಗೂ ಕೃಷಿರಂಗದಲ್ಲಿ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿಯ ಮಾದೇವ ಹೂವಣ್ಣ ಕಲ್ಯಾಣಿ ಮತ್ತು ಸಂಗಡಿಗರಿಂದ ಕರಡಿ ಮಜ್ಲು. 1:30 ಹೆಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ. ಇನ್ನು ಸಂಜೆಯಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗ, 7:45 ಮರಾಠಿ ಹಾಡು, 8:00 ಯುವವಾಣಿಯಲ್ಲಿ ವಿದ್ಯಾರ್ಥಿ ಜೀವನದ ಮಹತ್ವ ಮಾತನಾಡುತ್ತಾರೆ ವಾದಿರಾಜ್ ಎಂ. ಸುಷ್ಮಾ ಮನೋಹರ್ ಶೆಟ್ಟಿ ಅವರಿಂದ ಸುಗಮ ಸಂಗೀತ. 8:15 ಒಡಿಶಾದ ಪುರಿ ಜಗನ್ನಾಥ ದೇವರ ರಥಯಾತ್ರೆಯ ಬಾನುಲಿ ವರದಿ. 8:30 ಪುಷ್ಪಹಾರ್. 9:15 ಸ್ಪಾಟ್ಲೈಟ್. 9:30 ಕನ್ನಡ ಭಾರತಿ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 10:00 ಪಂಡಿತ್ ಕೈವಲ್ಲಕುಮಾರ್ ಗುರವ್ ಅವರ ಗಾಯನವಿದೆ. 10:30 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ.

0: ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ ಕೇಳು ಗೆಳತಿ ನೇರ ಪ್ರಸಾರದೊಳಗ.
1: ಯಾಹೂ ಯಾಹೂ,
0: ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ ನೇರ ಪ್ರಸಾರದೊಳಗ ಕೇಳ್ತೀಯಲ್ಲ ಗೆಳತಿ.
2: ಕೇಳುಗರೆ, ಈ ಸಂಜೆ 6:51 ಕೃಷಿರಂಗದಲ್ಲಿ ಮುಂಗಾರು ಹಾಗೂ ಹಿಂಗಾರು ಬೆಳೆಗಳ ಸಮಗ್ರ ನಿರ್ವಹಣೆ, ಈ ಬಗ್ಗೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಬೂದಿಹಾಳ ಗ್ರಾಮದ ಪ್ರಗತಿಪರ ರೈತರಾದ ಮಹೇಶ್ವರಯ್ಯ ಗಂಗಾಧರಯ್ಯ ಹಿರೇಮಠ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಜನಪದ ಸಂಗೀತದಲ್ಲಿ ಕಲಘಟಗಿ ತಾಲೂಕಿನ ನೆಲ್ಲಿಹರ್ವಿಯ ಬಸವಣ್ಣಪ್ಪ ದುರ್ಗಪ್ಪ ಸಿದ್ದೋಜಿ ಮತ್ತು ಸಂಘಗಳಿಂದ ದೊಡ್ಡಾಟದ ಪದ ಆಲಿಸುವಿರಿ.
3: ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಧಾರವಾಡ 6:20 ದಿಲ್ಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 6:30 ರಸವಾರ್ತೆ.

ಗೆಳತಿಯ ಗೆಳತಿ ಕೇಳು ಗೆಳತಿ ಕೇಳು ನೀ ಗೆಳತಿ ಕೇಳೇ ಕೇಳ್ತೀನಿ ಮತ್ಯಾಕ ಈ ವಿನಂತಿ ಅಂತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ ಗೊತ್ತದ ಏನೋ ವಿಶೇಷ ಇರಬಹುದು ಕುತೂಹಲ ತಡಿಲಿಕ್ಕಾಗೋಲ್ತು ಲಘೂನೆ ಹೇಳು ಗೆಳತಿ ಅಂತಿ

0: ಅಂತ ಹಿಡಿದೋಗುತ್ತೆ. ಡೊಪಮೈನ್ನಂತಹ ಹಾರ್ಮೋನ್ ಬಿಡುಗಡೆ ಆಗೋದ್ರಿಂದ ಮನಸ್ಸು ನಿರಾಳ ಆಗುತ್ತೆ. ಹಕ್ಕಿಗಳ ಗಂಟ್ಲಲ್ಲೇ ಹಾಸ್ಪಿಟಲ್ ತೆರೆದವನೇ ಆ ಶಿವ. ಹಕ್ಕಿಗಳ ನಿರ್ಮಲವಾದ ಭಾವದ ಚಿರಿಪಿಲಿಗಳು ಕೇಳಿದ್ರೆ ಮನುಷ್ಯನ ಮಾನಸಿಕ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಕಿಂಗ್ಸ್ ಲಂಡನ್ ಕಾಲೇಜಿನ ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಖಿನ್ನತೆಗೆ ಒಳಗಾಗೋ ಮನಸ್ಸುಗಳಿಗೆ ಹಕ್ಕಿಗಳ ದನಿಗಿಂತ ಬೇರೆ ಮದ್ದಿಲ್ಲ. ಒಂದು ಸಲ ಹಕ್ಕಿಗಳ ಚಿಲಿಪಿಲಿ ಕೇಳಿದ್ರೆ ಸಾಕು, 8 ಗಂಟೆ ಮನಸ್ಸಿನಲ್ಲಿ ಅದರ ವಾಯ್ಸು ಓಡ್ತಾ ಇರುತ್ತೆ. ಅದಕ್ಕೆ ಅಮೆರಿಕಾದವರು ಪ್ರಕೃತಿ ನಾಡಿಗೆ ಅಂತ ಶುರು ಮಾಡಿದ್ದು ಅವರು ಬಿಡಿ. ಉತ್ತರಾಖಂಡದ ರಾಣಿಖೇತ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಹೀಲಿಂಗ್ ಸೆಂಟರ್ ಅಂತ ಮಾಡಿದ್ದಾರೆ. ಇಲ್ಲಿ ಫೈನ್ ಮರದ ಮೇಲೆ ಬರೋ ಹಕ್ಕಿಗಳ ಸಂಗೀತ ಕಚೇರಿನ ಕೇಳಬಹುದು. ನಮ್ಮ ಕಬನ್ ಪಾರ್ಕ್ ಲಾಲ್ಬಾಗ್ಗಳಲ್ಲಿ ಸೌಂಡ್ ಮೆಡಿಟೇಷನ್ ಅಂತ ಶುರು ಮಾಡಿ ಟುವಿ ಟುವಿ ಎಂದು ಹಾಡುವ ಹೊಸ ಹಕ್ಕಿ ತೋರಿಸೋ ಕೆಲಸ ಮಾಡ್ತಾ ಇದ್ದಾರಂತೆ. ನಿಜವಾದ ಕೆಲಸ ಅಂದ್ರೆ ಇದಪ್ಪ, ಮೊನ್ನೆ ಗುಜರಾತ್ನ ಪೋರ್ಬಂದರ್ನ ಅರೇಬಿಯನ್ ಸಮುದ್ರ ದಾಟಿ ಒಮನ್ ಮಸ್ಕತ್ನ ತಲುಪ್ತಾ ಇಲ್ಲ ನಮ್ಮ ಶಾಂಡಿಲ್ಯಾ ನೌಕೆ. ಅದೇಕೆ ಎಂಜಿನ್ನೇ ಇಲ್ವಂತೆ. ಬಪ್ಪರೆ, ಎಂಜಿನ್ ಬಳಸದೇ ಇದ್ರೆ ಜಗತ್ತೇ ಮುಂದ್ ಹೋಗಲ್ಲ. ಅಂತ ಕಾಲದಲ್ಲಿ ಎಂಜಿನ್ ಇಲ್ದೆ ಹಡಗ್ನ ತಯಾರು ಮಾಡಿದ್ದಾರೆ ನಮ್ಮವರು. ಗಾಳಿ ದಿಕ್ಕನ್ನ ನೋಡ್ಕೊಂಡು ಅದು ಚಲಿಸುತ್ತೆ. ಅದಕ್ಕಂತಲೇ 2 ಚೌಕಾಕಾರದ ಆಯಿಗಳಿವೆ. ಎಮರ್ಜೆನ್ಸಿಗೆ ಇರ್ಲಿ ಅಂತ 2 ದೊಡ್ಡ ಹುಟ್ಟುಗಳು ಇದ್ರಲ್ಲಿಟ್ಟಿದ್ದಾರೆ. ತಂತ್ರಜ್ಞಾನ ಮುಂದಿರೋ ಈ ಕಾಲದಲ್ಲಿ ಏನಿದು ಪಡಿಪಾಟ್ಲು ಅನ್ಬೇಡಿ. ವಿಶ್ವದಲ್ಲಿ ಹೀಗೆ ಎಂಜಿನ್ ಇಲ್ಲದ ನೌಕೆ ಇರೋದು ಇದೊಂದೇ ಅಂತೆ. 2000 ವರ್ಷಗಳ ಹಿಂದೆ ನಮ್ಮಲ್ಲಿ ಟ್ಯಾಂಕೈ ಅನ್ನೋ ತಂತ್ರಜ್ಞಾನ ಬಳಸ್ತಾ ಇದ್ರು. ಹಾಗಂದ್ರೆ ಸ್ವಿಚ್ಡ್ ಶಿಫ್ಟ್ ಬಿಲ್ಡಿಂಗ್ ಅಂತ, ಅಂದ್ರೆ ಮೂಳೆ ವೆಲ್ಡಿಂಗ್ ತಂತ್ರಜ್ಞಾನ ಬರೋ ಮೊದಲೇ ಆಳ ಸಮುದ್ರದಲ್ಲಿ ನೌಕೆನೆ ಓಡಿಸೋ ತಂತ್ರಜ್ಞಾನ ನಮ್ಮಲ್ಲಿತ್ತು. ಮರದ ಹಲಗೆಗಳನ್ನ ಇದಕ್ಕೆ ಬಳಸೋರು. ಸಾಂಪ್ರದಾಯಿಕ ತೆಂಗಿನ ನಾರನ್ನ ಉಪ್ಪಿನ ನೀರಲ್ಲಿ ನೆನೆಸೋರು. ಹೀಗೆ ನೆನೆಸಿದ್ರೆ ಅದು ಕೊಳೆಯಲ್ಲ, ಬದಲಿಗೆ ಗಟ್ಟಿಯಾಗುತ್ತಾ ಹೋಗುತ್ತೆ. ಮರದ ಹಲಗೆಗಳ ನಡುವೆ ಸಣ್ಣ ಸಂದುಗಳನ್ನು ಮುಚ್ಚೋಕೆ ನೈಸರ್ಗಿಕ ಗಮ್ ಅಂದ್ರೆ ಹತ್ತಿ ಗಿಡಮೂಲಿಕೆಗಳ ಕಾಂಡ ಮತ್ತು ಮೀನಿನ ಎಣ್ಣೆಯನ್ನ ಬಳಸಿ ಮಾಡಿರೋ ಗಮ್ಮನ್ನ ಮೆತ್ತವರು ನೋಡಿ. ಆಗ ಒಂದೇ ಒಂದು ಹನಿ ನೀರು ಕೂಡ ಹಡಗಿನೊಳಗೆ ನುಗ್ಗೋಕೆ ಆಗ್ತಿರ್ಲಿಲ್ವಂತೆ. 9ನೇ ಶತಮಾನದ ಭೋಜರಾಜರ ಯುಕ್ತಿ ಕಲ್ಪತರು ಅನ್ನೋ ಪ್ರಾಚೀನ ಹಡಗು ನಿರ್ಮಾಣ ಟೆಕ್ನಿಕ್ಗಳನ್ನ ಈ ಹಡಗಿನಲ್ಲಿ ಬಳಸಲಾಗಿದೆ. 64 ಉದ್ದ 20 ಅಗಲದ ಈ ಹಡಗಿನಲ್ಲಿ 1500 ವರ್ಷದ ಹಿಂದಿನ ಅಜಂತ ಗುಹೆಗಳ 17 ಚಿತ್ರಗಳಿವೆ. ಅಂದಹಾಗೆ ಈ ಹಡಗಿನ ಹಾಯಿಗಳಲ್ಲಿ ನಮ್ಮ ಕದಂಬರ ಲಾಂಛನ ಗಂಡು ವಿರಂಡವಿದ್ದರೆ ಮುಂಭಾಗದಲ್ಲಿ ಸಿಂಹ ಬಳಸಿರೋದ್ರಿಂದ ನೋಡಕ್ಕೆ ಮಚ್ ಬ್ಯೂಟಿಫುಲ್. ಪ್ರಿಯ ಶ್ರೋತೃಗಳೇ, ಮುತ್ತು ಬಲೆ ದುಬಾರಿ. ಪೋಣಿಸಿದ ಮುತ್ತು ಅಷ್ಟೇ, ನಲ್ಲಿಗೆ ಕೊಡೋ ಮುತ್ತು ಅಷ್ಟೇ. ಆಡುವ ಮಾತಿಗಿಂತ ಮುತ್ತೇ ಪ್ರಥಮ, ಅದುವೇ ಜಗತ್ ನಿಯಮ. ಅದಕ್ಕೆ ನಮ್ಮ ಬೇಂದ್ರೆ ಅವರ ಮೂಡಲಮನೆಯ ಮುತ್ತಿನ ನೀರಿನ ಅಂದ್ರು. ಇದು ಒಂಥರ ಪ್ರಕೃತಿ ಕೊಟ್ಟ ಮುತ್ತೆ. ಈಗ ಜಗತ್ತನ್ನೇ ಮುತ್ಕೊಂಡಿರೋ ವಿಚಾರನೋ ಮುತ್ತಿನದೇ ಅಲ್ಲ. ಬ್ರೆಜಿಲ್ನ ರೆನಾಟೋ ಬಯಾ ಗಯಾ ಅವರ ಗೆಳತಿ ನೈರಾ ರಾಬರ್ಟೋ ರಿಬೈರೋ ಇಬ್ರು ಡಾಕ್ಟರ್. ಸ್ವೆಥೋಸ್ಕೋಪ್ ಇಟ್ಟು ಬೇರೆಯವರ ಹಾರ್ಟ್ ಬೀಟ್ ಲಬ್ಡಪ್ ಅಂತ ಚೆಕ್ ಮಾಡೋದ್ ಬಿಟ್ಟು ಅವರ ಹೃದಯಗಳ ಬಡಿತವನ್ನೇ ಹೆಚ್ಚಿಸಿಕೊಂಡಿದ್ದಾರೆ. ಅಂದ್ರೆ 30 ಸೆಕೆಂಡ್ಗಳಲ್ಲಿ 195 ಬಾರಿ ಮುತ್ತುಗಳನ್ನ ಕೊಟ್ಕೊಂಡು ಜಗತ್ ಸುದ್ದಿಯಾಗಿದ್ದಾರೆ. ಅಂದ್ರೆ ಪ್ರತಿ ಸೆಕೆಂಡ್ಗೆ 6 ಹೆಚ್ಚು ಬಾರಿ ಮುತ್ತು ಕೊಟ್ಟಿದ್ದಾರೆ. ಇದು ಗಿನ್ನಿಸ್ ದಾಖಲೆ. ಮುತ್ತು ಕೊಟ್ಟಿರೋದು ಸರಿಯಾಗಿದೆ ಇಲ್ವೋ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿರೋರು ತೀರ್ಪುಗಾರರು. ಇವೆಲ್ಲ ಯಾಕೆ ಮಾಡಿದ್ರಿ ಅಂದ್ರೆ ನಮ್ ಪ್ರಪಂಚದ ಅತ್ಯುತ್ತಮ ಜೋಡಿಗಳು ಅನ್ಸ್ಕೊಳ್ಳೋಕೆ ಅಂತಾರೆ. ಇವರಿಗೆ ಎಂತ ಹುಚ್ಚು ಅಂದ್ರೆ ಈ ಯಪ್ಪ ಡಾಕ್ಟರ್ ರೆನಾಟೋ ಬೈಮಾಗಯ ಸುಮ್ಮನೆ ಅನ್ಕೋಬೇಡಿ. ಮುತ್ತು ಕೊಡೋದ್ಕಿಂತ ಮೊದಲು ನಮ್ಮ ಪಾದರಕ್ಷೆಗಳನ್ನ 210.66 ಡಿಗ್ರಿ ಕೋನದಲ್ಲಿ ಹಿಂದಕ್ಕೆ ತಿರುಗಿಸಿ ದಾಖಲೆ ಬರೆದಿದ್ದಾನೆ. ಪುಸ್ತಕ ಉಳಿಸೋದ್ರಲ್ಲಿ ಕೂಡ ಇವರು ಇನ್ನೊಂಥರ ಮೈಲಿಗಲ್ಲನ್ನ ನೆಟ್ಟಿದ್ದಾನೆ. ಆದ್ರೆ ದಾಖಲೆ ಮಾಡೋದು ಕೂಡ ಇವರಿಗೆ ಮುತ್ತು ಕೊಡುವಷ್ಟೇ ಸಲೀಸು ಅಂತ ಹೇಳ್ತಾ ಇದ್ದಾರೆ. ಈ ವಾರದ ರಸವಾರ್ತೆಯನ್ನ ಮುಗಿಸೋಣ, ಮುಂದಿನ ವಾರ ಭೇಟಿಯಾಗೋಣ. ಬರೆದವರು ಕಟ್ಟೆ ಗುರುರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ. ವಾಣಿಜ್ಯ ಜಾಹೀರಾತುಗಳು.
2: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
5: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
6: BMW X1 24 ಕ್ಯಾರೆಟ್ ಚಿನ್ನದ ಬಾರ್.

ಹಕ್ಕಿ ಹೊಡೆಯೋ ಸೀಟಿನ ಸುಮ್ಮನೆ ಹಾಗೆ ಕಣ್ಮುಚ್ಕೊಂಡು ಕೇಳ್ತಾ ಹೋದ್ರೆ ಮನಸ್ಸು ಚಕ್ಲ ಹಾಕೊಂಡು ಧ್ಯಾನಕ್ಕೆ ಕೂತ್ಕೊಳ್ಳುತ್ತಂತೆ. ಮೈನಾ ಹಕ್ಕಿ ಹಾಡೋದ್ನ ಕೇಳಿದ್ರೆ ಪಾಸಿಟಿವ್ ಮೂಡ್ ಬರ್ತದೆ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಮೆದುಳಲ್ಲಿ ಕಾರ್ಟಿಸೋಲ್ ಹಾರ್ಮೋನು ಕಡಿಮೆ ಆಗುತ್ತೆ. ಈಗ ಎಷ್ಟೇ ಬಿಪಿ ಇದ್ರೂ ಜರ್ರನೆ

0: ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
0: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:40 ಗಂಟೆಗೆ ಪ್ರದೇಶ ಸಮಾಚಾರ.

0: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುಡಿಯಲು ಮಾತ್ರ ನೀರು ನೀಡುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಆದೇಶ. ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಬೆಡದಿ ಟೌನ್ಶಿಪ್ ವಿವಾದ. ಎರಡನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಬೆಡದಿ ಟೌನ್ಶಿಪ್ಗಾಗಿ ರೈತರ ಜಮೀನನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜೈಲುಗಳ ಸುಧಾರಣೆಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬದ್ದ, ಸಚಿವ ಪ್ರಿಯಾಂಕ್ ಖರ್ಗೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಹೆಚ್ಚಿದ ಗರಿಷ್ಠ ತಾಪಮಾನ. ವಾರ್ತೆಗಳ ವಿವರ. ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಮೀಸಲು ಇಡಲುವಂತೆ ದೆಹಲಿಯಲ್ಲಿ ಇಂದು ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಭೆ

0: ಆದೇಶ ನೀಡಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ನೀರು ಬಿಡಲು ಬೇಡಿಕೆ ಇಟ್ಟಿದ್ದು ರಾಜ್ಯದ ಅಧಿಕಾರಿಗಳು ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಎಂದು ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಂಡ್ಯ ರೈತರಿಗೆ ನೀರು ಬಿಡುಗಡೆ ಮಾಡುವ ಕುರಿತಂತೆ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ ಅವರು, ಇದೇ 28ಕ್ಕೆ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಬೆಳದಿ ಟೌನ್ಶಿಪ್ ಯೋಜನೆಗೆ ಪ್ರತಿಪಕ್ಷಗಳ ವಿರೋಧದ ನಡುವೆಯೇ ರಾಜ್ಯ ಸರ್ಕಾರ ಎರಡನೇ ಹಂತದ ಭೂಸ್ವಾಧೀನ ಪ್ರಕ್ರಿಯೆಯ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ಬಿಡದಿ ಹೋಬಳಿಯ 2550 ಎಕರೆ ಜಮೀನನ್ನು ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಅಧಿಕೃತ ಆದೇಶ ಹೊರಡಿಸಿದೆ. ಕೆಜಿ ಕೊಲ್ಲರಪಾಳ್ಯದಲ್ಲಿ ಒಟ್ಟು 315 ಎಕರೆ, ಬನ್ನಿಗಿರಿ ಗ್ರಾಮದಲ್ಲಿ ಒಟ್ಟು 775 ಎಕರೆ, 600 ಗುಂಟೆ ಅರಳಾಳು ಸಂದ್ರದಲ್ಲಿ ಒಟ್ಟು 1460 ಎಕರೆ 21 ಗುಂಟೆ ಜಮೀನನ್ನು ಭೂಸ್ವಾಧೀನಗೊಳಿಸುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಲವಂತವಾಗಿ ಯಾವುದೇ ರೈತರ ಜಮೀನು ಪಡೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾಖಲೆ ಸಮೇತ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಜಮೀನು ನೀಡಲು ಇಷ್ಟ ಇಲ್ಲದೇ ಇರುವವರು ಕೃಷಿ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಬಲವಂತವಾಗಿ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕಿನಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ರೈತರನ್ನು ತಪ್ಪುದಾರಿಗೆ ಎಳೆಯುವ ಸಂಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು 2 ತಿಂಗಳು ಮುಂದೂಡುವುದಾಗಿ ಹೇಳಿದ ಅವರು, ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚಿಸುವ ಮೂಲಕ 2 ತಿಂಗಳಲ್ಲಿ ವರದಿ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೆಳದಿ ಟೌನ್ಶಿಪ್ ಯೋಜನೆಗೆ ತಾವು ಶಂಕುಸ್ಥಾಪನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಯಾರ ಆಸ್ತಿ ಕೂಡ ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರ್ಬೋದು, ಯಾವ ಸ್ಟ್ರೈಕು ಬೇಡ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡಬಹುದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವರ ಹತ್ರ ನಾವು ದಂಧೆ ಮಾಡುವಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗ್ಬೇಕು ಆಗ್ತದೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ನಾನು ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ.
0: ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಖೈದಿಗಳು ತಪ್ಪಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿ ಮತ್ತು ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈಗಾಗಲೇ ಓರ್ವ ಖೈದಿಯನ್ನು ಸೆರೆ ಹಿಡಿಯಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜೈಲುಗಳ ಸುಧಾರಣೆ, ಭದ್ರತಾ ವ್ಯವಸ್ಥೆಯ ಉನ್ನತೀಕರಣ ಮತ್ತು ಅಕ್ರಮಗಳಿಗೆ ಕಡಿವಾಣದಂತಹ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಟೀಕೆ ಮಾಡುತ್ತಿರುವಂತಹ ಬಿಜೆಪಿ ನಾಯಕರು ತಮ್ಮ ಅವಧಿಯಲ್ಲಿ ರಾಜ್ಯದ ಜೈಲುಗಳ ಸ್ಥಿತಿ ಹೇಗಿತ್ತು ಎಂಬುದನ್ನು ಅವಲೋಕನ ಮಾಡಿಕೊಳ್ಳಲಿ ಎಂದು ತಿಳಿಸಿದ್ದಾರೆ. ಆಷಾಢ ಶುಕ್ರವಾರದಂದು ಮೈಸೂರಿನ ಚಾಮುಂಡಿಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ರೀತಿಯಲ್ಲೂ ತೊಂದರೆಯಾಗದಂತೆ ಅಗತ್ಯ ಮೂಲಭೂತ ಸೌಕರ್ಯ ಮತ್ತು ವ್ಯವಸ್ಥೆಗಳನ್ನು ಕಲ್ಪಿಸಲು ಲಲಿತ್ ಮಹಲ್ ಹೆಲಿಪ್ಯಾಡ್ನಿಂದ ಚಾಮುಂಡಿಬೆಟ್ಟದವರೆಗೆ ಕೈಗೊಂಡಿರುವ ಪೂರ್ವ ಸಿದ್ದತೆಗಳನ್ನು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ವಾಹನ ನಿಲುಗಡೆ ವ್ಯವಸ್ಥೆ, ಭಕ್ತರಿಗಾಗಿ ವಿಶೇಷ ಬಸ್ ಸೇವೆ, ಕುಡಿಯುವ ನೀರಿನ ವ್ಯವಸ್ಥೆ, ಸರತಿ ಸಾಲು ನಿರ್ವಹಣೆಗೆ ಕೈಗೊಂಡಿರುವಂತಹ ಕ್ರಮ ಮತ್ತು ಶೌಚಾಲಯಗಳ ಸೌಲಭ್ಯಗಳನ್ನು ಪರಿಶೀಲಿಸಿದ ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸ್ವಚ್ಛತೆ, ಕುಡಿಯುವ ನೀರು, ಸಾರಿಗೆ, ಸರತಿ ಸಾಲಿನ ವ್ಯವಸ್ಥೆ ಮತ್ತು ಶೌಚಾಲಯಗಳ ನಿರ್ವಹಣೆಯಲ್ಲಿ ಯಾವುದೇ ಲೋಪವಾಗದಂತೆ ಸಂಬಂಧಿಸಿದ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ಶೇಕಡಾ 70% ಮಳೆ ಕೊರತೆಯಾಗಿ ಬರಗಾಲ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈಬಿಡಬೇಕು ಹಾಗೂ ಪ್ರತಿಭಟನಾ ನಿರತ ರೈತರ ಮೇಲೆ ಹಾಕಿರುವ ಕೇಸುಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಇದೇ 17ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ 6ರಿಂದ ಆರಂಭವಾಗುವ

0: ವಿಧಾನಮಂಡಲದ ಅಧಿವೇಶನದಲ್ಲೂ ಬಿಡದಿ ಟೌನ್ಶಿಪ್ ಬರಗಾಲ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ವತಿಯಿಂದ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆಧಾರ್ ಹೊಸ ನೋಂದಣಿ, ತಿದ್ದುಪಡಿ, ಮೊಬೈಲ್ ಸಂಖ್ಯೆ ಮತ್ತು ವಿಳಾಸ ಬದಲಾವಣೆ ಸೇರಿದಂತೆ ವಿವಿಧ ಸೇವೆಗಳು ಒಂದೇ ಸ್ಥಳದಲ್ಲಿ ಲಭ್ಯವಾಗುವುದರಿಂದ ಸಾರ್ವಜನಿಕರಿಗೆ ವೇಗವಾಗಿ ಮತ್ತು ಸುಲಭವಾಗಿ ಸೇವೆ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯ ಪಡೆಯಲು ಆಧಾರ್ ಪ್ರಮುಖ ದಾಖಲೆಯಾಗಿರುವುದರಿಂದ ನಾಗರಿಕರು ಈ ಕೇಂದ್ರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಆಧಾರ್ ಸೇವಾ ಕೇಂದ್ರದ ಕ್ಲಸ್ಟರ್ ವ್ಯವಸ್ಥಾಪಕ ಶ್ಯಾಮಸುಂದರ್ ಮಾತನಾಡಿ, 5-17 ವರ್ಷದ ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣವನ್ನು ಸೆಪ್ಟೆಂಬರ್ 30ರವರೆಗೆ ಉಚಿತವಾಗಿ ಮಾಡಿಕೊಡಲಾಗುತ್ತಿದ್ದು ಈ ಸೇವೆ ಆಧಾರ್ ಕೇಂದ್ರ ಮತ್ತು ಶಾಲಾ ಶಿಬಿರಗಳಲ್ಲಿ ಲಭ್ಯವಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲಗೊಂಡಿದೆ. ಮುಂಗಾರು ಬಿರುಸು ಆಗಬೇಕಾದಂತಹ ಈ ದಿನಗಳಲ್ಲಿಯೇ ಜಿಲ್ಲೆಯಾದ್ಯಂತ ಬಿರು ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಾವೇರಿ ಉಗಮ ತಾಣವಾದಂತಹ ತಲಕಾವೇರಿಯಲ್ಲಿಯೂ ಮಳೆ ಕ್ಷೀಣವಾಗಿದ್ದು ಕಾವೇರಿ ನದಿ ನೀರಿನ ಹರಿವಿಕೆಯಲ್ಲಿಯೂ ಇಳಿಕೆಯಾಗಿದೆ. ಮುಂಗಾರು ವಿಫಲವಾಗಿರುವುದರಿಂದ ಕೃಷಿ ಚಟುವಟಿಕೆಗಳಿಗೂ ಹಿನ್ನಡೆಯಾಗಿದೆ. ಕೆಲವು ಗ್ರಾಮಗಳಲ್ಲಿ ಕಾಫಿ ಕಾಯಿ ಗಿಡದಿಂದ ಉದುರುತ್ತಿದೆ. ಕೊಡಗಿನ ಕಿತ್ತಳೆ ಫಸಲು ಮೇಲೂ ಕ್ಷೀಣಿಸಿದ ಮುಂಗಾರಿನಿಂದ ವ್ಯತಿರಿಕ್ತ ಪರಿಣಾಮ ಬೀರಿದೆ. ರಾಜ್ಯದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿ ಬಿಸಿಲು ಏರಿಕೆಯಾಗುತ್ತಿದೆ. ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಮತ್ತು ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಪ್ರಮಾಣದಲ್ಲಿ ಕಳೆದ 3 ದಿನಗಳಿಂದ ಏರಿಕೆಯಾಗುತ್ತಲೇ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಉಷ್ಣಾಂಶದ ಪ್ರಮಾಣ ಇಂದು ಮತ್ತು ನಾಳೆ ಏರಿಕೆಯಾಗುತ್ತಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ನಡುವೆ ಬೆಂಗಳೂರಿನಲ್ಲೂ ಸಹ ಉಷ್ಣಾಂಶ ಏರಿಕೆಯಾಗಿದ್ದು ಹೆಚ್ಎಲ್ ವಿಮಾನ ನಿಲ್ದಾಣದ ಪ್ರದೇಶದ 34°C, ಬೆಂಗಳೂರು ನಗರದಲ್ಲಿ 33.6°C ಉಷ್ಣಾಂಶ ದಾಖಲಾಗಿದೆ. ಗರಿಷ್ಠ ಉಷ್ಣಾಂಶದ ಪ್ರಮಾಣ ಈ ವಾರ ಇನ್ನೂ 3°C ನಿಂದ 4°C ವರೆಗೆ ಏರಿಕೆಯಾಗಬಹುದು ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಮುಂದುವರೆದಿದೆ. ವಿಜಯಪುರ ಜಿಲ್ಲೆಯ ಮತದಾರರ ಪಟ್ಟಿಯಲ್ಲಿ ಒಟ್ಟು 19,82,114 ಮತದಾರರು ಇದ್ದು ಗಣತಿ ನಮೂನೆಗಳನ್ನು ಬಿಎಲ್ಒಗಳಿಗೆ ವಿತರಣೆ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಶೇಕಡ 50.2% ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಅನುರಾಧ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಒಡೆಯರಪಾಳ್ಯದ ಟಿಬೇಟಿಯನ್ ಕಾಲೋನಿಯ ಸಮೀಪ ರಸ್ತೆ ಕಾಮಗಾರಿಯಲ್ಲಿ ಟೆಂಡರ್ ನಿಯಮ ಉಲ್ಲಂಘನೆ, ಗುಣಮಟ್ಟ ಪರೀಕ್ಷೆ ನಡೆಸದಿರುವುದು ಹಾಗೂ ಅಳತೆಗಳಲ್ಲಿ ವ್ಯತ್ಯಾಸಗಳಿದ್ದರೂ ಬಿಲ್ ಪಾವತಿಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ 2 ಅಧಿಕಾರಿಗಳನ್ನು ರಾಜ್ಯ ಸರ್ಕಾರ ಅಮಾನತುಗೊಳಿಸಿದೆ. ರೈತರ ಆದಾಯ ವೃದ್ಧಿ ಹಾಗೂ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಬ್ಯಾಂಕುಗಳ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ಈ ಸಾಲ ಸೌಲಭ್ಯವನ್ನು ಜಿಲ್ಲೆಯ ಅರ್ಹ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಯಚೂರು ಜಿಲ್ಲಾ ಲೀಡ್ ಬ್ಯಾಂಕ್ ಜಿಲ್ಲಾ ವ್ಯವಸ್ಥಾಪಕರಾದಂತಹ ಸುಧೀಂದ್ರ ಪಿಆರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯಲು ಮಾತ್ರ ನೀರು ನೀಡುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಆದೇಶ, ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ವಿವಾದ, 2ನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಬಿಡದಿ ಟೌನ್ಶಿಪ್ಗಾಗಿ ರೈತರ ಜಮೀನನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜೈಲುಗಳ ಸುಧಾರಣೆಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬದ್ದ, ಸಚಿವ ಪ್ರಿಯಾಂಕ್ ಖರ್ಗೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲ, ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಹೆಚ್ಚಿದ ಗರಿಷ್ಠ ಉಷ್ಣಾಂಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನೆತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು. ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
4: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯ ಧಾರವಾಡದ ಪ್ರಕಟಣೆ.
1: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರೇ ಹೋ.
9: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
8: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ. ಧೋಕೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
9: ಸಚ್?
8: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
9: ಸಮಜ್ ಗಯಾ.
10: ಏಕ್ ಪ್ರಕಾರ ಸೇ PM ಜಯ ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455555 पर कॉल करें।
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026ರ ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ

0: ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
5: ಹಿಂದೆ KSU.WSSB.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಂದರ್ಶನ.
7: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಮುಂಗಾರು ಹಾಗೂ ಹಿಂಗಾರು ಬೆಳೆಗಳ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ಬೂದಿಹಾಳ ಗ್ರಾಮದ ಪ್ರಗತಿಪರ ರೈತರಾದ ಮಹೇಶ್ವರಯ್ಯ ಗಂಗಾಧರಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ.
8: ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಾವು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕು ಬೂದಿಹಾಳ ಗ್ರಾಮದ ಮಹೇಶ್ವರಯ್ಯ ಹಿರೇಮಠ್ ಅವರನ್ನ ಮಾತನಾಡಿಸಿ ಅವರ ಕೃಷಿಯ ಬದುಕನ್ನ ತಿಳಿದುಕೊಳ್ಳೋಣ ಅಂತ. ಸಾಮಾನ್ಯವಾಗಿ ನಮ್ಮ ಗದಗ ಜಿಲ್ಲೆ ಕೃಷಿ ಬದುಕು ಹೇಗಿರುತ್ತಪ್ಪ ಅಂದ್ರೆ, ಈ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಮತ್ತು ವೈವಿಧ್ಯಮಯ ಕೃಷಿ ಪದ್ಧತಿಯನ್ನ ಇಲ್ಲಿ ಹೆಚ್ಚಾಗಿ ಅಳವಡಿಸಿಕೊಳ್ಳಲಾಗಿರ್ತದೆ. ಮತ್ತೆ ಒಣ ಬೇಸಾಯಕ್ಕೆ ಇಲ್ಲಿ ಹೆಚ್ಚು ಒತ್ತನ್ನ ನೀಡುವ ಈ ಜಿಲ್ಲೆ ಪ್ರಮುಖವಾದದ್ದಂತ ನಾವು ಹೇಳ್ಬೋದು. ಇಲ್ಲಿ ಮುಖ್ಯ ಬೆಳೆಗಳಾಗಿ ನಮ್ಮ ಗದಗ ಜಿಲ್ಲೆಯಲ್ಲಿ ಶೇಂಗಾ ಮತ್ತೆ ಸೂರ್ಯಕಾಂತಿ, ಜೋಳ, ಸಜ್ಜೆ ಈ ರೀತಿಯ ಬೆಳೆಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಾರೆ. ಹವಾಮಾನ ಆಧಾರಿತ ಸಮಸ್ಯೆಗಳು ಈ ಜಿಲ್ಲೆಯಲ್ಲಿ ಆಗಾಗ ನಮಗೆ ನೋಡಲಿಕ್ಕೆ ಕಂಡುಬರುತ್ತೆ. ಮಳೆಯ ಅನಿಶ್ಚಿತತೆ ಇರುತ್ತದೆ ಮತ್ತು ಕೆಲವೊಮ್ಮೆ ಅಕಾಲಿಕ ಆಲೆಕಲ್ಲು ಮಳೆಯಿಂದಾಗಿ ಬೆಳೆ ನಷ್ಟದಂತಹ ಸವಾಲುಗಳನ್ನು ಇಲ್ಲಿಯ ನಮ್ಮ ರೈತರು ಅನುಭವಿಸ್ತಾರೆ. ಮಹೇಶ್ವರ ಹಿರೇಮಠ ಅವರೇ, ತಮ್ಮ ಗ್ರಾಮದಲ್ಲಿ ಈ ಸಲ ಮುಂಗಾರಿ ಮಳೆ ಯಾವ ರೀತಿಯಾಗಿದೆ? ತಾವು ಮುಂಗಾರಿ ಬೆಳೆಯಾಗಿ ಯಾವೆಲ್ಲ ಬೆಳೆಗಳನ್ನ ಬೆಳೆದಿದ್ರಿ? ಅದಕ್ಕೂ ಮುಂಚೆ ತಮ್ಮ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡ್ರಲ್ಲ.
9: ನಮಸ್ಕಾರ ಸರ್, ನನ್ನ ಹೆಸರು ಮಹೇಶ್ವರಯ್ಯ ಗಂಗಾಧರ ಹಿರೇಮಠ್ ಸರ್, ಬೂದಿಹಾಳ ಗ್ರಾಮ ಸರ್, ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು. ನಾವು ಮೂಲ ಬೆಳೆ ಒಣಬೇಸಾಯ ಸರ್. ಹೆಸರು ಮತ್ತು ಕಡ್ಲೆ, ಶೇಂಗಾ, ಸೂರ್ಯಪಾನ ವಾಣಿಜ್ಯ ಬೆಳೆಯಾಗಿ ಬೆಳಿತೀವಿ ಸರ್.
8: ಕಡ್ಲೆ, ಹೆಸರು, ಸೂರ್ಯಪಾನ.
9: ಸೂರ್ಯಪಾನ ಸರ್, ಶೇಂಗಾ ಸರ್. ಆಮೇಲೆ ನಮ್ಮಲ್ಲಿ ಹಬಸಿಂಗ ಅಂತೀವಿ ಸರ್. ನಾವು ಹಬಸಿಂಗ ಜಾಸ್ತಿ ಹಾಕ್ತೀವಿ ಸರ್. ನಾವು ಅಂದ್ರೆ ದನಕ್ಕೆ ಸ್ವಲ್ಪ ಹೊಟ್ಟು ಸ್ವಲ್ಪ ಬೇಡಿಕೆ ಇರೋದ್ರಿಂದ ಹಬಸಿಂಗ ಭಾಳ ಯೂಸ್ ಮಾಡ್ತೀವಿ ಸರ್.
8: ತಾವು ಈ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಯಾವಾಗ್ಲಿಂದ ಮಾಡ್ತಾ ಇದ್ದೀರಿ, ಎಷ್ಟು ವರ್ಷ ಆಯ್ತು ಕೃಷಿ ಮಾಡ್ತಾ ಇದ್ದ?
9: ಫಾದರ್ ಜಾಬ್ ಮಾಡ್ತಿದ್ರು ಸರ್, ಹೆಲ್ತ್ ಡಿಪಾರ್ಟ್ಮೆಂಟ್ನ ಫಾರ್ಮಾಸಿಸ್ಟ್ ಇದ್ದಾರೆ. ಹಿಂಗಾಗಿ ಅವರು ಸ್ವಲ್ಪ ನಮ್ಮನ್ನು ಹೊಲಕ್ಕೆ ಪೊಲಕ್ಕೆ ಹೆಚ್ಚು ಹೋಗಕ್ ಕಳಿಸಿ ಹಿಂಗಾಗಿ ನಾವು ಕೃಷಿ ಕಡೆ ಹೆಚ್ಚು ಒತ್ತು ಕೊಟ್ಟರು ಸರ್. ಕೃಷಿ ಬಗ್ಗೆನ ಸ್ವಲ್ಪ ಹೆಚ್ಚು ಅಳವಡಿಸ್ಕೊಂಡು ನಾನು ಸ್ವಲ್ಪ ಪ್ರೈವೇಟ್ ಒಂದು 8 ವರ್ಷ ಕೆಲಸಕ್ಕೆ ಹೋದ್ರೂ ಅದನ್ನು ಬಿಟ್ಟು ಕಂಟಿನ್ಯೂ ಆಗಿ ಇದನ್ನ ಮೂಲ ಇದನ್ನು ಮಾಡಿಕೊಂಡು.
8: ಏನು ಕೆಲಸ ಮಾಡ್ತಿದ್ರಿ?
9: ನಾನು ಹೆಸ್ಕಾಮ್ ಕಂಪ್ನಿ ಒಳಗೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಮೀಟರ್ ಇಡ್ತದೆ. ಈಗ ನನಗೆ ಅಲ್ಲೇ ಒಬ್ಬರು ಕೈಯಾಗಿ ಏನು ಕೆಲಸ ಮಾಡೋದಂತೇಳಿ ಸ್ವಲ್ಪ ಇತ್ತಲಾಗ ಇದ್ರಾಗ ಸ್ವಲ್ಪ ಉತ್ಪನ್ನ ನನಗೆ ಚಲೋ ಅನ್ಸಕತ್ತೈತಿ ಸರ್. ಒಟ್ಟು ಇದನ್ನು ಮಾಡೋದ್ರಿಂದ ಒಟ್ಟು ನನ್ನ ವೈಯಕ್ತಿಕ ಚಲೋ ಅನಿಸಿತ್ತು ಸರ್.
8: ಒಟ್ಟು 8 ಎಕರೆ ಜಮೀನು ಅದ ತಮ್ಮದು?
9: ಸರ್, ನಂದು ಸ್ವಂತ 8 ಎಕರೆ, ಹೊರಗೆ ಲಾವಣಿ ಗುಣಿ ಮಾಡಿಕೊಂಡು ಒಟ್ಟು ಟೋಟಲ್ ಈಗ ನಂದು 23 ಎಕರೆ ಮಾಡ್ತೀನಿ ಸರ್.
8: ನಿಮ್ಮ ಸ್ವಂತದ್ದು ಮತ್ತು ಲಾವಣಿ ಎಲ್ಲ ಸೇರಿ
9: 23 ಎಕರೆ?
8: 23 ಎಕರೆ ಬೇಸಾಯ ಮಾಡ್ತಾ ಇರ್ತೀನಿ
9: ಸರ್. ಆಮೇಲೆ ನಂದು ಸ್ವಂತ ಟ್ರ್ಯಾಕ್ಟರ್ನ ಮಾಡ್ಕೊಂಡೇನ್ರಿ.
8: ಈ 8 ಎಕರೆ ಐತೆ ಅಂದ್ರಲ್ಲ ತಮ್ಮ ಜಮೀನು, ಏನು ನೀರಾವರಿ ಜಮೀನು ಅದು?
9: ಇಲ್ಲ ಸರ್, ಒಣ ಬೇಸಾಯ ಸರ್.
8: ಸಂಪೂರ್ಣವಾಗಿ ತಾವು ಮಳೆ ಆಶ್ರಿತನ ಬೇಸಾಯ ತಮ್ಮ?
9: ಹೌದು ಸರ್. ಈ ಸ್ವಲ್ಪ ಮಳೆ ಅಸ್ತವ್ಯಸ್ತ ಆಗೈತೆ ಅಂದ್ರೆ ಒಂದಿಲ್ಲ ಒಂದ್ ಕಡೆ ಬಂದಿರತ್ತೆ ಸರ್, ಚೆನ್ನಾಗಿ ಬರ್ತೈತ್ರಿ, ಏನ್ ತೊಂದ್ರೆ ಇಲ್ಲ ಸರ್. ಈ ಮಳೆ ಆಗೈತೆ ಅಂದ್ರೆ ಸರ್ ಕಡ್ಲಿ ಅಂತೂ ಒಂದ್ ಎರಡು ಮಳೆ ಆತಂದ್ರೆ ಸರ್ ಅದ ಹವಾಮಾನ ಆಸರಿತಾರೆ, ಅದೇನು ಸ್ವಲ್ಪ ಚಳಿ ಬಿಡುತ್ತಂತೇಳಿ ಸರ್ ಆ ಟೈಮ್ನಾಗ ಸ್ವಲ್ಪ

0: ಬರ್ತದೆ. ನಮ್ಮ ಉತ್ಪನ್ನಕ್ಕೆ ಏನು ಕೊರತೆ ಇಲ್ಲ ಅಂತ ನಾವು ತಿಳ್ಕೊಂಡಿವಿ ಸರ. ಸ್ವಲ್ಪ ಜನರು ಅದನ್ನು ಹಂಗಾತ ಹಿಂಗಾತ ಅಂತಾರೆ ರೀ. ನಾವೇನು ಅದರಿಂದ ಏನು ಈ ಮಳೆ ಈಗ ಹೋದ್ರೂ ಮತ್ತೆ ನೆಕ್ಸ್ಟ್ ಬರ್ತದೆ ಅಂತ ನಾವು ತಿಳ್ಕೊಂಡಿವಿ ಸರ್.
1: ಈಗ ಮುಂಗಾರು ಬೆಳೆ ಬೆಳೆಯೋದಕ್ಕಿಂತ ಪೂರ್ವದಲ್ಲಿ ಹಿಂಗಾರಿ ಬೆಳೆ ಆಗಿತ್ತು, ಏನೇನು ಬಿತ್ತಿದ್ರಿ ತಮ್ಮ ಭೂಮಿಯಲ್ಲಿ?
0: ಕಡಲೆ ಮೇನ್ ರೀ, ಸ್ವಲ್ಪ ಉತ್ಪನ್ನ ಇದಾಗುತ್ತೆ ಸರ್ ಅದು. ಆಮೇಲೆ ಅದ್ರಾಗ ಸ್ವಲ್ಪ ಚಲೋ ತಳಿ ನೋಡಿಕೊಂಡು ಸ್ವಲ್ಪ ನಾವೆಲ್ಲ ಯೂನಿವರ್ಸಿಟಿಯಲ್ಲೆಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿಕೊಂಡು ಚಲೋ ರೇಟ್ ಗಿಟ್ ಸಿಗುವಂಥ ತಳಿ ಈಗ ನಾವು
1: ಕಡಲೆ ಬಿತ್ತಿದ್ರಿ
0: ಸರ್. ಅದ ಹಿಂಗಾರಿ ಅಂತೀವಿ ಸರ್.
1: ಅದೇ ಕಡಲೆ ಎಷ್ಟು ಕ್ವಿಂಟಲ್ ಬೆಳೆದಿರಿ ಅವಾಗ?
0: ಹೋದ ಸಲ 90 ಕ್ವಿಂಟಲ್, 20 ಎಕರೆದಾಗ ಒಂದು 90 ಕ್ವಿಂಟಲ್ ಮೇಲೆ ಬೆಳೆದೀನಿ ಸರ್.
1: ಏನು ರೇಟ್ ಸಿಕ್ತ ಮಗೆ
0: ಸರ್? 6,800 ರೂಪಾಯಿ ಮಾರಿ ನೋಡಿ ಸರ್. ಗದಗ ಮಾರ್ಕೆಟ್ನಾಗ 6,800 ರೂಪಾಯಿ ಮಾರಿನ ಸರ.
1: ಯಾವ ತಳಿ ಕಡಲೆ ಹಾಕಿದ್ರಿ?
0: ಭೀಮಾ ಅಂತೇಳಿ ಹಾಕಿದ್ದೀನಿ ಸರ್. ಆಮೇಲೆ GG11 ಅಂತ ಒಂದಿಷ್ಟು ಹಾಕಿದ್ರಿ, ಅದ್ರ ಸ್ವಲ್ಪ ರೇಟ್ ಕಮ್ಮಿ ಆಗೈತ್ರಿ. ಇದು ಭೀಮಾ ಅನ್ನೋದು 6,800 ರೂಪಾಯಿ ಹೈಯೆಸ್ಟ್ ರೇಟ್ ಆಗಿತ್ತು ಗದಗ ಮಾರ್ಕೆಟ್ಗೆ ಹೈಯೆಸ್ಟ್ ಆಗಿತ್ತು.
1: ಈ ಕಡಲೆ ಬೇಸಾಯ ಪದ್ಧತಿಯನ್ನು ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಿ, ಯಾವ ರೀತಿ ತಾವು ಬಿತ್ತನೆ ಮಾಡ್ತೀರಿ
0: ಸರ್? ಅದನ್ನು ನಾವು 9ನೇ ತಿಂಗಳು ರೀ, 9ನೇ ತಿಂಗಳದಾಗ ನಾವು ಅದನ್ನು ಸ್ವಲ್ಪ ಹೊಲ ಎಲ್ಲ ಸ್ವಚ್ಛ ಮಾಡ್ಕೋಬೇಕು ರೀ. ಅಂದ್ರೆ ಈ ಹೆಸರು ಬಂದಿರ್ತಲ್ಲ, 8ನೇ ತಿಂಗಳದಾಗ ಹೆಸರು ಬರ್ತದೆ ಸರ್ ಆಗಸ್ಟ್ದಾಗ. 9ನೇ ತಿಂಗಳದಾಗ ನಾವು ಅದನ್ನೆಲ್ಲ ಸ್ವಲ್ಪ ಹೊಲ ಕ್ಲೀನ್ ಮಾಡಿಕೊಂಡು, ಅವಾಗ ಮಳೆ ಭಾಳ ಸರ್, ಮಳೆ ಭಾಳ ಕಾಡತೈತಿ ರೀ. ಅವಾಗ ರೈತರಿಗೆ ಕಾಡೋದಂದ್ರೆ ಅವಾಗ ನಾವು ಹೆಸರು ಜಮೀನು ಸ್ವಚ್ಛ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಕತ್ತೆ ರೀ. ಆದರೂ ಮಾಡ್ಕೋಬೇಕು ರೀ, ಸ್ವಲ್ಪ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಅಂದರೆ 3-4 ನೆಗಲ ಹೊಡ್ಕೋಬೇಕು ರೀ. ಒಂದು ರೋಟರ್ ಹೊಡ್ಕೊಂಡು ಸಾಫ್ ಮಾಡ್ಕೊಂಡ್ರಿ, ಮುಂಬರ್ ತಿಂತೀವಿ ರೀ. ರೈತಾಕಿ ಒಳಗೆ ಮುಂಬರ್ತಿ ಮಾಡೋದಂತೀವ್ರಿ. ಅದನ್ನು 7 ಫೂಟಿನ ಕುಂಟಿಲಿಂದ ಸ್ವಲ್ಪ ಸಾಫ್ ಮಾಡ್ಕೊಂಡ್ರೆ ನಮಗೆ ಡೈರೆಕ್ಟ್ ಬಿತ್ತಕ್ಕೆ ಬರ್ತೈತೆ ರೀ. ಸ್ವಲ್ಪ ಒಂದು ಮಳೆ ಆತಂದ್ರೆ ಸಾಕು ರೀ. ಕಡ್ಲಿ ಬಿತ್ತಿದ್ವಿ ಅಂದ್ರೆ ಸ್ವಲ್ಪ ಆಳವಾಗಿ ಬಿತ್ತಬೇಕು ಸರ್. ಅದನ್ನು ಕಡ್ಲಿ ಒಳಗೆ ಹೋಗ್ಬೇಕು ರೀ. ಕಡ್ಲಿ
1: ಎಷ್ಟು ಅಂತರ ಇಟ್ಟು ಬಿತ್ತಿರಿ?
0: ಅದನ್ನ ಮುಗ್ಗುರಿಗೆಯಾಗ ಅದು 10-12 ಇಂಚ್ ಮಾಡ್ಕೊಂತಾರ ರೀ. 10 ಮಾಡ್ಕೊಂತಾರ 12 ಮಾಡ್ತಾರ ಕೆಲವರು. ಅವ್ರವ್ರು ಹೊಲದ ತಾಕತ್ತಿನ ಮ್ಯಾಗ ಮಾಡ್ಕೊಂತಾರ ರೀ. ನಾವು ಒಣಬೇಸಾಯ ಇರೋದ್ರಿಂದ ಅದನ್ನ ಏನು ಮಾಡ್ತೀವಿ ರೀ, 18 ಇಂಚ್ಗೆ ಒಂದು ಇದನ್ನ ಮಾಡ್ಕೊಂಡಿರ್ತೀವಿ ಸರ್. ಅಂದ್ರೆ ಕ್ವಾದಾಳ ಅಂತೀವಿ ರೀ ನಾವು. ಕ್ವಾದಾಳ ಕೂರಿಗೆ ಅಂದ್ರೆ ಸರ್ 5 ತಾಳ ಬರ್ತಾರೆ. 6 ಮಾಡೋದ್ರ ಬದಲು 5 ಮಾಡಿ ಬಿತ್ಕೊಂಡ್ವಿ ಅಂದ್ರೆ ಅದು ಸಾಲಿಗೆ ಸಾಲು ಕೂಡಕ್ಕೆ ಸ್ವಲ್ಪ ಇದಾಗತ್ತೆ ಸರ್, ಇಳುವರಿ ಹೆಚ್ಚು ಬರ್ತದೆ ಸರ್. ಈ ಇದಕ್ಕೆ ನಾವು ಅದನ್ನು ಸಪ್ರೇಟಾಗಿ ಸ್ವಲ್ಪ ನಾನು ಅದನ್ನು ಸ್ವಲ್ಪ ಅಲ್ಲಿ ಅಗ್ರಿ ಯೂನಿವರ್ಸಿಟಿಯಾಗ ಅವರು BSc ಅಗ್ರಿ ಆದ್ರನ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ನಾಲೆಜ್ ತೊಗೊಂಡು ಆ ಟೈಪ್ ಮಾಡ್ಕೊಂಡಿರ್ತೀನಿ ಸರ್ ನಾನು. ಹಿಂಗಾಗಿ ಇಳುವರಿ ಚಲೋ ಬರ್ತದೆ ಸರ್. 6-7 ಕ್ವಿಂಟಲ್ ಮಟ್ಟ ಬಂದಿರ್ತದೆ ಸರ್ ನನಗೆ. ಈಗ ಬೇರೆ 3-4 ಕ್ವಿಂಟಲ್ ಅಂತಾರೆ ಸರ್, ಯಾರನ್ನಾರು ಹೆಚ್ಚಾಗಿ ಕೇಳ್ರಿ. ನಮ್ದು 6-7 ಕ್ವಿಂಟಲ್ ಮಟ್ಟ ಬರ್ತದೆ ಸರ್. 6 ಮ್ಯಾಕ್ಸಿಮಮ್ ಬರ್ತದೆ ಸರ್. ಆ ಪದ್ಧತಿ ಒಳಗೆ ಅಳವಡಿಸ್ಕೊಂಡ್ರೆ ಸರ್ ಖಂಡಿತ ಬರ್ತದೆ ರೀ. 6 ಕ್ವಿಂಟಲ್ ಬರ್ತದೆ ಸರ್.
1: ತುಂಬಾ ಸಂತೋಷ. ಮಹೇಶ್ವರ ಅವರೇ, ಈಗ ತಾವು ಮುಂಗಾರು ಮಳೆನೂ ಚೆನ್ನಾಗಿ ಆಗ್ತಾ ಇದೆ ಎಲ್ಲಾ ಕಡೆನೂ, ಗದಗದಲ್ಲಿ ತಕ್ಕ ಮಟ್ಟಿಗೆ ಆಗಿದೆ. ಮುಂಗಾರು ಬೆಳೆಯಾಗಿ ಈ ದ್ವಿದಳ ಬೆಳೆಗಳನ್ನ ತಾವು ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಿ? ಒಣ ಬೇಸಾಯ
0: ದ್ವಿದಳ ಅಂದ್ರ ತೊಗರಿ ಸರ್, ಆಮೇಲೆ ಕಡ್ಲಿ ರೀ. ಹೆಸರು ಸರ್?
1: ಉದ್ದ ಹಾಕಿಲ್ಲ.
0: ಉದ್ದ ಸಿಂಗಾದ ಕುಡಿಸಿರ್ತೀವಿ ಸರ್. ಸಿಂಗಾದೊಳಗ ಅದನ್ನ ಮಿಶ್ರ ಬೆಳೆ ಮಾಡ್ಕೊಂಡ್ರಿ, ಅಲ್ಸಂದಿ ಉದ್ದ ಇವನ್ ಹಾಕಿರ್ತೀವಿ ಸರ್. ಹೆಸರನ್ನ ಹಾಕಿರ್ತಿದ್ರಿ. ಹೆಸರು ಸಪರೇಟ್ ಹಾಕೋದ್ರಿಂದ ಅದ್ರಾಗ ಸಿಂಗಾದಾಗ ಈಗ ಸರ್ ಮನೆಗೆ ಏನ್ ಬೇಕಾಕೈತಿ ಉದ್ದ ಮತ್ತು ಅಲ್ಸಂದಿ ಅದ್ರಾಗ ಹಾಕೊಂಡಿರ್ತೀವಿ ಸರ್.
1: ಹೆಸರು ಎಷ್ಟು ಎಕರೆ ಹಾಕಿರಿ? ಯಾವ ತಳಿ ಹೆಸರನ್ನ ಹಾಕಿ
0: ಸರ್? ಈಗ ಹೆಸರು ನಿರ್ಮಲ ಹಾಕಿನ್ ಸರ್. ನಿರ್ಮಲ ಹಾಕಿನ್ರಿ. ಒಂದು 4 ಎಕರೆ ಸದ್ಯಕ್ಕೆ ಹೆಸರು ಹಾಕಿನ್ ಸರ್.
1: 1 ಕಿಲೋ ಬೀಜದ ಪ್ಯಾಕೆಟ್ಗೆ ಎಷ್ಟು ಅದ ರೇಟ್
0: ಸರ್? ನಾನು ಈಗ ಅದನ್ನ ಬೀಜ ಖರೀದಿ ಮಾಡ್ಕೊಂಡಿಲ್ರಿ, ಹೋದ ಸಲ ಹಾಕಿದ್ದನ್ನ ಈಗ ತೆಗೆದಿಟ್ಕೊಂಡಿನಿ ಸರ್.
1: ನೀವು
0: ತೆಗೆದಿಟ್ಕೊಂಡಿನ್ರಿ. ಅದು 1 ಎಕರೆಗೆ 6 ಕೆಜಿ ನಾ ಬಿತ್ತನೆ ಮಾಡೀನಿ ರೀ.
1: 1 ಎಕರೆಗೆ 6 ಕೆಜಿ
0: ಬಿತ್ತನೆ ಮಾಡೀನಿ.
1: ಒಟ್ಟು 8 ಎಕರೆ ಬಿತ್ತೀರಿ? ಹಿಂಗೆ
0: 14 ಎಕರೆ ಐತೆ ಸರ್.
1: 14 ಎಕರೆ ಹೆಸರು
0: ಐತೆ ಸರ್.
1: ಹೆಸರಿಗೆ ನೀರಿನ ಪ್ರಮಾಣ ಜಾಸ್ತಿ ಬೇಕು ಕಡಿಮೆ ಬೇಕು
0: ಸರ್? ಅದು ಜಾಸ್ತಿ ಬೇಕ್ರಿ. ನಾವು ಅದನ್ನ ಭೂಮಿನ ಹದ ಮಾಡೋದ್ರಾಗ ನೀರು ಸ್ವಲ್ಪ ಹಿಡಿದಿಟ್ಕೊಳ್ಳಂಗ ನಾವು ಅದನ್ನ ಸರಿಯಾಗಿ ಇದನ್ನ ಮಾಡ್ಕೋಬೇಕು ಸರ್. ಅದನ್ನ ನೇಗಿಲ ಹೊಡ್ಕೊಂಡು ಅದನ್ನ ಸ್ವಲ್ಪ 2-3 ಬೇರೆ ಹರಿದು ಒಂದು 2 ಮಳೆ ಆದ್ರೂ ಈಗ ತಡ್ಕೊಳ್ಳೋ ಅಷ್ಟು ಇದನ್ನ ನಾವು ಮಾಡಿಕೊಂಡು ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಈಗ ಮಳೆಯಲ್ಲ ಅಂತಾರ್ರಿ. ನಮ್ಮ ಹೆಸರು ಚಲೋ ಐತೆ ಸರ್.
1: ಈಗ ಹೆಸರು ಬಿತ್ತೇನೆ ಅಂದ್ರೆ ತಾವು ಯಾವ ರೀತಿ ಬೀಜೋಪಚಾರ ಮಾಡಿ ಬಿತ್ತೀರಿ ಅದನ್ನ?
0: ಈಗ ಸರ್ ಅದು ಬೀಜೋಪಚಾರ ಮಾಡಿವಿ ಸರ್. ಅದಕ್ಕೆ ಈಗ NaNo DAP ಮಾಡಿಕೊಂಡಿವಿ ಸರ್. NaNo DAP ಬೀಜೋಪಚಾರ ಮಾಡೀನಿ. ಅಂದ್ರೆ DAP ಗೊಬ್ಬರ ಅದನ್ನ ಯೂಸ್ ಮಾಡೋದು ಬೇಡ ಅಂತೇಳಿ NaNo DAP ನ ಬೀಜೋಪಚಾರ ಮಾಡೀನಿ. ಆಮೇಲೆ ರೈಸೋಬಿಯಂ ಮಾಡ್ಕೊಂಡಿನಿ ಸರ್ ಬೀಜೋಪಚಾರ ಸರ್.
1: ಮತ್ತೆ
0: ಟ್ರೈಕೋಡರ್ಮಾ ಹೆಸರಿಗೆ ಮಾಡಿಲ್ಲ ಸರ್. ಕಡ್ಲಿಗೆ ಮಾಡ್ತೀವಿ ಸರ್. ಅಂದ್ರೆ ಹೆಸರಿಗೆ ಆಲ್ಮೋಸ್ಟ್ ಸಿಡಿ ರೋಗ ಬರೋದಿಲ್ಲ ಸರ್. ಕಡ್ಲಿಗೆ ಬರ್ತದೆ ಸರ್. ಅದು ಜಾಸ್ತಿ ಕಡ್ಲಿಗೆ ಬರ್ತದೆ ರೀ. ಅದು ಹಿಂಗಾಗಿ ಅದನ್ನ ನಾವು ಅದನ್ನ ಕಡ್ಲಿಗೆ ಯೂಸ್ ಮಾಡ್ತೀನಿ ಸರ್.
1: ಯಾಕಪ್ಪಂದ್ರೆ ಇದು ಸಾಮಾನ್ಯವಾಗಿ ಟ್ರೈಕೋಡರ್ಮಾ ಅನ್ನೋದು ಏನಿದೆ ಇದು ಪರಿಸರ ಮಿತ್ರ ಶಿಲೀಂಧ್ರವಾಗಿದೆ. ಇದು ಭೂಮಿಯಲ್ಲಿ ಇರತಕ್ಕಂತ ರೋಗಾಣುಗಳನ್ನ ನಾಶಪಡಿಸಿ ಬೆಳೆಗಳಿಗೆ ಬಾಧಿಸುವ ಕೊಳೆ ರೋಗ, ಈ ಸಸಿಕೊಳೆ, ಬುಡಕೊಳೆ, ಬೇರ್ಕೊಳೆ, ಕತ್ತುಕೊಳೆ, ಈ ಮುಂತಾದ ರೋಗಗಳ ಹತೋಟಿ ಮಾಡ್ಲಿಕ್ಕೆ ಸಾಮಾನ್ಯವಾಗಿ ಸಹಾಯ ಮಾಡ್ತದೆ. ತಾವು ಈ ಒಣ ಬೇಸಾಯದಲ್ಲಿ ಮತ್ತೆ ಯಾವ್ಯಾವ ಬೆಳೆಗಳನ್ನ ಮುಂಗಾರಿನಲ್ಲಿ ಬೆಳೀತಾ ಇದ್ದೀರಿ, ಅವುಗಳ ನಿರ್ವಹಣೆಯನ್ನ ಯಾವ ರೀತಿ ಮಾಡ್ತಾ ಇದ್ದೀರಿ?
0: ಹೆಸರಿಗೆ ನಿರ್ವಹಣೆ ಅಂದ್ರೆ ಸರ್ ಹಳದಿ ರೋಗ ಅಂತ ಬರ್ತದೆ ಸರ್, ಅದಕ್ಕೆ ನಾವು ಫಂಗಿಸೈಡ್ ಉಪಯೋಗಿಸ್ತೀವಿ ಸರ್. ಫಂಗಿಸೈಡ್ ರೋಕೋ ಅಂತ ಬರ್ತದೆ ಸರ್, ಟೈಫಿನೈಟ್ ಮಿಥೈಲ್ ಅಂತ ಹೇಳಿ ಒಂದು ಕೆಮಿಕಲ್ ಬರ್ತದೆ ಸರ್, ಅದನ್ನ ನಾವು ಯೂಸ್ ಮಾಡ್ತೀವಿ ಸರ್.

0: ಆಮೇಲೆ ಕೀಟನಾಶಕಕ್ಕೆ ಒಂದು ರೈತ ಸಂಪರ್ಕ ಕೇಂದ್ರದಾಗ ರೇಟ್ ಹೆಚ್ಚು ಇದು ಮಾಡಬಾರ್ದು ಅಂತೇಳಿ, ಹೆಚ್ಚಿಗೆ ಖರ್ಚು ಮಾಡಬಾರ್ದು ಅನ್ನೋದಕ್ಕೆ ಅಲ್ಲಿ ರೈತ ಸಂಪರ್ಕ ಕೇಂದ್ರದಾಗ ಕೀಟನಾಶಕ ನಮ್ಗೆ ಸಬ್ಸಿಡಿ ಒಳಗೆ ಸಪ್ಲೈ ಮಾಡ್ತಾರೆ. ಅದನ್ನು ಮತ್ತು ಈ ಥೈಫೋನೈಟ್ ಮಿಥೈಲ್ ಅಂತೇಳಿ ರೋಕೋ ಅಂತ ಬರ್ತೈತೆ.
1: ಅಲ್ಲ, ಈ ಕೀಟನಾಶಕಗಳನ್ನ ಏನು ತೊಗೊಂಬರ್ತಿರಲ್ಲ, ಅವ್ರೇನಾದರೂ ತಮ್ಮ ಜಮೀನಿಗೆ ಬಂದು ನೋಡ್ತಾರ ಅಥವಾ ಹಾಗೆ ನೀವು ಕೇಳಿದ ತಕ್ಷಣ ಕೊಟ್ಬಿಡ್ತಾರ?
0: ಬಂದು ನೋಡಿರ್ತಾರೆ ಸರ್, ಬರ್ತಾರೆ ಸರ್, ಅವರು ಬರ್ತಾರೆ. ನಾವು ಹಿಂಗೈತಿ ನಮಗೇನು ಗೊತ್ತಾಗಲ್ದು ಬರ್ರಿ ಅಂತಂದ್ರೆ ಬರ್ತಾರೆ ಸರ್. ಅವರು ಏವೋ ಇರ್ತಾರೆ, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್, ಹಿಂಗೆ ಸರ್ ನಮಗೆ ಹಿಂಗೆ ನಮಗೇನೋ ಗೊತ್ತಾಗಲ್ದು ಸ್ವಲ್ಪ ಬರ್ರಿ ಅದ ಇಂಥ ರೋಗ ಐತಿ ಹಿಂಗೆ ಅಂದ್ರೆ ಬರ್ತಾರೆ, ವಿಸಿಟ್ ಮಾಡ್ತಾರೆ, ಮಾಡಿ ಆ ಪ್ರಕಾರ ರೆಕಮೆಂಡ್ ಮಾಡ್ತಾರೆ ಸರ್. ಆ ಟೈಪ್ ನಾವು ಅದನ್ನು ಸ್ಪ್ರೇ ಮಾಡ್ತೇವೆ ಸರ್.
1: ಸಾಮಾನ್ಯವಾಗಿ ಈಗ ಮಳೆ ಕೊರತೆ ಐತೆ ಅಂತ ಹೇಳ್ತೀರಿ ತಾವು. ತಾವು ಈ 22-23 ಎಕರೆ ಏನು ತಾವು ಜಮೀನನ್ನು ಈಗ ಮಾಡ್ತಾ ಇದ್ದೀರಿ, ಇದರದ್ದು ಬೆಳೆ ವಿಮೆ ಮಾಡಿಸಿದಿರೋ ಹೇಗೆ?
0: ಬೆಳೆ ವಿಮೆ ಮಾಡಿಸಿರ್ತೀವಿ ಸರ್, ಮಾಡ್ತೀವಿ ಸರ್. ಬೆಳೆ ವಿಮೆ
1: ಯಾವ್ದು ಮಾಡಿಸಿರಿ?
0: ಈಗ ನಾವು ಹೆಸರಿಂದ ಮಾಡಿವಿ ಸರ್. ನಮ್ಮದು ಮನೇದು ಏನೈತಿ 8 ಎಕರೆ ಸರ್, ಸಿಂಗದ್ದು, ಅದ ಹೆಸರಿಂದ
1: ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ತಗೊಂಡಿರಿ.
0: ಹ್ಞೂ ಸರ್, ಮಾಡ್ತೀವಿ ಸರ್, ಮಾಡ್ತೀವಿ. ಅದು ಅವರು ಆನೆವಾರಿ ಮ್ಯಾಗ ಕೊಡ್ತಾರೆ ಸರ್ ಅವರು. ಅದು ಎಷ್ಟು ಲಾಸ್ ಆಗೈತೆ ಅನ್ನೋದು ಅವರು ಕೃಷಿ ಅಧಿಕಾರಿಗಳು ಮತ್ತು ತಲಾಟಿಯವರು ಕೂಡಿ ಅದನ್ನು ಆನೆವಾರಿ ಮಾಡ್ಕೊತಾರೆ ಸರ್. ಅದು ಏನು ಲಾಸ್ ಎಷ್ಟು ಬರ್ತದೆ ಅನ್ನೋದು ಮಾಡ್ಕೊಂಡು ಅದ್ರ ಮ್ಯಾಗ ಫಿಕ್ಸ್ ಮಾಡ್ತಾರೆ ಸರ್. ಗೌರ್ಮೆಂಟ್ ಫಿಕ್ಸ್ ಮಾಡುತ್ತೆ ಸರ್ ಅದು. ಅದು ನಮ್ಗೆ ಮುಂದೆ ಸರ್ ಅದು ಪರಿಹಾರ.
1: ತಮಗೆ ಕೃಷಿ ಬದುಕಿನಲ್ಲಿ ಯಾರ್ಯಾರು ತಮ್ಮ ಕೈ ಜೋಡಿಸ್ತಾರೆ ಮನೆಯಲ್ಲಿ?
0: ಮನೆಯಾಗ ನಮ್ಮ ಮಿಸ್ಸಸ್ ಅದಾರೆ ಸರ್. ಹೆಚ್ಚಾಗಿ ನಾನು ಟ್ರ್ಯಾಕ್ಟ್ರಿ ನಾನು ಓಡಿಸ್ತೇನೆ ರೀ. ಲೇಬರ್ ಒಬ್ಬನ್ ತೊಗೊಂಡಿರ್ತೀನಿ ಸರ್. ಟ್ರ ಮ್ಯಾಗ ಮಾಡ್ತೀವಿ ರೀ. ಕಳೆ ಬಂದಾಗ ಅಷ್ಟೇ ಸ್ವಲ್ಪ ಹೆಣ್ಮಕ್ಳು ಲೇಬರ್ನ ಇದನ್ನು ಮಾಡ್ಕೊಂಡು ಕಳೆನೂ ಹೆಚ್ಚು ಬರಲ್ದಂಗೆ ನಾವು ಮೇಂಟೈನ್ ಮಾಡ್ಕೊಂಡಿರ್ತೀವಿ ಸರ್. ಒಟ್ಟು ನಾವು ಹೆಚ್ಚು ಒತ್ತು ಕೊಡೋದ್ರಿಂದ ಸರ್ ದಿನಾ ಕೃಷಿ ಬಗ್ಗೆ ನೀವು ದಿನಾ ಹೋಗ್ಕೊಂತ ಇದ್ರೆ ಅದ್ರ ಬಗ್ಗೆ ನಾಲೆಜ್ ಇತ್ತಂದ್ರೆ ಅದನ್ನು ಈಸಿಯಾಗಿ ಮೇಂಟೈನ್ ಮಾಡ್ಬೋದು ರೀ. ಅದನ್ನು ಅದನ್ನೇನು ಅದನ್ನು ಕಳೆ ಬಂತು ಅದು ಬಂತು ಅನ್ನೋ ನಮಗಂತೂ ಏನು ವಾಜ್ಯ ಅನಿಸಿಲ್ಲ ಸರ್. ಮಾಡ್ಬೋದು, ಮೇಂಟೈನ್ ಮಾಡ್ಬೋದು.
1: ಈ ಹೆಸರು ಬೆಳಿಬೇಕಾದ್ರೆ ಯಾವ ರೀತಿಯ ಮಣ್ಣಿದ್ರೆ ಅನುಕೂಲ ಅಂತೀರಿ?
0: ಒಣಬೇಸಾಯಕ್ಕೆ ಎರಿ ಇತ್ತಂದ್ರೆ ಸರ್ ತೇವಾಂಶ ಹೆಚ್ಚು.
1: ಅಂದ್ರೆ ಸಾಮಾನ್ಯವಾಗಿ ನೀರು ಬಸಿದು ಹೋಗುವಂತ ಕೆಂಪು ಮಣ್ಣು, ಈ ಎರೆ ಮಣ್ಣು, ಈ ತರ ಇದ್ರೆ ಅನುಕೂಲ.
0: ಅನುಕೂಲ ಸರ್.
1: ಯಾವ ರೀತಿ ಟೆಂಪರೇಚರ್ ಇರ್ಬೇಕಂತೀರಿ ಇದನ್ನ ಬೆಳೆ ಬೆಳಿಬೇಕಾದ್ರೆ?
0: ಟೆಂಪರೇಚರ್ ಅಂದ್ರೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಒಂದು 30
1: ಅಂದ್ರೆ ಅತಿ ತಂಪಾದ ವಾತಾವರಣ ಇರ್ಬೇಕು ಅಥವಾ ಸ್ವಲ್ಪ ಬೆಚ್ಚಗಿನ ವಾತಾವರಣ ಇದ್ರೆ
0: ಸರ್. ಎರಡೂ ಇರ್ಬೇಕ್ರಿ, ತಂಪುನು ಇರ್ಬೇಕ್ರಿ, ಇದನ್ನು ಇರ್ಬೇಕ್ರಿ. ಒಂದ ಇತ್ತಂದ್ರೆ ಸರ 15 ದಿವಸ ನೀವು ತಂಪಿದ್ದ, ಸ್ವಲ್ಪ ಒಂದ್ 8 ದಿವಸ ಬಿಸಿಲು ಬಿತ್ತಂದ್ರೆ ಏನು ತೊಂದರೆ ಇಲ್ಲ ಸರ್. ಬರೇ ಬಿಸಿಲ ಬಿತ್ತಂದ್ರೆ, ಮಳೆ ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಇದಾಗ್ತದೆ ಸರ್.
1: ಸಾಮಾನ್ಯವಾಗಿ ಹೆಸರು ಬೆಳೆಯನ್ನ ಬೆಳಿಬೇಕಾದ್ರೆ ನಾವು ಒಂದು 25 ಡಿಗ್ರಿಯಿಂದ 35 ಡಿಗ್ರಿ ವರೆಗೂ ಉಷ್ಣಾಂಶ ಇದ್ರೆ ಒಳ್ಳೆಯದು.
0: ಯಾಕಂದ್ರೆ
1: ಬೆಚ್ಚಗಿನ ವಾತಾವರಣ ಇದ್ದಷ್ಟು ಬೆಳೆ ಉತ್ತಮವಾಗಿ ಬರ್ತದೆ. ಈ ಬಿತ್ತನೆ ಮತ್ತು ಅಂತರ ಯಾವ ರೀತಿ ಮಾಡ್ಕೊಂಡಿರಿ ತಾವು?
0: ಸಾಲಿಂದ ಸಾಲಿಗೆ 18 ಇಂಚ್ ನಾವು ಇದನ್ನು ಮಾಡ್ಕೊಂಡಿವಿ ಸರ್. ಅದು ಈಗ ಸೆಟ್ಟಿಂಗ್ ಕೂರ್ಗಿ ಒಳಗೆ ಸರ್ ಅದು ಕರೆಕ್ಟಾಗಿ ಬೀಜ ಬೀಳ್ತೈತೆ ಸರ್. ಅದು ನಾವು ನೋಡೋಕ್ಕಿಲ್ಲಂದ್ರೆ ಈಗ ಅದು 3 ಇಂಚ್ ಹಿಂಗೆ ಬೀಳ್ಬೋದು ಸರ್. ಅದು 3 ಇಂಚ್ಗೊಂದು ಬೀಜ ರೀ. ಸಾಲಿಂದ ಸಾಲಿಗೆ ಮಾತ್ರ 18 ಇಂಚ್ ಕಂಪಲ್ಸರಿ ಮಾಡ್ಕೊಂಡಿವಿ ಸರ್.
1: ಮತ್ತು ಇದಕ್ಕೆ ನೀರನ್ನು ಹೆಚ್ಚು ಬೇಕು. ತಾವು ನೀರಿನ ಒಂದು ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಕೊಂಡಿದ್ದೀರಿ?
0: ನೀರು ಸರ್ ಏನಿಲ್ಲರಿ, ನೀವು ನೇಗಿಲ ಹೊಡ್ಕೊಂಡು ಅದನ್ನು ಭೂಮಿ ಹದ ಮಾಡಿಕೊಂಡ್ರೆ ನೀರಿನ ಅಂಶ ಹಿಡ್ಕೊಂಡು ಕಾಪಾಡ್ಕೊಂತೈತ್ರಿ. ಅದು ಮಳೆ ಬೇಕಾಬೇಕು ಸರ್. ಮಳೆ ಒಂದ್ವೇಳೆ ಒಂದು ತಿಂಗಳು ಹೋತಂದ್ರೂ ಸರ್ ಅದು ಹಿಡ್ಕೊಳ್ಳೋಂಗೆ ನಾವು ಅದನ್ನು ಮೇಂಟೈನ್ ಮಾಡ್ಕೋಬೇಕ್ರಿ. ಅದನ್ನು ಮಾಡ್ಕೋಬೇಕ್ರಿ. ಅಷ್ಟು ಮುಖ್ಯ. ಮತ್ತು ಅದು ಇದಾತಂದ್ರೆ
1: ಅಂದ್ರೆ ಸಾಮಾನ್ಯವಾಗಿ ಇದು ಹೂ ಬಿಡುವಂಥ ಸಮಯದಲ್ಲಿ ಮತ್ತು ಈ
0: ಸರ್ ಮಳೆ ಬೇಕ್ರಿ ಅವಾಗ
1: ಸಂದರ್ಭದಲ್ಲಿ ಹೆಚ್ಚು ತೇವಾಂಶ
0: ಬೇಕು ಸರ್,
1: ನೀರಿನ ಅಂಶ ಬೇಕು
0: ಸರ್, ಮಳೆ ಬೇಕಾರೆ ಸರ್.
1: ಕಳೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಿರ್ತಾವೆ?
0: ಕಳೆ ಸರ ಈಗ ನೇಗಿಲ ಹೊಡೆತೀವಲ್ಲ ಸರ್, ನೇಗಿಲ ನಾವು 3ರದ್ದು ಹೊಡಿಲಿ, 2ರದ್ದು ಹೊಡಿಲಿ ಸರ್. ಕಳೆ ಒಳಗೆ ಹೋಗೇ ಬಿಟ್ಟಿರ್ತದೆ ಸರ್. ಬೀಜನ ತೆಗೆದು ಬಿಟ್ಟಿರ್ತೀವಿ ನಾವು, ಬೇರೆ ಸಮೇತ ಬೀಜ ರೀ. ಬೀಜನ ಅದನ್ನು ಹಾಕ್ಬಿಡ್ಲಾರ್ದಂಗೆ ನಾವು ತೆಗೆದು ಬಿಟ್ಟಿವಿ ಅಂದ್ರೆ ಸರ್ ಮುಂದೆ ನಮ್ಗೆ ಒಣಬೇಸಾಯಕ್ಕೆ ಸಹಿತ ಕಳೆ ಬರೋದಿಲ್ಲ ರೀ. ಆ ಟೈಪ್ ನಾವು ಮೇಂಟೈನ್ ಮಾಡ್ಕೊಂಡಿರ್ತೀವಿ ಸರ್.
1: ತಾವು ಹೆಸರನ್ನ ಬೆಳೆಯನ್ನ ಬೆಳೀತಾ ಇದ್ದೀರಿ, ತಮ್ಮ ಅನುಭವದಲ್ಲಿ ಒಂದು ಹೆಸರಿನ ಫಸಲು ಕೈಗೆ ಬರಬೇಕಾದ್ರೆ ಎಷ್ಟು ದಿನಗಳು ಬೇಕಾಗ್ತದೆ?
0: ತಳಿ ಮ್ಯಾಗ ಐತಿ ಸರ್, ಅದು ಸಾಮಾನ್ಯವಾಗಿ 90 ದಿವಸ ರೀ.
1: 60-90 ದಿವಸ
0: ರೀ. 90 ದಿವಸ ಬೇಕಾಗಬೇಕು ಸರ್. ಆಮೇಲೆ ಅದ್ರಾಗ ಸ್ವಲ್ಪ ಹೊಸ ಹೊಸ ಬೇರೆ ಬೇರೆ ತಳಿ ಬಂದವ್ರು 105 ದಿವಸದ ಮಟನ ಬರ್ತೈತೆ ಸರ್. ಈ 90 ದಿವಸ ಆದ್ರೆ ನಮ್ಗೆ ಮುಂದಿನ ಪೀಕ್ ಮಾಡಕ್ ಅನುಕೂಲ.
1: ಈ ಫರ್ಟಿಲೈಸರ್ ಗೊಬ್ಬರ ಹಾಕೋದ್ರಿಂದ ಹೆಚ್ಚು ಬೆಳೆ ಬರುತ್ತೋ ಅಥವಾ ಸಾವಯವ ಗೊಬ್ಬರ ಹಾಕೋದ್ರಿಂದ ಹೆಚ್ಚು ಬೆಳೆ ಬರುತ್ತೋ ತಮ್ಮ ಅನುಭವದಲ್ಲಿ?
0: ಸರ್ ಈ ಸದ್ಯಕ್ಕೆ ಫರ್ಟಿಲೈಸರ್ ಭೂಮಿ ಅಡಿಕ್ಟ್ ಆಗೈತ್ರಿ. ಅದನ್ನ ಬಿಡಕ್ ಬರ್ಲಾರ್ದಕ್ಕೆ ನಾವು ಅದನ್ನ ಯೂಸ್ ಮಾಡ್ತೀವಿ. ಹೆಚ್ಚಾನ ಹೆಚ್ಚು ನಾವು ಸಾವಯವ ಯೂಸ್ ಮಾಡ್ತೀವಿ ಸರ್.
1: 1 ಎಕರೆಗೆ ಸಾಮಾನ್ಯವಾಗಿ ಎಷ್ಟು ಕ್ವಿಂಟಲ್ ಹೆಸರು ತೆಗಿತಿರ್ತಾವೆ?
0: 5-6 ಕ್ವಿಂಟಲ್ ಸರ್.
1: ಅಂದ್ರೆ ನೀರು ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ರೆ
0: ಮಳೆ ಚಲೋ ಆತಂದ್ರೆ
1: 9-10 ಕ್ವಿಂಟಲ್ ಬರುತ್ತೆ.
0: 10 ಕ್ವಿಂಟಲ್ ಬರಲ್ಲ ಸರ್. 5-6 ಕ್ವಿಂಟಲ್ ಒಣಬೇಸಾಯ ಬರ್ತದೆ ಸರ್. ನೀರಾವರಿ ಏನಾದ್ರೆ ಒಂದು ನೀರು ಗೀರು ಕೊಟ್ರೆ ನೀವು ಹೇಳಿದಂಗೆ 8 ಕ್ವಿಂಟಲ್ ಬರಬಹುದು ಸರ್ ನಮ್ಮಲ್ಲಿ ಭೂಮಿಗೆ. ನಿಮ್ಮ ಇಲ್ಲೇ ಧಾರವಾಡ ಹೆಚ್ಚು ಬರ್ತದೆ ಸರ್. ನಮ್ಮಲ್ಲಿ ಗದಗ ಜಿಲ್ಲಾದಾಗ ನೀರು ಹಾಸಿದ್ರೆ ಒಂದು 8 ಕ್ವಿಂಟಲ್ ಮಟ್ಟ ಬರಬಹುದು.
1: ಮತ್ತೆ ಈ ಹೆಸರಿಗೆ ಬರ್ತಕ್ಕಂತ ರೋಗ, ಈ ಏನು ಕೀಟಗಳು ಹಾವಳಿ ಆಗುತ್ತಲ್ಲ, ಇವುಗಳ ನಿಯಂತ್ರಣಕ್ಕೆ ತಾವೇನ್ ಮಾಡ್ತೀರಿ
0: ಸರ್? ಅದನ್ನ ಕರೆಕ್ಟ್ ಆಗಿ ನಾವು ತತಿ ಅಂತೀವಿ ಸರ್. ನಾವು ರೋಣಿ ಮಳಿ ಏನಂತೀವಿ ಸರ್, ಜೂನ್ ಫಸ್ಟ್ ವೀಕ್ ರೀ, ಅದನ್ನ ಅವಾಗ ಹಾಕೊಂಡಿವಿ ಅಂದ್ರೆ ಸರ್ ಯಾರು ರೋಗನು ಬರೋದಿಲ್ಲ ಸರ್. ನಾವು ಎಣ್ಣೆ ಹೊಡೆದನು ಅವಶ್ಯ ಇಲ್ರಿ. ಅದನ್ನ ದಾಟಿ ನಾವು ಮಳೆ ಹೆಚ್ಚು ಕಮ್ಮಿ ಆಗಿ ನಾವು ಏನಾರ ಇದನ್ನ ಮಾಡಿದೀವಿ ಅಂದ್ರೆ ಸರ್ ಒಂದ್ಸಲ 2 ಸಲ ಸ್ಪ್ರೇ ಮಾಡಿಸ್ಕೊಂತ ಸರ್. ಔಷಧ ಕೀಟನಾಶಕ ಆಮೇಲೆ ರೋಗ

0: ಈ ಫಂಗಿಸೈಡ್ ಅಂತ ಸರ್ ಒಂದ್ ಸಲ ಸ್ಪ್ರೇ ಮಾಡಿದ್ರೆ ಸಾಕು ಸರ್.
1: ಮಹೇಶ್ವರ ಅವರೇ, ತಾವು ಮಿಶ್ರ ಬೆಳೆಯಾಗಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಿ
0: ಸರ್? ಅದ ಸಿಂಗದಾಗ ಉದ್ದ ಹಾಕಿರ್ತೀವಿ ಸರ್, ಉದ್ದು ಆಲ್ಸಂದಿ ಹಾಕೊಂತೀವಿ ಸರ್, ಕಡ್ಲಿ ಒಳಗ ಜೋಳ ಹಾಕೊಂತೀವಿ, ಆಮೇಲೆ ಸಾಸ್ವಿ ಹಾಕಿ ಮನೆಗೆ, ಆಮೇಲೆ ನಮ್ಮ ಸಂಬಂಧಿಕರ ಅವ್ರ ಇವ್ರಿಗೆ ಕೊಡಕ ಅವಕ್ಕ ಮಾರಂಗಿಲ್ರಿ. ಅವ್ನ ಜೋಳ ಸಾಸ್ವಿ ಇವನ್ನೇನ್ ಮಾರಂಗಿಲ್ಲ ಸರ್. ಬಟ್ ಇವನ್ ಎಲ್ಲಾರಿಗೆ ನಮ್ಮ ಸಂಬಂಧ ಬಳಗಕ್ಕ ಎಲ್ಲ ನಮ್ಮ ಮನೆಗೆ ಏನ್ ಬೇಕು ಅವೆಲ್ಲ ಹಾಕೋ ಸರ್.
1: ಅಂದ್ರೆ ಈ ಬೆಳೆ ಕಟಾವಾದ ನಂತರ ಈ ಶೇಂಗಾ ಎಲ್ಲ ಹಾಕತ್ತಾವು?
0: ಹ್ಞೂ ಸರ್, ಹೌದು ಸರ್. ಆಮೇಲೆ ಈ ಉಳ್ಳಾಗಡ್ಡಿ ಒಳಗೆ ಸರ್ ಕೋತಂಬರಿ ಬರ್ತೈತ್ರಿ, ಈ ಅಜವಾನ ಹೇಳಿದೆ ಸರ್, ಅಜವಾನ ಬರ್ತದೆ ಸರ್. ಅಜವಾನ ದೊಡ್ಡ ರೇಟ್ ಸರ್, 8-10 ಸಾವಿರ ರೂಪಾಯಿ ಕ್ವಿಂಟಲ್ ರೀ.
1: ಅಜವಾನ ಎದ್ರೊಳಗೆ ಹಾಕಿರ್ತೀರಿ?
0: ಉಳ್ಳಾಗಡ್ಡಿ ಒಳಗೆ ಸರ್.
1: ಉಳ್ಳಾಗಡ್ಡಿ
0: ಒಳಗೆ ಬರ್ತದೆ ಸರ್. ಮೆಣಸಿನ್ಕಾಯಿ ಬರ್ತದೆ ಸರ್.
1: ಅಜವಾನ ರೇಟ್ ಚಲೋ ಇರ್ಬೇಕಲ್ಲ?
0: ಭಾಳ ಚಲೋ ಐತೆ ಸರ್, ಭಾಳ ಚಲೋ ಐತ್ರಿ. ಆಮೇಲೆ ಅದನ್ನ ನೀವು ಕರೆಕ್ಟ್ ಮಾರ್ಕೆಟ್ ಸಿಕ್ತಂದ್ರೆ, ನಾವು ಆಂಧ್ರಾಗಿಂದ್ರ ಹೋದ್ರೆ ಅದು 20,000 ರೂಪಾಯಿ ಮಟ್ಟ ರೇಟ್ ಐತೆ. ಒಂದ್ 4-5 ಜನ ಕೂಡಿ ಹೋದ್ವಿ ಅಂದ್ರೆ ಇಲ್ಲಿ 8-10 ಸಾವಿರ ಮಾಡೋದು, ಅಲ್ಲಿ 20,000 ಮಾಡ್ತದೆ ಸರ್.
1: ಮತ್ತೆ ಸಂಪೂರ್ಣವಾಗಿ ಅಜವಾನ ಬೆಳೆ ಬರ್ತಾವ
0: ಸರ್? ಅದು ಸಂಪೂರ್ಣವಾಗಿ ಬರದಿಲ್ಲ ಸರ್, ಅದು ಮಿಶ್ರ ಬೆಳೆನ ಬರ್ತದೆ ಸರ್. ಅದು ಅದಕ್ಕೆ ಕರೆಕ್ಟ್ ಆಗಿ ಸಂಪೂರ್ಣ ಅಂದ್ರೆ ಅದು ಸಿಂಗಲ್ ಆಗಿ ಹೋಗ್ಬಿಡ್ತದೆ ಸರ್. ಅದು ಸ್ವಲ್ಪ ದೂರ ದೂರ ಆತಂದ್ರೆ ಸರ್ ಪಕಲ್ ಹೊಡೋದು ದೊಡ್ಡದಾಗತ್ತೆ ಸರ್. ಹಿಂಗಾಗಿ ಅದು ಇಳುವರಿ ಹೆಚ್ಚು ಬರ್ತದೆ ಸರ್. ಉಳ್ಳಾಗಡ್ಡೆಗೆ ನಾ ಇಳುವರಿ ಹೆಚ್ಚು ಬರ್ತದೆ.
1: ಈಗ ಒಂದು 4 ಎಕರೆ ಈರುಳ್ಳಿ ಹಾಕ್ಯಾರ ಅಂದ್ರೆ ಅದ್ರೊಳಗೆ ಎಷ್ಟು ಅಜವಾನ್ ಸಿಗುತ್ತೆ ತಮಗೆ?
0: ಒಂದು 2 ಕ್ವಿಂಟಲ್ ಮಟ ಸಿಗ್ತದೆ ಸರ್.
1: 2 ಕ್ವಿಂಟಲ್
0: 3 ಕ್ವಿಂಟಲ್ ಮಟ ಬರ್ತದೆ ಸರ್. 2 ಟೈಮ್ ಬರ್ತದೆ ಸರ್, ಅದು ಮೊದ್ಲು ಕಿತ್ತು ಬಿಡೋದು ಮತ್ತೆ ಒಂದ್ಸಲ ಬರ್ತದೆ ಸರ್. 2 ಟೈಮ್ ನಾವು ರಾಶಿ ಮಾಡ್ಕೋಬಹುದು ರೀ.
1: ಸಾವಯವ ಗೊಬ್ಬರನ ತಾವು ಹಾಕ್ತಾನೆ ಅಂದ್ರೆ ಯಾವ ರೀತಿಯ ಸಾವಯವ ಗೊಬ್ಬರವನ್ನು ತಮ್ಮ ಗದ್ದೆಯಲ್ಲಿ ಬಳಸ್ತಾ ಇದ್ದೀರಿ?
0: ಅದು ಬಯೋಜಮ್ ಗ್ರಾನ್ಯುಲರ್ ಅಂತ ಬರ್ತದೆ ಸರ್. ಅದು ಸಮುದ್ರದ ಕಳೆಯಲ್ಲಿಂದ ತಂದು ಮಾಡ್ಕೊಂಡಿರ್ತಾರೆ ಸರ್. ನಾವು ಅದನ್ನು ತೊಂಬಂದು ಹಾಕ್ತೀವಿ ಸರ್ ಅದನ್ನು. ಆಮೇಲೆ ಭೂಮಿಕ ಸಿಡ್ ಅಂತೇಳಿ ಒಂದು ವೇಸ್ಟೇಜ್ ಕಂಪನಿ ಒಳಗೆ ಒಂದು ಬರ್ತದೆ ಸರ್, ಅದನ್ನು ತೊಂಬಂದು ಹಾಕ್ತೀವಿ ಸರ್.
1: ಅಂದ್ರೆ ಕಂಪನಿಯವರು ಏನ್ ತಮಗೆ ಸಾವಯವ ಗೊಬ್ಬರ ಅಂತ ಕೊಡ್ತಾರೆ, ಅದ್ ಗೊಬ್ಬರಗಳಂತದ್ದು
0: ಹಂಗಂತೇನಿಲ್ಲ ಸರ್. ನಾವು ಓನ್ ಆಗಿ ಅದನ್ನ ಪರೀಕ್ಷೆ ಮಾಡ್ಕೊಂತೀವಿ ಸರ್, ಅದು ಹೌದಾ ಅಲ್ಲ ನಮಗೆ ಗೊತ್ತಾಗತ್ತೆ ಸರ್. ಅದು
1: ತಾವು ಎರೆಹುಳ ಗೊಬ್ಬರ, ಈ ತಿಪ್ಪೆ ಗೊಬ್ಬರ,
0: ಈ ರೈತ ಸಂಪರ್ಕ ಕೇಂದ್ರದಾಗ ಸಿಗತ್ತೆ ಸರ್. ಅದು ನಮಗೆ ಜೂನ್ ಟೈಮ್ನಾಗ ಅವರು ಅದನ್ನ ಹೇಳಿದ್ರೆ ತರಿಸಿಕೊಡ್ತಾರೆ ಸರ್. ಅವ್ರು ಆಮೇಲೆ ರೇಟನ್ನು ಕಮ್ಮಿ ಇರ್ತದೆ, ಸಬ್ಸಿಡಿ ಒಳಗ್ರಿ 350 ರೂಪಾಯಿ ಒಂದು ಪ್ಯಾಕೆಟ್ ಇರ್ತದೆ ಸರ್. ಅದು ಹಿಂಗಾಗಿ ಅದನ್ನು ಹಾಕ್ತೀವಿ ಸರ್. ಈಗ ಹೆಸರಿಗೆ 3 ಎಕರೆಗೆ 1 ಚೀಲ ಹಾಕಿವಿ ನೋಡಿ ಸರ್ ಫರ್ಟಿಲೈಸರ್. 3 ಎಕರೆ ನಡುವೆ 1 ಚೀಲ ಅಷ್ಟು ಹಾಕಿವ್ರಿ ಫರ್ಟಿಲೈಸರ್. ಈಗ 20, 20, 0, 13, 17 ಕಾಂಪ್ಲೆಕ್ಸ್ ಅಂತೀವಿ ನಾವು. 3 ಎಕರೆ
1: ಗೊಬ್ಬರಗಳನ್ನ ಏನು ಸಬ್ಸಿಡಿ ಅಲ್ಲಿ ತರ್ತೀರಾ? ಯಾವ ಥರ
0: ಸಬ್ಸಿಡಿ ಇಲ್ಲ ಸರ್, ಅದು ಗೊಬ್ಬರಕ್ಕೆ ಹೆಚ್ಚಿನ ರೇಟ ಕೊಟ್ಟು ತರ್ಬೇಕು.
1: ನೀವು ಹೊರಗಡೆ ಗೊಬ್ಬರದ ಅಂಗಡಿಯಲ್ಲೇ ತಗೊಂಡ್ಬರ್ಬೋದು ಸರ್? ಸರ್ಕಾರದಿಂದ ಯಾವುದೇ
0: ಸರ್ಕಾರದಿಂದ ಈ ಸಾವಯವಕ್ಕೆ ಸಬ್ಸಿಡಿ ಒಳಗೆ ಕೊಡ್ತಾರೆ ಸರ್.
1: ಈ ರಾಸಾಯನಿಕ ಗೊಬ್ಬರಗಳನ್ನು ಕೊಡಲ್ಲ,
0: ಕೊಡಂಗಿಲ್ಲ ಸರ್.
1: ಈಗ ಒಣ ಬೇಸಾಯ ತಾವು ಮಾಡ್ತಾ ಇದ್ದೀರಿ, ಮುಂಗಾರು ಆದ ತಕ್ಷಣ ತಾವು ಇದರ ಒಂದು ಹೆಸರಿಯನ್ನು ಕಟಾವಾದ ನಂತರ ಸೂರ್ಯಪಾನ ಹಾಕೋ ಒಂದು ಪ್ಲಾನ್ ಇದೆ ಅಂತ ತಾವು ಹೇಳ್ತಾ ಇದ್ರಿ. ಯಾವ ರೀತಿ ಸೂರ್ಯಪಾನವನ್ನು ಬೆಳಿಬೇಕಂತ ಮಾಡಿದ್ದೀರಿ? ಯಾವ ತಳಿಯನ್ನು ತರಬೇಕು ಅಂತ ತಮ್ಮಲ್ಲಿ ಒಂದು ಮುಂಜಾಗ್ರತವಾಗಿ ಅನ್ಕೊಂಡಿದ್ದೀರಿ ತಾವು?
0: ಸೂರ್ಯಪಾನ ಈಗ ಸಿಂಜೆಂಟಾ ಕಂಪ್ನಿ ಸ್ವಲ್ಪ ಸ್ಟ್ಯಾಂಡರ್ಡ್ ಕಂಪ್ನಿ ನೋಡ್ಕೊಂಡು ಅಂದ್ರೆ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿರ್ತಾರೆ ಸರ್. ಅವರು
1: ವಾಣಿಜ್ಯ ಬೆಳೆಯಾಗಿ ಸೂರ್ಯಪಾನ ತಾವು ಬೆಳಿಬೇಕಂತ
0: ಮಾಡ್ಕೊಂಡಿರ್ತೀವಿ. ಸಿಂಜೆಂಟಾ, ಬಾಯರು ಸ್ವಲ್ಪ ಇವೆಲ್ಲ ಚಲೋ ಅದಾವ ಸರ್, ರಿಸರ್ಚ್ ವ್ಯಾರಿಟಿ ಅದಾವ ಸರ್. ಹಿಂಗಾಗಿ ಅವನ್ನ ಹಾಕ್ಬೇಕಂತ ಮಾಡೀನಿ ಸರ್. ಈ ಸಲ
1: ಸೂರ್ಯಪಾನ ಹಿಂದೆ ಹಾಕಿದ್ರೆ ತಾವು
0: ಹಾಕಿನ ಸರ್?
1: ಎಷ್ಟು ಕ್ವಿಂಟಲ್ ಮಾಡಿದ್ರು 1 ಎಕರೆಗೆ?
0: 12 ಕ್ವಿಂಟಲ್ ಮಟ ಬಂದ ಸರ್.
1: ಎಷ್ಟು ಎಕರೆ ಹಾಕ್ತೀರಿ
0: ಸರ್? ಈ ಸಲ 1-8 ಎಕರೆ ಹಾಕ್ಬೇಕಂತ ಮಾಡೀನಿ ಸರ್. ಒಟ್ಟು ಈ ಸೂರ್ಯಪಾನ ಸರ್, ಉಳ್ಕೆದ ಕಡ್ಲೆ ಹಾಕ್ಬೇಕಂತ ಮಾಡೀನಿ ಸರ್.
1: ಮತ್ತೇನು ಹಾಕ್ಬೇಕಂತ ಮಾಡಿರಿ?
0: ಈ ಸದ್ಯಕ್ಕೆ ಅಷ್ಟೇ ಸರ್, ಮಳೆ ನೋಡಿಕೊಂಡು ಸ್ವಲ್ಪ ಮುಂದೆ ವಿಚಾರ ಮಾಡೋ ಸರ್. ಉಳ್ಳಾಗಡ್ಡಿ ಒಂದಿಟ್ಟು ಹಾಕ್ತೀನಿ ಸರ್, ಉಳ್ಳಾಗಡ್ಡೆ ಮೆಣಸಿನ್ಕಾಯಿ.
1: ಮಹೇಶ್ವರ ಅವರೇ, ತಾವು ಈ ಉಳ್ಳಾಗಡ್ಡಿನೂ ಬೆಳೀತಾ ಇದ್ದೀರಿ, ಅದರಲ್ಲಿ ಅಜವಾನ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದೀರಿ. ಉಳ್ಳಾಗಡ್ಡಿಯನ್ನು ತಾವು ಬೆಳಿಬೇಕಾದ್ರೆ ಯಾವ ತಳಿಗಳನ್ನು ಮುಖ್ಯವಾಗಿ ಬೆಳೀತಾ ಇದ್ದೀರಿ? ಮತ್ತು ನಾಟಿ ಮಾಡೋ ಪದ್ಧತಿ ಯಾವ ರೀತಿ ಇದೆ ತಮ್ಮದು?
0: ಸರ್, ಇದು ಕೂರ್ಗಿಲ್ಲೇನ ನಾವು ಇದನ್ನು ನಡಕಟ್ಟಿನ ಕೂರ್ಗಿಲ್ಲೇನ ಇದನ್ನು ಮಾಡ್ತೀವಿ, ಬಿತ್ತನೆ ಮಾಡ್ತೀವಿ. ಇದು 8 ತಾಳ ಹಾಕೊಂತೀವಿ ಅದಕ್ಕೆ. ಅದನ್ನು ಹಾಕ್ಕೊಂಡು 2 ಮೈ ಬಿತ್ತೀವಿ ಸರ್. ಅದನ್ನು ಒಂದು ಬಿತ್ತಿ ಮತ್ತೊಮ್ಮೆ ಮೂಡ್ಲಾಯಿ ಬಡ್ಲ ಅಂತೀವಿ ನಾವು ರೀ ರೈತಾಕಿ ಭಾಷೆ ಒಳಗೆ. ಹಂಗೆ ಬಿತ್ತನೆ ಮಾಡ್ತೀವಿ ಸರ್. ಆಮೇಲೆ ಅದನ್ನು ಗರ್ವ ಅಂತ ಬರ್ತದೆ ಸರ್. ಅದು ಅಂದ್ರೆ ಹೆಚ್ಚು ಇಟ್ಟರೆ ಸ್ವಲ್ಪ ಕೆಡೋದಿಲ್ಲ ಸರ್. ಅದು ಹಿಂಗೆ ಆ ತಳಿ ಇದನ್ನು ಮಾಡ್ತೀವಿ ಸರ್. ಅದು
1: ಅಲ್ಲ, ಈ ಪ್ರತಿ 1 ಎಕರೆಗೆ ಈ ಕೂರ್ಗಿಯಲ್ಲಿ ಬಿತ್ತನೆ ಮಾಡಬೇಕಾದ್ರೆ ಅಂದರೆ ಎಷ್ಟು ಕಿಲೋಗ್ರಾಮ್ ಬಿತ್ತನೆ ಬೀಜ ಬೇಕಾಗ್ತದೆ?
0: 1 ಕೆಜಿ ಬೇಕು ಸರ್, 1 ಎಕರೆಗೆ 1 ಕೆಜಿ ಸರ್.
1: ಗಡ್ಡೆಗಳನ್ನು ನಾಟಿ ಮಾಡೋದ್ರ ಮುಖಾಂತರ ಮಾಡ್ತಿರೋ ಹೆಂಗೆ?
0: ನಾಟಿ ಮಾಡಂಗಿಲ್ಲ ಸರ್, ಬೀಜನ ಬಿತ್ತು ಸರ್.
1: ಬೀಜನ ಬಿತ್ತು,
0: ಈರುಳ್ಳಿ ಬೀಜನ ಬಿತ್ತು ಸರ್. ನಾಟಿ ಮಾಡಿದ್ರೆ ಮತ್ತೆ ನೀರು ಬೇಕು ಸರ್. ಅದಕ್ಕೆ ನಾವು ಒಣ ಬೇಸಾಯ ಮಾಡೋದ್ರಿಂದ ರೀ ನಾಟಿ ಮಾಡಕ್ ಬರಲ್ಲ ಸರ್. ಅದು
1: ಹಿಂಗಾಗಿ ಮತ್ತೆ ಯಾವ ಗೊಬ್ಬರಗಳನ್ನ ಬಳಸ್ತೀರಿ ಇದಕ್ಕೆ
0: ಸರ್? ಅದಕ್ಕೆ ಈಗ 17-17 ಹಾಕ್ತೀವಿ ಸರ್ ಕಾಂಪ್ಲೆಕ್ಸ್ ಸರ್. ಡಿ ಎ ಪಿ ಹಾಕೋದ್ರಿಂದ ಅದ್ರಾಗ ಪೊಟ್ಯಾಶ್ ಇರೋದಿಲ್ಲ ಸರ್.
1: ಕಾಂಪೋಸ್ಟ್ ಗೊಬ್ಬರ ಮತ್ತೆ
0: ಡಿ ಎ ಪಿ ಹಾಕಿದ್ರೆ ಮತ್ತೊಂದು ಅದಕ್ಕೆ ಬೇರೆ ಪೊಟ್ಯಾಶ್ ತರಬೇಕಾಗತ್ತೆ ಸರ್. ಹಿಂಗಾಗಿ ಡಿ ಎ ಪಿನ ನಾವು ಹೆಚ್ಚಾನ ಹೆಚ್ಚು ಕಡ್ಲಿಗೆ ಹಾಕಿರ್ತೀವಿ ಸರ. ಈ ಉಳ್ಳಾಗಡ್ಡಿಗೆ ಸರ ಡಿ ಎ ಪಿ ಕಮ್ಮಿ ಯೂಸ್ ಮಾಡ್ತೀವಿ, 17-17 ಮತ್ತು 20-20, 0-16 ರೀ.
1: ಸಾರ್ವಜನಿಕ ರಂಜಕ
0: ಪೊಟ್ಯಾಶ್ ಇವೆಲ್ಲ ಇದ್ದಿದ್ದು ಅದಕ್ಕೆ ಕಾಂಪ್ಲೆಕ್ಸ್ ಅಂತೀವಿ ಸರ್ ನಾವು, ಅದನ್ನು ಯೂಸ್ ಮಾಡ್ತೀವಿ ಸರ್.
1: ಅಂದರೆ ಈ ನಾಟಿ ಮಾಡೋ ಪೂರ್ವದಲ್ಲಿ ತಾವು ಸಂಪೂರ್ಣವಾಗಿ ಕೊಟ್ಟಿಗೆ ಗೊಬ್ಬರನ ಬಳಸ್ತೀರಾ? ಹೇಗೆ
0: ಬಳಸ್ತೀವಿ ಸರ್? ದನ ಈ ಸದ್ಯಕ್ಕೆ ಇಲ್ಲದಕ್ಕೆ ರೀ, ಬೇರೆ ನಾವು ಖರೀದಿ ಮಾಡಿ

0: ಕಡೆಯಿಂದ
1: 4000 ರೂಪಾಯಿ ಒಂದು ಟ್ರ್ಯಾಕ್ಟರಿ ತೊಗೊಂತೀನಿ ಸರ್. ಒಂದು ಟ್ರ್ಯಾಕ್ಟರಿಗೆ 4000 ರೂಪಾಯಿ ಹಂಗೆ ತೊಗೊಂಡಿರ್ತೀನಿ ಸರ. ಒಂದು ಎಕರೆಗೆ 4 ಟ್ರಿಪ್ ಹಾಕಿರ್ತೀನಿ ರೀ. ವರ್ಷ ಸ್ವಲ್ಪ ಸ್ವಲ್ಪ ಹಾಕ್ತೀವಿ ರೀ. ಒಮ್ಮಕ್ಕಳೇ ಅಷ್ಟು ಖರ್ಚು ಮಾಡೋಕ್ಕಾಗಲಾರ್ದಕ್ಕೆ ಖರ್ಚು ಕಮ್ಮಿ ಮಾಡೋದ್ರ ಸಂಬಂಧ ಆ ಟೈಪ್ ಮಾಡಿರ್ತೀವಿ ಸರ್.
0: ಈ ತಾವು ಕೂರಿಗೆ ಬಳಕೆಯನ್ನು ಮಾಡಿಕೊಂಡು ಈ ಈರುಳ್ಳಿಯನ್ನು ಬಿತ್ತನೆ ಮಾಡ್ತೀನಿ ಅಂದ್ರಿ, ಈ ಒಂದು ಕೂರಿಗೆ ಬಳಸಿ ಬಿತ್ತನೆ ಮಾಡುವಾಗ ಎಷ್ಟು ಅಂತರದಲ್ಲಿ ಬಿತ್ತನೆ ಮಾಡ್ತೀರಿ
1: ಸರ್? ಅದು 8 ತಾಳಿಗೆ ಸೆಟ್ಲ್ ಮಾಡಿರ್ತೀವಿ ನಾವು. ಅದು ಟೋಟಲ್ 7 ಫೂಟ್ ಇರ್ತದೆ ಸರ್. ಅದು
0: ಒಂದು 30 ಸೆಂಟಿಮೀಟರ್
1: ಆಗತ್ತೆ ಸರ್. ಅಷ್ಟಾಗತ್ತೆ ಸರ್.
0: ನಮ್ಮ ಯುವ ರೈತರಿಗೆ ಏನನ್ನ ಹೇಳಕ್ಕೆ ಬಯಸ್ತೀರಿ ತಾವು
1: ಸರ್? ಯುವ ರೈತರಿಗೆ ನಾವು ಹೇಳೋದಂದ್ರೆ ಈ ನೌಕರಿ ಅನ್ನೋದು ಬಿಡ್ಬೇಕು ಸರ್. ಈಗ MBA ಮಾಡಿರ್ತಾರೆ ರೀ, BCA ಮಾಡ್ತಾರೆ ರೀ, 15,000 ಪಗಾರ ಕೊಕ್ಕಾರ. ಈಗ ನಾನು ಈಗ ಇಷ್ಟೆಲ್ಲ ಹೇಳಿನಲ್ಲ ಸರ್, ನಾನು 6-8 ಲಕ್ಷ ದುಡಿತೀನಿ ಸರ್.
0: ವಾರ್ಷಿಕ ಆದಾಯ
1: 6-8 ಲಕ್ಷ ದುಡಿತೀನಿ ಸರ್. ಅದ್ರಾಗ ಒಂದು 3 ಲಕ್ಷ ಖರ್ಚು ತೆಗೀರಿ ಸರ್. ಅದ್ರ ಮ್ಯಾಗ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಅದನ್ನು ಮಾಡೋದಕ್ಕಿಂತ ಇದು ಬೆಟರ್ ಅಂತ ನಾವು ಅಂತೀವಿ ಸರ್. ಅವರು ಯುವಕರು ಸ್ವಲ್ಪ ತಿಳ್ಕೊಬೇಕು ಅಷ್ಟೇ ಸರ್.
0: ಯಾರ್ಯಾರಿಗೆ ಜಮೀನು ಐತಿ ಅವರು ಜಮೀನು
1: ಮಾಡ್ಬೇಕು ಸರ್. 2 ಎಕರೆ ಅಲ್ಲಿ ಮಾಡ್ಬೋದು,
0: ಹೆಚ್ಚು ಪ್ರಗತಿಯನ್ನು
1: ಕಾಣ್ಬೇಕು ಸರ್. ಈಗ 2 ಎಕರೆ ಇರಲಿ ಸರ್, ಅದ್ರಾಗ ಮಾಡ್ಬೋದು ರೀ. ಜಮೀನು ಹೆಂಗ್ ಕಮ್ಮಿ ಇರ್ತದೆ ಸರ್, ಹಂಗ ಕಾಳಜಿ ಹಚ್ಚಕತ್ ಸರ್. ಈಗ ಫಸ್ಟ್ಗೆ ನಾನು ಮನಿದಷ್ಟ ಮಾಡ್ಕೊಂತಿದ್ದೇನೆ ರೀ. ಸ್ವಲ್ಪ ಈಗ ಹಂಗ ಮಾಡ್ಕೊಂತ ಅದ್ರಾಗ ಅನುಭವ ಆದಂಗೆಲ್ಲ ಹೆಚ್ಚು ಮಾಡಿದ್ರೆ ನಡೀತೈತಿ ಸರ್. ಈಗ 2 ಎಕರೆ ಇದ್ರೆ ಇನ್ನೂ ಹೆಚ್ಚು ಉತ್ಪನ್ನ ತೆಗಿಬೋದು ಅಂತ ನನ್ನ ಲೆಕ್ಕ ಸರ್. ಕಾಳಜಿ ಹಚ್ಚಕತ್ ಸರ್.
0: ಮಹೇಶ್ವರ ಹಿರೇಮಠ ಅವರೇ, ತಾವು ಇಷ್ಟೊತ್ತು ತಮ್ಮ ಕೃಷಿ ಬದುಕಿನ ಕುರಿತು ನಮಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮ್ಮ ಆಕಾಶವಾಣಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಮುಂಗಾರು ಹಾಗೂ ಹಿಂಗಾರು ಬೆಳೆಗಳ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಇದುವರೆಗೂ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ಬೂದಿಹಾಳ ಗ್ರಾಮದ ಪ್ರಗತಿಪರ ರೈತರಾದ ಮಹೇಶ್ವರಯ್ಯ ಗಂಗಾಧರಯ್ಯ ಹಿರೇಮಠ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್.
3: ಇಂದಿನ ಜನಪದ ಸಂಗೀತದಲ್ಲಿ ಕಲಘಟಗಿ ತಾಲೂಕಿನ ನೆಲ್ಲಿಹರವಿಯ ಬಸವಣ್ಣಪ್ಪ ದುರ್ಗಪ್ಪ ಸಿದ್ದೂಜಿ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದ ಈಗ ಆಲಿಸಿ.

ಕಲಘಟಗಿ ತಾಲೂಕಿನ ನೆಲ್ಲಿಹರವಿಯ ಬಸವಣ್ಣಪ್ಪ, ದುರ್ಗಪ್ಪ, ಸಿದ್ದೂಜಿ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದ ಇದುವರೆಗೆ ಕೇಳಿದ್ರಿ. ಈಗ ಕೇಳಿ ಸವದತ್ತಿಯ ರೇಣವ್ವ ಈಶ್ವರಪ್ಪ ಗಾಣಿಗೇರ್ ಮತ್ತು ಸಂಗಡಿಗರಿಂದ ಸೋಮನದ ಪದ.

ಕಾಲದ ಭೋಗ ತಮ್ಮ ಲೆಕ್ಕ ಸಮನ್ನ ಕಾಸಿಕೊಡಗ ಬಂದು ಬದಿಯಲ್ಲೇ ನಿಂತೈತೆ, ಎಸಿಕೊಡಗ ಬಂದು ಬೆನ್ನಲ್ಲೇ ನಿಂತೈತೆ. ತಪ್ಪಲ ತೆರವೂತ ಬಾಯೊಳ ಗಿಡವೂತ ಎದೆಯ ಸಾಕಿದ ಬಾನ ತಗಿಯ ತಮ್ಮಂದಾರ ತಗದಂತ ನೀ ಬಾನ ತಗದ ತೊಡೆಯಲ್ಲಿ ಇಟ್ಟ ಕಿಲಿ ಕಿಲಿ ಗಿಡಗನ್ನ ಹಾರುತ್ತ ಅಂತಂತ ಬಲೆ ಒಳಗ.

ಸಮಾನ ಕಾಸಿಕೋಡಗ ಬಂದು ಬದಿಯಲ್ಲೇ ನಿಂತೈತೆ, ಹೇಸಿಕೋಡಗ ಬಂದು ಬೆನ್ನಲ್ಲೇ ನಿಂತೈತೆ. ತಪ್ಪಲ ತರವೂತ ಬಾಯೊಳಗಿಡವೂತ ಎದೆಯ ಸಾಕಿದ ಬಾನ ತೆಗೆಯ ತಮ್ಮಂದಾರ ತೆಗೆದಂತ ನೀ ಬಾನ ತೆಗೆದ ತೊಡೆಯಲ್ಲಿಟ್ಟ ಕಿಲಿ ಕಿಲಿ ನನ್ನ ಕಿಡಿಗಣ್ಣ ಹಾರೂತ ಅಂತಂತ ಬಲಿ ಒಳಗ

ಚನಕಾಳಿ ಹೊರಗಿಂದೇವ್ ತರ ಬಂದು ಅಂಗಳೊಡಗತಾರು ನಾಗಗಣ್ಣಕ್ಯಾರು ದೇವಗಣ್ಣಕ್ಯಾರು ಕುಟ್ಟು ಬಿಸುತ್ತಾರ ಹಾಕಿರು ಮಂಚಕ ಹವಳವ ಕೆಚ್ಚತೆ ಮನೆಗಿರು ಮಂಚಕ ಮಾನೇಕ ಕೆಚ್ಚತೆ ಮುಂದ ಕುಂತ್ರ ಸೀತಾ ಎಂದಿಗಿ ಒಲದಾಳ ರಾಮರಿಗಿ ಬಂಟನ.

ಅರ್ಚನ ಕಾಳಿ ಹೊರಗಿನ ದೇವತಾರು ಬಂದು ಅಂಗಳೊಡಗತಾರು ನಾಗಗಣ್ಯಕ್ಯಾರು ದೇವಗಣ್ಯಕ್ಯಾರು ಬಿಸುತ್ತಾರೆ ಹಾಕಿರು ಮಂಚಕ ಹವಳವ ಕೆಚ್ಚತೆ ಮನೆಗಿರು ಮಂಚಕ ಮಾನೇಕ ಕೆಚ್ಚತೆ ಮುಂದೆ

0: ಮಾನೇ ಕಚ್ಚೇತ ಮುಂದ ಕುಂತ್ರಿ ಸೀತ ಎಂದಿಗಿ ಒಲದಾಳ ರಾಮರಿಗೆ ಬಂಟ ನಾನೇ ಹನುಮಂತ ಗೋವಿಂದ ನೆನ್ನಬಹುದ.
1: ಸೌದತ್ತಿಯ ರೇಣವ ಈಶ್ವರಪ್ಪ ಗಾಣಗೇರ್ ಮತ್ತು ಸಂಗಡಿಗರಿಂದ ಇದುವರೆಗೆ ಸೋಬಾನದ ಪದ ಕೇಳಿದ್ರಿ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಉತ್ತರ ಪ್ರದೇಶದ ವಾರಣಾಸಿ ರಿಂಗ್ ರಸ್ತೆ ಮತ್ತು ರಾಷ್ಟೀಯ ಹೆದ್ದಾರಿ 19 ನಡುವೆ 46 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ 6 ಪಥದ ಗ್ರೀನ್ಫೀಲ್ಡ್ ಎಲಿವೇಟೆಡ್ ಕಾರಿಡಾರ್ ಅನ್ನು ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಯೋಜನೆಯ ಒಟ್ಟು ಬಂಡವಾಳ ವೆಚ್ಚ 14,400 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿದ್ದು, ರಾಷ್ಟೀಯ ಹೆದ್ದಾರಿ 19 ಮತ್ತು ವಾರಣಾಸಿ ರಿಂಗ್ ರಸ್ತೆ ನಡುವೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಇದು ನಗರ ಚಲನಶೀಲತೆಯನ್ನು ಸುಧಾರಿಸುತ್ತದೆ. ಯೋಜನೆಯು ಸರಾಸರಿ ಪ್ರಮಾಣದ ಸಮಯವನ್ನು ಸುಮಾರು 60 ನಿಮಿಷಗಳಿಂದ 20 ನಿಮಿಷಗಳಿಗೆ ಇಳಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು 127,500 ಕೋಟಿ ರೂಪಾಯಿಗಳ ವೆಚ್ಚದೊಂದಿಗೆ ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು.

0: ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ ಎಂದು ಅವರು ಹೇಳಿದ್ದಾರೆ. 62,500 ಕೋಟಿ ರೂಪಾಯಿಗಳ ವೆಚ್ಚದ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮುಂದಿನ 5 ವರ್ಷಗಳವರೆಗೆ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಒಡಿಶಾ ಮತ್ತು ಜಾರ್ಖಂಡ್ನಾದ್ಯಂತ 4 ಜಿಲ್ಲೆಗಳನ್ನು ಒಳಗೊಂಡ 2 ಮಲ್ಟಿಟ್ರಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯು ಒಡಿಶಾದಲ್ಲಿ ಪರದೀಪ್ ಹರಿದಾಸ್ಪುರ್ ಡಬಲ್ ಟ್ರ್ಯಾಕ್ ಮತ್ತು ಜಾರ್ಖಂಡ್ನಲ್ಲಿ ರಾಜ್ಖರ್ ಸವಾನ್ ದಂಗೋಪೋಸಿ 4ನೇ ಮಾರ್ಗವನ್ನು ಒಳಗೊಂಡಿದೆ. ಸುಮಾರು 3,907 ಕೋಟಿ ರೂಪಾಯಿಗಳ ಒಟ್ಟು ಅಂದಾಜು ವೆಚ್ಚದೊಂದಿಗೆ ಯೋಜನೆ 2030-31 ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆತ್ಮನಿರ್ಭರ ಭಾರತಕ್ಕಾಗಿ ಯೂರಿಯಾ 2026ರ ರಾಷ್ಟೀಯ ಹೂಡಿಕೆ ನೀತಿಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ದೇಶದಲ್ಲಿ ಅನಿಲ ಆಧಾರಿತ ಯೂರಿಯಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು, ಯೂರಿಯಾ ವಲಯದಲ್ಲಿ ನೂತನ ಹೂಡಿಕೆಗಳನ್ನು ಪ್ರೋತ್ಸಾಹಿಸಲು ಈ ನೀತಿಯು ಪ್ರಯತ್ನಿಸುತ್ತದೆ. ಇದು ಸ್ವಾವಲಂಬನೆಯ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಇಂದು ಜಾರಿಗೆ ಬಂದಿದ್ದು, ಮೊದಲ ದಿನದಂದು ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳನ್ನು ಬ್ರಿಟನ್ಗೆ ರಫ್ತು ಮಾಡಲಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಬ್ರಿಟನ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಬೆಂಗಳೂರಿನಲ್ಲಿ ರಫ್ತು ಸಾಗಣೆಗೆ ಚಾಲನೆಯನ್ನು ನೀಡಿದರು. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎರಡೂ ದೇಶಗಳ ಸರಕುಗಳಿಗೆ ಆದ್ಯತೆಯ ಸುಂಕಗಳು ದೊರೆಯಲಿದ್ದು, ಇದು ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ತೆಲಂಗಾಣದಿಂದ ಬ್ರಿಟನ್ಗೆ ರಫ್ತು ಸಾಗಾಣಿಕೆ ಇಂದು ಚಾಲನೆ ನೀಡಲಾಯಿತು. ಪಂಜಾಬ್ನ ಅಮೃತಸರ ಮತ್ತು ಲೂಧಿಯಾನದಿಂದ ಸಿದ್ದ ಉಡುಪುಗಳು ಮತ್ತು ಉಣ್ಣೆ ಹಾಗೂ ವರ್ಸ್ಟೆಡ್ ನೂಲುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಮಹಾರಾಷ್ಟದ ಮುಂಬೈನಲ್ಲಿ ರಫ್ತು ಸಾಗಾಣಿಕೆ ಚಾಲನೆ ನೀಡಲಾಯಿತು. ರಾಸಾಯನಿಕಗಳು, ಔಷಧಗಳು, ಪ್ಲಾಸ್ಟಿಕ್ಗಳು, ಆಹಾರ ಉತ್ಪನ್ನ ಮತ್ತು ಮಸಾಲೆ ಸೇರಿದಂತೆ ವಿವಿಧ ಸರಕುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆಯ ಒಪ್ಪಂದದ ಅನುಷ್ಠಾನ ಭಾರತ ಮತ್ತು ಬ್ರಿಟನ್ ನಡುವಿನ ಶಾಶ್ವತ ಪಾಲುದಾರಿಕೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಒಪ್ಪಂದಗಳು ಮಾರುಕಟ್ಟೆ ಪ್ರವೇಶವನ್ನು ಗಮನಾರ್ಹವಾಗಿ ವಿಸ್ತರಣೆ ಮಾಡುತ್ತವೆ, ವ್ಯಾಪಾರ ಮತ್ತು ಸೇವೆಗಳನ್ನು ಬಲಪಡಿಸುತ್ತವೆ ಮತ್ತು ವೃತ್ತಿಪರರಿಗೆ ಹೆಚ್ಚಿನ ಚಲನಶೀಲತೆಯನ್ನು ಸುಗಮಗೊಳಿಸುತ್ತವೆ ಎಂದು ತಿಳಿಸಿದ್ದಾರೆ. ಇದು ದೇಶದ ಉದ್ಯಮಿಗಳು, ರೈತರು, ತಯಾರಕರು, ಎಂಎಸ್ಎಂಇಗಳು ಮತ್ತು ಕೌಶಲ್ಯಪೂರ್ಣ ವೃತ್ತಿಪರರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತವೆ. ಜವಳಿ, ಚರ್ಮ, ರತ್ನಗಳು, ಆಭರಣ ಮತ್ತು ಎಂಜಿನಿಯರಿಂಗ್ ಸರಕುಗಳು, ಸಮುದ್ರ ಉತ್ಪನ್ನಗಳು, ರಾಸಾಯನಿಕಗಳು ಮತ್ತು ಸಂಸ್ಕರಿಸಿದ ಆಹಾರಗಳಂತಹ ಕ್ಷೇತ್ರಗಳಿಗೆ ಅಪಾರ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಈ ಹೊಸ ಅಧ್ಯಾಯವು ಹಂಚಿಕೆಯ ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ಹಾಗೂ ಎರಡೂ ರಾಷ್ಟಗಳ ನಡುವಿನ ಸ್ನೇಹದ ಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇಂದು ಜಾರಿಗೆ ಬಂದಿರುವ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಮತ್ತು ಸಾಮಾಜಿಕ ಭದ್ರತೆಯ ಒಪ್ಪಂದವು ಭಾರತ ಬ್ರಿಟನ್ ನಡುವಿನ ಪಾಲುದಾರಿಕೆಯಲ್ಲಿ ಮಹತ್ವದ ಕ್ಷಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರ ಪೋಸ್ಟ್ ಅನ್ನು ಪ್ರಧಾನಿ ಹಂಚಿಕೊಂಡಿದ್ದಾರೆ. ಬ್ರಿಟನ್ ಮಾರುಕಟ್ಟೆಗೆ ಬಲವಾದ ಪ್ರವೇಶವನ್ನು ಪಡೆಯುವ ಹಲವಾರು ಚೈತನ್ಯಶೀಲ ವಲಯಗಳೊಂದಿಗೆ ಭಾರತದ ರೈತರು, ಉದ್ಯಮಿಗಳು ಮತ್ತು ಎಂಎಸ್ಎಂಇಗಳಿಗೆ ಹೊಸ ವೇಗವನ್ನು ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಇದು ತಂತ್ರಜ್ಞಾನ, ವೃತ್ತಿಪರ ಸೇವೆಗಳು ಮತ್ತು ನಾವೀನ್ಯತೆಯಲ್ಲಿ ಸಹಕಾರವನ್ನು ಗಾಢವಾಗಿಸುತ್ತವೆ ಮತ್ತು ಕೌಶಲ್ಯಪೂರ್ಣ ಭಾರತೀಯ ಪ್ರತಿಭೆಗಳಿಗೆ ಹೆಚ್ಚಿನ ಚಲನಶೀಲತೆಯನ್ನು ಬೆಂಬಲಿಸುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಭದ್ರತಾ ಒಪ್ಪಂದವು ಬ್ರಿಟನ್ನಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡುವ ಭಾರತೀಯ ವೃತ್ತಿಪರರಿಗೆ ಅಮೂಲ್ಯವಾದ ಬೆಂಬಲ ನೀಡುತ್ತದೆ ಮತ್ತು ಭಾರತೀಯ ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುತ್ತದೆ ಎಂದು

0: ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಇಂದು ಜಾರಿಗೆ ಬಂದಿರುವಂತಹ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಜವಳಿ, ಚರ್ಮ, ಎಂಜಿನಿಯರಿಂಗ್, ಆಹಾರ ಸಂಸ್ಕರಣೆ, ಔಷಧಗಳು ಮತ್ತು ಎಂಎಸ್ಎಂಇ ಸೇರಿದಂತೆ ಭಾರತೀಯ ರಫ್ತಿನ 99% ಶೂನ್ಯ ಸುಂಕ ಮಾರುಕಟ್ಟೆ ಪ್ರವೇಶ ನೀಡುತ್ತದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಎತ್ತಿ ಹಿಡಿಯುವಂತಹ ಜನಪರ ರಾಜತಾಂತ್ರಿಕತೆಯ ದೃಷ್ಟಿಕೋನಕ್ಕೆ ಈ ಒಪ್ಪಂದ ಸಾಕ್ಷಿಯಾಗಿದೆ. ಈ ಒಪ್ಪಂದವು ಉಭಯ ದೇಶಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವಾಗ ಬ್ರಿಟನ್ನಲ್ಲಿರುವಂತಹ ಭಾರತೀಯ ವೃತ್ತಿಪರರಿಗೆ ಗಮನಾರ್ಹ ವಿನಾಯಿತಿಗಳನ್ನು ವಿತರಿಸುತ್ತದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ಐರೋಪ್ಯ ಒಕ್ಕೂಟದ ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ನಾವೀನ್ಯತೆ ಆಯುಕ್ತೆ ಎಕಟೆರಿನಾ ಜಹರೀವಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಶುದ್ದ ಮತ್ತು ಹಸಿರು ಇಂಧನ ತಂತ್ರಜ್ಞಾನಗಳಲ್ಲಿ ಸಂಶೋಧನೆಗೆ ಅವಕಾಶಗಳ ಕುರಿತು ಚರ್ಚೆ ನಡೆಸಲಾಯಿತು. ನಾವೀನ್ಯತೆ ಕೇಂದ್ರಗಳು, ಸ್ಟಾರ್ಟ್ಅಪ್ಗಳು ಮತ್ತು ವಿವಿಧ ವಿಷಯಗಳ ಕುರಿತು ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಬೆಲ್ಜಿಯಂಗೆ ತಮ್ಮ 2 ದಿನಗಳ ಅಧಿಕೃತ ಭೇಟಿಯಲ್ಲಿರುವ ಡಾ ಎಸ್ ಜೈಶಂಕರ್ ಬ್ರಸೆಲ್ಸ್ನಲ್ಲಿ ನಡೆದ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದವನ್ನು ಬೆಲ್ಜಿಯಂ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರೊಂದಿಗೆ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ರಾಜಕೀಯ, ಆರ್ಥಿಕ, ಹೂಡಿಕೆಗಳು, ಶುದ್ದ ಇಂಧನ, ರಕ್ಷಣೆ, ಚಲನಶೀಲತೆ ಮತ್ತು ಔಷಧೀಯ ಕ್ಷೇತ್ರದಲ್ಲಿ ಸಹಕಾರವನ್ನು ಪರಿಶೀಲನೆ ಮಾಡಿದರು. ಪಶ್ಚಿಮ ಏಷ್ಯಾ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಉಭಯ ಕಡೆಯವರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಹರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗಲು ಪ್ರಯತ್ನಿಸುತ್ತಿರುವಂತಹ ಹಡಗುಗಳ ಮೇಲೆ ಇರಾನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಅಮೆರಿಕ ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದೆ ಹಾಗೂ ಇಂದು ತನ್ನ ವೈಮಾನಿಕ ದಾಳಿಯನ್ನು ತೀವ್ರಗೊಳಿಸಿದೆ. ಇರಾನಿನ ಸೇನಾ ಬ್ಯಾರಕ್ಗಳ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದ್ದು ಕನಿಷ್ಠ 7 ಸೈನಿಕರು ಹುತಾತ್ಮರಾಗಿದ್ದಾರೆ. ಅಲ್ಲದೆ ದೇಶದಾದ್ಯಂತ 260ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ದಾಳಿಯಿಂದಾಗಿ 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಇರಾನ್ ಸರ್ಕಾರದ ವಕ್ತಾರ ಫಾತಿಮೆಹ್ ಮೊಹಜೆರಾನಿ ತಿಳಿಸಿದ್ದಾರೆ. ಪುನಃ ದಿಗ್ಬಂಧನ ಹೇರುತ್ತಿದ್ದಂತೆ ಅಮೆರಿಕ ಮತ್ತು ಇರಾನ್ ಪರಸ್ಪರ ದಾಳಿಗಳನ್ನು ಪ್ರಾರಂಭಿಸಿವೆ. ದಿಗ್ಬಂಧನದ ಕಾರಣದಿಂದಾಗಿ ಇರಾನ್ ಪಶ್ಚಿಮ ಏಷ್ಯಾದಿಂದ ಎಲ್ಲಾ ಇಂಧನ ರಫ್ತುಗಳನ್ನು ನಿಲ್ಲಿಸುವುದಾಗಿ ಬೆದರಿಕೆ ಹಾಕಿದೆ. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30ಕ್ಕೆ ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡದ ವಿರುದ್ದ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ, ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಧಾರವಾಡ. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ.
2: ವಿಶ್ವ ಯುವ ಕೌಶಲ್ಯ ದಿನದ ಸಂದರ್ಭದಲ್ಲಿ ಯುವ ಕಲಾವಿದ ಲೋಹಿತ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಮಾಯಾ ರಾಮನ್.
3: ಶ್ರೋತೃ ಬಾಂಧವರೇ ನಮಸ್ಕಾರ. ಜುಲೈ 15ನ್ನ ವಿಶ್ವ ಯುವ ಕೌಶಲ್ಯ ದಿನ ಅಂತ ಆಚರಿಸಲಾಗ್ತದೆ. ಯುವ ಜನರನ್ನ ಉದ್ಯಮಶೀಲತೆಯ ಸಲುವಾಗಿ ಅಗತ್ಯ ಇರುವಂತಹ ಡಿಜಿಟಲ್ ತಂತ್ರಜ್ಞಾನ ಆಗಿರಬಹುದು, ಹಸಿರು ತಂತ್ರಜ್ಞಾನ ಅಂತ ಹೇಳ್ತೀವಲ್ಲ ಅದು, ಅಥವಾ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಕೌಶಲ್ಯಗಳೊಂದಿಗೆ ಸಜ್ಜುಗೊಳಿಸುವಂತಹ ಮಹತ್ವದ ಥೀಮ್ ಹೊಂದಿರುವ ಈ ವರ್ಷದ 2026ರ ವಿಶ್ವ ಯುವ ಕೌಶಲ್ಯ ದಿನದ ಥೀಮ್ ಅಂದ್ರ ಸ್ಕಿಲ್ಸ್ ಫಾರ್ ಎ ಶೇರ್ಡ್ ಫ್ಯೂಚರ್, ಹಂಚಿಕೆಯ ಭವಿಷ್ಯಕ್ಕಾಗಿ ಕೌಶಲ್ಯಗಳು ಅನ್ನುವಂಥದ್ದು. ಶ್ರೋತೃ ಬಾಂಧವರೇ, ಇವತ್ತ ನಾವು ಡಿಗ್ರಿ ಮಾಡ್ಕೊಳ್ತೀವಿ, ಮಾಸ್ಟರ್ ಡಿಗ್ರಿ ಮಾಡ್ಕೊಳ್ತೀವಿ ಅಂದ್ರ ಪಠ್ಯವನ್ನ ಬಹಳಷ್ಟು ಸೀರಿಯಸ್ ಆಗಿ ಓದ್ತೀವಿ, ಬಹಳಷ್ಟು ಅಂಕಗಳನ್ನು ಪಡೆದ್ರೆ ಮಾತ್ರ ನಾವು ಈ ಸ್ಪರ್ಧಾತ್ಮಕ ಯುಗದೊಳಗೆ ಇರಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಮನೋಭಾವವನ್ನು ಇಟ್ಕೊಂಡು ನಾವು ಅದನ್ನ ಓದ್ತೀವಿ. ಮತ್ತೆ ಓದಲೇಬೇಕಾದದ್ದು, ಯಾಕಂದ್ರೆ ಇವತ್ತು ಸ್ಪರ್ಧಾತ್ಮಕ ಯುಗ ಆಗಿರೋದ್ರಿಂದ ಎಷ್ಟು ಅಂಕಗಳನ್ನು ಕಳಿಸಿದ್ರೂ ಕಡಿಮೆನಿ. ಅಂದ್ರೆ ನನಗೇನ್ ಬೇಕು ಅದನ್ನು ನಾ ಪಡಿಬೇಕು ಅಂತಂದ್ರೆ ಉತ್ತಮ ಅತ್ಯುತ್ತಮ ಅಂಕಗಳನ್ನು

0: ನಾವು ಪಡಿಲೇಬೇಕು. ಆದ್ರೆ ಅಷ್ಟೇ ಸಾಲುವುದಿನ ಇವತ್ತಿನ ಬದುಕಿಗೆ. ಅದರ ಜೊತೆಗೆ ಉದ್ಯಮಶೀಲತೆಗೆ ಬೇಕಾಗುವಂತಹ ಕೌಶಲ್ಯಗಳನ್ನ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು ಬಹಳ ಮಹತ್ವದ ಮಾತು. ಇದರ ಅರಿವನ್ನ ಮೂಡಿಸುವಂತಹದ್ದೇ ಜುಲೈ 15 ವಿಶ್ವ ಯುವ ಕೌಶಲ್ಯ ದಿನ. ಹಾಗಾಗಿ ಬರೀ ಶ್ರೋತೃಗಳೇ, ನಿಮಗ ಇವತ್ತ ಒಬ್ಬ ಯುವ ಉತ್ಸಾಹಿ ಕಲಾವಿದನನ್ನ ಭೇಟಿ ಮಾಡಿಸ್ಲಿಗತ್ತೀನಿ. ಅವರು ಯಾವ ಕೌಶಲ್ಯವನ್ನ ಅಳವಡಿಸಿಕೊಂಡಾರ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರ, ಹೆಂಗ ಮುಂದೆ ಬರ್ಲಿಕತ್ತಾರ, ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ನಮಸ್ಕಾರ ಲೋಹಿತ್ ಹಿರೇಮಠ ಅವರಿಗೆ.
1: ನಮಸ್ಕಾರ ಮೇಡಮ್.
0: ಲೋಹಿತ್, ನೀವ್ ಏನ್ ಓದ್ತೀರಿ?
1: ನಾ ಬ್ಯಾಚುಲರ್ ವಿಜುವಲ್ ಆರ್ಟ್ಸ್ BV, ಅದ್ನ ಆರ್ಟ್ ಮತ್ತು ಸ್ಕಲ್ಪ್ಚರ್ಸ್ ಕೋರ್ಸ್ ನ ಈಗ 1 ಇಯರ್ ಆಯ್ತು ಕಂಪ್ಲೀಟ್ ಆಯ್ತು. ಇನ್ ನೆಕ್ಸ್ಟ್ ನಾನು ಅದ್ರೊಳಗೆ ಮಾಸ್ಟರ್ಸ್ ಮಾಡ್ಕೋಬೇಕಂತ. ನೆಕ್ಸ್ಟ್
0: ಯಾವ ಊರಾಗ? ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ
1: KUD
0: ಅಭ್ಯಾಸ ಮುಂದುವರಿಸಬೇಕು.
1: ಅಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು ಮೇಡಮ್. ನೆಕ್ಸ್ಟ್ ಯೂನಿವರ್ಸಿಟಿ ಒಳಗೆ
0: ಈ ವಿಜುವಲ್ ಆರ್ಟ್ಸ್ ಅಂತ ಏನದಲ್ಲ, ಇದ್ರೊಳಗೆ ಏನನ್ನ ಕಲಿಸ್ತಾರ?
1: ಇಲ್ಲಿ ವಿಜುವಲ್ ಆರ್ಟ್ಸ್ ಅಂತ ತಕ್ಷಣ ಮೇಡಮ್ ಇಲ್ಲಿ ಪೇಂಟಿಂಗ್, ಸ್ಕಲ್ಪ್ಚರ್, ಆ ತರ ಪೇಂಟಿಂಗ್ಸ್ ಬೇರೆ ಬೇರೆ ತರ ಪೇಪರ್ಸ್ ಒಳಗಾಯ್ತ, ವಾಲ್ ಪೇಂಟಿಂಗ್ ಹಿಂಗ ಮೂರ್ತಿ ಮಾಡೋಳಗ 2-3 ತರ POP ಮತ್ ಹಿಂಗ ಕಾಯಂ ಹಿಂಗ ಸಿಮೆಂಟ್ ಮೂರ್ತಿ ಆ ತರ ಎಲ್ಲ ನಿಂಗ್ ಬೇರೆ ಬೇರೆ ಯೂನಿವರ್ಸಿಟಿ ಒಳಗೆ ನಾವು ಕಲಿಬಹುದು ಮೇಡಮ್. ಈಗ ನಾ ಕಲ್ತಿದ ಡಿಗ್ರಿ ಇಲ್ಲಿ ಬರೀ ಸ್ಕಲ್ಪ್ಚರ್ ಮತ್ತ ಪೇಂಟಿಂಗ್ ಬೇಕು ಮೇಡಮ್. ಇದೇ ತರ ಡಿಗ್ರೀಸ್ ಬೇರೆ ಬೇರೆ ಹಿಂಗ ಕಾಸ್ಟಿಂಗ್ ಆಯ್ತ, ಹಿಂಗ ಕಂಚಿನ ಮೂರ್ತಿ ಮಾಡ್ತಾರಲ್ಲ ಆ ತರ ನೀವು ಸ್ವಲ್ಪ ಹಿಂಗ್ ಕಲ್ತ್ ಬಿಟ್ರೆ ಬೇರೆ ಬೇರೆ ತರ ಆ ತರ ಸ್ಕಿಲ್ ಇದ್ದರ ಆ ತರ ಇಂಟ್ರೆಸ್ಟ್ ಇದ್ದರ ಹಿಂಗ್ ಕಂಚಿನ ಮೂರ್ತಿ POP ಮೂರ್ತಿ ಆ ತರನು ಅವ್ರು ಕಲ್ತ ಅದ್ರೊಳಗ ಉದ್ಯೋಗ ಕಟ್ಕೋಬಹುದು. ಎಲ್ಲಾರು ಒಂದ್ ಜಾಬ್ ಒಂಥರ ಹೊಂಟ್ಬಿಟ್ರೆ ಈ ಒಂದ್ ಸ್ಕಿಲ್ ಇರ್ತದ ಆ ವ್ಯಕ್ತಿಗೆ ಅದನ್ನ ಮುಂದುವರ್ಸೋಂತ ಹೋದಾಗ ಅದನ್ನ ಸ್ವಂತ ಉದ್ಯೋಗ ಅಂತ ಮಾಡ್ಕೋಬಹುದು.
0: ಖರೇದ ಲೋಹಿತ್, ಒಂದು ರೀತಿಯೊಳಗ ನೀವು ಭಾಗ್ಯಶಾಲಿಗಳು. ಯಾಕಂದ್ರ ಈ ಕೌಶಲ್ಯ ಅನ್ನೋದೇನದಲ್ಲ ಅದು ಏನಂತ ನಮ್ಮ ಶ್ರೋತೃಗಳಿಗೆ ಹೇಳ್ತೀನಿ. ಅದು ನಿಮ್ಮ ಮನೆತನದ ಬಳುವಳಿ. ಅಂದ್ರೆ ನಿಮ್ಮ ತಂದೆ ಮಂಜುನಾಥ್ ಹಿರೇಮಠ ಅವರು ಒಬ್ಬ ಜನಪ್ರಿಯ ಮೂರ್ತಿ ತಯಾರಕರು. ಅದರೊಳಗೂ ವಿಶೇಷವಾಗಿ ಗಣೇಶನ ಮೂರ್ತಿಯನ್ನ ಮಾಡ್ತೀರಿ. ಒಂದ ದಿನ ಅಲ್ಲ, ಒಂದ ತಿಂಗಳ ಅಲ್ಲ, ಇಡೀ ವರ್ಷ ಎಲ್ಲ ನೀವು ಈ ಮೂರ್ತಿ ತಯಾರಿ ಒಳಗ
1: ನಿರತರಾಗಿರ್ತೀರಿ.
0: ಹಾಗಾಗಿ ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಡ್ರಿ, ನಿಮ್ಮ ಈ ಮೂರ್ತಿ ತಯಾರಿಕೆಯ ಬಗ್ಗೆ ಹೇಳ್ರಿ.
1: ಡಿಗ್ರಿ ಆದ ತಕ್ಷಣ ಕಂಪ್ಲೀಟ್ ಆಗಿ ನಾನು ನಮ್ಮ ತಮ್ಮ ಇದನ್ನ ಕಂಪ್ಲೀಟ್ ಆಗಿ ಇದನ್ನ ಮುಂದೆ ಮಾಡ್ಕೊಂಡು ಹೊಂಟೇವಿ. ಯಾಕಂದ್ರೆ ನಾವು ಅಪ್ಪಾಜಿ ಅಷ್ಟೆಲ್ಲ ಕಷ್ಟಪಟ್ಟು ಒಂದು ಈ ಥರ ಇಯರ್ ಪೂರ ಮಾಡಷ್ಟು ನಮ್ಗೆ ಏನೇನು ಶೇಪ್ಸ್ ಆಯ್ತು ಎಲ್ಲ ಹೇಳ್ಕೊಟ್ರೆ. ಈಗ ಅದನ್ನ ನಾವು ಮನೆಯೊಳಗೆ ನಮ್ಮ ಮಮ್ಮಿ ಆಯ್ತು, ನಮ್ಮ ತಮ್ಮ, ಈಗ ನಮ್ಮ ಮನೆಯೊಳಗೆ 4 ಜನ ಈ ಥರ, ಮತ್ತು 3-5 ಮೆಂಬರ್ಸ್ ನಮ್ಮ ಫ್ರೆಂಡ್ಸಿಗೂ ಕೆಲಸ ಕೊಟ್ಟೀವಿ. ಅವರು ಒಂದು 6 ಮಂತ್ ಅವರು ಕಂಪ್ಲೀಟ್ ಆಗಿ ವರ್ಕ್ ಕೊಡ್ತಾರೆ. ಈಗ ಒಂದು 1 ಇಯರ್ ಆತಂದ್ರೆ ಒಂದು ಇಬ್ಬರು ವರ್ಕ್ ನಮ್ಮ ಫ್ರೆಂಡ್ಸ್ ಆಯ್ತು ಕಂಪ್ಲೀಟ್, ಅವರು ಕೆಲಸ ಕೊಟ್ಟು ಅವರು ಜಸ್ಟ್ ಈಗ ಡಿಗ್ರಿ ಮಾಡ್ತಿರ್ತಾರೆ. ಅವರಿಗೆ ಸ್ವಲ್ಪ ಕಲಿಯಕ್ಕ ಎಕ್ಸ್ಪೆನ್ಸಸ್ ಮತ್ತು ಅವ್ರ ಮನೆಯೊಳಗೆ ಇಸ್ಕೊಳ್ಳೋ ಬದಲಿ ಇಲ್ಲೇ ಗಣಪತಿ ಕೆಲಸ ಆಯ್ತು. ನಾವು ಹೊರಗಿನ ವರ್ಕ್ ಅಂದ ತಕ್ಷಣ ದೇವಸ್ಥಾನ ಪೇಂಟಿಂಗ್ ಆಗಲಿ, ಹೆಚ್ಚಾಗಿ ಒಂದು ವರ್ಷಕ್ಕೆ ಒಂದು 2-3 ದೇವಸ್ಥಾನ ಪೇಂಟಿಂಗ್ ಅಂತೂ ಮಾಡ್ತಿರ್ತೇವೆ. ಆ ದೇವಸ್ಥಾನ ಪೇಂಟಿಂಗ್ ಒಳಗೂ ಅವರು ಪೂರ ನಮ್ದು ಅರ್ಧಕ್ಕರ್ಧ ಹೆಲ್ಪ್ ಮಾಡ್ತಾರೆ. ಹಂಗೆ ಅವ್ರಿಗೂ ಮತ್ತು ಸ್ಟಡೀಸ್ ಪರ್ಪಸ್ಗೆ ಮತ್ತು ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ಗೆ ಅವ್ರಿಗೂ ಯೂಸ್ ಆಗ್ತದೆ. ಹಂಗೆ ನಮ್ದು ಪೂರ ವರ್ಷ ಇಡೀ ನಮ್ದು ಕೆಲಸ ನಡೆದಿರ್ತೀವಿ.
0: ಲೋಹಿತ್, ಈಗ ಈ ಮೂರ್ತಿ ತಯಾರಿಕೆ ಅಂದ್ರಲ್ಲ, ಅಂದ್ರೆ ಗಣೇಶ ಮೂರ್ತಿ ಏನ್ ಮಾಡ್ತಿರಲ್ಲ, ಇಡೀ ಕುಟುಂಬವೇ ಅದರೊಳಗೆ ತೊಡಗಿಸ್ಕೊಂಡಿರಿ.
1: ಹೌದು,
0: ತಾಯಿ ತಂದೆ ಇಬ್ರು ಮಕ್ಕಳು. ಈ ಮೂರ್ತಿ ತಯಾರಿಕೆಯ ಬಗ್ಗೆ ಆಸಕ್ತಿ ಹುಟ್ಟಿದ್ದು ರೋಹಿತ್ ಅವರಿಗೆ ಯಾವಾಗ?
1: ನಂಗೆ ಆಸಕ್ತಿ ಹುಟ್ಟಿದ್ದನ್ನು ಮೇಡಮ್, ನಾ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಇಂದ ಫಸ್ಟ್ ನಾವು ಅಪ್ಪಾಜಿ ಬೇರೆ ಬೇರೆ ದೊಡ್ಡ ಗಣಪತಿ ಎಲ್ಲ ಮಾಡಿದ್ ನೋಡಿದ್ದ. ಆ ತರ ಸಣ್ಣ ಸ್ಟಾರ್ಟಿಂಗ್ ಒಂದು 6 ಇಂಚ್ 5 ಇಂಚ್ ಹಂಗೆಲ್ಲ ಮಾಡಿ ಮಾಡಲ್ ಪ್ರಾಕ್ಟೀಸ್ ಮಾಡಿದ್ದೆ. ಈಗ ಒಂದು 5-6 ಇಯರ್ಸ್ ಇಂದ ಮತ್ತೆ ನನಗೆ ಪೂರ ಇದೇ ತರ ಹಂಗೆ ದೊಡ್ಡ ಮಾಡ್ಬೇಕು, ಶೇಪ್ಸ್ ಮಾಡ್ಬೇಕಂತೆಲ್ಲ ಕಲಿಯಕತ್ತೆ. ಈಗ ಒಂದು 2-3 ಇಯರ್ಸ್ ಆಗಿಂದ ನಾನು ಒಂದು ಇಡೀ ಗಣಪತಿ ಒಳಗೆ 70% ಮಾಡಿ ಅಪ್ಪಾಜಿಗೆ ಒಂದು 30-40% ಮಾಡಷ್ಟು ಮತ್ತು ನಾವು ಆ ಥರ ಶೇಪ್ಸ್ ಮಾಡ್ಕೊಂಡು ಆ ಸೈಜ್ ಗಣಪತಿ ಮತ್ತು ಬೇರೆ ಬೇರೆ ಥರ ಹೊರಗಿನ ಕೆಲಸನೂ ಮಾಡೋದು ನಮಗೆಲ್ಲ ಕಲಿತೆ ಅವರಿಂದ. ಮೇನ್ ಅವರ ನಮಗೆಲ್ಲ ಮೇನ್ ಇನ್ಸ್ಪಿರೇಷನ್.
0: ಲೋಹಿತ, ದಿನದ ಎಷ್ಟು ತಾಸುಗಳು ಕೆಲಸ ಮಾಡ್ತೀರಿ?
1: ಈಗ ದಿನಕ್ಕೆ ಒಂದು 12-15 ಅವರ್ಸ್ ಅಂತರೂ ವರ್ಕ್ ಆಗಿ ಆಗ್ತದೆ.
0: ಅಂದ್ರೆ ನಿಮ್ಗೆ ಅಷ್ಟು ಬೇಡಿಕೆ ಅದ?
1: ಆಯ್ತು ಮೇಡಮ್, ಪೂರ ಹಂಗೆ ನೋಡಿದ್ರೆ ಈಗ ಅಷ್ಟು ಮಾಡಿದ್ರೆ ನಾವು ಲಾಸ್ಟ್ ಮೂಮೆಂಟ್ಗೆ ಸಾಕಾಗಲ್ಲ ಮೇಡಮ್. ಆಮೇಲೆ ನಮ್ದು ಇಕೋ ಫ್ರೆಂಡ್ಲಿ ಗಣಪತಿ ಆಗಿಂದ ಮತ್ತು ಮೇನ್ ಹಾಲೋ ಇರುತ್ತೆ ಮೇಡಮ್. ಗಣಪತಿ ಕರಗಿಸಿದ ತಕ್ಷಣ ಭಾಳ ಜನ POP ಗಣಪತಿ ಅಂದ ತಕ್ಷಣ ಕರಗಂಗಿಲ್ಲ.
0: ಇದೊಂದು ಬಹಳ ವಿಶೇಷ ಅಂದ್ರೆ ನೀವು ಗಣಪತಿ ಮಾಡ್ತೀರಿ, ಅದರೊಳಗೂ ನಿಸರ್ಗ ಸ್ನೇಹಿ ಗಣಪತಿಗಳನ್ನ ಮಾಡ್ತೀರಿ.
1: ಹೌದು,
0: ಇದು ಬಹಳ ವಿಶೇಷವಾದದ್ದು. ಮತ್ತೆ ಜನ ಕೂಡ ನಿಮ್ಗೆ ಅದೇ ಗಣಪತಿಯನ್ನ ಕೇಳ್ತಾರಲ್ಲ?
1: ಅದನ್ನ ಕೇಳ್ತಾರೆ. ಸಣ್ಣದ್ರೊಳಗಂತಾಯ್ತು, ದೊಡ್ಡದ್ರೊಳಗಾಯ್ತು, ಪೂರ ಮಣ್ಣಿಂದ ಒಪ್ಕೊಂಡ್ಬಿಟ್ಟಾರ. ಮತ್ತೆ ಇಲ್ಲಿ ಧಾರವಾಡದೊಳಗೆ ಒಂದು 6-7 ಇಯರ್ಸ್ ಆಯ್ತು ಸುಭಾಷ್ ರೋಡ್ ಮಾರ್ಕೆಟ್ ಒಂದು 8-9 ಫೀಟ್ ಗಣಪತಿನ ಬರೀ ಪಂಡಾಲ್ ಮುಂದೆ ಒಂದು 15-20 ಮಿನಿಟ್ಸ್ ಒಳಗೆ ವಿಸರ್ಜನೆ ಮಾಡಿಬಿಡ್ತೀವಿ. ವಿಸರ್ಜನೆ ಆದ ತಕ್ಷಣ ಅದನ್ನ ಪ್ರಸಾದ ರೂಪದೊಳಗೆ ತುಳಸಿ ಬೀಜ ಹಾಕಿ ಆ ಮಂದಿಗೆಲ್ಲ ಹಂಚ್ತೇವೆ. ಈ ತರ ಮಾಡೋದ್ರಿಂದ ಮಂದಿನೂ ಅಟ್ರಾಕ್ಷನ್ ಆಗ್ತಾರ. ಈ ಅವರಾಗೆ ಹೇಳ್ತಾರ, ಬೇರೆ ಗಣಪತಿ POP ನಾವ್ಯಾಕೆ ಇಡ್ಬೇಕ್ರಿ, ಮತ್ತೆ ಈ ಮಣ್ಣಿನ ಗಣಪತಿ ಮಾಡಿ ಹಿಂಗೆ ನಾವು ವಿಸರ್ಜನೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗೈತ್ರಿ ಅಂತ ಹೇಳಿ ಎಷ್ಟೋ ಜನ ಒಂದು ಆರ್ಡರ್ ಇಂದ ಇನ್ನೊಂದು ಆರ್ಡರ್ ಅವರ ಕನ್ವಿನ್ಸ್ ಮಾಡಿ ಹೆಚ್ಚಿಗೆ ಜನ ಕಸ್ಟಮರ್ಸ್ ಬರ್ತಾರೆ.
0: ಹೌದಲ್ಲ, ಈಗ ನಿಮ್ಮ ಕೌಶಲ್ಯದ ಜೊತೆಗೆ ಅಂದ್ರೆ ಈ ಮೂರ್ತಿ ತಯಾರಿಸೋ ಒಂದು ಕಲೆ ಏನದಲ್ಲ, ಅದನ್ನ ನೀವು ಬಹಳ ಸಮಾಜ

0: ಮುಖ್ಯವಾಗಿ ಕೂಡ
1: ಬಳಸ್ಲಿಕ್ಕೂರ. ಹಂಗ್ರಿ ಮೇಡಮ್,
0: ಈಗ ಯಾವ್ಯಾವ ಊರಿಂದ ನಿಮಗ ಈಗ ಬೇಡಿಕೆ ಬರ್ತದಪ್ಪ?
1: ಈಗ ಹಂಗ ನೋಡಿರಿ ಮೇಡಮ್, ಈಗ ಬರ್ಬರ ಕಡೆ ಊರಿಂದ ಅಂದ್ರ ಆಂಧ್ರ ಪ್ರದೇಶ ಅನಂತಪುರದ ಅವರು ಯಾಕತ್ತ ಒಂದ್ ಎರಡು ಗಣಪತಿ ಒಂದು 15-16 ಹಾಸ್ತಾ ಇತ್ತು ಮೇಡಮ್. ಹಾ, ಈಗ ಹೊಸದುರ್ಗ ಆ ತರ ಬೆಂಗಳೂರು ಮೈಸೂರು ಅಲ್ಲೇ ಒಂದ್ ವರ್ಷಕ್ಕೊಂದ್ ನಮ್ಮಲ್ಲೇ 2-3 ಗಣಪತಿ ಮೈಸೂರದ ಐತ್ರಿ ಮೇಡಮ್. ಮತ್ತ ಈಗ ಹೊಸ ಆರ್ಡರ್ಸ್ 2 ಆಯ್ತ ಹೊಸದುರ್ಗ ಈ ತರ ಬಳ್ಳಾರಿ ಆ ಕಡೆ ದೊಡ್ಡ ದೊಡ್ಡ ಆರ್ಡರ್ಸ್ ಎಲ್ಲ ಬಂದಾರ ಬೇರೆ ಕಡೆ.
0: ಆಮೇಲೆ ಇದೇ ತರ ಇರ್ಬೇಕು ಮೂರ್ತಿ ಅಂತ ಕೂಡ ಕೇಳ್ತಾರ ಅವರು?
1: ಹಾ ಕೇಳ್ತಾರೆ ಮೇಡಮ್. ಈಗ ಹೆಂಗಾಯ್ತು ಮೇಡಮ್, ಈಗೆಲ್ಲ AI ಈ ವರ್ಲ್ಡ್ ಮತ್ತು AI ಹಿಂಗ ಸಂಬಂಧಪಟ್ಟಂಗ ಅವರಾಗಿ ಮೊದಲೆಲ್ಲ ಹೆಂಗಿತ್ತು, ನಾವು ಅಪ್ಪಾಜಿ ಆರ್ಡರ್ ಕೊಡಕ್ಕೆ ಆ ಟೈಮಿಗೆ ಒಂದು 2010 ಬಿಫೋರ್ ಎಲ್ಲ ಫಸ್ಟ್ ಅವರೆಲ್ಲ ಪೇಪರ್ಸ್ ಕಟ್ಟಿಂಗ್ ಇದನ್ನ ಆಲ್ಬಮ್ಸ್ ಎಲ್ಲ ಹಾಕೊಂತೀರಿ ಮೇಡಮ್, ಅದನ್ನ ನೋಡಿ ಸೆಲೆಕ್ಟ್ ಮಾಡ್ತಿದ್ರಿ. ಈಗೆಲ್ಲ ಹಂಗಿಲ್ರಿ ಮೇಡಮ್, ಅವ್ರು ಫಸ್ಟ್ ಒಂದು ಗಣಪತಿ ರೆಫರ್ಸ್ ತಗೊಂಡ ಆ ಗಣಪತಿ ಸಿಂಹಾಸನ ಆತ ಬ್ಯಾಕ್ಗ್ರೌಂಡ್ ಆತ ತಾವ AI ಒಳಗೆ ಚೇಂಜ್ ಮಾಡ್ಕೊಂಡು ಬಂದ. ಈ ತರ ಆಗ್ಲಿ ನಮ್ಗೆ, ನೀವು ಹಿಂಗೆ ಮಾಡಿದ್ರೆ ಹೆಂಗ ಕತಿ, ನೀವು ಹೆಂಗ್ ಮತ್ತೆ AI ಒಳಗೆ ಹೆಂಗ್ ಚೇಂಜ್ ಮಾಡ್ತೀರಿ ಹಂಗ ಚೇಂಜಸ್ ಮಾಡ್ಕೊಂಡು ನಮ್ಗೆ ಹೇಳ್ರಿ ಅಂತ ಹೇಳಿ AI ರಿಪ್ಲೇಸ್ ನಾವು ಈಗ ಆ ತರ ಡಿಸೈನ್ಸ್ ಬದ್ಲಿ ಮಾಡ್ಕೊಂತೀರಿ.
0: ಅಂದ್ರ ನಿಮ್ಮ ಈಗ ಕೌಶಲ್ಯವನ್ನು ಕೂಡ ಈ ಡಿಜಿಟಲೈಸ್ ಮಾಡಿದ್ರಿ.
1: ಹೌದು, ಮತ್ತೆ ಅಪ್ಗ್ರೇಡ್ ಆಗ್ಬೇಕಲ್ರಿ
0: ಈಗ ಬೇರೆ ಬೇರೆ ತರದ ವಿನ್ಯಾಸಗಳನ್ನ ಮಾಡ್ತೀರಿ, ಅದ್ರ ಜೊತೆಗೆ ಬೇರೆ ಬೇರೆ ಅಳತೆಯ ಗಣಪತಿಯನ್ನ ಮಾಡ್ತಿರಲ್ಲ?
1: ಹಾ, ನಾವು ಕನಿಷ್ಠ 1 ಇಂದ ನಮ್ಮ ಇದ್ರೊಳಗ ಅಂದ್ರೆ 9-10 ತರ ಗಣಪತಿನ ಮಾಡ್ತೀವಿ ರೆಗ್ಯುಲರ್ ಆಗಿ, ಅಷ್ಟಂತರ ಹಾಕ್ತಾರ ಮೇಡಮ್. ಅದ್ರ ಕೂಡ ಸ್ವಲ್ಪ ಹೊರಗಡೆ ದೇವಸ್ಥಾನ ಪೇಂಟಿಂಗ್ ಆತ, ನಾನು ಮೇನ್ ಬೇರೆ ಬೇರೆ ತರ ಮೂರ್ತಿ ಈಗ 2 ಆಯ್ತು ಅದ ಹಂಪಿ ಕಲ್ಲಿನೃತ ಮಾಡಿದ್ರಿ ಮೇಡಮ್. ಅದಾಗಿನ ತಕ್ಷಣ ರಾಮಲಲ್ಲಾ ಮೂರ್ತಿ ಇನಾಗ್ರೇಷನ್ ಮಾಡೋ ಟೈಮಿಗೆ ಅರುಣ್ ಯುಗರಾಜ್ ಗುರುಗಳು ಮಾಡಿದ್ದ ಮೂರ್ತಿನ ಮೊದ್ಲ ಅವರಿನ್ನು ಮೂರ್ತಿ ರಿವೀಲ್ ಆಗಿದ್ಲು ಮೇಡಮ್. ಆಗ ಒಂದ್ ವಾರ ಬಿಫೋರ್ ನಾನು ಆ ಮೂರ್ತಿ ನಾ ಇಮ್ಯಾಜಿನ್ ಮಾಡ್ಕೊಂಡು ಹೆಂಗ್ ಕಾಣಬಹುದು ಅಂತ ಹೇಳಿ ಅದನ್ನ ನಾನು ಟ್ರೈ ಮಾಡಿದ್ರಿ ಮೇಡಮ್. ಆಮೇಲೆ ರೆಡಿ ಮಾಡಿದ ಮೂರ್ತಿ ಅದಕ್ಕೆ ನಾ ಹೋಲಿಕೆ ಮಾಡಿದ್ರೆ 90% ಅದ ಹೋಲಿಕೆ ಆಯ್ತು ಮೇಡಮ್. ನಾನು ಮತ್ತೆ ಇನ್ನು ಮಟ್ಟ ಫಸ್ಟ್ ರಿವೀಲ್ ಹಾಕಿ ಮುಂಚೆ ಫೋಟೋ ನೋಡಿಲ್ ಮೇಡಮ್. ಆ ಇನಾಗ್ರೇಷನ್ ಆಗಿಂದ ಅದಕ್ಕೆ ನೋಡಿದ್ರಿ ಮೇಡಮ್, ಅವ್ರು ಮಾಡಿದ ಮೂರ್ತಿ ಮತ್ತೆ ನಮ್ಗೆ ಸ್ವಲ್ಪ 90% ಹೋಲಿಕೆ ಅನ್ನಂಗ ಐತ್ರಿ.
0: ಲೋಹಿತ್, ಈ ರಾಮಲಲ್ಲಾ ಮೂರ್ತಿ ಎದ್ರೊಳಗ್ ಮಾಡಿದ್ರಿ?
1: ಅದು ಮಣ್ಣಿದ್ರಿ ಮೇಡಮ್, ಅದು ನಾವು ಗಣಪತಿ ಮಾಡ ಅಂತ ಮಣ್ಣಿಂದ ಮೇಡಮ್. ಬಟ್ ನಾವು ಗಣಪತಿ ಮಾಡೋ ಮಣ್ಣೊಳಗಳು ಎಷ್ಟು ಸೂಕ್ಷ್ಮ ಕೆಲಸ ಮಾಡಿದ್ರೆ ಅದು ಎಷ್ಟು ಲೈಫ್ ಇರತ್ತಿ ಆ ತರ ತೋರ್ಸಕ್ ನಾನು ಆ ತರ ಸ್ವಲ್ಪ ಬೇರೆ ಬೇರೆ ಪ್ರಯೋಗಗಳನ್ನು
0: ಪ್ರಯೋಗ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ. ಆಮೇಲೆ ಈ ಹಂಪಿ ಕಲ್ಲಿನ ರಥ ಕೂಡ ಬಹಳ ವಿಶೇಷವಾಗಿ ಮಾಡಿದ್ರಿ, ಅದನ್ನ ಎಲ್ಲಿ ಪ್ರದರ್ಶನ ಮಾಡಿದ್ರಿ?
1: ಅದನ್ನ ಸ್ವಲ್ಪ ಬೇರೆ ಬೇರೆ ಕಡೆ ಎಕ್ಸಿಬಿಷನ್ ಆಯ್ತು ಹಂಗೆಲ್ಲ ಆಯ್ತು ಮೇಡಮ್. ಈಗ ನೆಕ್ಸ್ಟ್ ಅದನ್ನ ಹಂಪಿ ಕಮಲಾಪುರ ಮ್ಯೂಸಿಯಂ ಒಳಗ ಅಲ್ಲಿ ಕಾಯಂಬಲ್ಲಿ ಇಡಂಗ ಟ್ರೈ ಮಾಡ್ತಾರೆ ಎಲ್ಲ.
0: ಹೌದು,
1: ಯಾಕಂದ್ರೆ ಅಲ್ಲಿ ಹೆಚ್ಚು ವಿಸಿಟರ್ಸ್ ಎಲ್ಲ ಬರ್ತಾರಲ್ಲ ಮೇಡಮ್, ಅದಕ್ಕೆ ಆ ತರ ನಾವು ದೃಷ್ಟಿಕೋನ ನೋಡಿದ್ರೆ ನಾ ಈಗ ನೆಕ್ಸ್ಟ್ ಹಿಂಗ ಮೇನ್ ಮೇನ್ ಫೇಮಸ್ ಮಾನ್ಯುಮೆಂಟ್ಸ್ ಇದ್ದ ರೆಪ್ಲಿಕಾ ಡಿಟೇಲ್ ವರ್ಕ್ ಮಾಡಿ ಅದನ್ನ ನೆಕ್ಸ್ಟ್ ಇನ್ನೊಂದ್ 2-3 ಒಳಗೆ ಒಂದ್ 2-3 ಮಾಡ್ಬೇಕಂತ.
0: ಈಗ ಅಂದ್ರ ಲೋಹಿತ್ ಏನು ಮನೆತನದ ಕಸುಬು ಅಂತಂದ್ರೆ ಗಣಪತಿ ಮಾಡೋದು, ಗಣಪತಿ ಅಂತೂ ಮಾಡ್ತಾನೆ ಇರ್ತೀವಿ. ಅದ್ರ ಜೊತೆಗೆ ಮತ್ತೆ ಜಗತ್ತನ್ನ ದೊಡ್ಡ ಕಣ್ಣುಗಳನ್ನ ಅರಳಿಸಿ ನೋಡಿದಾಗ ಏನೇನ್ ಕಾಣಿಸ್ತದ ಅದನ್ನೆಲ್ಲ ಪ್ರಯೋಗ ಮಾಡ್ಬೇಕು ಅನ್ನೋ ಉತ್ಸಾಹ ಲೋಹಿತ್ ಅವ್ರ ಕಡೆ
1: ಜಾಸ್ತಿನೇ ಐತ್ರಿ ಮೇಡಮ್. ಯಾಕಂದ್ರೆ ಅವರೆಲ್ಲ ಅಷ್ಟು ಕಲ್ಲಿನೊಳಗ ಅಷ್ಟು ಮಾಡಿದ್ದನ್ನ ನಾವು ಮಣ್ಣಿನೊಳಗೆ ಯಾಕೆ ಟ್ರೈ ಮಾಡಬಾರ್ದ, ಮತ್ತೆ ಮಣ್ಣಿಗೆ ಭಾಳ ಜನ ಇಷ್ಟು ಲೈಫ್ ಇರ್ತದೆ ಅಲ್ಲ ಅಂತ ಕೇಳ್ತಿರ್ತಾರೆ ಮೇಡಮ್. ನಾವು ಮಾಡಿದ ಮೂರ್ತಿನೂ ಕನಿಷ್ಠ ಒಂದು 8-10 ಅಂತೂ ಲೈಫ್ ಐತೇ ಐತ್ರಿ ಮೇಡಮ್. ಆ ಥರ ಸ್ಟ್ರೆಂತ್ ಕೊಟ್ಟು ಪೇಂಟಿಂಗ್ ಮಾಡಿ ಅವ್ರಿಗೆ ಇಟ್ಕೊಳಕ್ ಬರಂಗ ನಾವು ಆ ಥರ ರೆಡಿ ಮಾಡ್ಬೇಕು ಮೇಡಮ್.
0: ಖರೇ ಅದ. ಆದ್ರ ಲೋಹಿತ್, ಇದು ಬಹಳಷ್ಟು ನಿಮ್ಮ ಸಹನೆಯನ್ನ ಬೇಡ್ತದ. ಆಮೇಲೆ ವಿಶ್ರಾಂತಿ ತಗೊಳ್ಳಾರ್ದಂಗ ಈ ಕಡೆ ನೀವು ಬ್ಯಾಚುಲರ್ಸ್ ಡಿಗ್ರಿ ಮಾಡಿದ್ರಿ, ಇನ್ನ ಮಾಸ್ಟರ್ಸ್ ಡಿಗ್ರಿ ಮಾಡ್ಬೇಕಂತೀರಿ, ಅದ್ರ ಜೊತೆಗೆ ಪಠ್ಯದ ಓದುವಿನ ಜೊತೆಗೆ ನೀವು ಈ ಪೂರ್ತಿಯಾಗಿ ನಿಮ್ಮ ಕೆಲಸದೊಳಗ ತೊಡಗಿಸ್ಕೊಳ್ಬೇಕಾಗ್ತದೆ. ನೀವು
1: ಕರೆಕ್ಟ್ ಮೇಡಮ್, ಪೂರ ಹೆಚ್ಚು ಕಡಿಮೆ ಬರೀ ನಾವು ಡಿಗ್ರಿ ಅಂದ ತಕ್ಷಣ ಬರೀ ಸ್ಟಡೀಸ್ ಅಷ್ಟೇ ಮಾಡಿ ಬಿಟ್ಬಿಡದಲ್ರಿ ಮೇಡಮ್. ಕಲ್ತಿದ್ದನ್ನ ಪೂರ ನಾವು ಅಪ್ಲೈ ಮಾಡ್ಕೊಂಡು ಜೀವನದ ಮ್ಯಾಗ ಒಂದ್ ಕೋರ್ಸ್ ಕಲ್ತ ತಕ್ಷಣ ಅದನ್ನ ರಿಲೇಟೆಡ್ ನಾವು ಒಂದು ಪೂರ ಕಲಿಬೇಕು ಮೇಡಮ್. ಈಗ ನೆಕ್ಸ್ಟ್ ಈಗ ಈ ಜನರೇಷನ್ ಲೆಕ್ಕ ನೋಡಿದ್ರಿ ಮೇಡಮ್, ನೆಕ್ಸ್ಟ್ ಈಗ ನಾವು ಅದನ್ನ 3D ಮಾಡ್ಲಿಂಗ್ ಆ ತರ ಕೋರ್ಸ್ ಮಾಡ್ಕೊಂಡು 3D ಪ್ರಿಂಟಿಂಗ್ ಮಾಡ್ಕೋಬಹುದು. ಕನಿಷ್ಠ ಒಂದ್ ಈಗ ಗಣಪತಿ ಬೇಕಾ ಆಯುಧ ಆತ ಬ್ಯಾಕ್ಗ್ರೌಂಡ್ ಅದನ್ನ ನಾವು ಬರೀ ಡಿಸೈನಿಂಗ್ 3D ಮಾಡ್ಲಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಅದನ್ನ ವರ್ಕ್ ಮಾಡಿದ್ರೆ ಅದನ್ನು ಸಹ ರೆಡಿ ಮಾಡಬಹುದು. ಈಗಿನ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಮ್ ಫೀಲ್ಡ್ ಆತ ಬೇರೆ ಯಾವ ಸರ್ ಫೀಲ್ಡ್ ಆದ್ರೂ ನೀವು ಅದನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು.
0: ಆದ್ರೆ ಒಂದದ ಲೋಹಿತ್, ನಿಮ್ಗೆ ಅದನ್ನ ಜಗತ್ತನ್ನ ತೆರೆದ ಕಣ್ಣುಗಳಿಂದ ನೋಡುವಂತಹ ಒಂದು ಉತ್ಸಾಹ ನಿಮ್ಗೆ ಇರಬೇಕು. ಅಂದ್ರೆ ಜಗತ್ತು ದಿನದಿಂದ ದಿನಕ್ಕ ಮುಂದೆ ಹೆಜ್ಜೆ ಇಡ್ತಾ ಇರ್ತದೆ, ನಾವು ಕೂಡ ಭರದಿಂದ ಓಡಿದಾಗ ಮಾತ್ರ ಅದ್ರ ಜೊತೆ ಓಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನೋದು ಲೋಹಿತ್ ಅವ್ರ ಮಾತು. ಈಗ ನಿಮಗಂತೂ ಇದು ಮನೆತನದ ಕಸುಬು ಆಗಿರೋದ್ರಿಂದ ಬಹಳಷ್ಟು ಆರ್ಡರ್ಸ್ ಬರ್ತಾವ, ಮತ್ ನೀವು ಅದಕ್ಕೆ ತಕ್ಕಂಗ ಬಹಳ ಪ್ರಯತ್ನ ಮಾಡಿ ಇಡೀ ಕುಟುಂಬವೇ ಅದ್ರೊಳಗ ತೊಡಗಿಸಿಕೊಂಡು ನೀವೆಲ್ಲ ಕೆಲಸಗಳನ್ನ ಮಾಡ್ತೀರಿ. ಆದ್ರೆ ಈ ತರ ಒಂದು ಕೌಶಲ್ಯ ಕೌಶಲ್ಯಗಳನ್ನ ಅಳವಡಿಸಿಕೊಂಡು ನಾವು ಬೇರೆ ಬೇರೆ ಉದ್ಯೋಗಗಳನ್ನ ಅಂದ್ರೆ ಉದ್ಯಮಶೀಲರ ಆಗ್ಬೇಕು ಅಂತ ಮನಸ್ಸು ಮಾಡಿದ್ರೆ ಯುವಕರು ಅದರೊಳಗ

0: ಯಶಸ್ಸು ಹೊಂದಬಹುದೇನು ಅನಿಸ್ತದೆ ನಿಮ್ಗೆ?
1: ಹಾ ಮಾಡಬಹುದು ಮೇಡಮ್. ಈಗ ಅವ್ರಿಗೆ ಇಷ್ಟ ಇರುತ್ತೆ ಮೇಡಮ್, ಈಗ ಒಂದ್ ಅವ್ರಿಗೆ ಇಷ್ಟ ಅಂದ ತಕ್ಷಣ ಈಗ ಸಂಗೀತ ಒಳಗ ಒಂದ್ ಇಷ್ಟ ಇರುತ್ತೆ, ಈಗ ಅವ್ರಿಗೆ ಟೇಲರಿಂಗ್ ಆತ ಡಿಸೈನಿಂಗ್ ಆತ. ಅಕಸ್ಮಾತ್ ಈಗ ಆರ್ಟ್ ಫೀಲ್ಡ್ ಅನ್ನವ ಈಗ ಬಿಕಾಮ್ BA ಮಾಡಿ ಅವಂಗ ಇಂಟ್ರೆಸ್ಟ್ ಬರಂಗಿಲ್ರಿ ಮಾಡಕ್ಕೆ, ಅದನ್ನವ BBA ಆಯ್ತ ಈಗ ಮ್ಯೂಸಿಕ್ ಅಂದ ತಕ್ಷಣ ಡಿಗ್ರಿ ಅದ ಮ್ಯೂಸಿಕ್ ಸಂಬಂಧಪಟ್ಟಂಗ ಆತ. ಈಗ ಅಡಿಗೆ ಮಾಡೋದ್ರ ಆ ತರನ ಹಿಂಗ್ ಬರ್ಬೇರೆ ಕೋರ್ಸ್ ಡಿಗ್ರಿ ಇರ್ತಾವ, ಅದನ್ನ ಮಕ್ಕೊಂಡಾಗ್ರಿ ಅವ ಅದನ್ನ ಅದರ ಸ್ಪೆಸಿಫಿಕ್ ಕಲ್ತಿಂದ ಆತರ ಆಸಕ್ತಿ ಬಂದಿಂದ ಅದ್ರ ಮೂಲಕ ಹೋಗ್ಬೋದ್ರಿ ಮೇಡಮ್.
0: ಅಂದ್ರ ಯುವ ಜನರಿಗೆ ಕಿವಿ ಮಾತು ಹೇಳ್ತೀರಿ?
1: ಅವ್ರಿಗೆ ಇಂಟ್ರೆಸ್ಟ್ ಇರತ್ತಿ ಅದನ್ನ ಕಲ್ತಿರಿ ಮೇಡಮ್, ಅವ್ರ ಮುಂದ ಅದನ್ನೊಳಗ ಈಗ ಎಲ್ಲಾರು ಜಾಬ್ ಅಂತ ಹೊಂಟ್ರಿ ಎಷ್ಟಂತ ಜಾಬ್ ಸಿಗಂಗೇ ಇಲ್ರಿ ಮೇಡಮ್. ಅದಕ್ಕೆ ನಾವು ಹಿಂಗ ಸ್ವಂತ ಬಂದ ಮಾಡತಂತ ಉದ್ಯೋಗನ್ನ ಕುಂಬಾರ ಆಯ್ತ ಈಗ ಬಡಿಗೇರ್ ಕೆಲಸ ಮಾಡೋದನ್ನ ನಾವು ಅದನ್ನ ನೆಕ್ಸ್ಟ್ ಜನರೇಷನ್ ಅದನ್ನ ಈಗಿನ ಟೆಕ್ನಾಲಜಿ ಇಂತ ಅಳವಡಿಸ್ಕೊಂಡು ಅದನ್ನ ಮುಂದುವರ್ಸಕ್ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಈಗ ಹೊಸದಾಗಿ ಮಾಡಕ್ಕಂತರೂ ಬಹಳ ರೇರ್, ಯಾಕಂದ್ರೆ ಅದಕ್ಕೆ ಜಗ ಬೇಕು ಮೇನ್. ಈಗ ಮೊದ್ಲಿನ ಜನರೇಷನ್ ನಾವು ಅಪ್ಪಾಜಿ ಅವರೆಲ್ಲ ಹಿಂಗ ಮೊದ್ಲೆಲ್ಲ ಮಾಡ್ಕೊಂತ ಕಂಟಿನ್ಯೂ ಮಾಡಿರ್ತಾರ, ಈಗಿನ ಜನರೇಷನ್ ಬಿಟ್ಟ ತಕ್ಷಣ ಹೊಸಬರ್ ಮಾಡಕ್ ಬಹಳ ಆಗಂಗಿಲ್ರಿ. ಯಾಕಂದ್ರೆ ಈಗಿನ ಒಂದು ಮಾಡ್ಕೊಂಡ್ ಹೋದಾಗ ಯಾಕಂದ್ರೆ ಅವ್ರ ಮನೆಯೊಳಗ ಅಷ್ಟೆಲ್ಲ ಸ್ಕೋಪ್ ಇರತ್ತೆ, ಸ್ಕಿಲ್ಸ್ ಎಲ್ಲ ಹೇಳ್ಕೊಡ್ತಿರ್ತಾರ್ರಿ, ಅವ್ರ ಅಂತ ಕಲ್ತ್ ಬಿಟ್ರೆ ಆರಾಮಾಗಿ ಒಂದು ಉದ್ಯೋಗ ಮಾಕೊಂತ ಹೋಗ್ಬೋದ್ರಿ, ಅದನ್ನ ವರ್ಷವಿಡಿ ಮಾಡಷ್ಟ ಅರಗೈತೆ.
0: ಆಮೇಲೆ ಇತ್ತೀಚೆಗೆ ಮನ್ ಕಿ ಬಾತ್ ನೊಳಗ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಈ ವಿಷಯದ ಬಗ್ಗೆ ಹೇಳಿದ್ರು, ಕೌಶಲ್ಯಗಳನ್ನ ಅಳವಡಿಸಿಕೊಂಡು ಮುಂದೆ ಹೋಗ್ಬೇಕಾಗ್ತದ ನಾವು.
1: ಮತ್ತೆ ಈ ಕಾಲಕ್ಕೆ ತಕ್ಕ ಬೇರೆ ಬೇರೆ ತರನ ಅಳವಡಿಸ್ಕೊಂಡಾಗ ಅಷ್ಟೇ ಮತ್ ಅಪ್ಗ್ರೇಡ್ ಅಂತ ಬರೋದು. ಈಗ ಮತ್ತೆ ನಾವು ಓಲ್ಡ್ ಎಲ್ಲ ಹೆಂಗ್ ಮಾಡಿದ್ವಿ ಹಂಗ ಈಗೂ ಇದ್ವಿ ಅಂದ್ರೆ ಜನ ಮುಂದ್ ಅಪ್ಗ್ರೇಡ್ ಕೇಳ್ತಾರ, ನಾವ್ ಆತರ ಮಾಡ್ಲಿಕ್ರೆ ನಮ್ಗೆ ಆರ್ಡರ್ಸ್ ಆತ ಬೇರೆ ಬೇರೆ ತರ ಔಟ್ಬಿಟ್ಟು ಬರಲ್ರಿ.
0: ಅಂದ್ಮೇಲೆ ನಾವು ನಮ್ಮಲ್ಲಿ ಇರುವಂತಹ ಕೌಶಲ್ಯಗಳನ್ನ ಬಳಸ್ಕೊಂಡು ಜಗತ್ತಿನ ಸ್ಪರ್ಧೆಗೆ ನಾವು ಕೂಡ ಸ್ಪರ್ಧಾತ್ಮಕವಾಗಿ ಓಡಬೇಕು. ಸಾಕಷ್ಟು ಪ್ರಯತ್ನ ಮಾಡಿದ ಖಂಡಿತ ಯಶಸ್ಸು ಸಿಗ್ತದ ಅನ್ಲಿಕ್ಕೆ ಲೋಹಿತ್ ಹಿರೇಮಠ ಅವರೇ ಇವತ್ತ ನಮ್ಮ ಮುಂದೆ ಇರುವಂತಹ ಒಂದು ಉತ್ತಮ ಉದಾಹರಣೆ. ಸಾಕಷ್ಟು ಕ್ರಿಯಾಶೀಲರಾಗಿ ಇವತ್ತ ಮೂರ್ತಿ ತಯಾರಿಕೆ ಒಳಗ ಬೇರೆ ಬೇರೆ ತರದ ಮಣ್ಣಿನ ಮೂರ್ತಿ ತಯಾರಿಕೆ ಒಳಗ ನಿರತರಾಗಿ ಯಶಸ್ವಿಯಾದಂತಹ ಉತ್ಸಾಹಿ ಯುವ ಕಲಾವಿದ ಲೋಹಿತ್ ಅವರು, ತಮಗ ಅಭಿನಂದನೆಗಳು. ಮತ್ತು ವಿಶ್ವ ಯುವ ಕೌಶಲ್ಯ ದಿನದ ಸಂದರ್ಭದೊಳಗ ಎಷ್ಟೆಲ್ಲಾ ಮಾಹಿತಿ ಹಂಚಿಕೊಂಡ್ರಿ, ಎಲ್ಲರ ಪರವಾಗಿ ಲೋಹಿತ್ ತಮಗ ಧನ್ಯವಾದಗಳು.
1: ಧನ್ಯವಾದಗಳು.
2: ವಿಶ್ವ ಯುವ ಕೌಶಲ್ಯ ದಿನದ ಸಂದರ್ಭದಲ್ಲಿ ಯುವ ಕಲಾವಿದ ಲೋಹಿತ್ ಹಿರೇಮಠ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾ ರಾಮನ್.
3: ಆಕಾಶವಾಣಿ ಧಾರವಾಡ, ಇದೀಗ ಮಹಿಳಾ ವಾಣಿ.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಸಾಮಾನ್ಯವಾಗಿ ನಾವೆಲ್ಲ ಕೇಳ್ತಿರ್ತೀವಿ ಊಟ ಸರಿಯಾಗಿ ಮಾಡಬೇಕು, ಹೊತ್ತು ಹೊತ್ತಿಗೆ ಊಟ ಮಾಡಬೇಕು ಅಂತ. ಅದರಲ್ಲಿ ನಮ್ಮ ಒಂದಷ್ಟು ತಪ್ಪು ಕಲ್ಪನೆಗಳು ಏನು ಅಂತ ಅಂದರೆ, ಸರಿಯಾದ ಊಟ ಅಂದರೆ ಹೊಟ್ಟೆ ತುಂಬ ತಟ್ಟೆ ತುಂಬ ಊಟ ಮಾಡಬೇಕು, ಹೊತ್ತು ಹೊತ್ತಿಗೆ ಅಂದರೆ 3 ಊಟ ಮಾಡಬೇಕು ಅಂತ. ಆದರೆ ಆ ತುಂಬಿದ ತಟ್ಟೆಯಲ್ಲಿ ಏನೇನಿರಬೇಕು ಅಂತ ನಮಗೆ ಸರಿಯಾಗಿ ಗೊತ್ತಿರುವುದಿಲ್ಲ. ಹೊತ್ತು ಹೊತ್ತಿಗೆ ಅನ್ನುವಲ್ಲಿ ಯಾವ ಹೊತ್ತು ಅನ್ನುವುದು ಸರಿಯಾಗಿ ಗೊತ್ತಿರುವುದಿಲ್ಲ. ಹಾಗಾದರೆ ನಾವು ಸೇವಿಸುವ ಆಹಾರ ಹೇಗಿರಬೇಕು, ಆಹಾರವನ್ನು ಯಾರು ಎಷ್ಟು ಯಾವ ಹೊತ್ತಿನಲ್ಲಿ ಸೇವಿಸಬೇಕು ಅಂತ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಕಡೆ ಅವರು ಏನ್ ಹೇಳುತ್ತಾರೆ ಅಂತ ಕೇಳೋಣಲ್ಲ.
10: ಇತ್ತೀಚಿನ ದಿನಗಳಲ್ಲಿ ಊಟದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಾಗಿ ಹೇಳಬೇಕಾಗಿದೆ. ಏಕೆಂದರೆ ಮಿಂಚಿನ ವೇಗದಲ್ಲಿ ಜೀವನ ಸಾಗಿಸುತ್ತಿರುವ ಜನತೆಗೆ ಊಟ ಮಾಡಲು ಸಮಯವಿಲ್ಲ, ಮತ್ತು ಯಾವ ತರದ ಆಹಾರವನ್ನು ನಮ್ಮ ಊಟದಲ್ಲಿ ಸೇವಿಸಬೇಕು ಅನ್ನುವುದರ ಬಗ್ಗೆ ಸಾಕಷ್ಟು ಜನರಿಗೆ ಕಾಳಜಿ ಕಡಿಮೆ ಆಗಿದೆ ಅಂತ ಹೇಳಬಹುದು. ಹಿಂದೆ ನಮಗೆ ಬೇಕಾದ ಆಹಾರ ದೊರಕುವುದೇ ಕಷ್ಟವಾಗಿತ್ತು. ಆದರೆ ಇಂದು ವೈವಿಧ್ಯಮಯ ಆಹಾರ ತಿನಿಸುಗಳು ನಮ್ಮ ಮುಂದೆ ಇವೆ. ಹೋಟೆಲ್ಗಳು, ಡಾಬಾ,

ಬೇಕರಿ, ತಿಂಡಿ ಕಟ್ಟೆಗಳು, ಹೀಗೆ ಹಲವಾರು ಅವಕಾಶಗಳಿವೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಜಗತ್ತೇ ಒಂದು ತಿಂಡಿ ಆಗಿದೆ ಅಂತ ಹೇಳಬಹುದು. ಮಕ್ಕಳಂತೂ ಜಾಹೀರಾತುಗಳಿಗೆ ಮನಸೋತು ಹೊಸ ಹೊಸ ತಿನಿಸಿಗಾಗಿ ಹಠ ಹಿಡಿದು ಅವುಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ದೈಹಿಕ ಶ್ರಮ ಇಲ್ಲದೆ ತಿನ್ನುವುದೊಂದೇ ಜೀವನದ ಗುರಿಯಾಗಿದೆ ಅಥವಾ ಶೈಲಿಯಾಗಿದೆ ಅಂತ ಹೇಳಬಹುದು. ನಮ್ಮ ಆಹಾರಕ್ಕೂ ಮತ್ತು ಆರೋಗ್ಯಕ್ಕೂ ಬಿಡಿಸಲಾಗದ ಸಂಬಂಧವಿದೆ. ಆಹಾರ ನಮ್ಮ ದೇಹದ ಮಾಂತ್ರಿಕ ಶಕ್ತಿ ಅಂತ ಹೇಳಬಹುದು. ಆಹಾರದ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಅಗತ್ಯವಾಗಿದೆ. ಹುಟ್ಟಿನಿಂದ ಸಾಯುವವರೆಗೆ ಆಹಾರ ಸೇವಿಸುತ್ತಾ ಪ್ರಾಣವನ್ನು ಉಳಿಸಿಕೊಂಡು ಬಂದಿದ್ದೇವೆ. ನಮ್ಮ ಇತಿಹಾಸವನ್ನು ಗಮನಿಸಿದಾಗ ಹಿಂದೆ ಮಾನವನು ದೈಹಿಕ ಶ್ರಮದಿಂದ ಬೇಟೆಯಾಡಿ ಆಹಾರ ಸೇವಿಸುತ್ತಿದ್ದನು. ಆಗ ಮಾನವನಿಗೆ ಆಹಾರ ಬೇಯಿಸುವುದಾಗಲಿ, ಸಂಗ್ರಹಿಸುವುದಾಗಲಿ, ಉತ್ಪಾದನೆ ಮಾಡುವುದಾಗಲಿ ಇದ್ಯಾವುದೂ ಗೊತ್ತೇ ಇರಲಿಲ್ಲ. ಪ್ರತಿದಿನ ಆಹಾರ ಸಿಗುವುದೇ ಕಷ್ಟವಾಗಿತ್ತು. ಕ್ರಮೇಣ ಕಾಲ ಕಳೆದಂತೆ ಮಾನವ ಒಂದೆಡೆ ನೆಲೆಸಿ ಆಹಾರ ಉತ್ಪಾದನೆ, ಸಂಗ್ರಹಣೆ, ಸಾಗಣೆ ಇವುಗಳನ್ನು ರೂಢಿಸಿಕೊಂಡನು. ಇವೆಲ್ಲ ಬದಲಾವಣೆಗಳು ಕ್ರಮೇಣ ಕಂಡುಬಂದವು. ಈ ಬದಲಾವಣೆಗಳಿಗೆ ಮುಖ್ಯ ಕಾರಣ ಎಂದರೆ ಮಿಂಚಿನ ವೇಗದಲ್ಲಿ ಆಹಾರ ಉತ್ಪಾದನೆ ಆಗುತ್ತಿರುವುದು ಮತ್ತು ಆಹಾರ ವಿತರಣೆ, ಆಹಾರ ಸೇವನಾ ಪದ್ಧತಿ, ಅಡುಗೆ ಮಾಡುವ ಪದ್ಧತಿ ಇವೆಲ್ಲಗಳು ಈ ನಮ್ಮ ಆಹಾರ ಶೈಲಿಯ ಬದಲಾವಣೆಗೆ ಮುಖ್ಯ ಕಾರಣ ಅಂತ ಹೇಳಬಹುದು. ಅದಲ್ಲದೆ ನಾಗರಿಕತೆ, ಉದ್ಯೋಗಕ್ಕಾಗಿ ಸ್ಥಳ ಬದಲಾವಣೆ ಮತ್ತು ಅನೇಕ ಸಂಸ್ಕೃತಿಗಳ ಆಚರಣೆ ಇವುಗಳು ಕೂಡ ನಮ್ಮ ಆಹಾರ ಶೈಲಿ ಬದಲಾವಣೆ ಆಗಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಬಹುದು. ಇದರಿಂದ ಮನುಷ್ಯ ಈ ಬದಲಾವಣೆಗೆ ಹೊಂದಿಕೊಳ್ಳಲಾಗದೆ, ಸರಿಯಾದ ಸಮಯಕ್ಕೆ ಆಹಾರ ಸೇವಿಸದೆ, ಹೆಚ್ಚಾಗಿ ರೆಡಿ ಇರುವಂಥ ಆಹಾರಗಳನ್ನು ಸೇವಿಸುವುದರಿಂದ ಮಾರಣಾಂತಿಕ ಕಾಯಿಲೆಗಳು ಮಾನವನ ಬೆನ್ನು ಹತ್ತಿವೆ. ಆಹಾರ ಪದ್ಧತಿಗೆ ಸಂಬಂಧಿಸಿದಂತೆ ಬೊಜ್ಜು, ಸಕ್ಕರೆ ಕಾಯಿಲೆ, ಹೃದಯಾಘಾತ, ಕ್ಯಾನ್ಸರ್ ಮುಂತಾದ ಕಾಯಿಲೆಗಳಿಗೆ ಮಾನವ ತುತ್ತಾಗುತ್ತಿದ್ದಾನೆ. ಹಾಗಾದರೆ ಯಾವ ರೀತಿಯ ಆಹಾರ ಪದ್ಧತಿ ರೂಢಿಸಿಕೊಳ್ಳಬೇಕು, ಏನನ್ನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಇವುಗಳ ಬಗ್ಗೆ ಅವಲೋಕನ ಮಾಡಬೇಕಾಗಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಆಹಾರವೇ ನಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತದೆ. ಆರೋಗ್ಯವನ್ನು ಗೆಲ್ಲುವ ಮೂಲ ಮಂತ್ರವೇ ಆಹಾರ ಅಂತ ಹೇಳಬಹುದು. ಆರೋಗ್ಯ ಕಾಯ್ದುಕೊಳ್ಳಲು ರೋಗ ಬಾರದಂತೆ ನಾವು ಆಹಾರ ಪದ್ಧತಿ ಅಥವಾ ಆಹಾರ ಶೈಲಿಯನ್ನು ಅನುಸರಿಸಬೇಕು. ನಮ್ಮ ಆಹಾರದಲ್ಲಿ ವೈವಿಧ್ಯಮಯ ಆಹಾರಗಳಿವೆ. ಅದರಿಂದ ನಮ್ಮ ಆಹಾರದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು. ಒಂದು ಆಹಾರದಲ್ಲಿ ನಷ್ಟವಾಗಿರುವ ಪೋಷಕಾಂಶಗಳನ್ನು ಇನ್ನೊಂದು ಆಹಾರದಲ್ಲಿ ಭರ್ತಿ ಮಾಡಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಆರೋಗ್ಯ ಪಾಲನೆಗೆ ಬೇಕಾಗುವ ಎಲ್ಲ ಪೋಷಕಾಂಶಗಳು ನಮಗೆ ಲಭ್ಯವಾಗುತ್ತವೆ. ಹಾಗಾದರೆ ಯಾವ ಆಹಾರ ಸೇವಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು? ನಮ್ಮ ಯಾವುದೇ ಆಹಾರವನ್ನು ಸೇವಿಸಿದರೂ ಅದು ಪಚನವಾಗಿ ನಮಗೆ ಶಕ್ತಿಯನ್ನು ಒದಗಿಸುತ್ತದೆ. ದೇಹದ ಎಲ್ಲ ಕ್ರಿಯೆಗಳಿಗೆ ಶಕ್ತಿ ಬೇಕಾಗುತ್ತದೆ. ಹೆಚ್ಚು ಶಕ್ತಿಯನ್ನು ಕೊಡುವ ಆಹಾರಗಳನ್ನು ಸೇವಿಸಿದಾಗ ಅದು ವ್ಯಯವಾಗದೇ ಇದ್ದರೆ ಹೆಚ್ಚಿನ ರೂಪದಲ್ಲಿ ಕೊಬ್ಬಿನ ರೂಪದಲ್ಲಿ ಸಂಗ್ರಹವಾಗಿ ಬೊಜ್ಜು ಬೆಳೆಯುತ್ತದೆ. ನಮ್ಮ ತೂಕ, ವಯಸ್ಸು, ನಮ್ಮ ದೈಹಿಕ ಶ್ರಮಕ್ಕೆ ಅನುಗುಣವಾಗಿ ಶಕ್ತಿಯ ಅವಶ್ಯಕತೆ ಇದೆ. ಹೆಚ್ಚು ಶಕ್ತಿಯನ್ನು ಕೊಡುವಂಥ ಆಹಾರಗಳಾದ ಸಿಹಿ ತಿಂಡಿ ತಿನಿಸುಗಳು, ಸಿಹಿ ಖಾದ್ಯಗಳು, ಜಂಕ್ ಫುಡ್, ಫಾಸ್ಟ್ ಫುಡ್, ಫ್ರೈಡ್ ಫುಡ್, ಮಾಂಸಾಹಾರಗಳು, ಹಾಲಿನ ಉತ್ಪನ್ನಗಳಾದ ಬೆಣ್ಣೆ, ಕೆನೆ, ಚೀಸ್, ಪನೀರ್ ಇವುಗಳು ಹೆಚ್ಚು ಶಕ್ತಿಯನ್ನು ಒದಗಿಸುತ್ತವೆ. ಇವುಗಳನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ಧಾನ್ಯಗಳು ಮತ್ತು ಬೇಳೆಕಾಳುಗಳು ಮಧ್ಯಮ ಪ್ರಮಾಣ ಶಕ್ತಿಯನ್ನು ಒದಗಿಸುತ್ತವೆ. ಇನ್ನು ತರಕಾರಿಗಳು, ಸೊಪ್ಪುಗಳು, ಹಣ್ಣುಗಳು ಕಡಿಮೆ ಶಕ್ತಿಯನ್ನು ಒದಗಿಸುತ್ತವೆ. ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬೇಕು. ಒಟ್ಟಿನಲ್ಲಿ ನಾವು ಹಿತಮಿತವಾಗಿ ಆಹಾರ ಸೇವನೆಯನ್ನು ಮಾಡಬೇಕು. ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತೀಯರ ಊಟ ತಿಂಡಿಯ ಪ್ರಮಾಣ ಹೆಚ್ಚು ಅಂತ ಹೇಳಬಹುದು. ಹಂತ ಹಂತವಾಗಿ ಕಡಿಮೆ ಆಹಾರ ಪ್ರಮಾಣಕ್ಕೆ ಹೊಂದಿಕೊಂಡು ಹೆಚ್ಚು ಕಾಲ ಆರೋಗ್ಯಕರ ಜೀವನ ನಡೆಸುವುದು ಎಲ್ಲ ರೀತಿಯಿಂದ ಅನುಕೂಲ ಅಥವಾ ಲಾಭಕರ ಅಂತ ಹೇಳಬಹುದು. ಹಾಗಾದರೆ ಏನನ್ನು ತಿನ್ನಬೇಕು? ಪ್ರತಿ ಆಹಾರದಲ್ಲಿ ಒಂದೊಂದು ಒಳ್ಳೆಯ ಹಾಗೂ ವಿಶೇಷ ಗುಣವಿದೆ. ಎಲ್ಲ ರೀತಿಯ ಆಹಾರ ಸಂಯೋಜನೆಯ ಸಮತೋಲನ ಆಹಾರ ಎಂದು ಹೇಳುತ್ತೇವೆ. ಇದು ನಮಗೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಅನೇಕ ದಶಕಗಳ ಕಾಲ ವಿಜ್ಞಾನಿಗಳು ಆಹಾರ ಪದ್ಧತಿಯ ಅನ್ವೇಷಣೆ ಮಾಡಿ ತಪ್ಪು ಒಪ್ಪುಗಳನ್ನು ತಿದ್ದಿ ಮಾನವನಿಗೆ ಸೂಕ್ತವಾದ ಸಮತೋಲನ ಆಹಾರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅದಕ್ಕೆ ಒಗ್ಗಿಕೊಳ್ಳುವುದು ಸೂಕ್ತ. ಇತ್ತೀಚೆಗೆ ಪಾಲಿಸುತ್ತಿರುವ ಆಹಾರ ಪದ್ಧತಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕೊಬ್ಬು ಸೇವಿಸಲಾಗುತ್ತಿದೆ. ಕರಿದ ಪದಾರ್ಥ, ಪನೀರ್, ಚೀಸ್ಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳು, ಸಿಹಿ ತಿಂಡಿಗಳು, ಹೆಚ್ಚಿನ ಪ್ರಮಾಣದಲ್ಲಿ ಎಣ್ಣೆ ಬಳಸಿ ತಯಾರಿಸಿದ ಆಹಾರ ಪದಾರ್ಥಗಳು ಇವುಗಳ ಸೇವನೆಯಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತಿವೆ. ಹೀಗಾಗಿ ಇಂತಹ ಆಹಾರಗಳನ್ನು ದೂರ ಇಡುವುದು ಒಳ್ಳೆಯದು. ಆಹಾರ ಉದ್ಯಮದಲ್ಲಿ ಕರಿಯಲು ಬಳಸಿದ ಎಣ್ಣೆಯನ್ನು ಪುನಃ ಉಪಯೋಗಿಸುವುದರಿಂದ ಆ ಎಣ್ಣೆಯಲ್ಲಿ ವಿಷಕಾರಿ ಅಂಶಗಳು ಉತ್ಪನ್ನವಾಗುತ್ತವೆ. ನಾವು ಒಂದು ದಿನಕ್ಕೆ 25 ml ಎಣ್ಣೆಯನ್ನು ಒಬ್ಬ ಮನುಷ್ಯನಿಗೆ ಬಳಸಬೇಕು. ಅಂದರೆ ಒಂದು ತಿಂಗಳಿಗೆ ಒಬ್ಬ ಮನುಷ್ಯನಿಗೆ 0.5 L ಎಣ್ಣೆಯನ್ನು ಬಳಸಬೇಕು.

ಯಾವುದೇ ಜಾಹೀರಾತುಗಳಿಗೆ ಬಲಿಯಾಗದೆ ಒಂದೇ ತರಹದ ಎಣ್ಣೆಯನ್ನು ಆಹಾರ ತಯಾರಿಕೆಯಲ್ಲಿ ಬಹಳಷ್ಟು ತಿಂಗಳವರೆಗೆ ಉಪಯೋಗಿಸಬಾರದು. ಪ್ರತಿ 2 ತಿಂಗಳಿಗೆ ಬೇರೆ ಬೇರೆ ತರಹದ ಎಣ್ಣೆಯನ್ನ ಉಪಯೋಗಿಸಬೇಕು. ನಾವು ಸೇವಿಸುವ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಳೆಕಾಳುಗಳು, ತರಕಾರಿಗಳು, ಹಣ್ಣುಗಳು ಇರಬೇಕು. ಅನ್ನದ ಪ್ರಮಾಣದಷ್ಟು ಕಾಯಿಪಲ್ಯಗಳನ್ನು ನಮ್ಮ ಊಟದ ತಟ್ಟೆಯಲ್ಲಿ ಇರಬೇಕು. ನಮ್ಮ ಆಹಾರದಲ್ಲಿ ಸೊಪ್ಪು, ತರಕಾರಿಗಳು, ಹಣ್ಣುಗಳ ಪ್ರಮಾಣ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಮಧ್ಯಮ ವರ್ಗದವರು ಬಡವರಿಗೆ ಹಣ್ಣುಗಳು ಗಗನ ಕುಸುಮವಾಗಿವೆ ಅಂತ ಹೇಳಬಹುದು. ಆದರೆ ಇದನ್ನು ಗಂಭೀರವಾಗಿ ಅವಲೋಕಿಸಿದಾಗ ದುಬಾರಿ ದರಕ್ಕಿಂತ ನಮ್ಮ ರೂಢಿಯೇ ಕೊರತೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಬಹುದು. ಆರೋಗ್ಯಕರ ಬದುಕಿಗೆ ನಿತ್ಯ ನಾವು 250 ಗ್ರಾಂನಷ್ಟು ತರಕಾರಿ, 250 ಗ್ರಾಂನಷ್ಟು ಹಣ್ಣುಗಳನ್ನು ಸೇವಿಸಬೇಕು. ನಮ್ಮಲ್ಲಿ ಧಾನ್ಯಗಳ ಸೇವನೆ ಹೆಚ್ಚು, ತರಕಾರಿ ಮತ್ತು ಹಣ್ಣುಗಳ ಸೇವನೆ ಕಡಿಮೆ. ಇದನ್ನು ಸರಿಪಡಿಸಿಕೊಳ್ಳಲು ನಾವು ಅನ್ನದ ಪ್ರಮಾಣದಲ್ಲಿ ತರಕಾರಿಗಳನ್ನು ಸೇವಿಸಬೇಕು. ದಿನಕ್ಕೆ 1 ಲೋಟ ಹಾಲು ಮತ್ತು ಹಾಲಿನ ಉತ್ಪನ್ನಗಳಾದ ಮೊಸರು, ಮಜ್ಜಿಗೆಯನ್ನು ಸೇವಿಸಬೇಕು. ಏಕೆಂದರೆ ಇದರಲ್ಲಿ ಕ್ಯಾಲ್ಸಿಯಂ, ಪ್ರೋಟೀನ್ ಮತ್ತು ಮೊಸರು ಮಜ್ಜಿಗೆಯಲ್ಲಿ ಹೆಲ್ದಿ ಬ್ಯಾಕ್ಟೀರಿಯಾಗಳು ಇರುವುದರಿಂದ ನಮ್ಮ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗುವುದು. ಒಟ್ಟಾರೆ ನಮ್ಮ ಆಹಾರದಲ್ಲಿ ಸಮತೋಲನವಿರಬೇಕಾದರೆ ದಿನಕ್ಕೆ 2 ತರಹದ ಏಕದಳ ಧಾನ್ಯಗಳಿಂದ ಮಾಡಿದ ಪದಾರ್ಥಗಳು, 1 ತರಹ ಬೇಳೆಕಾಳಿನಿಂದ ಮಾಡಿದ ಪದಾರ್ಥ, ವಿವಿಧ ತರಕಾರಿಗಳು, ಹಾಲು ಮತ್ತು ಅದರ ಉತ್ಪನ್ನಗಳು, ಯಾವುದೇ 1 ತರಹದ ಹಣ್ಣು, ಈ ರೀತಿಯಲ್ಲಿ ಆಹಾರಗಳನ್ನು ಸಂಯೋಜಿಸಿಕೊಂಡು ನಿತ್ಯ ನಾವು ಆಹಾರವನ್ನು ಸೇವಿಸಬೇಕು. ಹೆಚ್ಚು ಸಕ್ಕರೆ ಮತ್ತು ಉಪ್ಪನ್ನು ಬಳಸಬಾರದು. ನಮ್ಮ ನಿತ್ಯ ಊಟದಲ್ಲಿ ದಿನಕ್ಕೆ 25 ಗ್ರಾಂನಷ್ಟು ಸಕ್ಕರೆ, ಉಪ್ಪು 5 ಗ್ರಾಂ ಅಥವಾ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇರಬೇಕು. ಏಕೆಂದರೆ ಉಪ್ಪಿನಿಂದಲೇ ಮುಪ್ಪು ಅಂತ ಎಲ್ಲರಿಗೂ ಗೊತ್ತೇ ಇದ್ದಂಥ ವಿಷಯ. ಅಧಿಕ ಸಕ್ಕರೆ ಮತ್ತು ಉಪ್ಪು ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. ಇನ್ನು ಜಂಕ್ ಫುಡ್ ಎಂಬುದು ಇತ್ತೀಚೆಗೆ ಪಿಡುಗಿನೋಪಾದಿಯಲ್ಲಿ ಹೊರಬಂದಿರುವ ಅಪಾಯಕಾರಿ ಆಹಾರ. ಇದರಲ್ಲಿ ಅತಿಯಾದ ಕೊಬ್ಬು ಮತ್ತು ಟ್ರಾನ್ಸ್ ಫ್ಯಾಟ್ಸ್ ಅಧಿಕವಾಗಿದ್ದು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗುತ್ತದೆ. ಇವುಗಳ ತಯಾರಿಕೆಯಲ್ಲಿ ಕೃತಕ ಬಣ್ಣ, ವಾಸನೆ ಮತ್ತು ಅನೇಕ ರಾಸಾಯನಿಕಗಳನ್ನು ಬಳಸುತ್ತಾರೆ. ಅತಿ ಹೆಚ್ಚು ಉಷ್ಣತೆಯಲ್ಲಿ ಕರಿಯುವುದು, ಬೇಯಿಸುವುದು ಮತ್ತು ಕರಿಯಲು ಬಳಸಿದ ಎಣ್ಣೆಯನ್ನು ಪುನಃ ಬಳಸುವುದು, ಈ ರೀತಿ ಆಹಾರ ತಯಾರಿಕಾ ಕ್ರಮಗಳಿಂದ ಆಹಾರದಲ್ಲಿ ಜೀವಸತ್ವಗಳು ಹಾಗೂ ಖನಿಜ ಲವಣಗಳು ಉಳಿಯುವುದಿಲ್ಲ. ಅತಿಯಾಗಿ ಸಂಸ್ಕರಿಸಿದ ಆಹಾರ ಪದಾರ್ಥಗಳಲ್ಲಿ ನಾರಿನಂಶ ಮತ್ತು ಇತರೆ ಪೌಷ್ಟಿಕಾಂಶಗಳು ಉಳಿಯುವುದು ಬಹಳ ಕಡಿಮೆ. ಇದು ನಾವು ಆಹಾರ ಸೇವಿಸುವ ಸಮಯವೂ ಕೂಡ ನಮ್ಮ ಆರೋಗ್ಯ ಕಾಪಾಡುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಒಮ್ಮೆಲೆ ಅತಿ ಹೆಚ್ಚು ತಿಂದು ಮತ್ತೊಮ್ಮೆ ಉಪವಾಸದಿಂದ ಇರುವುದರ ಬದಲು ಆಹಾರವನ್ನು ದಿನಕ್ಕೆ ವಿಂಗಡಣೆ ಮಾಡಿ ಕಾಲಾವಧಿಯನ್ನು ನಿರ್ಧರಿಸಿಕೊಂಡು ವೇಳೆಗೆ ಸರಿಯಾಗಿ ಆಹಾರ ಸೇವಿಸುವ ರೂಢಿಯನ್ನು ಮಾಡಿಕೊಳ್ಳಬೇಕು. ಆಹಾರ ಸೇವಿಸುವ ಸಮಯವೂ ಕೂಡ ನಮ್ಮ ಆರೋಗ್ಯ ಕಾಪಾಡುವಲ್ಲಿ ಸಹಾಯಕವಾಗುತ್ತದೆ. ಬಹಳಷ್ಟು ಜನರು ದಿನಕ್ಕೆ 3 ಬಾರಿ ಆಹಾರವನ್ನು ಹೊಟ್ಟೆ ತುಂಬ ತಿಂದು ಅದೇ ಒಂದು ರೂಢಿಯನ್ನು ಪಾಲಿಸುತ್ತಿರುತ್ತಾರೆ. ಉಳಿದವರು ತಮ್ಮ ಅಭಿಲಾಷೆಗೆ ತಕ್ಕಂತೆ ಆಹಾರವನ್ನು ಸೇವಿಸುತ್ತಾರೆ. ಇತ್ತೀಚೆಗೆ ಊಟ ತಿಂಡಿಗಳ ನಡುವೆ ತಿನ್ನುವುದು, ಕಾಫಿ ಟೀ ಸೇವಿಸುವುದು ಹೆಚ್ಚಾಗಿ ರೂಢಿಯಾಗಿದೆ. ಏಕೆಂದರೆ ನಮಗೀಗ ಯಾವುದೇ ಸಮಯದಲ್ಲಿ ನಾವು ಬಯಸಿದ ಆಹಾರ ಪದಾರ್ಥ ಸಿಗುತ್ತಾ ಇದೆ. ಹಣ ತೆತ್ತರೆ ಆರೋಗ್ಯವನ್ನು ಹದಗೆಡಿಸುವ ಸಾವಿರಾರು ಸಿದ್ಧ ತಿನಿಸುಗಳು ನಮ್ಮನ್ನು ಹೊಂಚು ಹಾಕಿ ಕಾಯ್ದಿವೆ. ಸರಿಯಾದ ವೇಳೆಗೆ ಆಹಾರವನ್ನು ಸೇವಿಸುವುದನ್ನು ಅಭ್ಯಾಸ ಮಾಡಿಕೊಂಡಾಗ ಆಹಾರ ಪಚನಕ್ರಿಯೆ ಸರಿಯಾಗಿ ನಡೆಯುತ್ತದೆ. ಇದರಿಂದ ನಮ್ಮ ದೇಹಕ್ಕೆ ಎಲ್ಲ ಪೋಷಕಾಂಶಗಳು ದೊರೆಯುತ್ತವೆ. ನಾವು ಆಹಾರ ಸೇವಿಸುವ ಸಮಯ ಹೇಗಿರಬೇಕೆಂದರೆ, ಬೆಳಗಿನ ಉಪಹಾರ 8:30 to 9:00 ಒಳಗಡೆ ಉಪಹಾರವನ್ನು ಮಾಡಬೇಕು. ಮಧ್ಯಾಹ್ನದ ಊಟ 1:30 to 2:00 ಒಳಗಡೆ ಮಾಡಬೇಕು. ರಾತ್ರಿ ಊಟ 8:00 ಒಳಗಡೆ ಮಾಡಬೇಕು. ಈ ಸಮಯವನ್ನು ನಾವು ರೂಢಿಸಿಕೊಂಡರೆ ಇದರಿಂದ ನಮಗೆ ಯಾವುದೇ ಆರೋಗ್ಯದ ತೊಂದರೆ ಬರುವುದಿಲ್ಲ. ಮತ್ತು ಇದರ ಮಧ್ಯಾವಧಿ ಟೀ, ಕಾಫಿ, ಬಿಸ್ಕೆಟ್, ಕುರುಕಲು ತಿಂಡಿಗಳನ್ನು ಸೇವಿಸುವುದನ್ನು ಬಿಟ್ಟು ಹಣ್ಣುಗಳನ್ನಾಗಲಿ, ಜ್ಯೂಸ್ ಅಥವಾ ಮಜ್ಜಿಗೆ ಇಂಥ ಪಾನೀಯಗಳನ್ನು ಸೇವಿಸಬೇಕು. ಬೆಳಗಿನ ಉಪಹಾರವನ್ನು ಯಾರೂ ಕೂಡ ನಾವು ಅದನ್ನು ಸ್ಕಿಪ್ ಮಾಡಬಾರದು. ಏಕೆಂದರೆ ನಮ್ಮ ದೇಹದ ಜೀವಕೋಶಗಳಿಗೆ ಶಕ್ತಿಯ ಅವಶ್ಯಕತೆ ಇದೆ. ಇನ್ನು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರ ವಯಸ್ಸಿನವರೆಗೂ ಕೂಡ ಯಾರೂ ಈ ಬೆಳಗಿನ ತಿಂಡಿಯನ್ನು ತ್ಯಜಿಸಬಾರದು. ಇನ್ನು ರಾತ್ರಿ ಊಟವನ್ನು ಆದಷ್ಟು ಬೇಗನೆ ಮಾಡುವುದು ಒಳ್ಳೆಯದು. ಆದಷ್ಟು ಬೇಗನೆ ಊಟ ಮಾಡುವುದರಿಂದ ಎಸಿಡಿಟಿ, ಬೊಜ್ಜು, ಡಯಾಬಿಟಿಸ್ ಈ ಎಲ್ಲ ಕಾಯಿಲೆಗಳು ಬಾರದಂತೆ ಮತ್ತು ಬಂದ ನಂತರ ನಿಯಂತ್ರಣದಲ್ಲಿ ಇಡಲು ಸಾಧ್ಯವಾಗುವುದು. ರಾತ್ರಿ ಊಟ ಆದಷ್ಟು ಹಗುರವಾಗಿರಬೇಕು. ಅದರಲ್ಲಿ ಹೆಚ್ಚು ಕೊಬ್ಬು, ಮಸಾಲೆ ಪದಾರ್ಥಗಳು ಇರಬಾರದು. ಇತ್ತೀಚೆಗೆ ಟಿವಿ, ಮೊಬೈಲ್ಗಳ ಹಾವಳಿಗಳಿಂದ ಬಹಳಷ್ಟು ಮನೆಗಳಲ್ಲಿ ರಾತ್ರಿ ಊಟ 10 ಗಂಟೆಯ ನಂತರ ಆಗುತ್ತಿದೆ. ಊಟ ಮಾಡಿದ ತಕ್ಷಣ ಮಲಗುವ ಅಭ್ಯಾಸವಿರುವುದರಿಂದ ಅದು ಅನೇಕ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುವುದು. ಊಟ ಮಾಡುವಾಗ ಆದಷ್ಟು ಶಾಂತತೆಯಿಂದ ಮತ್ತು ಖುಷಿಯಿಂದ ಊಟ ಮಾಡುವುದು ಒಳ್ಳೆಯದು. ಇದರಿಂದ ನಮಗೆ ಎಲ್ಲ ರೀತಿಯ ತೃಪ್ತಿ ಮತ್ತು ಪೋಷಕಾಂಶಗಳು ದೊರೆಯುತ್ತವೆ. ಒತ್ತಡದಲ್ಲಿ ಅಥವಾ ಮಾನಸಿಕ ತೊಂದರೆಗೊಳಗಾದ

0: ಆಗ ಅವಸರ ಅವಸರದಲ್ಲಿ ಊಟ ಮಾಡಿದರೆ ಅದು ಸರಿಯಾಗಿ ಪಚನವಾಗದೆ ನಮಗೆ ಅದರಿಂದ ಯಾವ ಪೋಷಕಾಂಶಗಳು ದೊರೆಯುವುದಿಲ್ಲ. ಹಿಂದೆ ಜನರು ರಾತ್ರಿ ಊಟವನ್ನು ಆದಷ್ಟು ಬೇಗ, ಅಂದರೆ ಸೂರ್ಯ ಮುಳುಗಿದ ಸ್ವಲ್ಪ ಹೊತ್ತಿನ ಒಳಗಡೆ ಮುಗಿಸುತ್ತಿದ್ದರು. ಆಗ ಅದಕ್ಕೆ ಮುಖ್ಯ ಕಾರಣ ಅಂದರೆ ಬೆಳಕಿನ ಕೊರತೆ ಅಥವಾ ವಿದ್ಯುತ್ ಇರಲಿಲ್ಲ ಅಥವಾ ಸೀಮೆಎಣ್ಣೆ ಅಭಾವ ಅಂತ ಹೇಳಬಹುದು. ಆದರೆ ಇದೊಂದೇ ಕಾರಣದಿಂದ ಬೇಗ ಮಾಡುವುದು ಅಂತ ಅಲ್ಲ, ಇದರಿಂದ ಆರೋಗ್ಯ ಕೂಡ ನಮ್ಮದು ಸುಧಾರಿಸ್ತದೆ ಅಂತ ಹೇಳಬಹುದು. ನಾವು ಮರಳಿ ಪೂರ್ವರ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳುವುದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಇತ್ತೀಚೆಗೆ ಹೆಚ್ಚುತ್ತಿರುವ ಹೃದಯಾಘಾತ, ರಕ್ತಹೀನತೆ, ಅಪೌಷ್ಟಿಕತೆ, ಬೊಜ್ಜು ಇತ್ಯಾದಿ ಕಾಯಿಲೆಗಳು ನಮ್ಮ ಆಹಾರ ಸೇವನೆ ಪದ್ಧತಿಯಲ್ಲಿ ತಪ್ಪು ಹಾದಿಯನ್ನು ಹಿಡಿದಿರುವುದನ್ನು ಒಟ್ಟು ಮಾಡಿ ತೋರಿಸುತ್ತಾ ಇವೆ. ಇದನ್ನು ಸರಿಪಡಿಸಿಕೊಳ್ಳಲು ಮುಖ್ಯ ಮಾರ್ಗ ಎಂದರೆ ನಾವು ಪುನಃ ಸಾಂಪ್ರದಾಯಿಕ ಆಹಾರ ಪದ್ಧತಿಗೆ ಮರಳುವುದು ಸೂಕ್ತ. ಸಾಧ್ಯವಾದಷ್ಟು ಸರಳವಾದ ಆಹಾರ ತಯಾರಿಕಾ ಪದ್ಧತಿಗಳನ್ನು ಬಳಸಬೇಕು. ಏಕೆಂದರೆ ಅಡುಗೆ ಮಾಡುವ ಭರದಲ್ಲಿ ಎಷ್ಟೋ ಸಾರಿ ಆಹಾರದಲ್ಲಿರುವ ಪೋಷಕಾಂಶಗಳು ನಾಶವಾಗಿ ಹೋಗುತ್ತವೆ. ಹೀಗಾಗಿ ಪೌಷ್ಟಿಕಾಂಶಗಳ ಹಾಳಾಗದಂತೆ ಅಡುಗೆ ಮಾಡುವುದು ಜಾಣತನ. ಆದಷ್ಟು ತಾಜಾ ಆಹಾರವನ್ನು ಸೇವಿಸಬೇಕು, ಇಲ್ಲದೆ ಹೋದಲ್ಲಿ ಅದು ಅನೇಕ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ. ಆದಷ್ಟು ಅವತ್ತಿನ ದಿನ ತಯಾರಿಸಿದ ಆಹಾರವನ್ನು ಅವತ್ತೇ ಸೇವಿಸಬೇಕು. ಅದನ್ನು ಫ್ರಿಜ್ನಲ್ಲಿ ಇಟ್ಟು 2-3 ದಿನಗಳವರೆಗೆ ಸೇವಿಸುವುದು ಸೂಕ್ತವಲ್ಲ. ಆಹಾರವನ್ನು ಬೇಯಿಸುವಾಗ ಕೂಡ ನಾವು ಕಾಳಜಿ ವಹಿಸಬೇಕು. ಏಕೆಂದರೆ ಅತಿಯಾದ ಶಾಖದಲ್ಲಿ ಬೇಯಿಸುವುದು, ಅತಿಯಾಗಿ ಕುದಿಸುವುದರಿಂದ ಪೋಷಕಾಂಶಗಳು ನಾಶವಾಗಿ ಹೋಗುತ್ತವೆ. ದೇಹದಲ್ಲಿ ನಡೆಯುವ ಪ್ರತಿಯೊಂದು ಸೂಕ್ಷ್ಮ ಕ್ರಿಯೆಗೆ ಪೋಷಕಾಂಶಗಳ ಅಗತ್ಯವಿದೆ. ಉತ್ತಮ ಆಹಾರ ಸೇವನೆ ಜೊತೆಗೆ ದೈಹಿಕ ಚಟುವಟಿಕೆ, ವ್ಯಾಯಾಮ ಇವುಗಳನ್ನು ಕೂಡ ನಾವು ರೂಢಿಸಿಕೊಳ್ಳಬೇಕು. ಈ ಥರದ ನಮ್ಮದು ಚಟುವಟಿಕೆಯುಕ್ತ ಜೀವನವನ್ನು ನಾವು ರೂಢಿಸಿಕೊಂಡಾಗ ನಮ್ಮ ಆರೋಗ್ಯವನ್ನು ನಾವು ಹತೋಟಿಯಲ್ಲಿಡಲು ಸೂಕ್ತ ಅಂತ ಹೇಳಬಹುದು.
1: ನಮ್ಮ ಊಟ ಹೇಗಿರಬೇಕು, ನಮ್ಮ ಆಹಾರ ತಟ್ಟೆಯಲ್ಲಿ ಏನೇನು ಇರಬೇಕು ಅಂತ ಇದುವರೆಗೂ ಮಾಹಿತಿ ನೀಡಿದವರು ಡಾಕ್ಟರ್ ಚಂದ್ರಮತಿ ರೋಖಡೆ ಅವರು. ಕೇಳುಗರೆ, ಇದಾಗಿತ್ತು ಇಂದಿನ ಮಹಿಳಾವಾಣಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್.
2: ಆಕಾಶವಾಣಿ ಧಾರವಾಡ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ

ಜಮಾಯಿ ರಾಜ ಚಿತ್ರದ ಈ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ವೇಳೆ 8:45 ಆಗುತ್ತಲಿದೆ. ದಿಲ್ಲಿ ಕೇಂದ್ರದಿಂದ ಇದೀಗ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: ಸಮಯವಾಗಿದೆ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಕೃಷಿ ಯಾಂತ್ರೀಕರಣದ ಉಪಯೋಜನೆ. ಕೃಷಿ ಯಾಂತ್ರೀಕರಣದ ಮೂಲಕ ಕೃಷಿಯನ್ನು ಬಲಪಡಿಸಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು. ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು. ಓದುತ್ತಿರುವವರು ಗಿರೀಶ್ ಮೇರ್ವೆ. ಭಾರತದಲ್ಲಿ ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸಲು 2014-15 ಕೃಷಿ ಯಾಂತ್ರೀಕರಣದ ಉಪಯೋಜನೆಯನ್ನು ಪ್ರಾರಂಭಿಸಲಾಯಿತು. ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಎಸ್ಎಂಎಎಂ ಯೋಜನೆಯು ಯಾಂತ್ರೀಕರಣದ ಪ್ರಯೋಜನಗಳನ್ನು ತಲುಪದ ವರ್ಗಗಳಿಗೆ ವಿಸ್ತರಿಸುವ ಮೂಲಕ ತಲುಪದವರನ್ನು ತಲುಪುವುದು ಎಂಬ ಗುರಿಯನ್ನು ಹೊಂದಿದೆ. ಇದು ಮಹಿಳೆಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು ಮತ್ತು ಗ್ರಾಮೀಣ ಉದ್ಯಮಿಗಳನ್ನು ಒಳಗೊಂಡಂತೆ ಸಣ್ಣ ಮತ್ತು ಅತಿಸಣ್ಣ ರೈತರನ್ನು ಒಳಗೊಂಡಿದೆ. ಕೃಷಿ ಯಾಂತ್ರೀಕರಣದ ಉಪಯೋಜನೆಯು ಸಣ್ಣ ರೈತರು, ಮಹಿಳೆಯರು ಮತ್ತು ಹಿಂದುಳಿದ ವರ್ಗದವರಿಗೆ ದೇಶಾದ್ಯಂತ ಗುರಿ ಆಧಾರಿತ ಯಾಂತ್ರೀಕರಣದ ಬೆಂಬಲವನ್ನು ನೀಡುವ ಮೂಲಕ ಅದರ ವ್ಯಾಪ್ತಿಯನ್ನು ವಿಸ್ತರಿಸುತ್ತಿದೆ. ಕೃಷಿ ಯಂತ್ರೋಪಕರಣಗಳು ಮತ್ತು ತಂತ್ರಜ್ಞಾನದ ಲಭ್ಯತೆಯಲ್ಲಿನ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲು ನಿರ್ಲಕ್ಷಿತ ಮತ್ತು ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ. ಈ ಯೋಜನೆಯ ಪ್ರಾರಂಭದಿಂದಲೂ 9,404.47 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಭಾರತದಾದ್ಯಂತ ವೈಯಕ್ತಿಕ ರೈತರಿಗೆ 21.61 ಲಕ್ಷ ಕೃಷಿ ಯಂತ್ರಗಳನ್ನು ವಿತರಿಸಲಾಗಿದೆ. ಅಲ್ಲದೆ ನಿಖರ ಕೃಷಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ 52.5 ಕೋಟಿ ರೂಪಾಯಿಗಳ ಆರ್ಥಿಕ ನೆರವಿನೊಂದಿಗೆ 40,918 ಹೆಕ್ಟೇರ್ ಪ್ರದೇಶದಲ್ಲಿ 40,928ಕ್ಕೂ ಹೆಚ್ಚು ಡ್ರೋನ್ ಪ್ರಾತ್ಯಕ್ಷಿಕೆಗಳನ್ನು ನಡೆಸಲಾಗಿದೆ. ಈ ಯೋಜನೆಯು ಕಸ್ಟಮ್ ಹೈರಿಂಗ್ ಸೆಂಟರ್ಗಳನ್ನು

ಸ್ಥಾಪಿಸುವುದನ್ನು ಉತ್ತೇಜಿಸುತ್ತದೆ. ಇವು ರೈತರಿಗೆ ಬಾಡಿಗೆಗೆ ಲಭ್ಯವಿರುವ ಕೃಷಿ ಯಂತ್ರೋಪಕರಣಗಳು, ಉಪಕರಣಗಳು ಮತ್ತು ಸಲಕರಣೆಗಳ ಗುಂಪನ್ನು ಹೊಂದಿರುವ ಘಟಕಗಳಾಗಿವೆ. ಅಲ್ಲದೆ ಇದು ಹೈಟೆಕ್ ಮತ್ತು ಹೆಚ್ಚಿನ ಮೌಲ್ಯದ ಕೃಷಿ ಉಪಕರಣಗಳ ಕೇಂದ್ರಗಳ ಅಭಿವೃದ್ಧಿಗೆ ಮತ್ತು ಕೃಷಿ ಯಂತ್ರೋಪಕರಣಗಳ ವಿತರಣೆಗೆ ಬೆಂಬಲ ನೀಡುತ್ತದೆ. ಪ್ರಾತ್ಯಕ್ಷಿಕೆಗಳು ಮತ್ತು ಸಾಮರ್ಥ್ಯ ವೃದ್ಧಿಯ ಉಪಕ್ರಮಗಳ ಮೂಲಕ ಅರಿವು ಮೂಡಿಸುವ ಕಾರ್ಯವನ್ನು ಕೈಗೊಳ್ಳಲಾಗುತ್ತದೆ. ಕೃಷಿ ವಿದ್ಯುತ್ ಲಭ್ಯತೆ ಕಡಿಮೆ ಇರುವ ಪ್ರದೇಶಗಳ ಮೇಲೆ ವಿಶೇಷ ಗಮನ ಹರಿಸಲಾಗುತ್ತದೆ ಮತ್ತು ಸಿಹೆಚ್ಸಿಗಳ ಮೂಲಕ ಕೈಗೆಟುಕುವ ಬಾಡಿಗೆ ಸೇವೆಗಳನ್ನು ಒದಗಿಸುವ ಮೂಲಕ ಸಣ್ಣ ಹಿಡುವಳಿಗಳು ಹಾಗೂ ಅಧಿಕ ಬಂಡವಾಳ ವೆಚ್ಚದಂತಹ ರಚನಾತ್ಮಕ ಅಡೆತಡೆಗಳನ್ನು ನಿವಾರಿಸಲು ಪ್ರಯತ್ನಿಸಲಾಗುತ್ತಿದೆ. ಹೆಚ್ಚುವರಿಯಾಗಿ ಎಸ್ಎಂಎಎಂ ಕೃಷಿ ಯಂತ್ರೋಪಕರಣಗಳ ಕಾರ್ಯಕ್ಷಮತೆ ಪರೀಕ್ಷೆ ಮತ್ತು ಪ್ರಮಾಣೀಕರಣವನ್ನು ಬೆಂಬಲಿಸುತ್ತದೆ. ಸಂಬಂಧಪಟ್ಟವರಲ್ಲಿ ಯೋಜನೆಯ ಸ್ವೀಕಾರವನ್ನು ಹೆಚ್ಚಿಸಲು ಗುರಿ ಆಧಾರಿತ ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. 2007 ಪ್ರಾರಂಭಿಸಲಾದ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯು ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿ ಸಾರ್ವಜನಿಕ ಹೂಡಿಕೆಯನ್ನು ಹೆಚ್ಚಿಸಲು ರಾಜ್ಯಗಳನ್ನು ಉತ್ತೇಜಿಸುವ ಒಂದು ಪ್ರಮುಖ ಯೋಜನೆಯಾಗಿದೆ. ಇದು ಸ್ಥಳೀಯ ಅಗತ್ಯತೆಗಳಿಗೆ ಅನುಗುಣವಾಗಿ ಯೋಜನೆಗಳನ್ನು ರೂಪಿಸಲು ಮತ್ತು ಕಾರ್ಯಗತಗೊಳಿಸಲು ರಾಜ್ಯಗಳಿಗೆ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಯನ್ನು ನೀಡುತ್ತದೆ. ಈ ಯೋಜನೆಯು ಬೆಳೆ ಉತ್ಪಾದನೆ, ಮೂಲಸೌಕರ್ಯ ಅಭಿವೃದ್ಧಿ, ಯಾಂತ್ರೀಕರಣ ಮತ್ತು ಮೌಲ್ಯವರ್ಧನೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಮಧ್ಯಸ್ಥಿಕೆಗಳನ್ನು ಒಳಗೊಂಡಿದೆ. 2017-18 ಕೃಷಿ ಮತ್ತು ಸಂಬಂಧಿತ ವಲಯದ ಪುನರುಜ್ಜೀವನಕ್ಕಾಗಿ ಲಾಭದಾಯಕ ವಿಧಾನಗಳ ಅಡಿಯಲ್ಲಿ ಈ ಯೋಜನೆಯನ್ನು ಪುನರ್ರಚಿಸಲಾಯಿತು. ಇದರಲ್ಲಿ ಕೊಯ್ಲಿಗೆ ಪೂರ್ವ ಮತ್ತು ನಂತರದ ಮೂಲಸೌಕರ್ಯಗಳನ್ನು ಬಲಪಡಿಸಲು ಹೆಚ್ಚಿನ ಒತ್ತು ನೀಡಲಾಗಿದೆ. ಕೃಷಿ ಯಾಂತ್ರೀಕರಣದ ಉಪಯೋಜನೆಯನ್ನು ಆಧುನಿಕ ಕೃಷಿ ಉಪಕರಣಗಳ ಲಭ್ಯತೆಯನ್ನು ಸುಧಾರಿಸುವ ಮೂಲಕ ದೈಹಿಕ ಶ್ರಮವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಅಂತರ್ಗತ ಮತ್ತು ಪರಿಣಾಮಕಾರಿ ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸಲು ವಿನ್ಯಾಸಗೊಳಿಸಲಾಗಿದೆ. ತರಬೇತಿ, ಪರೀಕ್ಷೆ, ಪ್ರಾತ್ಯಕ್ಷಿಕೆ ಮತ್ತು ಕೊಯ್ಲು ನಂತರದ ಯಾಂತ್ರೀಕರಣದ ಮೂಲಕ ಕೃಷಿ ಯಾಂತ್ರೀಕರಣದ ಉತ್ತೇಜನ ಹಾಗೂ ಆಧುನಿಕ ಕೃಷಿ ತಂತ್ರಜ್ಞಾನಗಳ ಲಭ್ಯತೆಯನ್ನು ಸುಧಾರಿಸುವ ಮೂಲಕ ಕೃಷಿ ಉತ್ಪಾದಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಇದು ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸುವ ಮೂಲಕ ಸಂಸ್ಕರಣೆ, ಸಂಗ್ರಹಣೆ, ಮೌಲ್ಯವರ್ಧನೆ ಮತ್ತು ಬೆಳೆ ಅವಶೇಷಗಳ ನಿರ್ವಹಣೆಗೆ ಕೊಯ್ಲು ನಂತರದ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕೃಷಿ ಯಂತ್ರೋಪಕರಣಗಳು ಮತ್ತು ಉಪಕರಣಗಳ ಖರೀದಿಗೆ ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯ ಮೂಲಕ ವೈಯಕ್ತಿಕ ಕೃಷಿ ಯಂತ್ರೋಪಕರಣಗಳ ಮಾಲೀಕತ್ವಕ್ಕೆ ಸಹಾಯಧನದ ಬೆಂಬಲವನ್ನು ಒದಗಿಸುತ್ತದೆ. ಇದು ಸಾಮಾನ್ಯ ಫಲಾನುಭವಿಗಳಿಗೆ ಯಂತ್ರದ ವೆಚ್ಚದ ಶೇಕಡ 40% ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರು, ಸಣ್ಣ ಮತ್ತು ಅತಿಸಣ್ಣ ರೈತರು ಹಾಗೂ ಈಶಾನ್ಯ ರಾಜ್ಯಗಳ ಫಲಾನುಭವಿಗಳಿಗೆ ಶೇಕಡ 50% ವೆಚ್ಚವನ್ನು ಭರಿಸುತ್ತದೆ. ಸಣ್ಣ ಮತ್ತು ಅತಿಸಣ್ಣ ರೈತರು ಸಿಹೆಚ್ಸಿಗಳು, ಎಸ್ಎಚ್ಜಿಗಳು ಮತ್ತು ಎಫ್ಪಿಒಗಳ ಮೂಲಕ ಡ್ರೋನ್ಗಳು ಸೇರಿದಂತೆ ಯಾಂತ್ರೀಕೃತ ಸೇವೆಗಳಿಗಾಗಿ ಪ್ರತಿ ಹೆಕ್ಟೇರ್ಗೆ 2,000 ಪಡೆಯುತ್ತಾರೆ. ಬಾಡಿಗೆಗಾಗಿ ಕೃಷಿ ಯಂತ್ರೋಪಕರಣ ಬ್ಯಾಂಕ್ಗಳ ಸ್ಥಾಪನೆಗೆ ಉತ್ತೇಜನ ನೀಡಲಾಗುತ್ತದೆ. ಕೃಷಿ ಯಂತ್ರೋಪಕರಣಗಳನ್ನು ಪಡೆಯಲು ಎಸ್ಎಚ್ಜಿಗಳು, ಎಫ್ಪಿಒಗಳು ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಶೇಕಡ 80-90% ಆರ್ಥಿಕ ಬೆಂಬಲವನ್ನು ನೀಡುವ ಮೂಲಕ ಕೃಷಿ ಯಾಂತ್ರೀಕರಣವನ್ನು ಹೆಚ್ಚಿಸುತ್ತದೆ. ಸಿಹೆಚ್ಸಿಗಳಿಗೆ 250,00,000 ಯೋಜನೆಗಳಿಗೆ ಯೋಜನಾ ವೆಚ್ಚದ 40% ಆರ್ಥಿಕ ನೆರವು ಲಭ್ಯವಿದ್ದರೆ ಎಫ್ಎಂಬಿಗಳು 30,00,000 ಯೋಜನೆಗಳಿಗೆ 80% ಬೆಂಬಲವನ್ನು ಪಡೆಯುತ್ತವೆ. ಹೈಟೆಕ್ ಮತ್ತು ಹೆಚ್ಚಿನ ಉತ್ಪಾದಕತೆಯ ಸಲಕರಣೆಗಳ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸಲು ಮತ್ತು ಹೆಚ್ಚಿನ ಮೌಲ್ಯದ ಉಪಕರಣಗಳ ಲಭ್ಯತೆಯನ್ನು ಹೆಚ್ಚಿಸಲು ಬೆಳೆ ನಿರ್ದಿಷ್ಟ ಚಟುವಟಿಕೆಗಳಿಗಾಗಿ ಸುಧಾರಿತ ಹೆಚ್ಚಿನ ಸಾಮರ್ಥ್ಯದ ಯಂತ್ರೋಪಕರಣಗಳನ್ನು ಒದಗಿಸಲಾಗುತ್ತದೆ. ಈಶಾನ್ಯ ಪ್ರದೇಶದಲ್ಲಿ ಕೃಷಿ ಯಾಂತ್ರೀಕರಣದ ಉತ್ತೇಜನಕ್ಕಾಗಿ ಸಣ್ಣ ಯಂತ್ರಗಳಿಗೆ ಶೇಕಡ 100% ಸಹಾಯಧನ ಮತ್ತು ಕೃಷಿ ಯಂತ್ರೋಪಕರಣ ಬ್ಯಾಂಕ್ಗಳಿಗೆ ಶೇಕಡ 95% ಬೆಂಬಲ ಸೇರಿದಂತೆ ಪ್ರದೇಶ ನಿರ್ದಿಷ್ಟ ಮಧ್ಯಸ್ಥಿಕೆಗಳ ಮೂಲಕ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚಿನ ಬೆಂಬಲವನ್ನು ಒದಗಿಸುತ್ತದೆ. ಎಸ್ಎಂಎಎಂ ಅಡಿಯಲ್ಲಿ 2014-15 2025-26 9,404.47 ರೂಪಾಯಿಗಳ ಕೇಂದ್ರ ಸಹಾಯವು ರೈತರಿಗೆ ವೈಯಕ್ತಿಕವಾಗಿ 21.61 lakh ಯಂತ್ರಗಳ ವಿತರಣೆಗೆ ಬೆಂಬಲ ನೀಡಿದೆ. ಹೆಚ್ಚುವರಿಯಾಗಿ ಇದು 27,554 ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, 646 ಹೈಟೆಕ್ ಹಬ್ಗಳು ಮತ್ತು 25,608 ಕೃಷಿ ಯಂತ್ರೋಪಕರಣಗಳ ಬ್ಯಾಂಕ್ಗಳ ಸ್ಥಾಪನೆಗೆ ಬೆಂಬಲ ನೀಡಿದೆ. ಎಸ್ಎಂಎಎಂ ಅಡಿಯಲ್ಲಿ ವೈಯಕ್ತಿಕ ಕೃಷಿ ಯಂತ್ರೋಪಕರಣಗಳ ಮಾಲೀಕತ್ವಕ್ಕಾಗಿನ ಫಲಾನುಭವಿಗಳ ಸಂಖ್ಯೆಯು 2020-21 2.07 lakh 2024-25 2.32 lakh ಏರಿಕೆಯಾಗಿದೆ. ಇದು ಯೋಜನೆಯ ವ್ಯಾಪ್ತಿಯಲ್ಲಿನ ಒಟ್ಟಾರೆ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಯೋಜನೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ವೆಚ್ಚ ಹಂಚಿಕೆ ವ್ಯವಸ್ಥೆಯನ್ನು ಅನುಸರಿಸುತ್ತದೆ.

ಹೆಚ್ಚಿನ ರಾಜ್ಯಗಳಿಗೆ ನಿಧಿಯ ಮಹಾದರಿಯು 60-40% ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಿಗೆ ಇದು 90-10% ಕೇಂದ್ರಾಡಳಿತ ಪ್ರದೇಶಗಳ ವಿಷಯದಲ್ಲಿ 100% ಕೇಂದ್ರದ ನಿಧಿಯನ್ನು ಒದಗಿಸಲಾಗುತ್ತದೆ. ಈ ವಿಭಿನ್ನ ನಿಧಿಯ ರಚನೆಯು ವೈವಿಧ್ಯಮಯ ಪ್ರಾದೇಶಿಕ ಸನ್ನಿವೇಶಗಳಲ್ಲಿ ಯಾಂತ್ರೀಕರಣದ ವ್ಯಾಪಕ ಅಳವಡಿಕೆಗೆ ಅನುಕೂಲ ಮಾಡಿಕೊಡುತ್ತದೆ. ಎಸ್ಎಂಎಎಂ ಡ್ರೋನ್ ಆಧಾರಿತ ಕೃಷಿಯನ್ನು ಹೇಗೆ ವಿಸ್ತರಿಸುತ್ತಿದೆ? ಕೃಷಿ ಯಾಂತ್ರೀಕರಣದ ಉಪಯೋಜನೆಯು ಕೃಷಿ ಕಾರ್ಯಾಚರಣೆಗಳನ್ನು ಸುಧಾರಿಸಲು ಡ್ರೋನ್ಗಳ ಬಳಕೆಯನ್ನು ಉತ್ತೇಜಿಸುತ್ತದೆ. ಯೋಜನೆಯಡಿ 52.50 ಕೋಟಿ ರೂಪಾಯಿಗಳ ಆರ್ಥಿಕ ಬೆಂಬಲದೊಂದಿಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯು ದೇಶಾದ್ಯಂತ ದೊಡ್ಡ ಪ್ರಮಾಣದ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳ ಮೂಲಕ ಡ್ರೋನ್ ಅಳವಡಿಕೆಯನ್ನು ಉತ್ತೇಜಿಸಿದೆ. 2023 ಪ್ರಾರಂಭವಾದ ಲಖ್ಪತಿ ದೀದಿ ಉಪಕ್ರಮವು ಮೇ 2026 ಹೊತ್ತಿಗೆ 3.07 ಕೋಟಿ ಗ್ರಾಮೀಣ ಮಹಿಳೆಯರನ್ನು ಉದ್ಯಮಿಗಳನ್ನಾಗಿ ಮಾಡಿದೆ. ಈ ಉಪಕ್ರಮವು ಸ್ವಸಹಾಯ ಸಂಘಗಳೊಂದಿಗೆ ಸಂಬಂಧ ಹೊಂದಿರುವ ಮಹಿಳೆಯರಿಗೆ ವಾರ್ಷಿಕ 1,00,000 ಹೆಚ್ಚಿನ ಕುಟುಂಬ ಆದಾಯವನ್ನು ಗಳಿಸಲು ಸಹಕರಿಸಿ

ಈ ಉಪಕ್ರಮವು ಮೇ 2026 ಹೊತ್ತಿಗೆ 3.07 ಕೋಟಿ ಗ್ರಾಮೀಣ ಮಹಿಳೆಯರನ್ನು ಉದ್ಯಮಿಗಳನ್ನಾಗಿ ಮಾಡಿದೆ. ಈ ಉಪಕ್ರಮವು ಸ್ವಸಹಾಯ ಸಂಘಗಳೊಂದಿಗೆ ಸಂಬಂಧ ಹೊಂದಿರುವ ಮಹಿಳೆಯರಿಗೆ ವಾರ್ಷಿಕ ರು 1 ಲಕ್ಷಕ್ಕೂ ಹೆಚ್ಚಿನ ಕುಟುಂಬ ಆದಾಯವನ್ನು ಗಳಿಸಲು ಸಹಕರಿಸಿ ಸಬಲೀಕರಣಗೊಳಿಸುತ್ತದೆ. ವ್ಯಾಪಕ ಅಳವಡಿಕೆಯನ್ನು ಸುಲಭಗೊಳಿಸಲು ಎಸ್ಎಂಎಎಂ ಡ್ರೋನ್ ಖರೀದಿ ಮತ್ತು ಪ್ರಾತ್ಯಕ್ಷಿಕೆಗಳಿಗಾಗಿ ಆರ್ಥಿಕ ನೆರವು ನೀಡುತ್ತದೆ. ಐಸಿಎಆರ್ ಸಂಸ್ಥೆಗಳು, ಕೆವಿಕೆಗಳು ಮತ್ತು ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಂತಹ ಅರ್ಹ ಸಂಸ್ಥೆಗಳು ಈ ಚಟುವಟಿಕೆಗಳಿಗಾಗಿ ಪ್ರತಿ ಡ್ರೋನ್ಗೆ 10 ಲಕ್ಷ ರೂಪಾಯಿಗಳವರೆಗೆ 100% ಆರ್ಥಿಕ ಬೆಂಬಲವನ್ನು ಪಡೆಯುತ್ತವೆ. ರೈತ ಉತ್ಪಾದಕ ಸಂಸ್ಥೆಗಳು 75%ದವರೆಗೆ ಅನುದಾನ ಬೆಂಬಲಕ್ಕೆ ಅರ್ಹವಾಗಿವೆ. ಹೆಚ್ಚುವರಿಯಾಗಿ ಸೇವಾ ಮಾದರಿಗಳ ಮೂಲಕ ಡ್ರೋನ್ಗಳನ್ನು ಬಳಸುವ ಏಜೆನ್ಸಿಗಳಿಗೆ ಪ್ರತಿ ಹೆಕ್ಟೇರ್ಗೆ 6,000 ರೂಪಾಯಿಗಳ ಆಕಸ್ಮಿಕ ವೆಚ್ಚದೊಂದಿಗೆ ಬೆಂಬಲ ನೀಡಲಾಗುತ್ತದೆ. ಇದಲ್ಲದೆ ಎಸ್ಎಂಎಎಂ ಅಂತರ್ಗತಗೊಳಿಸುವಿಕೆಗೆ ಹೆಚ್ಚಿನ ಒತ್ತು ನೀಡುತ್ತದೆ ಮತ್ತು ಒಟ್ಟು ನಿಧಿಯ 30%ವನ್ನು ಮಹಿಳಾ ರೈತರಿಗಾಗಿ ಮೀಸಲಿಡುತ್ತದೆ. ಈ ನಿಬಂಧನೆಯು ಕೃಷಿ ಯಂತ್ರೋಪಕರಣಗಳಿಗೆ ಅವರ ಪ್ರವೇಶವನ್ನು ಸುಧಾರಿಸುವ ಮತ್ತು ಯಾಂತ್ರೀಕೃತ ಕೃಷಿ ವ್ಯವಸ್ಥೆಗಳಲ್ಲಿ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಅಂತರವನ್ನು ಕಡಿಮೆ ಮಾಡುವುದು, ಬೆಳವಣಿಗೆಯನ್ನು ಹೆಚ್ಚಿಸುವುದಕ್ಕಾಗಿ ಎಸ್ಎಂಎಎಂ ಪರಿಣಾಮಕಾರಿಯಾಗಿದೆ. ಎಸ್ಎಂಎಎಂ ಕೃಷಿ ಉತ್ಪಾದಕತೆ, ದಕ್ಷತೆ ಮತ್ತು ಒಳಗೊಳ್ಳುವಿಕೆಯನ್ನು ಬಲಪಡಿಸುವಲ್ಲಿ ಒಂದು ಪ್ರಮುಖ ಮಧ್ಯಸ್ಥಿಕೆಯಾಗಿ ಹೊರಹೊಮ್ಮಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರು, ಮಹಿಳೆಯರು, ಎಸ್ಸಿಎಸ್ಟಿ ಸಮುದಾಯಗಳು ಮತ್ತು ನಿರ್ಲಕ್ಷಿತ ಪ್ರದೇಶಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಈ ಯೋಜನೆಯು ಸಹಾಯಧನ, ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, ಕೃಷಿ ಯಂತ್ರೋಪಕರಣ ಬ್ಯಾಂಕ್ಗಳು ಮತ್ತು ಉದ್ದೇಶಿತ ಪ್ರಾದೇಶಿಕ ಬೆಂಬಲದ ಮೂಲಕ ಯಾಂತ್ರೀಕರಣದಲ್ಲಿನ ನಿರ್ಣಾಯಕ ಅಂತರವನ್ನು ಕಡಿಮೆ ಮಾಡಲು ಸಹಾಯ ಮಾಡಿದೆ. ತರಬೇತಿ ಪ್ರಾತ್ಯಕ್ಷಿಕೆಗಳು, ಕೊಯ್ಲು ನಂತರದ ನಿರ್ವಹಣೆ ಮತ್ತು ಡ್ರೋನ್ಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ನೀಡಲಾದ ಒತ್ತು ಕೃಷಿಯನ್ನು ಆಧುನೀಕರಿಸುವ ದೂರದೃಷ್ಟಿಯ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ. ಸಾಂಸ್ಥಿಕ ಮೂಲಸೌಕರ್ಯವನ್ನು ಸೃಷ್ಟಿಸುವ ಮೂಲಕ ಎಸ್ಎಂಎಎಂ ದೈಹಿಕ ಶ್ರಮವನ್ನು ಕಡಿಮೆ ಮಾಡಲು, ಕಾರ್ಯಾಚರಣೆಗಳ ಸಮಯ ಪ್ರಜ್ಞೆಯನ್ನು ಸುಧಾರಿಸಲು ಮತ್ತು ಹೆಚ್ಚಿನ ಕೃಷಿ ಉತ್ಪಾದಕತೆಯನ್ನು ಬೆಂಬಲಿಸಲು ಕೊಡುಗೆ ನೀಡಿದೆ. 2023ರಲ್ಲಿ ಪ್ರಾರಂಭವಾದ ನಮೋ ಡ್ರೋನ್ ದೀದಿ ಉಪಕ್ರಮದ ಅಡಿಯಲ್ಲಿ 2023-24ರಲ್ಲಿ 500 ಡ್ರೋನ್ಗಳನ್ನು ವಿತರಿಸಲಾಯಿತು. ಈ ಮಧ್ಯಸ್ಥಿಕೆಯು ಡ್ರೋನ್ ಆಧಾರಿತ ಜೀವನೋಪಾಯದ ಅವಕಾಶಗಳು ಮತ್ತು ಆಧುನಿಕ ಕೃಷಿ ತಂತ್ರಜ್ಞಾನದ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುತ್ತದೆ. 2023-24ರಿಂದ 2025-26ರ ಅವಧಿಯಲ್ಲಿ ICAAR ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ಸಹಯೋಗದೊಂದಿಗೆ 40,918 ಹೆಕ್ಟೇರ್ ಪ್ರದೇಶದಲ್ಲಿ 40,928 ಕಿಸಾನ್ ಡ್ರೋನ್ ಪ್ರಾತ್ಯಕ್ಷಿಕೆಗಳನ್ನು ನಡೆಸಿದೆ. ಈ ಪ್ರಾತ್ಯಕ್ಷಿಕೆಗಳು ನಿಗದಿತ ಪ್ರಮಾಣಿತ ಕಾರ್ಯಾಚರಣಾ ವಿಧಾನಗಳಿಗೆ ಅನುಗುಣವಾಗಿ ಪೋಷಕಾಂಶಗಳು, ರಸಗೊಬ್ಬರಗಳು ಮತ್ತು ಕೃಷಿ ರಾಸಾಯನಿಕಗಳ ಅನ್ವಯದ ಮೇಲೆ ಕೇಂದ್ರೀಕರಿಸಿದವು. ಸುಧಾರಿತ ಎಐ ತಂತ್ರಜ್ಞಾನ ಮತ್ತು ಹಲವಾರು ICAR ಸಂಸ್ಥೆಗಳ ಸಾಮೂಹಿಕ ವೈಜ್ಞಾನಿಕ ಪರಿಣತಿಯಿಂದ ಅಭಿವೃದ್ಧಿಪಡಿಸಲಾದ ದೃಢವಾದ ಜ್ಞಾನದ ಮೂಲವನ್ನು ಬಳಸಿಕೊಂಡು ಆಯಿಲ್ ಸೀಡ್ಸ್ ಕಿಸಾನ್ ಮಿತ್ರ ಪ್ರಾದೇಶಿಕ ಭಾಷೆಗಳಲ್ಲಿ ಟೈಪ್ ಮಾಡಿದ ಅಥವಾ ಕಳುಹಿಸಿದ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ನಿಖರವಾದ ಬೆಳೆ ನಿರ್ದಿಷ್ಟ ಉತ್ತರಗಳನ್ನು ನೀಡುತ್ತದೆ. ರೈತರಿಗೆ ಯಾವುದೇ ವಿಶೇಷ ಆಪ್ ಅಥವಾ ಇಂಟರ್ನೆಟ್ ಬ್ರೌಸರ್ ಅಗತ್ಯವಿಲ್ಲ. ಪರಿಚಿತವಿರುವ ವಾಟ್ಸ್ಆಪ್ ಇಂಟರ್ಫೇಸ್ ಮಾತ್ರ ಸಾಕು. ಈ ಚಾಟ್ಬಾಟ್ ತಳಿಗಳ ಆಯ್ಕೆ, ಕೃಷಿ ಪದ್ಧತಿಗಳು, ಕೀಟ ಮತ್ತು ರೋಗ ನಿರ್ವಹಣೆ, ನೀರಾವರಿ ವೇಳಾಪಟ್ಟಿ, ಕಟಾವಿನ ನಂತರದ ಮಾರ್ಗದರ್ಶನ ಮತ್ತು ಬೀಜಗಳ ಲಭ್ಯತೆ ಸೇರಿದಂತೆ ಸಂಪೂರ್ಣ ಬೆಳೆ ಚಕ್ರವನ್ನು ಒಳಗೊಳ್ಳುತ್ತದೆ. ಈ ಜ್ಞಾನದ ಮೂಲವನ್ನು ICAR ರಾಷ್ಟೀಯ ಸೋಯಾಬೀನ್ ಸಂಶೋಧನಾ ಸಂಸ್ಥೆ, ಇಂದೋರ್ ICAR ಭಾರತೀಯ ನೆಲಗಡಲೆ ಸಂಶೋಧನಾ ಸಂಸ್ಥೆ, ಜುನಾಗಢ್ ICAR ಭಾರತೀಯ ಸಾಸಿವೆ ಸಂಶೋಧನಾ ಸಂಸ್ಥೆ, ಭರತ್ಪುರ ಮತ್ತು ಎಳ್ಳು ಮತ್ತು ಗುರೆಳ್ಳು PC ಯೂನಿಟ್ ಸಂಸ್ಥೆಗಳ ಸಹಯೋಗದೊಂದಿಗೆ ನಿರ್ಮಿಸಲಾಗಿದೆ. ಇದು ಭಾರತದ ವಿವಿಧ ಕೃಷಿ ಹವಾಮಾನ ವಲಯಗಳಾದ್ಯಂತ ಎಲ್ಲಾ ಪ್ರಮುಖ ಎಣ್ಣೆ ಬೀಜ ಬೆಳೆಗಳ ಸಮಗ್ರ ಮಾಹಿತಿಯನ್ನು ಖಾತರಿಪಡಿಸುತ್ತದೆ. ಭಾರತ್ ವಿಸ್ತಾರ್ ಭಾರತ ಸರ್ಕಾರದ ರೈತ ಕೇಂದ್ರಿತ ಕೃತಕ ಬುದ್ದಿಮತ್ತೆ ಚಾಲಿತ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವಾಗಿದ್ದು, ಇದು ವಿವಿಧ ಸರ್ಕಾರಿ ಮತ್ತು ವೈಜ್ಞಾನಿಕ ಮೂಲಗಳನ್ನು ಸಂಪರ್ಕಿಸುವ ಮೂಲಕ ರೈತರಿಗೆ ವಿಶ್ವಾಸಾರ್ಹ ಮಾಹಿತಿಯನ್ನು ನೀಡುತ್ತದೆ. ಈ ವೇದಿಕೆಯಲ್ಲಿ ರೈತರು ಹವಾಮಾನ, ಮಾರುಕಟ್ಟೆ ಬೆಲೆಗಳು, ಕೀಟಗಳು ಮತ್ತು ರೋಗಗಳು, ಮಣ್ಣಿನ ಆರೋಗ್ಯ, ಬೆಳೆ ನಿರ್ವಹಣೆ ಮತ್ತು ಕನಿಷ್ಠ 10 ಪ್ರಮುಖ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿ ಮತ್ತು ಸ್ಥಿತಿಯನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ. ಭಾರತ್ ವಿಸ್ತಾರ್ ಅನ್ನು ವಾಯ್ಸ್ ಫಸ್ಟ್ ಎಐ ಆಗಿ ವಿನ್ಯಾಸಗೊಳಿಸಲಾಗಿದೆ. ಇದರಿಂದಾಗಿ ಸರಳ ಫೀಚರ್ ಫೋನ್ ಹೊಂದಿರುವ ರೈತರು ಸಹ ಕರೆ ಮಾಡುವ ಮೂಲಕ ಅದರ ಪ್ರಯೋಜನ ಪಡೆಯಬಹುದು. ಇದಕ್ಕಾಗಿ ಧ್ವನಿ, ಇನ್ಪುಟ್, ಔಟ್ಪುಟ್, ವೆಬ್ಸೈಟ್ ಮತ್ತು ಮೊಬೈಲ್ ಸೈಟ್ ಚಾಟ್ ಬಾಟ್ ನಂತಹ ಸೌಲಭ್ಯಗಳೊಂದಿಗೆ ದೂರವಾಣಿ ಸಹಾಯವಾಣಿ ಸಂಖ್ಯೆ 1552261 ಪ್ಲಾಟ್ಫಾರ್ಮ್ಗೆ ಲಿಂಕ್ ಮಾಡಲಾಗಿದೆ. ಭಾರತ್ ವಿಸ್ತಾರ್ ಭಾರತೀಯ ಹವಾಮಾನ ಇಲಾಖೆಯಿಂದ ಹವಾಮಾನ ಮಾಹಿತಿ,
ಅಗ್ಮಾರ್

ಕೆಟ್ನಿಂದ ಮಾರುಕಟ್ಟೆ ಬೆಲೆಗಳು ರಾಷ್ಟೀಯ ಕೀಟ ಕಣ್ಗಾವಲು ವ್ಯವಸ್ಥೆ ಮೂಲಕ ಕೀಟ ಮತ್ತು ರೋಗ ನಿರ್ವಹಣೆ ಅಗ್ರಿಸ್ಟಾಕ್ ಡೇಟಾ ಮತ್ತು 10 ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿಯನ್ನು ಸಂಯೋಜಿಸಿದೆ. ಇದರೊಂದಿಗೆ ಯೋಜನೆಯ ವಿವರಗಳು, ಅರ್ಜಿ ಸ್ಥಿತಿ, ಪ್ರಯೋಜನ ಟ್ರ್ಯಾಕಿಂಗ್ ಮತ್ತು ದೂರು ನೋಂದಣಿ ಮತ್ತು ಪರಿಹಾರ ಸ್ಥಿತಿಯನ್ನು ವೀಕ್ಷಿಸುವ ಸೌಲಭ್ಯಗಳನ್ನು ಸಹ ಸಂಯೋಜಿಸಲಾಗಿದೆ. ಇದರಿಂದಾಗಿ ರೈತರು ಕಚೇರಿಗಳು ಅಥವಾ ವಿವಿಧ ಪೋರ್ಟಲ್ಗಳಿಗೆ ಪದೇ ಪದೇ ಭೇಟಿ ನೀಡಬೇಕಾಗಿಲ್ಲ. ಭಾರತ್ ವಿಸ್ತಾರನ್ನು ಕೃಷಿ ಕ್ಷೇತ್ರಕ್ಕಾಗಿ ನಿರ್ದಿಷ್ಟವಾಗಿ ಸಿದ್ದಪಡಿಸಲಾದ ರೈತ ಕೇಂದ್ರಿತ ಕೃತಕ ಬುದ್ದಿಮತ್ತೆ ಚಾಲಿತ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಆಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಪ್ಲಗ್ ಅಂಡ್ ಪ್ಲೇ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ವಿವಿಧ ಸರ್ಕಾರಿ, ವೈಜ್ಞಾನಿಕ ಮತ್ತು ಮಾರುಕಟ್ಟೆ ಸಂಬಂಧಿತ ವ್ಯವಸ್ಥೆಗಳನ್ನು ಸುಲಭವಾಗಿ ಸಂಪರ್ಕಿಸಬಹುದು. ಈ ವೇದಿಕೆಯು ಪರಿಶೀಲಿಸಿದ ಮತ್ತು ಸುರಕ್ಷಿತ ಮಾಹಿತಿಯನ್ನು ಆಧರಿಸಿದೆ, ಬಹು ಮಾದರಿ ಮತ್ತು ಬಹುಭಾಷಾ ಪ್ರವೇಶವನ್ನು ಒದಗಿಸುತ್ತದೆ ಮತ್ತು ದೊಡ್ಡ ಪ್ರಮಾಣದ ಪರಿಣಾಮವನ್ನು ಸೃಷ್ಟಿಸಲು ವಿವಿಧ ರಾಜ್ಯ ಸರ್ಕಾರಗಳು ತಮ್ಮ ಮಟ್ಟದಲ್ಲಿ ಅಳವಡಿಸಿಕೊಳ್ಳಬಹುದಾದ ಚೌಕಟ್ಟನ್ನು ಒದಗಿಸುತ್ತದೆ. ಭಾರತ್ ವಿಸ್ತಾರ್ ಅನ್ನು ಭಾರತ ಸರ್ಕಾರವು ಕೃತಕ ಬುದ್ದಿಮತ್ತೆ ಚಾಲಿತ ಕೃಷಿ ಮೂಲಸೌಕರ್ಯವಾಗಿ ಅಭಿವೃದ್ಧಿಪಡಿಸುತ್ತಿದೆ. ವಾಯ್ಸ್ ಫಸ್ಟ್ ಎಐ ಮೂಲಕ ದೇಶಾದ್ಯಂತ ರೈತರನ್ನು ತಲುಪಲು ವಿಶೇಷ ಒತ್ತು ನೀಡಲಾಗಿದೆ. ಇದರಿಂದಾಗಿ ಫೀಚರ್ ಫೋನ್ ಬಳಕೆದಾರರು ಸಹ ದೂರವಾಣಿ ಮೂಲಕ ಈ ಸೇವೆಯ ಪ್ರಯೋಜನ ಪಡೆಯಬಹುದು. ಹಂತ ಒಂದರಲ್ಲಿ ಮಹಾರಾಷ್ಟ್ರ, ಬಿಹಾರ ಮತ್ತು ಗುಜರಾತ್ನಂತಹ ರಾಜ್ಯಗಳನ್ನು ವೇದಿಕೆಗೆ ಸಂಪರ್ಕಿಸಲಾಗಿದೆ ಮತ್ತು ಇದನ್ನು ಭವಿಷ್ಯದಲ್ಲಿ ಇತರ ರಾಜ್ಯಗಳು ಮತ್ತು ಹೆಚ್ಚಿನ ಭಾರತೀಯ ಭಾಷೆಗಳಿಗೆ ವಿಸ್ತರಿಸಲಾಗುವುದು. ಇದು ರೈತರಿಗೆ ಪ್ರಯೋಜನಕಾರಿಯಾಗುವ ರಾಷ್ಟೀಯ ಮಟ್ಟದ ಕೃಷಿ ಡಿಜಿಟಲ್ ನೆಟ್ವರ್ಕ್ ಆಗಿ ಕೆಲಸ ಮಾಡುತ್ತದೆ. ಭಾರತ್ ವಿಸ್ತಾರ್ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಅಭ್ಯಾಸಗಳ ಪ್ಯಾಕೇಜ್, ಬೆಳೆ ನಿರ್ವಹಣೆ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ಗಳ ಆಧಾರದ ಮೇಲೆ ಮಣ್ಣಿನ ಸಲಹೆಯನ್ನು ಒಳಗೊಂಡಿದೆ. ಇದರಿಂದ ರೈತರು ವೈಜ್ಞಾನಿಕ ಮತ್ತು ಸ್ಥಳ ನಿರ್ದಿಷ್ಟ ಸಲಹೆಗಳನ್ನು ಪಡೆಯಬಹುದು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದರೆ. ಪ್ರಧಾನ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಮತ್ತು ಪಾಲಕರಾದ ಸತೀಶ್ ಕುಮಾರ್ ಎಂ ಅವರೊಂದಿಗೆ ಸಂವಾದ.
2: ಇಂದಿನ ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಅವರು ಹಾಗೂ ಪಾಲಕರಾದ ಸತೀಶ್ ಕುಮಾರ್ ಅವರು ಕೂಡ ಇದ್ದಾರೆ. ನಯನಾ ಹಾಗೂ ಸತೀಶ್ ಕುಮಾರ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಧನ್ಯವಾದಗಳು.
4: ಥ್ಯಾಂಕ್ ಯು.
2: ಸತೀಶ್ ಕುಮಾರ್ ಅವರೇ, ಆರಂಭದಲ್ಲಿ ನೀವು ಕೂಡ ನಯನಾಗೆ ಕೋಚ್ ಮಾಡ್ತಿದ್ರಿ, ಈ ಬಾಕ್ಸಿಂಗ್ ಕ್ರೀಡೆಯ ಕುರಿತು ಸ್ವಲ್ಪ ಮಾಹಿತಿಯನ್ನ ಕೊಡ್ತೀರಾ?
3: ಬಾಕ್ಸಿಂಗ್ ಅನ್ನೋ ತುಂಬಾ ಟಫೆಸ್ಟ್ ಸ್ಪೋರ್ಟ್ ಇನ್ ದ ಫೀಲ್ಡ್ ಆಫ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ. ತುಂಬಾ ಜನ ಹೆಣ್ಮಕ್ಳು ಇದ್ರಲ್ಲಿ ಪ್ರಾಕ್ಟೀಸ್ ಮಾಡಲ್ಲ, ಆದ್ರೆ ನನ್ನ ದೃಷ್ಟಿಲಿ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಸೆಲ್ಫ್ ಡಿಫೆನ್ಸ್ ಹಾಗೂ ಫಿಟ್ನೆಸ್ ತುಂಬಾ ಮುಖ್ಯ ಅನ್ಸಿದ್ರಿಂದ ನನ್ನ ಮಗಳಿಗೆ, ನಾನು ಆಲ್ರೆಡಿ ಬಾಕ್ಸಿಂಗ್ ಮಾಡ್ತಿದ್ರಿಂದ ಮಗಳು ಕೂಡ ಇದೇ ಫೀಲ್ಡ್ ಗೆ ಕರ್ಕೊಂಡ್ಬಂದೆ.
2: ಬಾಕ್ಸಿಂಗ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಬರ್ಲಿಕ್ಕೆ ಕಾರಣ ಏನು ಸತೀಶ್ ಕುಮಾರ್ ಅವರೇ?
3: ನಾವು ಚಿಕ್ಕ ವಯಸ್ಸಲ್ಲಿ ಇದೇ ಬ್ರೂಸ್ಲಿ ಫಿಲಮ್ ಎಲ್ಲ ನೋಡಿ, ಮಾರ್ಷಲ್ ಆರ್ಟ್ಸ್ ಫಿಲಮ್ ನೋಡಿ ಬಾಕ್ಸಿಂಗ್ ಕಲಿಬೇಕು ಅಂತ ತುಂಬಾ ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಹಾಗೆ ಕಲ್ತಿ ಮತ್ತೆ ಇದೇ ಫೀಲ್ಡ್ ಅಲ್ಲಿ ಇನ್ನು ಕಲಿತಾ ಇದೀವಿ, ಇನ್ನು ಮಾಡ್ತಾ ಇದೀವಿ.
2: ನೀವು ಹೇಳಿದ್ರಿ ಬಾಕ್ಸಿಂಗ್ ಸೆಲ್ಫ್ ಡಿಫೆನ್ಸ್ ಗಾಗಿ ಮಾಡಬೇಕು ಅಂತ, ಸೊ ಕ್ರೀಡೆಯಾಗಿ ಬಾಕ್ಸಿಂಗಿಗೂ ಸೆಲ್ಫ್ ಡಿಫೆನ್ಸಿಗೂ ಏನಾದ್ರೂ ವ್ಯತ್ಯಾಸ ಇದೆನಾ? ಅಂದ್ರೆ ಈಗ ಸೆಲ್ಫ್ ಡಿಫೆನ್ಸಿಗಷ್ಟೇ ನಾವು ಬಾಕ್ಸಿಂಗ್ ಯೂಸ್ ಮಾಡ್ಕೋತೀವಿ ಅಂದ್ರೆ ಅದು ಬೇರೆ ರೀತಿ ತರಬೇತಿ ಇದೆನಾ, ಅಥವಾ ಕ್ರೀಡೆಗೆ ನಿಯಮಾವಳಿಗಳು ಬೇರೆ ಬೇರೆ ಇರ್ತದೆ, ಆ ಕುರಿತಾಗಿ ಹೇಳಿ.
3: ಸೆಲ್ಫ್ ಡಿಫೆನ್ಸ್ ಅಂದ್ರೆ ತುಂಬಾ ಲಾಟ್ ಆಫ್ ಇದೆ. ಬಾಕ್ಸಿಂಗ್ ಅನ್ನ ಆಸ್ ಎ ಸ್ಪೋರ್ಟ್ ಆಗಿ ನೋಡ್ತಾರೆ. ಅಲ್ಲಿ ನಿಮಗೆ ಸೇಫ್ಟಿ ಪರ್ಪಸ್ ಅಲ್ಲಿ ಗ್ಲೌಸ್, ಹೆಡ್ ಗಾರ್ಡ್, ಟೀತ್ ಗಾರ್ಡ್ ಅದ ಗಾರ್ಡ್ ಇಟ್ಕೊಂಡು ಆಡ್ತೀವಿ. ಇದೊಂದು ಸಮಗ್ರ ಸ್ಪೋರ್ಟ್ಸ್, ಎಲ್ಲಾ ಮಕ್ಕಳು ಆಡಬೇಕು ಅಂತ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವ್ರೇನ್ ಮಾಡ್ತಾರೆ, ಸೇಫ್ಟಿ ಪರ್ಪಸ್ ಅಲ್ಲಿ ಮಾಡಿದಾಗ ಅದು ಸ್ಪೋರ್ಟ್ಸ್ ಅನ್ಸ್ಕೊಳುತ್ತೆ. ಅದೇ ಸೆಲ್ಫ್ ಡಿಫೆನ್ಸ್ ಅಂತ ಹೋದಾಗ ನಿಮ್ಗೆ ಅದೇ ಟೆಕ್ನಿಕ್ ನೀವು ಬರೀ ಕೈಯಲ್ಲಾಗ್ಲಿ, ನಿಮ್ಮ ಸೆಲ್ಫ್ ಡಿಫೆನ್ಸ್ ರಸ್ತೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದೇ ಟೆಕ್ನಿಕ್ ನೀವು ಬರೀ ಕೈ ಯೂಸ್ ಮಾಡೋದು, ಅದು ಇನ್ನೂ ಮಾರಕವಾಗಿರುತ್ತೆ. ಈ ರೀತಿ ನೀವು ಅದೇ ಒಂದು ಸ್ಪೋರ್ಟ್ ನ ನೀವು ಸ್ಪೋರ್ಟ್ ಆಗೂ ತಗೋಬಹುದು, ಸೆಲ್ಫ್ ಡಿಫೆನ್ಸ್ ಆಗಿ ಯೂಸ್ ಮಾಡ್ಕೋಬಹುದು. ಎಸ್ಪೆಷಲಿ ಇದರಿಂದ ಬರೋ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದೇ ಮೇನ್ ಇಂಪಾರ್ಟೆಂಟ್. ಕರಾಟೆ, ಕುಂಫು, ಕಿಕ್ ಬಾಕ್ಸಿಂಗ್, MMA ಈ ತರ ತುಂಬಾ ಹಲವಾರು ವೆರೈಟಿ ಇದೆ. ಇದರಲ್ಲಿ

0: ಕರಾಟೆ ಬಂದ್ರೆ ನಿಮಗೆ ಕೈ ಕಾಲು ಮೊಣಕೈ ತಮ್ಮ ದೇಹದ ಎಲ್ಲಾ ಭಾಗವನ್ನು ಯೂಸ್ ಮಾಡ್ಕೋತಾರೆ. ಟೆಕ್ವಾಂಡೋದಲ್ಲಿ ಬರೀ ಕಾಲುಗಳು ಯೂಸ್ ಮಾಡ್ತಾರೆ. MMAಲಿ ನಿಮ್ಮನ್ನ ಕೆಳಗಡೆ ಗ್ರಾಪ್ಲಿಂಗ್, ಕೆಳಗಡೆಯಿಂದ ಕುಸ್ತಿ ಆಡೋದು ಇವೆಲ್ಲ ಮಿಕ್ಸ್ ಇರುತ್ತೆ. ಬಾಕ್ಸಿಂಗ್ ಅನ್ನೋದು ಒಂದು ಅದರ ಒಂದು ಭಾಗವನ್ನು ತೆಗೆದುಕೊಂಡಿದ್ವಿ. ಅದು ಬರೀ ಕೈಯಿಂದ ಮುಷ್ಟಿಯಿಂದ ಮುಷ್ಟಿ ಮಾತ್ರ ಪ್ರಹಾರ ಮಾಡೋದಂಥದ್ದು. ಆ ಬಾಕ್ಸಿಂಗ್ ಅಂತೂ ತುಂಬಾ ಅತ್ಯುತ್ತಮವಾಗಿದೆ, ಒಳ್ಳೆ ಸ್ಪೋರ್ಟ್ ಕೂಡ.
1: ಸೊ ಇದು ಬರೀ ಕೈ ಅಷ್ಟೇ ಯೂಸ್ ಮಾಡ್ತಾರೆ ಬಾಕ್ಸಿಂಗ್ ಅಲ್ಲಿ?
0: ಹೌದು, ಮುಷ್ಟಿ ಮಾತ್ರ ಯೂಸ್ ಮಾಡ್ತಾರೆ. ಮತ್ತೆ ಇಟ್ಸ್ ಕಾಲ್ಡ್ ಆಸ್ ಸ್ವೀಟ್ ಸೈನ್ಸ್.
1: ಕ್ರೀಡೆಯಾಗಿ ಭಾರತದಲ್ಲಿ ಬಾಕ್ಸಿಂಗ್ ಯಾವ ರೀತಿ ಬೆಳೆದು ಬಂತು ಅಂತ ಹೇಳ್ತೀರಾ?
0: ಕರಾಟೆ ಆಕ್ಚುಲಿ ಮೇನ್ ಇದು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಬಂದಿದ್ದು ಕರಾಟೆ. ಜಪಾನ್ ಮೂಲಕ ಕರಾಟೆ ಬೆಳೆಸ್ತಾ ಬಂದ್ರು. ಅದಾದ್ಮೇಲೆ ಈ ವೆಸ್ಟರ್ನ್ ಅವ್ರು ಏನ್ ಮಾಡಿದ್ರು, ಬಾಕ್ಸಿಂಗ್ ಅದರಲ್ಲಿ ಮುಷ್ಟಿ ಯುದ್ಧ ಅಂತ ಒಂದು ಸಪರೇಟ್ ಆಗಿ ಫ್ರೆಂಚ್ ಇಂದ ಅಮೆರಿಕ ಅವ್ರು ತಗೊಂಡು ಅವ್ರು ಶುರು ಮಾಡಿದ್ದು ಆಲ್ ಓವರ್ ವರ್ಲ್ಡ್ ಫೇಮಸ್ ಆಗ್ತಾ ಬಂತು. ಆ ಟೈಮಲ್ಲಿ ಈಗ 50 ವರ್ಷದಿಂದ ಮೊಹಮ್ಮದ್ ಅಲಿ, ಟೈಸನ್ ಇವರೆಲ್ಲ ಬಾಕ್ಸಿಂಗ್ ತುಂಬಾ ಎತ್ತರ ತಗೊಂಡೋಗಿದ್ರು. ಅದನ್ನ ನೋಡಿ ನಮ್ಮ ಇಂಡಿಯಾ ದೇಶದಲ್ಲೂ ಕೂಡ ಪ್ರೇರೇಪಣೆ ಆಗಿ ಯಾವಾಗ ಒಲಿಂಪಿಕ್ ಅಲ್ಲಿ ಬಾಕ್ಸಿಂಗ್ ಕ್ರೀಡೆ ಸೇರ್ಪಡೆ ಆಯಿತು, ಇಂಡಿಯಾದಲ್ಲಿ ಕೂಡ ತುಂಬಾ ಬಾಕ್ಸಿಂಗ್ ಡೆವಲಪ್ ಆಯಿತು. ಮತ್ತೆ ಈಗ ರೀಸೆಂಟ್ 20 ವರ್ಷದಿಂದ ಹೆಣ್ಮಕ್ಳು ಕೂಡ ಬಾಕ್ಸಿಂಗ್ ಸೇರಿಸಿಕೊಂಡ್ರು. ಬಾಕ್ಸಿಂಗ್ ನ ಕ್ರೀಡೆಯನ್ನು ಒಲಿಂಪಿಕ್ ಅಲ್ಲಿ ಜಾಯಿನ್ ಮಾಡಿದಾಗ ಹೆಣ್ಮಕ್ಳು ಕೂಡ ತುಂಬಾ ಜಾಯಿನ್ ಆಗ್ತಿದ್ದಾರೆ. ಈ ರೀತಿ ಬಾಕ್ಸಿಂಗ್ ತುಂಬಾ
1: ಭಾರತದಲ್ಲಿ ಬೆಳೆದು ಬಂತ ಅಂತ ಹೇಳ್ಬೋದು. ನಯನ, ಈಗ ನೀವು ಬಾಕ್ಸಿಂಗ್ ತಂದೆಯಿಂದ ಪ್ರಾರಂಭಿಕ ಹಂತದಲ್ಲಿ ಕಲ್ತ್ರಿ ಅಂತ ಕೇಳ್ಪಟ್ಟೆ, ಈ ಬಾಕ್ಸಿಂಗ್ ಕ್ರೀಡೆಯತ್ತ ನಿಮಗೆ ಆಸಕ್ತಿ ಮೂಡ್ಲಿಕ್ಕೆ ಕಾರಣ ಏನು?
2: ನಮ್ಮ ತಂದೆಯವರಿಗೆ ಈಗಿನ ಟೈಮಲ್ಲಿ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಮತ್ತು ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಅಂತ ಬಾಕ್ಸಿಂಗ್ ಕ್ಲಾಸ್ಗೆ ಸೇರಿಸಿದ್ರು. ನಮ್ಮ ಅಪ್ಪ ಕೂಡ ಬಾಕ್ಸಿಂಗ್ ಮತ್ತು ಕಿಕ್ ಬಾಕ್ಸಿಂಗ್ನಲ್ಲಿ ಮಾಡಿದ್ದಾರೆ.
1: ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಬಂತ ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಕ್ರೀಡೆಯಲ್ಲಿ ಆಸಕ್ತಿ ಇತ್ತಾ ಬಾಕ್ಸಿಂಗ್ ಬಿಟ್ಟು?
2: ಇಲ್ಲ, ಅಷ್ಟಿಲ್ಲ.
1: ಅಂದ್ರೆ ಮನೆಯಲ್ಲಿ ಆ ವಾತಾವರಣ ಇರೋದ್ರಿಂದ ಬಾಕ್ಸಿಂಗ್ ಅತ್ತ ನಿಮಗೆ ಆಸಕ್ತಿ ಜಾಸ್ತಿ ಆಯ್ತು ಅಂತ ಹೇಳ್ಬೋದಲ್ವಾ? ಎಷ್ಟನೇ ವಯಸ್ಸಿಗೆ ಬಾಕ್ಸಿಂಗ್ ಕಲ್ತಿದ್ದು?
2: ಆರನೇ ವಯಸ್ಸಿನಲ್ಲಿ ಬಾಕ್ಸಿಂಗ್ ಕ್ಲಾಸ್ಗೆ ಸೇರಿದ್ದೆ. ಆಗ ಹತ್ರದಲ್ಲಿ ಎಲ್ಲೂ ಬಾಕ್ಸಿಂಗ್ ಕ್ಲಾಸ್ ಇರಲಿಲ್ಲ. ಆಗ ತಾನೇ ನಮ್ಮ ಕ್ಯಾಪ್ಟನ್ ಕೋಚ್ ರಿಟೈರ್ಡ್ ಆಗಿ HMT ಗ್ರೌಂಡ್ ನಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಸುಮಾರು 4 ವರ್ಷ ಔಟ್ ಸೈಡ್ ಗ್ರೌಂಡ್ ನಲ್ಲಿ ಮಳೆ ಚಳಿ ಇದ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ.
1: ಬಾಕ್ಸಿಂಗ್ ಪ್ರಾರಂಭಿಕ ಹಂತದಲ್ಲಿ ತಂದೆಯವರೇ ಕಲಿಸಿದ್ರ? ಸತೀಶ್ ಕುಮಾರ್ ಅವರೇ, ನಿಮ್ಮ ಮಗಳಿಗೆ ಬಾಕ್ಸಿಂಗ್ ಕಲಿಸಲಿಕ್ಕೆ ಮೇನ್ ಕಾರಣ ಏನು?
0: ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಬೇಕೇ ಬೇಕು ಅಂತ. ಯಾಕಂದ್ರೆ ನನ್ಗೆ ಗೊತ್ತಿರೋದ್ರಿಂದ ನಾಲೆಜ್ ಆಗಿ ವೇಸ್ಟ್ ಮಾಡುವಂತ ಆ ಟೈಮಲ್ಲಿ ಅವಳನ್ನ ಪ್ರಾಕ್ಟೀಸ್ ಕರೆದೆ. ಅವಳು ಬಂದ್ಲು, ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಹೇಳ್ಕೊಡೋ ವಿಧಾನ ಹೇಗಿತ್ತು ಅಂದ್ರೆ, ಫನ್ ಪ್ಲಸ್ ಪ್ರಾಕ್ಟೀಸ್ ಎರಡು ಮಿಕ್ಸ್ ಮಾಡೋದ್ರಿಂದ ಅವಳಿಗೆ ಈ ಗೇಮ್ ಅಲ್ಲೇ ಫನ್ ಕನ್ಕೊಂಡ್ಳು. ಬರ್ತಾ ಬರ್ತಾ ಅವಳಿಗೂ ಇಂಟ್ರೆಸ್ಟ್ ಅದಲ್ಲೇ ಜಾಸ್ತಿ ಆಯ್ತು. ಸೊ ಇದು ಗೇಮ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾಳೆ.
1: 6 ವಯಸ್ಸಂತಂದ್ರೆ ಬಾಕ್ಸಿಂಗ್ ಸಮರ ಕಲೆ ಅಂತ ಹೇಳ್ಬೋದು. ಇದರಲ್ಲಿ ಇಂಜುರಿ ಜಾಸ್ತಿ ಆಗ್ತಿರ್ತದೆ, ಬಿದ್ರೆ ಅಥವಾ ಏನಾದ್ರೂ ಮುಖಕ್ಕೆ ಏನಾದ್ರೂ ಪೆಟ್ಟಾದ್ರೆ ಇವೆಲ್ಲ ಒಂದಿಷ್ಟು ಏನಾಗುತ್ತೋ ಅಂತ ಭಯ ಇರುತ್ತೆ.
0: ಬಾಕ್ಸಿಂಗ್ ಅಂತ ಸ್ಪೋರ್ಟ್ಸ್ ಅಂತ ಮಾಡಿದಾಗ ಇಂಡಿಯಾವ್ರು ಏನ್ ಮಾಡೋ, ಹೆಡ್ ಗಾರ್ಡ್, ಟೀತ್ ಗಾರ್ಡ್ ಅಂತೆಲ್ಲ ಸೇಫ್ಟಿ ಪರ್ಪಸ್ ಕೊಟ್ಕೊಂಡೆ ಮಾಡಿಸ್ತಾರೆ. ಆಸ್ ಎ ಕೋಚ್ ಹೇಳ್ಕೊಡ್ಬೇಕಾದ್ರೆ ಮಕ್ಕಳಿಗೆ ಏನ್ ಸೇಫ್ಟಿ ಕೊಡ್ಬೇಕು, ಯಾವ ರೀತಿ ಫಸ್ಟ್ ಅವ್ನ ಡೆವಲಪ್ ಮಾಡಬೇಕು, ದೇಹದಲ್ಲಿ ಹೇಗೆ ಫಸ್ಟ್ ಹದಗೊಳಿಸಬೇಕು, ತದನಂತರ ಮುಂದಕ್ಕೆ ಬಾಕ್ಸಿಂಗ್ ಹೇಳ್ಕೊಡ್ಬೇಕು. ಫಸ್ಟ್ ಅವ್ರ ಬಾಡಿನ ಫಿಟ್ನೆಸ್ ತಗೊಂಡೋಗ್ಬೇಕು, ಅವ್ರ ಕಂಪ್ಲೀಟ್ ರೆಡಿ ಆದ್ಮೇಲೆ ಅವ್ರನ್ನ ಮುಂದೆ ಬಾಕ್ಸಿಂಗ್ ಪಂಚಿಗೆ ಅಥವಾ ಫೈಟಿಂಗ್ ಆಡಕ್ಕೆ ಬಿಡಬೇಕು. ಆ ರೀತಿ ಕ್ರಮೇಣ ಹಂತವಾಗಿ ಅವ್ನು ತಗೊಂಡೋಗಿದ್ರಿಂದ ನಮ್ಗೇನ ಪ್ರಾಬ್ಲಮ್ ಆಗಲಿಲ್ಲ.
1: ನಯನ, ನೀವು ನ್ಯಾಷನಲ್ ಜೂನಿಯರ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಪದಕವನ್ನ ಪಡೆದಿದ್ದೀರಿ. ಏನೇನ್ ಸವಾಲ್ ಇತ್ತಾವಾಗ ಆರಂಭಿಕ ಹಂತದಲ್ಲಿ?
2: ಆಗ ಫಸ್ಟ್ ನಮ್ ಹತ್ರದಲ್ಲಿ ಕ್ಲಾಸ್ ಇರಲಿಲ್ಲ, ಸೊ ತುಂಬಾ ದೂರ ಇತ್ತು. ಅವಾಗ ನಾವು ಔಟ್ ಸೈಡ್ ಗ್ರೌಂಡ್ ಅಲ್ಲೇ ಮಾಡ್ತಾ ಇದ್ವಿ. ನಮ್ಗೆ ರಿಂಗ್ ಗ್ಲೌಸ್ ಏನು ಇರಲಿಲ್ಲ. 4 ವರ್ಷ ಔಟ್ ಸೈಡ್ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ.
1: ಬಾಕ್ಸಿಂಗ್ ಈಗ 6ನೇ ವಯಸ್ಸು ಅಂದ್ರೆ ಚಿಕ್ಕ ವಯಸ್ಸು, ನಿಮ್ಗೆ ಸ್ಪರ್ಧೆ ಇವೇನು ಗೊತ್ತಿರಲ್ಲ. ಮೊದ್ಲಿಗೆ ಎದುರಿಸಿದಂತ ಸ್ಪರ್ಧೆ ಯಾವುದು?
2: ನನ್ನ 4ನೇ ವಯಸ್ಸಿನಲ್ಲಿ ದಕಾತ್ನಲ್ಲಿ ನಡೆದಿದ್ದ ಟೂರ್ನಿಮೆಂಟ್, ಒಂದು ಹುಡುಗನ ಮೇಲೆ ಫೈಟ್ ಬಿಟ್ಟಿದ್ರು. ಅಲ್ಲಿ ನಾನು ಚೆನ್ನಾಗಿ ಆಡಿದ್ದೆ, ಮತ್ತೆ ಗೋಲ್ಡ್ ಮೆಡಲ್, ಮತ್ತೆ ನಾನು ಚೆನ್ನಾಗಿ ಆಡಿದ್ದಕ್ಕೆ ಕೋಚ್ 100 ರೂಪಾಯಿ ಕೊಟ್ಟಿದ್ರು.
1: ಓ, 100 ರೂಪಾಯಿಯಿಂದ ನಿಮ್ಗೆ ಬಾಕ್ಸಿಂಗ್ ಕಲಿಬೇಕು ಅನಿಸ್ತು. ಅಂದ್ರೆ ಭಾಗವಹಿಸಿದ ಮೊದಲೇ ಸ್ಪರ್ಧೆಯಲ್ಲಿ ವಿನ್ ಆದ್ರಿ, ಅದು ಒಬ್ಬ ಹುಡುಗನೊಟ್ಟಿಗೆ. ಸೊ ಅದರಿಂದ ಇಂಟ್ರೆಸ್ಟ್ ಬಂತು, ಹಾ ನಾ ಇನ್ನು ಬಾಕ್ಸಿಂಗ್ ಮುಂದೆ ಕಲ್ತ್ರಂದ್ರೆ ಏನಾದ್ರೂ ಸಾಧಿಸಬಹುದು ಅಂತ. ದುಡ್ಡು ಸಿಕ್ತಲ್ಲ ಅಲ್ಲಿ 100 ರೂಪೀಸ್, ಏನ್ ಮಾಡಿದ್ರಿ ಆ ದುಡ್ಡನ್ನ?
2: ಅದು ಇವಾಗ ಸರ್ಟಿಫಿಕೇಟ್ ಅಲ್ಲಿ ಪ್ರಿಂಟ್ ಹಾಕಿದೀನಿ.
1: ಓ, ಇಟ್ಕೊಂಡಿದ್ದೀರಾ ಅದನ್ನ? ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡಿದ್ದೀರಾ 100 ರೂಪಾಯಿ? ಮೊದ್ಲಿಗೆ ಸಿಕ್ಕಿದ್ದು ಬಹುಮಾನ ಅದು. ಆ ರೀತಿ ನೀವು ಆರಂಭಿಕ ಹಂತದಲ್ಲಿ ಕಲಿತ್ರಿ ಅಂತ ಹೇಳಿದ್ರಲ್ಲ, ನ್ಯಾಷನಲ್ ಲೆವೆಲ್ ಜೂನಿಯರ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಪದಕ ಪಡೆದ್ರಲ್ಲ, ಆ ಅನುಭವ ಹಂಚಿಕೊಳ್ಳಿ. ಅದು ನಿಮ್ದು ನ್ಯಾಷನಲ್ ಲೆವೆಲ್ ಮೊದಲೇ ಚಾಂಪಿಯನ್ಶಿಪ್ ಆಗಿತ್ತ?
2: ಫಸ್ಟ್ ನಮ್ ಚಾಂಪಿಯನ್ಶಿಪ್ GF ಸ್ಕೂಲ್ ಸ್ಟೇಟ್ ಚಾಂಪಿಯನ್ಶಿಪ್. ಅಲ್ಲಿ ಕರ್ನಾಟಕದಲ್ಲ ಎಲ್ಲಾ ಡಿಸ್ಟಿಕ್ ಬಾಕ್ಸರ್ಸ್ ಬಂದಿದ್ರು. ನಾನು ಅಲ್ಲಿ 2 ಮಲ್ಲಾಡಿ ಮತ್ತೆ ಗೋಲ್ಡ್ ಮೆಡಲ್ ತಗೊಂಡೆ. ಅದು ನನ್ ಮೊದಲೇ ಸ್ಟೇಟ್
1: ಚಾಂಪಿಯನ್ಶಿಪ್ ಅದು ಮೊದಲಿತ್ತು. ಈಗ ಬಾಕ್ಸಿಂಗ್ ಅಂದ್ರೆ ಶಕ್ತಿ ಕೇಂದ್ರೀಕೃತವಾದ ಕ್ರೀಡೆ ಇದು. ನಿಮ್ಮ ಡಯಟ್ ಮತ್ತೆ ಪ್ರಾಕ್ಟೀಸ್ ಹೇಗಿರುತ್ತೆ?
2: ಬಾಕ್ಸಿಂಗ್ ಶಕ್ತಿ ಕ್ರೀಡೆ.

0: ಡಯಟ್ ಪ್ಯೂರ್ ವೆಜ್ ಮತ್ತೆ ಫ್ರೂಟ್ಸ್ ಸ್ಪ್ರೌಟ್ಸ್ ಪ್ರೋಟೀನ್ ಇಂದ ಆಗಿರುತ್ತೆ.
1: ಪ್ರೋಟೀನ್ ಜಾಸ್ತಿ ಬೇಕಂತಾರೆ. ಸೊ ಪ್ರೋಟೀನ್ ಗೆ ವೆಜಿಟೇರಿಯನ್ ಆಗಿರೋದ್ರಿಂದ ಯಾವ ರೀತಿ ಡಯಟ್ ಫಾಲೋ ಮಾಡ್ತೀರಿ ನೀವು?
0: ಸ್ಪ್ರೌಟ್ಸ್ ಇಂದ ತುಂಬಾ ಪ್ರೋಟೀನ್ ಸಿಗುತ್ತೆ, ಮತ್ತೆ ಮಿಲ್ಕ್ ಪ್ರಾಡಕ್ಟ್ ಪನ್ನೀರ್ ಅದರಿಂದ ಪ್ರೋಟೀನ್ ಸಿಗುತ್ತೆ.
1: ಈಗ ಒಂದು ದಿನದ ದಿನಚರಿ ಹೇಳೋದಾದ್ರೆ ಬಾಕ್ಸಿಂಗ್ ಗೆ ಎಷ್ಟು ಸಮಯ ತೆಗೆದಿಡ್ತೀರಿ, ಮತ್ತೆ ಸ್ಕೂಲಿಗೆ ಯಾವ ರೀತಿ ಸಮಯವನ್ನ ತೆಗೆದಿಡ್ತೀರಿ?
0: ಬೆಳಿಗ್ಗೆ 2 hours 6 to 8 o'clock ಆಗುತ್ತೆ, ಸ್ಕೂಲ್ 9 o'clock ಸ್ಟಾರ್ಟ್ ಆಗುತ್ತೆ, ಮತ್ತೆ ಈವ್ನಿಂಗ್ 2 hours ಮಾಡ್ತೀನಿ.
1: ಎಷ್ಟನೇ ಕ್ಲಾಸ್? ಈಗ
0: 9th.
1: ಯಾವ ಸ್ಕೂಲು?
0: ನಾಡಗಿರಿ ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್. ಬೆಳಿಗ್ಗೆ 5 o'clock.
1: ಅವಾಗ ಎದ್ದು ರೆಡಿ ಆಗಿ. ದೂರ ಇದೇನಾ?
0: ಸ್ವಲ್ಪ.
1: ಹೇಗೆ ಹೋಗೋದು, ಯಾರು ಕರ್ಕೊಂಡು ಹೋಗ್ತಾರೆ?
0: ಅಪ್ಪ ಕರ್ಕೊಂಡು ಹೋಗ್ತಾರೆ.
1: ಬ್ಯಾಂಗ್ಳೂರಲ್ಲಿ ಸ್ಟೇಟ್ ಲೆವೆಲ್ ಎಲ್ಲ ಆಡಿದ್ರಲ್ಲ, ಅಲ್ಲಿ ಬಂಗಾರದ ಪದಕವನ್ನ ತೆಗೆದುಕೊಂಡ್ರಿ, ಆ ಚಾಂಪಿಯನ್ಶಿಪ್ ಹೇಗಿತ್ತು ನಿಮಗೆ?
0: ಅದು ಈ ವರ್ಷದಲ್ಲಿ ಜೂನ್ ಅಲ್ಲಿ ಕೊಡಗು ಸ್ಟೇಟ್ ಅಮೆಚೂರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಂತ ಮಾಡಿದ್ರು. ಅಲ್ಲಿ ಡಿಸ್ಟಿಕ್ಟ್ ನಿಂದ ಬಾಕ್ಸರ್ಸ್ ಬಂದಿದ್ರು. ನಾನು ಅಲ್ಲಿ ಚೆನ್ನಾಗಿ ಆಡಿ ಗೋಲ್ಡ್ ಮೆಡಲ್ ತಗೊಂಡೆ, ಮತ್ತೆ ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆದೆ.
1: ಸತೀಶ್ ಕುಮಾರ್ ಅವರೇ, ನೀವೊಬ್ಬರು ಪಾಲಕರಾಗಿ ಹಾಗೆ ಕೋಚ್ ಆಗಿ, ಮಗಳ ಭವಿಷ್ಯದ ಕುರಿತಾಗಿ ಹೇಳಿ, ಹೇಗಿದೆ ಬಾಕ್ಸಿಂಗ್ ಅಲ್ಲಿ ಅವಳ ಭವಿಷ್ಯ?
2: ಬಾಕ್ಸಿಂಗ್ ನಲ್ಲಿ ಭವಿಷ್ಯ ಅಂತ ಹೇಳೋದಕ್ಕಿಂತ ಅವಳಿಗೆ ಯಾವ್ದು ಸಂತೋಷ ಆಗುತ್ತೋ ಅದರಲ್ಲಷ್ಟೇ ನನ್ನ ಎನ್ಕರೇಜ್ಮೆಂಟ್ ಇರುತ್ತೆ. ಅವಳು ಬಾಕ್ಸಿಂಗ್ ನಾರ ಮಾಡಲಿ ಬೇರೆ ಯಾವುದೇ ಗೇಮ್ ಚೂಸ್ ಮಾಡಿದ್ರು ನನ್ನ ಕಡೆಯಿಂದ ಓನ್ಲಿ ಎನ್ಕರೇಜ್ಮೆಂಟ್ ಮಾತ್ರ ಇರುತ್ತೆ ಅಷ್ಟೇ. ಅವಳು ಈಗಲೂ ಬಂದು ಇಲ್ಲ ಇನ್ನೊಂದು ಇನ್ನಿಲ್ಲ ಬೇರೆ ಹೋಗ್ತೀನಿ ಅಂದರೆ ನನ್ನ ಖಂಡಿತ ಯಾವುದೇ ಮಾತಾಡ್ತೀರಾ, ಅವ್ಳು ಪ್ರೋತ್ಸಾಹ ಮಾಡೋದಷ್ಟೇ ನನ್ನ ಕೆಲಸ. ಆ್ಯಸ್ ಎ ಪೇರೆಂಟ್ ಪ್ರೋತ್ಸಾಹ ಮಾಡ್ತೀನಿ, ಆ್ಯಸ್ ಎ ಕೋಚ್ ಮಾಡೋ ಕೆಲಸನ ನೀಟಾಗಿ ಮಾಡುವಂತ ತಪ್ಪಿಲ್ದಿರ ಹೇಳ್ಕೊಡೋದು ನನ್ನ ಕೆಲಸ.
1: ಬೆಳಿಗ್ಗೆ ಬೇಗ ಎದ್ದು ಬಾಕ್ಸಿಂಗ್ ಹೋಗ್ತಾಳೆ ತರಬೇತಿ ಪಡೀಲಿಕ್ಕೆ ಅಂತ ಹೇಳಿದ್ಲು, ಅವಳು ಬೆಳಗ್ಗೆ ತಾನಾಗೆ ಹೇಳ್ತಾಳ ಅಥವಾ ನೀವೇನಾದ್ರೂ ಕೋಚಿಂಗ್ ಹೋಗು ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತಾ ಇರ್ತೀರಾ ಹಿಂದೆ ಬಿದ್ದು ಅಂತ?
2: ಇಲ್ಲಿ ನಮ್ದೊಬ್ಬದ್ದೆ ಕೆಲಸ ಇಲ್ಲ, ನಮ್ದು ಅವ್ರ ತಾಯಿ ನಾನು ಅವಳು ಮೂರ್ ಜನದ ಕೆಲಸ ನಡೀತಾ ಇರುತ್ತೆ. ಬೆಳಿಗ್ಗೆ ಅವ್ರ ತಾಯಿ 4 ಗಂಟೆಗೆ ಹೇಳ್ತಾರೆ, ಅವ್ರು ಎದ್ದು ಅವಳಿಗೇನು ಬೇಕೋ ಜ್ಯೂಸು ಡ್ರೈ ಫ್ರೂಟ್ಸ್ ಇವೆಲ್ಲ ರೆಡಿ ಮಾಡಿ ನೀರಿಗೆಲ್ಲ ರೆಡಿ ಮಾಡಬೇಕು. ತದನಂತರ ಹಾಗೆ 5 ಗಂಟೆಗೆ ಇವಳು ಅಲಾರಾಮ್ ಮಾಡಿಕೊಂಡಿರ್ತಾಳೆ, ಅಲಾರಾಮ್ ಇಟ್ಕೊಂಡು ಎದ್ದೊಳದ ಮೇಲೆ ಇವಳು ರೆಡಿ ಆಗಿಬಿಟ್ಟು 1 hour ಆಗಿ ಆಗುತ್ತೆ. 6 o'clock ಹೋದ್ರೆ 6 to 7:30 to 8 o'clock ಅಲ್ಲಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಮನೆಗೆ ಬರೋಷ್ಟೊತ್ತಿಗೆ ಊಟ ರೆಡಿ ಇರುತ್ತೆ, ಅವ್ರ ತಾಯಿ ಊಟ ರೆಡಿ ಮಾಡಿರ್ತಾರೆ. ಅದನ್ನೆಲ್ಲ ತಗೊಂಡು ಸ್ಕೂಲ್ ಸ್ವಲ್ಪ ಲೇಟ್ ಆದ್ರೂ ಪರ್ಮಿಷನ್ ತಗೊಂಡು ಬರ್ತೀವಿ ಅಂತ ಸ್ಕೂಲ್ ಹೋಗಿ ಆಗಸ್ಟ್ 9:30 ಆಗುತ್ತೆ. ಇದು ಡೈಲಿ ರುಟೀನ್ ಆಗಿರೋದ್ರಿಂದ ಅವಳು ನಮ್ಗೇನು ತೊಂದರೆ ಅನಿಸ್ತಾ ಇಲ್ಲ. ಸುಮಾರು 3 to 5 years ಇದೇ ಮಾಡ್ತಾ ಇದೀವಿ.
1: ತಾಯಿ ಬಹಳ ಎನ್ಕರೇಜ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ತಂದೆ. ತಂದೆ ತಾಯಿ ಬೆನ್ನ ಹಿಂದಿದ್ರೆ ನಾವು ಏನಾದ್ರೂ ಗುರಿ ತಲುಪ್ಲಿಕ್ಕೆ ಸಾಧ್ಯ.
0: ಅವರು ಕಷ್ಟಪಟ್ಟು ಬೆಳಿಗ್ಗೆ ಎದ್ದೇಳ್ತಾರೆ, ರಾತ್ರಿ ಎಲ್ಲ ಲೇಟ್ ಆಗಿ ಮಾಡ್ತಾರೆ.
1: ನಿಮ್ ಸಲುವಾಗೆಲ್ಲ ಪಾಲಕರು ನಮ್ ಸಲುವಾಗಿ ಎಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇರ್ತಾರಲ್ಲ, ಅವಾಗ ನಿನ್ಗೇನ್ ಅನ್ಸುತ್ತೆ ಅವ್ರನ್ನ ನೋಡಿ, ಅಂದ್ರೆ ನಾನು ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು ಮುಂದಕ್ಕೆ, ಇಷ್ಟೆಲ್ಲ ಅವರು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ?
0: ಹೌದು, ಅವರು ಕಷ್ಟಪಡ್ತಾರೆ, ಸೊ ನನ್ನ ಎಫರ್ಟ್ ಫುಲ್ 100% ಹಾಕ್ಬೇಕು ಅಂತ.
1: ಈಗ ಎದುರಾಳಿ ಎದುರುಗಡೆ ಬಂದ ಕೂಡಲೇ ನಿನ್ನ ಪ್ರಾಕ್ಟೀಸ್ ಜೊತೆಗೆ ಅವರ ಶ್ರಮನೂ ನೆನಪು ಬರ್ತದ?
0: ಪ್ರಾಕ್ಟೀಸ್ ಅಲ್ಲಿ ರಿಂಗಲ್ಲಿ ನಿಂತ ತಕ್ಷಣ ನನ್ನ ಪ್ರಾಕ್ಟೀಸ್ ಮಾತ್ರ ಅಲ್ಲ, ಕೋಚಸ್ ಮತ್ತೆ ಪೇರೆಂಟ್ಸ್ ಅವ್ರದೆಲ್ಲ ಎಫೆಕ್ಟ್ ಇರುತ್ತೆ, ಅದು
1: ನೆನಪಿನಲ್ಲಿರುತ್ತಲ್ಲ, ಹೌದು ನಾ ಗೆಲ್ಬೇಕು ಅಂತ. ಸರ್, ಈಗ ಬಾಕ್ಸಿಂಗ್ ಕ್ರೀಡೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಬೆಳವಣಿಗೆ ಹೊಂದ್ತಾ ಇದೆ?
2: ಈಗ ಸದ್ಯಕ್ಕೆ ಕರ್ನಾಟಕ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಸೆಕ್ರೆಟರಿ ಶ್ರೀ ಸಾಯಿ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಪ್ರೆಸಿಡೆಂಟ್ ಬಂದು ಶ್ರೀ ಡಾಕ್ಟರ್ ಮಂಜೇಗೌಡ ಅವರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಕಳೆದ 5 ವರ್ಷದಿಂದ ತುಂಬಾ ಬದಲಾವಣೆ ಆಗಿದೆ, ಹಾಗೂ ತುಂಬಾ ಕಡೆ ಅವರು ರಿಂಗ್ ಕೊಟ್ಟಿದ್ದಾರೆ, ಫೆಸಿಲಿಟಿ ಕೊಟ್ಟಿದ್ದಾರೆ. ನಮ್ಮ ಕ್ಲಬ್ ಕೂಡ ಅವರು ರೀಸೆಂಟ್ ಆಗಿ 1 ವರ್ಷದಿಂದ ಅವರು ಬಾಕ್ಸಿಂಗ್ ರಿಂಗ್ ಕೊಟ್ಟು ಪಂಚಿಂಗ್ ಬ್ಯಾಗ್ ಕೊಟ್ಟು ಫೆಸಿಲಿಟಿ ಸೌಲಭ್ಯಗಳನ್ನು ಕೊಟ್ಟು ಇಂಪ್ರೂವ್ ಮಾಡಿದ್ದಾರೆ. ಆಲ್ ಓವರ್ ಕರ್ನಾಟಕ ಕೂಡ ಬ್ರಾಂಚ್ಗಳು ತುಮಾರು ಶಿವಮೊಗ್ಗ ತುಮಾರು ಡಿಸ್ಟಿಕ್ಗಳಿಗೆ ರಿಂಗ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಬಾಕ್ಸಿಂಗ್ ಬೆಳಿಲಿಕ್ಕೆ ಕಾರಣ ಅಂತ ಕೂಡ ಹೇಳ್ಬೋದು. ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ, ಸಣ್ಣ ಸಣ್ಣ ಪುಟ್ಟ ಟೂರ್ನಮೆಂಟ್ಗಳನ್ನ ಆರ್ಗನೈಸ್ ಮಾಡೋದ್ರಿಂದ ಬಾಕ್ಸಿಂಗ್ ಅವೇರ್ನೆಸ್ ಕರ್ನಾಟಕದಲ್ಲಿ ಬೆಳೀತಾ ಇದೆ, ಹಾಗೂ ಬಾಕ್ಸಿಂಗ್ ಕ್ರೀಡೆ ಕೂಡ ತುಂಬ ಜನ ಇಂಪ್ರೂವ್ ಆಗಿದ್ದಾರೆ, ತುಂಬ ಜನ ಹೆಸರು ಕೂಡ ಮಾಡಿದ್ದಾರೆ. ಕರ್ನಾಟಕದಿಂದ ನಿಶಾಂತ್ ದೇವ್ ಅವರು ಕೂಡ ಒಲಿಂಪಿಕ್ವರೆಗೂ ಹೋಗಿದ್ದಾರೆ. ಕರ್ನಾಟಕದಲ್ಲಿ ತುಂಬ ಬಾಕ್ಸಿಂಗ್ ಬೆಳೀತಿದೆ ಹೇಳಕ್ಕೆ ಇಷ್ಟಪಡ್ತೀನಿ.
1: ಯಾವುದೇ ಕ್ರೀಡೆ ಆಗಿದ್ರು ನಗರ ಮಟ್ಟದಲ್ಲಿ ಇರ್ತದೆ, ಗ್ರಾಮೀಣ ಭಾಗದಲ್ಲಿ ಬಾಕ್ಸಿಂಗ್ ಕ್ರೀಡೆಯನ್ನ ತೆಗೆದುಕೊಂಡು ಹೋಗ್ಬೇಕಂದ್ರೆ ಏನ್ ಮಾಡಬಹುದು? ಶಾಲಾ ಮಟ್ಟದಲ್ಲೇ ಕೋಚ್ಗಳನ್ನ ನೇಮಕ ಮಾಡಬಹುದಾ ಅಥವಾ ಹಳ್ಳಿ ಭಾಗದಲ್ಲಿ ಕೋಚಿಂಗ್ ಸೆಂಟರ್ ತೆಗಿಬಹುದಾ ಅಂತ?
2: ಇದಕ್ಕಂತಾನೆ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಮಿನಿ ಒಲಿಂಪಿಕ್ಸ್ ಅಂತ ಒಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ ಪ್ರತಿ ಗ್ರಾಮೀಣ ಭಾಗದಿಂದ ಡಿಸ್ಟ್ರಿಕ್ಟ್ ಲೆವೆಲ್ ತಾಲೂಕು ಮಟ್ಟದಲ್ಲಿ ಆಡ್ಕೊಂಡು ಅವ್ರು ಬರಬೇಕು ಅಂತ. ಅದೇ ರೀತಿ ದಸರಾ ಗೇಮ್ಸ್ ಕೂಡ ಇದೆ, GFI ಸ್ಕೂಲ್ ಗೇಮ್ಸ್ ಕೂಡ ಪ್ರತಿಯೊಂದು ಸ್ಕೂಲಿಂದನೂ ಪ್ರತಿಯೊಂದು ಗ್ರಾಮೀಣ ಎಲ್ಲ ಹಳ್ಳಿಗಳಿಂದ ಸ್ಕೂಲಿಂದ ಬರಬೇಕು ಅಂತ ಮಟ್ಟದಲ್ಲಿದೆ. ಏನಂದ್ರೆ ಆ ಮಟ್ಟದಲ್ಲಿ

0: ಪ್ರತಿಯೊಂದು ಡಿಸ್ಟ್ರಿಕ್ಟ್ ನಲ್ಲಿ ಒಂದೊಂದು ಪ್ರತ್ಯೇಕವಾಗಿ ಸೆಕ್ರೆಟರಿ ಹಾಗೂ ಬಾಕ್ಸಿಂಗ್ ಪ್ರೆಸಿಡೆಂಟ್ ಅಂತ ನೇಮಕ ಆದ್ರೆ ಅದರಿಂದ ಇನ್ನೂ ಬಾಕ್ಸಿಂಗ್ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಸದ್ಯಕ್ಕೆ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಒಂದು 20-22 ಡಿಸ್ಟ್ರಿಕ್ಟ್ ಅಲ್ಲಿ ನೇಮಕಗೊಂಡಿದೆ. ಮಿಕ್ಕಿದ ಉಳಿದ ಡಿಸ್ಟ್ರಿಕ್ ಎಲ್ಲಾ ಡಿಸ್ಟ್ರಿಕ್ ನಲ್ಲೂ ಪ್ರೆಸಿಡೆಂಟ್ ಹಾಗೂ ಸೆಕ್ರೆಟರಿಗಳು ನೇಮಕ ಆದ್ರೆ ಇನ್ನೂ ಬಾಕ್ಸಿಂಗ್ ಚೆನ್ನಾಗಿ ಬೆಳೆಯುತ್ತೆ ಮೇಡಮ್. ಈಗಿನ ಕಾಲದಲ್ಲಿ ಮೇನ್ ಬಂದು ಮೀಡಿಯಾನೇ, ಬಾಕ್ಸಿಂಗ್ ಅನ್ನು ನಾವು ಬೆಳೆಸಬೇಕು ಅಂದ್ರೆ ಮೀಡಿಯಾ ಮೂಲಕನೇ ಬೆಳೆಸಬೇಕು. ಹಾಗೂ ಪ್ರತಿಯೊಂದು ಸ್ಕೂಲ್ ನಲ್ಲಿ ಒಲಿಂಪಿಕ್ ಗೇಮ್ ನ ಯಾವುದೇ ಆಗಿರಲಿ, ಒಲಿಂಪಿಕ್ ಗೇಮ್ ಟೆಕ್ವಾಂಡೋ ಆಗಿರ್ಬೋದು, ಬಾಕ್ಸಿಂಗ್ ಜೂಡೋ ಆಗಿರ್ಬೋದು, ಪ್ರತಿಯೊಂದು ಶಾಲೆಯಲ್ಲೂ ಅದನ್ನ ಸೇರ್ಪಡೆಗೊಳಿಸೋದ್ರಿಂದ ನಾವು ಏನ್ ಅನ್ಕೋತಾ ಇದೀವಿ, ಬೇರೆ ದೇಶದಲ್ಲಿ ಚೈನಾ ಇವರೆಲ್ಲ ಚಿಕ್ಕ ಮಕ್ಕಳು ಶಾಲಾ ಮಟ್ಟದಿಂದನೇ ಟ್ರೈನಿಂಗ್ ಕೊಟ್ಕೊಂಡು ಹೋಗ್ತಾರೆ, ಆ ರೀತಿ ನಾವು ಕೂಡ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ರೆ ಖಂಡಿತ ಗ್ರಾಮೀಣ ಮಕ್ಕಳು, ಗ್ರಾಮೀಣ ಪ್ರತಿಭೆಗಳು ಕೂಡ ಮೇಲ್ ಬರ್ತವೆ, ಅವರಲ್ಲಿರೋ ಟ್ಯಾಲೆಂಟ್ ಆಚೆ ಬರುತ್ತೆ.
1: ನಯನ, ಕಳೆದ ವರ್ಷ ಪಾಂಡಿಚೇರಿಯಲ್ಲಿ ನಡೆದ ಸೌತ್ ಜೂನ್ ಸಬ್ ಜೂನಿಯರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ 46 kg ವಿಭಾಗದಲ್ಲಿ ಬಂಗಾರದ ಪದಕವನ್ನ ಪಡೆದಿದ್ದೀರಿ, ಈ ಚಾಂಪಿಯನ್ಶಿಪ್ ಕುರಿತು ಹಂಚಿಕೊಳ್ಳಿ.
2: ಸಬ್ ಜೂನಿಯರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 7 ಸ್ಟೇಟ್ ಪಾರ್ಟಿಸಿಪೇಟ್ ಆಗಿತ್ತು. ನಾನು ಅದರಲ್ಲಿ 3 ಜನ ಮೈನಾಡಿ ಗೋಲ್ಡ್ ಮೆಡಲ್ ಮತ್ತೆ ಬೆಸ್ಟ್ ಬಾಕ್ಸರ್ ತಗೊಂಡಿದ್ದೆ.
1: ಈಗ ಕರ್ನಾಟಕ ಲೆವೆಲ್ ಆಡುವಾಗ ಅದೊಂದ್ ರೀತಿ ಬೇರೆ ಇರುತ್ತೆ, ನ್ಯಾಷನಲ್ ಲೆವೆಲ್ ಅನ್ಕೂಲ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ ಬಾಕ್ಸರ್ಗಳು, ಟಫ್ ಕಾಂಪಿಟೇಷನ್ ಇರುತ್ತದೆ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರಿ ನೀವು ನಯನ?
2: ನಾರ್ಮಲ್ ಆಗಿ ಬೆಳಿಗ್ಗೆ 2 hours ಸಾಯಂಕಾಲ 2 hours ಮಾಡ್ತಾ ಇರ್ತೀವಿ, ಇದಕ್ಕಂತಾನೆ ಎಕ್ಸ್ಟ್ರಾ ಸೆಷನ್ ತಗೊಂತೀವಿ. ಮಧ್ಯಾಹ್ನ ಸ್ಕೂಲಿಂದ ಫ್ರೀ ಇದ್ರೆ ಪರ್ಮಿಷನ್ ತಗೊಂಡು ಬೇಗ ಬಂದು ಎಕ್ಸ್ಟ್ರಾ ಸೆಷನ್ ಪ್ರಾಕ್ಟೀಸ್ ಮಾಡ್ತೀವಿ. ಕ್ಯಾಂಪ್ ತರ ಇರುತ್ತೆ ಒಂದು 2 hours ಅಂತ.
1: ರಾಜ್ಯ ಮಟ್ಟದಲ್ಲಿ ಕೆಲವೊಬ್ರು ಬಾಕ್ಸರ್ಗಳು ಗೊತ್ತಿದ್ದವರೇ ಇರ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಹೈ ಲೆವೆಲ್ ಸ್ಕಿಲ್ ಇರ್ತದೆ, ಅವ್ರಿಗೆ ಟೆಕ್ನಿಕ್ ಗಳು ಬೇರೆ ಇರ್ತದೆ, ಎದುರುಗಡೆ ನಿಂತಾಗ ಹೆದರಿಕೆ ಆಗಿತ್ತಾ?
2: ಇಲ್ಲ,
1: ಆತರ ಏನಿಲ್ವಾ, ಫುಲ್ ಕಾನ್ಫಿಡೆಂಟ್ ಆಗಿ ಹೋಗಿದ್ರಿ. ಬಹಳ ಟಫ್ ಕಾಂಪಿಟೇಟರ್ ಅನ್ಸಿದ್ದೆ ಯಾರು?
2: ನ್ಯಾಷನಲ್ ಲೆವೆಲ್ ಅಲ್ಲಿ ಹೋದ ವರ್ಷ ಮಹಾರಾಷ್ಟ್ರ ಸಿಲ್ವರ್ ಫೈನಲ್ ಅಲ್ಲಿ ಡಿಸಿಷನ್ ಅಲ್ಲಿ ಹೋಗಿತ್ತು, ಅದು ಸ್ವಲ್ಪ ಟಫ್ ಇತ್ತು.
1: ಸತೀಶ್ ಕುಮಾರ್ ಅವರೇ, ಈಗ ಬಾಕ್ಸಿಂಗ್ ಕರ್ನಾಟಕದಲ್ಲಿ ನಿಧಾನವಾಗಿ ಬೆಳೀತಾ ಇದೆ ಅಂತ ಹೇಳ್ಬೋದು, ಇಡೀ ಭಾರತದಲ್ಲಿ ಗಮನಿಸಿದ್ರೆ ಬಾಕ್ಸಿಂಗ್ ಕ್ರೀಡೆ ಎಲ್ಲಿ ಜಾಸ್ತಿ ಇದೆ?
0: ಇಡೀ ಭಾರತ ಹೇಳ್ಬೇಕಂದ್ರೆ ಬಾಕ್ಸಿಂಗ್ ಹಬ್ ಅಂತ ಹೇಳ್ಬೇಕು ಅಂದ್ರೆ ಬಾಕ್ಸಿಂಗ್ ಹಬ್ ಬಂದು ಹರಿಯಾಣ ಅಂತ ಹೇಳ್ತಾರೆ, ಹರಿಯಾಣ ಸುತ್ತಮುತ್ತ ಇರೋ ಡೆಲ್ಲಿ. ಯಾಕಂದ್ರೆ ಅಲ್ಲಿ ಮನೆ ಮನೆಯಲ್ಲೂ ಪ್ರೋತ್ಸಾಹ ಜಾಸ್ತಿ ಇದೆ, ಮನೆ ಕಡೆಯಿಂದ ಆಗ್ಲಿ ಅವ್ರ ಹಳ್ಳಿಯಿಂದ ಆಗ್ಲಿ ಒಂದು ಮಗು ಮೆಡಲ್ ತಗೊಂಡ್ರೆ ಊರವರೇ ಸಂಭ್ರಮ ಆಚರಿಸ್ತಾರೆ, ಮತ್ತೆ ಅವ್ರಿಗೆ ಎಲ್ಲಾ ವಿಧವಾದ ಗೌರ್ಮೆಂಟ್ ಸವಲತ್ತುಗಳು ಸಿಗುತ್ತೆ. ಪ್ರತಿಯೊಬ್ಬರ ಮನೇಲಿ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಅಂತೂ ಇದ್ದೇ ಇರ್ತಾನೆ, ಅದರಲ್ಲಿ 5 ಸ್ಪೋರ್ಟ್ಸ್ ಇದ್ದರೆ ಅದರಲ್ಲಿ ಒಬ್ಬ ಬಾಕ್ಸರ್ ಆಗಿರ್ತಾನೆ. ಆ ರೀತಿಯಿಂದ ಇರೋದ್ರಿಂದ ಹರಿಯಾಣ ಡೆಲ್ಲಿ ನಾರ್ತ್ ಅಲ್ಲಿ ಸ್ವಲ್ಪ ಗೌರ್ಮೆಂಟ್ ಸವಲತ್ತು ಮೇನ್ ಸಿಗ್ತಾ ಇದೆ, ಕೆಲಸ ಸಿಗ್ತಾ ಇದೆ, ಜಾಬ್ ಸಿಗುತ್ತೆ ಅನ್ನೋ ಇದ್ರ ಮೇಲೆ ಅಲ್ಲಿನ ಪೇರೆಂಟ್ಸ್ಗಳು ಅವ್ರು ಕೂಡ ಮಕ್ಕಳಿಗೆ ತುಂಬಾ ಪ್ರೋತ್ಸಾಹ ಮಾಡ್ತಾರೆ, ನೀನು ಸ್ಪೋರ್ಟ್ಸ್ ಓದು ಸ್ಪೋರ್ಟ್ಸ್ ಮಾಡು ಅಂತ.
1: ಹರಿಯಾಣ ಪಂಜಾಬ್ ಶಕ್ತಿ ಕೇಂದ್ರೀಕೃತವಾದ ಕ್ರೀಡೆ ಬಗ್ಗೆ ಆಸಕ್ತಿ ಜಾಸ್ತಿ, ಅದರಲ್ಲೂ ಕುಸ್ತಿ ಅಂತೂ ಆ ಭಾಗದಲ್ಲಿ ಜಾಸ್ತಿ. ಸೊ ಬಾಕ್ಸಿಂಗ್ ಅಲ್ಲೂ ನೀವು ಹೇಳ್ತಾ ಇದ್ರಿ ಅಲ್ಲಿ ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ. ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆನೆ ಅಂದ್ರೆ, ಇದಕ್ಕೆ ಪಾಲಕರು ಬ್ಯಾಡ್ಮಿಂಟನ್, ಕ್ರಿಕೆಟ್ ಇದ್ರ ಕಡೆ ಆಸಕ್ತಿ ಜಾಸ್ತಿ ಅಂತೀರಾ?
0: ಇದೆಲ್ಲ ಹೇಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಒಂದು ಮೀಡಿಯಾ ಇರ್ಬೋದು ಅಥವಾ ಒಂದು ಫಿಲಂ ಕೂಡ ಇರ್ಬೋದು. ಹರಿಯಾಣದಲ್ಲಿ ಒಬ್ರು ವಿಜೇಂದರ್ ಕುಮಾರ್ ಅಂತ ಬಾಕ್ಸಿಂಗ್ ಒಲಿಂಪಿಕ್ ಅಲ್ಲಿ ಬ್ರಾಂಜ್ ಮೆಡಲ್ ತಗೊಂಡ್ರು, ಅವ್ರು ತಗೊಂಡ ತಕ್ಷಣನೇ ಇಡೀ ಹರಿಯಾಣದಲ್ಲಿ ಬಾಕ್ಸಿಂಗ್ ಕ್ರೇಜ್ ಜಾಸ್ತಿ ಆಯ್ತು. ಪ್ರತಿಯೊಂದು ಮನೇಲೂ ನಾನು ಕೂಡ ವಿಜೇಂದರ್ ಆಗ್ಬೇಕು ಅಂತ ಮನೇಲಿ ಫೋಟೋ ಹಾಕೊಳ್ಳೋದು,
1: ಮೇರಿ ಕೋಮ್ ಅವರು, ಆಮೇಲೆ ಲವ್ಲಿನಾ ಬೋರ್ಗೊಹೈನ್ ಅವರು, ಅವರೆಲ್ಲ ಒಲಿಂಪಿಯನ್ಸ್ ಪದಕಗಳನ್ನ ತೆಗೆದುಕೊಂಡಾಗ
0: ಮಕ್ಕಳಿಗೆ ಪ್ರೋತ್ಸಾಹ ಆಗುತ್ತೆ. ಅವ್ರ ಸುತ್ತಮುತ್ತ ಏರಿಯಾ ಇರೋರಿಗೆ, ಅವರು ಆ ಏರಿಯಾದಲ್ಲಿ ಇರೋರಿಗೆ ಅಥವಾ ಆ ಊರಿನವ್ರಿಗೆ ಅಥವಾ ಆ ರಾಜ್ಯದವ್ರಿಗೆ ಒಂದು ಪ್ರೇರೇಪಣೆ ಸಿಗುತ್ತೆ, ನಾವು ಕೂಡ ಹಂಗಾಗಬೇಕು ಅಂತ. ಅದನ್ನ ನೋಡಿ ಪೇರೆಂಟ್ಸ್ ಕೂಡ ನಮ್ಮ ಮಕ್ಕಳಿಗೆ ಆಗ್ಬೋದೇನೋ ಅಂದ್ಬಿಟ್ಟು ಅವರು ಒಂದು ಆಸೆಯಿಂದ ಪ್ರೋತ್ಸಾಹ ನಾರ್ಮಲ್ ಕೊಟ್ಟೆ ಕೊಡ್ತಾರೆ. ಇದೆಲ್ಲ ಒಂದು ಕ್ಲಿಕ್ ಅಂತ ಹೇಳ್ಬೋದು ಅಥವಾ ಇಲ್ಲಾಂದ್ರೆ ಬೇಸಿಕ್ ನಮ್ಮ ಸ್ಟಾರ್ಟ್ ಮಾಡೋದು. ನಮ್ಮ ಒಂದು ಗೌರ್ಮೆಂಟ್ ಆಗಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಆಗಲಿ ಈ ಸ್ಪೋರ್ಟ್ಸ್ ಬೆಳೆಸಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಮಕ್ಕಳಿಗೆ ಪ್ರತಿಯೊಂದು ನೀವು ಹೇಳಿದಾಗೆ ಗ್ರಾಮೀಣ ಭಾಗದಿಂದ ಅಡಿಯಿಂದ ಎಲ್ಲ ಸವಲತ್ತುಕೊಂಡು ಫೆಸಿಲಿಟಿ ಕೊಟ್ಕೊಂಡು ಬಂದ್ರೆ ಮತ್ತೆ ಅದಕ್ಕೆ ತಕ್ಕನಾದ ಪ್ರಶಸ್ತಿಗಳು ಸನ್ಮಾನಗಳು ಗೌರ್ಮೆಂಟ್ ಜಾಬ್ ಇವೆಲ್ಲ ಆಫರ್ ಕೊಟ್ರೆ ಖಂಡಿತ ನಮ್ಮ ಕರ್ನಾಟಕ ಕೂಡ ಅದೇ ಸ್ಥಾನ ಬಂದು ನಿಲ್ಲುತ್ತೆ.
1: ಈಗ ಮೇರಿ ಕೋಮ್, ವಿಜೇಂದ್ರ ಸಿಂಗ್ ಆಗಿರ್ಬೋದು, ಅಮಿತ್ ಪಂಗಲ್ ಆಗಿರ್ಬೋದು, ಹಾಗೆ ಟೋಕಿಯೋ ಒಲಿಂಪಿಕ್ ಅಲ್ಲಿ ತಗೊಂಡ್ರಲ್ಲ ಲವ್ಲಿನಾ ಬೋರ್ಗೊಹೈನ್ ಅವರು, ಇಂಥವ್ರದೆಲ್ಲ ಫಿಲ್ಮ್ಗಳನ್ನ ತೆಗೆದಾಗ ಅದರಿಂದ ಸ್ಫೂರ್ತಿ ಪಡೆದು ಆ ಕ್ರೀಡೆಯತ್ತ ಒಲವು ಜಾಸ್ತಿ ಬರುತ್ತೆ ಅಂತ ಹೇಳ್ತೀರಾ ಮಕ್ಕಳಿಗೆ?
0: ಹೌದು ಮೇಡಮ್, ಯಾವುದೇ ಆಗಲಿ ಒಂದು ಗೇಮ್ ಆಗಲಿ ಒಂದು ಫೇಮಸ್ ಆಗಕ್ಕೆ, ಇನ್ನೊಂದು ಅವ್ರ ಮನೇಲಿರೋ ಬಡತನ ಗೌರ್ಮೆಂಟ್ ಸಿಗುವಂತ ಜಾಬ್ ಆಗಲಿ, ಇಲ್ಲಾಂದ್ರೆ ಈ ಪ್ರೊಫೆಷನಲ್ ಆಡುವಂತ ದುಡ್ಡಿನಿಂದ ದುಡ್ಡಿಗೋಸ್ಕರ ಆಗಲಿ ಇದಕ್ಕೋಸ್ಕರನೇ ಬರ್ತಾರೆ. ಸೊ ಇದ್ರ ಮೂರರಲ್ಲಿ ಮಕ್ಕಳು ಸಾಧಾರಣವಾಗಿ ಫೇಮ್ಗೋಸ್ಕರ ಆಕರ್ಷಿತರಾಗಿ ಆಗ್ತಾರೆ, ನಾವು ಆ ಥರ ಆಗಬೇಕು, ನಮ್ಮ ಹೆಸರು ಕೇಳ್ಬೋದು, ನಾವು ರಾಷ್ಟ್ರ ಮಟ್ಟದಲ್ಲಿ ಕೇಳ್ಬರ್ಬೇಕು ಅಂತ. ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ ಹೇಗೆ ಫೇಮಸ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತು, ಚಪ್ಪಾಳೆ ತಟ್ಟ ತಕ್ಷಣ ನಾನು ಅದೇ ರೀತಿ ಚಪ್ಪಾಳೆ ತಟ್ಟಿಸ್ಕೋಬೇಕು.

0: ಮಾಡಬೇಕು ಅಂದ್ಬಿಟ್ಟು ಎಲ್ಲಾ ಮಕ್ಕಳು ಕ್ರಿಕೆಟ್ ಬ್ಯಾಟ್ ಎತ್ಕೊಂಡು ಆಚೆ ಹೋಗ್ತಾರೆ. ಅದೇ ರೀತಿ ನೀವು ಕೂಡ ಬಾಕ್ಸಿಂಗ್ ನಲ್ಲಿ ಚಪ್ಪಾಳೆ ತಟ್ಟಿ ಅದು ಕೆಲಸ ಕೊಟ್ಟು ಹುಡುಗನ ಮೇಲ್ಮಟ್ಟಿಗೆ ತಗೊಂಡೋದ್ರೆ ಹೇಗೆ ಮಹಮ್ಮದ್ ಅಲಿ ಇವರೆಲ್ಲ ಫೇಮಸ್ ಆದರು ಆ ರೀತಿ ನೋಡ್ಕೊಂಡು ಅವ್ರು ನೋಡಿ ತುಂಬಾ ಜನ ಕನ್ನಡ ಬರ್ತಾರೆ ಬಾಕ್ಸಿಂಗ್ನೆ. ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಕೂಡ ಸುಮಾರು ಸ್ಪೋರ್ಟ್ಸ್ ಬೇಸ್ಡ್ ಮೂವಿಗಳು ಬಂದಿರೋದ್ರಿಂದ ಆ ಭಾಗದ ಜನರು ಪರ್ಟಿಕ್ಯುಲರ್ ಫಸ್ಟ್ ಮೇರಿ ಕೋಮ್ ಅಂದ್ರೆ ಆ ಭಾಗದ ಮಣಿಪುರ ಜನ ಫಸ್ಟ್ ಬಾಕ್ಸಿಂಗ್ ಅಟ್ರಾಕ್ಟ್ ಆಗ್ತಾರೆ. ಅವ್ರು ಕೂಡ ತುಂಬಾ ಈಗ ಮಣಿಪುರಲ್ಲಿ ಆಲ್ಮೋಸ್ಟ್ ಅವರ ಹೆಸರಲ್ಲಿ ತುಂಬಾ ಕ್ಲಬ್ ಅಲ್ಲಿ ಓಪನ್ ಆಗಿದೆ.
1: ಆಮೇಲೆ ಇಂತ ಕ್ರೀಡಾ ಕೇಂದ್ರೀಕೃತವಾದ ಸಿನಿಮಾಗಳನ್ನ ಶಾಲಾ ಮಟ್ಟದಲ್ಲಿ ತೋರಿಸಿದ್ರೆ ಮಕ್ಕಳಿಗೂ ಸ್ಫೂರ್ತಿ ಬರ್ತದೆ ಅಂತ ಹೇಳ್ಬೋದು.
0: ಖಂಡಿತ ಮೇಡಮ್,
1: ಕ್ರೀಡೆಯಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಅಂತ.
0: ಖಂಡಿತವಾಗ್ಲೂ ಸ್ಕೂಲಲ್ಲಿ ಟೀಚರ್ ಗಳು ಅದೇ ರೀತಿ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ ಮೇಡಮ್.
1: ನಯನ, ಕಳೆದ ವರ್ಷ ಅರುಣಾಚಲ ಪ್ರದೇಶದಲ್ಲಿ ನಡೆದ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದುಕೊಂಡ್ರಲ್ಲ, ಆ ಅನುಭವವನ್ನ ಹಂಚಿಕೊಳ್ಳಿ.
2: 2025 ಸೆಮಿಫೈನಲ್ ಅಲ್ಲಿ ಮಹಾರಾಷ್ಟ್ರ ಅವ್ರ ಮೇಲೆ ಹೋಗಿತ್ತು ಡಿಸಿಷನ್. ಅವಾಗ ಬ್ರಾನ್ಸ್ ಮೆಡಲ್ ತಗೊಂಡಿದ್ದೆ, ಸಿಲ್ವರ್ ಹರಿಯಾಣ ತಗೊಂತು.
1: ಇನ್ನ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಿದ್ರೆ ನಾನು ಬಂಗಾರದ ಪದಕ ಪಡಿಬಹುದಿತ್ತು ಅನ್ಸ್ತಾ? ಏನಾದ್ರೂ ಚೇಂಜಸ್ ಮಾಡ್ಕೊಂಡ್ರ ಆಮೇಲೆ ಟೆಕ್ನಿಕ್ ಸ್ಕಿಲ್ ಅವ್ರದೆಲ್ಲ ನೋಡಿ?
2: ಟೆಕ್ನಿಕ್ ನಂದೇನ್ ಮಿಸ್ಟೇಕ್ ಇದೆ ಅದು ಕರೆಕ್ಷನ್ ಮಾಡಿ ಈ ಜೂನ್ ಅಲ್ಲಿ ಸಬ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಗೆದ್ದೆ. ಪ್ರಾಕ್ಟೀಸ್ ಮತ್ತೆ ಕನ್ಸಿಸ್ಟೆನ್ಸಿ ಮತ್ತೆ ಬಾಕ್ಸಿಂಗ್ ಅಲ್ಲಿ ಮೈಂಡ್ ಜಾಸ್ತಿ ಯೂಸ್ ಮಾಡಬೇಕು, ಅದನ್ನ ಇಂಪ್ರೂವ್ ಮಾಡ್ಕೊಂಡು.
1: ರಾಜ್ಯ ಮಟ್ಟದಲ್ಲಿ ಇಲ್ಲಿವರೆಗೆ ಯಾವ್ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕಗಳನ್ನ ಪಡೆದಿದ್ದೀರಿ?
2: ಹೋದ ವರ್ಷ ಸ್ಟೇಟ್ ನಲ್ಲಿ ಮತ್ತೆ GFI 2-2 GFI ನ್ಯಾಷನಲ್ಸ್ ಆಡಿದ್ದೆ, ಮತ್ತೆ ಸ್ಟೇಟ್ 3 ಗೋಲ್ಡ್ ಮೆಡಲ್ ತಗೊಂಡೆ, ಮತ್ತೆ ಹೋದ ವರ್ಷ ಸಿಲ್ವರ್ ಮೆಡಲ್ ನ್ಯಾಷನಲ್ಸ್ ಅಲ್ಲಿ, ಮತ್ತೆ ಈ ವರ್ಷ ನಡೆದಿತ್ತು ಗೋಲ್ಡ್ ಮೆಡಲ್ ತಗೊಂಡೆ.
1: ಕಳೆದ ತಿಂಗಳು ನಡೆದ 5 ಸಬ್ ಜೂನಿಯರ್ ನ್ಯಾಷನಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬಂಗಾರದ ಪದಕವನ್ನ ಪಡೆದಿದ್ರಿ, ಅಭಿನಂದನೆಗಳು ನಿಮಗೆ. ಮೊದಲಿಗೆ ನಿಮ್ಮ ವೇಟ್ ಕ್ಯಾಟಗರಿಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು?
2: 5th ಸಬ್ ಜೂನಿಯರ್ ನ್ಯಾಷನಲ್ ಪಂಜಾಬ್ ಅಲ್ಲಿ ನಡೀತಿತ್ತು, ಅದರಲ್ಲಿ 30 ಸ್ಟೇಟ್ ನಿಂದ ಬಾಕ್ಸರ್ಸ್ ಬಂದಿದ್ರು. ನನ್ನಲ್ಲಿ 4 ಜನದ ಮೇಲೆ ಆಡಿದ್ದೆ. ಆಮೇಲೆ ನನ್ನ ವೈಟ್ ಕ್ಯಾಟಗರಿ 49-52 ವೈಟ್ ಕ್ಯಾಟಗರಿಯಲ್ಲಿ ಆಡಿದ್ದೆ. ಅದರಲ್ಲಿ ಫೈನಲ್ ಹರಿಯಾಣ ಮೇಲೆ ಇತ್ತು, ಗೆದ್ದೆ ಗೋಲ್ಡ್ ಮೆಡಲ್ ಮತ್ತೆ ಬೆಸ್ಟ್ ಬಾಕ್ಸರ್ ಪಡ್ಕೊಂಡೆ.
1: ನಿಮ್ಮ ಈ ಎಲ್ಲಾ ಸಾಧನೆಗೆ ಬೆಸ್ಟ್ ಚಾಲೆಂಜರ್ ಅಂತ ಅವಾರ್ಡ್ ಏನೋದು ಪಡೆದುಕೊಂಡಿರಿ ಅಂತ ಕೇಳ್ಪಟ್ಟೆ ಗರ್ಲ್ಸ್ ಅಲ್ಲಿ, ಏನದು?
2: ಅದು ಬೆಸ್ಟ್ ಚಾಲೆಂಜರ್ ಅಂದ್ರೆ ಲಾಸ್ಟ್ ಅವ್ರಿಗೂ ತುಂಬಾ ಅಗ್ರೆಸಿವ್ ಆಗಿ ಫೈಟ್ ಆಡೋದು, ಮತ್ತೆ ಅಟ್ಯಾಕ್ ಬಾಕ್ಸಿಂಗ್ ಅಟ್ಯಾಕಿಂಗ್ ಜಾಸ್ತಿ ಇರುತ್ತೆ. ಯಾರು ಅಟ್ಯಾಕಿಂಗ್ ಜಾಸ್ತಿ ಇರುತ್ತೋ ಅವ್ರಿಗೆ ಬೆಸ್ಟ್ ಚಾಲೆಂಜ್ ಅವರು ಕೊಡ್ತಾರೆ.
1: ಬಾಕ್ಸಿಂಗ್ ಕ್ರೀಡೆ ಅನ್ನೋದು ಸಾಮಾನ್ಯವಾಗಿ ವೇಟ್ ಕ್ಯಾಟಗರಿ ಇರುತ್ತೆ, ಆಮೇಲೆ ಟೈಮಿಂಗ್ ಇರುತ್ತೆ, ಪಾಯಿಂಟ್ಸ್ ಗಳೆಲ್ಲ ಹೇಗೆ ನಿರ್ಧಾರ ಮಾಡ್ತಾರೆ ಸರ್?
0: ಬಾಕ್ಸಿಂಗ್ ನಲ್ಲಿ ಸ್ಪೋರ್ಟ್ಸ್ ತಗೊಂಡಾಗ ಅಲ್ಲಿ ಸಾಮಾನ್ಯ 5 ರೆಫ್ರಿ ಇರ್ತಾರೆ, ಜಡ್ಜಸ್ ಇರ್ತಾರೆ. ಒಬ್ಬ ರೆಫ್ರಿ ಸೇರಿ 5 ಜಡ್ಜಸ್, ಅವರು ಸ್ಕೋರ್ ಮಾಡ್ಬೇಕಾದ್ರೆ ಅವ್ರಿಗೆ ಸಂಪೂರ್ಣ ಟ್ರೈನಿಂಗ್ ಕೊಟ್ಟಿರ್ತಾರೆ. ಕ್ವಾಲಿಫೈಡ್ ಆಗಿರೋ ರೆಫ್ರಿ ಬಂದು ಜಡ್ಜಸ್ ಬಂದು ಅವನಿಗೆ 3 ಕಂಟಿನ್ಯೂಸ್ ಟ್ರೈನಿಂಗ್ ಕೊಟ್ಟು ಅವನ್ನ ಕರ್ಕೊಳ್ಳೋದು. ಸಂಪೂರ್ಣವಾಗಿ ಒಬ್ಬ ಬಾಕ್ಸರ್ ಇನ್ನೊಬ್ಬ ಬಾಕ್ಸರ್ಗೆ ಸಂಪೂರ್ಣ ಪವರ್ ನಿಂದ ಸರಿಯಾದ ವಿಧಾನದಿಂದ ಸರಿಯಾದ ಪವರ್ ಯೂಸ್ ಮಾಡಿ ಹೊಡೆದಾಗಲೇ ಅದು ಒಂದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ರೀತಿ ಇಷ್ಟು ಜಾಸ್ತಿ ಅಧಿಕವಾಗಿ ಒಬ್ಬ ಬಾಕ್ಸರ್ ಸ್ಕೋರ್ ಮಾಡ್ತಾ ಹೋಗ್ತಾನೋ ಅವನ್ನ ಆ ರೌಂಡ್ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ಕೋತಾರೆ. 3 ಸೀನಿಯರ್ ಅಲ್ಲಿ 3 ಒಂದು ರೌಂಡ್ ಇರುತ್ತೆ. ಇದೇ ರೀತಿ 3 ಅಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡುತ್ತಾನೋ ಆ ಬಾಕ್ಸರ್ನ ಕೊನೆಯಲ್ಲಿ ವಿನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಬಾಕ್ಸಿಂಗ್ ಆಗಲಿ ಯಾವುದೇ ಗೇಮ್ ಆಗಲಿ ಒಲಿಂಪಿಕ್ ಗೇಮ್ ಅಲ್ಲಿ ಯಾವುದೇ ಪ್ರಿಫರೆನ್ಸ್ ಇಲ್ಲ, ಒಂದು ಟಾಲರೆನ್ಸ್ ಇಲ್ಲ. 49-52 kg ಇಂದ ಅದರೊಳಗಡೆ ಬರಬೇಕು. ಒಂದು 100 ಕೂಡ ಹೆಚ್ಚಾಗಲಿ 100 ಕಮ್ಮಿ ಆಗಲಿ ಇರ್ಕೂಡುದು. ಇದರಿಂದ ಮೊನ್ನೆ ನೀವೇನು ಕೇಳ್ದಂಗೆ ಒಲಿಂಪಿಕ್ ಅಲ್ಲಿ ರೆಸ್ಲರ್ ಫೋಗಟ್ ಅವರು 100 ಜಾಸ್ತಿಯಿಂದ ಡಿಸ್ಕ್ವಾಲಿಫೈ ಆದ್ರು. ಬರೀ 100 ಇಲ್ದರ ಸಿಲ್ವರ್ ಮೆಡಲ್ ಬಂದಿರೋದು ಅಥವಾ ಗೋಲ್ಡ್ ಬಂದಿರಬಹುದಾಗಿತ್ತು. ಈ ರೀತಿ ಯಾವುದೇ ಟಾಲರೆನ್ಸ್ ಇಲ್ದಿರ ಸ್ಟ್ರಿಕ್ಟ್ ಆಗಿ ಆ ಕ್ಯಾಟಗರಿ ಒಳಗಡೆ ಬರೋಂತಾನೆ ಆಡಿಸ್ತಾರೆ. ಮತ್ತೆ ಬಾಕ್ಸಿಂಗ್ ರಿಂಗ್ ಬಂದು 20-20 ಇರ್ತದೆ ರಿಂಗು. ಇದರಿಂದ ಮಕ್ಕಳು ಸಂಪೂರ್ಣವಾಗಿ ಸೇಫ್ಟಿಯಾಗಿ ಆಡ್ಬೋದು. ಮತ್ತೆ ಆ ಲೇಯರ್ ಒಳಗಡೆ ಏನಿದ್ರೆ ರೆಫ್ರಿ ನೋಡ್ಕೋತಾ ಇರ್ತಾನೆ, ಯಾವುದೇ ರೂಲ್ಸ್ ಫಾಲೋ ಮಾಡ್ತಾ ಇದಾರ ಇಲ್ಲ ಅಂತ. ಒಬ್ಬ ರೆಫ್ರಿ ಒಳಗಡೆ ಇದ್ದು ಆ ಬಾಕ್ಸರ್ ರೂಲ್ಸ್ ವಿತಿನ್ ರೂಲ್ಸ್ ಆಡ್ತಾ ಇದಾರ ಅಂತ ನೋಡ್ಕೊಂತಾ ಇದ್ರೆ ಏನೇ ತಪ್ಪಾದ್ರೂ ರೆಫ್ರಿ ನಿಲ್ಸಿ ತಡೆದು ನಿಲ್ಲಿಸಿ ರೂಲ್ಸ್ ಫಾಲೋ ಮಾಡಕ್ಕೆ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ.
1: ನಯನ, ನೀವೀಗ ಭಾಗವಹಿಸಿದ ಎಲ್ಲಾ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಪದಕಗಳನ್ನ ಪಡೆದಿದ್ದೀರಿ, ನಿಮ್ಮ ಮುಂದಿನ ಗುರಿ ಏನು? ಹಾಗೆ ನಿಮ್ಗೆ ಯಾರ್ ರೋಲ್ ಮಾಡೆಲ್ ಬಾಕ್ಸಿಂಗ್ ಕ್ರೀಡೆಯಲ್ಲಿ?
2: ಬಾಕ್ಸಿಂಗ್ ನಲ್ಲಿ ಗೆದ್ರು ಸೋತ್ರು ಬಾಕ್ಸಿಂಗ್ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ತಾ ಇರ್ಬೇಕು. ನನಗೆ ರೋಲ್ ಮಾಡೆಲ್ ತರ ಇಷ್ಟ ಇಲ್ಲ, ಆದರೆ ಅವ್ರನ್ನ ಬೀಟ್ ಮಾಡಬೇಕು. ನಂದು ಒಂದು ಸ್ಟೈಲ್ ಬಾಕ್ಸಿಂಗ್ ಡೆವಲಪ್ ಮಾಡಬೇಕು, ಅದನ್ನ ಯಾರು ಬೀಟ್ ಮಾಡಬಾರ್ದು, ಆ ತರ ಇದೆ.
1: ಈಗ ನ್ಯಾಷನಲ್ ಲೆವೆಲ್ ವರೆಗೂ ನೀವು ಸಾಧನೆಯನ್ನ ಮಾಡಿದಿರಿ, ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕಂತ ಆಸೆ ಇದೆನಾ, ಅಥವಾ ಈಗಾಗಲೇ

0: ದಾರಿ ತೆರೆದುಕೊಂಡಿದೆನಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಲಿಕ್ಕೆ ನಿಮ್ಗೆ?
1: ಹಾ, ಇವಾಗ ಚೈನಾದಲ್ಲಿ ಯಾರ್ಯಾರು ಮೆಡಲ್ ತಗೊಂಡಿದಾರೋ ಅವ್ರಿಗೆ ಮಾತ್ರ ಕರೀತಾ ಇದಾರೆ. ಅಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರಿಗೆ ಇವಾಗ ಚೈನಾ ಟೂರ್ಗೆ ಕರ್ಕೊಂಡು ಹೋಗ್ತಾರೆ.
0: ಸರ್, ಏನೋ ಹೇಳ್ತಾ ಇದ್ರು ಇವರು ಚೈನಾಗೆ ಹೋಗ್ಬೇಕು ಅಂತ. ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ ಅಥವಾ ಈಗ ನ್ಯಾಷನಲ್ ಲೆವೆಲ್ ಇವರು ಜೂನ್ ನಲ್ಲಿ ನಡೆದಿದ್ರಲ್ಲಿ ಬಂಗಾರದ ಪದಕ ತಗೊಂಡು ಮೊದಲಿಗರಾಗಿದ್ದಾರೆ ಅವರು, ಅವರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಲಿಕ್ಕೆ ಹಾದಿ ಹೇಗಿದೆ?
2: ಇಂಟರ್ನ್ಯಾಷನಲ್ ಗೆಲ್ಲಿ ಅಂದ್ರೆ ನ್ಯಾಷನಲ್ ಅವತ್ತು ಗೆದ್ದಾಗ ಅವತ್ತಿಗೆ ಮುಗೀತು ನ್ಯಾಷನಲ್ ಚಾಂಪಿಯನ್ ಅದು. ಮತ್ತೆ ನೆಕ್ಸ್ಟ್ ನಮ್ಗೇನಿದ್ರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಆ ಟೈಮ್ ಸಪರೇಟ್ ಒಂದು ಟ್ರಯಲ್ಸ್ ಕರೀತಾರೆ. ಯಾರು ಗೋಲ್ಡ್ ಅಥವಾ ಸಿಲ್ವರ್ ತಗೊಂಡಿದ್ರು ಅವರಿಬ್ಬರನ್ನ ಮಾತ್ರ ಕರೀತಾರೆ. ಅವರಿಬ್ಬರನ್ನ ಮತ್ತೆ ಕಡಿಸಿ ಅವರಿಬ್ಬರನ್ನ ಮತ್ತೆ ಫೈಟ್ ಆಡ್ತಾರೆ. ಅದರಲ್ಲಿ ಯಾರು ಬೆಸ್ಟ್ ಇದಾರೋ ಅವ್ರನ್ನ ಚೈನಾ ಆಗಲಿ ಮುಂದಿನ ಏಷ್ಯನ್ ಗೇಮ್ಸ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ.
0: ಸರ್, ಇದು ವೇಟ್ ಕ್ಯಾಟಗರಿ ಅಷ್ಟೇನಾ ಅಥವಾ ಏಜ್ ಇದೇನಾ ಇದರಲ್ಲಿ, ಅಂಡರ್ 15 ಅಂಡರ್ 18 ಅಂತ?
2: ಖಂಡಿತ ಇದೆ ಮೇಡಮ್, ಇದರಲ್ಲಿ ಸಬ್ ಜೂನಿಯರ್ ಅಂದ್ರೆ ಅಂಡರ್ 15, 13-14 ವರ್ಷದವರೆಗೆ ಸಬ್ ಜೂನಿಯರ್ ಅಂತಾರೆ, 15-16 ಜೂನಿಯರ್ ಅಂತಾರೆ, 17-18 ಯೂತ್ ಅಂತಾರೆ, ಅದರಿಂದ ಮೇಲ್ಪಟ್ಟವ್ರಿಗೆ ಸೀನಿಯರ್ ಅಥವಾ ಎಲೈಟ್ ಕ್ಯಾಟಗರಿ ಅಂತಾರೆ. ಈ ತರ 4 ವಿಧ ಕ್ಯಾಟಗರಿ ಇದೆ. ಒಂದೊಂದು ಕ್ಯಾಟಗರಿಯಲ್ಲಿ ಅವ್ರಿಗಾದ ಸಪರೇಟ್ ನ್ಯಾಷನಲ್ ನಡೆಯುತ್ತೆ, ಮತ್ತೆ ಸಪರೇಟ್ ಏಷ್ಯನ್ ಗೇಮ್ಸ್, ಸಪರೇಟ್ ವರ್ಲ್ಡ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಕಾಮನ್ವೆಲ್ತ್ ಮತ್ತೆ ಏಷ್ಯನ್ ಗೇಮ್ಸ್ ಮತ್ತೆ ಒಲಿಂಪಿಕ್ ಎಲ್ಲ ಎಲೈಟ್ ಅವ್ರು ಮಾತ್ರ ಇರುತ್ತೆ.
0: ಅದರಲ್ಲಿ ಸಬ್ ಜೂನಿಯರ್ ಇರ್ಲಿಕ್ಕಿಲ್ಲ, ಜೂನಿಯರ್ ಲೆವೆಲ್?
2: ಹೌದು, ಜೂನಿಯರ್ ಇಂದ ಸ್ಟಾರ್ಟ್ ಆಗುತ್ತೆ ವರ್ಲ್ಡ್ ಚಾಂಪಿಯನ್ಶಿಪ್, ಯೂತ್ ಸ್ಟಾರ್ಟ್ ಆಗುತ್ತೆ ಏಷ್ಯನ್ ಗೇಮ್ಸ್, ಎಲೈಟ್ ಎಲ್ಲ ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್ ಪ್ಲಸ್ ಒಲಿಂಪಿಕ್. ಖೇಲೋ ಇಂಡಿಯಾದಲ್ಲಿ ಯೂತ್ ಇಂದ ಸ್ಟಾರ್ಟ್ ಆಗುತ್ತೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತ ಸಪರೇಟ್ ಆಗಿ ಮಾಡ್ತಾರೆ. ಮೊನ್ನೆ ಕೂಡ ಇಲ್ಲಿ ರೀಸೆಂಟ್ ಆಗಿ ಕನಕ್ಪುರದಲ್ಲಿ ಕಾಲೇಜಲ್ಲಿ ಮಾಡಿದ್ರು.
0: ಬಾಕ್ಸಿಂಗ್?
2: ಹೌದು,
0: ಕ್ರೀಡೆ ಇದೆ ಖೇಲೋ ಇಂಡಿಯಾದಲ್ಲಿ.
2: ಖೇಲೋ ಇಂಡಿಯಾ ಬಾಕ್ಸಿಂಗ್ ಯೂತ್ ಗೇಮ್ಸ್ ಇದೆ, ಯೂತ್ ಗೇಮ್ಸ್ ಅಲ್ಲಿ ಬಾಕ್ಸಿಂಗ್ ಅನ್ನೋದು ಒಂದು ಭಾಗವಾಗಿದೆ.
0: ಕೊನೆಯದಾಗಿ ಒಂದು ಪ್ರಶ್ನೆ ಸತೀಶ್ ಕುಮಾರ್ ಅವರೇ, ಈಗ ಒಬ್ಬ ವಿದ್ಯಾರ್ಥಿ ನಾನು ಬಾಕ್ಸರ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಏನ್ ಮಾಡ್ಬೇಕು ಮೊದಲಿಗೆ? ಅವರು
2: ಬಾಕ್ಸಿಂಗ್ ಅಂತ ಬಂದಾಗ ಎರಡು ಕೈ ಚರಣ ಚಪ್ಪಾಳೆ ಅನ್ನೋಗೆ ಆ ಬಾಕ್ಸರ್ಗೂ ವಿದ್ಯೆಯನ್ನು ಕಲಿಬೇಕು ಅನ್ನೋ ಆಸಕ್ತಿ ಇರಬೇಕು. ಅದೇ ರೀತಿ ಒಬ್ಬ ಕೋಚ್ ಆಗಿ ಒಬ್ಬ ಅವನಿಗೆ ಎಲ್ಲ ನಾಲೆಜ್ ಇರಬೇಕು. ಆ ಕ್ರೀಡೆ ಬಗ್ಗೆ ಸಂಪೂರ್ಣವಾದ ನಾಲೆಜ್ ಇದ್ದಾಗ ಮಾತ್ರ ಆ ಬಾಕ್ಸರ್ ಒಂದು ಮೇಲ್ಮಟ್ಟ ಬೆಳಕು ಸಾಧ್ಯ. ನೆಕ್ಸ್ಟ್ ಬರೋದು ಅವರ ಬಾಕ್ಸಿಂಗ್ನ ಮನೆಯ ಬ್ಯಾಕ್ಗ್ರೌಂಡ್, ಅವ್ರ ತಂದೆ ಅವ್ರ ತಾಯಿ ಅವ್ರಿಗೆ ಹೇಗೆ ಅವ್ರನ್ನ ಪ್ರೋತ್ಸಾಹ ಕೊಡ್ತಾರೆ, ಅವ್ರ ಡಯಟ್, ಅವ್ರಿಗೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್, ಟ್ರೈನಿಂಗ್, ಬೆಳಗ್ಗೆ ಅಥವಾ ಸಾಯಂಕಾಲ ಎಷ್ಟು ಸಮಯ ಬಾಕ್ಸಿಂಗ್ಗೋಸ್ಕರ ಮೀಸಲಿಡ್ತಾರೆ ಅಂತ ಇವೆಲ್ಲ ಕನ್ಸಿಡರ್ ಆಗುತ್ತೆ. ಪ್ರತಿಯೊಂದು ಗೇಮ್ ಆಗಲಿ ಅದಕ್ಕೆ ಆದ ಒಂದು ಸ್ಪೆಷಾಲಿಟಿ, ಅದಕ್ಕೆ ಆದ ಒಂದು ಟೈಮ್, ಅದಕ್ಕೆ ಆದ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಅದು ನಾವು ಪೂರ್ತಿ ಕೊಡಿಸ್ಕೊಂಡ್ರೆ ಆ ಗೇಮಲ್ಲಿ ಬೆಳಕಾಗೋದು. ನಾನು ಇದು ಮಾಡ್ತೀನಿ, ಟೆಕ್ವಾಂಡೋ ಮಾಡ್ತೀನಿ, ಬಾಕ್ಸಿಂಗ್ ಮಾಡ್ತೀನಿ, ಡ್ಯಾನ್ಸ್ ಹೋಗ್ತೀನಿ, ಮ್ಯೂಸಿಕ್ ಹೋಗ್ತೀನಿ, ಎಲ್ಲ ಮಾಡ್ತೀನಿ ಅಂದರೆ ಆ ಮಕ್ಕಳು ಬರೀ ಒಬ್ಬ ಸ್ಮಾರ್ಟ್ ಸ್ಟೂಡೆಂಟ್ ಆಗ್ತಾನೆ ಹೊರತು ಸ್ಪೆಷಲಿಸ್ಟ್ ಆಗ ಸಾಧ್ಯ ಇಲ್ಲ. ಒಬ್ಬ ಸ್ಪೆಷಲಿಸ್ಟ್ ಆಗಬೇಕಂದ್ರೆ ಒಂದು ಗೇಮ್ನ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಅದರಲ್ಲೇ ತೊಡಗಿಸ್ಕೊಂಡ್ರೆ ಮಾತ್ರ ಅವನು ಸ್ಪೆಷಲಿಸ್ಟ್ ಆಗಬಲ್ಲ, ಇಲ್ಲದ್ರೆ ಈಸ್ ಎ ಸ್ಮಾರ್ಟ್ ಸ್ಟೂಡೆಂಟ್.
0: ಬಾಕ್ಸಿಂಗ್ ಕ್ರೀಡೆಯಲ್ಲಿ ಭವಿಷ್ಯ ಹೇಗಿದೆ ಸರ್? ಈಗ ಪಾಲಕರು ನೋಡೋದು ಮಕ್ಕಳ ಭವಿಷ್ಯ, ಅಂದ್ರೆ ಮುಂದೆ ಇದರಲ್ಲಿ ಏನಾದರೂ ಇವರಿಗೆ ಬೆಳವಣಿಗೆ ಹೊಂದಲಿಕ್ಕೆ ಆಗುತ್ತಾ ಅಂತ ನೋಡ್ತಾರೆ.
2: ಅದು ನಮ್ಮ ಇಂಡಿಯಾ ಗೌರ್ಮೆಂಟ್ ಮೇಲೆ ಹೇಳಬೇಕಾಗತ್ತೆ. ಇಲ್ಲ, ಒಂದೊಂದು ಪ್ರತ್ಯೇಕ ಹರಿಯಾಣಲ್ಲಾದ್ರೆ ಆ ಬಾಕ್ಸರ್ ಅವ್ನು ಬಾಕ್ಸರ್ ಆಗಿರಲಿ ರೆಸ್ಲರ್ ಆಗಲಿ ಯಾವ್ದಾಗಲಿ ಅಲ್ಲಿ ಸಂಪೂರ್ಣವಾಗಿ ಪ್ರೋತ್ಸಾಹ ಸಿಗುತ್ತೆ. ಅವ್ನು ಒಂದು ಮೆಡಲ್ ತಗೊಂಡ ತಕ್ಷಣ ಅವ್ನು ಇಮಿಡಿಯೇಟ್ ಆಗಿ ರೈಲ್ವೇಸ್ ಅಲ್ಲೋ ಅಥವಾ ಬೇರೆ ಎಲ್ಲ ಜಾಬ್ ಆಗುತ್ತೆ. ಒಂದು ಮೆಡಲ್ ಆಗ್ತು ಅಂದ್ರೆ ನೀವು ಆರಾಮಾಗಿ ಗೌರ್ಮೆಂಟ್ ಜಾಬ್ ಎಲ್ಲ ಸಿಕ್ಕೇ ಸಿಗುತ್ತೆ. ನೀವು ಯಾವ ಭಾಗದಲ್ಲಿದ್ದೀರಾ, ಯಾವ ಸ್ಟೇಟಲ್ಲಿ ಇದ್ದೀರಾ ಅನ್ನೋದು ಕೂಡ ಕನ್ಸಿಡರ್ ಆಗುತ್ತೆ. ಇದರಿಂದ ಮಕ್ಕಳು ಅವನ ಸ್ವಂತ ಇಂಟ್ರೆಸ್ಟಿಂದ ಮಾಡ್ತೀನಿ ಅಂತ ಬಂದು ಅವನೇ ಕಲ್ತಿ ಅವನೇ ಮೇಲ್ಮಟ್ಟಕ್ಕೆ ಹೋಗಿ ತಂದೆಯವ್ರ ತಾಯಿಯವ್ರ ಪ್ರೋತ್ಸಾಹದಿಂದ ಕೂಡ ಅವನು ಬೇರೆ ಕಡೆ ಎಲ್ಲ ಟ್ರೈನಿಂಗ್ ತಗೊಂಡು ಮೇಲ್ಮಟ್ಟ ಬರೋ ಸಾಧ್ಯ ಕೂಡ ಇದೆ.
0: ಒಳ್ಳೇದು ನಯನ ಹಾಗೂ ಸತೀಶ್ ಕುಮಾರ್ ಅವರೇ, ಇಲ್ಲಿವರೆಗೆ ಬಾಕ್ಸಿಂಗ್ ಕ್ರೀಡೆಯ ಕುರಿತಾಗಿ ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಂಡ್ರಿ. ನಯನ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲೆಂದು ನಾವು ಹಾರೈಸ್ತೀವಿ. ಸತೀಶ್ ಕುಮಾರ್ ಅವರೇ, ನಯನ ಅಂತಹ ಒಳ್ಳೆಯ ಬಾಕ್ಸರ್ಗಳನ್ನ ನಮ್ಮ ದೇಶಕ್ಕೆ ಮುಂದೆ ಕೊಡುಗೆಯಾಗಿ ನೀವು ಕೊಡ್ಲಿ ಅನ್ನೋದು ನಮ್ಮ ಆಶಯ. ಇಲ್ಲಿವರೆಗೆ ನಮ್ಮ ಜೊತೆಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
2: ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು.

0: ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಮತ್ತು ಪಾಲಕರಾದ ಸತೀಶ್ ಕುಮಾರ್ ಎಂ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್.
1: ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಧಾರವಾಡ.

0: ನೀ ಗೆಳತಿ, ಹೇಳು ನೀ ಗೆಳತಿ, ನೀ ವಿದ್ಯಾವಂತೆಯಾಗಿ ದಕ್ಷ ಅಧಿಕಾರಿಯಾದ ಛಲಗಾತಿ.
1: ಧೈರ್ಯದಿಂದ ಯುದ್ಧ ವಿಮಾನ ನಡೆಸಿ ಅಂತರಿಕ್ಷಕ್ಕೂ ಜಿಗಿದ ಗಟ್ಟಿಗಿತ್ತಿ.
0: ನಿಷ್ಠೆಯಿಂದ ಕಲಾ ಸೇವೆಗೈದು ಛಾಪು ಮೂಡಿಸಿದ ಕಲಾವಂತಿ.
1: ಅಂತನ ನೀನು ಸಾಧನೆಯ ಆಭರಣ ಧರಿಸಿದ ಸೌಂದರ್ಯದ ಒಡತಿ.
0: ಈ ನಿನ್ನ ಯಶಸ್ಸಿನ ಕಥೆ ವರ್ಣಿಸೋ ಪ್ರತಿ ವಾರದ ನಿನ್ನ ಗೆಳತಿ
1: ಅಕಿನ, ಕೇಳು ಗೆಳತಿ ಅನ್ನೋ ಬಾನ್ ಉಲಿಯ ಪ್ರಸಾರದ ಅಮೃತವತಿ.
0: ಹಂಗಾದ್ರ ಕೇಳು ನೀ ಗೆಳತಿ,
1: ಕೇಳು ಗೆಳತಿ
0: ಪ್ರತಿ ಗುರುವಾರ
1: ಮುಂಜಾನೆ 11 ಗಂಟೆಕ್ಕ.
2: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ
2: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆ.

0: ಕೇಳುಗರೇ, ಗಮನಿಸಿ, ನಾಳೆ ಬೆಳಿಗ್ಗೆ 8:45 ರನ್ನಾ ಮತ್ತು ಅತ್ತಿಮಬ್ಬೆ ಈ ಬಗ್ಗೆ ಮಾತನಾಡುತ್ತಾರೆ ಬಾಳಾಸಾಹೇಬ್ ಲೋಕಾಪುರ್. ಆಕಾಶವಾಣಿ ಧಾರವಾಡ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ನಾಟಕ ಒಂದು ಮನೆ ಎರಡೂವರೆ ಕೋಣೆಗಳು. ಮೂಲ ಬಂಗಾಳಿ ಲೇಖಕರು ಭಾಗೀರಥ್ ಮಿಶ್ರಾ. ಹಿಂದಿ ರೂಪಾಂತರ ಅಶೋಕ್ ಲಾಲ್. ಕನ್ನಡ ಅನುವಾದ ಎನ್ಜಿ ಗಲಗಲಿ. ನಿರ್ಮಾಣ ಮಂಜುಳಾ ಆರ್ ಪುರಾಣಿಕ್. ಕೇಳಿ ರಾಷ್ಟ್ರೀಯ ನಾಟಕ ಒಂದು ಮನೆ ಎರಡೂವರೆ ಕೋಣೆಗಳು.

0: ವಾಹ್, ಏನ್ ಲಿರಿಕ್ಕು! ಹಾಡು ಕೇಳ್ತಿದ್ರೆ ಕೇಳ್ಕೊತಾನೆ ಇರಬೇಕು ಅಂತ.
1: ನಾವೀಗ ಕಲ್ಕತ್ತೆಯ ಒಂದು ಸಾಧಾರಣ ಭಾಗದ ಮಧ್ಯದಲ್ಲಿದ್ದೇವೆ, ಬಾಗ್ ಬಜಾರ್ದಲ್ಲಿ. ನಾವು ಕೇಳುತ್ತಿರುವ ಈ ಗೀತೆ ಹರಿಷತ್ ಮತ್ತು ಅನಿಮಾ ಚಟರ್ಜಿ ಅವರ ಒಂದೂವರೆ ಕೋಣೆಯ ಮನೆಯಿಂದ ಚಿಮ್ಮಿ ಬರುತ್ತಿದೆ. ನಾವಿರುವ ಈ ಭಾಗ ಹೇಗಿದೆ ಎಂದರೆ, ನಮ್ಮ ಶರೀರದಲ್ಲಿ ನರನಾಡಿಗಳಂತೆ ಗಲ್ಲಿ ಗಲ್ಲಿಗಳ ಒಂದು ಜಾಲವಾಗಿದೆ. ಇಂತಹ ಒಂದೂವರೆ ಕೋಣೆಯ ಚಿಕ್ಕ ಮನೆಯಲ್ಲಿಯೇ ತಮ್ಮ ಮೂರೂ ಹೆಣ್ಣು ಮಕ್ಕಳ ಮದುವೆ ಮಾಡಿದರು. ಈಗ ತಮ್ಮ ನಿವೃತ್ತಿ ಜೀವನವನ್ನು ಸಂಗೀತ ಕೇಳುವುದು, ತೋಟ ಮಾಡುವುದು ಇತ್ಯಾದಿಗಳ ಮೂಲಕ ಕಳೆಯಬೇಕೆಂಬುದು ಅವರ ಆಸೆ. ಬಾಗ್ ಬಜಾರ್ದ ಭಾಗದ ಈ ಜೀವನದಲ್ಲಿ ಬೆರೆಯುವ ಆಸೆ ಇದ್ದಂತಿಲ್ಲ. ಆದರೂ ಹೊಸ ಆಸೆ ಹುಟ್ಟುತ್ತಿವೆ, ದಿನಂಪ್ರತಿ ದಾರಿ ಕಾಯುತ್ತಿದೆ. ಆದರೂ ನಿರಾಶೆಗೊಂಡಂತಿದೆ ಮನಸ್ಸು.
0: ಏನ್ ಗದ್ಲಿದು, ಬೆಳಗಾಕಿಲ್ಲೋ ಸುರುಣ.
2: ದುರ್ಗಾ ಪೂಜಾ ಹತ್ರ ಬಂತಲ್ಲ, ಇನ್ನ ಹಗಲು ರಾತ್ರಿ ಹಿಂಗ್.

0: ಮುಂಚೆ ಎಂತೆಂತ ಭಾರಿ ಪ್ರೋಗ್ರಾಮ್ ಮಾಡ್ತಿದ್ರಲ್ರಿ.
1: ಯಾವಾಗಿನ ಮಾತು ಹೇಳಲಿಕ್ಕತ್ತಿ ನೀನು? ಈಗ 10 ವರ್ಷದಿಂದ ಪ್ರತಿ ವರ್ಷ 10 ಪಟ್ಟು ಗದ್ದಲ ಹೆಚ್ಚಾಗ್ಲಿಕ್ಕತ್ತ.
0: ಅಷ್ಟೇ ಅಲ್ರಿ, ಅದ್ರ ಖರ್ಚೆಲ್ಲ ನಮ್ ಕಡೆಯಿಂದ ವಸೂಲು ಮಾಡ್ತಾರ. ಮೊದಲ 5-10 ರೂಪಾಯಿ ಖುಷಿಯಿಂದ ಕೊಡ್ತಿದ್ವಿ, ಆಮೇಲೆ 50 ಆತು, ಈಗ 200 ಆತು. 200
1: ಯಾವಾಗ ಬೇಕಾದಾಗ ಬಂದ್ ಧಮಕಿ ಹಾಕ್ತಾನ ಆ ಘೋಟೂನ್ ಗುಂಡಾನ್ ತಂದು.
0: ಬರೀ ದುರ್ಗಾ ಪೂಜಾ ಅಷ್ಟೇ ಯಾಕ? ಲಕ್ಷ್ಮೀ, ಸರಸ್ವತಿ, ಕಾರ್ತಿಕ, ವಿಶ್ವಕರ್ಮ, ಜೈ ಸಂತೋಷಮ್ಮ ಪೂಜೆ ಮಾಡಬೇಕಾದ್ರೂ ಚಂದ ಕೊಡದ ಇದ್ರ ನಡೆಯುವುದ ಇಲ್ಲ.
1: ಥಿಂಕ್ ಆಫ್ ದಿ ಡೆವಿಲ್. ನೋಡಲ್ಲಿ ಕಿಡಿಕ್ಯಾಗ ಹೊರಗೆ ಇಲ್ಲೇ ಬಂದು ವಕ್ರಸ್ತಾನೋ ಏನೋ.
0: ಬೀಡಾ ದಂಡಿ ಹತ್ರ ನಿಂತಾನ, ಮೋಟರ್ ಸೈಕಲ್ ಇಂಜಿನ್ ಹಂಗ ಚಾಲೂನೇ ಇಟ್ಟಾನ ಜೋರ್ ಸಪ್ಲ ಮಾಡ್ಲಿಕ್ಕೆ.
1: ಏ, ಕಿಡಿಕ್ಯಾಗಿಂದ ಮರಿಗೆ ಸರ್ಕೋ ಲಗುನ, ಇಲ್ದಿದ್ರ ನೋಡಿದ್ಯಾ? ಏನ್ ಕೇಳು, ಇಲ್ಲ ಅಂದ್ರೆ ಒಳಗ ನುಗ್ಗಿ ಬಿಡ್ತಾನ.
0: ಒಂದ್ ಸ್ವಲ್ಪ ಕಡಿಮೆ ಮಾಡು. ನಿನ್ನ ಮೋಟಾರ್ ಸೈಕಲ್ ಸಪ್ಲ. ಹ್ಮ್, ಏನು?
2: ಗಂಗಾ ಘಾಟ್ ಹತ್ರ 2 ಪರದೇಶಿ ಹೆಣ ಬಿದ್ದಾವು.
0: ಹೆಣ?
1: ಅಯ್ಯೋ ದೇವ್ರ,
0: ಅಯ್ಯೋ ದೇವ್ರ, ಅದಕ್ಕೆ ನಾ ಏನ್ ಮಾಡ್ಲಿ?
2: ಅವಕ್ಕೆ ಕ್ರಿಯಾಕರ್ಮ ಮಾಡ್ಬೇಕಲ್ಲ.
1: ಹೋಗಿ ಪೊಲೀಸರಿಗೆ ಹೇಳು, ಪುರೋಹಿತರನ್ನ ಕರ್ಕೊಂಡು ಬಾ. ನಮ್ ಜೀವ ಯಾಕೆ ತಿಂತೀವಿ?
0: ಪೊಲೀಸರಿಗರೆ ಹೇಳಿ, ಪುರೋಹಿತರನ್ನರೆ ಕರೀಲಿ, ನಮಗೇನ್ ಮಾಡೋದದ ತಗೊಂಡು?
2: ರೊಕ್ಕ ಕೂಡ್ಸಾಕತ್ತೀವಿ ಸಾಮಾನ ಕಟ್ಟಿಗೆ ತರಾಕ. 100 ರೂಪಾಯಿ ಕೊಡ್ರಿ ಚಂದ.
0: 100 ರೂಪಾಯಿ?
2: 50 ಕೊಡ್ರಿ, ಉಳಿದದ್ ಬೇರೆ ಕಡೆ ಕೂಡಿಸ್ತೀನಿ. ತಗೀರಿ ನೋಟು, ನಾ ಬರ್ತೀನಿ, ಬಡಾನ ಕೊಡ್ರಿ.
1: ಅಲ್ಲೇ ನಿಂದ್ರ ಅಂತ ಹೇಳವಾಗ ತಂದು ಕೊಡ್ತೀನಿ.
0: ಘೋಟೂನ್ ಅಲ್ಲೇ ನಿಂದ್ರು, ತಂದು ಕೊಡ್ತಾರೆ.
2: ಬಡಾನ ಕೊಡ್ರಿ, ನಾ ಇನ್ನು ದುರ್ಗಾ ಪೂಜಾದ ವ್ಯವಸ್ಥೆ ಬೇರೆ ಮಾಡ್ಬೇಕು. ಏನ್ ಮಾಡೋದು, ಈ ಪರದೇಶಿ ಹೆಣಕ್ಕೂ ಏನಾರ ಗತಿ ಕಾಣಿಸೋದಾಯ್ತು. ನಮಸ್ಕಾರ ಹರ್ಷತಣ.
1: ಹ್ಮ್, ನಮಸ್ಕಾರ. ತಗೋ 50 ರೂಪಾಯಿ, ನಡಿ ನೋಡಿಲ್ಲೇ. ಆ ನಿನ್ನ ಸುಡುಗಾಡ ಪಟಪಟಿಗೆ ಒಂದ್ ಸ್ವಲ್ಪ ಏನಾರ ಮಾಡು.
2: ಪಟಪಟಿ ಬಗ್ಗೆ ಏನು ಹೇಳಕ್ ಬರಬೇಡ್ರಿ, ಅದು ಒಂದ ಗುರುತು ನಮ್ಮ ಅಪ್ಪಂದು ಉಳಿದಿರೋದು. ನಾ ನಡೀತೀನಿ.
1: ಹೊಂಟಾನ ಇಂಥ ದೊಡ್ಡ ಮನುಷ್ಯ ಅಪ್ಪನ ಹೆಸರು ಬೆಳಗಲಿಕ್ಕೆ ಶನಿ ಕಾಟ್ ತಪ್ತು. ನಡಿ,
0: ನೀವೊಬ್ರು ಹೆಂಗಿದ್ದೀರಿ ಅಂದ್ರೆ ಬೇಕಾದ್ ಮಾತಾಡ್ತೀರಿ, ಕಡೆಗೆ ಮತ್ತೆ ರೊಕ್ಕ ಕೊಟ್ಟು ಕಳಿಸ್ತೀರಿ ಅವಂಗ.
1: ಒಳಗ್ ಬಂದ್ ದಾಂಧಲೆ ಹಾಕೋದಕ್ಕಿಂತ ರೊಕ್ಕ ಕೊಟ್ಟು ಹೊರಗಿಂದ ಹೊರಗ ಕಳಿಸೋದು ನೆಟ್ಗ. ಒಳಗ್ ಬಂದ್ರ ನಿನ್ನ ಮೇಲೆ ಹುಕುಂ ಮಾಡ್ತಾನ. ಬೋಧಿ, ನನಗ್ ಚಹಾ ಮಾಡು, ಅಲ್ಲಿ ತನಕ ಸ್ವಲ್ಪ ಜರೂರ್ ಫೋನ್ ಮಾಡೋದದ ಅಂತಾನ. ಏನ್ ಇವ್ರ ಅಪ್ಪನ ಮನಿ?
0: ಅಪ್ಪನ ಮನ್ಯಾಗ ಇವ್ಯಾವೂ ಮಾಡೋದಿಲ್ಲ. ಶಿವಶಂಕರ್ ಬಾಬು ಎಂಥ ಒಳ್ಳೆ ಮನುಷ್ಯ.
1: ಇವನ್ ಇಬ್ರು ತಮ್ಮಗಳು ಪಸಂದ ಕಲ್ತು ಚಲೋ ನೌಕರಿ ಮಾಡ್ಲಿಕ್ಕೆ ಹತ್ಯಾರ. ಇವ ಯಾಕೆ ಹಿಂಗ ಏನ್ ಹೇಳ್ಕೋತಿರ್ಗತಾನ ಗೊತ್ತದ ಏನೋ? ನಾ ಪ್ರಾಕ್ಟಿಕಲ್ ಸೋಷಿಯಲ್ ವರ್ಕ್ ಮಾಡ್ಬೇಕು ಅಂತೀನಿ. ಓದಿ ನೌಕರಿ ಮಾಡಿ ದೊಡ್ಡವರಾದ್ರೆ ಏನ್ ಫಾಯ್ದೆ ಅಂತಾನ?
0: ಛಿ, ಗುಂಡನ್ ತಂದು
1: ಅಗದಿ
0: ಏನ್ರಿ?
1: ನೀ ಏನ್ರಿ ಅಂತ ಯಾವಾಗ ಕರಿತಿ ನೋಡು, ನೀ ಏನ್ ಹೇಳ್ಬೇಕು ಅಂತಿದಿ ಅನ್ನೋದು ಗೊತ್ತಾಗ್ಬಿಡ್ತದ ನೋಡು.
0: ಮತ್ತೇನಾರ ಮಾಡ್ರಿಲ್ಲ ಒಂಚೂರು, ಅಕ್ಕನ ಮನೆಗೆ ಹೋದಾಗ್ಲೆಲ್ಲ ನೋಡ್ತೀನಿ ಎಷ್ಟು ಚಂದನ ಗಿಡ ಹಚ್ಚಿರ್ತಾಳ, ಎಷ್ಟು ಚಂದ ಹೂ ಬಿಟ್ಟಿರ್ತಾವ.
1: ದೊಡ್ಡ ಕಾಡು ಬೆಳೆಸ್ಯಾಳ ನಾನು ದೊಡ್ಡ ಸೊಸಿ.
0: ಬಾಬಾ ಅವ್ರ ಮನ್ಯಾಗ ದೊಡ್ಡ ತೋಟಿತ್ತಲ್ಲ, ಅವರು ಹಗಲೆಲ್ಲ ಹೇಳ್ತಿದ್ರು ಮರ ಕಡಿಬಾರ್ದು, ಕಿತ್ತಬಾರ್ದು ಅಂತ. ಅವಕ್ಕ ಬೆಳಿಲಿಕ್ಕೆ ಬಿಡ್ಬೇಕು. ಮನೆ 1.5 ಕುಣಿದ ಇರವಲ್ದ ಯಾಕ, ಕನಿಷ್ಠ ಒಂದು ಸಣ್ಣ ಕೈ ತೋಟರ ಇದ್ರ.
1: ಸ್ವಲ್ಪ ತಡಕೋ ತಡಕೋ,
0: ಮೊದಲಿಂದನು ಅದನ್ನ ಮಾಡ್ಕೋತ ಬಂದೇನಲ್ಲ.
1: ಹಿಂದಿಂದೆಲ್ಲ ಯಾಕೆ ನೆನೆಸ್ಕೋತಿ? ಏನೇನಾಗ್ಯದ ನನಗೆಲ್ಲ ಗೊತ್ತದ.
0: ಭಾಳ ಸರ್ತಿ ಅಡ್ಡಾಡಿಲ್ಲ ಈ ರಸ್ತೆದ ಮೇಲೆ. ಕೈಯಾಗ ಬ್ಯಾಟ್ರಿ ಇದ್ದಿದ್ದಿಲ್ಲ ಅಂದ್ರೆ ಎಲ್ಲಿಗೆ ಹೋಗಿ ಮುಟ್ತೀವೋ ಏನೋ.
1: ಹ್ಮ್, ಅಂತೂ ಮನಿ ಮುಟ್ಟಿದ್ವಿ.
0: ಅರೆ ಏನಿದು ಹೂವಿನ ಪಕಳಿ, ಮಳೆ ಕೂಡ ಗಾಳಿನೂ ಬೀಸಿರ್ಬೇಕು. ಆ ಕಡೆನೂ ಸ್ವಲ್ಪ ಬ್ಯಾಟ್ರಿ ಬಿಡ್ರಿ, ಈ ಕಡೆ ಈ ಕಡೆ.
1: ಮುಂಜಾನೆ ನೋಡು ಅಂತ ಬಿಡು ಮಹಾರಾಳ, ಮೊದಲ ಕೀಲಿ ತೆಗಿತೀನಿ.
0: ಒಂಚೂರು ಬ್ಯಾಟ್ರಿ ಬಿಡ್ರಲ್ಲ ಇತ್ಲಾಗ. ಅರೆ ಹೂವಿನ ಕುಂಡದ ತುಣುಕು, ಅರೆ ಹೂವಿನ ಕುಂಡದ ತುಣುಕು. ಓ
1: ಆ ಬದಮಾಶ್ ಹುಡುಗ.

0: ಹುಡುಗರು ಬಹುಶಃ ಇಲ್ಲೇ ಕ್ರಿಕೆಟ್ ಆಡಿರ್ಲಿಕ್ಕೆ ಬೇಕು.
1: ಹಂಗಾದ್ರೆ ನಮ್ಮ ಎಲ್ಲ ಹೂವು.
0: ನನಗೆ ನೆನಪದ.
1: ಸಾರಿ, ಐ ಆಮ್ ಸಾರಿ, ನಾ ಎಲ್ಲ ಮರಿತೀನಿ ಅಂತ ಮಾತು ಕೊಟ್ಟಿದ್ದೆ. ನೀವೇನಷ್ಟು ಬೇಸರ ಮಾಡ್ಕೋಬೇಡ್ರಿ. ನೀವು ಬೇಕಾದಷ್ಟು ಪ್ರಯತ್ನ ಮಾಡಿರಿ ಅಂತ ನನಗೆ ಗೊತ್ತದ.
0: ನಿನಗೇನು ಹೇಳಲಿ, ನನಗೂ ನೆನಪದ. ಸುನೀತಾ ನನ್ನಿ ಇಬ್ಬರನ್ನೂ ಕರ್ಕೊಂಡು ಬಂದೆ. ಮನಿ ಮತ್ತೆ ಖುಷಿಯಿಂದ ಅರಳಿತು. ನೀನು ನಿನ್ನ ಯಾತ್ರಾ ಮುಗಿಸ್ಕೊಂಡು ಬಂದಿ. ಈಗ ಆ್ಯಸ್ ಯೂಶುವಲ್.
2: ರಿಟೈರ್ಡ್ ಜನರ ಅಪೇಕ್ಷೆ ಎಷ್ಟು ಯೋಗ್ಯವಾಗಿರ್ತದೆ ಅಂದ್ರೆ, ಅವರು ರಿಟೈರ್ ಆದ ಮೇಲೆ ಎಲ್ಲ ತೊಂದರೆಗಳಿಂದ ಮುಕ್ತಾಗಿ ಬಿಡ್ತಾರೆ. ಆದರೆ ಅವಾಗ ಆಗಾಗ ಹೊತ್ತ ಭಾರ, ಸಂತೋಷದ ಆ ಕ್ಷಣಗಳೊಳಗೆ ಅದು ನನ್ನ ಅಧಿಕಾರ ಅಂತ ಅನಿಸ್ತಿರ್ತದೆ ಅವರಿಗೆ.

0: ಯಾರು?
1: ಓಮಿ ಬಾನಿ.
0: ಓ ಬಾನಿದಿ, ಕೋಮುನ ಅಶುನ್.
1: ಭಾಲೋ
0: ಆಶುನ್, ಚಹಾ ಕುಡಿತೀಯೇನು?
1: ಬೇಡ, ಮುಂಜಾನಿದ ಭಾಳ ಆಗ್ಯದ.
0: ಇರ್ಲಿ ಬಿಡು, ಇನ್ನೊಂದು ಕಪ್ ಕುಡಿ, ಬಿಸಿ ಬಿಸಿ ಮಿರ್ಚಿ ಮಾಡೀನಿ.
1: ಹಾ, ಮಿರ್ಚಿ ಮಾಡಿರಿ.
0: ಹ್ಮ್,
1: ಆದ್ರ ಕರಗ್ಬೇಕಲ್ಲ.
0: ನಿನಗ ತಿಂದಿದ್ದೆಲ್ಲ ಕರಗಿದ್ರೆ ಆಜು ಬಾಜುನವ್ರ ಬಗ್ಗೆ ಹೆಂಗ್ ನೆನ್ಪಿರ್ಬೇಕು? ಆ ತರ್ತೀನಿ ತಡಿ. ನಿನಗ ಆಕಾಶವಾಣಿ ಹೆಸರು ಯೋಗ್ಯದ. ಇದು ಬಾಗ್ ಬಜಾರ್. ಈಗ ಆಕಾಶವಾಣಿಯಿಂದ ಎಲ್ಲರ ಪ್ರೈವೇಟ್ ವಾರ್ತೆಗಳನ್ನು ಕೇಳುವಿರಿ. ಹ್ಮ್, ಹಿಡಿ ಬಾನಿದಿ.
1: ನಾ ಸುದ್ದಿಗಿದ್ದಿ ಏನು ಹೇಳೋದಿಲ್ಲ. ಮೊದಲ ಎಲ್ಲಾರನ್ನು ಸೇರಿಸೋ ಕೆಲಸ ಮಾಡು, ಆಮೇಲೆ ನಿನ್ನ ಹುಡುಗಾಟ್ಗೆ ಎಲ್ಲ. ಹಾ, ಮಿರ್ಚಿ ಭಾಳ ಖಾರ ಅದ.
0: ಈಗ ನೀನು ಪಟಪಟ ಅಂತ ಸುದ್ದಿ ಹೇಳು. ನೀ ಸುಮ್ಮನೆ ಕೂತ್ರ ಕಟ್ಟೋದು ಕೆಡಿಸೋದು ಯಾರು ಮಾಡಬೇಕು? ಹ್ಮ್, ಹೇಳು ಹೇಳು, ಪಟ್ನ ಹೇಳು, ಏನ್ ಸುದ್ದಿ ಹೇಳಲಿಕ್ಕೆ ಬಂದಿದಿ?
1: ಆ ಗುಹಾಬಾಬುನ್ ಮಗಳಿದ್ದಾಳಲ್ಲ, ಆ ಮಿಸ್ಟಿ, ಅವಳದು ಒಬ್ಬ ಬಿಹಾರಿ ಹುಡುಗನ ಜೊತೆ ನಡೆದಿತ್ತಲ್ಲ.
0: ಹೌದೌದು, ನಾನು ಕೇಳಿದ್ದೆ. ಏನಾಯ್ತದು?
1: ವಿಕ್ಟೋರಿಯಾ ಮೆಮೋರಿಯಲ್ ಹತ್ರ ನಾನು ಸ್ವತಃ ನೋಡಿದೆ ಇಬ್ಬರನ್ನು. ರಾಮ ರಾಮ, ಹೋಗ್ಲಿ ಬಿಡ್ರಿ, ಮತ್ತೊಬ್ರು ಸುದ್ದಿ ನಮಗೆ ಯಾಕ? ಅದು
0: ಅಲ್ಲ, ಇವರು ಬಂದ್ರಂತ ಕಾಣ್ತದೆ.
1: ಪ್ರಣಾಮ್ ದಾದಾ.
2: ಆಕಾಶವಾಣಿ ದಿ ಪ್ರಣಾಮ್. ಆಕಾಶವಾಣಿಯಿಂದ ಇಂದಿನ ಸಮಾಚಾರಗಳು ಸಮಾಪ್ತ.
1: ದಾದಾ ಸಾಕ್ ಮಾಡ್ರಿ ನಿಮ್ ಚಾಸ್ತಿ. ಆ ಘೋಟುನ್ ಇದ್ದಾನಲ್ಲ, ಈ ಪೂಜಾದೊಳಗ ಮತ್ತ ನಾಟಕ ಮಾಡ್ಲಿಕ್ಕತ್ತಾನ.
2: ಇದ್ದದ್ದ ಒಂದು.
1: ನನಗಂತೂ ಆ ನಾಟಕದೊಳಗಿನ ನಿಮ್ ಚುಟ್ಕಿ ನೆನಪಾಗ್ತದ ನೋಡ್ರಿ ದಾದಾ. ಹಾ, ನಾ ಇನ್ ಬರ್ತೇನೆ ದಾದಾ.
0: ಮುಂದಿನ ಬುಲೆಟಿನ್ ಯಾವಾಗ ಅಂದ್ರ ಮತ್ತೆ ಯಾವಾಗ ಬರ್ತಿ?
1: ಬರ್ತೇನೆ ಬರ್ತೇನೆ, ಲಘುನ ಬರ್ತೇನೆ.
0: ತಲಿ ಹರಟಿ.
2: ಆದ್ರೂ ಆಕಿ ಮಾತಿನ ಮೇಲೆ ವಿಶ್ವಾಸ ನಿನಗ?
0: ಮತ್ತ ನೀವು ಹಂಗ ಘೋಟೂನಿನ ಎಲ್ಲ ಮಾತಿಗೂ ಹ್ಞೂ ಅಂದ್ಬಿಡ್ತೀರಿ. ಆಮೇಲೆ
2: ನಾ ಸ್ಟೇಟ್ಮೆಂಟ್ ಕೊಡ್ತೀನಿ. ನನ್ನ ಪ್ರಕಾರ ಘೋಟೂನ್ ಒಬ್ಬ ಗುಂಡ. ಸೈಲೆನ್ಸರ್ ಇಲ್ದ ಮೋಟರ್ ಸೈಕಲ್ ಹೊಡೆಯೋದು ನನಗೆ ಸೇರೋದಿಲ್ಲ. ಬಾಗ್ ಬಜಾರ್ದೊಳಗೆ ನಮ್ಮ ಜೀವನ ನರಕ ಮಾಡೋದ್ರೊಳಗೆ ಅವಂದು ದೊಡ್ಡ ಕೈವಾಡದ ಅಂತ ನಾ ತಿಳ್ಕೊಂಡೀನಿ. ಅವಂಗೆ ರೊಕ್ಕ ಕೊಡೋದ್ರೊಳಗೆ ಕೊಡಿಸೋದ್ರೊಳಗೆ ನನ್ನ ಸ್ಟ್ರಾಟಜಿ ಅದ, ಅದು ನನ್ನ ದೌರ್ಬಲ್ಯ ಅಲ್ಲ.
0: ನಾಟಕದ ಹೆಸರು ತೆಗೆದು ಕೂಡಲೇ ಆಕೆಗೆ ಒಂದು ಚುಟುಕಿ ನೆನಪಾತಂತೆ. ಬಾನಿ ಹೇಳ್ತಿದ್ಲು ನಾಟಕದೊಳಗೆ ಪಪಿಯ ಎಷ್ಟು ಚಂದ ಕೆಲಸ ಮಾಡಿದ್ಲು, ಎಷ್ಟು ಖುಷಿಯಾಗಿತ್ತು. ನೆನಪದೇನು? ಎಷ್ಟು ಬೇಸರ ಆಗಿದ್ರು
3: ಎರಡು ವರ್ಷಗಳ ಹಿಂದಷ್ಟೇ ನಡೆದ ಪೂಜೆಯ ವಿಚಾರ. ಹರ್ಷತ್ ಮತ್ ಬೋಧಿಯ ಸಣ್ಣು ಮಗಳು ಚುಟುಕಿ ಅಂದ್ರ ಪಪಿಯಾಳ ಲಗ್ನ ಇನ್ನೂ ಆಗಿದ್ದಿಲ್ಲ. ಘೋಟೂನ್ ಗುಂಡಾಗರ್ದಿ ಊರ್ಫ್ ಸೋಷಿಯಲ್ ವರ್ಕ್ ಕರಿಯರ್ ಭಾರಿ ಏರಿಕೆ ಒಳಗಿತ್ತು. ಆಗನ ಮೋಟರ್ ಸೈಕಲ್ ಸೈಲೆನ್ಸರ್ ತೆಗೆದಿದ್ದ.

0: ಬಾಬಾ, ಆ ಗೋಟುನ್ ಬಂದಾನ, ಚಂದಾ ಕೇಳಲಿಕ್ಕೆ ಬಂದಿರಬೇಕು.
1: ಚಂದಾ ಕಳಿಸ್ಕೊಡ್ತೀನಿ ಅಂತ ಹೇಳಿ ಹೊರಗಿಂದ ಹೊರಗೆ ಕಳಿಸ್ಬಿಡು.
0: ಏ ಗೋಟುನ್, ಚಂದಾ ಕಳಿಸ್ಕೊಡ್ತಾರಂತ ಬಾಬಾ ಹೇಳಿದ್ರು. ಬಾಯ್ ಬಾಯ್.
2: ಚಂದಾ, ನಾ ಚಂದಾ ಬಿಡ್ಲಿಕ್ಕೆ ಬಂದೀನಿ ಅಂತ ತಿಳ್ಕೊಂಡೇನು? ನಾನು ಒಂದು ಸೀರಿಯಸ್ ವಿಚಾರ ಮಾತಾಡ್ಲಿಕ್ಕೆ ಬಂದೀನಿ. ಬಾಗ್ಲ ತೆಗಿ.
1: ತೆಗೆದು ಬಿಡು, ಶನಿ ಲಘುನ ಬಂದು ಹೋಗ್ಲಿ.
2: ಚುಟ್ಕಿ, ಬಾಗ್ಲ ತೆಗಿಲಿಕ್ಕೆ ಇಷ್ಟ ಆಗ್ತಾಳ?

0: ಏ ಬಿಟ್ಟಿ, ಅವಂಗೆ ಹೇಳು ನಂಗೆ ಚುಟ್ಕಿ ಅನ್ಬೇಡ ಅಂತ.
1: ಚುಟ್ಕಿ ಒಳಗೆ ಅಡಿಗೆ ಮನೆಗೆ ಓಡಿ ಹೋಗಿ ಎರಡು ಗ್ಲಾಸ್ ತಣ್ಣ ನೀರ್ತ ಫ್ರಿಜ್ನಾಗಿಂದು ಕುಡಿಯಾಕ ನೀವು ಕುಡಿತೀರೇನು?
2: ಬೇಡ ಥ್ಯಾಂಕ್ ಯು, ಇದು ನಂದ ಮನಿ, ನನಗೆ ಬೇಕಾದಾಗ ನಾ ತಗೋತೀನಿ.
1: ನೀ ಇನ್ನೂ ಹೋಗ್ಲಿಲ್ಲ ನೀರ್ ತರಾಕ?
0: ನಾ ಹೋಗಂಗಿಲ್ಲ.
3: ತಗೊಂಡ್ ಬಾರಲ್ಲ ಪಪಿಯಾದಿ, ಏನೋ ಸೀರಿಯಸ್ ವಿಚಾರದ ಅಂತ ಘೋಟೂನ್ ಮತ್ತ ಬಾಬಾ ಮಾತಾಡ್ಬೇಕಾಗ್ಯದಂತ ತಮ್ಮ ತಮ್ಮೊಳಗ.
0: ಪಪಿಯಾದಿ ಅಂದಿ? ಹಾ, ಈಗ ಅಡ್ಡಿ ಇಲ್ಲ, ತರ್ತೀನಿ.
1: ಬೋಧಿ ಬೋಧಿ.
4: ಏನು? ನಾ ಕೆಲಸ ಮಾಡ್ಲಿಕ್ಕತ್ತೀನಿ.
1: ಎರಡು ಕಪ್ಪು ಚಹಾ ಮಾಡು. ದಾದಾ ನೀವು ಓಹ್ ನಿಮ್ಮದ ಮನಿ, ಚಹಾ ಬೇಕಾದ್ರೆ ಹೇಳ್ರಲ್ಲ.
2: ಥ್ಯಾಂಕ್ ಯು ಫಾರ್ ದಟ್ ಪರ್ಮಿಷನ್.
1: ಎರಡು ಕಪ್ ಬೋಧಿ ಬಿಟ್ಟಿ ಮತ್ ನನಗ. ದಾದಾಗೇನು ಬೇಡ, ಉಪ್ಪು ಖಾರದ ಏನಾದ್ರೂ ಇದ್ರೆ ಅದನ್ನು ತಗೊಂಡು ಬಾ, ಬಾಯಾಡಿಸ್ಲಿಕ್ಕೆ ಆಗ್ತದ. ದೌಡ್ ತಗೊಂಡು ಬಾ, ಸೀರಿಯಸ್ ಮಾತಾಡೋದೈತಿ.
2: ಹ್ಞೂ, ಜಲ್ದಿ ಜಲ್ದಿ ಸೀರಿಯಸ್ ಮಾತು ಹೇಳು. ಜಲ್ದಿ ಜಾಗ ಖಾಲಿನೂ ಮಾಡು. ಇಲ್ಲಿ ಯಾರೋ ನಿನ್ನಂಗೆ ಖಾಲಿ ಕೂತಿಲ್ಲ ಗದ್ದಲ ಹಾಕ್ಲಿಕ್ಕೆ. ಈ ಸಲ ಎಷ್ಟು ಚಂದ ಇಟ್ಟಿದ್ದಿ? 100,000.
1: ನಿಮಗೆ ಚಂದ ಕೊಡೋ ಖುಷಿ ಇದ್ರೆ ಜರೂರ್ ಕೊಡ್ರಿ. ನಾ ಈ ಸಾರಿ ನಿಮಗೆ 25% ಡಿಸ್ಕೌಂಟ್ ಕೊಡ್ತೀನಿ.
2: 100% ಏರಿಸಿದ ಮೇಲೆ ಒಳ್ಳೇದು. ನಮಗೆ ಯಾಕೆ ಈ ಡಿಸ್ಕೌಂಟು?
1: ಅದೇ ಸೀರಿಯಸ್ ವಿಚಾರದ. ಅದೇನದ ಅಂದ್ರೆ ಚುಟುಕಿ ಇನ್ನೂ ಮಟ ನೀರ್ ತರ್ಲಿಲ್ಲಲ್ಲ.
3: ಬೋಧಿ ಚಹಾ ತಗೊಂಡು ಬಾರಲ್ಲ ಲಗುನ.
1: ಇದು ಈ ಸಾರಿ ಪೂಜಾಕ್ಕ
2: ಶಾರುಖ್ ಖಾನ್ ಕರ್ಸು ವಿಚಾರದ ಏನು?
3: ಇಲ್ಲ, ಘೋಟೂಂದ ಲೋಕಲ್ ಟ್ಯಾಲೆಂಟ್ ಮ್ಯಾಲ ವಿಶ್ವಾಸ ಇಟ್ಟಾರ.
4: ಏನದು?
1: ಬಾ ಬಾ ಬಾ ಬೋಧಿ, ಬಾ ಬೋಧಿ ಬಾ. ನಿನ್ನ ಹದಿನ ಕಾಯಕತ್ತಿದ್ದೆ.
4: ಚಹಾ ತಗೊಳ್ರಿ ಘೋಟೂನ್. ಏ ಬಿಟ್ಟಿ ನೀನು ತಗೋ.
2: ಓಹೋ, ನಾ ಹೋಗ್ಬೇಕಾಗ್ಯದ. ಏನ್ ಹೇಳುದಾದ ಜಲ್ದಿ ಹೇಳು.
4: ಕೂಡ್ರಲ್ಲ, ಚಹಾ ಕುಡೀರಿ.
2: ನಾ ಯಾವಾಗ ಚಹಾ ಹೇಳಿದ್ದೆ?
4: ನಾ ಹೇಳ್ತೇನಲ್ಲ, ಕುಡೀರಿ. ಘೋಟೂನ್ ತಗೋ, ನೀನು ಚಹಾ ಕುಡಿ.
1: ಈಗ ಸೀರಿಯಸ್ ವಿಷಯ ಹೇಳ್ತೀನಿ ದಾದಾ. ಬೋಧಿ, ಈ ಸಲ ಪೂಜಾ ಕಾಲಕ್ಕೆ ನಾವು ನಾಟಕ ಮಾಡಕತ್ತೀವಿ. ನಾಟಕ ಭಾರಿ ಭಾರಿ ನಾಟಕ. ಬಾಗ್ ಬಜಾರ್ದೊಳಗೆ ಇಂಥ ನಾಟಕ ಎಂದೂ ಆಗಿರಕ್ ಸಾಧ್ಯನೇ ಇಲ್ಲ.
2: ಚಂದ ಎಷ್ಟು ಕೊಡಬೇಕು?
3: ಈ ಸಲ 25% ಡಿಸ್ಕೌಂಟ್ ಐತಿ.
1: ನಾಟಕದಾಗ ಚುಟ್ಕಿದ ಮೇನ್ ರೋಲ್ ಐತಿ, ಇದನ್ನ ಹೇಳೋದಿತ್ತು.
2: ಏನು?
1: ಈ ಸರ್ತೆ ಪೂಜಾಕ್ ಮಾಡಿಸೋ ನಾಟಕದಾಗ ಚುಟ್ಕಿ ಹೀರೋಯಿನ್ ಆಗಿ ಪಾರ್ಟ್ ಮಾಡಕ್ ಹತ್ಯಾಳ.
2: ಮಾಡಕ್ ಹತ್ಯಾಳ ಅಂದ್ರೇನು? ಅದೂ ಸಾಧ್ಯ ಇಲ್ಲ. ಬಾಗ್ ಬಜಾರದ ಗುಂಡಾಗಳು ಕೂಡ ಪಪಿಯ ನಾಟಕ ಮಾಡ್ತಾಳ? ಇಲ್ಲ, ಸಾಧ್ಯ ಇಲ್ಲ.
1: ಗುಂಡಾಗಳು ಯಾರು ಇಲ್ಲ, ಎಲ್ಲಾರು ಗೊತ್ತನವ್ರ ಲೋಕಲ್.
2: ಹ್ಮ್ ಅಂದ್ರ ಸದ್ದಾಮ್ ಹುಸೇನ್ ಅದಾರ, ಬುಷ್ ಅಲ್ಲ.
1: ಬಿಟ್ಟಿನ ಒಂದು ಸಣ್ಣ ರೋಲ್ ಮಾಡಕ್ ಹತ್ಯಾಳ.
2: ಮತ್ತೆ ನೀ ಅಂತೂ ಹೀರೋ ಉತ್ಪಲ್ ದತ್ ಬಾಬು.
1: ಏನ್ ದಾದ ನೀವು, ನನಗೆ ಬಾಳ ಕೆಲಸ ಐತಿ. ಬ್ಯಾಕ್ ಸ್ಟೇಜ್ ಮಾಡಬೇಕು, ಇನ್ನು ಬಹಳ ಬಹಳ ವ್ಯವಸ್ಥೆ ಮಾಡಬೇಕು. ಇವತ್ತ ಸಂಜೆಯಿಂದ ರಿಹರ್ಸಲ್ ಶುರು. ಚುಟುಕಿ,
2: ನಾ ಇನ್ನೂ ಹೂ ಅಂದಿಲ್ಲ.
1: ಯಾವಾಗಾರು ಒಮ್ಮೆ ರಿಹರ್ಸಲ್ ಇಲ್ಲೇ ಮಾಡೋಣಂತ ಇದ ಮನ್ಯಾಗ.
2: ಬೇಡ ಬೇಡ, ದಿನಾನು ಇಲ್ಲೇ ಆಗಬೇಕು. ಯಾವಾಗಾರ ಒಮ್ಮೆ ಯಾಕ?
1: ಬೇಡ, ದಿನ ಅಂದ್ರ ತ್ರಾಸ ಆಕೈತಿ. ಬೋಧಿಗೆ ಸುಮ್ ಸುಮ್ಮನೆ.
2: ಓ, ಹೌ ಕನ್ಸಿಡರೇಟ್ ಆರ್ ಯು. ಥ್ಯಾಂಕ್ ಯು.
1: ನೋ ಮೆನ್ಷನ್. ಒಳ್ಳೇದು, ನಾ ಇನ್ ಬರ್ತೀನಿ.
2: ಪ್ಲೀಸ್ ಹೋಗು, ಇದು ಫೈನಲ್. ಪಪಿಯಾ ನಿಮ್ಮ ನಾಟಕದೊಳಗೆ ಪಾರ್ಟ್ ಮಾಡೋದಿಲ್ಲ, ತಿಳಿತಾ?
1: ಚುಟ್ಕಿ, ನಾನು ನಡೀತೀನಿ. 7 ಗಂಟೆಗೆ ಸ್ಟೇಜ್ ಕಡೆ ಬರಬೇಕು. ಬೋಧಿ, ಚಾ ಮಸ್ತ್ ಆಗಿತ್ತು ನೋಡ. ಬಾಯ್ ಬಾಯ್.
2: ಹ್ಮ್, ಬಂದ ದೊಡ್ಡ ಮನುಷ್ಯ. ಅನಿಮಾ, ಪಪಿಯಾ ನಾಟಕ ಪಾಟಕ ಮಾಡ್ಲಿಕ್ಕೆ ಎಲ್ಲೂ ಹೋಗಂಗಿಲ್ಲ, ನಾ ಹೇಳ್ಬಿಟ್ಟೇನೀಗ.
4: ನಾಟಕದೊಳಗೆ ಪಾರ್ಟ್ ಮಾಡ್ಲಿಕ್ಕೆ ಚುಟ್ಕಿ ಒಪ್ಪಬೇಕಲ್ಲ ಮೊದಲ.
2: ಪಪಿಯಾ ಬಹಳ ಹುಷಾರಿದ್ದಾಳ, ಗುಂಡಾಗಳಿಗೆ ಹೆದರುವುದಿಲ್ಲ. ನಿನ್ನಂಗ ಇಂಥ ಮಂದಿ ಜೋಡಿ ಆಕಿ ಸ್ವತಃನ ಕೆಲಸ ಮಾಡ್ಲಿಕ್ಕೆ ಒಪ್ಪುದಿಲ್ಲ.
4: ಅಂದ್ರ ಪಪಿಯಾ ಹುಷಾರಿದ್ದಾಳ?
2: ಹೌದು.
4: ತನ್ನಷ್ಟಕ್ಕೆ ತಾನ ನಿರ್ಧಾರ ತಗೋತಾಳ? ಹೌದಾ?
2: ಹೌದು.
4: ನನ್ನ ಮಾತು ಕೇಳೋದೇನು ಬೇಕಾಗಿಲ್ಲ, ಹೌದಾ?
2: ಹಾ ಹೌದು. ಪಪಿಯಾ ಪಪಿಯಾ, ಬಾ ಇಲ್ಲ ಚಟ್ನ. ನಾ ಇದೇನ್ ಕೇಳಲಿಕ್ಕತ್ತೀನಿ?
0: ಅದ ಅದ ಬಾಬಾ, ನೀ ಏನ್ ಹೇಳಿದ್ಯೋ ಅದ.
2: ಅಂದ್ರೆ?
4: ಅಂದ್ರೆ ಪಪಿಯಾ ಸ್ವಂತ ನಿರ್ಧಾರ ತಗೋತಾಳ.
2: ನಾ ಈಗ ಅವಂಗೆ ಹೇಳಿಬಿಟ್ಟೇನಿ, ನೀ ಅವನ ಜೋಡಿ ನಾಟಕದಾಗ ಪಾರ್ಟ್ ಮಾಡೋದಿಲ್ಲ ಅಂತ. ಅದು ಸಾಧ್ಯ ಇಲ್ಲ, ತಿಳಿತ? ಮತ್ತ ಅವನು ಒಪ್ಪ.

0: ಆದ್ರ ಬಾಬಾ, ನಾಟಕದಾಗ ನಾನು ಪಾರ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೀನಿ. ಪ್ಲೀಸ್ ಬಾಬಾ, ಬ್ಯಾಡ ಅನ್ಬೇಡ.
1: ಏನ ಎಂದೂ ಸಾಧ್ಯ ಇಲ್ಲ.
0: ಪ್ಲೀಸ್ ಬಾಬಾ, ಮಾಡ್ತೀನಿ, ಒಪ್ಕೋ ಬಾಬಾ. ಪ್ಲೀಸ್ ಪ್ಲೀಸ್ ಬಾಬಾ.
2: ಪ್ರೀತಿಯಿಂದ ಬೆಳೆದ ಹುಡುಗಿ ಹಿಂಗೆ ಪ್ಲೀಸ್ ಪ್ಲೀಸ್ ಅನ್ನೋದು ನೋಡಿ ಹರ್ಷದ್ದ ಸೋತ್ ಹೋದ್ರು. ಮನೆಯೊಳಗೆ ರಿಹರ್ಸಲು ಅದು ಪಪಿಯ ನಾಟಕನೂ ಮಾಡಿದ್ಲು. ಹರ್ಷದ್ದ ಒಳಗಿಂದೊಳಗೆ ಸಿಟ್ಟಾಗಿದ್ರು, ಆದರೆ ನಾಟಕ ಆತು. ನಾಟಕ ಮುಗಿದ ಮೇಲೆ ಹರ್ಷದ್ದ ಮತ್ತು ಬೋಧಿಗೆ ಪ್ರಶಂಸೆಗಳ ಸುರಿಮಳಿನ ಆತು. ಇಬ್ಬರು ಪಪಿಯ ಖುಷಿ ಆದದ್ದು ನೋಡಿ ಮನಸ್ಸಿನೊಳಗೆ ಖುಷಿಪಟ್ರು, ಆದರೆ ಹೊರಗೆ ತೋರಿಸ್ಕೊಳ್ಳಲಿಲ್ಲ. ಗೋಟನನ್ ಮೇಲಿನ ಸಿಟ್ಟು ಬ್ಯಾಸರ ಸ್ವಲ್ಪ ಕಡಿಮೆ ಆಗಲಿಲ್ಲ. ಬಾಗ್ ಬಜಾರ್ ಅದೇ ತರಹ ಸಾಕ್ತಾ ಇತ್ತು, ಆದರೆ ಕಾಲಚಕ್ರ ತಿರುಗ್ತಿರ್ತದ, ಎಲ್ಲರ ದಿನಗಳು ಬದಲಾಗ್ತಾವ.
3: ಹಲೋ, ಹೋ ಸನ್ನತ್, ಕೈಮೋನ್ ಆಚೇನ್? ಹಾಂ, ನ್ಯಾಚುರಲಿ. ಹಾಂ, ನಮ್ಮ ಪರಿಸ್ಥಿತಿ. ಹಾಂ, ಅಚ್ಛಾ, ಅದ ಬಾಗ್ ಬಜಾರ್ ಜಂಜಾಟ್. ಹಾಂ ಹಾಂ, ಗುಡ್ ನ್ಯೂಸ್? ಈಗೇನು ಗುಡ್ ನ್ಯೂಸ್ ಇರ್ಲಿಕ್ಕೆ ಸಾಧ್ಯ? ಹಾಂ ಹಾಂ, ಏನು ಇಂದ್ರಪುರಿ ಒಳಗ? ಈ ಮುದುಕರ ಜೋಡಿ ಏನು ಹುಡುಗಾಟ್ಗೆ ನಿಂದು? ಹಾಂ ಹಾಂ, ಖರೆ ಹೇಳಿಕತ್ತಿದಿ? ಹಾಂ ಹಾಂ ಹಾಂ, ಸೆಕ್ಟರ್ 4 ಎ ಬ್ಲಾಕ್, ಯಾವ ರೇಂಜ್ನೊಳಗ? ಈ ರೇಂಜ್ನೊಳಗೆ ಇಂದ್ರಪುರಿ ಒಳಗ? ಒಳ್ಳೇದು ಒಳ್ಳೇದು ಒಳ್ಳೇದು. ಬರೇ ಬಿಳಿ ಒಳಗ, ಐ ಮೀನ್ ವೈಟ್ ಮನಿ. ಹಾಂ ಹಾಂ, ಚೆಕ್ ಪೇಮೆಂಟ್. ಒಳ್ಳೇದು, ನಾ ಅನಿಮಾ ಕೂಡ ಮಾತಾಡಿ, ಐ ವಿಲ್ ಕಾಲ್ ಯು ಬ್ಯಾಕ್. ಹಾಂ ಹಾಂ, ಜಲ್ದಿ. ಇಲ್ಲೋ ಎಲ್ಲೋ ಹೋಗ್ಯಾಳ. ಎಸ್, ವೆರಿ ಸೂನ್. ಥ್ಯಾಂಕ್ ಯು, ಬಾಯ್. ಓ, ಬಂದ್ಲು ಅಂತ ಕಾಣ್ತದ.
4: ಏನು ಬಾಗ್ ಬಜಾರ್ದೊಳಗಿದ್ರು ನಗ್ತಾ ಇದ್ದೀರಿ, ಏನ್ ಸುದ್ದಿ?
3: ಸುದ್ದಿ ಬಾಗ್ ಬಜಾರ್ ಹೊರಗಿಂದು, ಗೆಸ್ ಮಾಡಿ ನೋಡೋಣ.
4: ಏನ್ ಸಣ್ಣ ಹುಡುಗರಂಗ ಗೆಸ್ ಮಾಡು ಗೆಸ್ ಮಾಡು ಅಂತ ಹಚ್ಚಿರಿ. ನೀವಿಷ್ಟು ಖುಷಿ ಆಗಿರೋದು ನೋಡಿದ್ರ
3: ನೋಡಿದ್ರ
4: ಹೋಗ್ಲಿ ಬಿಡ್ರಿ, ಸುಮ್ಮನೆ ನಿಮ್ಗ್ಯಾಕೆ ತ್ರಾಸು?
3: ಹೇಳು ಹೇಳು.
4: ಏನೋ ಒಂದು ಭಾರಿ ಬಂಗ್ಲೆ ಹುಡುಕದವ್ರಂಗ.
3: ಎಕ್ಸಾಕ್ಟ್ಲಿ.
4: ಏನು?
3: ಇಂದ್ರಪುರಿ ಹೌಸಿಂಗ್ ಎಸ್ಟೇಟ್.
4: ವಾಟ್ ವಾಟ್ ಅಬೌಟ್ ಇಟ್?
3: ಸೆಕ್ಟರ್ 4 ಎ ಬ್ಲಾಕ್, ಅಲ್ಲೇ ಒಂದು ಫ್ಲಾಟ್ ಖಾಲಿ ಅದ, A31 ಮಾರ್ಲಿಕ್ಕೆ.
4: ಫ್ಲಾಟ್ ಖಾಲಿ ಇರೋ 10 ಕಾಲನಿ ಹೆಸರು ಹೇಳ್ತೀನಿ ನಾನು, ಅದರಿಂದ ಏನಾಗೋದದ?
3: ಸನ್ನತ್ ಫೋನ್ ಮಾಡಿದ್ದ, ಆ ಫ್ಲಾಟ್ ಓನರ್ಶಿಪ್ ಮಾಡ್ತಾರ ಅಂತ ಹೇಳಿದ. ಈಗ ಸರ್ಕಾರಕ್ಕೆ ಹೋಗ್ಯದ, ಜೆನ್ಯೂನ್ ಖರೀದಿದಾರಿಗೆ ಫ್ಲಾಟ್ ಕೊಡಬೇಕು ಅಂತ ಮಾಡ್ಯಾರಂತೆ. ಚೆಕ್ ಪೇಮೆಂಟ್.
4: ಖರೇನ?
3: ನನ್ನ ಖರೆ ಹೆಸರು ಸತ್ಯ ಹರಿಶ್ಚಂದ್ರ, ಅಪಭ್ರಂಶ ಆಗಿ ಆಗಿ ಹರೀಶತ ಆಗ್ಯದ. ಹ್ಮ್, ಏನ್ ಮಾಡೋದು? ಏನಂತಿ ನೀನು?
4: ಹೋಗಿ ನೋಡ್ಕೊಂಡು ಬಂದು ಡಿಸೈಡ್ ಮಾಡೋಣ.
3: ಮನಿ ಪಸಂದ್ ಬಂತಂದ್ರ ಅಲ್ಲೇ ಡಿಸೈಡ್ ಮಾಡಿ ಅಡ್ವಾನ್ಸ್ ಕೊಡ್ಬೇಕಾಗ್ತದ. ಫಾರ್ಮಾಲಿಟೀಸ್ ಪೂರಾ ಮಾಡ್ಬೇಕು. ಹ್ಞೂ ಅಂದ್ರ ಹ್ಞೂ ಮತ್ತ ವಿಚಾರ ಮಾಡು.
4: 20 ವರ್ಷ ಆತ ಹೇಳ್ರಿ ವಿಚಾರ ಮಾಡ್ಲಿಕ್ಕೆ ಹತ್ತಿ.
3: ಒಳ್ಳೇದಾಗಾರ ಸನ್ನದಕ್ಕೆ ಫೋನ್ ಮಾಡ್ತೀನಿ.
2: ಇಂದ್ರಪುರಿ, ಇಂದ್ರಪುರಿ ಒಳಗೆ ನಮ್ಮ ಮನಿ. ಲಾಸ್ಟ್ ಮಿನಿಟಿಗೆ ಏನಾದರೂ ಆಗಿಬಿಡ್ತದೇನೋ ಅಂತ ಕಡೆತನಕ ಹೆದರ್ಕಿತ್ತು. ಆದರೆ ಸಾಹೇಬ್, ಏನು ಆಗೋದದಲ್ಲ ಅದು ಆಗೇ ತೀರ್ತದ. ಏನು ಗಡಿಬಿಡಿ ಆಗಲಿಲ್ಲ, ಕಾಗದ ಪತ್ರ ಎಲ್ಲ ಆಗಿ ಹೋದವು. ಎಲ್ಲ ಸ್ಥಳಗಳಲ್ಲಿಯ ಕ್ಷಣಗಳು ಪತಂಗಗಳ ರೆಕ್ಕೆಗಳಂತೆ, ಕೆಲವೊಮ್ಮೆ ಕಪ್ಪಾಗಿ ಕಂಡ್ರೆ ಕೆಲವೊಮ್ಮೆ ಸುಂದರವಾಗಿ ಕಾಣ್ತಿದ್ದು. ದಾದಾ ಮತ್ತು ಬೋಧಿ ತಿರುಗಿ ಬರ್ತಿರ್ಬೇಕಾದ್ರೆ ಜೀವನದ ಗತಿ ಬದಲಾಗಿಬಿಟ್ಟಿತ್ತು.

0: ಅಲ್ರಿ,
1: ಆ
0: ಎರಡೂವರಿ ಕೋಣಿ ಮನಿ ಇದ್ರು ಎರಡೂ ಕಡೆ ಓಪನ್ ಅದ. ಬಾಲ್ಕನಿಯಿಂದಂತೂ ಪೂರಾ ಆಕಾಶನ ಮನೆಯೊಳಗಿದ್ದಂಗೆ ಕಾಣಿಸ್ತದಲ್ಲ.
1: ಎದುರುಗಿನ ಬಾಲ್ಕನಿ ಒಳಗ ಬೆಳಗ್ಗೆ ಎದ್ದು ಸಂಗೀತ ಕೇಳ್ಕೋತ, ಚಹಾ ಕುಡ್ಕೋತ, ಮುದುಕ ಮುದುಕಿ ಇಬ್ರು ಪೇಪರ್ನಾಗ ಬಂದಿರೋ ಮಾರಾಮಾರಿ ಲೂಟಿ ಹೊಡೆದಾಟ ಸುದ್ದಿ ಓದ್ಕೋತ ಖುಷಿಲೇ ಕೂಡಬಹುದು.
0: ಹೌದೌದು.
1: ಇರ್ಲಿ, ಈಗ ಎಲ್ಲರಿಗೂ ಏನು ಹೇಳೋದು? ಹೇಳಿದ್ರೆ ಎಲ್ಲರೂ ಖುಷಿ ಪಡಬಹುದು.
0: ಹೇಳಬೇಕಾಗ್ತದೆ, ಅಲ್ಲಿಗಂತೂ ಯಾರೂ ಬರೋದಿಲ್ಲ. ಬಾಗ್ ಬಜಾರದ ಜನರು ಒಬ್ಬರಿಗೊಬ್ಬರು ಇಷ್ಟು ಹೊಂದಿಕೊಂಡಾರ ಅಂದ್ರೆ
1: ಅದರೊಳಗು ಮತ್ತೊಬ್ಬರ ವಿಷಯದೊಳಗ ಅಂದ್ರೆ ಪ್ರೈವಸಿ ಅನ್ನೋದ ಇಲ್ಲ.
0: ಹೌದು, ಸುನೀತಾ ಅನಿತಾ ಅವ್ರ ಮಕ್ಕಳು ನಮ್ಮ ಮನೆಗೆ ಬಂದಾಗ ಪಾರ್ಕಿಗೆ ಕರ್ಕೊಂಡು ಹೋಗಿ ಮಸ್ತ್ ಮಜಾ ಮಾಡೋಣ. ನಾ ಅವ್ರಿಗೆ ಅಲ್ಲಿ ಗಿಡಮರಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಎಲ್ಲ ಹೇಳ್ತೀನಿ.

0: ಇವರು ಪೇಪರ್ನಾಗ ಬಂದಿರೋ ಮಾರಾಮಾರಿ ಲೂಟಿ ಹೊಡೆದಾಟ ಸುದ್ದಿ ಓದ್ಕೋತ ಖುಷಿಲೇ ಕೂಡಬಹುದು.
1: ಹೌದೌದು.
0: ಇರಲಿ, ಈಗ ಎಲ್ಲರಿಗೂ ಏನು ಹೇಳೋದು, ಹೇಳಿದರೆ ಎಲ್ಲರೂ ಖುಷಿ ಪಡಬಹುದು.
1: ಹೇಳಬೇಕಾಗ್ತದೆ, ಅಲ್ಲಿಗಂತೂ ಯಾರೂ ಬರೋದಿಲ್ಲ. ಬಾಗ್ ಬಜಾರದ ಜನರು ಒಬ್ಬರಿಗೊಬ್ಬರು ಇಷ್ಟು ಹೊಂದ್ಕೊಂಡಾರ ಅಂದ್ರೆ
0: ಅದರೊಳಗೂ ಮತ್ತೊಬ್ಬರ ವಿಷಯದೊಳಗ ಅಂದ್ರೆ ಪ್ರೈವಸಿ ಅನ್ನೋದ ಇಲ್ಲ.
1: ಹೌದು. ಸುನೀತಾ, ಅನಿತಾ ಅವ್ರ ಮಕ್ಕಳು ನಮ್ಮ ಮನೆಗೆ ಬಂದಾಗ ಪಾರ್ಕಿಗೆ ಕರ್ಕೊಂಡು ಹೋಗಿ ಮಸ್ತ್ ಮಜಾ ಮಾಡೋಣ. ನಾ ಅವ್ರಿಗೆ ಅಲ್ಲಿ ಗಿಡಮರಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಎಲ್ಲ ಹೇಳ್ತೀನಿ, ನಮ್ಮಜ್ಜಿ ನನಗೆ ಹೇಳ್ತಿದ್ದಂಗೆ.
0: ಹುಡುಗರಿಗೆ ಇಲ್ಲೇ ಐಸ್ ಕ್ರೀಮ್ ಅಂದ್ರೆ ಬಹಳ ಇಷ್ಟ. ನಮ್ಮ ಮನೆಗೆ ಬರಬೇಕಾದ್ರೆ ಬಾಗ್ ಬಜಾರ್ದಿಂದ ಸ್ಪೆಷಲ್ ಆಗಿ ಐಸ್ ಕ್ರೀಮ್ ತರ್ಲಿಕ್ಕೆ ಹೇಳೋಣಂತ. ಹೌದಲ್ಲೋ?
1: ಹೌದೌದು, ಇಂದ್ರಪುರಿ ಮುಟ್ಟೋದ್ರೊಳಗೆ ಅದು ಬೇಕಾದ್ರೆ ಕರಿಗಿ ಹಾಲಾಗಿ ಹೋಗ್ವಲ್ದಕ್ಕೆ.
0: ಇಂದ್ರಪುರಿ ಇಲ್ಲಿಂದ ಬಹಳ ದೂರದ. ಈಗಂತೂ ಮನೆಗೆ ತಿರುಗಿ ಹೊಂಟೇವಲ್ಲ.
1: ಬಾಗ್ ಬಜಾರ್ದಾಗಿನ ಮನೆಗೆ ಮನಿ ಅಂತ ಕರೆಯೋದು ಯಾವಾಗ ತಪ್ತದೋ ಏನೋ.
0: ಸೂನರ್ ದ ಬೆಟರ್, ಜಲ್ದಿ ತಪ್ತದ. ಈಗ ಹಿಂಗೆ ಮಾಡೋಣ, ಇಲ್ಲೇ ಸ್ವಲ್ಪ ನಿಂತು
1: ಐಸ್ ಕ್ರೀಮು ಪಾನು ತಿಂದು ಮನೆಗೆ ಹೋಗೋಣ. ಹೌದಲ್ಲೋ?
0: ಎಕ್ಸಾಕ್ಟ್ಲಿ. ನೀ ಹೆಂಗ್ ತಿಳ್ಕೊಂಡಿ?
1: ಇಲ್ಲಿ ತನಕ ಇಂಥ ಪ್ರಸಂಗದೊಳಗೆ ಹಿಂಗ ಮಾಡ್ಕೋತ ಬಂದೇವಲ್ಲ.
0: ಏ ಟ್ಯಾಕ್ಸಿ ವಾಲೆ, ಇಲ್ಲಿ ನಿಂದರ್ಸ್ ಟ್ಯಾಕ್ಸಿ.
2: ಮತ್ತೊಂದು ದಿನ ಹರಿಷತ್ ಇಂದ್ರಪುರಿ ಆಫೀಸಿಗೆ ಕಾಂಟ್ರಾಕ್ಟ್ ಮುಗಿಸ್ಲಿಕ್ಕೆ ಹೋದಾಗ ಅಲ್ಲೇ ಸೆಕ್ರೆಟರಿ ಉಪಮನ್ಯು ಶಿಖದರ್ ಅವ್ರ ಭೆಟ್ಟಿನೂ ಆತು.
3: ಮಿಸ್ಟರ್ ಚಟರ್ಜಿ, ತಗೊಳ್ರಿ ಬುಕ್ಲೆಟ್, ಇದ್ರೊಳಗೆ ಎಲ್ಲ ಟೆಲಿಫೋನ್ ನಂಬರು ಅವ, ಇನ್ನೂ ಬಹಳಷ್ಟು ಡೀಟೇಲ್ಸ್ ಅವ, ಎಲ್ಲನೂ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲೇ ಪ್ರತಿಯೊಂದ್ರೊಳಗೂ ಡಿಸಿಪ್ಲಿನ್ ಅದ.
2: ನಂತರ ಭಾಳ ಹೊತ್ತಿನ ತನಕ ಬ್ರಿಗೇಡಿಯರ್ ಸಾಹೇಬರು ಮಾತಾಡ್ತಾನೆ ಇದ್ರು. ಬಾಗ್ ಬಜಾರಿನ ಕಡಿ ದಿನ ಅಂತೂ ಹಗಲು ಪ್ಯಾಕಿಂಗ್ ಮಾಡೋದ್ರೊಳಗೆ ಹೋತು. ಸಂಜೆ ಮುಂದೆ ತಮಗೆ ಭೆಟ್ಟಿ ಆಗಬೇಕು ಅಂತ ಅನಿಸ್ತವ್ರಿಗೆ ಭೆಟ್ಟಿಯಾದರು. ಅನೇಕ ಜನ ಇಂದ್ರಪುರಿ ಅಂಥ ಕಾಲೋನಿಗೆ ಶಿಫ್ಟ್ ಮಾಡಿದ್ದಕ್ಕೆ ಶುಭ ಕೋರಿದರು, ಸಂತೋಷಪಟ್ರು. ಕೆಲವೊಬ್ಬರು, ವಿಶೇಷವಾಗಿ ಹಿರಿಯರು ಹೇಳಿದರು, ಈ ವಯಸ್ಸಿನಾಗ ಇಷ್ಟು ದೂರ ಯಾಕೆ ಹೋಗ್ತೀರಿ? ಟೆಂಟ್ ಮತ್ತು ಕೇಟ್ರಿಂಗ್ ಕಾಂಟ್ರಾಕ್ಟರ್ ಅಶಿತದ ಅವರು ಇವ್ರು ಭೆಟ್ಟಿ ಆಗಲಿಕ್ಕೆ ಮನೆಗೆ ಬಂದರು.
4: ನಮ್ಮನ್ನು ಬಿಟ್ಟು ಹೊಂಟ್ರೆ?
0: ಅಶಿತ್ ಎಷ್ಟು ದೂರದ? ಇಲ್ಲೇ ಹೊರಗದ.
4: ಹೊರಗ? ಹೊರಗೆಲ್ಲ ಒಂದಾದ, ಆದ್ರೆ ಬಾಗ್ ಬಜಾರ್ ಇಂದ್ರಪುರಿ ಜಗತ್ತು ಬ್ಯಾರೆ ಬ್ಯಾರೆನೇ ಅವ, ಬಿಲ್ಕುಲ್ ಬ್ಯಾರೆ ಬ್ಯಾರೆ. ಅಲ್ಲಿ ಹೋದ್ರೆ ನೀವು ನಮ್ಮನ್ನು ಮರ್ತ ಬಿಡ್ತೀರಿ.
0: ನೀವಂತೂ ನನ್ನ ಮೂರು ಮಂದಿ ಮಕ್ಕಳ ಮದುವೆ ಒಳಗೆ ಎಷ್ಟು ವ್ಯವಸ್ಥೆ ಮಾಡಿದ್ರಿ ಅಂದ್ರೆ.
4: ಹರಿಷತ್ ಬಾಬು, ಇದು ತಗೊಳ್ರಿ ನನ್ನ ಕಾರ್ಡು, ಇಟ್ಕೊಳ್ರಿ, ಬಾಗ್ ಬಜಾರಿನ ನೆನಪಾದರೂ ಇರಲಿ. ಕನಿಷ್ಠ ಇಲ್ಲೇ ಏನಾದರೂ ಕೆಲಸ ಉಳಿದಿದ್ರೆ ಹೇಳ್ರಿ ನನಗೆ.
0: ಇಂದ್ರಪುರಿ ನಮ್ಮ ಗೃಹ ಪ್ರವೇಶದ ವೇಳೆಕ್ಕೆ ಪಾರ್ಟಿ ಇಟ್ಕೊಂಡೇವೆ, ಅದರ ಅಲಂಕಾರದ ವ್ಯವಸ್ಥೆ ಎಲ್ಲ ನಿಮ್ದು.
4: ನನ್ನ ಬಿಟ್ಟರೆ ನಿಮ್ಮನೆಗೆ ಕೆಲಸ ಮಾಡಲಿಕ್ಕೆ ಬೇರೆ ಯಾರು ಬರ್ತಾರೆ?
2: ಅಂತೂ ಕಡಿಗೆ ಹರ್ಷದ್ದಾದ ಮತ್ತು ಬೋಧಿ ಇಂದ್ರಪುರಿಗೆ ಶಿಫ್ಟ್ ಆದರು. ಒಂದೆರಡು ದಿನ ಸಾಮಾನು ಹೊಂದಿಸ್ಲಿಕ್ಕೆ ಹೋತು. ಮನಿ ಹೆಂಗೆ ಶೃಂಗಾರ ಮಾಡಬೇಕು ಅನ್ನೋ ವಿಚಾರದೊಳಗೆ ವೇಳ್ಯಾ ಕಳೆದ್ರು. ಹಾಂ, ಮತ್ತು ಸನತ್ ಅವ್ರನ್ನ ಚಹಾ ಕರೆದ್ರು.
1: ಸನತ್ ಬಾಬು, ಇನ್ನೊಂದು ಕಪ್ ಚಹಾ ನೀಲಿಮಾನ್ ಪಾಲಿಂದು.
5: ಬೇಡ ಬೋಧಿ, ಥ್ಯಾಂಕ್ ಯು.
1: ನಾ ಇನ್ನೂ ತನಕ ನೀಲಿಮಾನ್ ಭೆಟ್ಟಿ ಸಹಿತ ಆಗಿಲ್ಲ.
5: ತನ್ನ ಕೆಲಸದೊಳಗೆ ಅವಳು ಭಾಳ ಬಿಜಿ ಆಗಿರ್ತಾಳೆ, ಕೆಲವು ಸಲ ದೂರ ಹೋಗ್ಬೇಕಾಗ್ತದೆ.
0: ನೀವಿಬ್ರು ಇಷ್ಟು ಬಿಜಿ ಇರ್ತೀರಿ, ಮಕ್ಕಳನ್ನ ಸಹಿತ ಬೋರ್ಡಿಂಗ್ನಾಗ ಇಟ್ಟಿರಿ, ಜೀವನದ ಆನಂದ ಯಾವಾಗ ಅನುಭವಿಸ್ತೀರಿ ಬಾಯಿ?
5: ಹಂಗೇನಿಲ್ಲದ, ಎರಡು ದೊಡ್ಡ ಕ್ಲಬ್ಗಳ ಮೆಂಬರ್ಶಿಪ್ ತಗೊಂಡೇವಿ.
0: ಅಲ್ಲಿಗೆ ಯಾವಾಗಾರ ಹೋಗ್ಲಿಕ್ಕೆ ಆಗ್ತದೆ ನಿಮಗೆ?
5: ಭಾಳ ಕಡಿಮೆ. ಏನು ಮಾಡಿದ್ದಾದ, ಈ ಲೈಫ್ ಸ್ಟೈಲಿಗೆ ಹೊಂದ್ಕೊಳ್ಳಿಕ್ಕೆ ಭಾಳ ಕಷ್ಟಪಡ್ಬೇಕಾಗ್ತದೆ. ಓಹ್ ಓ, ಇಟ್ಸ್ ನಿಯರ್ಲಿ 5, ನಾ ಹೊರಡಬೇಕು. ನೀವು ಗೃಹ ಪ್ರವೇಶದ ಸಲುವಾಗಿ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಾ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ. ಇಲ್ಲೇ ಎಲ್ಲನೂ ವ್ಯವಸ್ಥೆ ಸೀರಾಗ್ತದೆ, ಜಸ್ಟ್ ಆಫೀಸ್ಗೆ ಹೇಳಿಬಿಟ್ರೆ ಸಾಕು.
0: ನಮ್ಮ ಪರ್ಸನಲ್ ಗೆಸ್ಟ್ ಅಲ್ಲದೆ ಇಲ್ಲೇ ಎ ಬ್ಲಾಕ್ನವ್ರನ್ನು ಕರಿಬೇಕು ಅಂತ ಅನ್ಕೊಂಡೇನಿ.
1: ಇಲ್ಲ ಅಂದ್ರೆ ಬಾಜುದವ್ರ ಭೆಟ್ಟಿನೂ ಕಡಿಮೆ ಆಗಿಬಿಡ್ತದೆ, ಆಗಾಗ ಭೇಟಿಯಾಗೋದು, ಕೂಡಿ ಊಟ ಮಾಡೋದು, ಚಹಾ ಕುಡಿಯೋದು ಇವಂತೂ ದೂರ ಉಳಿದ್ವು.

0: ಎಲ್ಲ ಬ್ಲಾಕ್ನವ್ರನ್ನೂ ಇನ್ವೈಟ್ ಮಾಡಬೇಕು ಅಂತ ಅನ್ನಿಸ್ತದೆ ನನಗೆ. ಹಂಗೆ ಬರೋ ಮಂದಿ ಬಹಳ ಕಡಿಮೆ. ಹಾಂ, ನಾನು ಬರ್ತೀನಿ. ಸಿ ಯು ದಾದಾ, ಸಿ ಯು.
1: ಇನ್ನೊಮ್ಮೆ ನೀಲಿಮಾನ್ ಕರ್ಕೊಂಡು ಓಕೆ
0: ಓಕೆ. ಓ ಶ್ಯೂರ್, ಗೃಹ ಪ್ರವೇಶಕ್ಕಂತೂ ಬಂದೇ ಬರ್ತೇವಲ್ಲ.
2: ಅನಿಮಾ, ಹೊರಡೋಣ ಇಂದ್ರಪುರಿ ಆಫೀಸ್ಗೆ.
1: ನೀವು ಹೋಗಿ ಬರ್ರಿ.
2: ಹ್ಞೂ, ಆಗಲಿ.
3: ವೆಲ್ಕಮ್ ಮಿಸ್ಟರ್ ಚಟರ್ಜಿ, ಕೊಡ್ರಿ.
2: ನಾನು ನನ್ನ ಗೃಹ ಪ್ರವೇಶದ ವಿಷಯವಾಗಿ ಮಾತಾಡ್ಲಿಕ್ಕೆ ಬಂದಿನಿ.
3: ಹೌದು ಹೌದು, ಬ್ರಿಗೇಡಿಯರ್ ಸಾಹೇಬರು ಹೇಳ್ತಿದ್ರು.
2: ನಾವು ನಮ್ಮ ಸೆಕ್ಟರ್ನ ಜನರನ್ನ ಇನ್ವೈಟ್ ಮಾಡಬೇಕು ಅಂತ ಮಾಡೇವಿ.
3: ಹಾಂ ನೋಡ್ರಿ, ನೀವು ಸಹಿ ಮಾಡಿ ಪತ್ರಿಕೆ ಕೊಟ್ಟರೆ ಫೋಟೋ ಕಾಪಿ ಮಾಡಿಸಿ ಪೋಸ್ಟ್ ಮಾಡಿಸ್ತೀನಿ. ಪೋಸ್ಟ್ಮನ್ ಬಂದು ತಗೊಂಡು ಹೋಗ್ತಾನೆ, ನೋ ಪ್ರಾಬ್ಲಮ್.
2: ಪೋಸ್ಟ್ ಮಾಡಿಸ್ತೀರಿ?
3: ಹೌದು, ಮನೆ ಮನೆಗೆ ಹೋಗಿ ಕೊಡಲಿಕ್ಕೆ ಪುರುಸೊತ್ತು ಯಾರಿಗಿದೆ ಹೇಳ್ರಿ. ಅರೆ, ನಿಮ್ಮ ಇನ್ವಿಟೇಷನ್ ಕಾರ್ಡ್ನೊಳಗೆ ಮರೆತು ವೆನ್ಯೂ ನಿಮ್ಮ ಫ್ಲ್ಯಾಟ್ ಅಂತ ಹಾಕಿರಲ್ಲ.
2: ಅಲ್ಲಿ ಮಾಡ್ತಿರೋದು ಫಂಕ್ಷನ್, ಮತ್ತೆ ಗೃಹ ಪ್ರವೇಶ ಅಂದ ಮೇಲೆ.
3: ಆದ್ರೆ ಇಲ್ಲಿ ರೂಲ್ ಅದ, ಎಲ್ಲ ಫಂಕ್ಷನ್ನು ಕಮ್ಯುನಿಟಿ ಹಾಲ್ನೊಳಗನ ಮಾಡಬೇಕು ಅಂತ.
2: ಇದು ನಮ್ಮ ಪರ್ಸನಲ್ ಫಂಕ್ಷನ್.
3: ಬ್ರಿಗೇಡಿಯರ್ ಸಾಹೇಬ್ರು ಬಂದ್ರು ನೋಡ್ರಿ.
4: ಗುಡ್ ಈವ್ನಿಂಗ್ ಮಿಸ್ಟರ್ ಚಟರ್ಜಿ, ನೀವು ಕಮ್ಯುನಿಟಿ ಹಾಲ್ ಬುಕ್ಕಿಂಗ್ ಮಾಡಿರಿಲ್ಲೋ?
3: ಸರ್, ಮಾಡ್ಯಾರ್ರಿ.
2: ಗುಡ್ ಈವ್ನಿಂಗ್ ಮಿಸ್ಟರ್ ಶಿಖದಾರ್.
4: ಗುಡ್ ಈವ್ನಿಂಗ್.
2: ಗೃಹ ಪ್ರವೇಶ ಮನೆಯೊಳಗೆ ಆಗಬೇಕು. ನಾ ವಿಚಾರ ಮಾಡಿದ್ದು ಅಂದ್ರೆ
4: ಮನೆಯೊಳಗೆ ಅಂದ್ರೆ ಗದ್ದಲ ಭಾಳ ಆಗ್ತದೆ, ಜನರಿಗೆ ತೊಂದರೆ ಆಗ್ತದೆ.
2: ಗೃಹ ಪ್ರವೇಶದ ಇಮೇಜ್ ಬೇರೆನೇ ಇತ್ತು ನಮ್ಮ ಮನಸ್ಸಿನಾಗ. ನಮ್ಮ ಮನೆಯವರು ಭಾಳ ಡಿಸಪಾಯಿಂಟ್ ಆಗ್ತಾರೆ.
4: ಬೈ ದ ವೇ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬುಕ್ಲೆಟ್ನೊಳಗೆ ಸ್ಪಷ್ಟಾಗಿ ಬರ್ದದ್ದದ, ಫಂಕ್ಷನ್ ಎಲ್ಲ ಕಮ್ಯುನಿಟಿ ಹಾಲ್ನೊಳಗೆ ಮಾಡಬೇಕು. ಪರ್ಸನಲ್ ಇದ್ದರೂ ಸಹಿತ ತಮಗೇನೂ ತೊಂದರೆ ಆಗುವುದಿಲ್ಲ. ಗೃಹ ಪ್ರವೇಶ ಭಾಳ ಗ್ರ್ಯಾಂಡ್ ಆಗ್ತದೆ. ಮಿಸ್ಟರ್ ಬ್ಯಾನರ್ಜಿ
3: ಸರ್,
4: ನೀವು ಮಿಸ್ಟರ್ ಚಟರ್ಜಿ ಅವರಿಗೆ ಹಾಯ್ ಕೆಟರರ್ಸ್ ಕೆಟರರ್ಸ್ ಅವ್ರದ್ದು ಪೆನಲ್ ಲಿಸ್ಟ್ ಕೊಟ್ಟಿರಲ್ಲ.
3: ಇದು ಇಲ್ಲದ ಸರ್, ಇದು ತಗೊಳ್ರಿ.
4: ಹಾಂ, ಯು ಆರ್ ಫ್ರೀ ಟು ಚೂಸ್ ಎನಿ ಒನ್ ಆಫ್ ದೀಸ್. ನಿಮ್ಮ ಚಾಯ್ಸ್ನೊಳಗೆ ಆಫೀಸ್ ಇಂಟರ್ಫೇರ್ ಆಗುವುದಿಲ್ಲ.
2: ಮಿಸ್ಟರ್ ಶಿಖದರ್, ನಮ್ಮ ಕೇಟರರ್ ಇದ್ದಾರೆ, ಅಶೀತ್ ಅಂತ. ನನ್ನ ಮಕ್ಕಳ ಮದುವೆಯೊಳಗೆ ಬಹಳ ಉತ್ತಮ ಅರೇಂಜ್ಮೆಂಟ್ ಮಾಡಿದ್ರು.
4: ಬಹುಶಃ ಇಂದ್ರಪುರಿ ಸ್ಟ್ಯಾಂಡರ್ಡ್ ಅಂದಾಜು ಇರಲಿಕ್ಕಿಲ್ಲ ಅವ್ರಿಗೆ. ಡೋಂಟ್ ವೆರಿ ಮಿಸ್ಟರ್ ಶೆಟರ್ಜಿ, ನಮ್ಮ ಈ ಪ್ಯಾನೆಲ್ನೊಳಗೆ ಯಾರನ್ನಾದರೂ ಆರಿಸ್ಕೊಳ್ರಿ, ಎಲ್ಲರಿಗೂ ನಮ್ಮ ಕಾಯ್ದೆ ಗೊತ್ತವ, ಅವರು ಅಷ್ಟು ದುಬಾರಿನೂ ಅಲ್ಲ.
5: ನಾವು ಕೊಡುವಿದ ನಿರಾಶೆಯ ಧೂಳು ತೂರಿ ಬಂತು ದುಃಖದ ರೂಪದೊಳಗೆ. ನಿರಾಶೆಯೊಳಗೂ ಸಹ ಹರಿಷದ್ದಾದ ಅನಿಮಾ ಬೋಧಿಯವರಿಗೆ ಎಲ್ಲ ವಿಚಾರ ತಿಳಿಸಿದರು. ಎಲ್ಲರಿಗೆ ಆದದ್ದು ಭಾಳ ಒಳ್ಳೆಯದಾಯಿತು ಅಂತ ಅನ್ನಿಸ್ತು. ಓಡೋಡಿ ಮಾಡುವಂತಹ ವಯಸ್ಸು ಅವರಿಬ್ಬರದು ಅಲ್ಲ. ದಾದಾ ಸ್ವತಃ ಭಾಳ ನಿರಾಶೆ ಆಗ್ಯಾರ ಅಂತ ಬೋಧಿಯವರಿಗೆ ಅನ್ನಿಸ್ತು. ತಮ್ಮ ನಿರಾಶೆ ಹೊರಗೆ ತೋರಿಸ್ಕೊಳ್ಳೋದು ಅಂದ್ರೆ ಅವರಿಗೆ ಮತ್ತಷ್ಟು ಕಷ್ಟ. ಗೃಹ ಪ್ರವೇಶದ ದಿನ ಸಂತೋಷದಿಂದ ಇರಬೇಕು ಅಂತ ಇಬ್ರು ಮನಸ್ಸಿನೊಳಗೆ ನಿರ್ಧಾರ ಮಾಡಿಕೊಂಡಿದ್ರು.
2: ವಾಹ್ ವಾಹ್, ಎಷ್ಟು ಚಂದ ರಂಗೋಲಿ ಹಾಕಿಯಲ್ಲ ನೀನು. ನೀ ಇಷ್ಟು ಚಂದ ರಂಗೋಲಿ ಹಾಕ್ತಿ ಅಂತ ನನಗೆ ಮರ್ತಾ ಹೋಗಿತ್ತು ನೋಡು ಅನಿಮಾ.
1: ಚಂದಾಗಿದಿಲ್ಲೋ, ನನಗಂತೂ ಭಾಳ ಖುಷಿ ಆಯ್ತು ಹಾಕೋವಾಗ.
2: ಇದ ಮೊದಲನೇ ಸಲ ಇಷ್ಟು ಚಲೋ ನೆಲ ಸಿಕ್ಕದ ರಂಗೋಲಿ ಹಾಕ್ಲಿಕ್ಕೆ. ಒಂದ್ ಮಿನಿಟ್, ಫೋನ್ ನೋಡ್ತೀನಿ. ಹಲೋ
6: ಹಲೋ
2: ಸನ್ನದ್, ಎಲ್ಲಿದ್ದಿ? ಜಲ್ದಿ ಬಾ. ಹಾ, ನೀನೇ ನಮ್ಮ ಮೇಜರ್ ಲಿಂಕ್ ಇಲ್ಲೇ ಇಂದ್ರಪುರಿ ಒಳಗ.
6: ಹಲೋ ದಾದಾ.
2: ಹಾ
6: ನೀಲಿಮಾ, ನಾನು ಇನ್ನೂ ಇಲ್ಲೇ ಇದ್ದೇವೆ.
2: ಎಲ್ಲೇ?
6: ಐ ಮೀನ್ ದಿಲ್ಲಿ ಏರ್ಪೋರ್ಟ್ನಾಗ.
2: ಏನೋ, ದಿಲ್ಲಿ ಏರ್ಪೋರ್ಟ್ನೊಳಗ?
6: ಹಾ ಹಾ, ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇಂದ ಬರೋರಿದ್ವಿ ಗೃಹ ಪರಿಷತ್ ಹೊತ್ತಿಗೆ. ಆದ್ರೆ ಏನ್ ಮಾಡೋದು, ಫ್ಲೈಟ್ ಡಿಲೇ ಆಗಿಬಿಡ್ತೀವಿ.
2: ಓ
6: ವೆರಿ ಸಾರಿ ದಾದಾ.
2: ಓಹೋ,
6: ಹಾ ಹಂಗ ನೀಲಿಮಾ ಮತ್ತು ನನ್ನ ವತಿಯಿಂದ ನಿಮಗೆ ಅತ್ಯಂತ ಹಾರ್ದಿಕ ಶುಭಾಶಯಗಳು.
2: ಥ್ಯಾಂಕ್ ಯು ಥ್ಯಾಂಕ್ ಯು.
1: ಏನಾಯ್ತು?
2: ಸನ್ನತ್ ಮತ್ತು ನೀಲಿಮಾ ಬರುವುದಿಲ್ಲ, ಅವರು ದಿಲ್ಲಿ ಏರ್ಪೋರ್ಟ್ನಾಗ ಹನಿಮೂನ್ ಮಾಡ್ಲಿಕ್ಕೆ ಹತ್ಯಾರ.
1: ಇಬ್ರು ಒಟ್ಟಿಗೆ ಇದ್ದಾರಲ್ಲ, ಹೋಗ್ಲಿ ಬಿಡ್ರಿ.
7: ನಾನಾ ನಾನಿ
2: ಎಷ್ಟು ಚಂದ ಅದ ನನ್ನಿ ಬೇಟಿ, ನಿನ್ನ ಫ್ರಾಕು
8: ಬಾಬಾ ಬಾಬಾ
2: ಬಾ. ನಿಂದು ಸ್ಕರ್ಟ್ ಚಂದದಲ್ಲ ಮಾಲಾ,
7: ಎಷ್ಟು ಚಂದ ಮಾಡ.

0: ಅಲ್ಲಾ ಈ ಹೂವನ್ನ?
1: ಹ್ಞೂ, ನಿಮ್ಮ ಅಜ್ಜಿ ಮಾಡ್ಯಾಳ ಹೂ ಅಂದ್ರ ನನ್ನಿಗೆ ಭಾಳ ಪ್ರೀತ್ ನೋಡು. ನಿನ್ ಹಂಗ ಅಮ್ಮ ಸುತ್ತಲೂ ಈ ಹಸಿರು ನೋಡಿ ಹುಡುಗರಿಗೆ ಎಷ್ಟು ಖುಷಿ ಆಗ್ಯದ ನೋಡು.
2: ನಿಮ್ಮಿಬ್ಬರನ್ನು ತಿರುಗಾಡಿಸ್ಕೊಂಡು ಬರ್ತೀವಿ ಆ ಕಡೆ, ಅಜ್ಜ ಅಜ್ಜಿ ಇಬ್ರು ಕೂಡಿ.
0: ಮೊದ್ಲ ಐಸ್ ಕ್ರೀಮ್ ತಿನ್ನೋಣ. ಹೌದು ನನಗೂ.
3: ಓ ಐಸ್ ಕ್ರೀಮ್, ಇವತ್ತ ನಿಮಗ ಬೆಸ್ಟ್ ಐಸ್ ಕ್ರೀಮ್ ಕೊಡಿಸ್ತೀನಿ, ಹೈ ಕ್ಲಾಸ್ ಐಸ್ ಕ್ರೀಮ್.
0: ಬೇಡ ಬೇಡ, ನನಗ್ ಬಾಲ್ ಐಸ್ ಕ್ರೀಮ್ ಬೇಕು. ನೀ ಹೇಳಿದ ಐಸ್ ಕ್ರೀಮ್ ನಮ್ ಮನೆ ಹತ್ರನ ಸಿಗ್ತದ.
1: ಆಗ್ಲಿ ಆಗ್ಲಿ ಆಗ್ಲಿ ಆಗ್ಲಿ, ಸಂಜೆಗೆ ಬಾಲ್ ಐಸ್ ಕ್ರೀಮ್ ಆತಾ?
4: ಏ ನನ್ನಿ ಮಾಲಾ, ಇಲ್ಲೂ ದಾದನ್ ಬಿಟ್ಟಿಲ್ಲ ನೀವು?
3: ಜಮಾಯಿ ಬಾಬು.
4: ಓ ದಾದಾ,
3: ನಾ ನಿಮ್ಮನ್ನ ಕೇಳ್ತಾ ಇದ್ದೆ ನೀವ್ ಎಲ್ಲಿದ್ದೀರಿ ಅಂತ.
0: ಸುಳ್ಳು, ಅಜ್ಜ ನಿಮ್ ಬಗ್ಗೆ ಏನು ಕೇಳೇ ಇಲ್ಲ.
3: ಹೇ ಅಂದ್ರ ವಿಚಾರ ಮಾಡ್ಲಿಕ್ ಹತ್ತಿದ್ದೆ.
4: ಆ ವಿಸಿಟರ್ಸ್ ಪಾರ್ಕಿಂಗು ಬಹಳ ದೂರದ, ಅಲ್ಲೇ ಪಾರ್ಕಿಂಗ್ ಮಾಡಿ ನಿಮ್ಮ ಈ ಇಂದ್ರಪುರಿ ಅಡ್ಮೈರ್ ಮಾಡ್ಕೋತ ಬರ್ತಿದ್ದೆ. ವೆರಿ ವೆಲ್ ಲೇಡ್ ಡೌನ್ ಕಾಲೋನಿ, ನಾವೀಗ ಹೊರಡಬೇಕು. ಆಫ್ಟರ್ ಆಲ್ ವಿ ಆರ್ ದಿ ಹೋಸ್.
1: ಪಪಿಯಾನು ಬರ್ಲಿ, ಒಟ್ಟಿಗೆ ಹೋಗೋಣಂತ.
0: ಮೌಸಿ ಸರ್ಪ್ರೈಸ್ ಮಾಡಕ್ಕಿದ್ದಾಳ. ಮಾಲಾ ಸರ್ಪ್ರೈಸ್ ಇದ್ರೆ ಯಾರು ಹೇಳೋದೇ ಇಲ್ಲ ನೋಡು.
3: ಹ್ಮ್ ನಡೀರಿ,
0: ಲೆಟ್ಸ್ ಗೋ.
5: ಹರಿಷತ್ ಮತ್ತ ಅನಿಮಾ ಸುಮಾರು 70 ಪರಿವಾರಗಳಿಗೆ ಆಮಂತ್ರಣ ನೀಡಿದ್ರು. ಆದರೆ 55 ಪರಿವಾರಗಳಿಂದ ಶುಭಕಾಮನೆಗಳು ಮತ್ತು ಬರಲಾಗದಕ್ಕೆ ಕ್ಷಮೆ ಕೋರುವ ಪತ್ರಗಳು ಅಂಚೆ ಮೂಲಕ ಬಂದವು. 7 ಪರಿವಾರಗಳು ಸೇರಿ ದೊಡ್ಡದೊಂದು ಬುಟ್ಟಿ ಒಳಗೆ ಹೂಗೊಂಚಲು ಕಳಿಸಿದರು. ಅಂದ್ರೆ ಸಮಾರಂಭಕ್ಕೆ ಬರಲಾಗದಕ್ಕೆ ವಿಷಾದಿಸಿ ಸಂದೇಶ ಕಳಿಸಿದರು. ಸೆಲೋಫಸ್ನೊಳಗೆ ಸುತ್ತಿದ ಹೂಗಳು ಕಾಗದದ ಹೂವಿನಂಗೆ ಕಾಣಿಸ್ತಿದ್ದು. ಚಟರ್ಜಿ ಪರಿವಾರದವರು ಗರ ಬಡಿದವರಂಗೆ ಆಗಿದ್ರು.
0: ಎಷ್ಟು ಕುರ್ಚಿಗಳು, ಅದ್ರ ಎಲ್ಲಾ ಖಾಲಿ ಖಾಲಿ. ಹೂ ತಟ್ರಿ ಚಪ್ಪಾಳೆ, ನಾ ಇವತ್ತ 10 ಕುರ್ಚಿ ಮೇಲೆ ಕೂಡ್ತೀನಿ.
6: ಅಮ್ಮ ಕೋಲ್ಕತ್ತಾದವರು
1: ಬರ್ತಾರ? ಬರ್ತಾರ. ನಾವು ಹಂಗ ಎಲ್ಲಾ ಕಡೆಗೆ ಕೋಲ್ಕತ್ತಾ ಸ್ಟ್ಯಾಂಡರ್ಡ್ ಟೈಮಿನ ಪ್ರಕಾರ ಹೋಗಿ ಮುಟ್ತಿದ್ವಿ.
7: ಓಹೋ, ಅಂತೂ ಫೈನಲಿ ಕೆಲವು ದೊಡ್ಡ ವ್ಯಕ್ತಿಗಳು ಬರ್ಲಿಕ್ಕೆ ಹತ್ಯಾರ.
3: ವೆಲ್ಕಮ್ ಮಿಸ್ಟರ್
8: ಪಿ ಕೆ ಬಾಕ್ಷಿ, ಫ್ಲಾಟ್ A63.
3: ಓ ಐ ಸಿ, ಪ್ಲೀಸ್ ಟು ಮೀಟ್ ಯು ಸರ್.
8: ಥ್ಯಾಂಕ್ ಯು
3: ಮಿಸ್ಸಸ್ ಬಾಗ್ಚಿ.
8: ಅವರು ತಮ್ಮ ಟೋಲಿಗಂಜ್ ಕ್ಲಬ್ ಗೆಳತಿಯರ ಜೊತೆಗೆ ಪೂಜಾ ಸಮಾರಂಭಕ್ಕೆ ಡಾರ್ಜಿಲಿಂಗ್ ಹೋಗಿದ್ದಾರೆ.
3: ಡಾರ್ಜಿಲಿಂಗ್?
8: ಓ,
3: ಜನ ಪೂಜಾ ಸಲುವಾಗಿ ದೂರ ದೂರದಿಂದ ಕೋಲ್ಕತ್ತಾಕ್ ಬರ್ತಾರ?
8: ಅದಕ್ಕೆ ಇರ್ಬೇಕು ಬಹುಶಃ, ನಾವು ಇಷ್ಟು ದೂರ ಬರ್ಬೇಕಾಗ್ತದೆ.
3: ಎನಿವೇ ಪ್ಲೀಸ್
8: ಥ್ಯಾಂಕ್ ಯು.
3: ಬರಿ ಬರಿ ಬರಿ. ಜಮಾಯಿ
4: ದಾದಾ,
3: ಮಿಸ್ಟರ್ ಬಾಗ್ಚಿ ಅವ್ರನ್ನ ಟೇಬಲ್ ಹತ್ರ ಕರ್ಕೊಂಡು ಹೋಗ.
4: ಬರಿ ಸರ್, ಬರಿ ಸರ್. ಈ ಸ್ವೀಟ್ ತಗೊಳ್ರಲ್ಲ.
8: ಮೈ ಡಿಯರ್ ಬಾಯ್, ಸ್ವೀಟ್ ತಿನ್ನೋದ್ ಬಿಟ್ಟು ಎಷ್ಟೋ ವರ್ಷ ಆಗಿ ಹೋದವು.
4: ಅಲ್ಲ, ಸ್ವಲ್ಪ ಊಟನಾದರೂ ಮಾಡಬಹುದಲ್ಲ?
8: ಹಾ, ಟು ಬಿ ಫ್ರ್ಯಾಂಕ್ ವಿತ್ ಯು, ನಾನು ಊಟಕ್ಕೆ ಮತ್ತೊಂದು ಕಡೆ ಹೋಗ್ಬೇಕಾಗಿದೆ. ಓಕೆ, ಎನಿವೇ ತಮಗೆ ಗೃಹ ಪ್ರವೇಶದ ಸಹಸ್ರ ಶುಭಾಶಯಗಳು. ಹ್ಯಾವ್ ಎ ವಂಡರ್ಫುಲ್ ಟೈಮ್ ಇನ್ ಇಂದ್ರಪುರಿ. ಓಕೆ, ಥ್ಯಾಂಕ್ ಯು.
4: ಥ್ಯಾಂಕ್ ಯು ಸರ್.
5: ಊರಿನ ಕೆಲವು ಹಿರಿಯರನ್ನು ಬಿಟ್ಟರೆ ಈ ತಕಲ್ಲುಫ್ ಪುರಿ ಒಳಗೆ ಬಾಕಿ ಎಲ್ಲರ ಪರಿಸ್ಥಿತಿ ಹೆಚ್ಚು ಕಡಿಮೆ ಇದ. ಕೆಲವರು ಭರ್ತಿ ನಾಷ್ಟ ಮಾಡಿ ಬಂದಿದ್ರು, ಯಾರೋ ಲಂಚ್ ಮಾಡಿ ಬಂದಿದ್ರು, ಕೆಲವರು ಸೂಟಿ ಇದ್ದರೂ ಆಫೀಸಿಗೆ ಹೋಗಬೇಕಾಗಿತ್ತು. ಬಾಗ್ ಬಜಾರ್ದಿಂದ ಕೆಲವರು ಬಂದಿದ್ರು. ಊಟ ಉಪಚಾರದ ವ್ಯವಸ್ಥೆ ಹೆಚ್ಚಿನ ಜನರ ಸಲುವಾಗಿ ಮಾಡಿದ್ರು ಅಂತ ಅನಿಸ್ಲಿಲ್ಲ. ಅಲ್ಲ, ಘೋಟೂನು ಸಹಿತ ಬರಲಿಕ್ಕಾಗಲಿಲ್ಲ. ಗುಹಾಬಾಬು ಅವರ ಆರೋಗ್ಯ ಸರಿ ಇರಲಿಲ್ಲ. ತಿನ್ನುಂಡ್ಲಿಕ್ಕೆ ವಕೀಲಿ ಮಾಡಲಿಕ್ಕೆ ಹಾಂ ಪರಿಸ್ಥಿತಿ ನೋಡಿ ಗದ್ಲಾನೂ ಮಾಡಿದರು. ಪಪಿಯಾನ್ ಸರ್ಪ್ರೈಸ್ ಅಂದ್ರೆ ಅಕಿನೂ ಬಾಗ್ ಬಜಾರ್ದೊಳಗಿನ ಗುಂಪಿನೊಳಗೆ ಸೇರಿಕೊಂಡು ಹಿಪ್ ಹಿಪ್ ಹುರ್ರೇ ಅಂತ ಮಾಡ್ಲಿಕ್ಕತ್ತಿದ್ಲು.
9: ಈಗ ಬಾಗ್ ಬಜಾರ್ನ ರಾಜಕವಿ ಬಿಜೋಯ್ ಉರ್ಫ್ ಬಿಟ್ಟಿಯವರು ಬರೆದ ಹಿಪ್ ಹಾಪ್ ರ್ಯಾಪ್ ಗೀತೆ. ಬಿಟ್ಟಿಜಿ, ಹಾಡೋದಕ್ಕಿಂತ ಮುಂಚೆ ಆ ಹಾಡಿನ ಟೈಟಲ್ ಏನಂತ ಹೇಳ್ತಿರೇನು?
10: ಪಪಿಯಾ, ನಿನಗೆ ಗೊತ್ತು ಅದಲ್ಲ.
9: ಬಿಟ್ಟಿಜಿಯವರು ಹೇಳಿದ ಪ್ರಕಾರ ಗೀತೆ ಹೆಸರು ನಾಪ್ಕಾ ಜೂತಾ. ಅಲ್ಲ, ಗೃಹ ಪ್ರವೇಶ

0: ವರ್ಷದ ಈ ಶುಭ ಪ್ರಸಂಗದಾಗ ಇಂಥ ಹೆಸರಿನ ಹಾಡು ಯಾಕೆ ಬಿಟ್ಟಿಜಿ? ಹಾ ಇರ್ಲಿ, ಬಿಟ್ಟಿಜಿ ಹೇಳಲಿಕ್ಕೆ ಬಯಸೋದೇನು ಅಂದ್ರ, ಸರಿಯಾದ ಅಳತಿ ಚಪ್ಪಲಿಗಳು ನಮ್ಮ ಮನದ ಆಶೆ ಕತ್ತಿ ಹೇಳ್ತಾವ. ಅದು ಮನಿ ಸಂಬಂಧಿಸಿರ್ಬಹುದು ಅಥವಾ ಮತ್ತಾವುದಾದ್ರೂ ಒಂದು ಒಳ್ಳೆ ಸಮಯದ್ದು ಇರಬಹುದು. ಭಕ್ತಿ ಸಂಘ ಬಾಗ್ ಬಜಾರ್ ಮ್ಯೂಸಿಕಲ್ ಬ್ಯಾಂಡ್ ಸಾದರಪಡಿಸುತ್ತಿದೆ ನಾಪ್ಕಾ ಜೂತಾ. ಶುರು 1 2 3 4.
1: ದಿನ ದಿನಕ ದಿನ ದಿನ ದಿನಕ ದಿನ ದಿನ ದಿನಕ ದಿನ ದಿನ ದಿನಕ ದಿನ ದಿನ ದಿನಕ ದಿನ ದಿನ ದಿನಕ ದಿನ ದಿನ ದಿನಕ ದಿನ ದಿನ ದಿನಕ ದಿನ ತೆಗುತ್ತಿಲ್ಲ ವೇಕೆ ನಮ್ಮ ಶೋಜು ದಿನ ದಿನಕ ದಿನ ದಿನ ದಿನಕ ದಿನ ಏನಾದರಾಗ್ಲಿ ಐ ಪರ್ಚೇಜು ದಿನ ದಿನಕ ದಿನ ದಿನ ದಿನಕ ಎದುರಿಸಿದಾಗಲೇ ಎಲ್ಲ ವೆರಿ ಕನ್ಫ್ಯೂಸು ದಿನ ದಿನಕ ದಿನ ದಿನ ದಿನಕ ದಿನ ದಿನ ದಿನಕ ದಿನ ದಿನ ದಿನಕ ದಿನ ಒಮ್ಮೊಮ್ಮೆ ಚಿಕ್ಕ ಒಮ್ಮೊಮ್ಮೆ ಉದ್ದ ಒಮ್ಮೊಮ್ಮೆ ಹರಿದ ಒಮ್ಮೊಮ್ಮೆ ಸತ್ತ ದೈನ್ ದಿನಕ
2: ಫಂಕ್ಷನ್ ಮುಗಿದ ಮೇಲೆ ಬಾಗ್ ಬಜಾರ್ದ ಎಲ್ಲಾ ಜನರನ್ನು ತಮ್ಮ ಹೊಸ ಮನೆ ತೋರಿಸ್ಲಿಕ್ಕೆ ಚಟರ್ಜಿ ಪರಿವಾರದವರು ಕರ್ಕೊಂಡು ಹೋದರು. ಎಲ್ಲರಿಗೂ ಗಿಫ್ಟ್ ಪ್ಯಾಕೆಟ್ಸ್ ಕೊಟ್ಟರು. ಗೇಟಿನ ತನಕ ಹೋಗಿ ಎಲ್ಲರನ್ನು ಖುಷಿ ಖುಷಿಯಿಂದ ಬೀಳ್ಕೊಟ್ರು. ಎಲ್ಲರೂ ಪಿಕ್ನಿಕ್ಗೆ ಬಂದವರು ಹಂಗ ಇಂದ್ರಪುರಿ ಪಾರ್ಕಿನ ಮಖಮಲ್ ಹುಲ್ಲಿನ ಮೇಲೆ ಕುಳಿತು ಸಂತೋಷದಿಂದ ಹರಟಿ ಹೊಡಿತಿದ್ರು. ಅನಿಮಾ ನಾನಿ ನನ್ನ ಈ ಮತ್ತು ಮಾಲಾನ್ ಕರ್ಕೊಂಡು ತಿರುಗ್ಯಾಡ್ಕೋತ ಹೂವು ಗಿಡ ಮರಗಳೊಳಗೆ ಮೊಮ್ಮಕ್ಕಳಿಗೆ ಹೆಸರು ಹೇಳ್ಕೋತ ಅಜ್ಜಿ ಅದ ಸಂಭ್ರಮದೊಳಗೆ ಮುಳುಗಿ ಹೋಗಿದ್ಲು.
3: ಅನಿಮಾ ನಡೀನ್.
4: ಅಮ್ಮಗಂತರೂ ಹೂವು ಗಿಡ ಗಂಟಿ ಸಿಕ್ಕ್ರ ಮುಗ್ದ ಹೋತು. ಮ್ಯಾಲೆ ಈ ಮೊಮ್ಮಕ್ಕಳು ಬ್ಯಾರೆ, ಇನ್ನೇನ್ ಬೇಕಕ್ಕಿಗೆ?
3: ಏ ಬರ್ರಿ, ಇನ್ನ
5: ಬರ್ಲಿಕ್ಕತ್ತೀವಿ ಬರ್ಲಿಕ್ಕತ್ತೀವಿ.
6: ನಾನಿ ನಾನಿ, ಈ ಗುಲಾಬಿ ಹೂಗೆ ವಾಸನೆ ಇಲ್ಲಲ್ಲ.
5: ದೇಶಿ ಗುಲಾಬಿಗೆ ವಾಸನೆ ಇರ್ತದ, ಆಲದ ಮರ ಬೇವಿನ ಮರದ ಕೆಳಗ ನೆರಳಿರೋ ಹಂಗ.
6: ನಡಿಮಲ ರೇಸ್ ಆಡೋಣಂತ, ಯಾರ ಮೊದ್ಲು ನಾನ ಹತ್ರ ಹೋಗಿ ಮುಟ್ತಾರಂತ ನೋಡೋಣ. ರೆಡಿ 1 2 3.
2: ಇನ್ನೊಂದ್ ಕಡೆ ಆಫೀಸಿನ ಕಡೆಯಿಂದ ಬ್ರಿಗೇಡಿಯರ್ ಸಾಹೇಬರು ಬರ್ಲಿಕ್ಕೆ ಹತ್ತಿದ್ರು.
7: ಓ ಚಿಲ್ಡ್ರನ್, ಹುಲ್ಲಿನ ಮೇಲೆ ಓಡಾಡಬೇಡ್ರಿ.
6: ಯಾಕ ಯಾಕ?
7: ಓ ಮಿಸ್ಟರ್ ಚಟರ್ಜಿ ಅಂಡ್ ಮಿಸಸ್ ಚಟರ್ಜಿ.
8: ಹಲೋ ಬ್ರಿಗೇಡಿಯರ್ ಶಿಖದರ್.
7: ಸ್ವಲ್ಪ ಬರ್ತೀರಾ ಈ ಕಡೆ ಪ್ಲೀಸ್?
8: ಬಂದೆ ಬಂದೆ. ನಡಿ ಅನಿಮಾ, ಭೋಪು ಕರ್ದಾನಲ್ಲ.
4: ಭೋಪು ಒಳ್ಳೆ ಹೆಸರಿಟ್ಟಿರಿ ಅವಂಗೆ.
8: ಬ್ರಿಗೇಡಿಯರ್, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್.
7: ಇಂದ್ರಪುರಿಯೊಳಗೆ ನಾವು ಬಹಳ ಹೈ ಸ್ಟ್ಯಾಂಡರ್ಡ್ ಬಿಟ್ಟೇವಿ. ಏ ಹುಡುಗುರ್ಯ, ಹುಲ್ಲಿನ ಮೇಲೆ ಆಡಬೇಡ್ರಿ, ಹಾಳಾಗಿ ಹೋಗ್ತದೆ ಅದು. ಪ್ಲೀಸ್ ಅವ್ರನ್ನ ತಡಿರಲ್ಲ.
4: ಹುಲ್ಲಿನ ಮೇಲೆ ಆಡಬೇಡ ಅಂದ್ರೆ ಮತ್ತೆಲ್ಲ ಆಡಬೇಕು?
7: ಈ ಪಾರ್ಕು ಆರ್ನಮೆಂಟಲ್ ಅದ, ಚಂದ ಕಾಣಿಸ್ಲಿಕ್ಕೆ.
4: ವಿಚಿತ್ರದ, ಮಕ್ಕಳು ಆಡೋ ಸಲುವಾಗಿನ ಹುಲ್ಲು, ನಮ್ಗ ನಿಮ್ಗ ತಿರುಗಾಡ್ಲಿಕ್ಕೂ ಬೇಕು. ಇಲ್ಲ ಅಂದ್ರ
7: ಎಕ್ಸ್ಪ್ಲೇನ್ ಮಾಡಲ್ಲ ಚಟರಿ ಸಾಹೇಬ್, ರೂಲ್ ಬುಕ್ ನೋಡಕ್ ಬರ್ದದ.
8: ಬ್ರಿಗೇಡಿಯರ್ ಸಾಹೇಬ್ರ, ನಮ್ಮ ಹುಡುಗರು ಯಾವಾಗಾರ ಒಮ್ಮೆ ಬರ್ತಿರ್ತಾರ, ಅವ್ರೇನು ಕ್ರಿಕೆಟ್ ಫುಟ್ಬಾಲು ಆಡೋದು ಅಷ್ಟಾಗದ.
7: ಡಿಸಿಪ್ಲಿನ್ ಇರ್ಲಿಲ್ಲ ಅಂದ್ರ ನಾಳೆ ಯಾರ್ದೋ ಮಕ್ಕಳು ಮೊಮ್ಮಕ್ಕಳು ಬಂದು ಕ್ರಿಕೆಟು ಆಡಬಹುದು. ಬಾಗ್ ಬಜಾರ್ದೊಳಗ ನಿಮ್ಗೆ ಗೊತ್ತದ, ಉಡಾಳ್ ಹುಡುಗರು ಮನಿ ಕಿಡಕಿ ಒಡೆದು ಬಿಡ್ತಾರ, ಗದ್ಲ ಹಾಕ್ತಾರ.
4: ಹುಡುಗರು ಏನ್ ಮಾಡ್ಬೇಕು ಮತ್ತೆ?
7: ಸ್ಕೂಲ್ ಒಳಗೆ ಆಡ್ಲಿ, ಜಿಮ್ ಜಾಯಿನ್ ಮಾಡ್ಲಿ. ಇನ್ನೊಂದೆರಡು ಮಾತು ಹೇಳಬೇಕಾಗ್ಯದ. ಒಂದಂದ್ರ ನಿಮ್ಮ ಫಂಕ್ಷನ್ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ಸ್ ಬಂದಾವ ನಿಮ್ಮ ಮನೆ ಆಜು ಬಾಜುಕ್ನವರಿಂದನು. ಇನ್ನೊಂದಂದ್ರ ಕಮ್ಯುನಿಟಿ ಹಾಲ್ ಲೈಬ್ರರಿ ಒಳಗೂ ಜನರದೂ ಸಹಿತ. ಇವನು ಇಂದ್ರಪುರಿ ಒಳಗೆ ಜನ ಎಲ್ಲ ನೆರೆಹೊರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಾರ.
8: ಮುಗುಳ್ ನಕ್ರ ಅರ್ಧ ಇಂಚ ನಗಬೇಕು, ಗಟ್ಟಿಯಾಗಿ ನಗಲೇಬಾರದು.
7: ಛೇ ಛೇ ಛೇ ಛೇ ಛೇ, ನೀವು ತಪ್ಪು ತಿಳ್ಕೊಂಬಿಟ್ರಿ.
8: ಇದು ಜೀವನದ ಫೈನ್ ಪ್ರಿಂಟ್, ಓದಲಾರದ ಇದ್ದದಕ್ಕೆ ಶಿಕ್ಷಾ.
4: ಬೈದವೇ, ಸುಗಂಧ ಇಲ್ಲದ ಗುಲಾಬಿ, ನೆರಳಿಲ್ಲದ ಮರ ಹಚ್ಚೋದು ರೂಲ್ ಅದ ಏನು?
7: ಡೋಂಟ್ ಗೆಟ್ ಮೀ ರಾಂಗ್, ಐ ಲವ್ ನೇಚರ್ ವೆರಿ ಮಚ್. ನಾ ಆರ್ಮಿ ಒಳಗಿದ್ದಾಗ ಪಕ್ಕದ ಗಾರ್ಡನ್ನಾಗ ಎಲ್ಲ ಥರದ ಹೂವಿನ ಗಿಡ ಮರ ಎಲ್ಲ ಹಾಕ್ಸಿದ್ದೆ. ಅವನ್ ಮೇಂಟೈನ್ ಮಾಡಲಿಕ್ಕೆ

0: ನನ್ನ ಹತ್ರ ಒಂದು ಮಿನಿ ಸೈನ್ಯ ಇತ್ತು, ಮನೆ ಮುಂದೆ ಬೋನ್ಸಾಯಿ ಹಾಕೇನೆ. ನಾನು ಬಾಲ್ಕನಿಯೊಳಗೂ ಬೋನ್ಸಾಯಿ ಹಾಕಬೇಕು ಅಂತ ಮಾಡೇನೆ, ಆಜು ಬಾಜುಕಿನ ಮನೆಯೊಳಗೆ ಕಸ ಬೀಳಬಾರದು ಅಂತ.
1: ಐ ಹೇಟ್ ಬೋನ್ಸಾಯಿ.
2: ಅನಿಮಾ ನಡೆಯೋಣ. ಓಕೆ ಬ್ರಿಗೇಡಿಯರ್,
0: ಬಾಯ್ ಅಂಡ್ ಕಾಂಗ್ರ್ಯಾಚುಲೇಷನ್ಸ್ ಆನ್ ಗೃಹ ಪ್ರವೇಶ.
3: ಗೃಹ ಪ್ರವೇಶ ಮುಗಿದ್ಮೇಲೆ ದಾದಾ ಮತ್ತು ಬೋಧಿ ಸ್ವಲ್ಪ ದಣದಿದ್ರು ಅಂತ ಕಾಣ್ತದ. ಹರಿಷತ್ ಅವರಂತೂ ಆರಾಮ್ ತಗೋಬೇಕು ಅಂತ ಮಾಡಿದ್ರು. ಎರಡು ಮೂರು ದಿನಗಳ ನಂತರ
4: ಮಿಸ್ಟರ್ ಚಟರ್ಜಿ.
2: ಯೆಸ್.
4: ಇದನ್ನ ತಗೊಳ್ರಿ.
2: ಏನದು?
4: ದುರ್ಗಾ ಪೂಜೆ ನೋಟಿಸು, ಫಂಕ್ಷನ್ನು ಮತ್ತು ಪ್ರೀತಿ ಭೋಜನದ ಆಮಂತ್ರಣ. ಇದು 500 ರೂಪಾಯಿ ಪಾವತಿ. ಹಣ ನನ್ನ ಕೈಯಾಗ ಕೊಡ್ರಿ, ಇಲ್ಲಾಂದ್ರೆ ಆಫೀಸಿಗೆ ಕಳಿಸ್ಕೊಡ್ರಿ.
2: 500? ಅನಿಮಾ ಕಪಾಟ್ನೊಳಗೆ ನನ್ನ ಪರ್ಸ್ ಅದ ನೋಡು, 500 ರೂಪಾಯಿ ತಂದು ಕೊಡು. ಎರಡು ದಿನ ಅದ ಫಂಕ್ಷನ್ನು.
1: ತಗೊಳ್ರಿ.
4: ಥ್ಯಾಂಕ್ ಯು, ಗುಡ್ ನೈಟ್.
2: ಇಂಥ ಪ್ರಸಂಗದೊಳಗೆ ಇಂದ್ರಪುರಿ ಅಂತಹ ಜಾಗದೊಳಗೆ ಇರೋದ್ರ ಮಹತ್ವ ಗೊತ್ತಾಗೋದು. ಘೋಟೂನ ಘರ್ ಘರ್ ಮೋಟರ್ ಸೈಕಲ್ ಶಬ್ದ ಇಲ್ಲ, ಚಂದ ಕೊಡೋ ಗದ್ಲಿಲ್ಲ.
1: ಆದ್ರೆ ರೊಕ್ಕ ಎರಡು ಪಟ್ಟದ.
2: ವ್ಯವಸ್ಥಾನೂ ಸ್ಟ್ಯಾಂಡರ್ಡ್ ಅದ ನೋಡು.
1: ಏನಿದು? ನಿಮ್ ಪರ್ಸ್ನಿಂದ ಬಿದ್ದಿರಬೇಕು.
2: ಆ ಶೀತನ ಕಾರ್ಡ್ ಅಲ್ಲೇ ಸಂಭಾಳಿಸಿಡು. ಐ ಫೀಲ್ ಬ್ಯಾಡ್. ಆದ್ರೆ
1: ಇರ್ಲಿ ಬಿಡ್ರಿ, ಬಹಳ ಬ್ಯುಸಿ ಇದ್ದಾನವ. ಅದ್ರಾಗೂ ಈ ದಿನದಾಗ ಏನಾತ್ರಿ?
2: ಏನಿಲ್ಲ, ಇನ್ನೂ ಸ್ವಲ್ಪ ದಣಿವದ.
1: ಸ್ವಲ್ಪ ಮೆತ್ತನೆ ಊಟ ಮಾಡಿ ಜಲ್ದಿ ಮಲಗಿಬಿಡ್ರಿ.
2: ಯಾಕೋ ಆರಾಮ ಅನಿಸ್ವಲ್ದು.
1: ನನಗೆ ಗಾಬರಿ ಆಗ್ತದೆ ರೀ, ಡಾಕ್ಟರ್ ಹತ್ರ ಹೋಗೋಣೇನು?
2: ಯಾಕೆ ಗಾಬರಿ ಆಗ್ತಿ? ದುರ್ಗಾ ಪೂಜಾ ತನಕ ಆರಾಮಾಗ್ತೇನೆ, ಫಿಟ್ ಆಗ್ತೇನೆ.
3: ಇಂದ್ರಪುರಿ ಒಳಗೆ ಇವತ್ತ ವಿಜಯದಶಮಿ ಸೆಲೆಬ್ರೇಷನ್ ಪ್ರಾರಂಭೋತ್ಸವ ಅದ. ದಾದಾ ಅವರ ಆರೋಗ್ಯ ಸರಿ ಇರದಿದ್ದರೂ ಅವರು ಬಂದರು. ಅದು ಅವರ ಕನಸಿನ ಮನೆಯೊಳಗ ಮೊದಲನೆಯ ಪೂಜಾ.

0: ಈಗ ಹೆಂಗ ಅನಿಸ್ತದ್ರಿ ಆರೋಗ್ಯ?
1: ಹಂಗ ಅದ.
0: ನಿನ್ನೆಯಿಂದ ಸ್ವಲ್ಪ ಅಡ್ಡಿ ಇಲ್ಲ ಅಂತ ಹೇಳ್ತಿದ್ರಿ.
1: ನಾವು ಇಲ್ಲಿಗೆ ಬರಬಾರ್ದಿತ್ತು.
0: ಮೊದಲನೇ ಸಲ ಅಲ್ಲ ಹಂಗ. ಸ್ವಲ್ಪ ಟ್ರೈ ಟು ಡಿಸ್ಟ್ರಾಕ್ಟ್ ಯುವರ್ ಸೆಲ್ಫ್. ಎಷ್ಟು ಚಂದ ಹಾಡ್ಲಿಕ್ಕೆ ಹತ್ಯಾರ, ಸ್ವಲ್ಪ ಮಗ್ನಾಗ್ರಿ.

0: ವಾ ವಾ, ಬಹಳ ಚಂದ ಇತ್ತು ಹಾಡು. ವಿಜಯದಶಮಿ ಸೆಲೆಬ್ರೇಷನ್ ಪ್ರಾರಂಭಕ್ಕ ಹ್ಯಾಪಿ ದುರ್ಗಾ ಪೂಜಾ. ಈಗ ನಾನು ಇಂದ್ರಪುರಿ ಸೆಕ್ರೆಟರಿ ಶ್ರೀ ಉಪಮನ್ಯು ಶಿಖರ್ ಅವರಿಗೆ ವಿನಂತಿ ಮಾಡ್ಕೋತೀನಿ, ಅವರು ಇಲ್ಲಿಗೆ ಬಂದು ಈ ಶುಭ ಪ್ರಸಂಗದೊಳಗೆ ಒಂದೆರಡು ಮಾತು ಹೇಳಬೇಕು ಅಂತ. ಸ್ವಾಗತ ಇಂದ್ರಪುರಿ ಹೌಸಿಂಗ್ ಎಸ್ಟೇಟ್ನ ಸೆಕ್ರೆಟರಿ ಬ್ರಿಗೇಡಿಯರ್ ಶಿಖರ್ ಅವರಿಗೆ. ಬರ್ರಿ ಶಿಖರ್ ಅವರೇ.
1: ಭೋಪು ಬಂದ ನೋಡ್ರಿ ಮಾತಾಡ್ಲಿಕ್ಕೆ.
2: ಹೌದಾ?
3: ಧನ್ಯವಾದಗಳು ಸ್ನೇಹಿತರೆ. ಇವತ್ತಿದು ಇಂದ್ರಪುರಿ ಹೌಸಿಂಗ್ ಎಸ್ಟೇಟಿನ 13ನೇ ವಿಜಯದಶಮಿ. ಈ ಶುಭ ಪ್ರಸಂಗದೊಳಗೆ ತಮ್ಮೆಲ್ಲರಿಗೂ ನನ್ನ ಹಾರ್ದಿಕ ಶುಭಕಾಮನೆಗಳು. ಇಂದ್ರಪುರಿ

0: ಡೆವಲಪ್ಮೆಂಟ್, ಬ್ಯೂಟಿಫಿಕೇಶನ್ ಮತ್ತು ಫೆಸಿಲಿಟೀಸ್ ಇವೆಲ್ಲ ನನ್ನೊಬ್ಬನ ಎಫರ್ಟ್ ನಿಂದ ಆಗಿಲ್ಲ, ತಮ್ಮೆಲ್ಲರ ಸಹಕಾರದ ಪರಿಣಾಮ ಇದು. ಈ ವರ್ಷ ನಮ್ಮ ಇಂದ್ರಪುರಿ ಪರಿವಾರಕ್ಕೆ ಒಂದು ಹೊಸ ಎಡಿಷನ್ ಆಗಿದೆ. ಮಿಸ್ಟರ್ ಅಂಡ್ ಮಿಸೆಸ್ ಹರೀಶ ಚಟರ್ಜಿ ಪರಿವಾರ ಅವರು ಇತ್ತೀಚೆಗೆ ಸೆಕ್ಟರ್ 4A31 ಫ್ಲಾಟ್ಗೆ ಶಿಫ್ಟ್ ಆಗ್ಯಾರ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಆನ್ ಮೈ ಬಿಹಾಫ್ ನಾನು ಅವರಿಗೆ ಹಾರ್ದಿಕ ಸ್ವಾಗತ ಕೋರ್ತೇನೆ. ವೆಲ್ಕಮ್ ಮಿಸ್ಟರ್ ಅಂಡ್ ಮಿಸಸ್ ಚಟರ್ಜಿ, ವೆಲ್ಕಮ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಏನ್ರಿ ನೀವು ಸ್ವಲ್ಪ ಎದ್ ನಿಂತ್ಕೊಡ್ರಿ, ಹಂಗ ನನ್ನ ಕೈ ಹಿಡ್ಕೊಡ್ರಿ, ಸ್ವಲ್ಪ ನಗರಿಲ್ಲ.
0: ಮಿಸ್ಟರ್ ಅಂಡ್ ಮಿಸಸ್ ಚಟರ್ಜಿ ತಮಗೂ ಈಗ ಅನಿಸಿರ್ಬೇಕು ಈ ಕಾಲನಿಯೊಳಗೆ ಇರಲಾರದ್ದು ಏನೂ ಇರಲಿಕ್ಕಿಲ್ಲ ಅಂತ. ಸುಂದರವಾದ ಪಾರ್ಕುಗಳು, ನರ್ಸರಿ, ಸ್ಪೋರ್ಟ್ಸ್ ಕ್ಲಬ್ ಕಮ್ ಜಿಮ್, ಲೈಬ್ರರಿ, ಮೆಡಿಕಲ್ ಸೆಂಟರ್ ಮುಂತಾದ.
1: ಯಾಕ್ರಿ ಏನಾಯ್ತು?
2: ಯಾಕೋ ಬಹಳ ಹೆದರಿಕೆ ಆಗ್ಲಿಕ್ಕೆ.
1: ಮನೆಗೆ ಹೋಗೋಣ ನಡೀರಿ.
0: ಬರುವಂತಹ ದಿನಗಳಲ್ಲಿ ಇಂದ್ರಪುರಿಯನ್ನ ಇನ್ನೂ ಎಕ್ಸ್ಕ್ಲೂಸಿವ್ ಮಾಡಲಿಕ್ಕೆ ಹಾಗೂ ಇನ್ನೂ ಅನೇಕ ಸ್ಕೀಮ್ಗಳು ನನ್ನ ತಲೆಯೊಳಗೆ ಅವ.
1: ಬರಿ ಮನೆ ಬಂದ ಬಿಡ್ತು, ಒಂದ್ ಮಿನಿಟ್ ಗೋಡೆ ಹಿಡ್ಕೊಂಡು ನಿಲ್ರಿ, ಸಂಭಾಳಿಸ್ಕೊಡ್ರಿ.
2: ಅರಾಬಿದ್ದಿರಾಳ ಸ್ವಲ್ಪ ಅಡ್ಡ ಆಗ್ಲಿ, ಅಲ್ಲೇ ಬೋರು.
1: ಬರಿ ನನ್ ಕೈ ಹಿಡೀರಿ, ಇಲ್ಲಿ ಬರ್ರಿ, ಇಲ್ಲೇ ನಿಮ್ ಹಾಸಿಗೆ ಮೇಗ ಮಲಗ್ರಿ. ನೀರು? ನೀರು.
2: ಕಿಟಕಿ ಯಾಕೆ ಮುಚ್ಚಲಿಕತ್ತಿದಿ?
1: ಅಯ್ಯೋ ಅಯ್ಯೋ ದೇವ್ರ, ಈಗ ಹೆಂಗ ಅನಿಸ್ತದ?
2: ಉಸಿರು ಗಟ್ಟಿದಂಗ ಆಗ್ಲಿಕ್ಕತ್ತದ.
1: ಇದೆಯೊಳಗ
2: ನೋವು ಬರ್ಲಿಕ್ಕತ್ತದ. ಆಗ
1: ನೀವು ಸ್ವಲ್ಪ ಆರಾಮಾಗಿ ಮಲ್ಕೊಳ್ರಿ, ಪ್ಯಾನೆಲ್ ನೋಡಿ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಒಂದೇ ಮಿನಿಟ ತಡ್ರಿ, ತಡ್ರಿ, ಒಂದ್ ನಿಮಿಷ ಫೋನ್ ಮಾಡ್ತೀನಿ ತಡ್ರಿ. ಛೀ, ಒಟ್ಟ ಉತ್ತರನೇ ಇಲ್ಲ, ರಿಂಗ್ ಆಗ್ತದ, ಒಬ್ರು ಎತ್ತವ್ರಿಲ್ಲ, ಏನ್ ಮಾಡ್ಲಿ ನಾನೀಗ?

0: ಛೇ,
1: ಕಿಡಕಿ
0: ತೆಗ್ದೀನಿ, ನೀವು ಸ್ವಲ್ಪ ನೀರು ಕುಡಿತೀರೇನು?
1: ಬೇಡ ಬೇಡ,
0: ಆರಾಮ್ ಆರಾಮಾಗಿರಿ. ದಿಮ್ಮಿನ ಮೇಲೆ ತಲೆಯಿಡ್ಬೇಡ್ರಿ, ಎದಿ ಮೇಲೆ ಭಾರ ಬೀಳ್ತದೆ. ನಾ ಈಗ ಬಂದೆ.
1: ಎಲ್ಲೂ ಹೋಗ್ಬೇಡ,
0: ಗಾಬರಿ ಆಗ್ಬೇಡ್ರಿ, ನಾ ಈಗ ಬಂದ್ಬಿಟ್ಟೆ, ಈಗ ಬರ್ತೀನಿ.

0: ಮಿಸ್ಟರ್ ಶಿಖದರ್ ಎಲ್ಲಿದ್ದಾರೆ?
1: ಸ್ಟೇಜ್ ಮೇಲಿದ್ದಾರೆ.
2: ಈ ಸಲ ಅಂತೂ ಫಂಕ್ಷನ್ ಭಾರಿ ಗ್ರ್ಯಾಂಡ್ ಆತು. ನೋಡ್ತಾ ಇರ್ರಿ, ನಮ್ಮ ಇಂದ್ರಪುರಿ ಎಲ್ಲಿಂದ ಎಲ್ಲಿ ತನಕ.
0: ಮಿಸ್ಟರ್ ಶಿಖದರ್.
2: ಓ, ಮಿಸಸ್ ಚಟರ್ಜಿ, ಹೌ ಆರ್ ಯು?
0: ಮಿಸ್ಟರ್ ಚಟರ್ಜಿ ಅವರ ಆರೋಗ್ಯ ಬಹುಶಃ ಎದೆಯೊಳಗೆ.
2: ಡೋಂಟ್ ವರಿ, ಪ್ಯಾನಲ್ ಆಫ್ ಡಾಕ್ಟರ್ಸ್ ಅದ ಅಲ್ಲ.
0: ಅಲ್ಲ, ಅವ್ರಿಗೆ ಫೋನ್ ಮಾಡಿದೆ, ಆದ್ರೆ ಯಾರಿಂದನೂ ಉತ್ತರನ ಇಲ್ಲ.
2: ಓ, ಇವತ್ತ ಪೂಜಾ ಇವು, ಎಲ್ಲರೂ ಬಹುಶಃ ಹೊರಗೆ ಹೋಗಿರ್ಬೇಕು. ಆಫ್ಟರ್ ಆಲ್ ದೇ ಹ್ಯಾವ್ ದೇರ್ ಲೈಫ್.
0: ಅಲ್ಲ, ಈ ಇಂದ್ರಪುರಿಯೊಳಗ ಯಾರು ಡಾಕ್ಟರ್
2: ಇದಾರಲ್ಲ, ಡಾಕ್ಟರ್ ಚೌಧರಿ, ಆದ್ರೆ ಅವರು ಡೆಂಟಿಸ್ಟ್. ಡಾಕ್ಟರ್ ಸೇನ್ ನಿಮ್ ಬ್ಲಾಕ್ನಾಗ ಇದಾರಲ್ಲ, ಡಾಕ್ಟರ್ ದಾಸ್ ಗುಪ್ತಾ. ಓ, ಡಾಕ್ಟರ್ ಸೇನ್ ಅವರು ರಿಟೈರ್ಡ್ ಆಗ್ಯಾರ.
0: ಏನ್ ಅಡ್ಡಿ ಇಲ್ಲ, ಅವ್ರ ಫ್ಲಾಟ್ ನಂಬರ್ ಏನು?
2: ಒಂದ್ ವಾರ ಆತು, ಅವರು ಕೋಲ್ಕತ್ತಾದ ಹೊರಗಿದ್ದಾರೆ.
0: ಓ,
2: ಇಂದ್ರಪುರಿ ಅಪೋಸಿಟ್ ಮುಖರ್ಜಿ ನಗರದ ಫ್ಲಾಟ್ ಸವಾಲ ಅಲ್ಲೇ ಡಾಕ್ಟರ್ಸ್ ಬೋರ್ಡ್ ನೋಡಿನ್ ನಾನು. ಇಲ್ಲಿಂದ ಒಂದ್ ಅರ್ಧ ಕಿಲೋಮೀಟರ್ ದೂರ ಅದು.
0: ಮುಖರ್ಜಿ ನಗರ? ಗಾರ್ಡ್.
3: ಗುಡ್ ಈವ್ನಿಂಗ್ ಮೇಡಮ್.
0: ಗಾರ್ಡ್, ಟ್ಯಾಕ್ಸಿ ಕಳಿಸು.
3: ಓ, ಇವತ್ತು ತ್ರಾಸ ಐತ್ರಿ ಟ್ಯಾಕ್ಸಿ.
0: ಎಲ್ಲಿಂದಾದ್ರೂ ಆಗ್ಲಿ ತಗೊಂಡ್ ಬಾ. A31 ಕಳಿಸು ಜಲ್ದಿ, ಅದ ಗೇಟ್ ಪಾಸ್ ಮಾಡ್ಬೇಡ, ಎಮರ್ಜೆನ್ಸಿ ಅದ.
3: ನೋಡ್ತೀನಿ.

0: పట్టింది.
1: ಹೆಂಗನಿಸ್ತದೆ ಈಗ?
0: ಬಹಳ ನೋವಾಗ್ತದೆ. ಯಾವ ಕಡೆ ಹೊರಳಿದ್ರು ಆರಾಮ ಅನಿಸ್ವಲ್ತು.
1: ಗಾಬರಿ, ಏನಾದರೂ ಸಹಾಯ? ಅಯ್ಯೋ ದೇವ, ನಾ ಈಗ ಏನ್ ಮಾಡ್ಲಿ? ಯಾರಿಗೆ ಹೇಳಿ? ಬಾಗ್ ಬಜಾರ್ ಆಗಿದ್ರೆ ಫೋನ್ ಮಾಡ್ತೀನಿ ತಡೀರಿ. ಹಲೋ ಹಲೋ, ಅಶಿದ್ದ?
2: ಹಲೋ ಹಲೋ ಬೋದಿ.
1: ಹಾ
2: ಕೈಮುನಾಶನ್.
1: ಹೋ ಆಶಿದ್ದ,
2: ಏನ್ ಸಮಾಚಾರ?
1: ನಿಮ್ಮ ಹರೀಶ್ ದಾ ಅವರ ಆರೋಗ್ಯ
2: ಯಾಕೆ ಏನಾಯ್ತು?
1: ಬಹುಶಃ ಹಾರ್ಟ್. ಜಲ್ದಿ ಏನಾರು ಮಾಡು.
2: ಓಹ್, ನೀ ಗಾಬರಿ ಆಗ್ಬೇಡ, ನೀ ಗಾಬರಿ ಆಗ್ಬೇಡ. ನಾ ಏನ್ರಿ ಮಾಡ್ತೀನಿ.
1: ಓಹ್
0: ಅನಿಮಾ, ಡಾಕ್ಟರ್ ಬಂದ್ರೇನು?
1: ಇನ್ನೇನು ಬಂದ ಬಿಡ್ತಾರೆ. ಒಂಚೂರು ಹಂಗ ಎದಿ ತಿಕ್ಲೇನು ತರಲಿ. ಇರ್ಲಿ,
0: ಹಂಗ ಮಾಡ್ತಿರು ಆರಾಮ ಅನಿಸ್ತದ.
1: ಇಲ್ಲೋಡ್ರಿ, ಪ್ರಯತ್ನ ಮಾಡ್ರಿ, ನಿದ್ದೆ ಬರ್ತದೆ. ನಾ ಸ್ವಲ್ಪ ಹೊರಗೆ ಹೋಗಿ ನೋಡ್ತೀನಿ.
0: ಹೋಗ್ಬೇಡ, ಇಲ್ಲೇ ಇರು, ಮಾಲಿಶ್ ಮಾಡು.
1: ಒಂದೇ ಮಿನಿಟು, ಈಗ ಬಂದೆ.
3: ಸ್ವಲ್ಪ ಹೊತ್ತಿನವರೆಗೆ ಹಿಂಗ ನಡೀತು. ಹೊರಗೆ ಹೋಗಿ ಏನಾರ ಮಾಡಬೇಕು ಅಂತ ಅನಿಮಾಗ ಅನಿಸ್ತಿತ್ತು. ಹರೀಶ್ ಅತ್ತಗ ಅನಿಸ್ತಿತ್ತು, ಇಂಥ ಪರಿಸ್ಥಿತಿಯೊಳಗೆ ಅನಿಮಾ ಎಲ್ಲಕ್ಕಿಂತ ಹೆಚ್ಚಿನ ಆಶ್ರಯ ಅಂತ.

0: ಹೌದು ನನ್ನ ಮೋಟಾರ್ ಸೈಕಲ್.
1: ಹೌದು ಹೌದು, ಅವಂದ ಮೋಟಾರ್ ಸೈಕಲ್.
0: ಘೋಟೋನ್ ಬರ್ಲಿಕ್ಕತ್ಯಾನ?
1: ಹೌದು ಹೌದು, ಘೋಟೋನ್ ಬರ್ಲಿಕ್ಕತ್ಯಾನ.
0: ಎಷ್ಟು ಗದ್ದಲ ಮಾಡ್ತದ ಅವನು ಮೋಟಾರ್.
1: ಘೋಟೋನ್ ಬರ್ಲಿಕ್ಕತ್ಯಾನ.
0: ಘೋಟೋನ್ ಕುಂಡಾ.

0: ಯಾರೋ ನನ್ನವರು, ಯಾರೋ ಪರಿಕೀಯರು. ಸದ್ಯದ ಗೊಂದಲ ಸಮಯದೊಳಗ ಎಲ್ಲರೂ ಸಂಬಂಧಿಕರ. ಹರಿಶತನ ಎಚ್ಚರ ತಪ್ಪೋದು ಹೆಚ್ಚಾಗ್ತೊಡಗಿತ್ತು. ಆದರೂ ಸಮಾಧಾನದ ಆಶಾ ಇತ್ತು. ಮೋಟರ್ ಸೈಕಲಿನ ಸಪ್ಪಳದಂತಹ ಜೀವನದ ಗೊಂದಲ, ಇಂದ್ರಪುರಿಯಂಥ ಅರಸೊತ್ತಿಗೆ ಜೀವನವನ್ನು ಸೀಳ್ಕೊಂಡು ಅಂಥವ್ರ ಕಡೆ ಧಾವಿಸ್ತಿತ್ತು ಧಾವಿಸ್ತಿತ್ತು.
1: ಒಂದು ಮನೆ ಎರಡೂವರೆ ಕೋಣೆಗಳು ರಾಷ್ಟ್ರೀಯ ನಾಟಕವನ್ನು ಕೇಳಿದರೆ ಮೂಲ ಬಂಗಾಳಿ ಲೇಖಕರು ಭಾಗೀರಥ್ ಮಿಶ್ರಾ, ಹಿಂದಿ ರೂಪಾಂತರ ಅಶೋಕ್ ಲಾಲ್, ಕನ್ನಡ ಅನುವಾದ ಎನ್ಜಿ ಗಲಗಲಿ, ಪಾತ್ರ ಪರಿಚಯ ಸೂತ್ರಧಾರ ಉಮೇಶ್ ನಾಯಕ್, ಹರಿಷತ್ ವಿರೂಪಾಕ್ಷ ಮಂಟೂರ್, ಅನಿಮಾ ಪರಿಮಳ ಕಲಾವಂತ್, ಘೋಟೂನ್ ಹಾಗೂ ಗೂರ್ಖಾ ವೀರೇಶ್ ಇಂಗಳಗಿ, ಬ್ರಿಗೇಡಿಯರ್ ಶಿಖಧರ್ ಅನಂತ್ ದೇಶಪಾಂಡೆ, ಪಪಿಯಾ ಮಾನಸಿ ಜಹಗೀರ್ದಾರ್, ಬಾನದಿ ಹಾಗೂ ಸುನೀತಾ ಮಂಜುಳಾ ಸವಡಿ, ಬಿಟ್ಟಿ ಡಾಕ್ಟರ್ ಸ್ನೇಹಾ ಜೋಶಿ, ಆಶಿತ್ ಹಾಗೂ ಜಮಾಯಿ ಹರ್ಷವರ್ಧನ್ ಶೀಲವಂತ್, ಸನತ್ ಹಾಗೂ ಬಾಗಚಿ ಪ್ರಕಾಶ್ ಕನಕಾಪೂರ್, ಕ್ಲಾರ್ಕ್ ಬ್ಯಾನರ್ಜಿ ರಾಜು ನದಾಫ್, ಬೇಟಿ ನನ್ಹಿ ಶ್ರೀರಕ್ಷಾ ಎಸ್ ಜೋಶಿ, ಬೇಟಿ ಮಾಲಾ ಅಂಜಲಿ ಬಿ ದೋಟಿಕಲ್. ತಾಂತ್ರಿಕ ಸಹಾಯ ಎಸ್ ಶ್ರೀನಿವಾಸಲು. ನಿರ್ಮಾಣ ಮಂಜುಳಾ ಆರ್ ಪುರಾಣಿಕ್.
2: ಆಕಾಶವಾಣಿ ಧಾರವಾಡ.
3: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
4: ಸಂವಾದಿನಿ ಸಂತನ ಸುಸ್ವರ ಸಿಂಚನ
3: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಆಕಾಶವಾಣಿ ಧಾರವಾಡ. ವೇಳೆ 11:00 ಆಗುತ್ತಲಿದೆ. ದಿಲ್ಲಿ ಕೇಂದ್ರದಿಂದ ಇದೀಗ ಹಿಂದಿಯಲ್ಲಿ ವಾರ್ತೆಗಳು.

0: अर्पण करेंगे। प्रधानमंत्री दोपहर को चंडीगढ़ में स्वास्थ्य सेवा, शिक्षा और सड़क अवसंरचना सहित 6,600 करोड़ रुपए से अधिक की विभिन्न विकास परियोजनाओं का लोकार्पण और शिलान्यास करेंगे। केंद्रीय गृह मंत्री अमित शाह की उपस्थिति में आज नई दिल्ली में दिल्ली नगर निगम एमसीडी और राष्ट्रीय डेयरी विकास बोर्ड एनडीडीबी के बीच समझौते पर हस्ताक्षर किए गए। इसका उद्देश्य दिल्ली में मवेशियों के गोबर का वैज्ञानिक तरीके से इस्तेमाल करके कंप्रेस्ड बायोगैस संयंत्र लगाना है। इस पहल का उद्देश्य शहर की डेयरियों से निकलने वाले कचरे को यमुना नदी में बहने से रोकना है। इसकी बजाय इस कचरे को बायोगैस और खाद में बदला जाएगा। एनडीडीबी मॉडल के तहत डेयरियों और गौशालाओं से गोबर को सीधे गैस और खाद संयंत्र तक पहुंचाया जाएगा। डिजिटल इंडिया कॉरपोरेशन के अंतर्गत डिजिटल इंडिया भाषिनी डिवीजन डीआईबीडी और पंजाब नेशनल बैंक पीएनबी ने समावेशी बैंकिंग तथा नागरिक केंद्रित वित्तीय सेवाओं के लिए बहुभाषीय एआई समाधानों को बढ़ावा देने के लिए सहयोग करने के वास्ते एक सहमति पत्र पर हस्ताक्षर किए। इंडोनेशिया के जकार्ता में एशियाई अंडर 19 और अंडर 23 मुक्केबाजी चैंपियनशिप में आज भारतीय महिला मुक्केबाजों ने 3 स्वर्ण और 10 रजत पदक अपने नाम किए। फीफा फुटबॉल विश्व कप के दूसरे सेमीफाइनल में आज रात 12:30 बजे अटलांटा में अर्जेंटीना का मुकाबला इंग्लैंड से होगा। इस मैच के विजेता का मुकाबला फाइनल में स्पेन से होगा। इसके साथ ही ये समाचार बुलेटिन समाप्त हुआ।
1: ಆಕಾಶವಾಣಿ ಧಾರವಾಡ ನಿಲಯದಿಂದ ನಾಳೆ ಅಂದರೆ ಜುಲೈ 16, 2026 ಗುರುವಾರದಂದು ಬಿತ್ತರವಾಗುವ ಕಾರ್ಯಕ್ರಮಗಳು ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಎಂಎಸ್ ಬಾದಾಮಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಪ್ರಾಯೋಜಿತ ಕಾರ್ಯಕ್ರಮ ನಿಸರ್ಗ ಜ್ಞಾನಾಮೃತ. ಭಾಗವಹಿಸುತ್ತಾರೆ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮಿಗಳು, ಪ್ರಸ್ತುತಿ ಜಿ ಸುರೇಖ ಸುರೇಶ್, ಪ್ರಾಯೋಜಕರು ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗ ಉಪಚಾರ ಚಿಕಿತ್ಸಾಲಯ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ. 7:15 ಭಾವಯಾನ, 8:30 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯದಂಗಳ, ಪ್ರಾಯೋಜಕರು ಎಸ್ಆರ್ ರಾಮನಗೌಡರ ಆಸ್ಪತ್ರೆ ಮಾಳಾಪುರ ರಸ್ತೆ ಧಾರವಾಡ. 8:45 ರನ್ನ ಮತ್ತು ಅತ್ತಿಮಬ್ಬೆ ಈ ಬಗ್ಗೆ ಮಾತನಾಡುತ್ತಾರೆ ಬಾಳಸಾಹೇಬ್ ಲೋಕಾಪುರ್. 9:05 ಶ್ವೇತಾ ಗಂಡಮಾಲಿ ಅವರಿಂದ ಸುಗಮ ಸಂಗೀತ. 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕನಕದೀಪ. ಕಾರ್ಯಕ್ರಮದ ಪ್ರಸ್ತುತಿ ಜಿ ಸುರೇಖ ಸುರೇಶ್, ಪ್ರಾಯೋಜಕರು ಕನ್ನಡ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 9:30 ಹೆಲೋ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವಿದು. 10:30 ಭಾವಗೀತೆಗಳು. 10:45 ಜನಪದ ಸಂಗೀತದಲ್ಲಿ ಬಾಗಲಕೋಟೆ ತಾಲೂಕಿನ ನವನಗರದ ವೆಂಕಪ್ಪ ಅಂಬಾಜಿ ಸುಗತೇಕರ್ ಮತ್ತು ಸಂಗಡಿಗರಿಂದ ಗೊಂದಲೀಪದ, ಈರಪ್ಪ ಸಣ್ಣದ್ಯಾಮಪ್ಪ ಮೆಣಸಿಗಿ ಮತ್ತು ಸಂಗಡಿಗರಿಂದ ಒಡಬು, ಬನವಾಸಿಯ ಗುಡ್ಡಪ್ಪ ಎನ್ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರಿ ಜೋಗಿಪದ. 11:00 ಕೇಳುಗಿಳತಿ ಕಾರ್ಯಕ್ರಮ. ಇವಿಷ್ಟು ನಾಳೆ ಬೆಳಿಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಇಲ್ಲವೆ 765 kHz ತರಂಗಾಂತರ, ಎಫ್ಎಂ 103 MHz ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರಗಳಲ್ಲಿ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಈಗ ವೇಳೆ 11:07:58 ನಿಲಯದ ಬೆಳಗಿನ ಪ್ರಸಾರ 5:55 ಆರಂಭವಾಗುವುದು. ಇನ್ನು ಮುಂದೆ 11:10 ಎಫ್ಎಂ ಗೋಲ್ಡ್ನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಶ್ರೋತೃಗಳಿಗೆಲ್ಲ ನಮಸ್ಕಾರ.

0: ಶ್ರವಣ ಸಮಸ್ಯೆಗಳು. ನಿಮ್ಮ ಇವತ್ತಿನ ಎಸ್ಟಿಎಂ ವೈದ್ಯರು ಡಾಕ್ಟರ್ ವಸೀಂ ಅಹಮದ್. ಇವರು ಪ್ರಾಧ್ಯಾಪಕರು.
1: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.